ಆಕಾಶವಾಣಿ ಮಡಿಕೇರಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಕಂಪನಾಂಕ ಎಫ್ಎಂ 103.1 ಮೆಗಾಹರ್ಟ್ಸ್. ಇಂದು 1948 ರಾಷ್ಟ್ರೀಯ ಶಕವರ್ಷ, ಆಷಾಢ ಮಾಸದ 25 ದಿನ, ಅಂದರೆ 2026 ಇಸವಿ ಜುಲೈ ತಿಂಗಳ 16 ತಾರೀಕು ಗುರುವಾರ. ಈಗ ಸಮಯ 5:57. ನಮ್ಮ ಎಲ್ಲ ಪ್ರೀತಿಯ ಶ್ರೋತೃಗಳಿಗೂ ಪುದಿಯ ನೆರವನ ಸ್ವಾತಿ ರಿಷಿತ್ ಹಾರೈಸುವ ಶುಭೋದಯ. ಶುಭ ನುಡಿ. ದೀನರು ಹಾಗೂ ಬಡವರನ್ನು ಕರುಣೆಯಿಂದ ಕಾಣುವವನು ತನ್ನ ಕೆಲಸದಿಂದ ದೇವರು ತನಗೆ ಋಣಿಯಾಗುವಂತೆ ಮಾಡಬಲ್ಲ. ಹೀಗೆಂದಿದೆ ಬೈಬಲ್. ಶುಭ ನುಡಿ ಕೇಳಿದಿರಿ.

ಆಕಾಶವಾಣಿ ಮಡಿಕೇರಿ ಪ್ರಿಯ ಶ್ರೋತೃಗಳೇ, ಈಗ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ. ಈ ಬೆಳಗ್ಗೆ 6:10 ಉದಯರಾಗ ಭಕ್ತಿ ಸಂಗೀತದ ಕಾರ್ಯಕ್ರಮ, 6:30 ಚಿಂತನ, ಪ್ರಸ್ತುತಿ ಡಾ ಪಿ ಶಿವರಾಜು, 6:35

ಕ್ಕೆ ರೈತರಿಗೆ ಸಲಹೆ 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ 7:15 ಹಾಗೂ 9:05 ಭಾವಗೀತೆಗಳನ್ನು ಕೇಳುವಿರಿ. 7:47 ಸುದ್ದಿ ಸಮಾಚಾರ, ಪ್ರಾಯೋಜಕರು ಅದ್ವೈತ್ ಹ್ಯುಂಡೈ. 8:30 ಚಿತ್ರಗೀತೆಗಳು. 8:50 ಕಗ್ಗದ ಸಿರಿ, ಪರಿಕಲ್ಪನೆ ಮಾತು ವಾಚನ ಡಾಕ್ಟರ್ ಬಸವರಾಜ ಸಾದರ್. ಈ ಬೆಳಗ್ಗೆ 9:30 ಚಿತ್ರಚಿತ್ತಾರ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. ಹತ್ತು ಗಂಟೆಗೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ 2025 ಸಾಲಿನ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಪಡೆದಿರುವ ಹಿನ್ನೆಲೆಯಲ್ಲಿ ಸಂಗೀತ ಕಲಾವಿದರಾದ ವಿದ್ವಾನ್ ಅನೂರು ಅನಂತಕೃಷ್ಣ ಶರ್ಮಾ ಮತ್ತು ಡಾಕ್ಟರ್ ಕೆ ವಾಗೀಶ್ ಅವರೊಂದಿಗೆ ಸಂದರ್ಶನ. 10:30 ಗಾನ ಭಜನ, 11 ಗಂಟೆಗೆ ಗಾನ ಡಂಗೂರ. ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ವಾಗೀಶ್ವರಿ ಮಹಿಳಾ ಸಂಘದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಹೃದಯದ ಆರೋಗ್ಯದ ಕುರಿತು ಕಲಬುರಗಿಯ ಹೃದ್ರೋಗ ತಜ್ಞರಾದ ಡಾಕ್ಟರ್ ಅರುಣ್ ಕುಮಾರ್ ಹರಿದಾಸ್ ಅವರೊಂದಿಗೆ ಸಂದರ್ಶನ. 1 ಗಂಟೆಗೆ ಪ್ರಗತಿ ಪಥ, ವಿಷಯ ಪಿಎಂ ವಿಕಸಿತ್ ಭಾರತ್ ಜೀರಾಮ್ ಮಿಷಿನ್ ಬಗ್ಗೆ ಮಾಹಿತಿ. 1:30 ಪ್ರಚಲಿತ. ಇನ್ನು ಇಂದು ಸಂಜೆಯ ಪ್ರಸಾರದಲ್ಲಿ 4:00 ಕೊಡಗಿನ ಜನಪದ ಸಂಗೀತ ಕಾರ್ಯಕ್ರಮ. 4:30 ನೆನಪು ನಿನಾದ ಹಳೆಯ ಕನ್ನಡ ಚಿತ್ರಗೀತೆಗಳು. 5 ಗಂಟೆಗೆ ಕೊಡವ ಸಿರಿ, ಆರೂಢ ಆಯ್ಮೆ ಮಾಲಿಕೆಯಲ್ಲಿ ಪಟ್ಟಿದಾರ ಈ ವಿಷಯವಾಗಿ ಮಾತನಾಡುತ್ತಾರೆ ಬಾಚರಣಿಯಂಡ ಪಿ ಅಪ್ಪಣ್ಣ. ಬಳಿಕ ಬಲ್ಲಾದೆ ಪಳಮೆ, ಪ್ರಸ್ತುತೆ ಐತಿ ಚಂಡ ರಮೇಶ್ ಉತ್ತಪ್ಪ. 5:30 ಚಿತ್ರಕಾವೇರಿ. 6:30 ಜಿಲ್ಲಾ ವಾರ್ತಾ ಪತ್ರ. ಇಂದು ಸಂಜೆ 6:50 ರೈತಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸಿರುವ ಕಾರ್ಯಕ್ರಮದಲ್ಲಿ ಜಾಯಿಕಾಯಿ ಕೃಷಿ ಕುರಿತು ಡಾಕ್ಟರ್ ಬಿಆರ್ ಶರಣ್ಯ ಅವರೊಂದಿಗೆ ಸಂದರ್ಶನ. ಬಳಿಕ ಕೃಷಿ ಮಾಹಿತಿ ಕೇಳುವಿರಿ. 7:20 ಸುದ್ದಿ ಜುಂಪೆ, ಪ್ರಾಯೋಜಕರು ಎಸ್ಜಿಆರ್ಎಂಎಸ್ ಟ್ರಾವೆಲ್ಸ್ ಕುಶಾಲನಗರ. 7:30 ಸುದ್ದಿ ಸಮಾಚಾರ, ಪ್ರಾಯೋಜಕರು ಸಾನ್ಸಿಟಿ ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45 ಭಾವಗೀತೆಗಳನ್ನು ಕೇಳುವಿರಿ. 8 ಗಂಟೆಗೆ ಸಿರಿಗಂಧ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. 9:30 ಕನ್ನಡ ಭಾರತಿ. ಇಂದು ರಾತ್ರಿ 10 ಗಂಟೆಗೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಅಪಘಾತದಲ್ಲಿ ಉಂಟಾಗುವ ಸಮಸ್ಯೆಗಳಿಗೆ ಪ್ಲಾಸ್ಟಿಕ್ ಸರ್ಜರಿ ಕುರಿತು ತಜ್ಞ ವೈದ್ಯರಾದ ಡಾಕ್ಟರ್ ರಮ್ಯಾ ಬೀಡುಬೈಲು ಅವರೊಂದಿಗೆ ಸಂದರ್ಶನ. 10:30 ಗೀತ ಚಂದ್ರಿಕೆ, ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳು. ಶ್ರೋತೃಗಳೇ, ಇದುವರೆಗೆ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಕೇಳಿದಿರಿ.

ಭಾರತೀಯರಾದ ನಮ್ಮಲ್ಲಿ ಈ ರಾಷ್ಟ್ರ ದೇವರಿಗೆ ಸಮಾನ ಎಂಬ ಭಾವನೆ ಮೊದಲು ಬೆಳೆಯಬೇಕು. ರಾಷ್ಟ್ರ ದೇವೋಭವ ಎಂಬುದು ಜೀವನ ಧ್ಯೇಯವಾಗಿ ಬೆಳೆದರೆ ಉಳಿದೆಲ್ಲ ಸಮಸ್ಯೆಗಳು ತಮಗೆ ತಾವೇ ಅದೃಶ್ಯವಾಗುತ್ತವೆ. ರಾಷ್ಟ್ರ ಸೇವೆ ನಮ್ಮ ಜೀವನದ ಪರಮ ಮತ್ತು ನೈಜ ಸಾರ್ಥಕತೆ.

0: ಶ್ರೋತೃಗಳೇ, ಈಗ ಸಮಯ 6:05. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.
1: ದಿಸ್ ಇಸ್ ಆಕಾಶವಾಣಿ, ದ ನ್ಯೂಸ್ ರೆಡ್ ಬೈ ಶಗುನ್ ಚೋಪ್ರಾ.

ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಸಮಯ 6:10:30.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455 ಕರೆ ಮಾಡಿ.

ಉದಯರಾಗ ಭಕ್ತಿ ಸಂಗೀತದ ಕಾರ್ಯಕ್ರಮ. ಮೊದಲಿಗೆ ಕೇಳೋಣ ನಾಯಕಂಡ ಬೇಬಿ ಚಿನ್ನಪ್ಪ ಅವರ ರಚನೆ ನಂಬಿಯೇ ನಿನ್ನ ಮೂಕಾಂಬಿಕೆ, ಹಾಡಿದ್ದಾರೆ ಅನುರಾಧ ಭಟ್.

ಇನ್ನು ಮುಂದೆ ಕೇಳೋಣ ನಾಗೇಶ್ ಕಾಲೂರು ಅವರ ರಚನೆ. ಯಾವ ಜನ್ಮ ಪುಣ್ಯ ಈಶ ಇಗ್ಗುತಪ್ಪ, ಹಾಡಿದ್ದಾರೆ ಬದ್ರಿ ಪ್ರಸಾದ್.

ಆ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:30 ನಿಮಿಷಗಳಾಗಲಿವೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ಚಿಂತನ ಡಾಕ್ಟರ್ ಪಿ ಶಿವರಾಜು ಅವರಿಂದ.
1: ಯಾವುದೇ ಒಂದು ರಾಷ್ಟ್ರದ ಅಭಿವೃದ್ಧಿ ಮತ್ತು ಭವಿಷ್ಯವು ಆ ದೇಶದ ಯುವಜನತೆಯ ಚಿಂತನೆ, ನೈತಿಕತೆ ಮತ್ತು ಕಾರ್ಯವೈಖರಿಯ ಮೇಲೆ ನಿಂತಿದೆ. ಇಂದಿನ ತೀವ್ರ ಸ್ಪರ್ಧಾತ್ಮಕ ಹಾಗೂ ತಂತ್ರಜ್ಞಾನ ಚಾಲಿತ ಜಗತ್ತಿನಲ್ಲಿ ಯುವಜನರು ಕೇವಲ ತಮ್ಮ ವೈಯಕ್ತಿಕ ಬೆಳವಣಿಗೆಯತ್ತ ಮಾತ್ರ ಗಮನ ಹರಿಸದೆ ಸಮಾಜದ ಒಳಿತಿಗಾಗಿ ಮಿಡಿಯುವ ಸಮಾಜಮುಖಿ ಚಿಂತನೆಯನ್ನು ಮೈಗೂಡಿಸಿಕೊಳ್ಳುವುದು ಅತ್ಯಂತ ಅನಿವಾರ್ಯವಾಗಿದೆ. ಸಮಾಜಮುಖಿ ಚಿಂತನೆ ಎಂದರೆ ಕೇವಲ ದಾನ ಧರ್ಮ ಮಾಡುವುದಲ್ಲ, ಬದಲಾಗಿ ಸಮಾಜದ ಸಮಸ್ಯೆಗಳಿಗೆ ಸ್ಪಂದಿಸುವ, ಸಮಾನತೆಯನ್ನು ಬಯಸುವ ಮತ್ತು ಪರಸ್ಪರ ಸಹಕಾರದಿಂದ ಬದುಕುವ ಒಂದು ಉದಾತ್ತ ಮನೋಭಾವವಾಗಿದೆ. ಇಂದಿನ ಯುವ ಪೀಳಿಗೆ ಅತ್ಯಂತ ಬುದ್ಧಿವಂತ, ಜಾಗೃತ ಮತ್ತು ತಂತ್ರಜ್ಞಾನದ ಪ್ರವಾಹದಲ್ಲಿ ಮುಂದುವರೆದಿದೆ. ಆದರೆ ಜಾಗತೀಕರಣ, ಆರ್ಥಿಕ ಸ್ಪರ್ಧೆ ಮತ್ತು ಸಾಮಾಜಿಕ ಜಾಲತಾಣಗಳ ಅತಿಯಾದ ಬಳಕೆಯಿಂದಾಗಿ ಮನುಷ್ಯ ಮನುಷ್ಯರ ನಡುವಿನ ನೈಜ ಸಂಬಂಧಗಳು ಕಡಿಮೆಯಾಗುತ್ತಿವೆ. ನಾನು, ನನ್ನದು, ನನ್ನ ವೃತ್ತಿ, ನನ್ನ ಆಸ್ತಿ ಎಂಬ ಸ್ವಾರ್ಥ ಚಿಂತನೆಗಳು ಹೆಚ್ಚಾಗುತ್ತಿವೆ. ವರ್ಚುಯಲ್ ಪ್ರಪಂಚ, ವಾಸ್ತವ ಜಗತ್ತಿನ ಕಷ್ಟ ಕಾರ್ಪಣ್ಯಗಳಿಗಿಂತ ಡಿಜಿಟಲ್ ಪರದೆಯ ಹಿಂದೆ ಯುವಜನತೆ ಹೆಚ್ಚು ಸಮಯ ಕಳೆಯುತ್ತಿರುವುದು ಸಮಾಜಮುಖಿ ಕಾಳಜಿಯ ಕೊರತೆಗೆ ಒಂದು ಪ್ರಮುಖ ಕಾರಣವಾಗಿದೆ. ಇಂತಹ ಸನ್ನಿವೇಶದಲ್ಲಿ ಯುವಶಕ್ತಿಯನ್ನು ಸರಿಯಾದ ದಿಕ್ಕಿನಲ್ಲಿ ಮುನ್ನಡೆಸಲು ಸಮಾಜಮುಖಿ ಚಿಂತನೆಗಳ ಬಿತ್ತನೆ ಅತ್ಯಗತ್ಯವಾಗಿದೆ. ತಮ್ಮ ದೈನಂದಿನ ಬದುಕಿನ ಓಟದ ನಡುವೆಯೂ ಯುವಜನರು ಸಮಾಜದ ಕಡೆಗೆ ಏಕೆ ತಿರುಗಿ ನೋಡಬೇಕು ಎಂಬುದಕ್ಕೆ ಹಲವಾರು ಕಾರಣಗಳಿವೆ. ಅವುಗಳಲ್ಲಿ ಮುಖ್ಯವಾದವುಗಳೆಂದರೆ ಬಲಿಷ್ಠ ರಾಷ್ಟ್ರ ನಿರ್ಮಾಣ. ಯುವಜನರು ಸಮಾಜದ ಸಮಸ್ಯೆಗಳನ್ನು ಅಂದರೆ ಬಡತನ, ಶಿಕ್ಷಣದ ಕೊರತೆ, ಪರಿಸರದ ನಾಶ, ಭ್ರಷ್ಟಾಚಾರ ಮುಂತಾದವುಗಳು, ಇವುಗಳೆಲ್ಲವನ್ನು ಅರ್ಥ ಮಾಡಿಕೊಂಡು ಅವುಗಳ ಪರಿಹಾರದತ್ತ ಯೋಚಿಸಿದಾಗ ಮಾತ್ರ ದೇಶದ ನೈಜ ಮತ್ತು ಸುಸ್ಥಿರ ಅಭಿವೃದ್ಧಿ ಸಾಧ್ಯ. ಮಾನಸಿಕ ನೆಮ್ಮದಿ ಮತ್ತು ನೈತಿಕ ಮೌಲ್ಯಗಳು. ಕೇವಲ ಹಣ ಸಂಪಾದನೆಯಿಂದ ಸಿಗುವ ಸುಖ ತಾತ್ಕಾಲಿಕ, ಆದರೆ ಬೇರೆಯವರ ಕಷ್ಟಕ್ಕೆ ಮಿಡಿಯುವ, ಅಸಹಾಯಕರಿಗೆ ಸಹಾಯ ಮಾಡುವ ಪ್ರವೃತ್ತಿ ನೈಜ ಮಾನಸಿಕ ನೆಮ್ಮದಿ ಮತ್ತು ಜೀವನಕ್ಕೊಂದು ಅರ್ಥವನ್ನು ಒದಗಿಸುತ್ತದೆ. ಸಮಾನತೆಯ ಸಮಾಜದ ನಿರ್ಮಾಣ. ಅಸಮಾನತೆ, ಶೋಷಣೆ ಮತ್ತು ತಾರತಮ್ಯದ ವಿರುದ್ಧ ದನಿ ಎತ್ತಲು ಯುವಜನರಲ್ಲಿ ಸಮಾಜಮುಖಿ ಚಿಂತನೆ ಇರಲೇಬೇಕು. ಮೌನವಾಗಿರುವ ಯುವಜನತೆ ಅನ್ಯಾಯಕ್ಕೆ ಪರೋಕ್ಷವಾಗಿ ಬೆಂಬಲ ನೀಡಿದಂತೆ. ಸಾಮಾಜಿಕ ಜವಾಬ್ದಾರಿ. ನಾವು ಪಡೆಯುವ ಶಿಕ್ಷಣ, ಬಳಸುವ ಸಂಪನ್ಮೂಲಗಳು ಎಲ್ಲವೂ ಈ ಸಮಾಜದ ಕೊಡುಗೆ. ಹೀಗಾಗಿ ಸಮಾಜಕ್ಕೆ ಒಂದಿಷ್ಟು ಹಿಂದಿರುಗಿಸುವುದು ಪ್ರತಿಯೊಬ್ಬ ನಾಗರಿಕನ ಆದ್ಯ ಕರ್ತವ್ಯ. ಕೇವಲ ಪಠ್ಯಪುಸ್ತಕಗಳಿಗೆ ಸೀಮಿತವಾಗದೆ ದಿನಪತ್ರಿಕೆಗಳನ್ನು ಓದುವುದು ಶ್ರೇಷ್ಠ ಚಿಂತಕರ, ಸಮಾಜ ಸುಧಾರಕರ, ಉದಾಹರಣೆಗೆ ಬಸವಣ್ಣ, ಅಂಬೇಡ್ಕರ್, ವಿವೇಕಾನಂದ, ಕುವೆಂಪು ಇವರೆಲ್ಲರ ಸಾಹಿತ್ಯವನ್ನು ಅಧ್ಯಯನ ಮಾಡುವುದು ಮತ್ತು ಸಮಾಜದ ವಿವಿಧ ಸ್ತರದ ಜನರೊಂದಿಗೆ ಬೆರೆಯುವುದು ಮುಖ್ಯವಾಗಿದೆ. ತಂತ್ರಜ್ಞಾನದ ಸಕಾರಾತ್ಮಕ ಬಳಕೆ. ತಮ್ಮ ಬಳಿ ಇರುವ ಬಹುದೊಡ್ಡ ಅಸ್ತ್ರವಾದ ತಂತ್ರಜ್ಞಾನವನ್ನು ಸಮಾಜದ ಒಳಿತಿಗೆ ಬಳಸಬೇಕು. ಸಾಮಾಜಿಕ ಜಾಲತಾಣಗಳನ್ನು ಕೇವಲ ಮನರಂಜನೆಗೆ ಬಳಸದೆ ಸಮಾಜದಲ್ಲಿ ಜಾಗೃತಿ ಮೂಡಿಸಲು, ನೊಂದವರ ದನಿಯಾಗಲು ಮತ್ತು ಸಕಾರಾತ್ಮಕ ಬದಲಾವಣೆ ತರಲು ವೇದಿಕೆಯನ್ನಾಗಿ ಬಳಸಬೇಕು. ಸಹಾನುಭೂತಿ ಮತ್ತು ಮಾನವೀಯತೆ. ಬೇರೆಯವರ ಸ್ಥಾನದಲ್ಲಿ ನಿಂತು ಯೋಚಿಸುವ ಗುಣವನ್ನು ಬೆಳೆಸಿಕೊಳ್ಳಬೇಕು. ದಾರಿಯಲ್ಲಿ ಹೋಗುವಾಗ ಅಪಘಾತಕ್ಕೀಡಾದವರಿಗೆ ನೆರವಾಗುವುದು, ಸಾರ್ವಜನಿಕ ಆಸ್ತಿಪಾಸ್ತಿಗಳನ್ನು ರಕ್ಷಿಸುವುದು, ತಮ್ಮ ಸುತ್ತಮುತ್ತಲಿನ ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸುವ ಸಣ್ಣ ಸಣ್ಣ ಪ್ರಯತ್ನಗಳೇ ಸಮಾಜಮುಖಿ ಚಿಂತನೆಯ ಅಡಿಪಾಯ. ಪ್ರಶ್ನಿಸುವ ಮನೋಭಾವವನ್ನು ರೂಢಿಸಿಕೊಳ್ಳಬೇಕು. ಅನ್ಯಾಯ ಮತ್ತು ಮೂಢನಂಬಿಕೆಗಳನ್ನು ಕುರುಡಾಗಿ ಒಪ್ಪಿಕೊಳ್ಳದೆ ವೈಜ್ಞಾನಿಕ ಮನೋಭಾವದಿಂದ ಪ್ರಶ್ನಿಸುವ ಗುಣವನ್ನು ಯುವಜನತೆ ಬೆಳೆಸಿಕೊಳ್ಳಬೇಕು. ಸತ್ಯ ಮತ್ತು ನ್ಯಾಯದ ಪರವಾಗಿ ನಿಲ್ಲುವ ಧೈರ್ಯವೇ ದೊಡ್ಡ ಸಮಾಜಮುಖಿ ಕಾರ್ಯ. ಒಟ್ಟಾರೆಯಾಗಿ ಯುವಜನತೆ ಎಂದರೆ ಕೇವಲ ವಯಸ್ಸಿನ ಸಂಕೇತವಲ್ಲ, ಅದು ಅಗಾಧ ಶಕ್ತಿ, ಉತ್ಸಾಹ ಮತ್ತು ಭರವಸೆಯ ಸಂಕೇತ. ವೃತ್ತಿ ಮತ್ತು ವೈಯಕ್ತಿಕ ಜೀವನದ ಏಳಿಗೆಯ ಜೊತೆ ಜೊತೆಗೆ ಸಮಾಜದ ಬಗ್ಗೆಯೂ ಸ್ವಲ್ಪ ಕಾಳಜಿ ವಹಿಸಿದರೆ ಈ ಜಗತ್ತನ್ನು ಇನ್ನಷ್ಟು ಸುಂದರವಾಗಿಸಬಹುದು ಮತ್ತು ವಾಸಯೋಗ್ಯವಾಗಿಸಬಹುದು. ಸ್ವಾಮಿ ವಿವೇಕಾನಂದರು ಹೇಳಿದಂತೆ, ಯಾವಾಗ ನೀನು ನಿನ್ನ ಸ್ವಾರ್ಥವನ್ನು ಬಿಟ್ಟು ಇತರರಿಗಾಗಿ ಬದುಕುತ್ತೀಯೋ ಆಗ ನೀನು ನಿಜವಾದ ಅರ್ಥದಲ್ಲಿ ಬದುಕುತ್ತೀಯ. ಈ ಮಾತು ಇಂದಿನ ಯುವಜನತೆಗೆ ದಾರಿದೀಪವಾಗಲಿ. ಯಶಸ್ಸಿನ ಓಟದಲ್ಲಿ ಮಾನವೀಯತೆಯನ್ನು ಮರೆಯದಿರೋಣ.

0: ಸಮಾಜ ಮುಖಿ ಚಿಂತನೆಯು ಪ್ರತಿಯೊಬ್ಬ ಯುವಕ ಯುವತಿಯ ಉಸಿರಾಗಲಿ. ಆ ಮೂಲಕ ಒಂದು ಸ್ವಸ್ಥ, ಸಮೃದ್ಧ ಮತ್ತು ಮೌಲ್ಯಯುತ ಸಮಾಜ ನಿರ್ಮಾಣವಾಗಲಿ ಎಂದು ಆಶಿಸೋಣ.
1: ಇದುವರೆಗೂ ಡಾಕ್ಟರ್ ಪಿ ಶಿವರಾಜು ಅವರಿಂದ ಚಿಂತನ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಸಮಯ 6:35:25. ಈಗ ಕೇಳೋಣ ರೈತರಿಗೆ ಸಲಹೆ.
1: ಕೃಷಿ ಕ್ಷೇತ್ರದಲ್ಲಿ ವಿನೂತನವಾದಂತಹ ಹೊಸ ಅನ್ವೇಷಣೆ ಮತ್ತು ಸೃಜನಾತ್ಮಕ ಕೆಲಸಗಳಿಂದ ವಿಶಿಷ್ಟ ಮತ್ತು ಗಮನಾರ್ಹ ಸಾಧನೆ ಮಾಡಿರುವಂತಹ, ಜೊತೆಗೆ ರೈತ ಸಮುದಾಯದ ಶ್ರೇಯೋಭಿವೃದ್ಧಿಗೆ ಅಪಾರ ಕೊಡುಗೆ ನೀಡ್ತಾ ಇರುವಂತಹ ಪರಿಣಿತರಿಗೆ ಕೃಷಿ ಇಲಾಖೆಯಿಂದ ಕೃಷಿ ಪಂಡಿತ ಪ್ರಶಸ್ತಿಯನ್ನು ನೀಡಲಾಗುತ್ತೆ. 2026-27 ಸಾಲಿಗೆ ಕೃಷಿ ಇಲಾಖೆಯಿಂದ ಕೃಷಿ ಪಂಡಿತ ಪ್ರಶಸ್ತಿಗೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಭಾಗವಹಿಸೋದಕ್ಕೆ ಇಚ್ಛಿಸುವಂತಹ ಕೊಡಗು ಜಿಲ್ಲೆಯ ರೈತರು ಅರ್ಜಿಗಳನ್ನು ಸಲ್ಲಿಸಬಹುದು. ಅರ್ಜಿಗಳನ್ನು ಸಲ್ಲಿಸುವಂಥ ರೈತರ ಸಂಶೋಧನೆಗಳು, ಸಾಧನೆಗಳು ಮೂಲ ಸ್ವರೂಪವನ್ನು ಹೊಂದಿರಬೇಕಾಗತ್ತೆ. ಬೇರೆಯವರ ಸಾಧನೆಗಿಂತ ವಿಭಿನ್ನವಾಗಿರಬೇಕಾಗತ್ತೆ. ವ್ಯಾಪಕವಾಗಿ ಕೃಷಿ ಕ್ಷೇತ್ರದ ಏಳಿಗೆಗೆ ಕಾರಣ ಆಗಿರಬೇಕು. ಈ ಪ್ರಶಸ್ತಿಗೆ ನಾಮನಿರ್ದೇಶನ ಸಲ್ಲಿಸಬಯಸುವಂಥ ರೈತರು ಮತ್ತು ರೈತ ಮಹಿಳೆಯರು ಪ್ರತ್ಯೇಕವಾಗಿ ಅಗತ್ಯ ದಾಖಲಾತಿಗಳೊಂದಿಗೆ ರೈತರ ಫ್ರೂಟ್ಸ್ ಐಡಿ ಅಥವಾ FID ಸಂಖ್ಯೆಯನ್ನು ಬಳಸಿಕೊಂಡು KKisan ಪೋರ್ಟಲ್ನಲ್ಲಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ರೈತರು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸೋದಕ್ಕೆ ಆಗಸ್ಟ್ 31 ಕೊನೆಯ ದಿನಾಂಕ ಆಗಿರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ರೈತ ಬಂಧುವರು ತಮ್ಮ ಸಮೀಪದ ರೈತ ಸಂಪರ್ಕ ಕೇಂದ್ರಗಳನ್ನು ಸಂಪರ್ಕಿಸಬಹುದು ಅಥವಾ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಬಹುದು. ಕೃಷಿ ವಲಯದಲ್ಲಿ ಉತ್ಪಾದಕತೆಯನ್ನು ಹೆಚ್ಚಿಸೋದಕ್ಕೆ ಮತ್ತು ರೈತರಲ್ಲಿ ಸ್ಪರ್ಧಾತ್ಮಕ ಮನೋಭಾವವನ್ನು ಬೆಳೆಸುವಂಥ ಉದ್ದೇಶದಿಂದ ಕೃಷಿ ಪ್ರಶಸ್ತಿ, ಕೃಷಿ ಉತ್ಪಾದನಾ ಬಹುಮಾನ ಯೋಜನೆಯನ್ನು ಕೃಷಿ ಇಲಾಖೆಯ ವತಿಯಿಂದ ಅನುಷ್ಠಾನಗೊಳಿಸಲಾಗ್ತಾ ಇದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಅಂದರೆ 2026-27 ಸಾಲಿನಲ್ಲೂ ಕೂಡ ರೈತರು ಮತ್ತು ರೈತ ಮಹಿಳೆಯರಿಂದ ಪ್ರತ್ಯೇಕವಾಗಿ ಬೆಳೆ ಸ್ಪರ್ಧೆಗೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಕೊಡಗು ಜಿಲ್ಲೆಗೆ ಸಂಬಂಧಪಟ್ಟಾಗೆ ಮಳೆಯಾಶ್ರಿತ ಭತ್ತವನ್ನು ಬೆಳೆಯಾಗಿ ಆಯ್ಕೆ ಮಾಡಲಾಗಿದೆ. ಈ ಕೃಷಿ ಪ್ರಶಸ್ತಿಗೆ ಅರ್ಜಿಗಳನ್ನು ಸಲ್ಲಿಸೋದಕ್ಕೆ ಕೆಲವು ನಿಬಂಧನೆಗಳು ಕೂಡ ಇದ್ದಾವೆ. ಕನಿಷ್ಠ 1 ಎಕರೆ ಪ್ರದೇಶದಲ್ಲಿ ಸ್ಪರ್ಧಾ ಬೆಳೆ ಅಂದರೆ ಮಳೆಯಾಶ್ರಿತ ಭತ್ತವನ್ನು ಬೆಳೆದಿರಬೇಕು. ರೆವಿನ್ಯೂ ದಾಖಲೆಯ ಪ್ರಕಾರ ಖಾತೆಯನ್ನು ಹೊಂದಿರುವಂತಹ ಮತ್ತು ಸ್ವತಃ ಬೇಸಾಯದಲ್ಲಿ ತೊಡಗಿರುವಂತಹ ಸ್ವಯಂ ಕ್ರಿಯಾಶೀಲ ಕೃಷಿಕರು ಅವರಾಗಿರಬೇಕಾಗತ್ತೆ. ಒಂದು ಕುಟುಂಬದ ಒಬ್ಬ ಸದಸ್ಯರು ಮಾತ್ರ ಈ ಕೃಷಿ ಪ್ರಶಸ್ತಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ರಾಜ್ಯ ಮತ್ತು ಜಿಲ್ಲಾ ಮಟ್ಟದಲ್ಲಿ ರಚಿಸಲಾಗಿರುವಂತಹ ವಿವಿಧ ಸಮಿತಿ ಅಥವಾ ತಂಡಗಳಲ್ಲಿ ಕೆಲಸ ಮಾಡ್ತಾ ಇರುವಂಥ ಸದಸ್ಯರು ಮತ್ತು ಅವರ ಕುಟುಂಬದ ಸದಸ್ಯರು ಸ್ಪರ್ಧೆಯಲ್ಲಿ ಭಾಗವಹಿಸುವಂತಿಲ್ಲ. ಕೇಂದ್ರ ಅಥವಾ ರಾಜ್ಯ ಸರ್ಕಾರಿ ಸೇವೆಯಲ್ಲಿರುವಂತಹ ಯಾವುದೇ ಇಲಾಖೆ, ವಿಶ್ವವಿದ್ಯಾನಿಲಯ, ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳ ನೌಕರರು ಮತ್ತು ಅವರ ಕುಟುಂಬದ ಸದಸ್ಯರು ಈ ಕೃಷಿ ಸ್ಪರ್ಧೆಗೆ ಅರ್ಜಿಗಳನ್ನು ಸಲ್ಲಿಸುವಂತಿಲ್ಲ. ಕಟಾವಿಗೆ 15 ದಿನ ಮುಂಚಿತವಾಗಿ ಸಂಬಂಧಿಸಿದಂತಹ ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಗೆ ತಮ್ಮ ಬೆಳೆಯ ಕಟಾವು ದಿನಾಂಕವನ್ನು ತಿಳಿಸಬೇಕಾಗತ್ತೆ. ಇನ್ನು ತಾಲೂಕು ಮಟ್ಟದಲ್ಲಿ ಪ್ರಥಮ ಬಹುಮಾನವಾಗಿ 15,000 ರೂಪಾಯಿ, ದ್ವಿತೀಯ ಬಹುಮಾನವಾಗಿ 10,000 ರೂಪಾಯಿ, ತೃತೀಯ ಬಹುಮಾನವಾಗಿ 5,000 ರೂಪಾಯಿನ ನೀಡಲಾಗುತ್ತೆ. ಜಿಲ್ಲಾ ಮಟ್ಟದ ಬಹುಮಾನವಾಗಿ 30,000 ರೂಪಾಯಿಯನ್ನು ಪ್ರಥಮ ಬಹುಮಾನವಾಗಿ, 25,000 ರೂಪಾಯಿಯನ್ನು ದ್ವಿತೀಯ ಬಹುಮಾನವಾಗಿ, 20,000 ರೂಪಾಯಿಯನ್ನು ತೃತೀಯ ಬಹುಮಾನವನ್ನಾಗಿ ನೀಡಲಾಗುತ್ತೆ. ಇನ್ನು ರಾಜ್ಯ ಮಟ್ಟದಲ್ಲಿ ಪ್ರಥಮ ಬಹುಮಾನವಾಗಿ 50,000 ರೂಪಾಯಿ, ದ್ವಿತೀಯ ಬಹುಮಾನವಾಗಿ 40,000 ರೂಪಾಯಿ, ತೃತೀಯ ಬಹುಮಾನವಾಗಿ 35,000 ರೂಪಾಯಿಯನ್ನು ನೀಡಲಾಗುತ್ತೆ. ಸ್ಪರ್ಧೆಯಲ್ಲಿ ಭಾಗವಹಿಸುವಂತಹ ರೈತರು ಮತ್ತು ರೈತ ಮಹಿಳೆಯರು ಪ್ರತ್ಯೇಕವಾಗಿ ಅಗತ್ಯ ದಾಖಲಾತಿಗಳೊಂದಿಗೆ ರೈತರ FID ಅಂದರೆ ಫ್ರೂಟ್ಸ್ ID ಸಂಖ್ಯೆಯನ್ನು ಬಳಸಿಕೊಂಡು KKisan ಪೋರ್ಟಲ್ನಲ್ಲಿ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸೋದಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ರೈತರು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸೋದಕ್ಕೆ ಆಗಸ್ಟ್ 31 ಕೊನೆಯ ದಿನಾಂಕ ಆಗಿರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ರೈತ ಬಂಧುವರು ತಮ್ಮ

0: ಹೋಬಳಿ ಮಟ್ಟದಲ್ಲಿರುವಂತಹ ರೈತ ಸಂಪರ್ಕ ಕೇಂದ್ರಗಳನ್ನು ಸಂಪರ್ಕಿಸಬಹುದು ಅಥವಾ ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಬಹುದು. ಹಾಗೆಯೇ ರೈತರ ಸಹಾಯವಾಣಿ 1800453553 ಕರೆ ಮಾಡಿ ಮಾಹಿತಿಯನ್ನು ಪಡ್ಕೋಬಹುದು.
1: ರೈತರಿಗೆ ಸಲಹೆ ಕೇಳಿದಿರಿ.

0: ನೋಡು ಇದೇ ನಮ್ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್
1: ಪಿಎಂ ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆದರೆ ಇಂದಿನ ಜಂಜಾಟದ ಬದುಕಿನಲ್ಲಿ ಎಲ್ಲರೂ ಆರೋಗ್ಯದ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ ಹೌದು. ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮೊದಲೇ ರೋಗ ಬರದಂತೆ ತಡೆಗಟ್ಟುವುದೇ ಈ ಯೋಜನೆಯ ಗುರಿ. ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

0: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ಸಮಯ 6:45 ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
2: ಇಂದಿನ ನ್ಯಾಯವಾಣಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ವಕೀಲರು ಹಾಗೂ ಸಂವಿಧಾನ ಫೆಲೋ ಆಗಿರುವ ಪ್ರತಿಮಾ ಜೋಶಿ ಅವರು. ಮೇಡಮ್ ನಮಸ್ಕಾರ.
3: ನಮಸ್ಕಾರ ಸರ್.
2: ಈಗ ಜೊಮ್ಯಾಟೊ ಸ್ವಿಗ್ಗಿ ಇಲ್ಲೆಲ್ಲ ಕೆಲವೊಬ್ರು ಕೆಲಸ ಮಾಡ್ತಿರ್ತಾರೆ, ಅವರು ಡೆಲಿವರಿ ಮಾಡಕ್ಕೆಲ್ಲ ಹೋಗ್ತಿರ್ತಾರೆ, ಅಲ್ಲಿ ಗ್ರಾಹಕರು ಮತ್ತು ಅವ್ರ ನಡುವೆ ಒಂದು ಸಂಬಂಧ ಇರುತ್ತೆ, ಅದೇ ರೀತಿ ರೆಸ್ಟೋರೆಂಟ್ಗಳ ಜೊತೆಗೂ ಕೂಡ ಒಂದು ನಿರಂತರವಾದಂತಹ ಸಂಪರ್ಕ ಇರುತ್ತೆ, ಅವ್ರು ಇಲ್ದೇನೆ ಒಬ್ರಿಗೊಬ್ರು ನಡೆಯಲ್ಲ. ಅಲ್ಲಿ ಏನಾದರೂ ಸಿಬ್ಬಂದಿಯಿಂದ ಅವಮಾನ ಅಥವಾ ಬೆದರಿಕೆ, ಹೊಡೆದಾಟ ಅಥವಾ ಈ ಲೈಂಗಿಕ ಕಿರುಕುಳಗಳು ಏನಾದರೂ ಆದರೆ ಯಾವ ರೀತಿಯಲ್ಲಿ ಅವರು ಮುಂದುವರಿಬೇಕಾಗತ್ತೆ? ಅದು ಹಾಗೆ ಡೆಲಿವರಿ ಬಾಯ್ಗಳಿಗೂ ಆಗ್ಬೋದು ಅಥವಾ ಡೆಲಿವರಿ ಬಾಯ್ಗಳಿಂದ ಗ್ರಾಹಕರಿಗೂ ಕೂಡ ಆಗ್ಬೋದು. ಏನ್ ಮಾಡಬೇಕು ಅಲ್ಲಿ, ಅದಕ್ಕೆ ಏನು ಪರಿಹಾರಗಳಿವೆ ಅಂತ ನಾವು ತಿಳ್ಕೋಬೇಕಾಗಿದೆ, ಇದ್ರ ಬಗ್ಗೆ ತಿಳಿಸಿ ಮೇಡಮ್.
3: ಸರ್, ಡೆಲಿವರಿ ಪಾರ್ಟ್ನರ್ಗಳಿಗೆ ನಾವು ಗಿಗ್ ವರ್ಕರ್ಸ್ ಅಂತಾನು ಕರಿತೀವಿ. ಅವರಿಗೆ ಸಂಪೂರ್ಣವಾದ ಕಾನೂನಿನ ರಕ್ಷಣೆ ಇದೆ ಸರ್. ಕೆಲಸ ಮಾಡುವ ಸಮಯದಲ್ಲಿ ಅಲ್ಲಿ ಏನಾದರೂ ಕಿರುಕುಳ ಅಥವಾ ಹಲ್ಲೆ ನಡೆದ್ರೆ ಅಲ್ಲಿ ಅವರಿಗೆ ಕಾನೂನಿನ ಅಡಿಯಲ್ಲಿ ಕ್ರಮ ಕೈಗೊಳ್ಬಹುದು ಸರ್. ಅವರು ಪೊಲೀಸರಿಗೆ ದೂರು ನೀಡುವ ಹಕ್ಕಿದೆ ಸರ್. ಲಿಂಗ ಜಾತಿ ಆಧಾರದ ಮೇಲೆ ತಾರತಮ್ಯ ಮಾಡಿದ್ರೆ, ಲೈಂಗಿಕ ಕಿರುಕುಳ ಆಗಿದ್ರೆ ಅಲ್ಲಿ ಹತ್ತಿರದ ಪೊಲೀಸ್ ಸ್ಟೇಷನ್ ಯಾವ್ದಿರತ್ತೋ ಅಲ್ಲಿ ಹೋಗಿ ಅವರು FIR ಅನ್ನ ರಿಜಿಸ್ಟರ್ ಮಾಡಬಹುದು.
2: ಈಗ ಸಾಮಾನ್ಯವಾಗಿ ನಾವು ಎಷ್ಟೋ ಕಡೆ ಮೊದಲು ಪುರುಷರು ಗಿಗ್ ವರ್ಕರ್ ಗಳು ಸಿಗ್ತಿದ್ರು, ಇವತ್ತು ಮಹಿಳಾ ಡೆಲಿವರಿ ಪಾರ್ಟ್ನರ್ಸ್ ಗಳು ಕೂಡ ಇದ್ದಾರೆ, ಅವರಿಗೆ ಎದುರಾಗುವಂತಹ ಸಮಸ್ಯೆಗಳ ಕಡೆನೂ ನಾವು ನೋಡಬೇಕಾಗತ್ತೆ. ಯಾವ ರೀತಿ ಅವರು ಅಲ್ಲಿಂದ ಪಾರಾಗಬೇಕು, ಅವರಿಗೆ ಏನೇನು ಹಕ್ಕುಗಳಿವೆ ಅಂತ ಅವರು ತಿಳ್ಕೊಳ್ಬೇಕಾಗತ್ತೆ.
3: ಅವರ ಮೇಲೆ ಲೈಂಗಿಕ ಕಿರುಕುಳ ಆದ್ರೆ, ಯಾರಾದ್ರೂ ಅಸಭ್ಯವಾಗಿ ವರ್ತಿಸಿದ್ರೆ, ಮಾತನಾಡಿದ್ರೆ, ಅವರು 1091 ಇದು ಮಹಿಳಾ ಸಹಾಯವಾಣಿ ಸರ್, ಇಲ್ಲಿ ಅವರು ದೂರನ್ನ ದಾಖಲಿಸಬಹುದು ಅಥವಾ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವರು ದೂರನ್ನ ದಾಖಲಿಸಬಹುದು. ಅಥವಾ ಅವರೇನು ಕಂಪನಿ ಇರ್ತಾರೆ ಆ ಕಂಪನಿಯಲ್ಲಿ ಪಾಶ್ ಆಕ್ಟ್ ಅಡಿಯಲ್ಲಿ ಕೂಡ ಅವರು ರಕ್ಷಣೆಯನ್ನು ಕೇಳಬಹುದು ಸರ್. ಬಹಿರಂಗಗೊಳಿಸದೇನೆ ನಾವು ಕಂಪ್ಲೇಂಟ್ ಅನ್ನ ಇತ್ಯರ್ಥಗೊಳಿಸ್ತೀವಿ ಸರ್.
2: ಒಟ್ಟಾರೆ ಈ ಕಂಪನಿಗಳಲ್ಲಿ ಕೆಲಸ ಮಾಡೋರಿಗೆ ಸುರಕ್ಷತೆ ಅಂತ ಅನ್ನೋದು ಬಹಳ ಮುಖ್ಯ ಆಗತ್ತೆ, ಮತ್ತೆ ಒಂದಿಷ್ಟು ಸಪೋರ್ಟ್ ಬೇಕಾಗತ್ತೆ. ಯಾಕಂದ್ರೆ ಅವರು ಕಷ್ಟಪಟ್ಟು ದುಡಿದಿರ್ತಾರೆ, ನಿರಂತರವಾದ ಓಡಾಟದಲ್ಲಿ ಇರ್ತಾರೆ, ಹಗಲು ರಾತ್ರಿ ಅಂದೇನೆ ಕೆಲಸ ಮಾಡ್ತಿರ್ತಾರೆ.
3: ಖಂಡಿತ ಸರ್. ಈ ಸ್ವಿಗ್ಗಿ ಜೊಮ್ಯಾಟೊ ಕಂಪನಿ ಏನಿದೆಯಲ್ಲ, ಅವರಿಗೆ ಆದಂತ ಆಪ್ ಗಳಿವೆ ಸರ್. ಆ ಆಪ್ ಮೂಲಕನೂ ಅವರಿಗೆ ಆಪ್ಷನ್ಸ್ ಕೊಟ್ಟಿದ್ದಾರೆ ಸರ್. ಸೇಫ್ಟಿ ಸಪೋರ್ಟ್ ಅಂತ ಅವರಿಗೆ ಅಲ್ಲಿ ಆಪ್ಷನ್ ಇದೆ ಸರ್. ಆ ಆಪ್ಷನ್ ನಲ್ಲೂ ಕೂಡ ಅವರು ಹೋಗಿ ದೂರು ದಾಖಲಿಸಬಹುದು. ಸ್ಪೆಷಲಿ ಯಾರಾದರೂ ಗ್ರಾಹಕರು ಈ ತರ ವರ್ತನೆ ಮಾಡಿದ್ರೆ ಆ ಗ್ರಾಹಕರ ವಿರುದ್ಧ ಕೂಡ ಅವರು ಕ್ರಮವನ್ನ ಕೈಗೊಳ್ಳಬಹುದು. ಆ ಗ್ರಾಹಕರ ಖಾತೆಯನ್ನ ಬ್ಲಾಕ್ ಮಾಡಬಹುದು ಅಥವಾ ಅಲ್ಲಿ ತುರ್ತು ಸಹಾಯವನ್ನ ಕೂಡ ಅವರು ಕೇಳಬಹುದು ಸರ್.
2: ವರ್ಕರ್ಗಳ ಹಕ್ಕುಗಳು ಯಾವ ರೀತಿ ಇವೆ
3: ಸರ್? ಈಗ ಸೋಷಿಯಲ್ ಸೆಕ್ಯೂರಿಟಿ ಕೋಡ್ ಅಂತ ಹೇಳ್ತೀವಿ ನಾವು, ಸ್ಪೆಷಲ್ ಆಗಿ 2020 ಗಿಗ್ ವರ್ಕರ್ಗೆ ಅಂತಾನೇ ಮಾಡಿರೋಂತ ಒಂದು ಕೋಡ್ ಸರ್. ವಿಮೆ ಕೊಡ್ತೀವಿ, ಇನ್ಶೂರೆನ್ಸ್ ಅನ್ನ ಕೊಡ್ತೀವಿ.
2: ಈಗ ನಿರಂತರವಾಗಿ ಓಡಾಟದಲ್ಲಿ ಇರ್ತಾರೆ, ಎಲ್ಲೋ ಒಂದ್ ಕಡೆ ಬೀಳ್ಬಹುದು, ಎಲ್ಲೋ ಒಂದ್ ಕಡೆ ಯಾವ್ದೋ ಪೆಟ್ಟಾಗಬಹುದು, ಅದಕ್ಕೆ ರಕ್ಷಣೆ ಇರುತ್ತೆ ಅವರಿಗೆ?
3: ಇರತ್ತೆ ಸರ್. ಅವರಿಗೆ ಗ್ರೂಪ್ ಇನ್ಶೂರೆನ್ಸ್ ಅಂತ ಕಂಪನಿಯವರು ಕೊಡ್ತಾರೆ ಸರ್. ಹಲ್ಲೆ ಮಾಡಿದ್ರೆ, ಹಲ್ಲೆಯಿಂದ ಗಾಯಗೊಂಡ್ರೆ, ಆ ರೀತಿ ಏನಾದ್ರೂ ಅಪಘಾತ ಅಂತ ಆದ್ರೆ ಕಂಪನಿಯವರಿಗೆ ಇನ್ಶೂರೆನ್ಸ್ ಪಾಲಿಸಿ ಇರುತ್ತೆ ಸರ್.
2: ಗ್ರಾಹಕರಿಗೂ ತೊಂದರೆ ಆಗಿರ್ಬೋದು, ಅವರಿಗೂ ಕೂಡ ತೊಂದರೆ ಆಗಿರ್ಬೋದು. ಈ ಬಗ್ಗೆ ತಾವು ಮಾಹಿತಿ ಮಾಡಿಕೊಟ್ಟಿದ್ದೀರಿ ಪ್ರತಿಮಾ ಜೋಶಿ ಅವರೇ, ನಮ್ಮ ಎಲ್ಲಾ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
3: ನಮಸ್ಕಾರ ಸರ್.
1: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ kannada.nyaya.org ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
0: ಆಕಾಶವಾಣಿ ಮಡಿಕೇರಿ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ 5th ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 rupees ಡಿಸ್ಕೌಂಟ್. ಲಿಯೋರಾ ಗೋಲ್ಡನ್ ಡೈಮಂಡ್ಸ್ ಗೋಣಿಕೊಪ್ಪಲ್.
2: ಏನು ರಂಗ, ಕೈಗೆ ಬ್ಯಾಂಡೇಜು?
3: ಬಿದ್ದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿ ವರೆಗೆ ಸಹಾಯ ಸಿಗುತ್ತೆ. 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
5: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
4: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
6: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
7: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ.
8: ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್ ಇರಿಟಿಯ ಸುನಿತಾ ಫರ್ನಿಚರ್ ನಲ್ಲಿ ಎಲ್ಲಾ ಫರ್ನಿಚರ್ ಗಳ ಮೇಲೆ ಅಚ್ಚರಿ ಉಳಿಸುವ ಅತಿ ಕಡಿಮೆ ಬೆಲೆ. ಪ್ರೀಮಿಯಂ ಫರ್ನಿಚರ್ ಗಳ ಸ್ಪೆಷಲ್ ಕಲೆಕ್ಷನ್ಸ್, ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ ಫೆಸಿಲಿಟಿ. ಸುನಿತಾ ಫರ್ನಿಚರ್, ಉಲಿಯಿಲ್, ಇರಿಟಿ ಹಾಗೂ ತವಕ್ಕರ, ಕಣ್ಣೂರ್.
9: ರೀ, ನಾನಿನ್ ಯಾವ ಫಂಕ್ಷನ್ ಗೂ ಬರಲ್ಲ ರೀ, ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
10: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
9: ಹಾಗಾದ್ರೆ ಇವತ್ತೇ ಹೋಗೋಣ.
11: ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲನಗರ.
12: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
13: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
12: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSU.WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
14: ನಿತ್ಯ ವಾಕಿಂಗ್ ಮಾಡಿ, ಇದು ರೋಗದಿಂದ ನಮ್ಮನ್ನು ದೂರವಿಡುತ್ತದೆ, ಸದೃಢ ಆರೋಗ್ಯ ನೀಡುತ್ತದೆ.
15: ಮೂಳೆಗಳ ಕೋಶ ಬೆಳವಣಿಗೆ ಹೊಂದಲು, ಶಕ್ತಿಯುತವಾಗಲು ನಿತ್ಯದ ನಡಿಗೆ ಅತ್ಯುಪಯುಕ್ತ.
14: ಕೀಲುಗಳ ಸವಕಳಿ ಕಡಿಮೆಯಾಗಬೇಕೆ, ಮೂಳೆಗಳು ಶಕ್ತಿಯುತವಾಗಬೇಕೆ, ಪ್ರತಿನಿತ್ಯ ನಡೆಯಿರಿ, ಆರೋಗ್ಯ ವೃದ್ಧಿಸಿಕೊಳ್ಳಿ.

ಶ್ರೋತೃಗಳೇ ಗಮನಿಸಿ, ಈ ಬೆಳಗ್ಗೆ 10 ಗಂಟೆಗೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ 2025ನೇ ಸಾಲಿನ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಪಡೆದಿರುವ ಹಿನ್ನೆಲೆಯಲ್ಲಿ ಸಂಗೀತ ಕಲಾವಿದರಾದ ವಿದ್ವಾನ್ ಆನೂರು ಅನಂತಕೃಷ್ಣ ಶರ್ಮಾ ಮತ್ತು ಡಾಕ್ಟರ್ ಕೆ ವಾಗೇಶ್ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ. ಮಧ್ಯಾಹ್ನ 12:35ಕ್ಕೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಹೃದಯದ ಆರೋಗ್ಯ ಕುರಿತು ಕಲಬುರಗಿಯ ಹೃದ್ರೋಗ ತಜ್ಞರಾದ ಡಾಕ್ಟರ್ ಅರುಣ್ ಕುಮಾರ್ ಹರಿದಾಸ್ ಅವರೊಂದಿಗೆ ಸಂದರ್ಶನ. ಇಂದು ಸಂಜೆ 5 ಗಂಟೆಗೆ ಕೊಡವಾಸಿರಿ ಆರುಡತ್ ಆಯಿಮೆ ಮಾಲಿಕೆಯಲ್ಲಿ ಪಠ್ಯ

0: अर्जेंटीना दलम स्पेन दलम सम्मुखीकरिष्यति। भारत इंग्लैंड देशयोः मध्ये त्रिदिवसीय एक दिवसीय श्रृंखलायाः द्वितीया स्पर्धा अद्य कार्डिफ नगरस्य सोफिया गार्डन्स क्रीडांगणे भविष्यति इति वार्ताः।
1: आकाशवाणी मडिकेरे।
2: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
3: ಸ್ಕೈ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಮತ್ತು ವಿರಾಜಪೇಟೆ।
2: ನಿಮ್ಮ ಬೆಡ್ರೂಮ್ ಅನ್ನು ಅಲಂಕರಿಸಲು ವಿವಿಧ ವಿನ್ಯಾಸಗಳ ಬೆಡ್ರೂಮ್ ಸೆಟ್ಸ್, ಮನಮೋಹಕ ಕೆತ್ತನೆಯ ಮರದ ಪೀಠೋಪಕರಣಗಳು, ಸೋಫಾ ಸೆಟ್ಗಳಿಗಾಗಿ ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು।
4: ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಪ್ರಸ್ತುತಪಡಿಸುತ್ತಿದೆ ಆರ್ಟಿಸ್ಟ್ರಿ ಶೋ। ಇದೇ ಜುಲೈ 17ರಿಂದ 27ರವರೆಗೆ ಅತ್ಯಾಕರ್ಷಕ ಚಿನ್ನ, ವಜ್ರ ಹಾಗೂ ಅಮೂಲ್ಯ ರತ್ನಾಭರಣಗಳ ಸಾಂಪ್ರದಾಯಿಕ ಮತ್ತು ವಿನೂತನ ವಿನ್ಯಾಸಗಳ ವಿಶೇಷ ಪ್ರದರ್ಶನ ಹಾಗೂ ಖರೀದಿಯ ಅವಕಾಶ। ಈ ವಿಶೇಷ ಸೌಲಭ್ಯಗಳನ್ನು ಆನಂದಿಸಿ, ಭೇಟಿ ನೀಡಿ ಮಲಬಾರ್ ಗೋಲ್ಡನ್ ಡೈಮಂಡ್ಸ್, ಬಿಎನ್ ರೋಡ್, ಕೆಎಸ್ಆರ್ಟಿಸಿ ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್, ಮೈಸೂರು।
1: ನಿಧನ ಸುದ್ದಿ। ಪಾಲಂಗಾಲ ಗ್ರಾಮ ಮೇಚುರ ಪೌತಿ ಅಯ್ಯಪ್ಪ ಇಂಗಡಮೋವೋ ಭೀಮಯ್ಯ ಲಾಲಾ ಅಯ್ಯಂಗ ನಿನಾಂದು ಮರಣಪಟ್ಟಿದ್ದು, ಅಳವತ್ತಂಜಿ ಪೈತರ ಮೇಚುರ ಭೀಮಯ್ಯ ಲಾಲಾ ಅಯ್ಯಂಗಡ ಆಕೆರಿ ಕಾರ್ಯ ಇಂದು ಮಜನ ಒಂದು ಗಂಟೆಗೆ ಅಯ್ಯಂಗಡ ಒಕ್ಕ ತುಟಂಗ್ಲತ್ತ ನಡ್ಪ। ಮರಗೋಡು ಗ್ರಾಮದ ಜನತಾ ಕಾಲೋನಿಯ ಸಾಜನ್ ಅವರ ತಾಯಿ ರೋಷಿ ಅವರು 84ನೇ ವರ್ಷ ಪ್ರಾಯದಲ್ಲಿ ಇಂದು ಮುಂಜಾನೆ ನಿಧನರಾಗಿದ್ದಾರೆ। ರೋಷಿ ಅವರ ಅಂತಿಮ ವಿಧಿವಿಧಾನ ಮಡಿಕೇರಿಯ ಸಂತ ಮೈಕಲರ ದೇವಾಲಯದಲ್ಲಿ ಇಂದು ಸಂಜೆ 5 ಗಂಟೆಗೆ ನೆರವೇರಲಿದೆ। ನವಿಲೂರು ಗ್ರಾಮದ ಕುಯಮಡಿ ದಿವಂಗತ ಗಂಗಾಧರ ಗಣೇಶ್ ಅವರ ಪತ್ನಿ ಸುಶೀಲಾ ನಿನ್ನೆ ನಿಧನರಾಗಿದ್ದಾರೆ। 65 ವರ್ಷ ಪ್ರಾಯದ ಕುಯಮಡಿ ಸುಶೀಲಾ ಅವರ ತವರು ಮನೆ ಕೋಳಿಬೈಲು ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ ಸ್ವಗೃಹದಲ್ಲಿ ನಡೆಯಲಿದೆ। ಮುತ್ತಾರ್ಮುಡಿ ಗ್ರಾಮದ ಪಾರೆಮಜಲು ದಿವಂಗತ ಉಲ್ಲಾಸ್ ಅವರ ಪತ್ನಿ ಜಯಲಕ್ಷ್ಮಿ ನಿನ್ನೆ ನಿಧನರಾಗಿದ್ದಾರೆ। 86 ವರ್ಷ ಪ್ರಾಯದ ಪಾರೆಮಜಲು ಜಯಲಕ್ಷ್ಮಿ ತವರು ಮನೆ ತೆಕ್ಕಡೆ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ 2 ಗಂಟೆಗೆ ಅವರ ಮಗ ರಘು ಕಾರ್ಯಪ್ಪ ಅವರ ಸ್ವಗೃಹದಲ್ಲಿ ನಡೆಯಲಿದೆ। ಭಾಗಮಂಡಲ ಸಣ್ಣಪುಲಿಕೋಟು ಗ್ರಾಮತ್ರ ಚಿಯಣ್ಣೇರೀರ ಒಕ್ಕಪಟ್ಟೆದಾರ ಜಗದೀಶ್ ರಾಜ ಅಯ್ಯಂಗ ನಿನಾದು ಮರಣಪಟ್ಟಿತ್ತು। ಅಳುವದು ಬೈತರ ಚಿಯಣ್ಣೇರೀರ ಜಗದೀಶ್ ರಾಜ ಅಯ್ಯಂಗಡ ಕಿರಿ ಕಾರ್ಯ ಇಂದು ಪೊಲಕ 10 ಗಂಟೆಗೆ ಸ್ವಂತ ಮನೆಯಲ್ಲಿ ನಡಪ। ಆಕಾಶವಾಣಿ ಮಡಿಕೇರಿ, ಸಮಯ 7:02. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ।
5: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ। ಪ್ರಕಟಣೆಗಾಗಿ ಸಂಪರ್ಕಿಸಿ cbsblr@gmail.com।
6: ಮರೆಗೆ ನಿಂತು ಕಾಯುತ್ತಿರುವ ಕೊರುಳು ಯಾವುದು?
7: ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ, ಮಹಿಳೆ ಜೀವನದ ನಿರೂಪಕಿ, ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ, ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ, ಸಹನೆಗೆ ಮತ್ತೊಂದು ಹೆಸರಾದವಳೆ ಮಹಿಳೆ।

ಬೇಲೂರು, ಹಳೆಬೀಡು, ಸೋಮನಾಥಪುರಾದಿಗಳಲ್ಲಿ ಶಿಲ್ಪದಲ್ಲೇ ಕನ್ನಡ ನಾಡಿನ ಇತಿಹಾಸವನ್ನು, ಸಂಗೀತ ನೃತ್ಯ ಸಾಹಿತ್ಯಗಳನ್ನು ನಿರ್ಮಿಸಿದ ಜಕಣಾಚಾರಿ ಉದಿಸಿದ ನಾಡು ನಮ್ಮ ಕನ್ನಡ ನಾಡು.

0: ಕಾಲ ಉರುಳಿದರೂ ಕಾಲಕ್ಕೆ ತಕ್ಕಂತೆ ಕಾರ್ಯಕ್ರಮಗಳ ನಿರ್ವಹಣೆ,
1: ಯುವ ಸಮೂಹದ ಆಸಕ್ತಿಗೆ ತಕ್ಕಂತೆ ಗೀತೆಗಳ ಪ್ರಸಾರ,
0: ನಾಗರಿಕ ಸಮಾಜದಲ್ಲಿ ಸ್ವಚ್ಛತೆ,
1: ಪರಿಸರ ಸಂರಕ್ಷಣೆ,
0: ಪ್ರಾಣಿ ಸಂರಕ್ಷಣೆ, ಸಾರ್ವಜನಿಕ ಆಸ್ತಿಪಾಸ್ತಿಗಳ ಕಾಪಾಡುವಿಕೆಯ ಬಗ್ಗೆ ಅರಿವು ಮೂಡಿಸುವ ಏಕೈಕ ವಾಣಿ ಆಕಾಶವಾಣಿ.

0: ಒಮ್ಮೆ ಬಾಯಿಲಿಟ್ಟು.
1: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
2: ಗ್ರಾಹಕ ತಾನು

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು: ಪ್ರಸ್ತಾವಿತ ಬಿಡದಿ ಟೌನ್ಶಿಪ್ ಯೋಜನೆ ರೈತರ ಜಮೀನುಗಳ ಬಲವಂತ ಸ್ವಾಧೀನ ಇಲ್ಲ, ಮುಖ್ಯಮಂತ್ರಿ ಸ್ಪಷ್ಟನೆ. ಬಿಡದಿ ಟೌನ್ಶಿಪ್ ಯೋಜನೆ ಕೈಬಿಡುವುದು ಮತ್ತು ರೈತರ ಮೇಲಿನ ಪ್ರಕರಣ ಹಿಂಪಡೆಯುವಂತೆ ಒತ್ತಾಯಿಸಿ ನಾಳೆ ಬೆಂಗಳೂರಿನಲ್ಲಿ ಬಿಜೆಪಿ ಪ್ರತಿಭಟನೆ. ರಾಜ್ಯದಲ್ಲಿ ಕನ್ನಡ ಶಾಲೆಗಳು ಉಳಿದು ಬೆಳೆದರೆ ಮಾತ್ರ ಕನ್ನಡ ಭಾಷೆ

ಗಳ ಬಲವಂತ ಸ್ವಾಧೀನ ಇಲ್ಲ, ಮುಖ್ಯಮಂತ್ರಿ ಸ್ಪಷ್ಟನೆ. ಬಿಡದಿ ಟೌನ್ಶಿಪ್ ಯೋಜನೆ ಕೈಬಿಡುವುದು ಮತ್ತು ರೈತರ ಮೇಲಿನ ಪ್ರಕರಣ ಹಿಂಪಡೆಯುವಂತೆ ಒತ್ತಾಯಿಸಿ ನಾಳೆ ಬೆಂಗಳೂರಿನಲ್ಲಿ ಬಿಜೆಪಿ ಪ್ರತಿಭಟನೆ. ರಾಜ್ಯದಲ್ಲಿ ಕನ್ನಡ ಶಾಲೆಗಳು ಉಳಿದು ಬೆಳೆದರೆ ಮಾತ್ರ ಕನ್ನಡ ಭಾಷೆ ಉಳಿಯಲು ಸಾಧ್ಯ, ವಿಧಾನ ಪರಿಷತ್ ಸಭಾಪತಿ ಅಭಿಮತ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಚುರುಕುಗೊಂಡಿರುವ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ, ಗಣಕೀಕರಣ ಕಾರ್ಯ ಪ್ರಗತಿಯಲ್ಲಿ. ಈಗ ವಾರ್ತೆಗಳ ವಿವರ. ಪ್ರಸ್ತಾವಿತ ಬಿಡದಿ ಟೌನ್ಶಿಪ್ ಯೋಜನೆಗಾಗಿ ಯಾವುದೇ ರೈತರ ಜಮೀನನ್ನು ಬಲವಂತವಾಗಿ ಸ್ವಾಧೀನಪಡಿಸಿಕೊಳ್ಳುವುದಿಲ್ಲ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಯಾರಿಗೆ ಭೂಮಿ ನೀಡಲು ಇಷ್ಟವಿಲ್ಲವೋ ಅವರು ಕೃಷಿ ಮಾಡಿಕೊಂಡಿರಬಹುದು, ಯಾರು ಸ್ವಇಚ್ಛೆಯಿಂದ ಭೂಮಿ ನೀಡಲು ಸಿದ್ಧರಿದ್ದಾರೋ ಅವರು ಸರ್ಕಾರಕ್ಕೆ ಒಪ್ಪಿಸಿ ಪರಿಹಾರ ಪಡೆದುಕೊಳ್ಳಬಹುದು ಎಂದರು. ಯೋಜನೆಯ ಅನುಷ್ಠಾನದ ಕುರಿತು ಪರಿಶೀಲಿಸಲು ಮತ್ತು ರೈತರ ಅಭಿಪ್ರಾಯ ಹಾಗೂ ಆತಂಕಗಳನ್ನು ಆಲಿಸಲು ಸಮಿತಿಯೊಂದನ್ನು ರಚಿಸಲಾಗುವುದು. ಸಮಿತಿಯ ವರದಿ ಬಂದ ನಂತರ ಮುಂದಿನ ನಿರ್ಧಾರವನ್ನು ಸಂಪುಟ ಸಭೆಯ ಮುಂದೆ ಮಂಡಿಸಲಾಗುವುದು ಎಂದು ಮುಖ್ಯಮಂತ್ರಿ ಹೇಳಿದರು. ಬಿಡದಿ ಟೌನ್ಶಿಪ್ ಯೋಜನೆ ಕೈಬಿಡಬೇಕು ಹಾಗೂ ಪ್ರತಿಭಟನಾ ರೈತರ ಮೇಲೆ ದಾಖಲಿಸಿರುವ ಪ್ರಕರಣ ಹಿಂಪಡೆಯಬೇಕು ಎಂದು ಒತ್ತಾಯಿಸಿ ಇದೇ 17ರಂದು ಅಂದರೆ ನಾಳೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಶಾಸಕರು ಸಂಸದರು ಧರಣಿ ಸತ್ಯಾಗ್ರಹ ನಡೆಸಲಿದ್ದಾರೆ ಎಂದು ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜೇಂದ್ರ ತಿಳಿಸಿದ್ದಾರೆ. ಬಳ್ಳಾರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ 70%ರಷ್ಟು ಮಳೆ ಕೊರತೆಯಾಗಿದ್ದು ಬರಗಾಲ ಸ್ಥಿತಿ ತಲೆದೋರಿದೆ. ಸಂಕಷ್ಟಕ್ಕೆ ಒಳಗಾಗಿರುವ ರೈತರಿಗೆ ಪ್ರತಿ ಎಕರೆಗೆ 50,000 ರೂಪಾಯಿ ಪರಿಹಾರ ನೀಡುವಂತೆ ಸರ್ಕಾರವನ್ನು ಒತ್ತಾಯಿಸಿದರು. ಬರಗಾಲ ಅಧ್ಯಯನಕ್ಕೆ ತಂಡ ಕಳಿಸಿ ಎಂದು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದು ಸುಮ್ಮನಾದರೆ ಸಾಲದು, ಬರ ಪರಿಹಾರಕ್ಕೆ ರಾಜ್ಯ ಸರ್ಕಾರ ಏನು ಕ್ರಮ ಕೈಗೊಂಡಿದೆ ಎನ್ನುವುದನ್ನು ರಾಜ್ಯದ ಜನತೆಗೆ ತಿಳಿಸಬೇಕು ಎಂದು ಮುಖ್ಯಮಂತ್ರಿ ಅವರನ್ನು ಬಿವೈ ವಿಜೇಂದ್ರ ಆಗ್ರಹಿಸಿದರು. ರಾಜ್ಯದಲ್ಲಿ ಮಳೆ ಕೊರತೆಯಿಂದಾಗಿ ಉದ್ಭವಿಸಬಹುದಾದ ಬರ ಪರಿಸ್ಥಿತಿ ನಿರ್ವಹಣೆಗೆ ಪರಿಹಾರ ನೀಡುವುದು ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಚರ್ಚೆ ನಡೆಸಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಿನ್ನೆ ನವದೆಹಲಿಗೆ ತೆರಳಿದ್ದಾರೆ. ಕೇಂದ್ರ ಸಚಿವರನ್ನು ಭೇಟಿ ಮಾಡಲಿರುವ ಮುಖ್ಯಮಂತ್ರಿ ಅವರು ವಿವಿಧ ವಿಷಯಗಳ ಕುರಿತು ಚರ್ಚೆ ನಡೆಸಲಿದ್ದಾರೆ ಎಂದು ಮುಖ್ಯಮಂತ್ರಿ ಅವರ ವಿಶೇಷ ಕರ್ತವ್ಯ ಅಧಿಕಾರಿ ಹಾಗೂ ಪದನಿಮಿತ್ತ ಸರ್ಕಾರದ ಜಂಟಿ ಕಾರ್ಯದರ್ಶಿ ಬಿಎಸ್ ಶ್ರೀಧರ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಸಂಪುಟ ವಿಸ್ತರಣೆ ಕುರಿತಂತೆ ಮುಖ್ಯಮಂತ್ರಿ ಪಕ್ಷದ ವರಿಷ್ಠರೊಂದಿಗೆ ಚರ್ಚಿಸುವ ಸಾಧ್ಯತೆಯೂ ಇದೆ. ಪರಿಶಿಷ್ಟ ಜಾತಿ ವಿಶೇಷ ಘಟಕ ಯೋಜನೆಯಡಿ ರಾಜ್ಯದ ಪರಿಶಿಷ್ಟ ಜಾತಿಯ ಸೈಕಲ್ ಕ್ರೀಡಾಪಟುಗಳನ್ನು ಪ್ರೋತ್ಸಾಹಿಸುವ ಉದ್ದೇಶದಿಂದ ಅಂತಾರಾಷ್ಟೀಯ ಗುಣಮಟ್ಟದ ಸ್ಪರ್ಧಾತ್ಮಕ ಸೈಕಲ್ಗಳನ್ನು ಹಾಗೂ ಸೈಕಲ್ ಬಿಡಿಭಾಗಗಳನ್ನು ಸರ್ಕಾರದಿಂದ ಉಚಿತವಾಗಿ ವಿತರಿಸಲಾಗುತ್ತಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ ವತಿಯಿಂದ ಬೆಂಗಳೂರಿನ ಯುವನಿಕ ಸಭಾಂಗಣದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಸಾಂಕೇತಿಕವಾಗಿ ಸೈಕಲ್ಗಳನ್ನು ಹಸ್ತಾಂತರಿಸಿ ಮಾತನಾಡಿದ ಅವರು, ಪರಿಶಿಷ್ಟ ಜಾತಿ ಜನಾಂಗಕ್ಕೆ ಸೇರಿದ ರಾಜ್ಯದ 36 ಜನ ಪ್ರತಿಭಾನ್ವಿತ ಸೈಕ್ಲಿಂಗ್ ಕ್ರೀಡಾಪಟುಗಳಿಗೆ ಅತ್ಯಾಧುನಿಕ ಹಾಗೂ ಅಂತಾರಾಷ್ಟೀಯ ಗುಣಮಟ್ಟದ ಸೈಕಲ್ಗಳನ್ನು ಹಾಗೂ ಸೈಕಲ್ ಬಿಡಿಭಾಗಗಳನ್ನು ಇಲಾಖೆ ವತಿಯಿಂದ ಉಚಿತವಾಗಿ ವಿತರಿಸಲಾಗಿದೆ ಎಂದರು. ರಾಜ್ಯದ ಕ್ರೀಡಾಪಟುಗಳನ್ನು ಅಂತಾರಾಷ್ಟೀಯ ಮಟ್ಟಕ್ಕೆ ಸಜ್ಜುಗೊಳಿಸುವ ನಿಟ್ಟಿನಲ್ಲಿ ಕ್ರೀಡಾ ಮತ್ತು ಯುವ ಸಬಲೀಕರಣ ಇಲಾಖೆ ಮಹತ್ವದ ಹೆಜ್ಜೆ ಇಟ್ಟಿದ್ದು, ಒಲಿಂಪಿಕ್ಸ್, ಏಷ್ಯನ್ ಗೇಮ್ಸ್ ಹಾಗೂ ಕಾಮನ್ವೆಲ್ತ್ನಂತಹ ಜಾಗತಿಕ ಕ್ರೀಡಾಕೂಟಗಳಲ್ಲಿ ಭಾರತವನ್ನು ಪ್ರತಿನಿಧಿಸುವ ಗುರಿ ಹೊಂದಿರುವ ಕ್ರೀಡಾಪಟುಗಳಿಗೆ ಉತ್ತೇಜನ ನೀಡಲು ಈ ಸೌಲಭ್ಯ ಕಲ್ಪಿಸಲಾಗಿದೆ ಎಂದು ಸಚಿವರು ಹೇಳಿದರು. ಮಲೆನಾಡು, ಅರೆಮಲೆನಾಡು ಹಾಗೂ ಬಯಲುಸೀಮೆ ಕರಾವಳಿ ಭಾಗಕ್ಕೆ ಸಂಪರ್ಕ ಕಲ್ಪಿಸುವ ಆಗುಂಬೆ ಘಾಟ್ ರಸ್ತೆಯ ಸರ್ವಾಂಗೀಣ ಅಭಿವೃದ್ಧಿ ಕೈಗೊಳ್ಳುವ ನಿಟ್ಟಿನಲ್ಲಿ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಅಧಿಕಾರಿಗಳೊಂದಿಗೆ ಅಭಿವೃದ್ಧಿ ಕಾರ್ಯಗಳ ಸಾಧಕ ಬಾಧಕ ಕುರಿತು ಚರ್ಚೆ ನಡೆಸಿದರು. ಮಲೆನಾಡು, ಅರೆಮಲೆನಾಡು ಹಾಗೂ ಬಯಲುಸೀಮೆ ಕರಾವಳಿ ಭಾಗಕ್ಕೆ ಅತಿ ಸಮೀಪದ ಸಂಪರ್ಕ ಕಲ್ಪಿಸುವ ಆಗುಂಬೆ ಘಾಟ್ನಲ್ಲಿ ಹೆಚ್ಚು ಲಘು ವಾಹನಗಳು, ಮಿನಿ ಬಸ್ಸುಗಳು ಸಂಚರಿಸುತ್ತವೆ. ಘಟ್ಟದ ಹೆಚ್ಚು ಹೆಚ್ಚು ಜನರು ಇದೇ ಮಾರ್ಗವಾಗಿ ಸಂಚರಿಸುತ್ತಾರೆ. ಈ ಘಾಟ್ ರಸ್ತೆಯ ಕೆಲವೊಂದು ಸ್ಥಳಗಳಲ್ಲಿ ಅಗಲೀಕರಣ, ರಕ್ಷಣಾ ಗೋಡೆಗಳ ನಿರ್ಮಾಣ ಸೇರಿದಂತೆ ಮತ್ತಿತರ ರಸ್ತೆ ಕಾಮಗಾರಿಗಳನ್ನು ಕೈಗೊಳ್ಳಲು ಪರಿಶೀಲನೆ ನಡೆಸಿ ಕೈಗೊಳ್ಳಬೇಕಾಗಿರುವ ಕಾಮಗಾರಿಗಳ ಬಗ್ಗೆ ಅಧಿಕಾರಿಗಳಿಂದ ಸಚಿವರು ಮಾಹಿತಿ ಪಡೆದರು.
ಮೈಸೂರು ಜಿಲ್ಲೆಯಲ್ಲಿ ಕೈಗೊಂಡಿರುವ ಅಭಿವೃದ್ಧಿ ಕಾಮಗಾರಿಗಳನ್ನು ನಿಗದಿತ ಅವಧಿಯೊಳಗೆ ಪೂರ್ಣಗೊಳಿಸಬೇಕು ಎಂದು ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ

0: ಸಿದ್ದರಾಮಯ್ಯ ಸೂಚಿಸಿದ್ದಾರೆ. ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕಾಮಗಾರಿಗಳಲ್ಲಿ ಗುಣಮಟ್ಟ ಕಾಯ್ದುಕೊಳ್ಳಬೇಕು, ಮೈಸೂರು ನಗರದಲ್ಲಿ ವೈಟ್ ಟ್ಯಾಪಿಂಗ್ ಮಾಡುತ್ತಿರುವ ಕಡೆ ಜನರಿಗೆ ಮಾಹಿತಿ ನೀಡಬೇಕು, ಇನ್ನೂ ಪ್ರಾರಂಭವಾಗದೇ ಇರುವ ವೈಟ್ ಟ್ಯಾಪಿಂಗ್ ಕಾಮಗಾರಿಗಳನ್ನು ದಸರಾ ಮುಗಿದ ಮೇಲೆ ಪ್ರಾರಂಭಿಸುವಂತೆ ಸೂಚಿಸಿದ ಅವರು, ದಸರಾದಲ್ಲಿ ಹೆಚ್ಚಿನ ವಾಹನ ದಟ್ಟಣೆ ಉಂಟಾಗುತ್ತದೆ, ವಾಹನ ದಟ್ಟಣೆಯಾಗದಂತೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಸಚಿವರು ಅಧಿಕಾರಿಗಳಿಗೆ ಸೂಚಿಸಿದರು. ರಾಜ್ಯದಲ್ಲಿ ಕನ್ನಡ ಶಾಲೆಗಳನ್ನು ಉಳಿಸಿ ಬೆಳೆಸಿದರೆ ಮಾತ್ರ ಕನ್ನಡ ಭಾಷೆ ಉಳಿಯಲು ಸಾಧ್ಯ ಎಂದು ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಹೇಳಿದ್ದಾರೆ. ಸಾರ್ಥಕ ಸೇವೆ ಸಲ್ಲಿಸಿದ ಶಿಕ್ಷಕರಿಗೆ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಗದಗ್ನಲ್ಲಿ ಅವ್ವ ಸೇವಾ ಟ್ರಸ್ಟ್ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಶತಮಾನೋತ್ಸವ ಆಚರಿಸಿಕೊಂಡ ನೂರಾರು ಶಾಲೆಗಳು ಮುಚ್ಚುತ್ತಿರುವುದು ಅತ್ಯಂತ ನೋವಿನ ಸಂಗತಿ. ಆಂಗ್ಲ ಭಾಷೆಯ ವ್ಯಾಮೋಹದಲ್ಲಿ ಇಂದು ಪ್ರತಿಯೊಬ್ಬ ಪಾಲಕರು ಇದ್ದಾರೆ. ಹೀಗಾಗಿ ಕನ್ನಡ ಶಾಲೆಗಳಿಗೆ ಕುತ್ತು ಬಂದಿದೆ. ಎಷ್ಟೇ ಕಷ್ಟವಾದರೂ ಕನ್ನಡ ಶಾಲೆಗಳನ್ನು ಮುಚ್ಚುವ ಪ್ರಯತ್ನವನ್ನು ಸರ್ಕಾರ ಮಾಡಬಾರದು ಎಂದು ಅವರು ಹೇಳಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ SIR ಕಾರ್ಯ ಚುರುಕುಗೊಂಡಿದ್ದು ಗಣಕೀಕರಣ ಪ್ರಗತಿಯಲ್ಲಿದೆ. ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಚುರುಕಿನಿಂದ ಸಾಗಿದ್ದು, ಜಿಲ್ಲೆಯಲ್ಲಿ ಒಟ್ಟು 40,21,039 ಮತದಾರರಿದ್ದು, ಇದುವರೆಗೆ ಒಟ್ಟು 30,63,872 ಮತದಾರರ ಎನ್ಯುಮರೇಷನ್ ಫಾರ್ಮ್ಗಳನ್ನು ವಿತರಿಸಲಾಗಿದೆ. 406,288 ಎನ್ಯುಮರೇಷನ್ ಫಾರ್ಮ್ಗಳನ್ನು ಡಿಜಿಟಲೀಕರಣಗೊಳಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಕಾಂತರಾಜು PS ತಿಳಿಸಿದ್ದಾರೆ. ಧಾರವಾಡ ಜಿಲ್ಲೆಯಲ್ಲಿ 15,52,657 ಗಣತಿ ನಮೂನೆಗಳನ್ನು ವಿತರಿಸಲಾಗಿದ್ದು, ಒಟ್ಟು 569,247 ಗಣತಿ ನಮೂನೆಗಳನ್ನು ಗಣಕೀಕರಣಗೊಳಿಸಲಾಗಿದೆ. ಗೈರು, ಸ್ಥಳಾಂತರ, ಮರಣ ಹಾಗೂ ದ್ವಿಪ್ರತಿ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಒಟ್ಟು 75,509 ಮತದಾರರನ್ನು ಗುರುತಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ SNEHAL R ತಿಳಿಸಿದ್ದಾರೆ. ಗದಗ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಈಗಾಗಲೇ ಆರಂಭಗೊಂಡಿದ್ದು, ಇದುವರೆಗೆ 902,629 ಎನ್ಯುಮರೇಷನ್ ಫಾರ್ಮ್ಗಳನ್ನು ವಿತರಿಸಲಾಗಿದೆ. 395,478 ಎನ್ಯುಮರೇಷನ್ ಫಾರ್ಮ್ ಡಿಜಿಟಲೀಕರಣಗೊಂಡಿವೆ ಎಂದು ಗದಗ ಜಿಲ್ಲಾಧಿಕಾರಿ CN ಶ್ರೀಧರ್ ತಿಳಿಸಿದ್ದಾರೆ. ಈ ಮಧ್ಯೆ ರಾಜ್ಯದಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯ ವೇಳಾಪಟ್ಟಿಯನ್ನು 10 ದಿನ ವಿಸ್ತರಿಸಿ ಭಾರತೀಯ ಚುನಾವಣಾ ಆಯೋಗ ಆದೇಶ ಹೊರಡಿಸಿದೆ. ಈ ಮೊದಲು ಪ್ರಕಟಿಸಿದ್ದ ವೇಳಾಪಟ್ಟಿಯ ಪ್ರಕಾರ ಗಣತಿ ನಮೂನೆಗಳ ವಿತರಣೆ, ಸಂಗ್ರಹ ಮತ್ತು ಡಿಜಿಟಲೀಕರಣ ಕಾರ್ಯ ಇದೇ 29ಕ್ಕೆ ಕೊನೆಗೊಳ್ಳಬೇಕಿತ್ತು. ಈಗ ವೇಳಾಪಟ್ಟಿಯನ್ನು 8 August ವಿಸ್ತರಿಸಲಾಗಿದ್ದು, 7 October ಪ್ರಕಟವಾಗಬೇಕಿದ್ದ ಅಂತಿಮ ಮತದಾರರ ಪಟ್ಟಿ 19 October ಪ್ರಕಟವಾಗಲಿದೆ. ಇಂದು ವಿಶ್ವ ಹಾವು ದಿನ. ವಿಶ್ವದಾದ್ಯಂತ July 16 ವಿಶ್ವ ಹಾವುಗಳ ದಿನವನ್ನಾಗಿ ಆಚರಿಸಲಾಗುತ್ತದೆ. ಹಲವು ವಿಧಾಯಕ ಕಾರ್ಯಕ್ರಮಗಳು ಮತ್ತು ಆಚರಣೆಯ ಮೂಲಕ 3,500ಕ್ಕೂ ಹೆಚ್ಚು ಜಾತಿಯ ಹಾವುಗಳ ಸೌಂದರ್ಯ, ವೈವಿಧ್ಯತೆ ಮತ್ತು ಪರಿಸರದಲ್ಲಿ ಅವುಗಳ ಪ್ರಾಮುಖ್ಯತೆಯ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶ ಹೊಂದಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಸ್ತಾವಿತ ಬಿಡದಿ ಟೌನ್ಶಿಪ್ ಯೋಜನೆ, ರೈತರ ಜಮೀನುಗಳ ಬಲವಂತ ಸ್ವಾಧೀನ ಇಲ್ಲ, ಮುಖ್ಯಮಂತ್ರಿ ಸ್ಪಷ್ಟನೆ. ಬಿಡದಿ ಟೌನ್ಶಿಪ್ ಯೋಜನೆ ಕೈಬಿಡುವುದು ಮತ್ತು ರೈತರ ಮೇಲಿನ ಪ್ರಕರಣ ಹಿಂಪಡೆಯುವಂತೆ ಒತ್ತಾಯಿಸಿ ನಾಳೆ ಬೆಂಗಳೂರಿನಲ್ಲಿ ಬಿಜೆಪಿ ಪ್ರತಿಭಟನೆ. ರಾಜ್ಯದಲ್ಲಿ ಕನ್ನಡ ಶಾಲೆಗಳು ಉಳಿದು ಬೆಳೆದರೆ ಮಾತ್ರ ಕನ್ನಡ ಭಾಷೆ ಉಳಿಯಲು ಸಾಧ್ಯ, ವಿಧಾನ ಪರಿಷತ್ ಸಭಾಪತಿ ಅಭಿಮತ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಚುರುಕುಗೊಂಡಿರುವ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಗಣಕೀಕರಣ ಕಾರ್ಯ ಪ್ರಗತಿಯಲ್ಲಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ

0: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ಸಮಯ 7:16:06. ಗಮನಿಸಿ, ಈ ಬೆಳಗ್ಗೆ 10:00 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ 2025 ಸಾಲಿನ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಪಡೆದಿರುವ ಹಿನ್ನೆಲೆಯಲ್ಲಿ ಸಂಗೀತ ಕಲಾವಿದರಾದ ವಿದ್ವಾನ್ ಆನೂರು ಅನಂತ ಕೃಷ್ಣ ಶರ್ಮಾ ಮತ್ತು ಡಾ ಕೆ ವಾಗೇಶ್ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ.
1: At Coorg Institute of Technology, Ponnambete, Kodagu. Admissions are now open for Artificial Intelligence and Data Science, Artificial Intelligence and Machine Learning, Civil Engineering, Computer Science Engineering, Electronics and Communication, Mechanical Engineering and Computer Science with Cyber Security. Scholarships available for meritorious and economically weak students. And also best sports facilities available. Call 9611-55457.
2: ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
3: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
4: ನಿಮ್ಮ ಬೆಡ್ರೂಮ್ ಅನ್ನು ಅಲಂಕರಿಸಲು ವಿವಿಧ ವಿನ್ಯಾಸಗಳ ಬೆಡ್ರೂಮ್ ಸೆಟ್ಸ್, ಮನಮೋಹಕ ಕೆತ್ತನೆಯ ಮರದ ಪೀಠೋಪಕರಣಗಳು, ಸೋಫಾ ಸೆಟ್ಗಳಿಗಾಗಿ ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
5: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್ ಇರಿಟ್ಟಿ. ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ, 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
6: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
7: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
8: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
7: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
8: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
9: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
7: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
8: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
10: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್, ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
8: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
7: ಇಲ್ಲ, ಏನಿದೆ ಅಂತದ್ದು?
8: ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನಿ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
7: ಹೌದಾ? ಇಲ್ಲಿ ಪೇಪರ್ ಕೂಡ? ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
8: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
7: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
8: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
7: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
8: 450 ಪ್ರೀಮಿಯಂ ಪ್ಲಾಟ್ಸ್, ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
7: 80% ಸಾಲ ಸೌಲಭ್ಯ ಸಿಗುತ್ತೆ.
8: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
7: 9900-90182
8: ಆರ್ 9606084066.
11: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
12: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
8: ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ P2 ಎಲೆಕ್ಟ್ರಾನಿಕ್ಸ್ ನಲ್ಲಿ ಫ್ರಂಟ್ ಲೋಡ್ ವಾಷಿಂಗ್ ಮಷೀನ್ ಖರೀದಿಸುವಾಗ 3,000 ರೂಪಾಯಿ ವರ್ತ್ ನ ಇಂಡಕ್ಷನ್ ಸ್ಟೌವ್ ಉಚಿತವಾಗಿ ಪಡೆಯಿರಿ. P2 ಎಲೆಕ್ಟ್ರಾನಿಕ್ಸ್, ಹರಿಶ್ಚಂದ್ರಪುರ, ಗೋಣಿಕೊಪ್ಪ.
11: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ 5th ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರೂಪಾಯಿಗಳ

0: ಡಿಸ್ಕೌಂಟ್ ಲಿಯೋರಾ ಗೋಲ್ಡನ್ ಡೈಮಂಡ್ಸ್ ಗೋಣಿಕೊಪ್ಪಲು. ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7th year ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
1: ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಪ್ರಸ್ತುತ ಪಡಿಸುತ್ತಿದೆ ಆರ್ಟಿಸ್ಟ್ರಿ ಶೋ. ಇದೇ ಜುಲೈ 17-27 ಅತ್ಯಾಕರ್ಷಕ ಚಿನ್ನ, ವಜ್ರ ಹಾಗೂ ಅಮೂಲ್ಯ ರತ್ನಾಭರಣಗಳ ಸಾಂಪ್ರದಾಯಿಕ ಮತ್ತು ವಿನೂತನ ವಿನ್ಯಾಸಗಳ ವಿಶೇಷ ಪ್ರದರ್ಶನ ಹಾಗೂ ಖರೀದಿಯ ಅವಕಾಶ. ಈ ವಿಶೇಷ ಸೌಲಭ್ಯಗಳನ್ನು ಆನಂದಿಸಿ ಭೇಟಿ ನೀಡಿ ಮಲಬಾರ್ ಗೋಲ್ಡನ್ ಡೈಮಂಡ್ಸ್, ಬಿಎನ್ ರೋಡ್, KSRTC ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್, ಮೈಸೂರು.
2: ERM ಕಿಯಾ ಮೋಟರ್ಸ್ ಇದೀಗ ಕೊಡಗಿನ ಕುಶಾಲನಗರ ಹಾಗೂ ಗೋಣಿಕೊಪ್ಪಲುವಿನಲ್ಲಿ ಹೊಸ ಕಿಯಾ ವಾಹನ ಖರೀದಿ ಮತ್ತು ಸರ್ವಿಸ್ ಲಭ್ಯವಿದೆ. ಪಿಕಪ್ ಹಾಗೂ ಡ್ರಾಪ್ ಸರ್ವಿಸ್ ಕೂಡ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ತರ್ಕಮಾಡ ಪುನೀತ್. ಕಾಲ್ 9606048734.
3: ಮಡಿಕೇರಿಯ SLA ಡಿಜಿಟಲ್ ಹಬ್ ನಲ್ಲಿ ಮಾನ್ಸೂನ್ ಮೆಗಾ ಆಫರ್. LED TV, ರೆಫ್ರಿಜರೇಟರ್, ವಾಷಿಂಗ್ ಮಷಿನ್, ಡ್ರೈಯರ್, ಮಿಕ್ಸಿ, ಗ್ರೈಂಡರ್, ಕುಕ್ಕರ್, ಮೈಕ್ರೋ ಓವನ್ ಖರೀದಿಯ ಮೇಲೆ ಅತ್ಯಾಕರ್ಷಕ ಡಿಸ್ಕೌಂಟ್ ಹಾಗೂ ಎಕ್ಸ್ಚೇಂಜ್ ಆಫರ್. 0% ಇಂಟ್ರೆಸ್ಟ್ ನಲ್ಲಿ EMI ಫೆಸಿಲಿಟಿ. SLA ಡಿಜಿಟಲ್ ಹಬ್ ನಿಯರ್ ಸಪ್ತಗಿರಿ ಕಾರ್ಗೋ, ನ್ಯೂ ಎಕ್ಸ್ಟೆನ್ಷನ್, ಮಡಿಕೇರಿ. ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್ ಇರಿಟಿಯ ಸುನಿತಾ ಫರ್ನಿಚರ್ ನಲ್ಲಿ ಎಲ್ಲಾ ಫರ್ನಿಚರ್ ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆ. ಪ್ರೀಮಿಯಂ ಫರ್ನಿಚರ್ ಗಳ ಸ್ಪೆಷಲ್ ಕಲೆಕ್ಷನ್ಸ್, ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ EMI ಫೆಸಿಲಿಟಿ. ಸುನಿತಾ ಫರ್ನಿಚರ್, ಉಲಿಯಿಲ್ ಇರಿಟಿ ಹಾಗೂ ತವಕ್ಕರ ಕಣ್ಣೂರು.
4: ಮಡಿಕೇರಿ ಕೈಗಾರಿಕಾ ಬಡಾವಣೆಯಲ್ಲಿ ಶುಭಾರಂಭಗೊಂಡಿದೆ ಅನ್ನಕ್ಷೇತ್ರ ಮೆಸ್. ವೆಜ್ ಅಂಡ್ ನಾನ್ ವೆಜ್ ಮನೆ ಊಟ ಬಾಳೆಲೆಯಲ್ಲಿ ಸವಿಯಿರಿ. ಫಿಶ್, ಚಿಕನ್, ಮಟನ್ ಊಟ ಲಭ್ಯ. ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ ವಿವಿಧ ತಿಂಡಿ ತಿನಿಸುಗಳನ್ನು ಸವಿಯಲು ಬನ್ನಿ ಅನ್ನಕ್ಷೇತ್ರ ಮೆಸ್, ಪ್ರಶಾಂತ್ ವುಡ್ವರ್ಕ್ಸ್ ಮುಂಭಾಗ, ಮಡಿಕೇರಿ.
5: ಮನೆಯಂತೂ ಸೂಪರ್ ಆಗಿ ಕಟ್ಸಿದ್ಯಾ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
6: ಅದಕ್ಕೆ ಈ ಹಳೇದು ಯಾರು ತಗೋತಾರೆ?
5: ವಿರಾಜಪೇಟೆಯ ಪೂತಾಸ್ ಅಂಡ್ ಆಪರ್ಸ್ ನಲ್ಲಿ ಇವಾಗ ಎಲ್ಲಾ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲಿ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
0: ಪೂತಾಸ್ ಅಂಡ್ ಆಪರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್, ವಿರಾಜಪೇಟೆ.
7: ರೀ, ನಾನ್ ಇನ್ ಯಾವ ಫಂಕ್ಷನ್ ಗೂ ಬರಲ್ಲರಿ, ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
8: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
7: ಹಾಗಾದ್ರೆ ಇವತ್ತೇ ಹೋಗೋಣ.
0: ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲನಗರ.
9: ಭೀಮಾ ಫರ್ನಿಚರ್ ನಲ್ಲಿ ಮಾನ್ಸೂನ್ ಮೆಗಾ ಸೇಲ್. ಫರ್ನಿಚರ್ ಗಳನ್ನು ಖರೀದಿಸಿ ಅಪ್ ಟು 50% ಡಿಸ್ಕೌಂಟ್ ನಿಮ್ಮದಾಗಿಸಿ. 0% ಡೌನ್ ಪೇಮೆಂಟ್ ಹಾಗೂ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ EMI ಮೂಲಕ ಫರ್ನಿಚರ್ ಗಳನ್ನು ಖರೀದಿಸುವ ಸುವರ್ಣಾವಕಾಶ. ಭೀಮಾ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ, ವಿರಾಜಪೇಟೆ.
10: ಏನು ರಂಗ, ಕೈಗೆ ಬ್ಯಾಂಡೇಜು?
11: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
10: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
12: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ, ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
13: ಆಂಥೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಲತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತ್ತೆ ಎಲ್ಲ ಏರ್ಪಾಡ್ ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆರ ಏಕೈಕ ಸಂಸ್ಥೆ ಆಂಥೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ, 9591803656, ಕಾಳಿಮಾಡ ಶರತ್, 8762050292.
8: ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್ ಇರಿಟಿಯ ಸುನಿತಾ ಫರ್ನಿಚರ್ ನಲ್ಲಿ ಎಲ್ಲಾ ಫರ್ನಿಚರ್ ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆ. ಪ್ರೀಮಿಯಂ ಫರ್ನಿಚರ್ ಗಳ ಸ್ಪೆಷಲ್ ಕಲೆಕ್ಷನ್ಸ್, ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ EMI ಫೆಸಿಲಿಟಿ. ಸುನಿತಾ ಫರ್ನಿಚರ್, ಉಲಿಯಿಲ್ ಇರಿಟಿ ಹಾಗೂ ತವಕ್ಕರ ಕಣ್ಣೂರು.
14: ಕೊಡಗು ಕುಶಾಲನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999 ಗೆ ಡೇ ಔಟ್ ಅಂದ್ರೆ ಬೆಳಿಗ್ಗೆ 9-5 ಮತ್ತೊಂದು 3-10 ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
8: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026, 90 ದಿನಗಳ ಮೆಗಾ ಸಿಲ್ವರ್ ಉತ್ಸವ. June 15-14 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು, ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ, ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಕೊಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
15: ಮುಳಿಯಾದಲ್ಲಿ ಹಿಂದೆಂದು ಕಂಡು

0: ಕೇಳರಿಯದ ಮಾನ್ಸೂನ್ ಸೇಲ್ ಇದೇ ಜುಲೈ 13ರಿಂದ ಆಗಸ್ಟ್ 14ರವರೆಗೆ. ಚಿನ್ನಾಭರಣಗಳ ವಿಎ ಮೇಲೆ 100% ಆಫ್, ಆಯ್ದ ಚಿನ್ನದ ಆಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ನಲ್ಲಿ 50% ನಿಂದ 100% ಆಫ್. ಚಿನ್ನ ಬೆಳ್ಳಿ ವಜ್ರಾಭರಣಗಳ ಅತಿ ಅಮೋಘ ಕಲೆಕ್ಷನ್ಸ್, ಅತ್ಯಧಿಕ ಸೇವಿಂಗ್ಸ್. ಬನ್ನಿ ಈ ಮುಂಗಾರು ಮಳೆಯ ಸಂಭ್ರಮವನ್ನು ಇಮ್ಮಡಿಗೊಳಿಸಿ ಮುಳಿಯಾದೊಂದಿಗೆ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
1: ನಮ್ಮ ಜೊತೆ ಇದ್ದಾರೆ ಮಣಿಪಾಲ್ ಹಾಸ್ಪಿಟಲ್ಸ್ ನ ಕನ್ಸಲ್ಟೆಂಟ್ ನೆಫ್ರಾಲಜಿಸ್ಟ್ ಆಗಿರುವಂತಹ ಡಾಕ್ಟರ್ ವಿಪಿನ್ ಕಾವೇರಪ್ಪ ಅವರು.
2: ಡಾಕ್ಟರ್, ಈ ಕಿಡ್ನಿ ಸಮಸ್ಯೆ ಅನ್ನೋದು ವಯಸ್ಸಾದವರಲ್ಲಿ ಮಾತ್ರ ಕಾಣಿಸ್ಕೊಳ್ತಾ?
3: ಅನ್ಫಾರ್ಚುನೇಟ್ಲಿ ಕಿಡ್ನಿ ಡಸನ್ ಡಿಸ್ಕ್ರಿಮಿನೇಟ್ ಏಜ್. ಸೊ ಕಿಡ್ನಿ ತೊಂದರೆ ಕಮ್ಮಿ ವಯಸ್ಸವರಿಗೂ ಬರಬಹುದು, ಎಲ್ಡರ್ಲಿ ಪೀಪಲ್ಗೂ ಬರಬಹುದು. ವಿ ಹ್ಯಾವ್ ಸೀನ್ ಅ ಲಾಟ್ ಆಫ್ ಯಂಗ್ ಕಿಡ್ಸ್, ಲೆಸ್ ದೆನ್ 1 ಇಯರ್ ಇನ್ಫ್ಯಾಕ್ಟ್, ಇನ್ಫೆಂಟ್ಸ್ ಅಂತ ಹೇಳ್ತೀವಿ, ಅವ್ರಿಗೆ ಕೂಡ ಕಿಡ್ನಿ ತೊಂದರೆ ಇರುತ್ತೆ. ಲೆಸ್ ದೆನ್ 5 ಇಯರ್ಸ್ ಅಂತೂ ತುಂಬಾ ಜನರಿಗೂ ಕಿಡ್ನಿ ತೊಂದರೆ ಇರುತ್ತೆ. ಎಲ್ಡರ್ಲಿ ಆಸ್ ಯೂಶುವಲ್ ಕಿಡ್ನಿ ತೊಂದರೆ ಬಂದೇ ಬರುತ್ತೆ. ಬಟ್ ಸ್ಪೆಕ್ಟ್ರಮ್ ಆಫ್ ಡಿಸೀಸ್ ಅಂದ್ರೆ ಯಂಗ್ಸ್ಟರ್ಸ್ ಅಲ್ಲಿ ಬರುವಂತಹ ಕಿಡ್ನಿ ತೊಂದರೆ ಬೇರೆ ತರ ಇರುತ್ತೆ, ಅಂಡ್ ಅಡಲ್ಟ್ಸ್ ಬರುವಂತಹ ಕಿಡ್ನಿ ತೊಂದರೆ ಜನರಲಿ ಬೇರೆ ತರ ಇರುತ್ತೆ.
4: This information is brought to you by Manipal Hospital. Lives on. For any health emergencies, call 0821-255-000. Save the number. Save lives.
5: ಸ್ವರ ಸಾಂಗತ್ಯ ಗಾನ ಸಂಭ್ರಮದಲ್ಲಿ ನಿಮ್ಮೊಂದಿಗೆ ಮಡಿಕೇರಿ ಆಕಾಶವಾಣಿ.
6: ಅಮೃತವಂತೆ ಪ್ರೇಮದ ಗಾನ,
5: ಸ್ವರ ಸಾಮ್ರಾಜ್ಯದ ಕಣಜದೊಳಗೊಂದು ಸುಂದರ ಗಾನಲಹರಿ.
6: ಗೀತಾಂಜಲಿ ಪ್ರೇಮಾಂಜಲಿ ಬೇರೇನು ನಾನು ನೀಡಲಿ.
5: ಸ್ವರ ಮಾಧುರ್ಯದೊಳಗೊಂದು ಅಮರ ಗೀತಲಹರಿ, ಅದೇ ಅಂತ್ಯಾಕ್ಷರಿ.
7: ನಮ್ಗೆ ಒಂದು ಶಾಶ್ವತವಾದ ಸುಖ ಬೇಕು ಅಂತ ಹೇಳಿದ್ರೆ, ಒಳ್ಳೆ ಮನಸ್ಥಿತಿ ಬೇಕು ಅಂತ ಹೇಳಿದ್ರೆ, ನಾವು ನಿಧಾನಗತಿಯಲ್ಲೇ ದಡವನ್ನು ತಲುಪಿದ್ರೆ ಕೆಲವೊಂದ್ಸರಿ ಈ ಧಾವಂತ ಬದುಕಿನಿಂದ ನಾವು ಸ್ವಲ್ಪನಾದ್ರೂ ಬಿಡುಗಡೆಯನ್ನ ಪಡಿಬಹುದು ಅಂತ ನನಗನ್ಸುತ್ತೆ.

0: ಬೆಚ್ಚಿನ ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ಮೂಡಿ ಬರಲಿದೆ ಅಂತ್ಯಾಕ್ಷರಿ.
1: ಕಾಲ ಕೂಡ ನಮ್ಮನ್ನ ತಡೆಯಂಗಿಲ್ಲ,
2: ನಮ್ಗೆ ನೀನೆ ಧೈರ್ಯ, ನೀನೆ ಜೊತೆಲಿದ್ರೆ ಗೆಲುವು ತಾನೆ.
0: ಕೊನೆಯ ಭಾನುವಾರವನ್ನ ಹೊರತುಪಡಿಸಿ ಪ್ರತಿ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ಅಂತ್ಯಾಕ್ಷರಿ ಭಾಗವಹಿಸಿ ನಿಮ್ಮ ಪ್ರತಿಭೆಯನ್ನ ಅನಾವರಣಗೊಳಿಸುವತ್ತ ಆಸಕ್ತಿ ವಹಿಸಿ. ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ. ನಿರೀಕ್ಷಿಸಿ ಅಂತ್ಯಾಕ್ಷರಿ.

0: ಸ್ನೇಹಿತರೆ, ಇದೇ ಭಾನುವಾರ ಅಂದ್ರೆ ಜುಲೈ 19ರ ಯುವವಾಣಿ ಕಾರ್ಯಕ್ರಮದಲ್ಲಿ ದೇವಿಗೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ವಿವಿಧ ಕೋರ್ಸ್ಗಳಿಗೆ ಪ್ರವೇಶಾತಿ ಹೇಗೆ, ಈ ಕುರಿತಾಗಿ ಮಾಹಿತಿಯನ್ನ ನೀಡುತ್ತಾರೆ ಕೊಡಗಿನ ಮಡಿಕೇರಿಯ ಕೆಎಸ್ಒಯು ಪ್ರಾದೇಶಿಕ ಕಚೇರಿಯ ನಿರ್ದೇಶಕಿಯಾದ ಮುಕ್ಕಟೀರ ಸ್ಮಿತಾ ಸುಬ್ಬಯ್ಯ.
1: ಡಿಪ್ಲೊಮಾ ಕೋರ್ಸ್ ಅಷ್ಟೇ, 10+12 ಬೇಸ್ಡ್ ಅಂದ್ರೆ ಸೆಕೆಂಡ್ ಪಿ ಯು ಆದವರಿಗೆ 1 ಇಯರ್ ಕೋರ್ಸ್ ಬರುತ್ತೆ. ಇದರಲ್ಲೂ 7,000, 8,000, 9,000 ಹೀಗೆ ಫೀಸ್ ಡಿಫ್ರೆಂಟ್ ಆಗಿರುತ್ತೆ. ಇನ್ನು ಏರ್ಲಿ ಚೈಲ್ಡ್ಹುಡ್ ಕೇರ್ ಅಂಡ್ ಎಜುಕೇಷನ್ ಅಂತ DIP ಅಂತೇಳಿ ಒಂದು ಡಿಪ್ಲೊಮಾ ಕೋರ್ಸ್ ಬರುತ್ತೆ, ಅದಕ್ಕೆ ಮಾತ್ರ 19,660 ಆಗುತ್ತೆ.
0: ಟ್ಯೂನ್ ಮಾಡಿ FM 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಸಮಯ ಭಾನುವಾರ ಸಂಜೆ 5 ಗಂಟೆಗೆ. ಸ್ನೇಹಿತರೆ, ಕಾರ್ಯಕ್ರಮವನ್ನ ಕೇಳ್ತಿರಲ್ಲ ದೇವಿಗೆ.
1: ಹವ್ಯಾಸದಲ್ಲಿ ನಾವು ಪುಸ್ತಕದ ಕಡೆ ಸ್ವಲ್ಪ ಒಲವನ್ನು ತೋರ್ಬೇಕಾಗುತ್ತೆ. ಒಳ್ಳೆ ಪುಸ್ತಕ ನಮ್ಮ ಜೀವನದ ದಾರಿಯನ್ನೇ ಬದಲಿಸುತ್ತೆ.

0: ದೃಢವಾದ ದೇಹ, ದೃಢವಾದ ಮನಸ್ಸು, ಇದು ಆರೋಗ್ಯದ ಮೊದಲ ಲಕ್ಷಣ.
1: ಸದೃಢ ದೇಹ ನಿಮ್ಮದಾಗಬೇಕೇ? ಯೋಗ ನಿರತರಾಗಿ ಪರಿಣತ ಯೋಗ ಗುರುವಿನಿಂದ

0: ಹಂತ ಹಂತವಾಗಿ ಅಭ್ಯಾಸ ಮಾಡಿ ಯೋಗವನ್ನ ಮೇಗೂಡಿಸಿಕೊಳ್ಳಿ.
1: ನಿಯಮಿತ ಯೋಗಾಭ್ಯಾಸ ದೇಹ ಮತ್ತು ಮನಸ್ಸಿನ ಮೇಲೆ ಅದ್ಭುತ ಪರಿಣಾಮವನ್ನು ಬೀರಬಲ್ಲದು. ಒತ್ತಡ ನಿರ್ವಹಣೆ, ಕಾರ್ಯಕುಶಲತೆ, ರೋಗಮುಕ್ತಿ, ಏಕಾಗ್ರತೆ, ಆತ್ಮವಿಶ್ವಾಸ, ಸಕಾರಾತ್ಮಕ ಚಿಂತನೆ, ಇವುಗಳಿಗಾಗಿ ನಿತ್ಯ ಯೋಗ ನಿರತರಾಗಿರಿ.
0: ಆಲಸ್ಯವನ್ನು ಹೊರದೂಡಿ ಮನಸ್ಸಿನ ಕ್ಷೋಭೆಯಿಂದ ಹೊರಬಂದು ಸದಾ ಉಲ್ಲಸಿತರಾಗಿರಬೇಕೇ? ದೇಹ ಮನಸ್ಸಿನ ಸಮತೋಲನ ಕಾಯ್ದುಕೊಳ್ಳಬೇಕೇ? ಯೋಗ ನಿರತರಾಗಿರಿ.
1: ಜಾತಿ, ಮತ, ಪಂಥ, ಲಿಂಗ ಹಾಗೂ ವಯಸ್ಸಿನ ಭೇದ ನಿರ್ಬಂಧಗಳಿಲ್ಲದ ಭರತ ಖಂಡದ ಹೆಮ್ಮೆಯ ವಿದ್ಯೆ ಯೋಗ.
2: ಆರೋಗ್ಯದ ಕೀಲಿಕೈ ಯೋಗ.
3: ಶ್ರೋತೃಗಳೇ, ಗಮನಿಸಿ, ಇಂದು ಮಧ್ಯಾಹ್ನ 12:35 ಆರೋಗ್ಯಕರ ಕಾರ್ಯಕ್ರಮದಲ್ಲಿ ಹೃದಯದ ಆರೋಗ್ಯ ಈ ಕುರಿತು ಕಲಬುರಗಿಯ ಹೃದ್ರೋಗ ತಜ್ಞರಾದ ಡಾಕ್ಟರ್ ಅರುಣ್ ಕುಮಾರ್ ಹರಿದೋಸ್ ಅವರೊಂದಿಗೆ ಸಂದರ್ಶನ. ಸಂಜೆ 6:50 ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಜಾಯಿಕಾಯಿ ಕೃಷಿ ಕುರಿತು ಡಾಕ್ಟರ್ ಬಿಆರ್ ಶರಣ್ಯ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ. ಇಂದು ರಾತ್ರಿ 10:00 ಆರೋಗ್ಯ ಕಾರ್ಯಕ್ರಮದಲ್ಲಿ ಅಪಘಾತದಲ್ಲಿ ಉಂಟಾಗುವ ಸಮಸ್ಯೆಗಳಿಗೆ ಪ್ಲಾಸ್ಟಿಕ್ ಸರ್ಜರಿ ಕುರಿತು ತಜ್ಞ ವೈದ್ಯರಾದ ಡಾ ರಮ್ಯಾ ಬೀಡುಬೈಲು ಅವರೊಂದಿಗೆ ಸಂದರ್ಶನ.
4: ವಾಹನ ಚಾಲಕರು ದಯವಿಟ್ಟು ಗಮನಿಸಿ, ವಾಹನ ಚಲಾಯಿಸುವ ಭರದಲ್ಲಿ ರಸ್ತೆ ದಾಟುತ್ತಿರುವ ಪುಟ್ಟ ಮಕ್ಕಳನ್ನು ನಿರ್ಲಕ್ಷಿಸದಿರಿ. ನಿಮಗೆ ಟ್ರಾಫಿಕ್ ನಿಯಮಗಳ ಅರಿವಿದೆ, ಎಳೆಯ ಮಕ್ಕಳಲ್ಲಿ ಆ ತಿಳುವಳಿಕೆ ಇನ್ನೂ ಬೆಳೆದಿಲ್ಲ. ನಿಧಾನಗತಿಯ ವಾಹನ ಚಾಲನೆ ಸುರಕ್ಷಿತ ಹಾಗೂ ನಾಗರಿಕತೆಯ ಲಕ್ಷಣ.

0: ಶ್ರೋತೃಗಳೇ ಗಮನಿಸಿ, ಇಂದು ಸಂಜೆ 5 ಗಂಟೆಗೆ ಕೊಡವ ಸೇರಿ ಕಾರ್ಯಕ್ರಮದಲ್ಲಿ ಆರೋಡತ್ ಆಯಿಮೆ ಮಾಲಿಕೆಯಲ್ಲಿ ಪಟ್ಟೇದಾರ ಈ ವಿಷಯವಾಗಿ ಮಾತನಾಡುತ್ತಾರೆ ಬಾಚರಣಿಯಂಡ ಪಿ ಅಪ್ಪಣ್ಣ. ಬಳಿಕ ಬಲ್ಲಾದೆ ಪಳಮೆ ಪ್ರಸ್ತುತಪಡಿಸುತ್ತಾರೆ ಐತಿ ಚಂಡ ರಮೇಶ್ ಉತ್ತಪ್ಪ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:34. ಇನ್ನು ಮುಂದೆ ಪ್ರಕಟಣೆ, ಬಳಿಕ ಕನ್ನಡದಲ್ಲಿ ವಾರ್ತೆ ಬೆಂಗಳೂರು ಕೇಂದ್ರದಿಂದ.
1: ಕೇಳುಗರೆ, ಇದೇ ಶುಕ್ರವಾರ ಜುಲೈ 17 ಸಾಯಂಕಾಲ 6:30 ರಾಜ್ಯ ಕೃಷಿ ಇಲಾಖೆಯ ಪ್ರಾಯೋಜಿತ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ವಿಷಯ ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ರೂಪಾ ಎಲ್ ಜಂಟಿ ಕೃಷಿ ನಿರ್ದೇಶಕರು, ಕರ್ನಾಟಕ ರಾಜ್ಯ ಬೀಜ ನಿಗಮ ಬೆಂಗಳೂರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237074 77, 2237048, 2237499 SDD code 08. ಕೇಳಿ, ಇದೇ ಶುಕ್ರವಾರ ಜುಲೈ 17 ಸಾಯಂಕಾಲ 6:30 ಹಲೋ ಕೃಷಿರಂಗ, ವಿಷಯ ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ.
2: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ನಾಳೆ ಹರಿಯಾಣ ಭೇಟಿ.

0: ದೇಶದ ಮೊದಲ ಹೈಡ್ರೋಜನ್ ರೈಲಿಗೆ ಚಾಲನೆ. ಹಲವು ವಲಯಗಳಲ್ಲಿ ಸಹಕಾರ ಸಂಬಂಧ ವಿಸ್ತರಣೆಗೆ ಭಾರತ ಬೆಲ್ಜಿಯಂ ಒಪ್ಪಿಗೆ. ಭಾರತ ಯುಕೆ ವ್ಯಾಪಾರ ಒಪ್ಪಂದ ಜಾರಿ, ಮೊದಲ ದಿನವೇ 140 ಮಿಲಿಯನ್ ಮೌಲ್ಯದ ವಸ್ತುಗಳ ರಫ್ತು. ರೈಲ್ವೆ ಬುಕಿಂಗ್ ಇನ್ನೂ ಸರಳ ಸುಲಭ, ಐಆರ್ಸಿಟಿಸಿಯಿಂದ ಹೊಸ ಬೀಟಾ ಆವೃತ್ತಿ ಆರಂಭ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಇಂಗ್ಲೆಂಡ್ ವಿರುದ್ಧ ಗೆದ್ದು ಫೈನಲ್ ಪ್ರವೇಶಿಸಿದ ಹಾಲಿ ಚಾಂಪಿಯನ್ ಅರ್ಜೆಂಟೀನಾ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಹರಿಯಾಣ, ಚಂಡೀಗಢ ಮತ್ತು ಪಂಜಾಬ್ಗೆ ಭೇಟಿ ನೀಡಲಿದ್ದಾರೆ. ಹರಿಯಾಣದ ಜಿಂದ್ ರೈಲು ನಿಲ್ದಾಣದಲ್ಲಿ ಜಿಂದ್ ಮತ್ತು ಸೋನಿಪತ್ ನಡುವಿನ ಭಾರತದ ಮೊದಲ ಹೈಡ್ರೋಜನ್ ರೈಲಿಗೆ ಪ್ರಧಾನಿ ಚಾಲನೆ ನೀಡಲಿದ್ದಾರೆ. ಜಿಂದ್ನ ಏಕಲವ್ಯ ಕ್ರೀಡಾಂಗಣದಲ್ಲಿ ಸುಮಾರು 14,700 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ರಾಷ್ಟಕ್ಕೆ ಸಮರ್ಪಿಸಲಿದ್ದಾರೆ. ಪ್ರಧಾನಿಯವರು ಮಧ್ಯಾಹ್ನ ಚಂಡೀಗಢಕ್ಕೆ ಭೇಟಿ ನೀಡಲಿದ್ದು ಅಲ್ಲಿ ಆರೋಗ್ಯ ರಕ್ಷಣೆ, ಶಿಕ್ಷಣ ಮತ್ತು ರಸ್ತೆ ಮೂಲಸೌಕರ್ಯ ಸೇರಿದಂತೆ 6,600 ಕೋಟಿ ರೂಪಾಯಿಗಳಿಗೂ ಅಧಿಕ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಶಿಲಾನ್ಯಾಸ ನೆರವೇರಿಸಲಿದ್ದಾರೆ. ಚಂಡೀಗಢದ ಸ್ನಾತಕೋತ್ತರ ವೈದ್ಯಕೀಯ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆಯಲ್ಲಿ ಆಧುನಿಕ ಮಾತೃ ಮತ್ತು ಮಕ್ಕಳ ಕೇಂದ್ರ ಹಾಗೂ ಅತ್ಯಾಧುನಿಕ ನರವಿಜ್ಞಾನ ಕೇಂದ್ರವನ್ನು ಪ್ರಧಾನಿ ಉದ್ಘಾಟಿಸುವರು. ನಂತರ ಪ್ರಧಾನಿ ಅವರು ಜಲಂಧರ್ಗೆ ಭೇಟಿ ನೀಡಲಿದ್ದು ಸಂಪರ್ಕ ಬಲವರ್ಧನೆ ಮತ್ತು ಆರ್ಥಿಕ ಅಭಿವೃದ್ಧಿ ವೇಗಗೊಳಿಸುವ ಗುರಿ ಹೊಂದಿರುವ 5,470 ಕೋಟಿ ರೂಪಾಯಿಗಳಿಗೂ ಅಧಿಕ ಮೌಲ್ಯದ ಬಹು ಅಭಿವೃದ್ಧಿ ಯೋಜನೆಗಳನ್ನು ಉದ್ಘಾಟಿಸಲಿದ್ದಾರೆ. ಇದೇ ವೇಳೆ ಅವರು ಅಮೃತ ಭಾರತ ನಿಲ್ದಾಣ ಯೋಜನೆಯಡಿ ಜಲಂಧರ್ ಕಂಟೋನ್ಮೆಂಟ್ ಸೇರಿ 75 ಪುನರಾಭಿವೃದ್ಧಿಗೊಂಡ ರೈಲು ನಿಲ್ದಾಣಗಳನ್ನು ಲೋಕಾರ್ಪಣೆ ಮಾಡುವರು. ವ್ಯಾಪಾರ ಮತ್ತು ಹೂಡಿಕೆ, ಹಸಿರು ಇಂಧನ ಪರಿವರ್ತನೆ, ನಾವೀನ್ಯತೆ ಮತ್ತು ತಂತ್ರಜ್ಞಾನ, ಸಂಪರ್ಕ, ರಕ್ಷಣೆ, ಭದ್ರತೆ, ಪ್ರಾದೇಶಿಕ ಮತ್ತು ಜಾಗತಿಕ ಸಮಸ್ಯೆಗಳು ಹಾಗೂ ಜನರ ವಿನಿಮಯ ಸೇರಿ ಹಲವು ಕ್ಷೇತ್ರಗಳಲ್ಲಿ ಸಹಕಾರ ಸಂಬಂಧವನ್ನು ಮತ್ತಷ್ಟು ವೃದ್ಧಿಸಲು ಭಾರತ ಮತ್ತು ಬೆಲ್ಜಿಯಂ ಒಪ್ಪಿಕೊಂಡಿವೆ. ಹೆಚ್ಚು ರಚನಾತ್ಮಕ ಮತ್ತು ಸಮಗ್ರ ಪಾಲುದಾರಿಕೆಯ ಮೂಲಕ ದ್ವಿಪಕ್ಷೀಯ ಸಂಬಂಧಗಳನ್ನು ಬಲಪಡಿಸುವತ್ತ ಮಹತ್ವದ ಹೆಜ್ಜೆಯನ್ನಿಡುವ ಭಾರತ ಬೆಲ್ಜಿಯಂ ಕಾರ್ಯತಂತ್ರದ ಸಂವಾದದ ಮೊದಲ ಸಭೆ ನಿನ್ನೆ ಬ್ರಸೆಲ್ಸ್ನಲ್ಲಿ ನಡೆಯಿತು. ಕಾರ್ಯತಂತ್ರದ ಸಂವಾದದ ಉದ್ಘಾಟನಾ ಗೋಷ್ಠಿಯಲ್ಲಿ ಸಹ ಅಧ್ಯಕ್ಷತೆಯನ್ನು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಮತ್ತು ಬೆಲ್ಜಿಯಂನ ಉಪಪ್ರಧಾನಿ ಮತ್ತು ವಿದೇಶಾಂಗ ವ್ಯವಹಾರ ಹಾಗೂ ಅಭಿವೃದ್ಧಿ ಸಹಕಾರ ಸಚಿವ ಮ್ಯಾಕ್ಸಿಮ್ ಪ್ರೆವೋಟ್ ಅವರು ವಹಿಸಿದ್ದರು. ಡಾ ಜೈಶಂಕರ್ ಅವರು ಯುರೋಪ್ ಜೊತೆಗಿನ ಭಾರತದ ಒಳಗೊಳ್ಳುವಿಕೆಯಲ್ಲಿ ಬೆಲ್ಜಿಯಂ ವಿಶೇಷ ಸ್ಥಾನವನ್ನು ಹೊಂದಿದೆ, ದ್ವಿಪಕ್ಷೀಯ ಪಾಲುದಾರಿಕೆ ಆಳವಾಗಿ ಬೆಳೆಯುತ್ತಿರುವಂತೆಯೇ ಭಾರತ ಐರೋಪ್ಯ ಒಕ್ಕೂಟದ ಸಂಬಂಧವು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಎಂದರು.
1: As open societies and as market economies, India and the EU have a natural affinity. The rule of law and the sanctity of contracts are central to our thinking. When it comes to sensitive technologies, this is all the more important. The fact is that emerging technologies literally hold the potential to shape our lifestyle and future. India and the European Union have developed this trust with each other and now strive to take that into the business and technology domains.
0: ವ್ಯಾಪಾರ, ಹೂಡಿಕೆ ಮತ್ತು ನಾವೀನ್ಯತೆ ಎರಡೂ ದೇಶಗಳನ್ನು ಹತ್ತಿರಕ್ಕೆ ತರುತ್ತದೆ ಮತ್ತು ಭವಿಷ್ಯದ ಸಹಕಾರಕ್ಕೆ ಭದ್ರ ಬುನಾದಿಯನ್ನು ಒದಗಿಸುತ್ತದೆ ಎಂದು ಪ್ರೆವೋಟ್ ಹೇಳಿದರು. ಭಾರತ ಮತ್ತು ಯುಕೆ ನಡುವಿನ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಜಾರಿಯಾದ ಮೊದಲ ದಿನವಾದ ನಿನ್ನೆ ಸುಮಾರು 140 ಮಿಲಿಯನ್ ಮೌಲ್ಯದ ವಸ್ತುಗಳನ್ನು ರಫ್ತು ಮಾಡಲಾಗಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಕಾರ್ಯದರ್ಶಿ ರಾಜೇಶ್ ಅಗರ್ವಾಲ್ ಹೇಳಿದ್ದಾರೆ. ದೆಹಲಿಯಲ್ಲಿ ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಿಇಟಿಎ ಒಪ್ಪಂದ ಉಭಯ ದೇಶಗಳಿಗೂ ಅಗಾಧ ಮಾರುಕಟ್ಟೆ ಅವಕಾಶಗಳನ್ನು ಸೃಷ್ಟಿಸುತ್ತಿದೆ. ಇದು ಮುಂಬರುವ ದಿನಗಳಲ್ಲಿ ಕೇವಲ ವ್ಯಾಪಾರ ವಲಯಕ್ಕೆ ಮಾತ್ರವಲ್ಲ ಸೇವಾ ವಲಯಕ್ಕೂ ಕೂಡ ದೊಡ್ಡ ಪ್ರಮಾಣದ ಉತ್ತೇಜನವನ್ನು ನೀಡಲಿದೆ ಎಂದು ತಿಳಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರೈಲ್ವೆ ಸಚಿವಾಲಯವು ಭಾರತೀಯ ರೈಲ್ವೆ ಅಡುಗೆ ಮತ್ತು ಪ್ರವಾಸೋದ್ಯಮ ನಿಗಮದ ಐಆರ್ಸಿಟಿಸಿ

0: ವೆಬ್ಸೈಟ್ನ ಹೊಸ ಬೀಟಾ ಆವೃತ್ತಿಯನ್ನು ಆರಂಭಿಸಿದೆ. ಇದು ರೈಲು ಟಿಕೆಟ್ ಬುಕಿಂಗ್ ಅನ್ನು ಹೆಚ್ಚು ಸರಳ ಮತ್ತು ಬಳಕೆದಾರ ಸ್ನೇಹಿಯನ್ನಾಗಿ ಮಾಡುತ್ತದೆ. ಹೊಸ ಆವೃತ್ತಿಯಲ್ಲಿ 4 ಪ್ರಮುಖ ಸುಧಾರಣೆ ಮಾಡಲಾಗಿದೆ. ಮೊದಲನೆಯದಾಗಿ ಇದು ಅನಗತ್ಯ ಕ್ಯಾಪ್ಚಾಗಳು, ಪಾಪ್ಅಪ್ಗಳು, ಗ್ರಾಫಿಕ್ಸ್ ಅಥವಾ ಗಮನ ಬೇರೆಡೆ ಸೆಳೆಯುವ ಅಂಶಗಳನ್ನು ಹೊಂದಿಲ್ಲ. ಎರಡನೆಯದಾಗಿ ಪ್ರಯಾಣಿಕರು ಎಲ್ಲ ವರ್ಗಗಳಲ್ಲಿ ಸೀಟುಗಳ ಲಭ್ಯತೆ ವೀಕ್ಷಿಸಬಹುದು. ಮೂರನೆಯದಾಗಿ ಇದು ವೇಗವಾದ ಚೆಕ್ಔಟ್ ಪ್ರಕ್ರಿಯೆ ಒದಗಿಸುತ್ತದೆ. ಟಿಕೆಟ್ಗಳನ್ನು ಬುಕ್ ಮಾಡಲು ಅಗತ್ಯವಿರುವ ಹಂತಗಳ ಸಂಖ್ಯೆಯನ್ನು ಗಮನಾರ್ಹವಾಗಿ ತಗ್ಗಿಸುತ್ತದೆ. ಮತ್ತು ಕೊನೆಯದಾಗಿ ವೆಬ್ಸೈಟ್ ಈಗ ಪ್ರಯಾಣಿಕರ ವಿವರಗಳನ್ನು ಉಳಿಸುತ್ತದೆ, ಪುನರಾವರ್ತಿತ ಬುಕಿಂಗ್ಗಳನ್ನು ಸುಲಭಗೊಳಿಸುತ್ತದೆ. ವೆಬ್ಸೈಟ್ ವಿಳಾಸ www.irctc.co.in/e-ticket. ಬೀಟಾ ಆವೃತ್ತಿಯ ಲಿಂಕ್ ಅನ್ನು ಹಾಲಿ ಇರುವ ವೆಬ್ಸೈಟ್ನ ಮುಖಪುಟದಲ್ಲಿಯೂ ಒದಗಿಸಲಾಗಿದೆ. ಭಾರತದ ಸೆಮಿಕಂಡಕ್ಟರ್ ವಿನ್ಯಾಸ ಮತ್ತು ಉತ್ಪಾದನಾ ಪರಿಸರ ವ್ಯವಸ್ಥೆಯ ಅಭಿವೃದ್ಧಿಗಾಗಿ 127,500 ಕೋಟಿ ರೂಪಾಯಿಗಳ ಬಜೆಟ್ ವೆಚ್ಚದೊಂದಿಗೆ ಸೆಮಿಕಾನ್ 2.0 ಯೋಜನೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಅಶ್ವಿನಿ ವೈಷ್ಣವ್ ಅವರು ಸೆಮಿಕಾನ್ 1.0 ರ ವೇಗವನ್ನು ಆಧರಿಸಿ ಭಾರತವನ್ನು ಜಾಗತಿಕ ಸೆಮಿಕಂಡಕ್ಟರ್ ವಲಯದಲ್ಲಿ ಮುಂಚೂಣಿಯಲ್ಲಿರುವ ಸರ್ಕಾರದ ಬದ್ದತೆಯ ಗುರಿಯನ್ನು ಈ ಯೋಜನೆ ಹೊಂದಿದೆ ಎಂದು ಹೇಳಿದರು. ಈ ಯೋಜನೆಯು ಆರ್ಥಿಕ ಬೆಳವಣಿಗೆಯನ್ನು ಬೆಂಬಲಿಸುತ್ತದೆ, ಪೂರೈಕೆ ಸರಣಿ ಸ್ಥಿತಿಸ್ಥಾಪಕತ್ವ ಬಲಪಡಿಸುತ್ತದೆ ಮತ್ತು ನಿರ್ಣಾಯಕ ವಲಯಗಳಲ್ಲಿ ತಾಂತ್ರಿಕ ನಾಯಕತ್ವವನ್ನು ಸ್ಥಾಪಿಸುತ್ತದೆ. ಸೆಮಿಕಾನ್ 2.0 6 ಸ್ತಂಭಗಳ ಮೂಲಕ ಸೆಮಿಕಂಡಕ್ಟರ್ ಪೂರಕ ವ್ಯವಸ್ಥೆಯನ್ನು ಸಮಗ್ರವಾಗಿ ನಿರ್ಮಿಸಲು ಪ್ರಯತ್ನಿಸುತ್ತದೆ. ಅವುಗಳೆಂದರೆ ವಿನ್ಯಾಸ, ಯಂತ್ರಗಳು ಮತ್ತು ಸಾಮಗ್ರಿಗಳು, ಹೆಚ್ಚಿನ ಫ್ಯಾಬ್ಗಳನ್ನು ಸ್ಥಾಪಿಸುವುದು, ಎಟಿಎಂಪಿ ಓಸ್ಯಾಟ್ ಉದ್ಯಮ ಮತ್ತು ಸಂಶೋಧನೆ ಮತ್ತು ಅಭಿವೃದ್ಧಿ ಎಂದು ಸಚಿವರು ಹೇಳಿದರು.
1: सेमिकॉन 2.0 127,500 करोड़ रुपए का सेमिकॉन 2.0 माने प्रधानमंत्री जी ने अप्रूव किया. सेमिकॉन 2.0 में 6 पिलर्स हैं. पिलर 1 है डिजाइन ऑफ चिप्स, सेकंड बड़ा फोकस रहेगा मशीन्स एंड मटेरियल्स, तीसरा बहुत सारी नई फैब्स बनेंगी, सिलिकॉन फैब्स, डिस्प्ले, कंपाउंड और एटीएमपी ओसेट इंडस्ट्री जो भारत में डेवलप हो गई है, अभी 10 यूनिट लग चुके हैं, उस इंडस्ट्री को और आगे बढ़ाने के लिए भी इसमें प्रावधान है.
0: ಸ್ಟಾರ್ಟ್ಅಪ್, ಕೌಶಲ್ಯಾಭಿವೃದ್ಧಿ ಮತ್ತು ಅಗ್ರಿಟೆಕ್ಗಳ ಮೂಲಕ ಕೃಷಿ ವಲಯವನ್ನು ಬಲವರ್ಧನೆಗೊಳಿಸಲು ಕಾರ್ಪೊರೇಟ್ ಸಾಮಾಜಿಕ ಹೊಣೆಗಾರಿಕೆ ಸಿಎಸ್ಆರ್ ನೆರವು ಪಡೆದುಕೊಳ್ಳುವ ಅಗತ್ಯವಿದೆ ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. ಅವರು ದೆಹಲಿಯಲ್ಲಿ ನಿನ್ನೆ ಐಸಿಆರ್ ಆಯೋಜಿಸಿದ ಸಿಎಸ್ಆರ್ ಕುರಿತ ಸಮಾವೇಶ ಉದ್ದೇಶಿಸಿ ಮಾತನಾಡಿ, ಕಾರ್ಪೊರೇಟ್ ವಲಯವೂ ಕೂಡ ರೈತ ಕಲ್ಯಾಣ, ಕೃಷಿ ಸಂಶೋಧನೆ ಮತ್ತು ಗ್ರಾಮೀಣ ಸಮುದಾಯಗಳ ಅಭಿವೃದ್ಧಿಗೆ ತಮ್ಮ ಗಳಿಕೆಯ ಅಲ್ಪ ಭಾಗವನ್ನು ವಿನಿಯೋಗಿಸುವ ಮೂಲಕ ಸಾಮಾಜಿಕ ಹೊಣೆಗಾರಿಕೆಯನ್ನು ಪ್ರದರ್ಶಿಸಬೇಕು ಎಂದು ಕರೆ ನೀಡಿದರು. ಜನರು ತಮ್ಮ ಮತದಾನದ ಹಕ್ಕನ್ನು ಚಲಾಯಿಸುವ ಮೂಲಕ ಪ್ರಜಾಪ್ರಭುತ್ವದ ಮೇಲಿನ ನಂಬಿಕೆಯನ್ನು ಪುನರುಚ್ಚರಿಸುತ್ತಿದ್ದು ಪ್ರಾಮಾಣಿಕತೆ ಮತ್ತು ಬದ್ಧತೆಯ ಸೇವೆ ಸಲ್ಲಿಸುವ ಮೂಲಕ ಆ ನಂಬಿಕೆ ಎತ್ತಿ ಹಿಡಿಯಬೇಕಾಗಿದೆ ಎಂದು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರು ಚುನಾಯಿತ ಪ್ರತಿನಿಧಿಗಳಿಗೆ ಕರೆ ನೀಡಿದ್ದಾರೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯಲ್ಲಿ ಹಾಲಿ ಚಾಂಪಿಯನ್ಸ್ ಅರ್ಜೆಂಟೀನಾ ಇಂಗ್ಲೆಂಡ್ ಅನ್ನು 2-1 ಗೋಲುಗಳಿಂದ ಮಣಿಸಿ ಫೈನಲ್ ಪ್ರವೇಶಿಸಿದೆ. ಕಳೆದ ಮಧ್ಯರಾತ್ರಿ ಅಟ್ಲಾಂಟಾ ಕ್ರೀಡಾಂಗಣದಲ್ಲಿ ನಡೆದ ಎರಡನೇ ಸೆಮಿಫೈನಲ್ ಪಂದ್ಯದಲ್ಲಿ ಮೊದಲಾರ್ಧವು ಗೋಲುರಹಿತವಾಗಿ ಕೊನೆಗೊಂಡಿತು. ಆದರೆ ದ್ವಿತೀಯಾರ್ಧದಲ್ಲಿ ಆಂಥೋನಿ ಗಾರ್ಡನ್ 55ನೇ ನಿಮಿಷದಲ್ಲಿ ಇಂಗ್ಲೆಂಡ್ ಪರ ಮೊದಲ ಗೋಲು ಗಳಿಸಿದರು. ಅರ್ಜೆಂಟೀನಾದ ಎಂಜೋ ಫೆರ್ನಾಂಡಿಸ್ 85ನೇ ನಿಮಿಷದಲ್ಲಿ ಮತ್ತು ಲೌಟಾರೋ ಮಾರ್ಟಿನೇಸ್ 90ನೇ ನಿಮಿಷದಲ್ಲಿ ಗೋಲು ಗಳಿಸಿ ಅರ್ಜೆಂಟೀನಾಗೆ 2-1 ಅಂತರದ ರೋಚಕ ಗೆಲುವು ತಂದುಕೊಟ್ಟರು. ಇದೀಗ ಅರ್ಜೆಂಟೀನಾ ಇದೇ ಭಾನುವಾರ ನಡೆಯುವ ಫೈನಲ್ನಲ್ಲಿ ಸ್ಪೇನ್ ವಿರುದ್ಧ ಪ್ರಶಸ್ತಿಗಾಗಿ ಸೆಣಸಲಿದೆ. ಅರ್ಜೆಂಟೀನಾ 2022ರಲ್ಲಿ ಕತಾರ್ನಲ್ಲಿ ನಡೆದ ವಿಶ್ವಕಪ್ ಪ್ರಶಸ್ತಿಯನ್ನು ಗೆದ್ದುಕೊಂಡಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ನಾಳೆ ಹರಿಯಾಣ ಭೇಟಿ, ದೇಶದ ಮೊದಲ ಹೈಡ್ರೋಜನ್ ರೈಲಿಗೆ ಚಾಲನೆ. ಹಲವು ವಲಯಗಳಲ್ಲಿ ಸಹಕಾರ ಸಂಬಂಧ ವಿಸ್ತರಣೆಗೆ ಭಾರತ ಬೆಲ್ಜಿಯಂ ಒಪ್ಪಿಗೆ. ಭಾರತ ಯುಕೆ ವ್ಯಾಪಾರ ಒಪ್ಪಂದ ಜಾರಿ, ಮೊದಲ ದಿನವೇ 140 ಮಿಲಿಯನ್ ಮೌಲ್ಯದ ವಸ್ತುಗಳ ರಫ್ತು. ರೈಲ್ವೆ ಬುಕಿಂಗ್ ಇನ್ನು ಸರಳ ಸುಲಭ, ಐಆರ್ಸಿಟಿಸಿಯಿಂದ ಹೊಸ ಬೀಟಾ ಆವೃತ್ತಿ ಆರಂಭ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಇಂಗ್ಲೆಂಡ್ ವಿರುದ್ಧ ಗೆದ್ದು ಫೈನಲ್ ಪ್ರವೇಶಿಸಿದ ಹಾಲಿ ಚಾಂಪಿಯನ್ ಅರ್ಜೆಂಟೀನಾ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
2: ಆಕಾಶವಾಣಿ ಮಡಿಕೇರಿ. ನಿಧನ ಸುದ್ದಿ. ನವಿಲೂರು ಗ್ರಾಮದ ಕುಯ್ಯಮುಡಿ ದಿವಂಗತ ಗಂಗಾಧರ ಗಣೇಶ್ ಅವರ ಪತ್ನಿ ಸುಶೀಲಾ ಅವರು ನಿನ್ನೆ ನಿಧನರಾಗಿದ್ದಾರೆ. 65 ವರ್ಷ ಪ್ರಾಯದ ಕುಯ್ಯಮುಡಿ ಸುಶೀಲಾ ತವರು ಮನೆ ಕೋಳಿಬೈಲು. ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ ಸ್ವಗೃಹದಲ್ಲಿ ನಡೆಯಲಿದೆ. ಮುತ್ತಾರ್ಮುಡಿ ಗ್ರಾಮದ ಪಾರೆಮಜಲು ದಿವಂಗತ

0: ಉಲ್ಲಾಸ ಅವರ ಪತ್ನಿ ಜಯಲಕ್ಷ್ಮಿ ನಿನ್ನೆ ನಿಧನರಾಗಿದ್ದಾರೆ. 86 ವರ್ಷ ಪ್ರಾಯದ ಪಾರೆಮಜಲು ಜಯಲಕ್ಷ್ಮಿ, ತವರು ಮನೆ ತೆಕ್ಕಡೆ. ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ 2 ಗಂಟೆಗೆ ಅವರ ಮಗ ರಘು ಕಾರ್ಯಪ್ಪ ಅವರ ಸ್ವಗೃಹದಲ್ಲಿ ನಡೆಯಲಿದೆ. ಭಾಗಮಂಡಲ ಸಣ್ಣಪುಲಿಕೋಟು ಗ್ರಾಮದರ ಚಿಯಣ್ಣೇರಿರ ಒಕ್ಕಪಟ್ಟೆದಾರ ಜಗದೀಶ್ ರಾಜಾಯಂಗ ನಿನ್ನಂದು ಮರಣಪಟ್ಟಿತ್ತು. ಅಳುವದು ಬೈತರ ಚಿಯಣ್ಣೇರಿರ ಜಗದೀಶ್ ರಾಜಾಯಂಡ ಕಿರಿ ಕಾರ್ಯ ಇಂದು ಪುಲಕ 10 ಗಂಟೆಗೂ ಸ್ವಂತ ಮನೆಯಲ್ಲಿ ನಡಪ. ಹಾಲಗುಂದ ಗ್ರಾಮದರ ಪಂದಿಕಂಡ ಮಾಚಯ್ಯ ಉಮ್ಮಣ ನಿನ್ನಂದು ಮಜ್ಜಣ ಮರಣಪಟ್ಟಿತ್ತು. 58 ಬೈತರ ಪಂದಿಕಂಡ ಮಾಚಯ್ಯ ಉಮ್ಮಣ ಅಂಗಡ ಕಿರಿ ಕಾರ್ಯ ಇಂದು ಮಜ್ಜಣ 1 ಗಂಟೆಗೂ ಮೃತರ ಸ್ವಗೃಹದ ನಡಪ. ಪಾಲಂಗಾಲ ಗ್ರಾಮ ಮೇಚೂರ ಪೋತಿ ಅಯ್ಯಪ್ಪ ಅಂಗಡ ಮೂವ ಭೀಮಯ್ಯ ಲಾಲ ಅಯ್ಯಂಗ ನೀನಾಂದು ಮರಣಪಟ್ಟಿತು. 65 ಬೈತರ ಮೇಚೂರ ಭೀಮಯ್ಯ ಲಾಲ ಅಂಗಡ ಆಕೇರಿ ಕಾರ್ಯ ಇಂದು ಮಜ್ಜಣ 1 ಗಂಟೆಗೂ ಅಂಗಡ ಒಕ್ಕ ತೋಟಂಗಳತ್ತ ನಡಪ. ಮರಗೋಡು ಗ್ರಾಮದ ಜನತಾ ಕಾಲೋನಿಯ ಸಾಜನ್ ಅವರ ತಾಯಿ ರೋಷಿ ಅವರು 84ನೇ ವರ್ಷ ಪ್ರಾಯದಲ್ಲಿ ಇಂದು ಮುಂಜಾನೆ ನಿಧನರಾಗಿದ್ದಾರೆ. ರೋಷಿ ಅವರ ಅಂತಿಮ ವಿಧಿವಿಧಾನ ಮಡಿಕೇರಿಯ ಸಂತ ಮೈಕಲರ ದೇವಾಲಯದಲ್ಲಿ ಇಂದು ಸಂಜೆ 5 ಗಂಟೆಗೆ ನೆರವೇರಲಿದೆ.
1: ISO 9001:2015 ಪ್ರಮಾಣಿತ ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ ನಲ್ಲಿ ಮೆಗಾ ಮಾನ್ಸೂನ್ ಆಫರ್. 25,000 ರೂಪಾಯಿಯ ಖರೀದಿಗೆ ಸ್ವಿಂಗ್ ಫ್ರೀ, 55,000 ರೂಪಾಯಿಯ ಖರೀದಿಗೆ 2-ಡೋರ್ ವಾರ್ಡ್ರೋಬ್ ಫ್ರೀ, 85,000 ರೂಪಾಯಿ ಖರೀದಿಗೆ 20,000 ಮೌಲ್ಯದ ಸ್ಪ್ರಿಂಗ್ ಮ್ಯಾಟ್ರೆಸ್ ಫ್ರೀ. ನಾರ್ತ್ ಕೇರಳಾಸ್ ಲಾರ್ಜೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರರ್ ಗ್ರೀನ್ಸ್ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
2: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ ಸೋಮರಪೇಟೆ ಹಾಗೂ ಕುಶಾಲನಗರದಲ್ಲಿ.
1: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಗಾಗಿ ಸಂಪರ್ಕಿಸಿ ಕವನ್ 9606017186. ನೆಕ್ಸಾ
3: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್.
4: ಎಲ್ಇಡಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಕ್ಲೋತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್, ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ.
5: ಅಪ್ ಟು 40% ಕ್ಯಾಶ್ ಬ್ಯಾಕ್ ಆಫರ್.
4: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
6: ಭಾರತ್ ಎಲೆಕ್ಟ್ರಾನಿಕ್ಸ್ ನ ಮತ್ತೊಂದು ಕೊಡುಗೆ ಭಾರತ್ ಹೋಂಡಾ. ಇಲ್ಲಿ ಹೋಂಡಾ ಪವರ್ ಪ್ರಾಡಕ್ಟ್, ಜನರೇಟರ್, ವಾಟರ್ ಪಂಪ್, ಮಲ್ಟಿಪರ್ಪಸ್ ಎಂಜಿನ್, ಹೋಂಡಾ ಪ್ರಾಡಕ್ಟ್ಸ್ ನ ಸೇಲ್ಸ್ ಅಂಡ್ ಸರ್ವಿಸ್ ಗಾಗಿ ಬನ್ನಿ. ಕೊಡಗಿನ ಆಥರೈಸ್ಡ್ ಡೀಲರ್ ಹಾಗೂ ಡಿಸ್ಟ್ರಿಬ್ಯೂಟರ್ ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ.
7: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
8: 300ಕ್ಕೂ ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್.
9: ಸಿಜೆ ಬಿಲ್ಡ್ವೇರ್ ಬೈಲಗುಪ್ಪೆ, ಕುಶಾಲ್ ನಗರ, ಆಲ್ಸೋವರ್, ಇರಿಟಿ, ಕಣ್ಣೂರ್, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
10: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
11: ಇಲ್ಲ, ಎಲ್ಲಿದೆ ಅಂತದ್ದು?
10: ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನಿ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
11: ಹೌದಾ? ಇಲ್ಲಿ ಪೇಪರ್ ಕೊಡು.
12: ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
10: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
11: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
10: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
11: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
10: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
11: 80% ಸಾಲ ಸೌಲಭ್ಯನೂ ಸಿಗುತ್ತೆ.
10: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
11: 9900901282
10: ಆರ್ 9606084066.
13: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
14: ಭೀಮಾ ಫರ್ನಿಚರ್ ನಲ್ಲಿ ಮಾನ್ಸೂನ್ ಮೇಘಾ ಸೇಲ್. 3-ಡೋರ್ ವಾರ್ಡ್ರೋಬ್, ಫ್ಯಾಮಿಲಿ ಕಾಟ್, ಡ್ರೆಸ್ಸಿಂಗ್ ಟೇಬಲ್, ಕಾಟ್ ಬಾಕ್ಸ್ ಇವೆಲ್ಲವೂ ಸೇರಿದ ಬೆಡ್ರೂಮ್ ಸೆಟ್ ಕೇವಲ 25,990 ರೂಪಾಯಿಗೆ. ಭೀಮಾ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ, ವಿರಾಜಪೇಟೆ.
15: ಸಿನ್ಸ್ 1983 ಭೀಮಾ ಫರ್ನಿಚರ್ ಹೋಲ್ಸೇಲ್ ಅಂಡ್ ರಿಟೇಲ್ ಹಬ್.
16: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
17: ಮೂರ್ನಾಡಿನಲ್ಲಿ ಶುಭಾರಂಭಗೊಂಡಿದೆ ಓಂ ಶ್ರೀ ಎಂಟರ್ಪ್ರೈಸಸ್. ಇಲ್ಲಿ ಅತ್ಯುತ್ತಮ ಗುಣಮಟ್ಟದ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಿಕಲ್, ಪ್ಲಂಬಿಂಗ್, ಸ್ಯಾನಿಟರಿ ವೇರ್ ಆಕರ್ಷಕ ರಿಯಾಯಿತಿ ದರದಲ್ಲಿ ನಿಮಗೆ ಲಭ್ಯವಿದೆ. ಮನೆಯೊಂದು ಬೆಳಗಿದರೆ ಮನವೆಲ್ಲ ಬೆಳಗುವುದು. ಓಂ ಶ್ರೀ ಎಂಟರ್ಪ್ರೈಸಸ್, ಶ್ರೀ ಅಮ್ಮ ಮೆಡಿಕಲ್ಸ್ ಹತ್ತಿರ, ಮುದ್ದು ಕಾಂಪ್ಲೆಕ್ಸ್, ಮೂರ್ನಾಡು.
18: ವಿರಾಜಪೇಟೆ ನಗರದ RG ಗ್ರಾಮದಲ್ಲಿ ಶುಭಾರಂಭಗೊಂಡಿರುವ ಕೊಡಗು ಜಿಲ್ಲಾ ಸಹಕಾರ ಮಾರಾಟ ಮಹಾಮಂಡಲ ನಿಯಮಿತ ಫೆಡರೇಷನ್, ಇದರ ನೂತನ ಮಳಿಗೆಯಲ್ಲಿ ಕಟ್ಟಡ ನಿರ್ಮಾಣಕ್ಕೆ ಅಗತ್ಯವಾಗಿರುವಂತಹ ಸಿಮೆಂಟ್, ISO ಮಾನ್ಯತೆ ಪಡೆದಿರುವ TMT ರಾಡ್ಗಳು, GI ಹಾಗೂ PVC ಪೈಪ್ಗಳು, ಸಿಂಟೆಕ್ಸ್ ಟ್ಯಾಂಕ್ಗಳು ಹಾಗೂ ಇತರೆ ಅವಶ್ಯಕ ಸಾಮಗ್ರಿಗಳು ಆಕರ್ಷಕ ದರದಲ್ಲಿ ದೊರೆಯಲಿದ್ದು

0: ಸದಸ್ಯರು ಹಾಗೂ ಗ್ರಾಹಕರು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಫೆಡರೇಷನ್ನ ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ.
1: ಕೂರ್ಗ್ ಪ್ಲೈಗೆ ಸ್ವಾಗತ. ಫ್ಯಾಕ್ಟರಿಯಿಂದ ನೇರವಾಗಿ ಗ್ರಾಹಕರಿಗೆ ಉತ್ತಮ ಗುಣಮಟ್ಟದ ವಾಟರ್ ಪ್ರೂಫ್ ಅಂಡ್ ಕಮರ್ಷಿಯಲ್ ಪ್ಲೈವುಡ್ 25 ವರ್ಷ ಗ್ಯಾರಂಟಿಯೊಂದಿಗೆ ಎಲ್ಲಾ ವಿಧದ ಮರಗಳನ್ನು ಉತ್ತಮ ಬೆಲೆಗೆ ಖರೀದಿ ಮಾಡಲಾಗುವುದು. ಕೂರ್ಗ್ ಪ್ಲೈ, ವಿರಾಜಪೇಟೆ. ಕಾಲ್ 9448057309.
2: ಕೊರಗರಹಳ್ಳಿಯ ಎಕೆ ಫರ್ನಿಚರ್ನಲ್ಲಿ ನಿಮ್ಮ ಮನೆಗೆ ಬೇಕಾದ ಅಂತ ಚಂದದ ಫರ್ನಿಚರ್ಗಳು ಹೋಲ್ಸೇಲ್ ಹಾಗೂ ರಿಟೇಲ್ ರೇಟ್ನಲ್ಲಿ. ಸೇವಕಂತಿನ ಇಎಂಐ, ಲೈಫ್ ಟೈಮ್ ವಾರಂಟಿ, ಕೊಡಗಿನಾದ್ಯಂತ ಫ್ರೀ ಹೋಮ್ ಡೆಲಿವರಿ, ಟೀಕುಡ್ನ ಡೋರ್ ಹಾಗೂ ವಿಂಡೋಗಳು ಲಭ್ಯವಿದೆ. ಎಲ್ಲ ರೀತಿಯ ಇಂಟೀರಿಯರ್ ವರ್ಕ್ ಮಾಡಿಕೊಳ್ಳಲಾಗುವುದು. ಎಕೆ ಫರ್ನಿಚರ್, ಬಿಎಂ ರೋಡ್, ಕೊಡಗರಹಳ್ಳಿ.
3: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
1: ಅದ್ವೈತ್ ಹ್ಯುಂಡೈ, ಸ್ಟೇಟ್ ಆಫ್ ಆರ್ಟ್ ಫೆಸಿಲಿಟಿ ಇರುವ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಕುಶಾಲನಗರದಲ್ಲಿ. ಬೆಸ್ಟ್ ಆಫರ್ ಹಾಗೂ ಎಕ್ಸಲೆಂಟ್ ಸರ್ವಿಸ್ಗಾಗಿ ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈಗೆ ಭೇಟಿ ಕೊಡಿ. ಟೆಸ್ಟ್ ಡ್ರೈವ್ ಹಾಗೂ ಸರ್ವಿಸ್ ಬುಕಿಂಗ್ಗಾಗಿ ಕಾಲ್ ಮಾಡಿ 9606076450.
4: ಸುದ್ದಿ ಸಮಾಚಾರ ಓದೆಂಡುಳ್ಳ ತೇಲಪ್ಪಂಡ ಕವನ್ ಕಾರ್ಯಪ್ಪ. ಸುದ್ದಿ ವಿವರ: ಕರ್ನಾಟಕ ರಾಜ್ಯದಲ್ಲಿ ಮತದಾರಂಗಡ ಪಟ್ಟಿರ ವಿಶೇಷ ಪರಿಷ್ಕರಣೆ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಕೇಂದ್ರ ಚುನಾವಣಾ ಆಯೋಗ ಪರಿಷ್ಕೃತ ವೇಳಾಪಟ್ಟಿನ ಬಿಡುಗಡೆ ಮಾಡಿತು. ಮತದಾರಂಗಡ ಪೆದತನ ಪಟ್ಟಿಗೆ ಕೂಟಕ್ಕೆ ಪಿಂಜ ತಪ್ಪುಳ್ಳನ ಸರಿಪಡ್ತೋಕ್ಕೆ ಸಾರ್ವಜನಿಕರಿಗೆ ಇನ್ನೆಚ್ಚುಗೆ ಸಮಯದರ ಅವಕಾಶದ ಆಯೋಗ ಕೊಡಪಕ್ಕೆ ತೀರ್ಮಾನ ಮಾಡಿತು. ಮತಗಟ್ಟೆ ಅಧಿಕಾರಿಯ ಮನೆ ಮನೆಗೆ ಖುದ್ದು ಪೋಪನದ ಪ್ರಕ್ರಿಯೆಯ ಅವಧಿನ August 8 ಮಿಂಜಕ್ಕೆ ತೆರಕಿತು. August 14 ಅಧಿಸೂಚನೆ ಪ್ರಕಟಪಡುತ್ತವ. ಹಕ್ಕು ಪಿಂಜ ಆಕ್ಷೇಪಣೆ ಇಡುವಕ್ಕೆ August 17 September 16 ಅವಕಾಶ ಇಪ್ಪ. ಆಕ್ಷೇಪಣೆಯ ವಿಲೇವಾರಿ ಪ್ರಕ್ರಿಯೆ October 15 ನಡಪ. ಆಕೇರಿ ಅಧಿಸೂಚನೆ ಪಿಂಜ ಮತದಾರಂಗಡ ಪಟ್ಟಿನ October 19 ಪ್ರಕಟಪಡುತ್ತವ. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ರಾಧನೆಯಲ್ಲಿ 13 ಕೊಡವ ಪುಸ್ತಕ ಪತ್ತಯತ್ನ ತೊರ್ಪ ಕಾರ್ಯಕ್ರಮ ಇದೇ ತಿಂಗ 18 ಚಿನಿಯಚೆ ಪೊಲಕ 11 ಬೈರಂಬ ಅಡತುಳ್ಳ ಹಾಲುಗುಂದ ಫಾರ್ಮರ್ಸ್ ರಿಕ್ರಿಯೇಷನ್ ಕ್ಲಬ್ಲ ನಡಪಂದು ಅಕಾಡೆಮಿ ಅಧ್ಯಕ್ಷ ಅಜ್ಜನಿಕಂಡ ಮಹೇಶ್ ನಾಚಯ್ಯ ಅರಿಚಿಟ್ಟಿತು. ಮೂರ್ನಾಡು 33/11 kV ವಿದ್ಯುತ್ ವಿತರಣಾ ಉಪಕೇಂದ್ರ ತಿಂಜ ಪಾಂಜಿತ್ ಪೋಪನಂತ F2 ನಾಪೋಕ್ಲ, F5 ಹೊದ್ದೂರ್, ಪಿಂಜ F6 ತಲಕಾವೇರಿ. ಈ ಫೀಡರ್ಲ್ ಇಂದು ಅವಶ್ಯವುಳ್ಳ ಕಾಮಗಾರಿ ನಡೆತಂಡ ಹಿನ್ನೆಲೆಯಲ್ಲಿ ಇಂದು ಪೊಲಕ 9:30 54 ತನೆ ಹೊದ್ದೂರ್, ಕಬಡಗೇರಿ, ಕೊಳಕೇರಿ, ಕುಂಜಿಲ, ಎಮ್ಮೆಮಾಡು, ನೆಲಜಿ, ಬಲ್ಲಮ್ಮವಟಿ, ಪೇರೂರು, ನಾಪೋಕ್ಲ ಟೌನ್, ಕೊಟ್ಟಮುಡಿ, ಪಾಲೂರು, ಚಿರಿಯಪರಂಬು, ಪಳೆ ತಾಲೂಕು ಸುತ್ತಮುತ್ತ ಕರೆಂಟ್ ಸಂಪರ್ಕ ಇಪ್ಪಲೆಂದು ಸೆಸ್ಕ್ ಇಲಾಖೆಯ ಕಾರ್ಯನಿರ್ವಾಹಕ ಅಭಿಯಂತರ ರಾಮಚಂದ್ರವು ಪ್ರಕಟಣೆಯಲ್ಲಿ ಅರಿಚಿಟ್ಟಿತು. ಕರ್ನಾಟಕ ಸರ್ಕಾರ, ಕರ್ನಾಟಕ ಲೋಕಸೇವಾ ಆಯೋಗ ಪಿಂಜ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮೂಲಕ ನಡೆಸುವಂತ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗೂ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯತರ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರ ಆದ ಮೇಲೆ 50 ದಿನದ ತರಬೇತಿನ ಮೈಸೂರರ ಕೇಂದ್ರ ಕಚೇರಿಯಲ್ಲಿ ಕೊಡಪಕ್ಕೆ ತೀರ್ಮಾನ ಮಾಡಿತು. ಇರಾದೆ ಉಳ್ಳವು ಇದೇ ತಿಂಗಳ 21 ಪೆದ ನೋಂದಣಿ ಮಾಡಿ ಉಂಡೊಂದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯತರ ಕುಲಸಚಿವಂಗ ಪ್ರಕಟಣೆಯಲ್ಲಿ ಅರಿಚಿಟ್ಟಿತು. ಕೊಡಗು ಜಿಲ್ಲಾ ಅಗ್ನಿಶಾಮಕ ಇಲಾಖೆ ರಾಧನೆಯಲ್ಲಿ ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಕೂಡುಕೊಟ್ಟತೆ. ಮಡಿಕೇರಿಯ ಜಿಲ್ಲಾಸ್ಪತ್ರೆ ಆವರಣದ ತಿತ್ತರ ಅವಘಡ ಆಚಂಗಿ ಅದನ್ನು ತಡಪನ್ನತೆ ಎಚ್ಚರಿಕೆ ಕ್ರಮದ ಬಗ್ಗೆ ಜನರಲ್ಲಿ ಜಾಗೃತಿ ಬಪ್ಪನದ ಪ್ರದರ್ಶನ ನಡೆದತೆ. ಮತದಾರಂಗಡ ಪಟ್ಟಿರ ವಿಶೇಷ ಸಮಗ್ರ ಪರಿಷ್ಕರಣೆಯ ಸಂದರ್ಭದ ನೇರನ ಆದಿವಾಸಿಯ ಕಾರ್ಮಿಕಂಗಡ ಪೆದ ಮತದಾರಂಗಡ ಪಟ್ಟಿಂಜ ಬುಟ್ಟು ಪೋಪಕಾಗ ಇಲಾಖಾಧಿಕಾರಿಯ ಎಚ್ಚರಡ್ತನ ಕೆಲಸ ಮಾಡೋಣಂದು ಜಿಲ್ಲೆಯ ಉಪವಿಭಾಗಾಧಿಕಾರಿ ನಿತಿನ್ ಚಕ್ಕಿ ಅಧಿಕಾರಿಯಕ್ಕೆ ಸೂಚನೆ ಕೊಡುತ್ತದೆ. ನಿನ್ನಂದು ಮಡಿಕೇರಿಯಲ್ಲಿರುವ ಉಪವಿಭಾಗಾಧಿಕಾರಿ ಕಚೇರಿಯಲ್ಲಿ ಉಪವಿಭಾಗ ಮಟ್ಟದರ ಜಾಗೃತಿ ಸಮಿತಿ ಸಭೆಯ ಕೋರೋಕಾರಿಕೆಯನ್ನು ವಹಿಸಿ ಅವು ತಕ್ಕ ಬಂದತೆ. ಸಭೆಯಲ್ಲಿ ಜೀತ ಕಾರ್ಮಿಕ ಪದ್ಧತಿಯನ್ನು ಪೋಪಚಿಡುವಕ್ಕೆ ಪ್ರತಿ ತಾಲೂಕಲ್ಲಿ ನಡೆತನ ಪ್ರಗತಿ ಪರಿಶೀಲನೆ ಬಗ್ಗೆ ಚರ್ಚೆ ನಡೆದತೆ. ಕಾರ್ಮಿಕಂಗಕ್ಕೆ ಅಕ್ಕಕ್ಕ ಆರೋಗ್ಯ ಶಿಬಿರತ್ನ ಏರ್ಪಾಡು ಮಾಡೋಣಂದು ಉಪವಿಭಾಗಾಧಿಕಾರಿ ಸಭೆಯಲ್ಲಿ ಎಣ್ಣಿಚೆ. ಕುಶಾಲನಗರ ವಲಯತರ ಮೀನುಕೊಲ್ಲಿ ಶಾಖೆಗೆ ಕೊಡುವಂತ ಅಭ್ಯತ್ಮಂಗಲ ನೆಲ್ಲಿಹೊದಿಕೇರಿ ಗ್ರಾಮದರ ಕಾಟಿಬಾಣೆ ಬೆಟ್ಟದ ಕಾಡು ವ್ಯಾಪ್ತಿರ ಕಾಫಿ ತೋಟದಲ್ಲಿ ನೆಲೆ ನಿಂತಿದ್ದುಳ್ಳ ಕಾಡನೇಳ ಕಾಡು ಕೊಡಚಿಡುವ ಕಾರ್ಯಾಚರಣೆಯನ್ನು ನಾಳೆ ನಡೆತು ಅಂದು ಕುಶಾಲನಗರ ವಲಯ ಅರಣ್ಯಾಧಿಕಾರಿ ಪ್ರಕಟಣೆಯಲ್ಲಿ ಅರಿಚಿಟ್ಟಿದೆ. ಈ ನೇರತೆ ಸಾರ್ವಜನಿಕಂಗ ಪೆರಿಯ ನಾಗರಿಕಂಗ ಸ್ಕೂಲ್ ಕಾಲೇಜು ಮಕ್ಕ ತೋಟಪಣಿಗೆ ಪೋಪವು ಎಚ್ಚರತ್ಲೀರುಂಡೊಂದು ಇಲಾಖೆಕಾರ ಮನವಿ ಮಾಡಿತು. ಈ ಕಾಲತರ ಮಡಿಕೇರಿ ದಸರಾ ನಮ್ಮೆಲ್ಲ ಕಾಫಿ ದಸರಾಕ್ಕೆ ಇನ್ನೆಚ್ಚುಗೂ ಒತ್ತಾಸೆ ಕೊಡಪಂಜಿ ಚಾಯೋಡೆ ನಡೆತೋಕೆ ಬೆಂಗಳೂರಲ್ಲಿ ಭಾರತೀಯ ಕಾಫಿ ಮಂಡಳಿಯರ ಕಚೇರಿಯಲ್ಲಿ ಭಾರತ ಕಾಫಿ ಮಂಡಳಿಯರ ಅಧ್ಯಕ್ಷ ದಿನೇಶ್ ಪಿಂಜ ಮಂಡಳಿಯರ ಸಿಇಒ ಕೂರ್ಮಾರಾವ್ ಅಯ್ಯಂಗಡ ಕೂಡ ಶಾಸಕಗಳನ್ನು ಡಾಕ್ಟರ್ ಮಂತರ್ಗೌಡ ಚರ್ಚೆ ಮಾಡಿಸಿ ಕೊಡಗರ ಕಾಫಿ ರಕ್ಕಳಿನ ದೇಶ ವಿದೇಶದಲ್ಲಿ ಇನ್ನೆಚ್ಚುಗೂ ಪ್ರಚಾರ ಪಡುತ್ತಿರುವ ಉದ್ದೇಶದಲ್ಲಿ ಈ ಕುರಿಯರ ಕಾಫಿ ದಸರಾಕ್ಕೆ ಭಾರತ ಕಾಫಿ ಮಂಡಳಿಯರ ಸಹಕಾರ ಬಂದು ಶಾಸಕಂಗ ಮನವಿ ಮಾಡಿಸಿ ವಿದ್ಯಾರ್ಥಿಯ ಸಾಹಿತಿ ಕವಿಯಡ ಪಿಂಜ ರಾಷ್ಟ್ರ ನಾಯಕಂಗಡ ಪುಸ್ತಕ ಓದಿಚಂಗೆ ತಂಗಡ ಜ್ಞಾನತರ ಬಳಚರ ಕೊಟ್ಟಕ್ಕೆ ವ್ಯಕ್ತಿತ್ವ

0: ഇടപൊളിച്ച് വാപ്പാന്ത് ശാസക ഡോക്ടർ മന്ത്രഗൌഡ് എണ്ണിച്ച് കുശാനഗർ സർക്കാർ ഫസ്റ്റ് ഗ്രേഡ് കോളേജിൽ കോളേജ് ശിക്ഷണ ഇലാക്കാരെ കെട്ടുവക്ക് പൊട്ടിത്തുള്ള 1 കോടി കണക്കിന് ഗ്രന്ഥാലയ കെട്ടിടക്ക് ഭൂമി പൂജ നടത്തുവെച്ച് അവ തക്കപ്പറന്തത്ത് കോളേജിലുള്ള എല്ലാ പുസ്തകത്തിന് വിദ്യാർത്ഥിയെ ഓതുവക്ക് ഷുറുമാണ്ട് ഇതുങ്കായത്ത് നങ്ങൾ അച്ചക സമയത്തിന് എക്കൊലു വത്സ്യം ഉണ്ടെന്ന് എണ്ണിച്ച് കോളേജിലെ പ്രാംശുപാലങ്ങളാണ് ഡോക്ടർ പുട്ടരാജു എങ്ങടെ കൊറവക്കരക്കല് ഈ കാര്യക്രമം നടന്നത്. ഇല്ലിക്ക് സുദ്യസമാചാര തീന്നത്ത്.
1: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು
2: ಅದ್ವೈತ್ ಹ್ಯುಂಡೈ, ಭಾರತದ ಅತಿ ದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಏಕೈಕ ಹ್ಯುಂಡೈ ಕಾರ್ ಡೀಲರ್.
3: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್ ಇರಿಟ್ಟಿ. ಮುಳಿಯಾದಲ್ಲಿ ಹಿಂದೆಂದು ಕಂಡು ಕೇಳರಿಯದ ಮಾನ್ಸೂನ್ ಸೇಲ್ ಇದೆ. ಜುಲೈ 13 ಆಗಸ್ಟ್ 14 ಚಿನ್ನಾಭರಣಗಳ ವಿಎ ಮೇಲೆ 100% ಆಫ್, ಆಯ್ದ ಚಿನ್ನದ ಆಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ನಲ್ಲಿ 50% ನಿಂದ 100% ಆಫ್. ಚಿನ್ನ ಬೆಳ್ಳಿ ವಜ್ರಾಭರಣಗಳ ಅತಿ ಅಮೋಘ ಕಲೆಕ್ಷನ್ಸ್, ಅತ್ಯಧಿಕ ಸೇವಿಂಗ್ಸ್. ಬನ್ನಿ ಈ ಮುಂಗಾರು ಮಳೆಯ ಸಂಭ್ರಮವನ್ನು ಇಮ್ಮಡಿಗೊಳಿಸಿ ಮುಳಿಯಾದೊಂದಿಗೆ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
4: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026 90 ದಿನಗಳ ಮೆಗಾ ಸಿಲ್ವರ್ ಉತ್ಸವ ಜೂನ್ 15 ಸೆಪ್ಟೆಂಬರ್ 14 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು, ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ, ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಕೊಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
5: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
6: ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
5: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ. ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ ಪೇಟು ಎಲೆಕ್ಟ್ರಾನಿಕ್ಸ್ ನಲ್ಲಿ ರೆಫ್ರಿಜರೇಟರ್ ಹಾಗೂ ಎಲ್ಇಡಿ ಟಿವಿ ಖರೀದಿಸುವಾಗ ಸ್ಟೆಬಿಲೈಸರ್ ಫ್ರೀ, ಟಾಪ್ ಲೋಡ್ ವಾಷಿಂಗ್ ಮಿಷಿನ್ ನೊಂದಿಗೆ ಕಾರ್ನರ್ ಸ್ಟ್ಯಾಂಡ್ ಫ್ರೀ. ಪೇಟು ಎಲೆಕ್ಟ್ರಾನಿಕ್ಸ್, ಗೋಣಿಕೊಪ್ಪ.
7: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟ್ಟಿ, ತಲಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
8: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಗೋಣಿಕೊಪ್ಪಲು, ಪಿರಿಯಾಪಟ್ಟಣ.
1: ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಪ್ರಸ್ತುತ ಪಡಿಸುತ್ತಿದೆ ಆರ್ಟಿಸ್ಟ್ರಿ ಶೋ. ಇದೇ ಜುಲೈ 17 ರಿಂದ 27 ರವರೆಗೆ ಅತ್ಯಾಕರ್ಷಕ ಚಿನ್ನ, ವಜ್ರ ಹಾಗೂ ಅಮೂಲ್ಯ ರತ್ನಾಭರಣಗಳ ಸಾಂಪ್ರದಾಯಿಕ ಮತ್ತು ವಿನೂತನ ವಿನ್ಯಾಸಗಳ ವಿಶೇಷ ಪ್ರದರ್ಶನ ಹಾಗೂ ಖರೀದಿಯ ಅವಕಾಶ. ಈ ವಿಶೇಷ ಸೌಲಭ್ಯಗಳನ್ನು ಆನಂದಿಸಿ, ಭೇಟಿ ನೀಡಿ ಮಲಬಾರ್ ಗೋಲ್ಡನ್ ಡೈಮಂಡ್ಸ್, ಬಿಎನ್ ರೋಡ್, ಕೆಎಸ್ಆರ್ಟಿಸಿ ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್, ಮೈಸೂರು.
9: ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್ ಇರಿಟಿಯ ಸುನಿತಾ ಫರ್ನಿಚರ್ ನಲ್ಲಿ ಎಲ್ಲಾ ಫರ್ನಿಚರ್ ಗಳ ಮೇಲೆ ಅಚ್ಚರಿ ಉಳಿಸುವ ಅತಿ ಕಡಿಮೆ ಬೆಲೆ, ಪ್ರೀಮಿಯಂ ಫರ್ನಿಚರ್ ಗಳ ಸ್ಪೆಷಲ್ ಕಲೆಕ್ಷನ್ಸ್, ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ ಫೆಸಿಲಿಟಿ. ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತವಕ್ಕರ, ಕಣ್ಣೂರ್.
10: ಏನು ರಂಗ, ಕೈಗೆ ಬ್ಯಾಂಡೇಜು?
11: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
10: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ. 18 ರಿಂದ 60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ, ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ನಮ್ಮ ಜೊತೆ ಇದ್ದಾರೆ ಮಣಿಪಾಲ್ ಹಾಸ್ಪಿಟಲ್ಸ್ ನ ಕನ್ಸಲ್ಟೆಂಟ್ ನೆಫ್ರಾಲಜಿಸ್ಟ್ ಆಗಿರುವಂತಹ ಡಾಕ್ಟರ್ ವಿಪಿನ್ ಕಾವೇರಪ್ಪ ಅವರು. ಡಾಕ್ಟರ್, ಈ ಕಿಡ್ನಿ ಸಮಸ್ಯೆಯ ಅರ್ಲಿ ಸೈನ್ಸ್ ಏನು?
12: ಯೂಶುವಲಿ ಮೋಸ್ಟ್ ಕಾಮನ್ ಆಗಿ ನಾವು ನೋಡುವಂತದ್ದು ಪೀಡಲ್ ಎಡಿಮಾ, ಕಾಲಲ್ಲಿ ಸ್ವೆಲ್ಲಿಂಗ್ ಬರುದು, ಊತ ಅಂತ ಹೇಳ್ತೇವೆ. ಸ್ವಲ್ಪ ಅಡ್ವಾನ್ಸ್ ಸ್ಟೇಜಸ್ ಅಲ್ಲಿ ಸ್ವೆಲ್ಲಿಂಗ್ ಎಲ್ಲಾ ಕಡೆ ಬರೋ ಚಾನ್ಸಸ್ ಇರುತ್ತೆ. ಇನ್ನು ಕೆಲವು ಜನರಿಗೆ ಮೂತ್ರ ಮಾಡಿದಾಗ ಕಲರ್ ಚೇಂಜಸ್ ಆಗುತ್ತೆ, ಕೆಲವು ಜನರಿಗೆ ನೊರೆ ಬರಬಹುದು, ಇನ್ನು ಕೆಲವು ಜನರಿಗೆ ಸ್ವಲ್ಪ ಡಾರ್ಕ್ ಕಲರ್ ಯೂರಿನ್, ರಕ್ತ ತರ ಯೂರಿನ್ ಬರಬಹುದು. ಒನ್ ಮೋರ್ ಸ್ಪೆಕ್ಟ್ರಮ್ ನಾವ್ ಏನ್ ನೋಡ್ತೀವಿ ಅಂತ ಹೇಳಿದ್ರೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ, ಎಸ್ಪೆಷಲಿ ಯಂಗ್ಸ್ಟರ್ಸ್ ಗೆ. ಕಮ್ಮಿ ವಯಸ್ಸಿನವರಿಗೆ ಬಿಪಿ ಜಾಸ್ತಿ ಬಂದಾಗ ನಾವು ಯಾವಾಗಲೂ ಕಿಡ್ನಿನ ಚೆಕ್ ಮಾಡಿ ನೋಡಬೇಕು, ಬಿಕಾಸ್ ದ ಪ್ರಾಬ್ಲಮ್ ಮೈಟ್ ಲೈ ದೇರ್.
13: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್, ಲೈಫ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸೀಸ್ ಕಾಲ್ 0821-255-000. ಸೇವ್ ದ ನಂಬರ್, ಸೇವ್ ಲೈವ್ಸ್.
14: ಸಮಯ 8 ಗಂಟೆಯಾಗಲಿದೆ. ಮುಂದಿನ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ.
15: ಕ್ಯಾಚ್ ದ ರೈನ್, एक एक बूंद को हमें बचाना है. तो मेरा खास आग्रह है, वर्षा का बूंद बूंद पानी हम मिलकर के बचाएं.
16: जल है तो हम है. आइए घरों ऑफिसों में रेन वाटर हार्वेस्टिंग तकनीक अपनाएं. रिचार्ज पिट और

0: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಸಮಯ 8:31.
1: ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಪ್ರಸ್ತುತಪಡಿಸುತ್ತಿದೆ ಆರ್ಟಿಸ್ಟ್ರಿ ಶೋ. ಇದೇ July 17-27 ಅತ್ಯಾಕರ್ಷಕ ಚಿನ್ನ, ವಜ್ರ ಹಾಗೂ ಅಮೂಲ್ಯ ರತ್ನಾಭರಣಗಳ ಸಾಂಪ್ರದಾಯಿಕ ಮತ್ತು ವಿನೂತನ ವಿನ್ಯಾಸಗಳ ವಿಶೇಷ ಪ್ರದರ್ಶನ ಹಾಗೂ ಖರೀದಿಯ ಅವಕಾಶ. ಈ ವಿಶೇಷ ಸೌಲಭ್ಯಗಳನ್ನು ಆನಂದಿಸಿ, ಭೇಟಿ ನೀಡಿ ಮಲಬಾರ್ ಗೋಲ್ಡನ್ ಡೈಮಂಡ್ಸ್, ಬಿಎನ್ ರೋಡ್, KSRTC ಸಬರ್ಬನ್ ಬಸ್ ಸ್ಟ್ಯಾಂಡ್, ಮೈಸೂರು.
2: ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ SIR 2026 ಕರ್ನಾಟಕದಲ್ಲಿ ನಡೆಸಲಾಗುತ್ತಿದ್ದು, July 29 BLOಗಳು ತಮ್ಮ ಮನೆ ಬಾಗಿಲಿಗೆ ಬಂದು ಗಣತಿ ನಮೂನೆಯನ್ನು ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡಲಿದ್ದಾರೆ. 2002 ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಇದ್ದರೆ ಅದನ್ನು ಒದಗಿಸಿ, ಇಲ್ಲದಿದ್ದಲ್ಲಿ ತಮ್ಮ ಕುಟುಂಬದ ಸದಸ್ಯರ ಮಾಹಿತಿ ನೀಡಿ ಸಹಕರಿಸಿ. ECI ನೆಟ್ ಆಪ್ನಲ್ಲಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ಇದು ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
3: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆದರೆ ಇಂದಿನ ಜಂಜಾಟದ ಬದುಕಿನಲ್ಲಿ ಎಲ್ಲರೂ ಆರೋಗ್ಯದ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ ಹೌದು. ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮೊದಲೇ ರೋಗ ಬರದಂತೆ ತಡೆಗಟ್ಟುವುದೇ ಈ ಯೋಜನೆಯ ಗುರಿ. ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

ಇದೊಂದು ನಿಧನ ಸುದ್ದಿ. ಬಾಳುಗೋಡು ಕಂಡಿಮಕ್ಕಿ ಗ್ರಾಮದ ಅರಮನೆ ಪಾಲೇರ ಪಿಎ ಶಂಭು ಕುಳ್ಳ ಅವರು 71ನೇ ವರ್ಷ ಪ್ರಾಯದಲ್ಲಿ ಇಂದು ಬೆಳಗ್ಗೆ ನಿಧನರಾಗಿದ್ದಾರೆ. ಅರಮನೆ ಪಾಲೇರ ಪಿಎ ಶಂಭು ಕುಳ್ಳ ಅವರ ಅಂತ್ಯಕ್ರಿಯೆ ಇಂದು ಸಂಜೆ 5 ಗಂಟೆಗೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ.

ಪ್ರಿಯ ಶ್ರೋತೃಗಳೇ, ಈಗ ಕೆಲವು ಚಿತ್ರಗೀತೆಗಳನ್ನು ಕೇಳೋಣ. ಮೊದಲಿಗೆ ಅವಳ ಹೆಜ್ಜೆ ಚಿತ್ರದ ಗೀತೆ ಗಾಯಕರು ಎಸ್ ಜಾನಕಿ, ಸಂಗೀತ ನೀಡಿದ್ದಾರೆ ರಾಜನಾಗೇಂದ್ರ, ಸಾಹಿತ್ಯ ಚಿ ಉದಯ್ ಶಂಕರ್.

0: ನನ್ನನ್ನು ನಿನ್ನನ್ನು ಬಂದಾಗ ಪ್ರೇಮ.
1: ನಾನಿರುವುದೇ ನಿನಗಾಗಿ ಚಿತ್ರದ ಗೀತೆ, ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ, ಸಾಹಿತ್ಯ ಆರ್ ಎನ್ ಜಯಗೋಪಾಲ್.

ಅಮೃತ ವರ್ಷಿಣಿ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಸಂಗೀತ ನೀಡಿದ್ದಾರೆ ದೇವ, ಸಾಹಿತ್ಯ ಕೆ ಕಲ್ಯಾಣ್.

ಶ್ರೋತೃಗಳೇ, ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಗಮನಿಸಿ, ಈ ಬೆಳಗ್ಗೆ 10 ಗಂಟೆಗೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ 2025ನೇ ಸಾಲಿನ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಪಡೆದಿರುವ ಹಿನ್ನೆಲೆಯಲ್ಲಿ ಸಂಗೀತ ಕಲಾವಿದರಾದ ವಿದ್ವಾನ್ ಆನೂರು ಅನಂತಕೃಷ್ಣ ಶರ್ಮಾ ಮತ್ತು ಡಾಕ್ಟರ್ ಕೆ ವಾಗೇಶ್ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 8:50 ನಿಮಿಷಗಳಾಗಲಿವೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

ಕಗ್ಗದ ಸಿರಿ ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ

0: ಈತವನು ಪಿಡಿಯಲಿಂದ್ರಿಯ ಕಳವೇ, ಇಂದ್ರಧನು ಕೈದೋಟಿ ಕೊಂಕಿಗೆಟಕುವುದೇ. ಇಂದ್ರಿಯಾತೀತವನು ಪಿಡಿಯಲಿಂದ್ರಿಯ ಕಳವೆ, ಇಂದ್ರಧನು ಕೈದೋಟಿ ಕೊಂಕಿಗೆಟಕುವುದೇ. ಸಂದೃಶ್ಯವಾತ್ಮವಾತ್ಮಕ್ಕೆ ಬೇರೆ ಕರ್ಣದಿಂ ತಂದ್ರಿ ಬಿಡೆ ದೊರೆವುದದು ಮಂಕುತಿಮ್ಮ.
1: ಸಂದೃಶ್ಯವಾತ್ಮವಾತ್ಮಕ್ಕೆ ಬೇರೆ ಕರ್ಣದಿಂ ತಂದ್ರಿ ಬಿಡೆ ದೊರೆವುದದು ಮಂಕುತಿಮ್ಮ.

ಪದ್ಯದ್ದೇ ಒಂದು ಮುಂದುವರೆದು ಹಾಗುವ ಕಾಣುತ್ತೆ. ಇಂದ್ರಿಯಾತೀತವಾದ್ದು ಅಂತಿದೆಯಾ, ಸಾಮಾನ್ಯವಾಗಿ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಪಂಚೇಂದ್ರಿಗಳಿದೆ, ಈ ಪಂಚೇಂದ್ರಿಗಳ ಮೂಲಕವೇ ಎಂಥ ಅನುಭವವನ್ನು ನಾವು ನೋಡಬೇಕು ಅನ್ನುವುದನ್ನು ಭಾರತೀಯ ತತ್ವಶಾಸ್ತ್ರವಾಗಲಿ ಅಥವಾ ಪಾಶ್ಚಾತ್ಯ ಫಿಲಾಸಫಿ ಆಗಲಿ ಒಪ್ಕೊಂಡಿರೋ ಮಾತು. ಆದರೆ ಅನೇಕ ಸಂಗತಿಗಳು ಇಂದ್ರಿಯದ ಒಂದು ಗಡಿಯ ಕೊನೆಯಲ್ಲಿರುತ್ತೆ, ಇಂದ್ರಿಯಗಳ ಗಡಿಯ ಬಾರ್ಡರ್ನಲ್ಲಿರುತ್ತೆ. ಅಲ್ಲಿ ಆ ಅನುಭವಗಳನ್ನು ನಾವು ಪಡೆಯುವುದು ಹೇಗೆ? ಇದನ್ನು ಪಡೆಯಬೇಕಾದ್ರೆ ನಾವು ನಮ್ಮ ಅಂತರಂಗವನ್ನು ಪಳಗಿಸ್ಕೋಬೇಕಾಗತ್ತೆ, ನಮ್ಮ ಇಂದ್ರಿಯಗಳಿಗೆ ಹತೋಟಿಯನ್ನು ತರಬೇಕಾಗತ್ತೆ, ಅದಕ್ಕಿಂತ ಮುಖ್ಯವಾಗಿ ನಮ್ಮ ಹೃದಯವನ್ನು ವಿಶಾಲ ಮಾಡ್ಕೋಬೇಕಾಗತ್ತೆ. ಈ ಇಂದ್ರಿಯಗಳನ್ನು ನಾವು ಕೇವಲ ನಿಯಂತ್ರಣ ಮಾಡೋದಿಲ್ಲ. ಪಾಶ್ಚಾತ್ಯರ ಸೈಕಾಲಜಿ, ಫ್ರಾಯ್ಡ್ ಇತ್ಯಾದಿ ಹೇಳಿದಂಥ ಸೈಕಾಲಜಿಯಲ್ಲಿ ಇಂದ್ರಿಯಗಳ ದಮನ ಬರುತ್ತೆ, ಮನಸ್ಸಿನ ದಮನ, ಕಾಮನೆಗಳ ದಮನ ಬರುತ್ತೆ. ದಮನ ಮಾಡಿದ್ರೆ ಅದು ಇನ್ನೊಂದು ಸರ್ತಿ ಯಾವತ್ತೂ ಎದ್ದು ಬರುತ್ತೆ ಮೇಲಕ್ಕೆ ಭೂತವಾಗಿ. ಹಾಗಲ್ಲ, ಅದನ್ನು ನಾವು ಅದನ್ನು ಇನ್ನಷ್ಟು ವಿಸ್ತಾರ ಮಾಡಬೇಕು. ಅದಕ್ಕೆ ಇನ್ನೂ ಯಾವ ಸ್ಕೋಪ್ಗಳನ್ನು ನಾವು ಕೊಟ್ಟಿರಲಿಲ್ವೋ ಅದನ್ನು ಕೊಟ್ಟಾಗ ಇಂದ್ರಿಯಗಳು ಬೆಳೀತವೆ. ಇಂದ್ರಿಯಗಳು ಬೆಳೆದಾಗ ಮನುಷ್ಯ ಬೆಳೀತಾನೆ, ಮತ್ತು ಯಾವುದು ಅದುವರೆಗೂ ಇಂದ್ರಿಯಗಳಿಗೆ ಸಿಗ್ತಾ ಇರಲಿಲ್ವೋ ಅಂಥದನ್ನು ಅವನು ಪಡಿತಾನೆ. ಹೀಗಾಗಿ ವೇದಗಳಲ್ಲಿ ಇಂದ್ರನನ್ನ ಮನಸ್ಸಿನ ಅಧಿಪತಿ ಅಂತ ಕರೆದಿದ್ದಾರೆ. ಇಂದ್ರ ಅನ್ನೋ ಶಬ್ದ ಬಂದಿರೋದೆ ಅದರಿಂದ. ಈ ಇಂದ್ರಿಯಾತೀತವಾಗಿರೋದು ಯಾವುದನ್ನ ನಾವು ಸೂಪರ್ ನ್ಯಾಚುರಲ್ ಅಂತ ಹೇಳ್ತಾರೆ ಅಥವಾ ಪ್ಯಾರಾಸೈಕಾಲಜಿ ಅಂತ ಹೇಳ್ತಾರೆ, ಇದು ಯಾರೋ ಕೆಲವೇ ವ್ಯಕ್ತಿಗಳಿಗೆ ಸೀಮಿತವಾಗಿರೋದು ಅಂತಲ್ಲ. ಇದು ಪ್ರತಿಯೊಬ್ಬರಲ್ಲೂ ಇದೆ, ಆದರೆ ಅವರವರು ಅದನ್ನು ಜಾಗೃತ ಮಾಡಿಕೊಂಡಿಲ್ಲ. ಅನೇಕ ಸ್ವಿಚ್ಗಳಿದೆ, ನಾವು ಕೆಲವು ಸ್ವಿಚ್ಗಳನ್ನು ಮಾತ್ರ ಆನ್ ಮಾಡೋದು ಕಲ್ತಿದ್ದೀವಿ, ಮಿಕ್ಕ ಸ್ವಿಚ್ಗಳನ್ನು ನಾವು ಆನ್ ಮಾಡೋದನ್ನು ಕಲ್ತ್ಕೊಂಡ್ರೆ ನಮ್ಮ ಜೀವನ ಇನ್ನೊಂದು ಸೂಕ್ಷ್ಮವಾಗುತ್ತೆ, ಅದರ ವಿಸ್ತಾರ ಹರಹು ಜಾಸ್ತಿ ಆಗುತ್ತೆ ಅನ್ನೋದನ್ನು DVG ಅವರು ಈ ಪದ್ಯದಲ್ಲಿ ಹೇಳ್ತಾರೆ. ಇದು ಇಂದ್ರಿಯದ ಮೂಲಕ ಇಂದ್ರಿಯಾತೀತವಾದ ಅನುಭವಗಳನ್ನು ದಕ್ಕಿಸಿಕೊಳ್ಳುವುದು ಹೇಗೆ ಅನ್ನುವುದನ್ನು ಕುರಿತಂಥ ಪದ್ಯ.

ಬಂಧನಗಳೆಲ್ಲವನು ದಾಟಿ ಹೊಳೆ ನೆರೆ ನೀರು ಸಂದಿಪುದು ಕಡಲ ನೀರ್ಗಳನ್ ಅಂತು ಜೀವನ್. ಬಂಧನಗಳೆಲ್ಲವನು ದಾಟಿ ಹೊಳೆ ನೆರೆ ನೀರು ಸಂಧಿಪುದು ಕಡಲ ನೀರ್ಗಳನ್ ಅಂತು ಜೀವನ್. ಇಂದ್ರಿಯದ ಕಟ್ಟುಗಳ ಮೀರ್ದೀಕ್ಷೆಯೋಟದಿಂ ಸಂದರು ಶಿಪನುಪರನ ಮಂಕುತಿಮ್ಮ. ಇಂದ್ರಿಯದ ಕಟ್ಟುಗಳ ಮೀರ್ದೀಕ್ಷೆಯೋಟದಿಂ ಸಂದರು ಶಿಪನುಪರನ ಮಂಕುತಿಮ್ಮ.

0: ಪದ್ಯದಲ್ಲಿ ಡಿ ವಿ ಜಿ ಅವರು ನಮ್ಮ ಇಂದ್ರಿಯಗಳನ್ನು ನಾವು ಹೇಗೆ ಮೀರಬೇಕು ಅಂದರೆ ವಿ ಹ್ಯಾವ್ ಟು ಗೋ ಬಿಯಾಂಡ್ ಅವರ್ ಸೆನ್ಸರಿ ಆರ್ಗನ್ಸ್ ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಈ ಬಂಧನಗಳು, ಇಂದ್ರಿಯಗಳು, ಈ ಹೊಳೆಯಲ್ಲಿ ಬರುವಂಥ ನೀರು ಹೋಗಿ ಸೇರಿಕೊಂಡು ಸಮುದ್ರವನ್ನು ಸೇರುತ್ತೆ, ಆಗ ಸಮುದ್ರ ಕಡಲಾಗತ್ತೆ. ಸಿಹಿ ನೀರು ಹೋಗಿ ಸೇರಿದಾಗ ಅದು ಉಪ್ಪು ಕಡಲಾಗತ್ತೆ. ಹಾಗೆಯೇ ಈ ಜೀವ ಇಂದ್ರಿಯಗಳ ಬಂಧನವನ್ನು, ಕಟ್ಟುಗಳನ್ನು ಮೀರಿ ಮುಂದಕ್ಕೆ ಹೋದಾಗ ಅದು ಆತ್ಮ ಅನ್ನುವಂಥ ಅಥವಾ ಪರಮಾತ್ಮ ಅನ್ನುವಂಥ ಸಮುದ್ರವನ್ನು ದಾಟುತ್ತೆ, ಸೇರಿಕೊಳ್ಳುತ್ತೆ. ಇಲ್ಲಿ ಡಿ ವಿ ಜಿ ಅವರು ಜೀವವನ್ನು ನದಿಗೆ ಮತ್ತು ಆತ್ಮವನ್ನು ಸಮುದ್ರಕ್ಕೆ ಹೋಲಿಸ್ತಾ ಇದ್ದಾರೆ. ತುಂಬ ಉತ್ತಮವಾದ ಹೋಲಿಕೆಗಳನ್ನು ಕೊಡೋದ್ರಲ್ಲಿ ಡಿ ವಿ ಜಿ ಅವರು ಸಿದ್ಧಹಸ್ತರು. ಈ ಪದ್ಯದಲ್ಲೂ ಕೂಡ ಅದು ಕಾಣಿಸುತ್ತೆ. ಅಂದರೆ ನದಿಗೆ ಯಾವ ಬಂಧನ ಇದೆ, ನದಿಗೆ ಒಂದು ಪಾತ್ರ ಇದೆ, ಅದನ್ನು ಬಿಟ್ಟು ಹರಿದ್ರೆ ಅದು ನದಿಯಾಗೋದಿಲ್ಲ. ಆದರೆ ಸಮುದ್ರಕ್ಕೆ ಇಷ್ಟೇ ಅನ್ನುವಂಥ ಪಾತ್ರ ಇಲ್ಲ, ಅದರ ಪಾತ್ರ, ಅದರ ವಿಸ್ತಾರ, ಅದರ ಗಾತ್ರ ದೊಡ್ಡದು. ಹಾಗೆಯೇ ಜೀವದ ಒಂದು ಮಿತಿ ಚಿಕ್ಕದು, ಆತ್ಮದ ಅಥವಾ ಪರಮಾತ್ಮನ ಒಂದು ಮಿತಿ ಅಥವಾ ಅದರ ಸ್ವರೂಪ ಅನ್ನೋದು ತುಂಬ ದೊಡ್ಡದಿದೆ. ಅಂದರೆ ಅದರ ಅರ್ಥ ಏನಂದರೆ ನಾವು ನದಿಯಿಂದ ಸಮುದ್ರವಾಗಿ ಪರಿವರ್ತನೆ ಆಗಬೇಕು, ವಿ ಶುಡ್ ಬಿಕಮ್ ಓಷನಿಕ್ ಅನ್ನೋದನ್ನು ಡಿ ವಿ ಜಿ ಅವರು ಈ ಒಂದು ಪದ್ಯದ ಮೂಲಕ ಹೇಳ್ತಿದ್ದಾರೆ. ತಬ್ಬಿಕೊಳ್ಳೋ ವಿಶ್ವವನ್ನು ಮಂಕುತಿಮ್ಮ ಅಂತ ಇನ್ನೊಂದು ಪದ್ಯದಲ್ಲಿ ಹೇಳ್ತಾರೆ. ನಾನು ವಿಸ್ತಾರ ಆಗಬೇಕು, ವಿಸ್ತಾರದಲ್ಲಿ ಬಾಳು, ವೈಶಾಲ್ಯದಲ್ಲಿ ಬಾಳು ಅಂತ ಬೇರೆ ಒಂದು ಕಗ್ಗದಲ್ಲಿ ಹೇಳ್ತಾರೆ. ಮುಖ್ಯವಾಗಿ ವ್ಯಕ್ತಿ ಇವತ್ತಿದ್ದಂತೆ ನಾಳೆ ಇರಬಾರ್ದು, ಅವನು ತನ್ನ ವ್ಯಕ್ತಿತ್ವವನ್ನು ಸದಾ ವಿಕಾಸ ಮಾಡ್ಕೊಳ್ತಾ ಹೋಗಬೇಕು. ತನ್ನ ವ್ಯಕ್ತಿತ್ವದ ಪರಿಧಿಗಳನ್ನು, ಎಲ್ಲೆಗಳನ್ನು, ಬೌಂಡ್ರಿಗಳನ್ನು ದಾಟಿ ದಾಟಿ ಅವನು ವಿಶ್ವಾತ್ಮನಾಗಬೇಕು, ವಿಶ್ವಮಾನವನಾಗಬೇಕು ಅನ್ನುವುದು ಡಿ ವಿ ಜಿ ಅವರು ಅನೇಕ ಪದ್ಯಗಳ ಒಂದು ಒಳಗಿನ ಗುಪ್ತಧಾರೆಯಾಗಿ ಬರ್ತದೆ. ಈ ಪದ್ಯವು ಕೂಡ ಅದನ್ನೇ ಹೇಳ್ತಾ ಇದೆ.
1: ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಡಾಕ್ಟರ್ ಕೆ ಶ್ರೀನಿವಾಸ್, ವ್ಯಾಖ್ಯಾನ ಡಾಕ್ಟರ್ ಜಿ ಬಿ ಹರೀಶ, ಸಂಯೋಜನೆ ಡಿ ವಿ ವಿದ್ಯಾಶಂಕರ್, ಎ ವಿ ವಿನೋದ್ ಕುಮಾರ್ ಹಾಗೂ ಎಂಜಿ ಶ್ರೀಹರ್ಷನ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ.
1: ಏನು ರಂಗ ಕೈಗೆ ಬ್ಯಾಂಡೇಜು?
2: ಬಿದ್ಬಿಟ್ಟಾಕ. ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ. 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ನೋಡು, ಇದೇ ನಮ್ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
4: ನಮ್ಮ ಜೊತೆ ಇದ್ದಾರೆ ಮಣಿಪಾಲ್ ಹಾಸ್ಪಿಟಲ್ಸ್ ನ ಕನ್ಸಲ್ಟೆಂಟ್ ನೆಫ್ರಾಲಜಿಸ್ಟ್ ಆಗಿರುವಂತಹ ಡಾಕ್ಟರ್ ವಿಪಿನ್ ಕಾವೇರಪ್ಪ ಅವರು. ಡಾಕ್ಟರ್, ಈ ಆರ್ಗನ್ ಡೊನೇಷನ್ ಬಗ್ಗೆ ಜಾಗೃತಿ ಮೂಡಿಸೋದು ಎಷ್ಟು ಇಂಪಾರ್ಟೆಂಟ್ ಆಗಿದೆ?
5: ವೆರಿ ಇಂಪಾರ್ಟೆಂಟ್ ಐ ವುಡ್ ಸೇ, ಬಿಕಾಸ್ ದೇರ್ ಇಸ್ ಅ ಸಿಗ್ನಿಫಿಕೆಂಟ್ ಮಿಸ್ ಮ್ಯಾಚ್ ಬಿಟ್ವೀನ್ ದ ಡೋನರ್ ಪೂಲ್, ಯಾರು ಕಿಡ್ನಿ ಕೊಡ್ಲಿಕ್ಕೆ ಬಯಸ್ತಾರೆ ಅವ್ರದ್ ಪೂಲ್, ಅಂಡ್ ದ ರಿಸಿಪಿಯಂಟ್ ಪೂಲ್, ಯಾರಿಗೆ ಕಿಡ್ನಿ ಬೇಕು ಅವ್ರ ಪೂಲ್. ದ ಡಿಸ್ಕ್ರಿಪೆನ್ಸಿ ಸೋ ಮಚ್. ಕಿಡ್ನಿ ಬೇಕಾದವರು ಲಕ್ಷಗಟ್ಟಲೆ ಇದ್ದಾರೆ, ಬಟ್ ಕೊಡುವಂತವ್ರು ಬೇರೆ 1,000 ಮೇ ಬಿ 10,000 to 15,000. ಸೊ ಈ ಲಿಸ್ಟ್ ಎವ್ರಿ ಇಯರ್ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಸೊ ಅವೇರ್ನೆಸ್ ಮೂಡಿಸೋದು ನಮ್ಮ ಕರ್ತವ್ಯ, ಸೊ ದಟ್ ವಿ ಹ್ಯಾವ್ ಮೋರ್ ಡೋನರ್ಸ್ ಕಮಿಂಗ್ ಇನ್ ಟು ದ ಪಿಕ್ಚರ್. ಅಂಡ್ ದ ಶಾರ್ಟೇಜ್ ಆಫ್ ಆರ್ಗನ್ ಏನಿದೆ, ಎಷ್ಟು ಬೇಗ ಅದು ಸ್ಯಾಟಿಸ್ಫೈ ಆಗುತ್ತೆ ಅಷ್ಟು ಒಳ್ಳೇದು. ಸೊ ನೀವು ಡೊನೇಟ್ ಮಾಡಿದ್ರೆ ಬೇಸಿಕಲಿ ಯು ಆರ್ ಸೇವಿಂಗ್ ಅ ಲೈಫ್.
6: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್. ಲೈವ್ಸ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸೀಸ್ ಕಾಲ್ 0821 2555000. ಸೇವ್ ದ ನಂಬರ್, ಸೇವ್ ಲೈವ್ಸ್.

ಶ್ರೋತೃಗಳೇ, ಬರುವ ಭಾನುವಾರ ಅಂದರೆ ಜುಲೈ 19ರಂದು ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗ್ತಾ ಇದೆ ಸ್ವರಸಾಂಗತ್ಯ.

0: ಶಾಶ್ವತ. ಜುಲೈ 19ರಂದು ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ಭೇಟಿಯಾಗೋಣ ಅಂತ್ಯಾಕ್ಷರಿ ಕಾರ್ಯಕ್ರಮದಲ್ಲಿ. ಆಕಾಶವಾಣಿ ಪ್ರಸಾರ ಮಾಡುವಂತಹ ಎರಡು ಸಾಲುಗಳಲ್ಲಿ ಕಡೆಯ ಅಕ್ಷರದಿಂದ ನಿಮ್ಮ ಹಾಡು ಆರಂಭವಾಗಲಿ. ಅಕ್ಷರ
1: ನನ್ನ ಹೃದಯ ತುವಿ ತುವಿ ಅನ್ನ ಸಮಯ.
0: ಸಿದ್ಧರಿರ್ತಿರಲ್ಲ ಕರೆ ಮಾಡೋದಿಕ್ಕೆ. ಟ್ಯೂನ್ ಮಾಡಿ ಎಫ್ಎಂ 103.1 MHz ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಅಂತ್ಯಾಕ್ಷರಿ, ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ.
2: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
3: ಇಲ್ಲ, ಏನಿದೆ ಅಂತದ್ದು?
2: ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನಿ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
3: ಹೌದಾ? ಇಲ್ಲಿ ಪೇಪರ್ ಕೊಡು. ಹಾ ಹೌದು, ನಮ್ಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
2: ಹೌದು, 50 ft ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
3: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್,
2: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
3: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
2: 450 ಪ್ರೀಮಿಯಂ ಪ್ಲಾಟ್ಸ್, ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
3: 80% ಸಾಲ ಸೌಲಭ್ಯ ಸಿಗುತ್ತೆ.
2: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
3: 9900092
2: ಆರ್ 9606084066.
4: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
5: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
6: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
5: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
7: ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಪ್ರಸ್ತುತ ಪಡಿಸುತ್ತಿದೆ ಆರ್ಟಿಸ್ಟ್ರಿ ಶೋ. ಇದೇ ಜುಲೈ 17ರಿಂದ 27ರವರೆಗೆ ಅತ್ಯಾಕರ್ಷಕ ಚಿನ್ನ, ವಜ್ರ ಹಾಗೂ ಅಮೂಲ್ಯ ರತ್ನಾಭರಣಗಳ ಸಾಂಪ್ರದಾಯಿಕ ಮತ್ತು ವಿನೂತನ ವಿನ್ಯಾಸಗಳ ವಿಶೇಷ ಪ್ರದರ್ಶನ ಹಾಗೂ ಖರೀದಿಯ ಅವಕಾಶ. ಈ ವಿಶೇಷ ಸೌಲಭ್ಯಗಳನ್ನು ಆನಂದಿಸಿ, ಭೇಟಿ ನೀಡಿ ಮಲಬಾರ್ ಗೋಲ್ಡನ್ ಡೈಮಂಡ್ಸ್, ಬಿಎನ್ ರೋಡ್, KSRTC ಸಬರ್ಬನ್ ಬಸ್ ಸ್ಟ್ಯಾಂಡ್, ಮೈಸೂರು.
8: PM ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ನೋಡು, ಇದೇ ನಮ್ಮ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.

ಶ್ರೋತೃಗಳೇ, ಈಗ ಸಮಯ 9:05:37. ಈಗ ಕೆಲವು ಭಾವಗೀತೆಗಳನ್ನು ಕೇಳೋಣ. ಮೊದಲಿಗೆ ಕುವೆಂಪು ಅವರ ರಚನೆ, ಹಾಡಿದ್ದಾರೆ ಶಿವಮೊಗ್ಗ ಸುಬ್ಬಣ್ಣ.

0: ಶ್ರೋತೃಗಳೇ, ಇದುವರೆಗೆ ಭಾವಗೀತೆಗಳನ್ನು ಕೇಳಿದಿರಿ.
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
2: ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.

0: ಆತ್ಮೀಯ ಶ್ರೋತೃಗಳೇ, ಮಹಿಳಾ ಲೋಕದಲ್ಲಿ ಪ್ರಸಾರವಾಗುವ ಪತ್ರಾಧಾರಿತ ಪತ್ರ ಸೌರಭ ಕಾರ್ಯಕ್ರಮಕ್ಕಾಗಿ ನೀವು ನಿಮ್ಮ ಸ್ವರಚಿತ ಕತೆ, ಕವನ, ಚುಟುಕು, ಲೇಖನ, ಸವಿರುಚಿ, ಪ್ರವಾಸಿ ಕಥನ, ಸ್ಥಳ ವಿಶೇಷತೆಗಳ ಬಗ್ಗೆ ಸಂಕ್ಷಿಪ್ತವಾಗಿ ಬರೆದು ನಮಗೆ ಕಳುಹಿಸಬಹುದು. ನಿಮ್ಮ ಪತ್ರಗಳು ನಮ್ಮ ಕೈ ಸೇರಲು ಈ ತಿಂಗಳ 23 ಕೊನೆಯ ದಿನ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರ ಸೌರಭ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ 571201.
1: ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಪ್ರಸ್ತುತಪಡಿಸುತ್ತಿದೆ ಆರ್ಟಿಸ್ಟ್ರಿ ಶೋ. ಇದೇ ಜುಲೈ 17-27 ಅತ್ಯಾಕರ್ಷಕ ಚಿನ್ನ, ವಜ್ರ ಹಾಗೂ ಅಮೂಲ್ಯ ರತ್ನಾಭರಣಗಳ ಸಾಂಪ್ರದಾಯಿಕ

ಮತ್ತು ವಿನೂತನ ವಿನ್ಯಾಸಗಳ ವಿಶೇಷ ಪ್ರದರ್ಶನ ಹಾಗೂ ಖರೀದಿಯ ಅವಕಾಶ. ಈ ವಿಶೇಷ ಸೌಲಭ್ಯಗಳನ್ನು ಆನಂದಿಸಿ ಭೇಟಿ ನೀಡಿ ಮಲಬಾರ್ ಗೋಲ್ಡನ್ ಡೈಮಂಡ್ಸ್, ಬಿಎನ್ ರೋಡ್, KSRTC ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್, ಮೈಸೂರು.

ಶ್ರೋತೃಗಳೇ, ಈಗ ಸಮಯ 9:32:10. ಮುಂದಿನ ಕಾರ್ಯಕ್ರಮ ಇದೀಗ. ಚಿತ್ರಚಿತ್ತಾರ, ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ.

ಪ್ರೀತಿಯ ಶ್ರೋತೃಗಳಿಗೆಲ್ಲ ಇಂದಿನ ಚಿತ್ರ ಚಿತಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮೊಂದಿಗೆ ಪುದಿಯ ನೆರವನ ಸ್ವಾತಿ ರಿಷಿತ್. ಬೇರುಗಳನ್ನು ಮರೆತ ಮರ ಉಳಿಯೋದಿಲ್ಲ, ಉಪಕಾರವನ್ನು ಮರೆತ ಮನುಷ್ಯ ಬೆಳೆಯೋದಿಲ್ಲ. ಈ ಮಾತು ನಮ್ಮ ಜೀವನದ ಒಂದು ದೊಡ್ಡ ಸತ್ಯವನ್ನು ತಿಳಿಸುತ್ತೆ. ಇಂದು ನಾವು ಉಸಿರಾಡುತ್ತಿರುವ ಗಾಳಿ, ಕುಡಿಯುತ್ತಿರುವ ನೀರು, ತಿನ್ನುತ್ತಿರುವ ಅನ್ನ, ಕಲಿಯುತ್ತಿರುವ ಶಿಕ್ಷಣ, ಇವೆಲ್ಲವೂ ಯಾರೋ ಒಬ್ಬರ ಶ್ರಮದ ಫಲ. ಆದರೂ ಜೀವನದಲ್ಲಿ ಯಶಸ್ಸು ಸಿಕ್ಕಾಗ ಆ ಯಶಸ್ಸಿನ ಹಿಂದೆ ನಿಂತವರನ್ನ ಮರೆತು ಬಿಡುವ ಎಷ್ಟೋ ಸಂದರ್ಭಗಳು ಇವೆ. ಕೃತಜ್ಞತೆ ಎಂಬುದು ಕೇವಲ ಧನ್ಯವಾದ ಹೇಳುವ ಪದ ಅಲ್ಲ, ಅದು ನಮ್ಮ ಹೃದಯದ ವಿನಯ, ನಮ್ಮ ಸಂಸ್ಕೃತಿಯ ಸೌಂದರ್ಯ ಮತ್ತು ನಮ್ಮ ವ್ಯಕ್ತಿತ್ವದ ನಿಜವಾದ ಅಳತೆ. ಹಣ, ಹುದ್ದೆ ಮತ್ತು ಅಧಿಕಾರ ಒಬ್ಬ ವ್ಯಕ್ತಿಯನ್ನ ದೊಡ್ಡವನನ್ನಾಗಿ ತೋರಿಸಬಹುದು, ಆದರೆ ಕೃತಜ್ಞತೆಯೇ ಅವನನ್ನ ನಿಜವಾದ ಅರ್ಥದಲ್ಲಿ ಮಹಾನ್ ವ್ಯಕ್ತಿಯನ್ನಾಗಿ ಮಾಡುತ್ತೆ. ಹಾಗಿದ್ರೆ ಶ್ರೋತೃಗಳೇ, ಇವತ್ತು ನಾವು ಕೃತಜ್ಞತೆ ಬದುಕಿನ ನಿಜವಾದ ಸಂಪತ್ತು ಎನ್ನುವ ವಿಷಯದ ಬಗ್ಗೆ ಮಾತಾಡೋಣ.

ಕೃತಜ್ಞತೆ ಎನ್ನುವುದು ಕೇವಲ ಧನ್ಯವಾದ ಹೇಳುವ ಪದ ಅಲ್ಲ, ಅದು ನಮ್ಮ ಹೃದಯದ ಸಂಸ್ಕೃತಿ. ಇಂದು ನಾವು ವೇಗವಾಗಿ ಓಡುವ ಜೀವನದಲ್ಲಿ ಯಶಸ್ಸುಗಳನ್ನು ನೆನಪಿನಲ್ಲಿ ಇಟ್ಕೋತೇವೆ. ಆದರೆ ಈ ಯಶಸ್ಸಿನ ಹಿಂದೆ ನಿಂತಿರುವ ಜನರನ್ನು ನೆನಪಿನಲ್ಲಿ ಇಟ್ಕೊಳ್ಳೋದು ಬಹಳ ಕಡಿಮೆನೆ. ಒಂದು ಮರವನ್ನು ನೋಡಿ, ಅದು ಕಲ್ಲು ಹೊಡೆದವರಿಗೂ ನೆರಳನ್ನು ಕೊಡುತ್ತೆ, ಹಣ್ಣು ಕಿತ್ತವರಿಗೂ ಹಣ್ಣನ್ನು ಕೊಡುತ್ತೆ. ಪ್ರಕೃತಿಯೇ ನಮಗೆ ಕೃತಜ್ಞತೆಯ ಪಾಠ ಕಲಿಸಬೇಕಾದ್ರೆ ಮನುಷ್ಯರಾದ ನಾವು ಮಾತ್ರ ಸಹಾಯ ಪಡೆದ ನಂತರ ನನಗೆ ಯಾರ ಸಹಾಯ ಬೇಕಾಗಿರಲಿಲ್ಲ ಎಂದು ಹೇಳುವ ಸಂದರ್ಭಗಳು ಯಾಕೆ ಉಂಟಾಗುತ್ತೆ? ಇದು ಸಂಬಂಧಗಳನ್ನ ದೂರ ಮಾಡಬಹುದು. ಇಂದು ಕೆಲವರು ಬೇಕಿದ್ದಾಗ ನೆನಪಾಗ್ತಾರೆ, ಕೆಲಸ ಮುಗಿದ ನಂತರ ಮರೆತು ಬಿಡ್ತಾರೆ. ಅಗತ್ಯವಿದ್ದಾಗ ಕರೆ ಮಾಡಿ ಕೆಲಸ ಆದಮೇಲೆ ಪರಿಚಯ ಇಲ್ಲದವರಂತೆ ವರ್ತಿಸ್ತಾರೆ. ಇಂತಹ ಮನೋಭಾವ ನಂಬಿಕೆಯನ್ನು ಉಳಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಒಮ್ಮೆ ಮುರಿದ ನಂಬಿಕೆಯನ್ನು ಮತ್ತೆ ಗಳಿಸೋದು ಕೂಡ ಕಷ್ಟನೇ. ಕೇಳೋಣ ಕರ್ಣ ಚಿತ್ರದ ಗೀತೆ. ಹಾಡಿದ್ದಾರೆ ಕೆಜೆ ಯೇಸುದಾಸ್, ಸಂಗೀತ ನೀಡಿದ್ದಾರೆ ಎಂ ರಂಗರಾವ್, ಸಾಹಿತ್ಯ ಚಿ ಉದಯ್ ಶಂಕರ್.

0: ಸ್ನೇಹಿತರೆ, ಇದು ಭಾನುವಾರ ಅಂದ್ರೆ ಜುಲೈ 19ರ ಯುವವಾಣಿ ಕಾರ್ಯಕ್ರಮದಲ್ಲಿ ದೇವಿಗೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ವಿವಿಧ ಕೋರ್ಸ್ಗಳಿಗೆ ಪ್ರವೇಶಾತಿ ಹೇಗೆ, ಈ ಕುರಿತಾಗಿ ಮಾಹಿತಿಯನ್ನು ನೀಡುತ್ತಾರೆ ಕೊಡಗಿನ ಮಡಿಕೇರಿಯ ಕೆಎಸ್ಒಯು ಪ್ರಾದೇಶಿಕ ಕಚೇರಿಯ ನಿರ್ದೇಶಕಿಯಾದ ಮುಕ್ಕಟೀರ ಸ್ಮಿತಾ ಸುಬ್ಬಯ್ಯ.
1: ಡಿಪ್ಲೊಮಾ ಕೋರ್ಸ್ ಅಷ್ಟೇ, 10+12 ಬೇಸ್ಡ್ ಅಂದ್ರೆ ಸೆಕೆಂಡ್ ಪಿಯು ಆದವರಿಗೆ 1 ಇಯರ್ ಕೋರ್ಸ್ ಬರುತ್ತೆ. ಇದರಲ್ಲೂ 7,000, 8,000, 9,000 ಹೀಗೆ ಫೀಸ್ ಡಿಫ್ರೆಂಟ್ ಆಗಿರುತ್ತೆ. ಇನ್ನು ಏರ್ಲಿ ಚೈಲ್ಡ್ಹುಡ್ ಕೇರ್ ಅಂಡ್ ಎಜುಕೇಷನ್ ಅಂತ DIP ಅಂತೇಳಿ ಒಂದು ಡಿಪ್ಲೊಮಾ ಕೋರ್ಸ್ ಬರುತ್ತೆ, ಅದಕ್ಕೆ ಮಾತ್ರ 19,660 ಆಗುತ್ತೆ.
0: ಟ್ಯೂನ್ ಮಾಡಿ FM 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಸಮಯ ಭಾನುವಾರ ಸಂಜೆ 5 ಗಂಟೆಗೆ. ಸ್ನೇಹಿತರೆ, ಕಾರ್ಯಕ್ರಮವನ್ನ ಕೇಳ್ತೀರಲ್ಲ ದೇವಿಗೆ.
1: ಹವ್ಯಾಸದಲ್ಲಿ ನಾವು ಪುಸ್ತಕದ ಕಡೆ ಸ್ವಲ್ಪ ಒಲವನ್ನು ತೋರ್ಬೇಕಾಗುತ್ತೆ. ಒಳ್ಳೆ ಪುಸ್ತಕ ನಮ್ಮ ಜೀವನದ ದಾರಿಯನ್ನೇ ಬದಲಿಸುತ್ತೆ.

ನೇರ ಪ್ರಸಾರದಲ್ಲಿ ಇದು ಕಾರ್ಯಕ್ರಮ ಚಿತ್ರಚಿತ್ತಾರ. ನಮಗೆ ಸಿಕ್ಕ ಸಹಾಯ, ಪ್ರೀತಿ, ಕಾಳಜಿ ಮತ್ತು ಅವಕಾಶಗಳನ್ನು ನೆನಪಿಸಿಕೊಂಡು ಹೃದಯಪೂರ್ವಕವಾಗಿ ಧನ್ಯವಾದ ಹೇಳುವ ಗುಣವೇ ಕೃತಜ್ಞತೆ. ಅದು ಮನುಷ್ಯನ ವ್ಯಕ್ತಿತ್ವವನ್ನು ಅಳೆಯುವ ಕನ್ನಡಿಯಾಗಿದೆ. ಹಣ, ಹುದ್ದೆ, ಅಧಿಕಾರ ಎಲ್ಲವನ್ನ ಸಂಪಾದಿಸಬಹುದು, ಆದರೆ ಕೃತಜ್ಞತೆಯ ಮನಸ್ಸನ್ನು ಹಣದಿಂದ ಖರೀದಿಸಲಿಕ್ಕೆ ಸಾಧ್ಯ ಇಲ್ಲ. ನಾವು ಬೆಳಗ್ಗೆ ಎದ್ದ ಕ್ಷಣದಿಂದ ರಾತ್ರಿ ಮಲಗುವವರೆಗೆ ನಮ್ಮ ದಿನ ಅನೇಕ ಜನರ ಸಹಾಯದಿಂದ ಜೀವನ ಸಾಗಿರುತ್ತೆ. ನಮ್ಮ ತಂದೆ ತಾಯಿ ಚಿಕ್ಕ ಮಗುವಿರುವಾಗಲೇ ನಮ್ಮನ್ನು ಕಾಳಜಿ ಪ್ರೀತಿಯಿಂದ ಬೆಳೆಸ್ಕೊಂಡು ಬಂದಿರ್ತಾರೆ. ನಾವು ದೊಡ್ಡವರಾದ ನಂತರ ಅವರ ತ್ಯಾಗವನ್ನು ಮರೆಯದೆ ಅವರಿಗೆ ಪ್ರೀತಿ, ಗೌರವ ಮತ್ತು ಸಮಯ ನೀಡುವುದು ನಿಜವಾದ ಕೃತಜ್ಞತೆ. ಅವರಿಗೆ ವಯಸ್ಸಾದಾಗ ಅವರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸೋದು, ಅವರ ಅಭಿಪ್ರಾಯಗಳಿಗೆ ಗೌರವ ನೀಡೋದು, ಅವರ ಬೇಕು ಬೇಡಗಳನ್ನು ಪೂರೈಸೋದು, ಹಾಗೆ ಅವರನ್ನ ಎಂದಿಗೂ ಒಂಟಿಯಾಗಿರುವಂತೆ ಭಾವಿಸದಂತೆ ನೋಡಿಕೊಳ್ಳೋದು ನಮ್ಮ ಕರ್ತವ್ಯ. ಹಣ ಅಥವಾ ಉಡುಗೊರೆಗಿಂತ ನೀವು ಇದ್ದಿದ್ದರಿಂದಲೇ ನಾನು ಇಂದು ಈ ಸ್ಥಾನದಲ್ಲಿದ್ದೇನೆ ಎಂಬ ಭಾವನೆ ಮತ್ತು ಪ್ರೀತಿಯ ಮಾತುಗಳು ಅವರಿಗೆ ಹೆಚ್ಚು ಸಂತೋಷವನ್ನು ನೀಡುತ್ತೆ. ತಂದೆ ತಾಯಿಯ ನಗುವೆ ನಮ್ಮ ಯಶಸ್ಸಿನ ನಿಜವಾದ ಪ್ರತಿಫಲ. ಕೇಳೋಣ ಅಪೂರ್ವ ಸಂಗಮ ಚಿತ್ರದ ಗೀತೆ. ಹಾಡಿದ್ದಾರೆ ವಾಣಿ ಜಯರಾಮ್, ಸಂಗೀತ ನೀಡಿದ್ದಾರೆ ಉಪೇಂದ್ರ ಕುಮಾರ್, ಸಾಹಿತ್ಯ ಚೇವುದಯ ಶಂಕರ್.

ನಮ್ಮ ಜೀವನ ಒಂದು ಪುಸ್ತಕವಾದರೆ ಅದರ ಪ್ರತಿಯೊಂದು ಪುಟದಲ್ಲೂ ಯಾರಾದರೂ ಒಬ್ಬರ ಸಹಾಯ ಅಡಗಿರುತ್ತೆ. ನಾವು ನಡೆಯಲು ಕಲಿತದ್ದು ತಂದೆ ತಾಯಿಯಿಂದ, ಬದುಕಲು ಕಲಿತದ್ದು ಶಿಕ್ಷಕರಿಂದ, ಸಮಾಜದಲ್ಲಿ ಬದುಕಲು ಕಲಿತದ್ದು ನಮ್ಮ ಸುತ್ತಮುತ್ತಲಿನ ಜನರಿಂದ. ಆದರೆ ಯಶಸ್ಸು ಸಿಕ್ಕ ನಂತರ ನಮ್ಮನ್ನು ಬೆಳೆಸಿದವರನ್ನೇ ಮರೆತುಬಿಡ್ತೇವೆ. ಬೇರನ್ನು ಮರೆತ ಮರ ಹೆಚ್ಚು ದಿನ ನಿಲ್ಲೋದಿಲ್ಲ. ಹಾಗೆಯೇ ಕೃತಜ್ಞತೆಯನ್ನು ಮರೆತ ವ್ಯಕ್ತಿ ಸಂಬಂಧಗಳನ್ನು ಉಳಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಒಂದು ಸಣ್ಣ ಧನ್ಯವಾದ, ಆತ್ಮೀಯವಾದ ನಗು, ಒಂದು ಮೆಚ್ಚುಗೆಯ ಮಾತು, ಇವುಗಳಿಗೇನು ದುಡ್ಡು ಖರ್ಚಾಗೋದಿಲ್ಲ. ಆದರೆ ಇವು ಮತ್ತೊಬ್ಬರ ಮನಸ್ಸಿನ ದೊಡ್ಡ ಸಂತೋಷವನ್ನು ನೀಡುತ್ತೆ. ಕೆಲವೊಮ್ಮೆ ನಾವು ಕೊಡುವಂತಹ ದುಬಾರಿ ಉಡುಗೊರೆಗಿಂತ ಹೃದಯದಿಂದ ಹೇಳುವ ಒಂದು ಧನ್ಯವಾದ ಹೆಚ್ಚು ಮೌಲ್ಯದ್ದಾಗಿರುತ್ತೆ. ಇನ್ನು ಇಂದಿನ ಯುವಜನರು ಕೃತಜ್ಞತೆಯ ಮಹತ್ವನ ಅರಿತುಕೋಬೇಕು. ತಂತ್ರಜ್ಞಾನ, ಸಾಮಾಜಿಕ ಜಾಲತಾಣಗಳು ಮತ್ತು ಸ್ಪರ್ಧಾತ್ಮಕ ಜೀವನದಲ್ಲಿ ಮುನ್ನಡೆಯುವ ಭರದಲ್ಲಿ ನಮ್ಮನ್ನು ಬೆಳೆಸಿದ ತಂದೆ ತಾಯಿ, ನಮಗೆ ಜ್ಞಾನ ನೀಡಿದ ಗುರುಗಳು, ನಮ್ಮ ಯಶಸ್ಸಿಗೆ ಕಾರಣರಾದ ಸ್ನೇಹಿತರು ಮತ್ತು ಸಮಾಜದ ಕೊಡುಗೆಯನ್ನು ಯಾವತ್ತೂ ಮರೆಯಬಾರದು. ಯಶಸ್ಸು ಸಿಕ್ಕಾಗ ನಾನು ಮಾತ್ರ ಸಾಧಿಸಿದೆ ಎನ್ನುವ ಅಹಂಕಾರ ಅಲ್ಲ, ನನ್ನ ಯಶಸ್ಸಿನ ಹಿಂದೆ ಅನೇಕ ಜನರ ಪರಿಶ್ರಮ ಮತ್ತು ಆಶೀರ್ವಾದವಿದೆ ಎಂಬ ವಿನಮ್ರತೆ ಇರಬೇಕು. ಕೃತಜ್ಞತೆಯು ಯುವಕರಲ್ಲಿ ವಿನಯ, ಗೌರವ, ಸೇವಾ ಮನೋಭಾವ ಮತ್ತು ಉತ್ತಮ ನಾಯಕತ್ವದ ಗುಣಗಳನ್ನು ಬೆಳೆಸುತ್ತೆ. ಕೃತಜ್ಞತೆ ಇರುವ ವ್ಯಕ್ತಿ ತನ್ನ ಜೀವನದಲ್ಲಿ ಮುಂದೆ ಸಾಗುವುದರ ಜೊತೆಗೆ ತನ್ನನ್ನು ಬೆಳೆಸಿದ ಸಮಾಜಕ್ಕೂ ಏನಾದರೂ ಕೊಡುಗೆ ನೀಡಲಿಕ್ಕೆ ಪ್ರಯತ್ನಿಸುತ್ತಾನೆ. ಆದ್ದರಿಂದ ಇಂದಿನ ಯುವಕರು ಪ್ರತಿದಿನ ತಮ್ಮ ಜೀವನದಲ್ಲಿ ಸಹಾಯ ಮಾಡಿದವರನ್ನ ನೆನೆಸಿ ಧನ್ಯವಾದ ಹೇಳುವ ಅಭ್ಯಾಸ ಬೆಳೆಸಿಕೊಂಡ್ರೆ ಅವರು ಕೇವಲ ಯಶಸ್ವಿ ವ್ಯಕ್ತಿಗಳಲ್ಲ, ಉತ್ತಮ ವ್ಯಕ್ತಿಗಳಾಗಿ ರೂಪುಗೊಳ್ತಾರೆ. ಕೇಳೋಣ ಭಾಗ್ಯವಂತರು ಚಿತ್ರದ ಗೀತೆ. ಹಾಡಿದ್ದಾರೆ ಪಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ.

ನಿಜವಾದ ಯಶಸ್ಸು ಅಂದರೆ ಎತ್ತರಕ್ಕೆ ಏರೋದಲ್ಲ, ನಮ್ಮನ್ನು ಮೇಲಕ್ಕೆತ್ತಿದ ಕೈಗಳನ್ನು ಮರೆಯದೇ ಗೌರವಿಸೋದು. ನಮ್ಮ ಜೀವನದಲ್ಲಿ ನಾವು ಅನೇಕ ವಿಷಯಗಳಿಗೆ ಕೃತಜ್ಞರಾಗಿರಬೇಕು. ನಮಗೆ ಅನ್ನ ಬೆಳೆಯುವ ರೈತನಿಗೆ, ರಸ್ತೆ ಸ್ವಚ್ಛಗೊಳಿಸುವಂತಹ ಸಿಬ್ಬಂದಿಗೆ, ನಮ್ಮನ್ನು ಸುರಕ್ಷಿತವಾಗಿಡುವ ಪೊಲೀಸ್ ಸಿಬ್ಬಂದಿಗಳಿಗೆ, ದೇಶವನ್ನು ಕಾಯುವ ಸೈನಿಕರಿಗೆ, ಆರೋಗ್ಯವನ್ನು ಕಾಪಾಡುವ ವೈದ್ಯರಿಗೆ, ನಮ್ಮ ಕುಟುಂಬಕ್ಕೆ, ಹಾಗೆ ಸ್ನೇಹಿತರಿಗೆ. ಇಂದು ನಾವು ಬಿತ್ತುವ ಕೃತಜ್ಞತೆಯ ಬೀಜವೇ ನಾಳೆ ಉತ್ತಮ ಜೀವನವನ್ನು ರೂಪಿಸುವ ಫಲವನ್ನು ನೀಡುತ್ತೆ. ಆದ್ದರಿಂದ ಉಪಕಾರವನ್ನು ಮರೆಯದೆ ಕೃತಜ್ಞತಾ ಮನೋಭಾವವನ್ನು ಬೆಳೆಸಿಕೊಂಡು ಮುಂದೆ ನಡೆಯೋಣ ಎಂಬ ಸಂದೇಶವನ್ನು ಜೀವನದ ತತ್ವವಾಗಿಸಿಕೊಳ್ಳೋಣ ಅಂತ ಹೇಳ್ತಾ ಇಂದಿನ ಕಾರ್ಯಕ್ರಮವನ್ನು ಮುಗಿಸೋಣ. ನಮಸ್ಕಾರ. ಇದುವರೆಗೆ ಚಿತ್ರಚಿತ್ತಾರ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಕೇಳಿದಿರಿ.

0: ಆಕಾಶವಾಣಿ ಮಡಿಕೇರಿ ಶ್ರೋತೃಗಳೇ, ಈಗ ಸಮಯ 10 ಗಂಟೆ ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
2: ಆಕಾಶವಾಣಿ 2025 ಸಾಲಿನ ಪ್ರತಿಷ್ಠಿತ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಪಡೆದ ಸಂದರ್ಭದಲ್ಲಿ ಹಿರಿಯ ಸಂಗೀತ ಕಲಾವಿದರಾದ ವಿದ್ವಾನ್ ಆನೂರು ಅನಂತಕೃಷ್ಣ ಶರ್ಮಾ ಹಾಗೂ ಡಾಕ್ಟರ್ ಕೆ ವಾಗೀಶ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಕೆಎಲ್ ರಾಜೇಶ್ವರಿ.
3: ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ವಿದ್ವಾನ್ ಆನೂರು ಅನಂತಕೃಷ್ಣ ಶರ್ಮಾ ಅವರು ಲಯವಾದ್ಯಕ್ಕೆ ಸುಪ್ರಸಿದ್ಧರು, ಹಾಗೇನೇ ಶಿವು ಅಂತ ಹೇಳಿ ಸಂಗೀತ ವಲಯಗಳಲ್ಲಿ ಪ್ರಸಿದ್ಧರಾಗಿರುವಂತಹ ವ್ಯಕ್ತಿ. ಎಲ್ಲರಿಗೂ ಇವರು ನಮ್ಮವರು ಅನ್ನೋಷ್ಟು ಆತ್ಮೀಯತೆಯನ್ನು ಬೆಳೆಸ್ಕೊಂಡಿರುವಂಥವ್ರು. ಆನೂರು ಅನಂತಕೃಷ್ಣ ಶರ್ಮಾ ಅವರಿಗೆ ಈ ಸಾಲಿನ 2025 ಸಾಲಿನ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಬಂದಿದೆ. ಈ ಹಿನ್ನೆಲೆಯಲ್ಲಿ ನಾವಿವತ್ತು ಅವ್ರ ಜೊತೆ ಮಾತಾಡ್ತಾ ಹೋಗೋಣ. ಸರ್, ನಮಸ್ಕಾರ.
4: ನಮಸ್ಕಾರ.
3: ಮೊದಲಿಗೆ ತಮಗೆ ಈ ಪ್ರಶಸ್ತಿಗಾಗಿ ಅಭಿನಂದನೆಗಳು.
4: ಥ್ಯಾಂಕ್ ಯು ಮೇಡಮ್.
3: ನಿಮ್ಗೆ ಪ್ರಶಸ್ತಿ ಅನ್ನೋದು ಹೊಸದೇನೂ ಅಲ್ಲ, ಯಾಕಂದ್ರೆ ಸಾಕಷ್ಟು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದೀರಾ ನೀವು. ಆಮೇಲೆ ನಿಮ್ಮ ಸಂಗೀತ ಸೇವೆ ವರ್ಷಾಂತರಗಳಿಂದ ನಡ್ಕೊಂಡು ಬರ್ತಾ ಇರುವಂತದ್ದು. ಆದ್ರೂ ಒಂದು ಪ್ರಶಸ್ತಿ ಬಂದಾಗ ಈ ಪ್ರಶಸ್ತಿ ಒಂದು ಹೊಸ ಜವಾಬ್ದಾರಿಯನ್ನ ತಲೆ ಮೇಲೆ ಹೊರಿಸುತ್ತೆ ಅಂತ ಹೇಳೋ ಮಾತನ್ನ ಕೇಳ್ತೀವಿ. ನಿಮ್ಗೇನ್ ಅನ್ನಿಸ್ತಾ ಇದೆ?
4: ಖಂಡಿತವಾಗಿ ನಾನೇ ಹೇಳೋಣ ಅಂತಿದ್ದೆ, ಆ ಪ್ರಶ್ನೆ ಮೊದಲೇ ಬಂದಿದೆ. ಒಂದೊಂದು ಪ್ರಶಸ್ತಿ

0: ಟೆಸ್ಟಿಗೆ ನಾವು ಯೋಗ್ಯರ ಅಂತ ಒಂದಿದ್ರೆ ಟೆಸ್ಟ್ ತಗೊಂಡ್ಮೇಲಾದ್ರೆ ಅದಕ್ಕೆ ಯೋಗ್ಯತೆ ಬೆಳೆಸ್ಕೋಬೇಕು ಅನ್ನೋದು ಎರಡನೇದು. ಸೊ ಎಲ್ಲ ಪ್ರಶಸ್ತಿ ತಗೊಂಡಾಗಲೂ ನಾನು ಎರಡನೇದನ್ನೇ ಯೋಚನೆ ಮಾಡ್ತೀನಿ, ಇನ್ಮೇಲಾದರೂ ಇನ್ನೊಂದಷ್ಟು ಇದಕ್ಕಾಗಿ ನಾನು ಸಮಯ ಸಾಧನೆ ಶ್ರಮ ವಹಿಸಬೇಕು ಅಂತ. ಅದರಲ್ಲೂ ಈ ಪ್ರಶಸ್ತಿ ಅಂದರೆ ಕೇಂದ್ರದಿಂದ ಬರ್ತಿರೋವಂಥದ್ದು, ಅಂದರೆ ಒಂದು ಉನ್ನತ ಮಟ್ಟದ ಸಂಸ್ಥೆ ಸಂಗೀತ ಒಂದು ನಾಟಕ ಅಕಾಡೆಮಿ ಅವರು ಸೆಲೆಕ್ಟ್ ಮಾಡಿಕೊಟ್ಟಿದ್ದಾರೆ ಅಂದರೆ ಜವಾಬ್ದಾರಿ ಇನ್ನೂ ಹೆಚ್ಚಿರುತ್ತೆ. ಬಹುಶಃ ಅದನ್ನ ನಿಭಾಯಿಸ್ತೀನಿ ಅನ್ಕೊಂಡಿದ್ದೀನಿ.
1: ಇತ್ತೀಚಿನ ದಿನಗಳಲ್ಲಿ ನಾವು ಪ್ರಶಸ್ತಿ ಬಗ್ಗೆ ಒಂದು ಅಡ್ಡ ಮಾತುಗಳನ್ನು ಕೇಳ್ತಾ ಹೋಗ್ತೀವಿ, ಆದರೂ ಈ ಒಂದು ಪ್ರಶಸ್ತಿಗೆ ಹಿರಿಮೆ ಯಾಕಿದೆ ಅಂತ.
0: ಈಗ ಎಲ್ಲದರ ಬಗ್ಗೂ ಕ್ರಿಟಿಸಿಸಮ್ ಅನ್ನೋದು ಒಂದು ಬಂದೇ ಬರುತ್ತೆ, ತಗೊಳ್ತಾರಪ್ಪ ಲಾಬಿ ಮಾಡ್ತಾರಪ್ಪ ಅದಂತ ಇದ್ದೇ ಇದೆ. ಇದರಲ್ಲಿ ಸ್ವಲ್ಪ ತರಹದ ಒತ್ತಡಗಳು ಕಡಿಮೆ ಇದೆ ಅಂತ ನಾನು ಅನ್ಕೊಂಡಿದ್ದೀನಿ. ಹಾಗಾಗಿ ಇಲ್ಲಿಂದ ಬಂತು ಅಂದರೆ ಒಂದು ನಮ್ಮನ್ನು ನಾವು ಇಷ್ಟು ವರ್ಷ ತಡಕ್ಸ್ಕೊಂಡಿದ್ದಕ್ಕೆ ಒಂದು ಸಾರ್ಥಕ ಅನ್ನೋ ಭಾವನೆ ಬರುವಂಥ ಪ್ರಶಸ್ತಿ ಇದು.
1: ನೀವು 15ನೇ ವರ್ಷಕ್ಕೇನೆ ಸಂಗೀತ ಕ್ಷೇತ್ರಕ್ಕೆ ಹೆಜ್ಜೆ ಇಟ್ಟಂಥವ್ರು, ಲಯವಾದನಕ್ಕೆ ಹೆಸರುವಾಸಿ, ಆದರೂ ನೀವು ಬೇರೆ ಬೇರೆ ವಾದ್ಯ ಪ್ರಕಾರಗಳನ್ನು ಮೈಗೂಡಿಸ್ಕೊಂಡಿದ್ದೀರಾ ಅನ್ನೋದ್ರ ಬಗ್ಗೆ ಕೇಳಿದ್ದೀವಿ, ಅದ್ರ ಬಗ್ಗೆ ಹೇಳಿ.
0: ಮೇಡಮ್, ಚಿಕ್ಕಂದಿನಿಂದ ನನಗೆ ರೇಡಿಯೋ ಕೇಳೋ ಹವ್ಯಾಸ, ಅದರಲ್ಲಿ ಬರ್ತಿದ್ದಂತಹ ಬೇರೆ ಬೇರೆ ರೀತಿಯ ಪ್ರಕಾರಗಳು ಅಂದರೆ ಸಿನಿಮಾ ಸಂಗೀತ ಇರ್ಬೋದು, ಸುಗಮ ಸಂಗೀತ, ಜಾನಪದ ಸಂಗೀತ, ನನ್ನ ಲೋಕ ಸಂಗೀತ ಅಂತ, ಅದು ಬಹುಶಃ ಬೆಂಗಳೂರಿಂದ ಬರ್ತಿತ್ತು ಅಥವಾ ಡೆಲ್ಲಿಯಿಂದ. ಇನ್ನೊಂದು ರಾಗಗಳ ಬಗ್ಗೆ ಸಂಗೀತ ಸರಿತ ಅಂತ ಬರೋದು ಬೆಳಿಗ್ಗೆ 7:20 to 7, ಇಂಥದ್ದೆಲ್ಲ ಕೇಳ್ತಾ ಕೇಳ್ತಾ ನನಗೆ ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ಗಳು ಅದು ನುಡಿಸೋದು ಹೇಗೆ ಇನ್ನೂ ಒಂದು ತುಂಬ ಕುತೂಹಲ ನನಗೆ. ಹಾಗಾಗಿ ಎಲ್ಲ ಇನ್ಸ್ಟ್ರೂಮೆಂಟ್ಸು ನನಗೆ ಬೇಕು, ಅದನ್ನು ನಾನು ನುಡಿಸ್ಬೇಕು, ನನ್ನದೇ ಆದ ಒಂದು ಅಳವಡಿಸ್ಕೊಳ್ಬೇಕು ಅಂತ. ಎಲ್ಲ ಇನ್ಸ್ಟ್ರೂಮೆಂಟನ್ನು ನಾನು ಅದೇ ಥರ ನುಡಿಸ್ತೀನಿ ಆದ ಅಂತ ಹೇಳೋಕ್ಕಾಗಲ್ಲ, ಆದರೆ ನನಗೆ ಹೇಗೆ ಬೇಕೋ ಅದನ್ನು ಬಳಸ್ಕೊಳ್ಳೋ ಒಂದು ರೀತಿಯಲ್ಲಿ ನಾನು ಅಭ್ಯಾಸ ಮಾಡಿದೆ.
1: ಯಾವ್ದು
0: ಅಲ್ಲ, ಡೋಲ್ ಇರ್ಬೋದು, ತಬಲಾ ಇರ್ಬೋದು, ಢೋಲಕ್ ಇರ್ಬೋದು, ಢೋಲ್ಕಿ, ಪಕ್ವಾಸ್, ಮತ್ತು ಇನ್ನೂ ಕೆಲವು ನಕಾರ, ಇದೆಲ್ಲ ಕೆಲವೊಂದು ಇಲ್ಲಿ ಸಿಗೋಲ್ಲ, ಆದರೂ ನಾನು ಕಚೇರಿಗಳಿಗೆ ಓಡಾಡ್ತಾ ಸಿಕ್ಕಿದ್ದನ್ನೆಲ್ಲ ತಂದು ಇಟ್ಕೊಂಡು ಮನೇಲಿ ಇಟ್ಕೊಂಡಿದ್ದೀನಿ.
1: ನಿಮ್ಮನೆ ಸಂಗೀತ ಭಂಡಾರ?
0: ಹೌದು, ಸಾಕಷ್ಟಿದೆ ಇನ್ಸ್ಟ್ರೂಮೆಂಟ್, ಒಂದು 200 ಮೇಲೆ ಇದೆ. ಆ ಇಂಟ್ರೆಸ್ಟು ನನಗೆ ಇವತ್ತಿಗೆ ನನ್ನ ತಾಳವಾದ್ಯದಲ್ಲಿ ನಾನು ಅದರ ಎಲ್ಲ ರೀತಿಯಾದಂತಹ ವಾದ್ಯಗಳನ್ನು ಸೇರಿಸಿ ಮಾಡಬೇಕು ಅನ್ನೋ ಒಂದು ತವಕನ ಅದು ರೂಪುರೇಷ ತಗೊಂಡು ಬಂದೆ.
1: ಅದಾದ್ಮೇಲೆ ನೀವು ಆನೂರು ಸಂಗೀತ ಶಾಲೆ ಪ್ರಾರಂಭ ಮಾಡಿದ್ದು?
0: ಸಂಗೀತ ಶಾಲೆ ಅಂತೇನಿಲ್ಲ, ಫೌಂಡೇಶನ್. ಅದು ಅದು ನನ್ನ 50ನೇ ವರ್ಷ ದುಡ್ಡ ಬಗ್ಗೆ ನನ್ನ ಶಿಷ್ಯರೆಲ್ಲ ಸೇರಿ ಸರ್ ಇನ್ಮೇಲಿಂದ ಎಲ್ಲ ಈ ರೀತಿಯಲ್ಲಿ ಮಾಡಿ ಅಂತ ಹೇಳಿ ಏನೋ ಮಾಡಿದ್ರು. ಶಾಲೆ ಅಂತ ನಾನೇನು ಮಾಡಿಲ್ಲ, ನಮ್ಮ ಮನೇಲಿ ಪಾಠ ಹೇಳ್ತೀನಿ. ಅದಕ್ಕೂ ಮುಂಚೆ ಐನಾರ್ ಸಂಗೀತ ಕಲಾಶಾಲೆ ಅಂತ ನಮ್ಮ ತಂದೆ ಅಲ್ಲಿ ಪ್ರಿನ್ಸಿಪಾಲ್ ಆಗಿದ್ರು. ಇವತ್ತಿಗೂ ಅದು ಆ ಬ್ಯಾನರ್ ಆಗಲಿ ಅದಾಗಲಿ ಎಲ್ಲ ಹಾಗೇ ಇದೆ ನಮ್ಮ ತಲೆಯಲ್ಲಿ, ಆ ಶಾಲೆಯಲ್ಲೇ ನಾವು ಪಾಠ ಮಾಡ್ತಿದ್ದೀವಿ ಅನ್ನೋದು ಇದೆ.
1: ನಿಮ್ಮ ತಂದೆ, ನಿಮ್ಮ ತಂದೆಯವರ ತಂದೆ ಆ ಕಾಲದಿಂದನೂ ಸಂಗೀತ ನಿಮ್ಮ?
0: ಈಗ ನಮ್ಮ ಮಕ್ಕಳು 5ನೇ ತಲೆಮಾರು.
1: ಸೊ ಆ ಒಂದು ಸಂಗೀತ ಪರಂಪರೆ ಮುಂದುವರಿಸ್ಕೊಂಡು ಹೋಗ್ತಾ ಇದಾರಲ್ಲ ಮಕ್ಕಳು, ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಸರ್?
0: ಸಂತೋಷ ಆಗತ್ತೆ. ಬೇಕಾದ ಸಣ್ಣ ದೃಷ್ಟಾಂತ ಅದು, ನಮ್ಮ ಮುತ್ತಾತ ಆನೂರ್ ಅಂತ ನಮ್ದು ಚಿಂತಾಮಣಿ ಪಕ್ಕದಲ್ಲಿ ಸುಬ್ರಾಯ ಶಾಸ್ತ್ರಿಗಳು ಅಂತ, ಅವರು ವೈಲಿನ್ ವೀಣೆ ನುಡ್ಸೋರಂತೆ, ಬೆಂಗಳೂರಿಗೆ ಬಂದು ನಂತರ ನಮ್ಮ ತಾತ ಶಾಮಣ್ಣ ಅವರು, ನಮ್ಮ ತಂದೆ ರಾಮಕೃಷ್ಣ ಅವರು, ಆನೂರ್ ರಾಮಕೃಷ್ಣ, ನಾವು, ಈಗ ನಮ್ಮ ಮಕ್ಕಳು. ಈಗ ನಮ್ಮ ತಂದೆಗೆ ಒಂದ್ಸತಿ ಒಬ್ಬರು ಕೇಳಿದ್ರು, ಏನೇ ಮಾಡ್ತಾನೆ ನಿಮ್ಮ ಹುಡುಗ ಅಂತ. ಇಲ್ಲಪ್ಪ ಸಂಗೀತ, ಏನು ನಿಂದೇ ಕಳಿಸ್ಬಿಟ್ಟಿದ್ಯಾ, ಕಷ್ಟ ಆಗಲ್ವಾ ಅವನಿಗೆ, ಬೇರೆ ಎಲ್ಲಾದರೂ ಕಳಿಸು ಅಂದರು. ಅವಾಗ ಒಂದು ಮಾತು ಹೇಳಿದ್ರು, ಇಲ್ಲ ನೋಡು, ನನಗೆ ಸಂಗೀತ ಎಲ್ಲ ಕೊಟ್ಟಿದೆ, ಗೌರವ ಕೊಟ್ಟಿದೆ, ಒಂದು ಸ್ವಾಭಿಮಾನ ಕೊಟ್ಟಿದೆ, ಒಂದು ನಾನು ಹೋಗ್ತಿದ್ರೆ ಸಾರ್ ನಮಸ್ಕಾರ ಅನ್ನೋ ಒಂದಷ್ಟು ಕೊಟ್ಟಿದೆ. ಅಷ್ಟು ಕೊಟ್ಟ ಸಂಗೀತಕ್ಕೆ ನಾನು ನನ್ನ ಮಗ ನಾನು ಅದರಲ್ಲಿ ಇರ್ತೀನಿ ಅಂದರೆ ಬೇಡ ಅಂದರೆ ನನಗೆ ಇಷ್ಟು ವರ್ಷ ಮಾಡಿದ್ದಕ್ಕೆ ಅದಕ್ಕೆ ಅವಮಾನ ಆಗ್ಬಿಡುತ್ತೆ. ಅದೇ ರೀತಿ ನಾನು ಕೂಡ ಇವರು ಸಂಗೀತಕ್ಕೆ ಬಂದರು ಆ್ಯಂಡ್ ಅವರು ಚೆನ್ನಾಗೇ ಇದ್ದಾರೆ ಅವ್ರವ್ರ ಕ್ಷೇತ್ರದಲ್ಲಿ. ನನ್ನ ಮಕ್ಕಳು ವಿನೋದ್ ಅಂತ, ಅವನು ಮೃದಂಗ ಎಲ್ಲ ನುಡಿಸ್ತಾನೆ, ಎರಡನೇ ಅವನು ಹಿಂದೂಸ್ತಾನಿ ಹಾರ್ಮೋನಿಯಮ್ ಪ್ರಬೋಧ ಅಂತ, ಮತ್ತೆ ಪಕ್ವಾಸ್ ನುಡಿಸ್ತಾನೆ. ನಾನು ಎರಡು ಸಂಗೀತನೂ ಬಹಳ ಇಷ್ಟಪಟ್ಟವನು, ತಕ್ಕ ಮಟ್ಟಿಗೆ ಅಭ್ಯಾಸ ಮಾಡಿದವನು, ಹಾಗಾಗಿ ಅದರಲ್ಲೇ ಇದ್ದಾರೆ. ಸಂತೋಷ ಇದೆ, ನಮ್ಮ ಅಣ್ಣನ ಮಕ್ಕಳು ಅದರಲ್ಲೇ ಇದ್ದಾರೆ, ಸುನಾದ್ ಅಂತ ಒಬ್ಬ, ಸುಮಧುರ್, ನಮ್ಮ ಅಣ್ಣನೂ ಮೃದಂಗ ನುಡಿಸ್ತಾನೆ, ದತ್ತಾತ್ರೇಯ ಅಂತ. ಹೀಗಾಗಿ ಮನೆಯಲ್ಲಿ ಸಂಗೀತ ಮುಂದುವರಿಸ್ಕೊಂಡು ಹೋಗ್ತಾ ಇದೆ, ಚೆನ್ನಾಗಿದೆ. ಸೊಸೆನೂ ಹಾಡ್ತಾಳೆ ಮೇಧ ಅಂತ, ನಮ್ಮ ಅತ್ತಿಗೆ ಇಂದಿರಾ.

0: ಅವರು ಅಂತ ಅವರು ಹಾಡ್ತಾರೆ. ಹೀಗೆ ಮುಂದುವರ್ಕೊಂಡು ಹೋಗ್ತಾರೆ.
1: ಒಟ್ಟಿನಲ್ಲಿ ಸರಸ್ವತಿ ನಲ್ದಾಡ್ತಾ ಇದ್ದಾಳೆ.
0: ಖಂಡಿತವಾಗಿ ದೊಡ್ಡವರ ಆಶೀರ್ವಾದ, ಅದೇನಿಲ್ಲ ಅಂತ ಹೇಳೋಕ್ಕಾಗಲ್ಲ. ಆದರೆ ನಮ್ಮ ನಮ್ಮ ಸಾಧನೆಗೆ ಅದು ಏನೇ ಇದ್ರೂ ನಾವು ಸಾಧನೆ ಮಾಡಬೇಕು, ಪರಿಶ್ರಮ ಪಡಬೇಕು, ಅದಕ್ಕೆ ತಕ್ಕ ಫಲ ಇದ್ದೇ ಇರುತ್ತೆ.
1: ಈ ಅಕಾಡೆಮಿ ಅವಾರ್ಡ್ ಬರುವಂಥದ್ದು ಯಾವುದೇ ಒಂದು ಕ್ಷೇತ್ರದ ಸೇವೆಗಾಗಿ ಬರುವಂಥದ್ದು, ಇದರಲ್ಲಿ ಶಿವು ಅವರಿಗೆ ಈ ಪ್ರಶಸ್ತಿ ಬಂದಿದ್ದರ ಬಗ್ಗೆ ಎರಡು ಮಾತಿಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ನೀವು ಬೆಳೆಸಿರುವಂತಹ ಶಿಷ್ಯ ಪರಂಪರೆ ಅಗಾಧವಾದದ್ದು.
0: ಅದನ್ನ ಧೈರ್ಯವಾಗಿ ಹೂ ಅಂತ ಹೇಳ್ಬೋದ್ರಿ. ನನಗೆ 16ನೇ ವರ್ಷ ಇದ್ದಾಗಿಂದ ಪಾಠ ಮಾಡ್ತೀನಿ, 45 ವರ್ಷ. ನನಗೆ ಏನೇನು ಬರುತ್ತೋ, ನಾನು ಏನೇನು ತಿಳ್ಕೊಂಡಿದ್ದೀನೋ, ನಮ್ಮ ಗುರುಗಳು ಆರ್ ಎ ರಾಜಗೋಪಾಲ್ ಸರ್ ಅವರು, ಅವರು ಇಲ್ಲೇ ನಿಲಯ ಕಲಾವಿದರಾಗಿದ್ದವರು, ಅವರು ಪೂರ್ಣ ಮನಸ್ಸಿಂದ ನನಗೆ ಪಾಠ ಮಾಡಿದರು 3-4 ವರ್ಷ. ಮತ್ತೆ ನಾನು ಬೆಳೆಸ್ಕೊಂಡಿದ್ದು ಅಷ್ಟನ್ನು ಹೇಳ್ಕೊಟ್ಟಿದ್ದೀನಿ. ಸೊ ಶಿಷ್ಯವರ್ಗ ಇದೆ, ಅದನ್ನು ಖಂಡಿತವಾಗಿ ಅವರು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಸಂತೋಷ ನನಗೆ. ಎಲ್ಲರೂ ಎಷ್ಟೋ ಜನ ವೃತ್ತಿ

0: ಸೇವೆಗಾಗಿ ಬರುವಂತದ್ದು. ಇದರಲ್ಲಿ ಶಿವು ಅವರಿಗೆ ಈ ಪ್ರಶಸ್ತಿ ಬಂದಿದ್ರ ಬಗ್ಗೆ ಎರಡು ಮಾತಿಲ್ಲ ಅಂತ ಹೇಳ್ಬೋದು, ಯಾಕಂದ್ರೆ ನೀವು ಬೆಳೆಸಿರುವಂತಹ ಶಿಷ್ಯ ಪರಂಪರೆ ಅಗಾಧವಾದದ್ದು.
1: ಅದನ್ನ ಧೈರ್ಯವಾಗಿ ಅಂತ ಹೇಳ್ಬೋದ್ರಿ. ನನಗೆ 16ನೇ ವರ್ಷ ಇದ್ದಾಗಿಂದ ಪಾಠ ಮಾಡ್ತೀನಿ, 45 ವರ್ಷ. ನನಗೆ ಏನೇನು ಬರುತ್ತೋ, ನಾನು ಏನೇನು ತಿಳ್ಕೊಂಡಿದ್ದೀನೋ, ನಮ್ಮ ಗುರುಗಳು ಆರ್ ಎ ರಾಜಗೋಪಾಲ್ ಸರ್ ಅವರು, ಅವರು ಇಲ್ಲೇ ನಿಲಯ ಕಲಾವಿದರಾಗಿದ್ದವರು, ಅವರು ಪೂರ್ಣ ಮನಸ್ಸಿಂದ ನನಗೆ ಪಾಠ ಮಾಡಿದರು 3-4 ವರ್ಷ. ಮತ್ತೆ ನಾನು ಬೆಳೆಸ್ಕೊಂಡಿದ್ದು ಅಷ್ಟನ್ನು ಹೇಳ್ಕೊಟ್ಟಿದ್ದೀನಿ. ಸೊ ಶಿಷ್ಯವರ್ಗ ಇದೆ, ಅದನ್ನು ಖಂಡಿತವಾಗಿ ಅವರು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಸಂತೋಷ ನನಗೆ. ಎಲ್ಲರೂ ಎಷ್ಟೋ ಜನ ವೃತ್ತಿಪರ ಸಂಗೀತರಾಗಿದ್ದಾರೆ, ಕೆಲವರು ಕೆಲಸನೂ ಮಾಡಿಕೊಂಡು ಸಂಗೀತದಲ್ಲಿ ಹೆಸರು ಮಾಡಿದ್ದಾರೆ. ನಾನು ಒಂದೊಂದೇ ಹೆಸರು ಹೇಳಿ ಇನ್ನೊಂದು ಹೆಸರು ಬಿಡ್ಬೋದು, ದೊಡ್ಡ ಹೆಸರನ್ನು ಮಾಡಿದ್ದಾರೆ, ಅದು ನನಗೆ ತುಂಬ ಸಂತೋಷ. ಹಾಗೆ ಒಂದೆರಡು ಮೂರು ಸಂಸ್ಥೆಗಳು ಕಟ್ಕೊಂಡಿದ್ದೀವಿ. ಕೃಷ್ಣ ಸಂಗೀತ ಸಭೆ ಅಂತಿದೆ, ನಮ್ಮ ತಂದೆ ಶುರು ಮಾಡಿದ್ದು, ಕೇವಲ ಕನ್ನಡದ ಕಲಾವಿದರಿಗೆ ಆಗಿ ಅಂತ. ಅದು 68ರಲ್ಲಿ ಏನೋ ಶುರುವಾಗಿದ್ದು. ನಮ್ಮ ವಸಂತಪುರ ತ್ಯಾಗರಾಜ ಪುರಂದರದಾಸ ದೇವಸ್ಥಾನ ಇದೆ, ನಮ್ಮ ಫೌಂಡೇಶನ್ ಇದೆ. ಸೊ ಇದ್ರ ಮೂಲಕ ಕೈಲಾದಷ್ಟು ವೇದಿಕೆಗಳನ್ನ ನಾವು ಯುವಕರಿಗೆ ಅಥವಾ ಬೇರೆ ರೀತಿಯ ಸಂಗೀತಕ್ಕೆ, ನಮ್ಮ ಫೌಂಡೇಶನ್ ಅಲ್ಲಿ ನಾನು ಸಿನಿಮಾ ಸಂಗೀತನೂ ಮಾಡ್ತೀವಿ, ಡ್ಯಾನ್ಸು ಮಾಡ್ತೀವಿ, ಸುಗಮ ಸಂಗೀತ ಹಿಂದೂಸ್ತಾನ್. ಯಾಕೆಂದ್ರೆ ನಾನು ಏನೇನೆಲ್ಲ ಇಷ್ಟಪಟ್ಟಿದ್ನೋ ಅದ್ರ ಜೊತೆ ಒಡನಾಟ ಇಟ್ಕೊಂಡಿದ್ದು ಅದೆಲ್ಲ ಕಾರ್ಯಕ್ರಮ, ಬಟ್ ಮಿಕ್ಕಿದೆಲ್ಲ ಪ್ಯೂರ್ ಮ್ಯೂಸಿಕ್ಗೆ ಹೆಚ್ಚಾಗಿ.
0: ಅಂದ್ರೆ ನೀವು ನಡೆಸ್ತಾ ಇರೋದು ಒಂದು 3 ಸಂಸ್ಥೆಗಳ?
1: ನಾನು ನಡೆಸ್ತಾ ಇರೋದಲ್ಲ, ಅದರಲ್ಲಿ ಇನ್ವಾಲ್ವ್ ಆಗಿದ್ದೀನಿ ಅಂದ್ಕೊಳ್ಳಿ. ಅಫ್ಕೋರ್ಸ್ ಫೌಂಡೇಶನ್ ಇರೋದು ನಾನು, ಅದು ನಾನು ಟ್ರಸ್ಟಿ. ಅದರಲ್ಲಿ ನಮ್ಮ ಸಭೆ, ನಮ್ಮ ಅಣ್ಣವರು ಇದ್ದಾರೆ, ಇನ್ನು ದೊಡ್ಡವರೆಲ್ಲ ಇದ್ದಾರೆ, ವಸಂತಪುರ ದೇವಸ್ಥಾನದವರು ಇದ್ದಾರೆ, ನಾವಿದ್ದೀವಿ. ಈ ತರ ಸುಮಾರು ಸಂಸ್ಥೆಗಳಲ್ಲೂ ಕೂಡ ನಾನು ಕಮಿಟಿ ಮೆಂಬರ್ ಆಗಿ ಕೆಲಸ ಮಾಡ್ತಾ ಇದ್ದೆ.
0: ಏನೇನು ಕಾರ್ಯಕ್ರಮಗಳನ್ನು ಮಾಡ್ತಿದ್ದೀರಾ?
1: ತಿಂಗಳಿಗೆ ಒಂದೊಂದು ಕಾರ್ಯಕ್ರಮ ಒಂದೊಂದು ಸಂಸ್ಥೆಗಳಲ್ಲಿ ಮಾಡ್ತೀವಿ. ನಮ್ಮ ಫೌಂಡೇಶನ್ ಅಲ್ಲಿ ಒಂದು 6 ತಿಂಗಳು ಒಂದು ಸಾರಿ ಇಡೀ ದಿನ ಮಾಡಿಬಿಡ್ತೀವಿ, ಒಂದು 5-6 ಕಾರ್ಯಕ್ರಮ ಒಟ್ಟಿಗೆ. ಕಾರಣ ಹುಡುಗರು ತುಂಬ ಬ್ಯುಸಿ, 2-3 ದಿನ ಹಾಕೊಂಡ್ರೆ ಅವ್ರಿಗೂ ಕಷ್ಟ. ಅದ್ರ ಮೊದಲು ಬೆಳಿಗ್ಗೆ 10ರಿಂದ ರಾತ್ರಿ 9ರ
0: ಒಂದಿನ ರಜಾ ತಗೊಂಡ್ರೆ
1: ಹೌದು ಫ್ರೀ ಆಗಿದ್ದಾಗ ಅಂತ. ವಿಶೇಷವಾಗಿ ನಮ್ಮ ದೇವಸ್ಥಾನದಲ್ಲಿ ಪುರಂದರ ತ್ಯಾಗರಾಜ, ಅದೆರಡೂ ಒಂದೇ ಕಡೆ, ಗರ್ಭಗುಡಿಲಿರೋದು ಇದೊಂದೇ ಕಡೆ, ಹೌದು, ಭವಾನಿ ಶಂಕರ್ ದೇವಸ್ಥಾನ ಅಂತ. ಅಲ್ಲಿ ಶಿವಸ್ವಾಮಿಗಳು ಅಂತಿದ್ರು, ಅವರು ನಮ್ಮ ತಂದೆ ಕ್ಲಾಸ್ಮೇಟ್ಸ್, ಯಾವುದೋ 40ರಲ್ಲೇನು, ಯಾವಾಗ 70ನೇ ಇಸವಿಯಲ್ಲಿ ಸೇರಿದಾಗ ಅಲ್ಲಿ ದೇವಸ್ಥಾನ ಪ್ರತಿಷ್ಠೆ ಮಾಡಿದೆ. ಅಲ್ಲಿ ವಿಜೃಂಭಣೆಯಿಂದ 5 ದಿನ ಆರಾಧನೆ ಮಾಡ್ತೀವಿ. ಡೈಲಿ ಒಂದೂವರೆ ಸಾವಿರ ಜನ ಆಗ್ತಾರೆ, ಕಡೆ ದಿನ 1-3 ಸಾವಿರ ಜನ ಆಗ್ತಾರೆ. ತಿರುವೆಯಾರಲ್ಲಿ ನಡೆಯೋ ಸಮಯದಲ್ಲೇ ಇಲ್ಲೂ ನಡೆಯುತ್ತೆ, ತುಂಬಾ ಚೆನ್ನಾಗಿ ನಡೆಯುತ್ತೆ. ಅದು ನಡ್ಸ್ಕೊಂಡು ಹೋಗ್ತಾ ಇದೆ. ಅದು
0: ಹಿಂದಿನವ್ರು ಹಾಕಿದ್ದು
1: 54ನೇ ವರ್ಷ, ಇವಾಗ 74ರಲ್ಲಿ ಆಗಿದ್ದದು, ಈಗ 53ನೇ ವರ್ಷ ನೆಕ್ಸ್ಟ್ ಇಯರ್.
0: ಇದ್ರ ಜೊತೆಗೆ ಒಂದು ಪ್ರಶ್ನೆ ಏನಂತಂದ್ರೆ, ಈ ಶಾಸ್ತ್ರೀಯ ಸಂಗೀತ ಅಂತಂದಾಗ ಒಂದು ರೀತಿಯ ಮಡಿವಂತಿಕೆಯನ್ನ ನಾವು ನೋಡ್ತೀವಿ. ಇದು ಹಲವರು ಒಪ್ಪಬಹುದು, ಒಪ್ಪದಿರಾನು ಇರಬಹುದು. ಆ ಒಂದು ಹಾದಿಯಿಂದ ಪಕ್ಕಕ್ಕೆ ಸರಿಯೋದನ್ನ ಒಪ್ಪದೇ ಇರುವಂತದ್ದು. ಆದ್ರೆ ನಿಮ್ಮ ವಿಷಯದಲ್ಲಿ ಅದು ಅಪವಾದ ಅಂತ ಹೇಳ್ಬಹುದು. ನೀವು ಶಾಸ್ತ್ರೀಯ ಸಂಗೀತಕ್ಕೆ ಎಷ್ಟು ಒಕ್ಕೊಂಡಿದ್ದೀರೋ ಅಷ್ಟೇ ಫ್ಯೂಷನ್ ಮ್ಯೂಸಿಕ್, ಇವತ್ತಿನ ಪೀಳಿಗೆಗೆ ಒಗ್ಗುವಂತ ಸಂಗೀತ, ಅದಕ್ಕೂ ಕೂಡ ನೀವು ಸೈ ಅಂದಿದ್ದೀರಲ್ಲ, ಹೇಗೆ ಅಂತ.
1: ನಾನು ಆಗ್ಲೇ ಹೇಳಿದಾಗೆ ಎಲ್ಲಾ ಸಂಗೀತನು ನಾದ ಸ್ವರ ಲಯ ಅಂತಲೇ ನೋಡ್ತೀನಿ. ನಮ್ದು ನಮಗೆ ಶಾಸ್ತ್ರೀಯ ಆದ್ರೆ ಇನ್ನೊಂದು ಇನ್ನೊಬ್ಬರು ಶಾಸ್ತ್ರೀಯ ಆಗಿರುತ್ತೆ. ನನಗೆ ಇಂಟ್ರೆಸ್ಟ್ ಹೆಚ್ಚಿರೋದ್ರಿಂದ ಅದು ನನಗೆ ಮಾಡಬೇಕು ಅಂತ, ನನಗೇನು ತಪ್ಪು ಕಾಣಿಸಲ್ಲ. ಆದ್ರೆ ಶಾಸ್ತ್ರೀಯ ಸಂಗೀತದ ವೇದಿಕೆ ಅಂತ ಬಂದಾಗ ಅಲ್ಲಿ ಆ ಒಂದು ಏನಿದೆ, ಒಂದು
0: ಕಟ್ಟುಪಾಡು,
1: ಫ್ರೇಮ್ ವರ್ಕ್, ಆ ಬೌಂಡ್ರಿ ದಾಟಲ್ಲ. ಅಥವಾ ನಾನ್ ಫ್ಯೂಷನ್ ಮಾಡಿದ್ರು ಹೆಚ್ಚಾಗಿ ಅದರೊಳಗಡೆನೆ ಇರುತ್ತೆ. ನಮ್ಮ ತಾಳವಾದ್ಯದಲ್ಲಿ ನಾವು ಡ್ರಮ್ಸು ಅಥವಾ ಪರ್ಕ್ಯೂಷನ್ಸು ವೆಸ್ಟರ್ನ್ ಮಾಡಿಕೊಂಡ್ರು ಮೊದಲಿಗೆಲ್ಲ ಸ್ವಲ್ಪ ಇದು ಮಾಡೋರು. ಆದರೆ ಸುಮಾರು ಜನ ಡ್ರಮ್ಸ್ ನುಡಿಸೋರಾಗಲಿ, ಬೇರೆ ಪಾಶ್ಚಾತ್ಯ ವಾದ್ಯಗಳು ನುಡಿಸೋರು, ಓ ಇದು ಈ ಥರ ಒಂದು ಸಂಗೀತ ಇದೆ, ಇನ್ನು ಕಲಿಬೋದು ಅಂತ ಸುಮಾರು ಜನ ಕಲಿಯಕ್ಕೆ ಬಂದಿದ್ದಾರೆ. ಆಮೇಲೆ ನಾನು ಅದನ್ನು ಹೇಗೆ ನೋಡ್ತೀನಿ ಅಂದರೆ, ಒಂದು ಬಫೆ ಥರ, ನಿಮಗೆ ಅನ್ನ ಸಾರೂ ಇರುತ್ತೆ, ಒಂದು ಮ್ಯಾಗಿನೂ ಇರುತ್ತೆ, ಯಾರ್ಯಾರು ಯಾರು ಇಷ್ಟ ಬಂದ ಒಟ್ಟಿನಲ್ಲಿ ನೀವು ಒಂದು 100 ಜನ ಬಂದರೆ ಒಂದು 10 ಜನಕ್ಕೆ ಓ ಈ ಸಂಗೀತನೂ ಇಷ್ಟ ಆಗ್ಬೋದು, ಇಷ್ಟ ಆಗಿದೆ, ಇದೇನೋ ಬೇರೆ ಥರ ಇದೆಯಲ್ಲ ಅಂತ ಕೇಳೋ ರೀತಿನಲ್ಲೂ ಇರಬೇಕು. ಅಂದರೆ ಇವಾಗ ನಮ್ಮ ಪ್ಯೂರ್ ಕ್ಲಾಸಿಕಲ್ಲಿನ ಬರೋ ಪ್ರೇಕ್ಷಕರಿಗಿನ್ನ ಇದಕ್ಕೆ ಬರೋರು ಸ್ವಲ್ಪ ಜಾಸ್ತಿ ಆಗ, ಅದ್ರ ಮೂಲಕ ನಾವು ಅದನ್ನು ಹರಡ್ಬೋದು ಅನ್ನೋದು ಒಂದಿದೆ.
0: ಸಂಗೀತ ಜ್ಞಾನವನ್ನು ಹರಡೋದು,
1: ಸಂಗೀತ ಜ್ಞಾನವನ್ನು ಹರಡ್ಬೋದು, ಅವ್ರಿಗೂ ಓ ಇನ್ನೊಂದು ಈ ಶಾಸ್ತ್ರೀಯ ಅಂದ್ರೂ ಕೇಳ್ಬೋದಪ್ಪ ಅನ್ನೋ ಒಂದು ಮನಸ್ಥಿತಿಗೆ ತರಬಹುದು.
0: ಸುಲಭ ಗ್ರಾಹ್ಯ ಅನ್ಸುತ್ತೆ.

0: ಹೌದೌದು.
1: ಅಲ್ವಾ? ಈಗ ನೀವು ಕ್ಲಾಸಿಕಲ್ ಅಲ್ಲಿ ನುಡಿಸುವಾಗ ಸಂಗೀತಕ್ಕೂ ಗಣಿತಕ್ಕೂ ಅವಿನಾಭಾವ ನಂಟು, ಅದರಲ್ಲೂ ನೀವು ತಾಳ ವಾದ್ಯದವ್ರಿಗಂತೂ ಲೆಕ್ಕಾಚಾರ ತುಂಬಾ ಜಾಸ್ತಿ. ಆ ಗಣಿತನ ಎಲ್ಲರೂ ಅರ್ಥ ಮಾಡ್ಕೊಳಕ್ ಆಗಲ್ಲ.
0: ಖಂಡಿತ, ಗಣಿತನೂ ಅಷ್ಟೇ, ತುಂಬಾ ಕಠಿಣವಾದಂತ ರಾಗಗಳು ಅದು ಅಂದ್ರೆ, ಇವಾಗ ಫುಟ್ ಟ್ಯಾಪಿಂಗ್ ಆಗಿ ಯಾವುದು ಇಲ್ಲದೆ ಇದ್ರೆ ಅವ್ರಿಗೆ ಕಷ್ಟ ಆಗುತ್ತೆ. ಆದ್ರೆ ಅದು ಅದು ಬೇಕು ನಮ್ಗೆ. ಈ ಕಡೆ ಪಲ್ಲವಿಗಳು, ರಾಗತಾನ ಪಲ್ಲವಿಗಳು, ಅವಧಾನ ಪಲ್ಲವಿಗಳು ಬೇಕು, ಈ ರೀತಿ ಆದಂತ ಬೇಕು. ಅದನ್ನ ಕ್ಲೀನ್ ಆಗಿ ಬ್ಯಾಲೆನ್ಸ್ ಮಾಡಿ ಕಂಟ್ರೋಲ್ ಆಗಿ ಕೊಟ್ರೆ ಎಲ್ರೂ ಬಂದು ಕೇಳ್ಬೋದಲ್ಲ ಅನ್ನೋದು ಒಂದು ನನ್ನ ಒಂದು.
1: ಎಲ್ರೂ ಸಂಗೀತಕ್ಕೆ ಹತ್ರ
0: ಆಗ್ಬೇಕು ಅಂತ, ಅವಾಗ ಒಟ್ಟಾಗಿ ಯೋ ಈ ತರನೂ ಇದೆ, ಇದನ್ನು ಕೇಳ್ಬೋದಲ್ಲ, ಇದರಲ್ಲೂ ಏನೋ ಒಂದು ವಿಷಯ ಇದೆ ಅನ್ನೋ ಒಂದು ಅರಿವು ಅವ್ರಿಗೆ ಮೂಡಬೇಕು ಅಂತ.
1: ಇದೇ ಹಿನ್ನೆಲೆಯಲ್ಲಿ ಬಂದು ಮಾತು ಕೇಳಬಹುದು ಅಂತಂದ್ರೆ, ಈಗ ನೀವು ಒಂದು ಕಚೇರಿಗೆ ಹೋಗ್ಬೇಕಾದ್ರೆ ಅವರು ಹೇಗೆ ಪರ್ಫಾರ್ಮ್ ಮಾಡ್ತಾರೆ ಅನ್ನೋದ್ರದ್ದು ಒಂದು ಸೂಕ್ಷ್ಮತೆ ನಿಮಗೆ ಗೊತ್ತಿರುತ್ತೆ, ಅದಕ್ಕೆ ತಕ್ಕಂಗೆ ನೀವು ಒಂದು ಲೆಕ್ಕಾಚಾರವಾಗಿ ಹಾಕೊಂಡು ಹೋಗಿರ್ತೀರ. ಯಾಕಂದ್ರೆ ನೀವೇ ಮೇನ್ ವಾದ್ಯಗಾರರು, ಪಕ್ಕವಾದ್ಯಗಾರರಾದ್ರಿಂದ ಉಪಪಕ್ಕವಾದ್ಯಗಳೆಲ್ಲ ನಿಮ್ಮನ್ನೇ ಅನುಸರಿಸಿಕೊಂಡು ಹೋಗೋರು. ಅದೇ ಲೆಕ್ಕಾಚಾರವನ್ನ ಈ ಫ್ಯೂಷನ್ ಮ್ಯೂಸಿಕ್ ಅಳವಡಿಸ್ಕೊಂತೀರಾ, ಅಥವಾ ಅದಕ್ಕೂ ಇದಕ್ಕೂ ಭಿನ್ನತೆ ಹೇಗ್ ಬರುತ್ತೆ?
0: ಫ್ಯೂಷನ್ ಸ್ವಲ್ಪ ನಾವು ರೆಡಿ ಆಗಿರ್ಬೇಕು, ರಿಹರ್ಸಲ್ಸ್ ಇರಬೇಕು, ಯಾಕೆಂದ್ರೆ ಕಲ್ಪಿತವಾಗಿ ಸುಮಾರು ಇರುತ್ತೆ, ಕಲ್ಪನೆ ಇಲ್ಲಿ ಜಾಸ್ತಿ ಇರ್ಬೋದು ಮನೋಧರ್ಮ ಶಾಸ್ತ್ರೀಯದಲ್ಲಿ. ಅಲ್ಲಿ ನೋಡಪ್ಪ ಇಲ್ಲಿ ಒಟ್ಟಿಗೆ ಬರಬೇಕು, ಇಲ್ಲಿ ನೀನೊಬ್ಬನೇ ನುಡಿಸ್ಬೇಕು, ಇಲ್ಲಿ ಇಬ್ಬರು ನುಡಿಸ್ಬೇಕು, ಏನೋ ಒಂದಿರುತ್ತೆ. ಒಂದೊಂದು ಕಂಪೋಸಿಷನ್ಗೆ ಒಂದೊಂದು ರೀತಿಯಾದಂಥ ಸ್ವಲ್ಪ ನಾವು ಕೂತ್ಕೊಂಡು ಮಾಡಬೇಕು. ಆದರೆ ಒಂದೊಂದು ಸತಿ ನಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ ಹಾಗೆ ಹೋಗಿ ಅದನ್ನ ಅಲ್ಲಲ್ಲೇ ಸ್ವಲ್ಪ ಮಾಡಿಕೊಂಡು ಮಾಡೋದು ಇದೆ. ಏನಂದ್ರೆ ಅಲ್ಲಿ ಇಲ್ಲಿ ಸ್ವಲ್ಪ ಆಕ್ಸಿಡೆಂಟ್ಗಳಾಗ್ತವೆ, ಅವ ನಗ್ತಾನೆ ಇದ್ರೆ ಯಾರಿಗೂ ಗೊತ್ತಾಗಲ್ಲ.
1: ಮಧ್ಯದಲ್ಲಿ ಒಂದ್ಸರಿ ಶಭಾಷಣ ಬಿಡ
0: ಅಷ್ಟೇ, ಇಲ್ಲ ನಗ್ತಾ ಇದ್ರೆ ಓ ಎಲ್ಲ ಚೆನ್ನಾಗಿದೆ ಅಂತ. ಬ್ಯಾಂಡ್ಗಳೆಲ್ಲ ತುಂಬಾ ಅಭ್ಯಾಸ ಮಾಡ್ತಾರೆ, ಫ್ಯೂಷನ್ ಬ್ಯಾಂಡ್ಸ್ ಅಂತ ಇರುತ್ತಲ್ಲ, ಅವ್ರು ಕೂತ್ಕೊಂಡು ಹೊಸ ಹೊಸ ಕಂಪೋಸಿಷನ್ ನ ದಿನಗಟ್ಟಲೆ ಮಾಡಿ ಆಮೇಲೆ ಪ್ರೆಸೆಂಟ್ ಮಾಡ್ತಾರೆ. ಬಟ್ ನಮ್ಗೆ ಎರಡೂ ನಾವು ಇಟ್ಕೊಂಡಿರೋದ್ರಿಂದ ಯಾವುದೋ ಒಂದನ್ನೇ ಸಾಮಾನ್ಯ ನುಡಿಸ್ಕೊಂಡು ಮಾಡ್ಕೊಂಡು ಹೋಗ್ತಾ ಇರ್ತೀವಿ.
1: ನಿಮ್ಮ ಜೊತೆ ಈ ಮಾತನ್ನ ಆಡ್ತಾ ಹೋದ್ರೆ ಬಹುಶಃ ಸಾಕಷ್ಟು ಸಮಯ ಮಾತಾಡ್ತಾ ಹೋಗಬಹುದು ಅನ್ಸುತ್ತೆ. ಆದ್ರೆ ಇವತ್ತು ನಾವು ನಿಮ್ಮನ್ನ ಕರೆಸಿರೋದು ನೀವು ಪ್ರಶಸ್ತಿಗೆ ಭಾಜನರಾದ ಹಿನ್ನೆಲೆಯಲ್ಲಿ ನಿಮ್ಮನ್ನ ಅಭಿನಂದಿಸೋದಕ್ಕೆ, ಅದ್ರ ಜೊತೆಗೆ ನಿಮ್ಮ ಈ ಜ್ಞಾನವನ್ನು ಕೂಡ ಒಂದಿಷ್ಟು ನಾವು ಹಂಚಿಕೊಳ್ಳೋ ಪ್ರಯತ್ನವನ್ನ ಮಾಡಿದ್ದೇವೆ. ಮತ್ತೊಮ್ಮೆ ಭಾಗವಹಿಸಿದ ನಿಮಗೆ ಧನ್ಯವಾದಗಳು, ಹಾಗೂ ಪ್ರಶಸ್ತಿಗಾಗಿ ಅಭಿನಂದನೆಗಳು ಅನ್ವರ ಅನಂತಕೃಷ್ಣ.
0: ತುಂಬಾ ಧನ್ಯವಾದ ಮೇಡಮ್. ಆಕಾಶವಾಣಿ ಅನ್ನೋದು ನಮ್ಮ ರಕ್ತದಲ್ಲೇ ಇದೆ ಅಂದ್ರೆ ಅಷ್ಟು ಒಳಹೊಕ್ಕಿದೆ. ಅದರಿಂದ ನಾವು ಬಹಳ ಕಲ್ತಿದ್ದೇವೆ, ಬಹಳ ನಮಗದ್ ಕೊಟ್ಟಿದೆ. ನನಗಂತೂ ನಮ್ಮ ತಾಯಿ ಬೆಳಿಗ್ಗೆ ಗೀತಾರಾಧನಾ ಅಂತ ಹಿಡಿದು 12 ಗಂಟೆಗೆ ಪ್ರಸಾರ ಮುಗಿಯುತ್ತೆ ದೇವ್ರಿಗೆ ಹಾಕೋರು. ಇಲ್ಲ ಅಷ್ಟು ಜನ ಕಲಾವಿದರಿದ್ದು ನಾವು ಬರ್ತಾ ಇದ್ದೆ ಹೋಗಿದ್ದು ಅದು ಯಾವತ್ತು ಮರೆಯಕ್ಕಾಗಲ್ಲ. ಅದಕ್ಕಾಗಿ ನೀವು ಕರೆದು ನಮ್ಮನ್ನ ಸಂದರ್ಶನ ಮಾಡಿದಿರಿ, ಅದಕ್ಕಾಗಿ ಆಕಾಶವಾಣಿಗೂ ನಿಮಗೂ ನಾನು ಧನ್ಯವಾದ ಸಮರ್ಪಿಸ್ತಾ ಇದ್ದೀನಿ. ನಮಸ್ಕಾರ.
1: ಕೇಳಿದ್ರೆ ಇದುವರೆಗೂ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿಗೆ ಭಾಜನರಾದ ವಿದ್ವಾನ್ ಆನೂರು ಅನಂತಕೃಷ್ಣ ಶರ್ಮಾ ಅವರ ಜೊತೆಗಿನ ಮಾತುಕತೆಯನ್ನ ಕೇಳ್ತಾ ಇದ್ರಿ. ಕೇಳುಗರೆ, ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿರುವಂತಹ ಮತ್ತೊಬ್ಬ ಅತಿಥಿ ಅಂದ್ರೆ ಡಾಕ್ಟರ್ ಕೆ ವಾಗೀಶ್ ಅವರು. ಇವರು ಆಕಾಶವಾಣಿಯಲ್ಲೇ ವೃತ್ತಿಯಲ್ಲಿದ್ದು ಸಾಕಷ್ಟು ಸಂಗೀತ ಸೇವೆಯನ್ನ ಮಾಡಿದ್ದು, ಸ್ವತಃ ಸಂಗೀತಗಾರರು ಹೌದು, ಸಂಗೀತ ಪರಂಪರೆಯಲ್ಲೇ ಹುಟ್ಟಿ ಬೆಳೆದಂಥವ್ರು. ಇವ್ರಿಗೂ ಸಹ 2025ನೇ ವರ್ಷದ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಬಂದಿದೆ. ಇವ್ರ ಜೊತೆ ನಾವು ಇವತ್ತು ಮಾತಾಡ್ತಾ ಹೋಗೋಣ. ಸರ್ ನಮಸ್ಕಾರ, ಮೊದಲಿಗೆ ಅಭಿನಂದನೆಗಳು.
2: ನಮ್ಮ ಧನ್ಯವಾದ. ನಮ್ಮ ಶ್ರೋತೃವರ್ಗಕ್ಕೆ ನನ್ನ ನಮಸ್ಕಾರ.
1: ಆಕಾಶವಾಣಿಯಲ್ಲಿ ಬಹುಶಃ ಶ್ರೇಣೀಕೃತ ಕಲಾವಿದರು ಯಾರ್ಯಾರಿದ್ದಾರೆ ಅವರೆಲ್ರಿಗೂ ಡಾಕ್ಟರ್ ಕೆ ವಾಗೀಶ್ ಅಂದ್ರೆ ಬಹಳಷ್ಟು ಪರಿಚಯ. ಆದ್ರೆ ಅದಕ್ಕೂ ಮುಂಚಿನ ನಿಮ್ಮ ಸಂಗೀತದ ಪಯಣ ಆರಂಭ ಆಗಿದ್ದು ಬಹಳ ಹಿಂದೆನೇ, ಮೈಸೂರಿಂದ ಬಹುಶಃ ನೀವು ಆರಂಭಿಸಿದ್ರಿ.
2: ನಮ್ದು ಮೈಸೂರಲ್ಲಿ, ನನ್ನ ಹುಟ್ಟಿ ಬೆಳೆದಿದ್ದೆಲ್ಲ ಮೈಸೂರಲ್ಲಿ, ನಮ್ಮ ಅಜ್ಜಿ ಮನೆಯಲ್ಲಿ. ಅದು ಒಂಥರ ಸಂಗೀತ ಸಂಸ್ಕೃತದ ವಾತಾವರಣ, ನನಗೆ ಸಂಸ್ಕೃತ ಕಲಿಯೋ ಅವಕಾಶ ಸಿಕ್ತು. ಅದರ ಪರಿಣಾಮವಾಗಿ ಈಗ ನಾನು ಐ ಕುಡ್ ಕಂಪೋಸ್ ಇನ್ ಸಂಸ್ಕೃತ ಅಲ್ಲಿ ಕೃತಿಗಳ ರಚನೆ ಮಾಡೋದು. ಅಂದ್ರೆ ನಾನು ಹುಟ್ಟಿದ ಆ ವಾತಾವರಣ ಹಾಗಿತ್ತು. ಸಂಗೀತ ಆ ನಮ್ಮ ಗ್ರಹಾರ ಕತ್ವಾಳಿಪುರ ಗ್ರಹಾರ ಅಂತ, ಅಲ್ಲಿ ದಿನ ಬೆಳಗಾಗಿದ್ರೆ ಶ್ರೀಗಣನಾಥ ಲಂಬೋದರ ಎಲ್ಲ ರೋಡಲ್ಲಿ ಹೋದ್ರೆ ಬರೀ ಸಂಗೀತಾನೆ, ಆ ತರ ಒಂದು ವಾತಾವರಣ. ನಮ್ಮ ತಾಯಿ ಟೈಗರ್ ವರದಾಚಾರ ಹತ್ರ ಸಂಗೀತ ಇದು ಮಾಡಿದ್ರು, ನಮ್ಮ ತಾತ ಅವರು ಟೈಗರ್ ವರದಾಚಾರ ಅಲ್ಲಿ ಶಿಕ್ಷಣ ಪಡೆದವರು. ಹೀಗಾಗಿ ಸಂಗೀತ ನಮ್ಮ ಮನೆಯಲ್ಲಿ ತಾನಾಗಿ ರಕ್ತಗತವಾಗಿ ಬಂದ್ಬಿಟ್ಟಿತ್ತು. ನನಗೆ ನಮ್ಮ ಚಿಕ್ಕಮ್ಮ ಸಂಗೀತ ವಿದುಷಿ ಎಚ್ ಎಸ್ ಮಹಾಲಕ್ಷ್ಮಿ, ಅವರು ಪ್ರಸಿದ್ಧ ಸಂಗೀತ ವಿದುಷಿ ಮೈಸೂರಲ್ಲಿ, ಅವರ ಹತ್ರ ನನಗೆ ಎಲ್ಲ ಬಾಲ್ಯದ ಪಾಠ

0: ಒಂದು ಅಚ್ಚುಕಟ್ಟಾದ ಶಿಕ್ಷಣ ನನಗಾಯ್ತು ಶಾಸ್ತ್ರೀಯವಾದಂತಹ.
1: ಆಮೇಲೆ ನೀವು ಟಿ ಎನ್ ಕೃಷ್ಣನ್ ಅವರ ಹತ್ರ?
0: ಅದು ಡಾಕ್ಟರೇಟ್ಗೋಸ್ಕರ ನಾನು ಡೆಲ್ಲಿಗೆ ಬಂದಾಗ ಮೈಸೂರಲ್ಲಿ ಇದ್ದು ಸಂಗೀತದಲ್ಲಿ ವಿದ್ವತ್ ಎಕ್ಸಾಮ್ ಕೂಡ ಮಾಡಿದೆ. ಐ ಗಾಟ್ ಡಿಸ್ಟಿಂಕ್ಷನ್ ಇನ್ ವಿದ್ವತ್ ಎಕ್ಸಾಮ್. ಆಗ ಬಾಲ್ ಜಗತ್ತು ಮೈಸೂರಲ್ಲಿ ಹೋಗಿ ಮಕ್ಕಳ ಕಾರ್ಯಕ್ರಮದಲ್ಲಿ ಸಂಗೀತ ಎಲ್ಲ ಹಾಡ್ತಾ ಇದ್ದು ಒಂದು ಸ್ಟೇಜ್. ಆಮೇಲೆ ಸೈನ್ಸ್ ಗ್ರಾಜುಯೇಷನ್ ಮಾಡಿದೆ, ಅದಾದ್ಮೇಲೆ ಪೋಸ್ಟ್ ಗ್ರಾಜುಯೇಷನ್ ಇನ್ ಮ್ಯೂಸಿಕ್ ಮಾಡಿದೆ ಮಾರ್ಸ್ ಗಂಗೋತ್ರಿಯಲ್ಲಿ. ಐ ಗಾಟ್ ಫಸ್ಟ್ ರ್ಯಾಂಕ್ ಫ್ರಮ್ ಮೈಸೂರು ಯೂನಿವರ್ಸಿಟಿ. ಅದಾದ್ಮೇಲೆ ಏನ್ ಮಾಡೋದು ಅಂತ ಇದ್ದಾಗ ನಂಗೆ ಬೆಂಗಳೂರಲ್ಲಿ ಬಿಕಾಸ್ ಆಫ್ ಮೈ ಸೈನ್ಸ್ ಕೆಮಿಸ್ಟ್ರಿ ಮಾಡಿದ್ದರಿಂದ ಐ ವರ್ಕ್ ಆಸ್ ಎ ಕೆಮಿಸ್ಟ್ ಇನ್ ಸ್ಮಿತ್ ಕ್ಲೈನ್ ಫ್ರೆಂಚ್ ಒಂದು ಕಂಪನಿಯಲ್ಲಿ ವರ್ಕ್ ಮಾಡಿದೆ 6 ವರ್ಷ. ಆ ಮಧ್ಯದಲ್ಲಿ ನನಗೆ ಎಆರ್ ಮ್ಯೂಸಿಕ್ ಕಾಂಪಿಟೇಷನ್ ಅಲ್ಲಿ ಫಸ್ಟ್ ಪ್ರೈಸ್
1: ಬಂತು.
0: ಅದು ಡೈರೆಕ್ಟ್ ಗ್ರಾಜುಯೇಷನ್ ಆಯ್ತು. ಆಗ ಇಲ್ಲಿ ಬೆಂಗಳೂರು ರೇಡಿಯೋದಲ್ಲಿ ಬಂದು ನಾನು ಬೆಂಗಳೂರು ಆಕಾಶವಾಣಿ ಮರೆಯೋಂಗೆ ಇಲ್ಲ, ನನಗೂ ಆಕಾಶವಾಣಿಗೂ ಬಹಳ ಒಂದು ನೆಂಟು. ಆಗ ಪ್ರೋಗ್ರಾಮ್ ಕೊಡೋಕೆ ಬರ್ತಾ ಇದ್ದೆ. ಆಗ ಶ್ರೀಕಂಠನ್ ಸಾರು, ದೊರಸಾಮಿಂಗಾರ್ ಸಾರು, ನಮ್ಮ ರಾಮಯ್ಯನ್ ಅವರು, ಕೆ ಎಸ್ ಮಂಜುನಾಥ್, ತಾತಾಚಾರಿ ಇಂಥ ಎಲ್ಲ ದಿಗ್ಗಜರೆಲ್ಲ ಇದ್ದ. ಅವರೆಲ್ಲ ಬಹಳ ಎಂಕರೇಜ್ ಮಾಡಿದ್ದಾರೆ ನನಗೆ, ಅವರನ್ನೆಲ್ಲ ನೆನೆಸ್ಕೋಬೇಕು. ಅಂಡ್ ಸ್ಟೇಷನ್ ಡೈರೆಕ್ಟರ್ಸ್ ಕೂಡ ದೇವರ್ ವೆರಿ ವೆರಿ ಅಫೆಕ್ಷನೇಟ್ ಕೈಂಡ್. ಸೊ ಬಂದಾಗ್ಲೆಲ್ಲ ನಾನು ಆಕಾಶವಾಣಿಗೆ ಸೇವೆ ಮಾಡಬೇಕು, ಪ್ರೋಗ್ರಾಮ್ ಎಕ್ಸಿಕ್ಯೂಟಿವ್ ಆಗ್ಬಿಟ್ರೆ ಹೇಗಿರುತ್ತೆ ಅಂತ ಒಂದು ಆಸೆ.
1: ಮ್ಯಾನಿಫೆಸ್ಟೇಷನ್ ಇವತ್ತಿನ ಭಾಷೆಯಲ್ಲಿ
0: ಅಲ್ಲ ಒಂದು ಆಸೆ. ಆಗ ಒಂದ್ಸರಿ ಕಾರ್ಯಕ್ರಮ ಮುಗಿಸಿ ಹೊರಗೆ ಬರ್ತಾ ಇದ್ದಾಗ ನನ್ ಕರೆಸಿದ್ರು ರಾವ್ ಅಂತ, ಅವ್ರ ಏಜ್ರಿ ಆಗಿದ್ರು. ಸೊ ವಾಗೀಶ್ ನೋಡಪ್ಪ, ನಿಂಗೆ ಒಂದು ಒಳ್ಳೆ ಅವಕಾಶ ಇದೆ ನೋಡು, UPSC ಅಡ್ವರ್ಟೈಸ್ಮೆಂಟ್ ಬಂದಿದೆ, ಅಡ್ವರ್ಟೈಸ್ ನೋಡಿ ತಗೋ, ಇದು ಅಪ್ಲೈ ಮಾಡು, ನಿನಗೆ ಸಿಗುತ್ತೆ, ನೀ ತುಂಬಾ ಮೇಲಕ್ಕೆ ಹೋಗ್ತೀಯ ರೇಡಿಯೋದಲ್ಲಿ ಅಂತ. ಸರಿ, ನನಗೆ ಕೆಲಸ ಸಿಕ್ಕದಷ್ಟೇ ಸಂತೋಷ ಆಗೋಯ್ತು. ತಗೊಂಡು ಅಪ್ಲೈ ಮಾಡಿದೆ, ಇಂಟರ್ವ್ಯೂ ಸೆಲೆಕ್ಟ್ ಆದೆ, ಡೆಲ್ಲಿನಲ್ಲಿ ಪೋಸ್ಟಿಂಗ್ ಆಯಿತು. ಸಂಗೀತ ವಿಭಾಗದಲ್ಲಿ ನಾನು ಅಪೆಕ್ಸ್ ಆದೆ. ಮೊದಲು ಯುವಾಣಿ ನೋಡ್ಕೋತಾ ಇದ್ದೆ, ಒಳ್ಳೆ ಎಕ್ಸ್ಪೋಜರ್ ಚೆನ್ನಾಗಿ. ಸ್ವತಃ ಕಲಾವಿದನಾಗಿದ್ದರಿಂದ ಆಸ್ ಎ ಎಕ್ಸಿಕ್ಯೂಟಿವ್ ಅಂಡ್ ಆಸ್ ಅನ್ ಆರ್ಟಿಸ್ಟ್ ಇಟ್ ವಾಸ್ ಎ ಗುಡ್ ಕಾಂಬಿನೇಷನ್ ಅಂತಾನೆ ಅನ್ನಿಸ್ತಾ ಇತ್ತು. ಅಂಡ್ ಐ ಕುಡ್ ಗೈನ್ ದಿ ಅಫೆಕ್ಷನ್ ಟ್ರಸ್ಟ್ ಆಫ್ ಆಲ್ ಮೈ ಆಫೀಸರ್ಸ್. 13 ವರ್ಷ ನಾನು ಡೆಲ್ಲಿ ಸ್ಟೇಷನ್ ಅಲ್ಲಿ ಡೆಸ್ಪೆಕ್ಸ್. ದೆನ್ ಐ ಬಿಕೇಮ್ ಅಸ್ಟಂ ಸ್ಟೇಷನ್ ಡೈರೆಕ್ಟರ್. ಅಗೇನ್ ಐ ವೆಂಟ್ ಟು ಡೈರೆಕ್ಟ್ ಡೆಲ್ಲಿಗೆ. ಸೊ ನನಗೆ ಆಸೆ ಇತ್ತು ಬೆಂಗಳೂರು ಬಂದು ಒಂದ್ ಸ್ವಲ್ಪ ದಿನ ನಮ್ಮ ಕಾಲ ಕಳಿಬೇಕು. ನಾನಲ್ಲಿ ಬೆಳೆದಿದ್ದು, ನನ್ನ ಸಂಗೀತಕ್ಕೆ ಅವಕಾಶವೇ ಸಿಗ್ಲಿಲ್ಲ. ASD ಆದ್ರೆ ಆಮೇಲೆ SD ಆಗಿ ಕೂಡ ಅಲ್ಲೇ ಇದ್ದೆ, DP ಮ್ಯೂಸಿಕ್ ಆಗಿ. ಸೊ ದಟ್ ಗೇಮ್ ಇನ್ ಓವರ್ ಆಲ್ ಎಲ್ಲ ಸ್ಟೇಷನ್ ಕರ್ನಾಟಕ ಮ್ಯೂಸಿಕ್ ಸೆಕ್ಷನ್ ಒಂದು ನೋಡಕ್ ಒಂದು ಅವಕಾಶ ಆಯ್ತು.
1: ರಾಗಂ ಬೆಂಗಳೂರಿಗೆ ಬರೋದಕ್ಕೆ ಬಹುಶಃ ನೀವು ಒಂದು ರೀತಿಯಲ್ಲಿ ಪಾತ್ರ ವಹಿಸಿದ್ರಿ.
0: ಒಂದು ಪ್ರಜ್ಞೆ ಆಕ್ಚುಲಿ ಅದೇನಾಗಿತ್ತು, ಒಂದು ರಾಗಂ ಇಲ್ಲಿ ಬರಬೇಕು ಮತ್ತೆ ಇನ್ನೊಂದು ಹಿಂದೂಸ್ತಾನಿಗೆ ವಾರಣಾಸಿ, ಎರಡು ಸೆಲೆಕ್ಟ್ ಮಾಡಿದ್ರು. ನಾನಾಗ ತಿರುಚಿಲಿದ್ದೆ, ತಿರುಚಿ ಸ್ಟೇಷನ್ ಡೈರೆಕ್ಟರ್ ಆಗಿದ್ದೆ. ಆಗ ನನಗೊಂದು ಫೋನ್ ಬಂತು, ಈಗ ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಮಾಡಬೇಕು ರಾಗಮ್, ಒಂದ್ ವಾರ ಟೈಮ್ ಅಷ್ಟೇ, ಯು ಶುಡ್ ಗೆಟ್ ರೆಡಿ ಅಂತ. ಅಂಡ್ ಐ ಟುಕ್ ಇಟ್ ವೆರಿ ಸೀರಿಯಸ್ಲಿ ಎಲ್ಲಾನು. ಅದಕ್ಕೆ ನಮ್ಮ ಆರ್ಟಿಸ್ಟ್ ಎಲ್ಲ ಇದು ಮಾಡಿ ಹೇಗೋ ಸ್ಟಾರ್ಟ್ ಆಗ್ಲೇಬೇಕು, DG ಫೋನ್ ಮಾಡಿಬಿಡಿದ್ದಾರೆ ಕಮಿಟ್ ಆಗೋಗಿದೆ ಅಂತ. ಹೇಗೋ ಹೀಗೋ ಮಾಡಿ ನಾವು ರಾಗಮ್ ಸ್ಟಾರ್ಟ್ ಮಾಡೇ ಮಾಡಿದ್ವಿ ಇಲ್ಲಿ, ಬಟ್ ವಾರಣಾಸಿನವ್ರು ಮಾಡಲೇ ಇಲ್ಲ. ಬಿಕಾಸ್ ಐ ಟುಕ್ ಇಟ್ ಅಸ್ ಎ ಚಾಲೆಂಜ್ ಮಾಡಬೇಕು ಅಂತ. DG ಹಿಮ್ಸೆಲ್ಫ್ ಟೋಲ್ಡ್, ಸಿ ನಾನು ಐ ಟೋಲ್ಡ್ ಯು ಟುಕ್ ಇಟ್ ಸೀರಿಯಸ್ಲಿ ಅಂಡ್ ಯು ಡಿಡ್ ಇಟ್, ಬಟ್ ಯು ನೋ ವಾರಣಾಸಿ ದೇ ಕುಡ್ ನಾಟ್ ಡೂ ಎನಿಥಿಂಗ್ ಅಂತ ನಮಗೆ. ಆಗ ಆ ಸ್ಟೇಷನ್ ಡೈರೆಕ್ಟರ್ ಆಫ್ ಕೋರ್ಸ್ ಇಲ್ಲ. ಯಾವ್ದು ಕೇಳಕ್ ಬಂದೆ ಅಂದ್ರೆ ಒಂದು ಹುರುಪು, ಒಂದು ಉತ್ಸಾಹ ಇತ್ತು. 24 ಅವರ್ಸ್ ಚಾನಲ್ ಹೋಗುತ್ತೆ, DTH ಚಾನಲ್,
1: ಅದು ವಿಶ್ವದಾದ್ಯಂತ
0: ಅದೊಂದು ಅಟ್ರಾಕ್ಷನ್ ಅಲ್ಲ. ನಮ್ಮ ಸಂಗೀತ ಎಲ್ಲಾ ಕಡೆಗೂ ಹೋಗುತ್ತೆ ಅನ್ನೋ ಒಂದಿದು ಅದಾಯ್ತು. ಆಮೇಲೆ ಅಲ್ಲಿ ಸ್ವಲ್ಪ ತಿರುಚಿಯಿಂದ ಸ್ಟಾರ್ಟ್ ಆಯ್ತು, ಅದಕ್ಕೆ ಬೆಂಗಳೂರು ಕಂಬೈನ್ ಮಾಡಿದ್ವಿ. ಕಡೆಗೆ ಬೆಂಗಳೂರಿಗೆ ಬಂದವರು ಬೆಂಗಳೂರಲ್ಲಿ ಅದಕ್ಕೂ ಕೋಆರ್ಡಿನೇಟ್ ಮಾಡಿ ಸ್ಟಾರ್ಟ್ ಮಾಡುವಂತ ಒಂದು ಅವಕಾಶ ಸಿಕ್ತು. ಡೆಲ್ಲಿಲಿ ಇದ್ದಿದ್ರಿಂದ ನನಗೆ ಬಹಳ ಅವಕಾಶಗಳು, ದೊಡ್ಡ ದೊಡ್ಡ ಹಿರಿಯ ಕಲಾವಿದರುಗಳು, ಹಿಂದೂಸ್ತಾನಿ ಆರ್ಟಿಸ್ಟ್, ಕರ್ನಾಟಕ ಆರ್ಟಿಸ್ಟ್, ವಾದ್ಯ ವೃಂದ, ಅದರಲ್ಲಿ ಕಂಪೋಸರ್ಸ್ ಬರ್ತಾ ಇದ್ರು. ಸೊ ಹೀಗೆ ಬಹಳ ಎಕ್ಸ್ಪೋಜರ್ ಸಿಕ್ತು. ಜೊತೆ ಜೊತೆಯಲ್ಲಿ ನನ್ನ ಸಂಗೀತ, ನನಗೆ ಚಿಕ್ಕ ವಯಸ್ಸಿಂದ ಮ್ಯೂಸಿಕ್ ಕಾಂಪಿಟೇಷನ್ಸ್ ಅಲ್ಲೆಲ್ಲ ಬೇಕಾದಷ್ಟು ಪ್ರೈಸ್ ಬಂದಿತ್ತು. ನಮ್ಮ ಗಾನಕಲಾ ಪರಿಷತ್ತು ಬೆಂಗಳೂರಲ್ಲಿ, ಗಾಯನ್ ಸಮಾಜ ಇಂಥ ಪ್ರತಿಷ್ಠಿತ ಸಂಸ್ಥೆಗಳಲ್ಲೆಲ್ಲ ಎಲ್ಲದರಲ್ಲೂ ನನಗೆ ಬಹುಮಾನಗಳು.
1: ಗಾಯನ್ ಸಮಾಜದಲ್ಲಿ ಸಂಗೀತ ಸಮಾರೋಹಗಳು ಏನ್ ನಡೆಯುತ್ತೆ ಪ್ರತಿ ವರ್ಷ, ಅದರಲ್ಲಿ ಬಹುಶಃ ನೀವು ಸಾಕಷ್ಟು ಪೇಪರ್ ಗಳನ್ನ
0: ಪ್ರೆಸೆಂಟ್ ಮಾಡಿದೀನಿ. ಈಗ ರೀಸೆಂಟ್ ಆಗೂ ಮಾಡಿದೆ ಗಾನಕಲಾ ಪರಿಷತ್ತಲ್ಲೂ. ನಾನು ಆಗ ಇಂಡಿವಿಜುವಲ್ ಪಲ್ಲವಿ ಸಿಂಗಿಂಗ್ ಒಂದು ಕಾಂಪಿಟೇಷನ್, ಅದಕ್ಕೊಂದು ಇದಿತ್ತು ಪ್ರತಿಷ್ಠೆ. ಐ ಗಾಟ್ ಫಸ್ಟ್ ಪ್ರೈಸ್ ಇನ್ ಪಲ್ಲವಿ ಸಿಂಗಿಂಗ್ ಇನ್ ಗಾಯನ್ ಸಮಾಜ ನಮ್ಮ ಗಾನಕಲಾ ಪರಿಷತ್ತಲ್ಲೂ. ಅದಾದ್ಮೇಲೆ ನಾ ಗಾನಕಲಾ ಪರಿಷತ್ ಅಧ್ಯಕ್ಷ, ಸಮ್ಮೇಳನ ಅಧ್ಯಕ್ಷರಾಗೂ ಕೂಡ ಇದು ಮಾಡಿ ಗಾನಕಲಾ ಭೂಷಣ ಬಂತು. ಮ್ಯೂಸಿಕ್ ಅಕಾಡೆಮಿಲಿ ಅದೊಂದು ಅವಿಸ್ಮರಣೀಯವಾದ ಒಂದು ಇದು. ಮ್ಯೂಸಿಕ್ ಅಕಾಡೆಮಿಲಿ ಪಲ್ಲವಿ ನನ್ಗೆ ಫಸ್ಟ್ ಪ್ರೈಸ್ ಬಂತು ಕರ್ನಾಟಕದಿಂದ, ಪ್ರಾಬ್ಲಿ ಫಾರ್ ದ ಫಸ್ಟ್ ಟೈಮ್. ಆಗ ನಂಗೆ ಇನ್ನೂ, ನಾ ಇನ್ನು ಚಿಕ್ಕವನ, ಐ ವಾಸ್ ಇನ್ PUC. ದೇ ಆಸ್ಮಿ, ನೀನು ಚೆನ್ನೈನಲ್ಲಿ ಬಂದ್ಬಿಟ್ಟು ನೀನು ಸಂಗೀತ ಇದು ಮಾಡು, ನೀನು ತುಂಬಾ ದೊಡ್ಡ ಸ್ಕೋಪ್ ಇದೆ ಅಂತ. ಆದ್ರೆ ನನಗೆ ನನ್ನ ಒಲಿವಿದ್ದು ಆಕಾಶವಾಣಿ.
1: ಬಹುಶಃ ನೀವು ನಿವೃತ್ತಿ ಆಗೋವರೆಗೂ ನಿಮ್ಮ ಪ್ರವೃತ್ತಿಯೆಲ್ಲ ಒಂದು ಪಕ್ಕಕ್ಕೆ ಇಟ್ಕೊಂಡಿದ್ರೆ ಅಷ್ಟೇ, ಈ ವೃತ್ತಿಗೆ ನಿಮ್ಮ ಡೆಡಿಕೇಶನ್ ತುಂಬಾ ಇದೆ.
0: ಖಂಡಿತ ಸಾಕಷ್ಟು ನನಗೆ

0: ಇದೊಂದು ಏನು ಅವಕಾಶ ಆಯಿತು ಅಂದರೆ ಒಂದು ಒಳ್ಳೆ ಗುಣಮಟ್ಟದ ಸಂಗೀತ ಇದನ್ನ ಅಸೆಸ್ ಮಾಡೋದು, ಈ ಆಡಿಷನ್ಸ್ ಎಲ್ಲ ಕಂಡಕ್ಟ್ ಮಾಡಿ ಸಾಕಷ್ಟು ಜನಕ್ಕೆ, ಅದರಲ್ಲೂ ಎಷ್ಟೋ ಜನ ಈ ನಾಗಸ್ವರ ತಮಿಳು ಆ ಕ್ಯಾಟಗರಿಲೆಲ್ಲ ಟಾಪ್ ಗ್ರೇಡ್ ವರೆಗೂ ಹೋಗ್ತಾನೆ ಇರಲಿಲ್ಲ, ಅವ್ರಿಗೆ ಗೊತ್ತೂ ಇರಲಿಲ್ಲ ಆ ಥರ. ಬಟ್ ಐ ಕುಡ್ ಎಜುಕೇಟ್ ದೆಮ್, ಐ ಕುಡ್ ಬ್ರಿಂಗ್ ದೆಮ್ ಟು ದಿ ಫೋರ್, ಅಂಡ್ ಬೇಕಾದಷ್ಟು ಜನ ಕಲಾವಿದರಿಗೆ ಟಾಪ್ ಗ್ರೇಡ್ ಆಗೋದು, ಅಂಡ್ ಒಳ್ಳೆ ಒಳ್ಳೆ ಆರ್ಟಿಸ್ಟ್ಗಳನ್ನ ಸೆಲೆಕ್ಟ್ ಮಾಡಿ ಅವರಿಗೆ ಯಾರಿಗೂ ಎಲ್ರಿಗೂ ಒಂದು ನ್ಯಾಷನಲ್ ಪ್ರೋಗ್ರಾಮ್ ಸಂಗೀತ ಸಮ್ಮೇಳನ ಇಂಥ ಒಂದು ಇದರಲ್ಲಿ ಕಾರ್ಯಕ್ರಮಗಳು ಸಿಗ್ಬೇಕು ಅಂತ. ಪ್ಲಸ್ ನಾನು ಕೂಡ ಆಕಾಶವಾಣಿ ಇದ್ದಾಗ ಈ ಒಳ್ಳೊಳ್ಳೆ ಮ್ಯೂಸಿಕಲ್ ಫೀಚರ್ಸ್ ಮಾಡಿ ಮೂರು ಬಾರಿ ನಾನು ಪ್ರೈಸ್ ತಗೊಂಡೆ, ಫಸ್ಟ್ ಪ್ರೈಸ್.
1: ಅಂದ್ರೆ ಅವಾಗಿದ್ದಂಥದ್ದು ಈ ಸಂಗೀತ ಸಮ್ಮೇಳನಗಳಾದಾಗ ಒಂದು ಪ್ರಾಂತ್ಯದ ಕಲಾವಿದರನ್ನ ಇನ್ನೊಂದು ಪ್ರಾಂತ್ಯಕ್ಕೆ ಕಳಿಸಿ ಪರಿಚಯ ಮಾಡಿಸೋದಿತ್ತಲ್ಲ, ಅದು ವಿಶಿಷ್ಟವಾಗಿದೆ.
0: ಯಾಕೆಂದ್ರೆ ಒಂದೇ ಕಡೆ ಆರ್ಟಿಸ್ಟ್ ಈ ಆರ್ಟಿಸ್ಟ್ ಅಲ್ಲಿ ಹೋಗಿ ಅವ್ರಿಗೆ ಪರಿಚಯ ಆಗ್ಬೇಕು, ಅಲ್ಲಿ ಆರ್ಟಿಸ್ಟ್ ಡೆಲ್ಲಿಗೆ ಬರಬೇಕು, ಡೆಲ್ಲಿ ಆರ್ಟಿಸ್ಟ್ ಅಲ್ಲಿಗೂ, ಈ ತರ ಒಂದು
1: ದೇಶದಾದ್ಯಂತ ಇರುವ ಕಲಾವಿದರು ಎಲ್ಲರಿಗೂ
0: ಪರಿಚಯ ಆಗ್ಬೇಕು. ಹಾಗೆ ಒಂದು ಗ್ರೇಡೆಡ್ ಆರ್ಟಿಸ್ಟ್ಗೆ ಒಮ್ಮೆ ಆದ್ರೂ ಸಂಗೀತ ಸಮ್ಮೇಳನ ಇಲ್ಲ ಆಕಾಶವಾಣಿ ನ್ಯಾಷನಲ್ ಪ್ರೋಗ್ರಾಮ್ ಇಂತಹ ಪ್ರತಿಷ್ಠಿತ ಕಾರ್ಯಕ್ರಮಗಳಲ್ಲಿ ಅವಕಾಶ ಸಿಗ್ಬೇಕು ಒಮ್ಮೆ ಆದ್ರೂ, ಅದು ನನ್ನ ಧ್ಯೇಯ ಆಗಿತ್ತು. ಸಾಕಷ್ಟು ಅದ್ರ ಬಗ್ಗೆ ಇದು ಮಾಡೋಕೆ ಸಫಲನಾದೆ ಅಂತಾನೆ ಹೇಳ್ಬೇಕು.
1: ನಿಮ್ಮ ಪ್ಯಾಷನ್ ಅಂತ ಏನು ಹೇಳ್ತಾರೆ ಅದು ಸಂಗೀತ,
0: ಪ್ರೊಫೆಷನ್
1: ಎರಡೂ ಸೇರ್ಕೊಂತ
0: ಅದನ್ನ ಅದನ್ನ ಹೇಳ್ತಾ ಇದ್ರು ಡೆಲ್ಲಿ ಮ್ಯೂಸಿಕ್ ಕ್ರಿಟಿಕ್ ಒಬ್ರು, ಯುವರ್ ಪ್ಯಾಷನ್ ನೀವು ಹೇಳದಂಗೆ ಪ್ರೊಫೆಷನ್ ಎರಡೂ, ನಂಗೆ ಅದು ಪೂರಕವಾಯ್ತು.
1: ಎಲ್ರಿಗೂ ಸಿಗುವಂತದ್ದಲ್ಲ ಅದು ನಿಜವಾಗ್ಲೂ,
0: ಅದು ನೀವು ಹೇಳದಂಗೆ ದೈವ ಕೃಪೆ, ಗುರು ಹಿರಿಯರ ಆಶೀರ್ವಾದ. ಅಂಡ್ ಎಲ್ಲದಕ್ಕಿಂತ ನನಗೆ ಸಿಕ್ಕ ಆಫೀಸರ್ಸ್, ನನ್ನ ಕೊಲೀಗ್ಸ್, ಎಂತ ಸ್ಟೇಷನ್ ಅಲ್ಲಿ ನಾ ಡೆಲ್ಲಿಲಿ ಕೂತು ಒಂದು ಫೋನ್ ಮಾಡಿದ್ರೆ ಸ್ಟೇಷನ್ಗೆ, ದೇ ಯೂಸ್ ಟು ಇಮಿಡಿಯೇಟ್ಲಿ ರೆಸ್ಪಾಂಡ್. ಅದೆಲ್ಲ ಅದಕ್ಕೂ ಒಂದು ಇಟ್ಸ್ ಅ ಗುಡ್ ರಿಲೇಷನ್, ಪಬ್ಲಿಕ್ ರಿಲೇಷನ್, ಗುಡ್ ಮೇಂಟೆನೆನ್ಸ್ ಆಫ್ ಗುಡ್ ರಿಲೇಷನ್, ಬಹಳ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇತ್ತು. ಹೀಗಾಗಿ ಸಂಗೀತದ ಒಂದು ಸೇವೆ ಮಾಡೋಕೊಂದು ಅವಕಾಶ ಸಿಕ್ಕಿದ್ದು. ಮತ್ತೆ ನಾನು ಸ್ವತಃ ಕಂಪೋಸರ್ ಕೂಡ, ಐ ಕುಡ್ ಕಂಪೋಸ್, ಐ ಹ್ಯಾವ್ ನಿಯರ್ಲಿ 100 ಸಾಂಗ್ಸ್ ಕಂಪೋಸ್ಡ್. ನಮ್ಮ ಲಾಲ್ಗುಡಿ ಜಯರಾಮನ್ ಸರ್ ಅಂತ ದಿಗ್ಗಜರು, ಅವರು ಅದನ್ನು ಕೇಳಿ ಬಹಳ ಸಂತೋಷ ಪಟ್ಟರು. ಹಾಗೆ ನಾ ಡೆಲ್ಲಿಗೆ ಹೋದ್ಮೇಲೆ ಡೆಲ್ಲಿ ಯೂನಿವರ್ಸಿಟಿಯಿಂದ ಡಾಕ್ಟರೇಟ್ ಮಾಡಿದೆ, ಟಿ ಎನ್ ಕೃಷ್ಣನ್ ಆಗ ಹೆಡ್ ಆಫ್ ಡಿಪಾರ್ಟ್ಮೆಂಟ್ ಆಗಿದ್ರು. ಸೊ ಅವರ ಒಂದು ಇದರಲ್ಲಿ ಮುತ್ತುಸ್ವಾಮಿ ದೀಕ್ಷಿತ ಕೃತಿಗಳ ಬಗ್ಗೆ ಒಂದು ಸಂಶೋಧನೆ, ದಿ ಆಸ್ಪೆಕ್ಟ್ಸ್ ಆಫ್ ಮಂತ್ರ ತಂತ್ರ ಯಂತ್ರ ಅಂಡ್ ಆಗಮ ಇನ್ ದಿ ಕಾಂಪೋಸಿಷನ್ಸ್ ಆಫ್ ದೀಕ್ಷಿತ ಅಂತ, ಒಳ್ಳೆ ಬಹಳ ಒಳ್ಳೆ ಟಾಪಿಕ್. ಐ ಕುಡ್ ಗೋ ಡೀಪ್ ಇನ್ ಟು ವೇರಿಯಸ್ ಆಸ್ಪೆಕ್ಟ್ಸ್.
1: ಅಂದ್ರೆ ದೀಕ್ಷಿತರ ಕೃತಿಗಳನ್ನ ನೋಡೋದೇ ಒಂದು,
0: ಅದು ಸಂಸ್ಕೃತ
1: ಒಂದು ದರ್ಶನ, ಅದು
0: ಕ್ಷೇತ್ರ ದರ್ಶನ, ದೇವತಾ ದರ್ಶನ,
1: ದೇವತಾ ದರ್ಶನ
0: ಪ್ಲಸ್ ಎಷ್ಟು ಪೂಜಾ ವಿಧಾನಗಳು, ತಂತ್ರಗಳು, ಯಂತ್ರ, ದೇವಸ್ಥಾನದಲ್ಲಿ ಪೂಜಾ ವಿಧಿ, ಒಂದೊಂದು ದೇವಸ್ಥಾನದಲ್ಲಿ ಒಂದೊಂದು ವಿಧಿ, ಅದನ್ನ ಎಕ್ಸ್ಪ್ಲನೇಷನ್, ಅದರಲ್ಲಿ ಯಂತ್ರ ಅಂದ್ರೇನು, ತಂತ್ರ ಅಂದ್ರೇನು, ಅವ್ರು ಯಾವ ತರ ಪ್ರಯೋಗಗಳು ಮಾಡಿದ್ದಾರೆ, ಇದ್ರ ಬಗ್ಗೆ ಸಾಕಷ್ಟು ಅಧ್ಯಯನ ಮಾಡಿ ಆ ಪ್ರಬಂಧ ಮಂಡಿಸಿದ್ದಕ್ಕೆ ನನಗೆ ಡಾಕ್ಟರೇಟ್ ಬಂತು.
1: ಅದು ವಿಶಿಷ್ಟವಾದ ಭಾಷೆ ಸಂಸ್ಕೃತ ಬಳಸಿ.
0: ಖಂಡಿತ. ಹಾಗೆ ICCR ಮೂಲಕ ಫ್ರಾನ್ಸ್ಗೆ ಹೋಗಿ ಅಲ್ಲೂ ಕೂಡ ಸಾಕಷ್ಟು ಕಾರ್ಯಕ್ರಮಗಳು ನೀಡೋ ಒಂದು ಅವಕಾಶ.
1: ಇವಾಗ ನೀವು ಸಂಗೀತಕ್ಕೆ ಏನು ಮಾಡ್ತಾ ಇದ್ದೀರಾ ಶಿಷ್ಯರನ್ನ?
0: ಆಕ್ಚುಲಿ ಐ ಆಮ್ ಇನ್ ಟು ಟೀಚಿಂಗ್. ಸಾಕಷ್ಟು ಜನ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಟೀಚಿಂಗ್, ಸೆಮಿನಾರ್ಸ್, ಆನ್ಲೈನ್ ಸೆಮಿನಾರ್ಸ್ ಅಂಡ್ ವರ್ಕ್ಶಾಪ್ಸ್, ಇದರಲ್ಲ ಬ್ಯುಸಿ ಆಗಿದೆ. ಸಾಕಷ್ಟು ಕಾನ್ಸರ್ಟ್ಸ್, ಕೀಪ್ಸ್ ಮೀ ಬ್ಯುಸಿ ಗೋಯಿಂಗ್ ಫ್ರಮ್ ಪ್ಲೇಸ್ ಟು ಪ್ಲೇಸ್, ಪಾರ್ಟಿಸಿಪೇಟಿಂಗ್ ಇನ್ ಫೆಸ್ಟಿವಲ್ಸ್, ಅಂಡ್ ಬೈ ಗಾಡ್ಸ್ ಗ್ರೇಸ್ ಥಿಂಗ್ಸ್ ಆರ್ ಗೋಯಿಂಗ್ ಆನ್. ಬಟ್ ಐ ವುಡ್ ಲೈಕ್ ಟು ಡೆಡಿಕೇಟ್ ಮೈ ಸೆಲ್ಫ್ ಟು ದಿ ಕಾಸ್ ಅಂಡ್ ಪ್ರಮೋಷನ್ ಆಫ್ ಮ್ಯೂಸಿಕ್. ಸಂಗೀತನ ಬೆಳೆಸ್ಬೇಕು, ಒಳ್ಳೆ ಶುದ್ಧ ಶಾಸ್ತ್ರೀಯ ಸಂಗೀತ ಡೆವಲಪ್ ಆಗಬೇಕು, ಅದೇ ನನ್ನ ಆಸೆ. ಆ ದಿಶೆಯಲ್ಲಿ ನಾನು ಸಂಗೀತ ಹೇಳ್ಕೊಡೋಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಅವ್ರನ್ನ ಅದೇ ಹೇಳೋದು, ಇಮಿಡಿಯೇಟ್ ಫೇಮ್, ಇಮಿಡಿಯೇಟ್ ಆಗಿ ನನ್ನ ಫೋಟೋ ಬಂದ್ಬಿಡ್ಬೇಕು ಆ ಥರ ಆಸೆ ಪಡಬೇಡಿ. ಶ್ರಮ ಪಡಿ, ಚೆನ್ನಾಗಿ ಸಾಧನೆ ಮಾಡಿ, ಸಂಗೀತದ ಮೂಲ ಏನಿದೆ ಅದನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ, ಅದರಿಂದ ನಿಮಗೆ ಒಂದು ಲಾಂಗ್ ಟರ್ಮ್ ಬೆನಿಫಿಟ್ ಇದೆ. ಡೋಂಟ್ ಗೋ ಫಾರ್ ಕ್ವಿಕ್ ಬೆನಿಫಿಟ್, ನಾ ಕೀರ್ತನೆ ಕಲ್ತ್ಕೊಂಡ್ಬಿಟ್ಟು ನಾ ಕಚೇರಿ ಮಾಡ್ಬಿಡ್ತೀನಿ, ದಟ್ ಈಸ್ ನಾಟ್ ದ ಶುಡ್ ನಾಟ್ ಬಿ ದ ಟ್ರೆಂಡ್. ಚೆನ್ನಾಗಿ ಅದರ ಅನುಭವ ಆಗ್ಬೇಕು, ಅವಾಗ ತಾನೇ ಒಂದು ಒಳ್ಳೆ ಸಂಗೀತ ನೀವು ಕೊಡೋಕೆ ಸಾಧ್ಯ ಆಗುತ್ತೆ ಅಂತ.
1: ಆ ಸಂಗೀತ ಸರಸ್ವತಿಯ ಸೇವೆಯಲ್ಲಿ ನೀವು ಇಷ್ಟು ಮಟ್ಟಕ್ಕೆ ತೊಡಗಿಸ್ಕೊಂಡಿರೋದ್ರಿಂದಾನೆ ಇವತ್ತು ಆ ಸರಸ್ವತಿ ಕೃಪಾ ಕಟಾಕ್ಷ ನಿಮಗೆ ಸಿಕ್ಕಿ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಕೂಡ ಬಂದಿದೆ.
0: ನನಗೆ ಇವತ್ತು ಇಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದು ತುಂಬಾ ಸಂತೋಷ ಆಗ್ತಾ ಇದೆ. ಯಾಕೆಂದ್ರೆ ನಾನು ಇಲ್ಲಿ ಬಂದು ಕಾರ್ಯಕ್ರಮಗಳೆಲ್ಲ ಕೊಟ್ಟು ಆ ಹಳೆ ದಿನಗಳು ನೋಡಿ, 50 ವರ್ಷದ ಹಿಂದೆ ಅಂತಾನೆ ಇಟ್ಕೊಳ್ಳಿ, ಇಟ್ ವಾಸ್ ಇನ್ 70s ಐ ಯೂಸ್ ಟು ಕಮ್ ಹಿಯರ್, ಅಂತ ಒಂದು ಹಳೆಯ ನೆನಪುಗಳೆಲ್ಲ ಹಾಗೆ ಮೆಲುಕು ಹಾಕೋತಾ ಇದೆ ಇಲ್ಲಿ ಬಂದಾಗ. ನಮ್ಮ ಆಕಾಶವಾಣಿ ಬೆಂಗಳೂರು ಮರೆಯೋಂಗೆ ಇಲ್ಲ, ಬಿಕಾಸ್ ಐ ಹ್ಯಾವ್ ಗ್ರೋನ್ ಹಿಯರ್ ದಿಸ್ ಆರ್ಗನೈಸೇಷನ್. ಅಫ್ಕೋರ್ಸ್ ಆಕಾಶವಾಣಿನೇ
1: ಮರೆಯೋಂಗಿಲ್ಲ,
0: ಅದು ನನ್ನ ಜೊತೆ ಅಷ್ಟು ಮಟ್ಟಿಗೆ ಒಂದು ಜುಡಾವಿದೆ.
1: ಸಾಕಷ್ಟು ಜನ ಕಲಾವಿದರನ್ನ ಪೋಷಿಸಿ ಬೆಳೆಸಿರುವಂತಹ ತಾಯಿ ಮಾತೃ ಸಂಸ್ಥೆ ಇದು.
0: ಖಂಡಿತ ಖಂಡಿತ.

0: ಜನಗಳು ಬರ್ತಾರೆ ಹೋಗ್ತಾರೆ, ಆಫೀಸರ್ಸ್ ಇರ್ತಾರೆ ಇಲ್ಲ, ಬಟ್ ಆಕಾಶವಾಣಿ ಸಚ್ ಅನ್ ಆರ್ಗನೈಸೇಷನ್ ವಿಚ್ ಇಸ್ ಬೀನ್ ಆಫ್ ಗ್ರೇಟ್ ಹೆಲ್ಪ್ ಟು ಆರ್ಟಿಸ್ಟ್.
1: ಒಂದು ದೊಡ್ಡ ಆಲದ ಮರ ಇದ್ದಾರೆ, ಇದ್ರ ಕೆಳಗಡೆ ಸಾಹಿತಿಗಳು ಬೆಳೆದಿದ್ದಾರೆ, ಸಂಗೀತಜ್ಞರು ಬೆಳೆದಿದ್ದಾರೆ,
0: ಎಂಥ ಒಂದು ಸಂಸ್ಥೆ. ಅಂಡ್ ಇವತ್ತಿಗೂ ಆಕಾಶವಾಣಿಯ ಒಂದು ಒಬ್ಬ ಕಲಾವಿದ ಅಂದ್ರೆ ಅದಕ್ಕೊಂದು ಒಂದು ಸ್ಥಾನ, ಒಂದು ಮರ್ಯಾದೆ, ಒಂದು ಗೌರವ ಅದಿದ್ದೇ ಇದೆ. ಎಷ್ಟೋ ಜನಕ್ಕೆ ಈ ಗ್ರೇಡ್ ಇಂದ ಕೆಲಸಗಳು, ಸ್ಕೂಲ್ ಅಲ್ಲಿ ಮ್ಯೂಸಿಕ್ ಸ್ಕೂಲ್ ಅಲ್ಲಿ ಕೆಲಸಗಳು ಈ ತರ ಎಲ್ಲ ಆಗಿರೋದು ಇದೆ, ಆಗ್ತಾ ಇರೋದು ಇದೆ, ಅಷ್ಟು ಒಂದು ಅದಕ್ಕೆ ಬೆಲೆ. ಸೊ ಈ ರೀತಿಯಲ್ಲಿ ನಂಗೆ ಸಂಗೀತ ಸೇವೆ ಮಾಡೋಕೆ ಇದೇ ನನ್ನ ಧ್ಯೇಯ. ಒಳ್ಳೆ ಸಂಗೀತನ ಪಾರಂಪರಿಕವಾಗಿ ಬಂದಿರುವಂತಹ ಸಂಗೀತ, ಶಾಸ್ತ್ರೀಯ ಸಂಗೀತ, ಅದು ಚೆನ್ನಾಗಿ ಬೆಳಿಬೇಕು. ಆ ದಿಸೆಯಲ್ಲಿ ನನ್ನ ಪ್ರಯತ್ನ ಸಾಗಲಿ ಅಂತ ನಾನು ಆಸೆ ಪಡ್ತೀನಿ. ದೇವಿ ಸರಸ್ವತಿಯ ಕೃಪೆಯಿಂದ ನಿಮ್ಮೆಲ್ಲರ ಒಂದು ಅಭಿಮಾನ ವಿಶ್ವಾಸ ಹೀಗೆ ಇರಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ.
1: ನಿಮ್ಮ ಆಶಯ ಈಡೇರಲಿ ಅಂತ ನಾವು ಕೂಡ ಹಾರೈಸ್ತೀವಿ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮೊಂದಿಗೆ ನಿಮ್ಮ ಸಮಯ ಕಳೆದಿದ್ದಕ್ಕಾಗಿ ಅನಂತ ಧನ್ಯವಾದಗಳು.
0: ಧನ್ಯವಾದಗಳು ಮೇಡಮ್, ನನಗೂ ತುಂಬಾ ಸಂತೋಷ. ಶ್ರೋತೃವರ್ಗಕ್ಕೆ ಮತ್ತೊಮ್ಮೆ ನನ್ನ ನಮಸ್ಕಾರ. ಥ್ಯಾಂಕ್ ಯು.
1: ಕೇಳಿದರೆ ಇದುವರೆಗೂ ನಮ್ಮ ಜೊತೆಯಾಗಿದ್ದವರು ಹಿರಿಯ ಸಂಗೀತಜ್ಞ ಡಾಕ್ಟರ್ ಕೆ ವಾಗೀಶ್ ಅವರು. ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಬಂದಂತಹ ಸಂದರ್ಭದಲ್ಲಿ ಇವರೊಂದಿಗೆ ನಮ್ಮ ಮಾತುಕತೆಯನ್ನ ಇದುವರೆಗೂ ಕೇಳ್ತಾ ಇದ್ರಿ. ಇದರೊಂದಿಗೆ ಈ ಕಾರ್ಯಕ್ರಮವನ್ನು ಮುಗಿಸೋಣ. ನಮಸ್ಕಾರ.
2: ಇದುವರೆಗೆ 2025 ಸಾಲಿನ ಪ್ರತಿಷ್ಠಿತ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಪಡೆದ ಸಂದರ್ಭದಲ್ಲಿ ಹಿರಿಯ ಸಂಗೀತ ಕಲಾವಿದರಾದ ವಿದ್ವಾನ್ ಆನೂರು ಅನಂತಕೃಷ್ಣ ಶರ್ಮಾ ಹಾಗೂ ಡಾಕ್ಟರ್ ಕೆ ವಾಗೀಶ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಕೆಎಲ್ ರಾಜೇಶ್ವರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಪ್ರಿಯ ಶ್ರೋತೃಗಳೇ, ಇದೀಗ ಈ ಪ್ರಸಾರದಲ್ಲಿ ನಾನು ನಿಮ್ಮೊಂದಿಗೆ ಪೌಡಂಡ ಡೇಸಿ ರೋಷನ್.

0: ಈಗ ಸಮಯ 10:30 ಆಗಲಿದೆ.
1: ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಪ್ರಸ್ತುತಪಡಿಸುತ್ತಿದೆ ಆರ್ಟಿಸ್ಟ್ರಿ ಶೋ. ಇದೇ ಜುಲೈ 17 ರಿಂದ 27 ರವರೆಗೆ ಅತ್ಯಾಕರ್ಷಕ ಚಿನ್ನ, ವಜ್ರ ಹಾಗೂ ಅಮೂಲ್ಯ ರತ್ನಾಭರಣಗಳ ಸಾಂಪ್ರದಾಯಿಕ ಮತ್ತು ವಿನೂತನ ವಿನ್ಯಾಸಗಳ ವಿಶೇಷ ಪ್ರದರ್ಶನ ಹಾಗೂ ಖರೀದಿಯ ಅವಕಾಶ. ಈ ವಿಶೇಷ ಸೌಲಭ್ಯಗಳನ್ನು ಆನಂದಿಸಿ, ಭೇಟಿ ನೀಡಿ ಮಲಬಾರ್ ಗೋಲ್ಡನ್ ಡೈಮಂಡ್ಸ್, ಬಿಎನ್ ರೋಡ್, KSRTC ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್, ಮೈಸೂರು.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಪ್ರಸ್ತುತಪಡಿಸುತ್ತಿದೆ ಆರ್ಟಿಸ್ಟ್ರಿ ಶೋ. ಇದೇ ಜುಲೈ 17 ರಿಂದ 27 ರವರೆಗೆ ಅತ್ಯಾಕರ್ಷಕ ಚಿನ್ನ, ವಜ್ರ ಹಾಗೂ ಅಮೂಲ್ಯ ರತ್ನಾಭರಣಗಳ ಸಾಂಪ್ರದಾಯಿಕ ಮತ್ತು ವಿನೂತನ ವಿನ್ಯಾಸಗಳ ವಿಶೇಷ ಪ್ರದರ್ಶನ ಹಾಗೂ ಖರೀದಿಯ ಅವಕಾಶ. ಈ ವಿಶೇಷ ಸೌಲಭ್ಯಗಳನ್ನು ಆನಂದಿಸಿ, ಭೇಟಿ ನೀಡಿ ಮಲಬಾರ್ ಗೋಲ್ಡನ್ ಡೈಮಂಡ್ಸ್, ಬಿಎನ್ ರೋಡ್, KSRTC ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್, ಮೈಸೂರು.
0: ಪ್ರಿಯ ಶ್ರೋತೃಗಳೇ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ ಮಡಿಕೇರಿ, ಗಾನ ಬಜಾನ, ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿ. ನವ ನವೀನ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನ ಬಜಾನ.
0: ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಗಾಂಧಿ ಟಾಕ್ಸ್ ಚಿತ್ರದ ಗೀತೆ. ಹಾಡಿದ್ದಾರೆ ಶ್ರೇಯಾ ಘೋಷಾಲ್, ಸಾಹಿತ್ಯ ಕುಮಾರ್ ಅವರದ್ದು, ಸಂಗೀತ ಸಂಯೋಜನೆ ಮಾಡಿದ್ದಾರೆ AR ರೆಹಮಾನ್.

ಇನ್ನು ಕೇಳೋಣ. ಜಾವೇದ್ ಅಖ್ತರ್ ಅವರ ಸಾಹಿತ್ಯಕ್ಕೆ ಅನು ಮಲ್ಲಿಕ್ ಹಾಗೂ ಮಿಥುನ್ ರಾಗ ಸಂಯೋಜನೆ ಮಾಡಿರುವ ಬಾರ್ಡರ್ ಟು ಚಿತ್ರದ ಗೀತೆ. ಮೂಡಿಬರುವ ಧ್ವನಿಗಳು ವಿಶಾಲ್ ಮಿಶ್ರಾ ಹಾಗೂ ರೂಪ್ ಕುಮಾರ್ ರಾಥೋಡ್ ಅವರದ್ದು.

ಇನ್ನು ಕೇಳೋಣ. ದೇವೇಂದರ್ ಪಾಲ್ ಸಿಂಗ್, ವಿದ್ಯಾ ಗೋಪಾಲ್ ಹಾಗೂ ವಿಜಯ್ ಧುರಿ ಅವರ ಧ್ವನಿಯಲ್ಲಿ ಆಪ್ ಜೈಸಾ ಕೋಯಿ ಚಿತ್ರದ ಗೀತೆ. ಸಂಗೀತ ಅಳವಡಿಸಿದ್ದಾರೆ ಜಸ್ಟಿನ್ ಪ್ರಭಾಕರನ್, ಸಾಹಿತ್ಯ ರಾಜಶೇಖರ್ ಅವರದ್ದು.

ಪ್ರಿಯ ಶ್ರೋತೃಗಳೇ, ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಆಕಾಶವಾಣಿಯ ಮಡಿಕೇರಿ ಕೇಂದ್ರದಿಂದ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಆಲಿಸುತ್ತಿರುವಿರಿ. ಈಗ ಸಮಯ 10:44. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇನ್ನು ಮುಂದೆ ಕೇಳೋಣ ಮಧುಬಂತಿ ಭಕ್ಜಿ ಅವರ ಸ್ವರದಲ್ಲಿ ಆಜಾದ್ ಚಿತ್ರದ ಗೀತೆ. ಅಮಿತಾ ಭಟ್ಟಾಚಾರ್ಯ ಅವರ ಸಾಹಿತ್ಯಕ್ಕೆ ಅಮಿತ್ ತ್ರಿವೇದಿ ಅವರ ಸಂಗೀತವಿದೆ.

ಬಾಘಿ ಫೋರ್ ಚಿತ್ರಕ್ಕಾಗಿ ಜೋಶ್ ಬ್ರಾರ್ ಹಾಗೂ ಪರಂಪರಾ ಟಂಡನ್ ಹಾಡಿರುವ ಗೀತೆಯನ್ನು ಇನ್ನು ಮುಂದೆ ಕೇಳೋಣ. ಸಾಹಿತ್ಯ ಕುಮಾರ್ ಹಾಗೂ ಜೋಶ್ ಬ್ರಾರ್ ಅವರದ್ದು, ಸಂಗೀತ ಸಂಯೋಜನೆ ಮಾಡಿದ್ದಾರೆ ಅಹಸ್ ಹಾಗೂ ಸಲಾಮತ್ ಅಲಿ ಮೊಟಾಯ್.

ಮುಂದಿನ ಗೀತೆಗೆ ಸಾಹಿತ್ಯವನ್ನು ಒದಗಿಸಿದ್ದಾರೆ ಇರ್ಷಾದ್ ಕಾಮಿಲ್, ಸಂಗೀತ ತಮನ್ ಎಸ್ ಅವರದ್ದು, ಚಿತ್ರ ಬಾಬಿ ಜಾನ್, ಮೂಡಿಬರುವ ಧ್ವನಿಗಳು ದಿಲ್ಜಿತ್ ದೊಸಾಂಜ್ ಹಾಗೂ ಧೀ ಅವರದ್ದು.

ಪ್ರಿಯ ಶ್ರೋತೃಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಧುರಂಧರ್ ಚಿತ್ರದ ಗೀತೆಯನ್ನು. ಸಾಹಿತ್ಯ ರಚಿಸಿ ಮಧುಬಂತಿ ಬಗ್ಚಿ ಅವರೊಂದಿಗೆ ಹಾಡಿದ್ದಾರೆ ಜಾಸ್.

ಇದುವರೆಗೆ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

0: ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಪ್ರಸ್ತುತಪಡಿಸುತ್ತಿದೆ ಆರ್ಟಿಸ್ಟ್ರಿ ಶೋ. ಇದೇ ಜುಲೈ 17 27 ಅತ್ಯಾಕರ್ಷಕ ಚಿನ್ನ, ವಜ್ರ ಹಾಗೂ ಅಮೂಲ್ಯ ರತ್ನಾಭರಣಗಳ ಸಾಂಪ್ರದಾಯಿಕ ಮತ್ತು ವಿನೂತನ ವಿನ್ಯಾಸಗಳ ವಿಶೇಷ ಪ್ರದರ್ಶನ ಹಾಗೂ ಖರೀದಿಯ ಅವಕಾಶ. ಈ ವಿಶೇಷ ಸೌಲಭ್ಯಗಳನ್ನು ಆನಂದಿಸಿ ಭೇಟಿ ನೀಡಿ ಮಲಬಾರ್ ಗೋಲ್ಡನ್ ಡೈಮಂಡ್ಸ್, ಬಿಎನ್ ರೋಡ್, ಕೆಎಸ್ಆರ್ಟಿಸಿ ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್, ಮೈಸೂರು.
1: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ, ಕಂಪನಾಂಕ FM 103.1 ಮೆಗಾಹರ್ಟ್ಸ್. ಈಗ ಸಮಯ 11:20. ಪ್ರಿಯ ಶ್ರೋತೃಗಳೇ, ಇನ್ನು ಗಾನಡಂಗುರ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.

ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ. ಕೃಷ್ಣ ನೀ ಬೇಗನೆ ಬಾರೋ ಚಿತ್ರಕ್ಕಾಗಿ ಎಸ್ ಜಾನಕಿ ಅವರು ಹಾಡಿರುವ ಗೀತೆಯನ್ನು. ಸಾಹಿತ್ಯ ಚಿ ಉದಯಶಂಕರ್ ಅವರದ್ದು, ಸಂಗೀತ ಅಳವಡಿಸಿದ್ದಾರೆ ಬಪ್ಪಿಲಹರಿ.

ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಇಳಯರಾಜ ಸಂಗೀತ ಅಳವಡಿಸಿರುವ ಪಲ್ಲವಿ ಅನುಪಲ್ಲವಿ ಚಿತ್ರದ ಗೀತೆಯನ್ನು ಇನ್ನು ಮುಂದೆ ಕೇಳೋಣ. ಹಾಡಿದ್ದಾರೆ ಎಸ್ ಜಾನಕಿ.

ಸತ್ಯಪ್ರಕಾಶ್ ಅವರ ಧ್ವನಿಯಲ್ಲಿ ಕೇಳೋಣ ಯಾವ ಮೋಹನ ಮುರಳಿ ಕರೆಯಿತು ಚಿತ್ರದ ಗೀತೆ. ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್ ಅವರದ್ದು, ಸಂಗೀತ ಅಳವಡಿಸಿದ್ದಾರೆ ಅನಿಲ್ ಸಿಜೆ.

ಗಾನಲಹರಿ. ಯುವ ಸ್ನೇಹಿತರೆ, ನೀವು ಕೂಡ ಹಾಡ್ತೀರಾ? ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ರಂಗಗೀತೆ, ನಿಮ್ಮಲ್ಲಿರುವಂತಹ ಪ್ರತಿಭೆಯನ್ನ ಹೊರತರುವತ್ತ ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಒಂದು ಹೆಜ್ಜೆಯನ್ನ ಇಟ್ಟಿದೆ. ಅದೇ ಕಾರ್ಯಕ್ರಮ ಗಾನಲಹರಿ.

ಗೆಲ್ಲಬಹುದು. ಅದಕ್ಕಾಗಿ ನೀವು ಮಾಡಬೇಕಿರುವುದು ಇಷ್ಟು. ಸೋಮವಾರದಿಂದ ಶುಕ್ರವಾರದವರೆಗೆ ರಜಾ ದಿನಗಳನ್ನ ಹೊರತುಪಡಿಸಿ ನಿಲಯದ ಮುಖ್ಯಸ್ಥರನ್ನ ಸಂಪರ್ಕಿಸಿ ಕಾರ್ಯಕ್ರಮವನ್ನ ಪ್ರಸ್ತುತಪಡಿಸಲು ದಿನಾಂಕವನ್ನ ಪಡೆಯಬೇಕಾಗುತ್ತದೆ. ಯುವ ಸ್ನೇಹಿತರೆ, ಇದು ನಿಮಗಾಗಿ ಗಾನಲಹರಿ. ಹಾಡುವ ಪ್ರತಿಭೆಗಳಿಗೆ ಒಂದು ಅವಕಾಶ. ಗಾನಲಹರಿ ಯುವ ವಾಣಿ, ಇದು ನಿಮ್ಮ ವಾಣಿ.

0: ನಮ್ಮ ಭಾವನೆಗಳಲ್ಲಿ ಇನ್ನೊಬ್ಬ ಮನಸ್ಸಿನ ಸ್ಪಂದನೆ, ಇನ್ನೊಬ್ಬನ ಭಾವನೆಗಳು ರೀಚ್ ಆಗೋದು, ಅವರು ರೆಸ್ಪಾಂಡ್ ಮಾಡೋದ್ರ ಬಗ್ಗೆ ನಾವು ತುಂಬಾ ತಲೆ ಕೆಡಿಸ್ಕೋತೀವಿ. ಬಟ್ ಈಚ್ ಪರ್ಸನ್ ಇಸ್ ಡಿಫ್ರೆಂಟ್.
1: ವಿಶೇಷ ಕಾರ್ಯಕ್ರಮದಲ್ಲಿ ಖ್ಯಾತ ಹೃದ್ರೋಗ ತಜ್ಞರಾದ ಡಾಕ್ಟರ್ ಕೇಶವಮೂರ್ತಿ ವಿ ಅವರ ಮಾತುಗಳು.
0: ಪಿಕ್ಚರ್ ನೋಡಲ್ಲ, ಟಿವಿ ನೋಡಲ್ಲ, ಮೊಬೈಲ್ ಸೋಷಿಯಲ್ ಮೀಡಿಯಾ ನೋಡಲ್ಲ. ಪೇಷಂಟ್ ಗಳಿಗೆ ಏನ್ ಸಹಾಯ ಬೇಕಾದ್ರೆ ಮಾಡ್ತಾರೆ. ಬೇಕಾದ್ರೆ ಪೇಷಂಟ್ ಗಳು ಟ್ರೀಟ್ಮೆಂಟ್ ತಗೊಂಡ್ಬಿಟ್ಟು ಅವ್ರಿಗೆ ತುಂಬಾ ಕಷ್ಟ, ಜೋಬಿನ ದುಡ್ಡು ಕೊಟ್ಬಿಡ್ತಾರೆ ಅವ್ರಿಗೆ. ಆತರ ಸೇವಾ ಮನೋಭಾವ, ಆ ಸೇವೆಯೇ ತನ್ನ ಕರ್ತವ್ಯ ಅನ್ಕೊಂಡು ತುಂಬಾ ಸಿಂಪಲ್ ಆಗಿ ಬದುಕಿರುವಂತಹ ಜೀವಂತವಾದ ದೇವರು ಅಂದ್ರೆ ಅವರು ಅಂತ ಹೇಳ್ಬೇಕು. ಡಾಕ್ಟರ್ ಪಿ ಕೆ ಡ್ಯಾಶ್.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಪ್ರಿಯ ಶ್ರೋತೃಗಳೇ, ಈಗ ಸಮಯ 11:19:48. ಗಾನಡಂಗುರ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇನ್ನು ಮುಂದೆ ಕೇಳೋಣ ಮನದ ಕಡಲು ಚಿತ್ರದ ಗೀತೆ. ಹಾಡಿದ್ದಾರೆ ಸಂಜಿತ್ ಹೆಗ್ಡೆ, ಸಾಹಿತ್ಯ ಯೋಗರಾಜ್ ಭಟ್ ಅವರದ್ದು, ಸಂಗೀತ ಸಂಯೋಜನೆ ಮಾಡಿದ್ದಾರೆ ವಿ ಹರಿಕೃಷ್ಣ.

ಎಂ ಬಿ ಬಸವಣ್ಣ ಅವರ ಸಾಹಿತ್ಯಕ್ಕೆ ಎಂ ಎಸ್ ತ್ಯಾಗರಾಜ ಅವರು ಸಂಗೀತ ಅಳವಡಿಸಿರುವ ಮನದ ಮರೆಯಲ್ಲಿ ಚಿತ್ರದ ಗೀತೆಯನ್ನು ಇನ್ನು ಮುಂದೆ ಕೇಳೋಣ. ಹಾಡಿದ್ದಾರೆ ಅನನ್ಯ ಭಗತ್.

0: ಸ್ನೇಹಿತರೆ, ಇದೇ ಭಾನುವಾರ ಅಂದ್ರೆ ಜುಲೈ 19ರ ಯುವವಾಣಿ ಕಾರ್ಯಕ್ರಮದಲ್ಲಿ ದೇವಿಗೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ವಿವಿಧ ಕೋರ್ಸ್ಗಳಿಗೆ ಪ್ರವೇಶಾತಿ ಹೇಗೆ, ಈ ಕುರಿತಾಗಿ ಮಾಹಿತಿಯನ್ನ ನೀಡುತ್ತಾರೆ ಕೊಡಗಿನ ಮಡಿಕೇರಿಯ ಕೆಎಸ್ಒಯು ಪ್ರಾದೇಶಿಕ ಕಚೇರಿಯ ನಿರ್ದೇಶಕಿಯಾದ ಮುಕ್ಕಟೀರ ಸ್ಮಿತಾ ಸುಬ್ಬಯ್ಯ.
1: ಡಿಪ್ಲೊಮಾ ಕೋರ್ಸ್ ಅಷ್ಟೇ, 10+12 ಬೇಸ್ಡ್ ಅಂದ್ರೆ ಸೆಕೆಂಡ್ ಪಿಯು ಆದವರಿಗೆ 1 ಇಯರ್ ಕೋರ್ಸ್ ಬರುತ್ತೆ. ಇದರಲ್ಲೂ 7,000, 8,000, 9,000 ಹೀಗೆ ಫೀಸ್ ಡಿಫ್ರೆಂಟ್ ಆಗಿರುತ್ತೆ. ಇನ್ನು ಏರ್ಲಿ ಚೈಲ್ಡ್ಹುಡ್ ಕೇರ್ ಅಂಡ್ ಎಜುಕೇಷನ್ ಅಂತ DIP ಅಂತೇಳಿ ಒಂದು ಡಿಪ್ಲೊಮಾ ಕೋರ್ಸ್ ಬರುತ್ತೆ, ಅದಕ್ಕೆ ಮಾತ್ರ 19,660 ಆಗುತ್ತೆ.
0: ಟ್ಯೂನ್ ಮಾಡಿ FM 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಸಮಯ ಭಾನುವಾರ ಸಂಜೆ 5 ಗಂಟೆಗೆ. ಸ್ನೇಹಿತರೆ, ಕಾರ್ಯಕ್ರಮವನ್ನ ಕೇಳ್ತೀರಲ್ಲ ದೇವಿಗೆ.
1: ಹವ್ಯಾಸದಲ್ಲಿ ನಾವು ಪುಸ್ತಕದ ಕಡೆ ಸ್ವಲ್ಪ ಒಲವನ್ನು ತೋರ್ಬೇಕಾಗುತ್ತೆ. ಒಳ್ಳೆ ಪುಸ್ತಕ ನಮ್ಮ ಜೀವನದ ದಾರಿಯನ್ನೇ ಬದಲಿಸುತ್ತೆ.
2: ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಪ್ರಸ್ತುತ ಪಡಿಸುತ್ತಿದೆ ಆರ್ಟಿಸ್ಟ್ರಿ ಶೋ. ಇದೇ ಜುಲೈ 17ರಿಂದ 27ರವರೆಗೆ ಅತ್ಯಾಕರ್ಷಕ ಚಿನ್ನ, ವಜ್ರ ಹಾಗೂ ಅಮೂಲ್ಯ ರತ್ನಾಭರಣಗಳ ಸಾಂಪ್ರದಾಯಿಕ ಮತ್ತು ವಿನೂತನ ವಿನ್ಯಾಸಗಳ ವಿಶೇಷ ಪ್ರದರ್ಶನ ಹಾಗೂ ಖರೀದಿಯ ಅವಕಾಶ. ಈ ವಿಶೇಷ ಸೌಲಭ್ಯಗಳನ್ನು ಆನಂದಿಸಿ ಭೇಟಿ ನೀಡಿ ಮಲಬಾರ್ ಗೋಲ್ಡನ್ ಡೈಮಂಡ್ಸ್, BN ರೋಡ್, KSRTC ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್, ಮೈಸೂರು.

ಪ್ರಿಯ ಶ್ರೋತೃಗಳೇ, ಈಗ ಸಮಯ 11:30. ಗಮನಿಸಿ, ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರದಲ್ಲಿ ಶಿವಮೊಗ್ಗದ ವಾಗೀಶ್ವರಿ ಮಹಿಳಾ ಸಂಘದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯವಿದೆ. 12:35 ಆರೋಗ್ಯ ಕಾರ್ಯಕ್ರಮ, ಇದರಲ್ಲಿ ಹೃದಯದ ಆರೋಗ್ಯ ಈ ಕುರಿತು ಕಲಬುರಗಿಯ ಹೃದ್ರೋಗ ತಜ್ಞರಾದ ಡಾಕ್ಟರ್ ಅರುಣ್ ಕುಮಾರ್ ಹರಿದಾಸ್ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ. ಒಂದು ಗಂಟೆಗೆ ಪ್ರಗತಿಪಥ, ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮ. ಇಂದು ಪಿಎಂ ವಿಕಸಿತ್ ಭಾರತ್ ಜಿ ರಾಮ್ಜಿ ಯೋಜನೆಯ ಬಗ್ಗೆ ಮಾಹಿತಿ ಕೇಳಲಿದ್ದೀರಿ. ಒಂದು ಗಂಟೆ 30 ಪ್ರಚಲಿತ ಕನ್ನಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇನ್ನು ಈ ಸಂಜೆ 5:00 ಕೊಡವಸಿರಿಯಲ್ಲಿ ಆರೋಡತ್ ಆಯ್ಮೆ ಈ ಮಾಲಿಕೆಯಲ್ಲಿ ಪಟ್ಟೆದಾರ ಈ ವಿಷಯವಾಗಿ ಮಾತನಾಡುತ್ತಾರೆ ಬಾಜರಣಿಯಂಡ ಪಿ ಅಪ್ಪಣ್ಣ. ಅದಾದ ಬಳಿಕ ಐತಿಚಂಡ ರಮೇಶ್ ಉತ್ತಪ್ಪ ಅವರಿಂದ ಬಲ್ಲಾದೆ ಪಳಮೆ ಆಲಿಸಲಿದ್ದೀರಿ.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಗಾನಡಂಗುರ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇನ್ನು ಮುಂದೆ ಕೇಳೋಣ ಮ್ಯಾಡ್ ಲವ್ ಚಿತ್ರದ ಗೀತೆ. ಹಾಡಿದ್ದಾರೆ ಎಲ್ಎನ್ ಶಾಸ್ತ್ರಿ, ಸಾಹಿತ್ಯ ತೇಜಾಜಿ ಅವರದ್ದು, ಸಂಗೀತ ಸಂಯೋಜನೆ ಮಾಡಿದ್ದಾರೆ ಎಲ್ಎನ್ ಗೂಚಿ.

ಕುಮಾರ್ ಸಾನು ಅವರ ಧ್ವನಿಯಲ್ಲಿ ಸತ್ಯ ಇನ್ ಲವ್ ಚಿತ್ರದ ಗೀತೆಯನ್ನು ಕೇಳೋಣ. ಸಾಹಿತ್ಯ ಹೃದಯ ಶಿವ ಅವರದ್ದು, ಸಂಗೀತ ಅಳವಡಿಸಿದ್ದಾರೆ ಗುರು ಕಿರಣ್.

ಪ್ರಿಯ ಶ್ರೋತೃಗಳೇ, ಈ ಸಂಜೆ 4 ಗಂಟೆಗೆ ಕೊಡಗಿನ ಜನಪದ ಹಾಡುಗಳು ಕಾರ್ಯಕ್ರಮದಲ್ಲಿ ಬಾಳೋಪಾಟ್ ಹಾಗೂ ಸೋಬಾನೆ ಹಾಡುಗಳನ್ನು ಆಲಿಸಲಿದ್ದೀರಿ. ನಾಲ್ಕು ಗಂಟೆ 30 ನಿಮಿಷಕ್ಕೆ ನೆನಪು ನಿನಾದ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 5 ಗಂಟೆಗೆ ಕೊಡವಸಿರಿ, ಇದರಲ್ಲಿ ಆರೋಡತ್ ಆಯ್ಮೆ ಮಾಲಿಕೆಯಲ್ಲಿ ಪಟ್ಟೆದಾರ ಈ ವಿಷಯವಾಗಿ ಮಾತನಾಡುತ್ತಾರೆ ಪಾಚರಣಿಯಂಡ ಪಿ ಅಪ್ಪಣ್ಣ. ಇದಾದ ಬಳಿಕ ಬಲ್ಲಾದ ಪಳಮೆ ಪ್ರಸ್ತುತಿ ಐತಿಚಂಡ ರಮೇಶ್ ಉತ್ತಪ್ಪ. ಐದು ಗಂಟೆ 30 ನಿಮಿಷಕ್ಕೆ ಚಿತ್ರ ಕಾವೇರಿ ರಸಪ್ರಶ್ನೆಗಳನ್ನಾಧರಿಸಿದ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 0827222285. ಸಂಜೆ 6:50ಕ್ಕೆ ರೈತ ಧ್ವನಿ ಕಿಸಾನ್ ವಾಣಿ. ಈ ಕಾರ್ಯಕ್ರಮ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುತ್ತಿರುವುದು. ಇಂದು ಜಾಯಿಕಾಯಿ ಕೃಷಿ ಕುರಿತು ಡಾಕ್ಟರ್ ಬಿಆರ್ ಶರಣ್ಯ ಅವರೊಂದಿಗೆ ಸಂದರ್ಶನ, ಆನಂತರ ಕೃಷಿ ಮಾಹಿತಿ ಆಲಿಸಲಿದ್ದೀರಿ. ಈ ರಾತ್ರಿ 10 ಗಂಟೆಗೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಅಪಘಾತದಲ್ಲಿ ಉಂಟಾಗುವ ಸಮಸ್ಯೆಗಳಿಗೆ ಪ್ಲಾಸ್ಟಿಕ್ ಸರ್ಜರಿ ಕುರಿತು ತಜ್ಞ ವೈದ್ಯರಾದ ಡಾಕ್ಟರ್ ರಮ್ಯಾ ಬೀಡುಬೈಲು ಅವರೊಂದಿಗೆ ಸಂದರ್ಶನವಿದೆ.

ಪ್ರಿಯ ಶ್ರೋತೃಗಳೇ, ಬರುವ ಭಾನುವಾರ ಅಂದರೆ ಜುಲೈ 19ರಂದು ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗ್ತಾ ಇದೆ ಸ್ವರಸಾಂಗತ್ಯ.

0: ಶಾಶ್ವತ. ಜುಲೈ 19ರಂದು ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ಭೇಟಿಯಾಗೋಣ ಅಂತ್ಯಾಕ್ಷರಿ ಕಾರ್ಯಕ್ರಮದಲ್ಲಿ. ಆಕಾಶವಾಣಿ ಪ್ರಸಾರ ಮಾಡುವಂತಹ 2 ಸಾಲುಗಳಲ್ಲಿ ಕಡೆಯ ಅಕ್ಷರದಿಂದ ನಿಮ್ಮ ಹಾಡು ಆರಂಭವಾಗಲಿ. ಅಕ್ಷರ
1: ನನ್ನ ಹೃದಯ, ನನ್ನ ಹೃದಯ ಟುವಿ ಟುವಿ ಅನ್ನೋ ಸಮಯ.
0: ಸಿದ್ಧರಿರ್ತಿರಲ್ಲ ಕರೆ ಮಾಡೋದಿಕ್ಕೆ. ಟ್ಯೂನ್ ಮಾಡಿ FM 103.1 ಮೆಗಾ ಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಅಂತ್ಯಾಕ್ಷರಿ, ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ.
2: ಹಾಡು ಸೌಮ್ಯ.
3: ಗಾನಡಂಗುರ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಶ್ರೋತೃಗಳೇ, SB ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಕೇಳೋಣ ಕಾಲೇಜ್ ಕಾಲೇಜ್ ಚಿತ್ರದ ಗೀತೆಯನ್ನು. ಸಾಹಿತ್ಯ ಮಳವಳ್ಳಿ ಸಾಯಿಕೃಷ್ಣ ಅವರದ್ದು, ಸಂಗೀತ ಅಳವಡಿಸಿದ್ದಾರೆ ಗಾಂಧಿದಾಸ್.

ಲವ್ ಮಾಕ್ಟೈಲ್ 3 ಚಿತ್ರದ ಗೀತೆಯನ್ನು ಕೇಳೋಣ. ಈ ಗೀತೆಗೆ ಸಾಹಿತ್ಯವನ್ನು ಒದಗಿಸಿದ್ದಾರೆ ಶಶಾಂಕ್, ಸಂಗೀತ ಸಂಯೋಜನೆ ಮಾಡಿ ಹಾಡಿದ್ದಾರೆ ನಕುಲ್ ಅಭ್ಯಂಕರ್.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಸಂಜಿತ್ ಹೆಗ್ಡೆ ಅವರ ಧ್ವನಿಯಲ್ಲಿ ದಿ ರಾಜಾ ಸಾಬ್ ಚಿತ್ರದ ಗೀತೆಯನ್ನು. ಸಾಹಿತ್ಯ ಸಂತೋಷ್ ಶಿಂಡೆ ಅವರದ್ದು, ಸಂಗೀತ ಅಳವಡಿಸಿದ್ದಾರೆ ಎಸ್ ತಮನ್.

ಇದುವರೆಗೆ ಗಾನಡಂಗುರ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 12 ಗಂಟೆಯಾಗಲಿದೆ. ಇನ್ನು ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಇಂದು ವಿಶ್ವ ಹಾವು ದಿನ. ಭಯಕ್ಕಿಂತ ಜಾಗೃತಿ, ಜೀವವೈವಿಧ್ಯ ಸಂರಕ್ಷಣೆ ಮತ್ತು ಮಾನವ ಹಾವು ಸಂಘರ್ಷಗಳನ್ನು ಕಡಿಮೆ ಮಾಡುವ ಜನಜಾಗೃತಿ ಸಂದೇಶಗಳ ಮೇಲೆ ಕೇಂದ್ರೀಕರಿಸಿದೆ. ಕೇರಳದ ಭಾರತ್ ವಿಜ್ಞಾನ ತಂತ್ರಜ್ಞಾನ ಮತ್ತು ಪರಿಸರ ರಾಜ್ಯ ಮಂಡಳಿ ಈ ವರ್ಷ ಶೂನ್ಯ ಹಾವು ಕಡಿತ ಸಾವುಗಳು ಎಂಬ ಮಿಷನ್ ಅನ್ನು ನಡೆಸುತ್ತಿದೆ. ಧಾರವಾಡದ ಕೆಇ ಬೋರ್ಡ್ಸ್ ಪ್ರೌಢಶಾಲೆಯಲ್ಲಿ ನೇಚರ್ ರಿಸರ್ಚ್ ಸೆಂಟರ್ ವನ್ಯಜೀವಿ ತಜ್ಞ ಪ್ರೊಫೆಸರ್ ಗಂಗಾಧರ್ ಕಲ್ಲೂರ್ ಮಾರ್ಗದರ್ಶನದಲ್ಲಿ ಇಂದು ಮಧ್ಯಾಹ್ನ 2:30ಕ್ಕೆ ವಿದ್ಯಾರ್ಥಿಗಳಿಗೆ ಹಾವುಗಳ ಕುರಿತ ಪ್ರಾತ್ಯಕ್ಷಿಕೆ ಆಯೋಜಿಸಿದೆ. ದೇಶದಲ್ಲೇ ಅತಿ ಹೆಚ್ಚು ರಾಸಾಯನಿಕ ಗೊಬ್ಬರ ಬಳಸುವ ಜಿಲ್ಲೆಗಳಲ್ಲಿ ರಾಯಚೂರು 5ನೇ ಸ್ಥಾನದಲ್ಲಿದೆ ಎಂದು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಉಪಕುಲಪತಿ ಡಾ ಹನುಮಂತಪ್ಪ ಮಾಹಿತಿ ನೀಡಿದ್ದಾರೆ. ರಾಯಚೂರು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನ್ಯಾನೋ ಗೊಬ್ಬರ ಕುರಿತ ವಿಚಾರ ಸಂಕಿರಣ ಉದ್ಘಾಟಿಸಿ ಅವರು ಮಾತನಾಡಿದರು. ನ್ಯಾನೋ ಗೊಬ್ಬರಗಳ ವೈಜ್ಞಾನಿಕ ಬಳಕೆಯಿಂದ ಪೋಷಕಾಂಶ ಲಭ್ಯತೆ, ಉತ್ಪಾದನಾ ವೆಚ್ಚ ಕಡಿತಗೊಂಡು ಇಳುವರಿ ಹೆಚ್ಚಲು ಸಹಕಾರಿ ಎಂದರು. ವಿಜಯಪುರದ ಹಲಸಂಗಿ ಗೆಳೆಯರ ಪ್ರತಿಷ್ಠಾನದ 2022-24ರವರೆಗಿನ 3 ವರ್ಷಗಳ ವಾರ್ಷಿಕ ಗೌರವ ಹಾಗೂ ಯುವ ಪ್ರಶಸ್ತಿಗಳನ್ನು ಜಿಲ್ಲಾಧಿಕಾರಿ ಡಾ ಕೆ ಆನಂದ್ ಪ್ರಕಟಿಸಿದ್ದಾರೆ. ದಕ್ಷಿಣ ಕನ್ನಡದ ಡಾ ಬಿಎ ವಿವೇಕ್ ರೈ, ಕಲಬುರಗಿಯ ಪ್ರೊಫೆಸರ್ ಎಚ್ಟಿ ಪೋತೆ, ಬೆಂಗಳೂರು ನಗರ ಜಿಲ್ಲೆಯ ಶ್ರೀಮತಿ ನೇಮಿಚಂದ್ರ ವಾರ್ಷಿಕ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಯುವ ಪ್ರಶಸ್ತಿಗೆ ವಿಜಯಪುರದ ಡಾ ವಿನಯ್ ನಂದಿಹಾಳ್, ತುಮಕೂರಿನ ಡಾ ಕೆಎಂ ಗೋವಿಂದರಾಜು ಹಾಗೂ ಬೆಂಗಳೂರು ವಿಜಯನಗರದ ಶಶಿ ತರೀಕೇರಿ ಆಯ್ಕೆಯಾಗಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ವೇಳಾಪಟ್ಟಿಯನ್ನು ಕರ್ನಾಟಕ ಸೇರಿದಂತೆ 4 ರಾಜ್ಯಗಳಲ್ಲಿ 10 ದಿನಗಳಿಗೆ ವಿಸ್ತರಿಸಿ ಭಾರತೀಯ ಚುನಾವಣಾ ಆಯೋಗ ಆದೇಶಿಸಿದೆ. ಆಗಸ್ಟ್ 8ನೇ ತಾರೀಖಿನವರೆಗೆ ಬೂತ್ ಮಟ್ಟದ ಅಧಿಕಾರಿಗಳು ಗಣತಿ ನಮೂನೆ ವಿತರಣೆ, ಸಂಗ್ರಹಣೆ ಮತ್ತು ಗಣಕೀಕರಣ ಕಾರ್ಯ ಕೈಗೊಳ್ಳಲಿದ್ದಾರೆ. ಅಂತಿಮ ಮತದಾರರ ಪಟ್ಟಿ 19ನೇ ಅಕ್ಟೋಬರ್ಗೆ ಪ್ರಕಟವಾಗಲಿದೆ. ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ವಿಧಾನಸಭಾ ಕ್ಷೇತ್ರದ ಮತಗಟ್ಟೆ ಸಂಖ್ಯೆ 143ರಲ್ಲಿ ಒಟ್ಟು 1283 ಮತದಾರರಿದ್ದು, ಗಣಕೀಕರಣ ಕಾರ್ಯವನ್ನು ಜಿಲ್ಲೆಯಲ್ಲೇ ಮೊದಲು ಪೂರ್ಣಗೊಳಿಸುವಲ್ಲಿ ಅಂಗನವಾಡಿ ಶಿಕ್ಷಕಿ ಶೀಲಾ ಹಾಗೂ

0: ತಂಡ ಯಶಸ್ವಿಯಾಗಿದೆ. ಮತಗಟ್ಟೆ ಸಂಖ್ಯೆ 16 ವಡ್ಡರಹಟ್ಟಿಯ ಮತಗಟ್ಟೆ ಅಧಿಕಾರಿ ಎಲ್ಲಮ್ಮ ವಿಶೇಷ ಚೇತನರಾಗಿದ್ದು ವಿಶೇಷ ಮತದಾರರ ಪರಿಷ್ಕರಣೆ ಹಾಗೂ ಗಣಕೀಕರಣ ಕಾರ್ಯ ಪೂರ್ಣಗೊಳಿಸಿ ಮಾದರಿಯಾಗಿದ್ದಾರೆ. ಒಟ್ಟು 560 ಮತದಾರರ ಪೈಕಿ 537 ಮತದಾರರ ಮಾಹಿತಿಯನ್ನು ಅವರು ಯಶಸ್ವಿಯಾಗಿ ಡಿಜಿಟೈಸೇಷನ್ ಮಾಡಿದ್ದಾರೆ. ಜಿಲ್ಲಾಧಿಕಾರಿಗಳು ಸನ್ಮಾನಿಸಿ ಗೌರವಿಸಿದರು. ಧಾರವಾಡ ನಗರದ ಮತಗಟ್ಟೆ ಸಂಖ್ಯೆ 164 ಅಧಿಕಾರಿ ವಿಜಯಕುಮಾರ್ ಗೋವಿಂದಣ್ಣವರ್ ಶೇಕಡ 99% ಗಣತಿ ನಮೂನೆ ವಿತರಿಸಿ ಗಣಕೀಕರಣ ಕಾರ್ಯ ಆರಂಭಿಸಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಅವರು ಮಾಹಿತಿ ನೀಡಿದ್ದಾರೆ.
1: ನಾನು ಈಗಾಗಲೇ ನನ್ನ ದಿನದಡಿ 1067 ಮತದಾರರು ನೋಂದಾಯಿತರಾಗಿರುತ್ತಾರೆ. ಅದರಲ್ಲಿ ನಾನು 99% ಮತದಾರರಿಗೆ ಮತದಾನದ ಗಣತಿ ನಮೂನೆಗಳನ್ನು ತಲುಪಿಸಿರ್ತೇನೆ. ಅದರಲ್ಲಿ 35% ನಾನು ಮತದಾರರ ಗಣತಿ ನಮೂನೆಗಳನ್ನು ವಾಪಸ್ ಪಡ್ಕೊಂಡಿರ್ತೇನೆ. ಎಲ್ಲಾ ಮತದಾರರಿಗೂ ವಿನಂತಿ ಮಾಡ್ಕೊಳ್ಳೋದು ಏನಂದ್ರೆ, ಅವರವರ ಮತದಾನದ ಹಕ್ಕನ್ನು ಉಳಿಸಿಕೊಳ್ಳಿ, ಅವ್ರಿಗೇನು ಗಣತಿ ನಮೂನೆಗಳನ್ನು ಕೊಟ್ಟಿರ್ತೀವಿ ಅದನ್ನೆಲ್ಲ ಸರಿಯಾಗಿ ಭರ್ತಿ ಮಾಡಿ ನಮ್ಗಳಿಗೆ ತಲುಪಿಸ್ಲಿ, ಅಥವಾ ನಮಗೆ ಒಂದು ಕಾಲ್ ಮಾಡಿದ್ರೆ ನಾವೇ ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗ್ತೀವಿ. ಅದನ್ನ ಒಂದ್ ಸ್ವಲ್ಪ ಇಂಟಿಮೇಷನ್ ಮಾಡ್ರಿ. ಥ್ಯಾಂಕ್ ಯು.
0: ರಾಜ್ಯದ ಕರಾವಳಿ ಜಿಲ್ಲೆಗಳಾದ ಉತ್ತರ ಕನ್ನಡ, ಉಡುಪಿ ಹಾಗೂ ದಕ್ಷಿಣ ಕನ್ನಡಕ್ಕೆ ಬಿಸಿಲಿನ ಪ್ರಖರ ಝಳದ ಹಿನ್ನೆಲೆ ಹವಾಮಾನ ಇಲಾಖೆ ಇಂದಿಗೆ ಯೆಲ್ಲೋ ಅಲರ್ಟ್ ಘೋಷಿಸಿದೆ. ಮುಂಬರುವ 4 ದಿನ 3-5 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಹೆಚ್ಚಳವಾಗುವ ಸಾಧ್ಯತೆ ಇದೆ. ಸಾರ್ವಜನಿಕರು ಸೂಕ್ತ ಮುಂಜಾಗ್ರತೆ ವಹಿಸುವಂತೆ ಜಿಲ್ಲಾಡಳಿತಗಳು ಮನವಿ ಮಾಡಿವೆ. ಬೀದರ್ನಲ್ಲಿ ಸಾಮಾನ್ಯಕ್ಕಿಂತ 7 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಹೆಚ್ಚು ದಾಖಲಾಗಿದ್ದು 37 ಡಿಗ್ರಿ ಸೆಲ್ಸಿಯಸ್ ವರದಿಯಾಗಿದೆ. ರಾಯಚೂರಿನಲ್ಲಿ ಗರಿಷ್ಠ ಉಷ್ಣಾಂಶ 38.2 ಡಿಗ್ರಿ ಸೆಲ್ಸಿಯಸ್ಗೆ ಏರಿಕೆಯಾಗಿದೆ. ಉಳಿದ ಜಿಲ್ಲೆಗಳಲ್ಲಿಯೂ ಸಾಮಾನ್ಯಕ್ಕಿಂತ 2-4 ಡಿಗ್ರಿಗಳಷ್ಟು ಉಷ್ಣಾಂಶ ಹೆಚ್ಚಳವಾಗಿದೆ. ಧಾರವಾಡ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಐಐಟಿ ರಾಜ್ಯಸಭೆ ಸಂಸದರಾದ ಸುಧಾಮೂರ್ತಿ ಅವರನ್ನು ಪ್ರಥಮ ಬಾರಿಗೆ ಸಂಸ್ಥೆ ನೀಡುತ್ತಿರುವ ಗೌರವ ಡಾಕ್ಟರೇಟ್ಗೆ ಆಯ್ಕೆ ಮಾಡಿದೆ ಎಂದು ಐಐಟಿ ನಿರ್ದೇಶಕ ಪ್ರೊಫೆಸರ್ ವೆಂಕಪ್ಪಯ್ಯ ದೇಸಾಯಿ ತಿಳಿಸಿದ್ದಾರೆ. ನಾಡಿದ್ದು 18 ಮಧ್ಯಾಹ್ನ 3 ಗಂಟೆಗೆ ಐಐಟಿಯ ಪ್ರೇಕ್ಷಾ ಗೃಹದಲ್ಲಿ 7ನೇ ಘಟಿಕೋತ್ಸವ ನಡೆಯಲಿದೆ. ಹೊಸದಿಲ್ಲಿ ಐಐಟಿ ಪ್ರಾಧ್ಯಾಪಕ ಡಾಕ್ಟರ್ ಭೀಮ್ ಸಿಂಗ್ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
2: ಆಕಾಶವಾಣಿ ವನಿತಾ ವಿಹಾರ.
3: ಕೇಳುಗರಿಗೆಲ್ಲ ಇಂದಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಇವತ್ತಿನ ಈ ಕ್ರಮದಲ್ಲಿ ಶಿವಮೊಗ್ಗದ ವಾಗೀಶ್ವರಿ ಮಹಿಳಾ ಸಂಘದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ.
4: ಎಲ್ಲರಿಗೂ ನಮಸ್ಕಾರ. ಈಗ ವಾಗೀಶ್ವರಿ ಮಹಿಳಾ ಸಂಘದ ವತಿಯಿಂದ ಕಾರ್ಯಕ್ರಮವನ್ನು ಕೇಳೋಣವೇ. ಮೊದಲಿಗೆ ಗಣಪತಿಯ ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡೋಣ.

0: ಗಣಪತಿಯ ಸ್ತುತಿಯನ್ನು ಕೇಳಿದ್ರಲ್ಲ, ಈಗ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ನಾವು ಇಲ್ಲಿ ಎಲ್ಲರೂ ಸೇರಿದ್ದು ಯಾಕೆ ಹೇಳಿ? ದಾಸರ ಕೀರ್ತನೆಗಳಲ್ಲಿ ಅಧ್ಯಾತ್ಮ ತತ್ವಗಳು ಮತ್ತು ಸಾಮಾಜಿಕ ಮೌಲ್ಯಗಳು ಯಾವ ರೀತಿಯಲ್ಲಿ ಹಾಸುಹೊಕ್ಕಾಗಿವೆ ಎಂದು ನೋಡಲಿಕ್ಕೆ. 15-16 ಶತಮಾನದಲ್ಲಿ ಪ್ರಾರಂಭವಾದ ಈ ದಾಸ ಸಾಹಿತ್ಯ ಸಂಸ್ಕೃತ ಭಾಷೆಯಲ್ಲಿರುವ ವೇದ ಉಪನಿಷತ್ತಿನ ಸಾರವನ್ನು ಕನ್ನಡದಲ್ಲಿ ಬಹಳ ಸರಳವಾಗಿ ಹಾಡಿನ ರೂಪದಲ್ಲಿ ಹೇಳಿ ಜನಸಾಮಾನ್ಯರಿಗೆ ಅವರೆಲ್ಲ ಹತ್ತಿರವಾದರು. ಏನಂತೀರಿ ನಳಿನಕ್ಕ?
1: ಹೌದು, ದಾಸರು ಮಾನವನ ನಡೆ ನುಡಿಗಳ ಓರೆ ಕೋರೆಗಳನ್ನು ಕುರಿತು ಹೇಳಿದರು. ಜೀವನ ನಿರ್ವಹಣೆಗೆ ಅಮೂಲ್ಯ ಸಲಹೆಗಳನ್ನು ನೀಡಿದರು. ಮಾನವ ಜನ್ಮ ದೊಡ್ಡದು, ಇದ ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿರ ಎಂದು ಹೇಳಿದರು. ಮಾನವ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ, ನಜನ್ಮ ಬಂದಾಗ ಕೃಷ್ಣನ ಸ್ಮರಿಸಿ ಎಂದು ನಾಮಸ್ಮರಣೆಯ ಮಹತ್ವವನ್ನು ತಿಳಿಸಿದರು. ನಿನ್ನ ವಿಚಾರ ಏನು ಕಿರಣ?
2: ಹೌದು, ನಾಮಸ್ಮರಣೆಯನ್ನ ಮಾಡಿರಿ, ಆದರೆ ಭೂಟಿಗೆ ಡಂಭಾಚಾರ ಬೇಡ ಎಂದು ಕಿವಿಮಾತು ಹೇಳಿದರು. ಉದಯ ಕಾಲದಲ್ಲಿದ್ದು ಗಡಗಡ ನಡಗುತ ನದಿಯಲ್ಲಿ ಮಿಂದೆವೆಂದು ಹೇಳುತ್ತಲೇ ಮದ ಮತ್ಸರ ಕ್ರೋಧ ಒಳಗೆ ತುಂಬಿಟ್ಟುಕೊಂಡು ಉಳಿದವರಿಗೆ ತಾವು ಮಹಾಭಕ್ತರು ಎಂದು ತೋರಿಸುವ ಪರಿಯನ್ನ ಟೀಕಿಸಿದರು. ನಿನಗೆ ಹೇಗೆ ಅನಿಸುತ್ತದೆ?
3: ನಾವು ಹರಿದಾಸರಿಂದ ಬಹಳ ಕಲಿಯುವುದು ಇದೆ. ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ ಎಂದು ಹೇಳಿ ಮಾತಿನಲ್ಲಿ ಹಿಡಿತವಿರಲಿ ಎಂದು ಬೋಧಿಸಿದ್ದಾರೆ. ಚಾಡಿ ಹೇಳುತ್ತಾ ಕುರಬೇಡ, ಸತತವಾಗಿ ಹರಿಯ ಸ್ಮರಣೆಯನ್ನು ಮಾಡು ಎಂಬ ಹಿತವಚನವನ್ನು ಹೇಳಿದ್ದಾರೆ, ಅಲ್ಲವೇ ಪ್ರತಿಮಕ್ಕ?
0: ಶ್ರೀ ವ್ಯಾಸರಾಯಿಂದ ಅಂಬೆಗಾಲಿಟ್ಟ ಕೀರ್ತನಾ ಸಾಹಿತ್ಯ ಕನಕದಾಸರು, ಪುರಂದರದಾಸರು, ಜಗನ್ನಾಥದಾಸರಂತಹ ಮೇಧಾವಿಗಳಿಂದ ಹುಲಾಗಿ ಬೆಳೆಯಿತು. ಮಾನವ ಜನ್ಮ ಬಂದಾಗ ಅದನ್ನು ಸಾರ್ಥಕ ಪಡಿಸಿಕೋ, ಅದು ಸ್ಥಿರವಲ್ಲ. ಯಾಕೆಂದರೆ ಸತ್ತಾಗ ನಿನ್ನ ಹಿಂದೆ ಸತಿ ಸುತರು ಧನ ಧಾನ್ಯ ಯಾವುದೂ ಬರುವುದಿಲ್ಲ ಎಂದು ಈ ಹಾಡಿನ ಮೂಲಕ ತಿಳಿಸಿದ್ದಾರೆ. ಕೇಳಿ.

0: ಪುರಂದರ ದಾಸರು ಸಂಸಾರದ ನಿಸ್ಸಾರತೆಯನ್ನು ಮನಗಂಡು ಭಕ್ತಿ ಮಾರ್ಗದಲ್ಲಿ ಮುನ್ನಡೆಯುವ ಹಂಬವನ್ನು ಈ ಹಾಡಿನಲ್ಲಿ ವ್ಯಕ್ತಪಡಿಸಿದ್ದಾರೆ. ಭಕ್ತ ಮತ್ತು ಪರಮಾತ್ಮ ಸಂಬಂಧ ತಮ್ಮ ಕೀರ್ತನೆಗಳಲ್ಲಿ ಎಳೆ ಎಳೆಯಾಗಿ ಬಿಡಿಸಿ ತೋರಿಸಿದ್ದಾರೆ. ಅಲೆಮಾರಿಯಂತೆ ಅವಧುರಂತೆ ತಿರುಗುತ್ತಿದ್ದ ದಾಸರಿಗೆ ಜನಜೀವನದ ಆಳವಾದ ಗ್ರಹಿಕೆ, ಜನರ ಜೀವನದ ನಾಡಿ ಮಿಡಿತದ ಅರಿವಿತ್ತು. ಆದ್ದರಿಂದ ಅವರು ಸಮಾಜದ ಓರೆ ಕೊರೆಗಳನ್ನು ತಮ್ಮ ಗೀತೆಯಲ್ಲಿ ಸರಿಪಡಿಸಲು ಯತ್ನಿಸಿದ್ದಾರೆ.
1: ಮನುಷ್ಯ ಜನ್ಮ ಬಲು ಅಪರೂಪ. ಯಾಕೆ ಗೊತ್ತೇ? ಈ ಜೀವ 83,99,999 ಜೀವರಾಶಿಗಳನ್ನು ದಾಟಿ ಬರಬೇಕು. ಯಾವಾಗ ನಿನಗೆ ಮನುಷ್ಯ ಜನ್ಮ ಸಿಕ್ಕಿ ನೀನು ಪರಮಾತ್ಮನನ್ನು ಹೊಂದಲು ಪ್ರಯತ್ನ ಮಾಡುವುದಿಲ್ಲವಾದರೆ ಮತ್ತೆ ಪುನಃ ಯುಗ ಯುಗಗಳು ಬೇಕು ನೀನು ಪರಮಾತ್ಮನನ್ನು ಸೇರಿಸಲಿಕ್ಕೆ ಎಂದು ಈ ಹಾಡಿನ ಮೂಲಕ ಎಚ್ಚರಿಸಿದ್ದಾರೆ.
0: ಈಗ ಹಾಡು ಕೇಳೋಣ.

0: ಈ ಹಾಡಿನಲ್ಲಿ ಜೀವನು ಪರಮಾತ್ಮನಲ್ಲಿ ಲೀನವಾಗುವ ಪ್ರಯತ್ನ ಮಾಡಬೇಕು, ಪರಮಾತ್ಮನಲ್ಲಿ ಶರಣು ಹೋಗು, ನಿನ್ನ ಬಂಧನವನ್ನು ಕಳಚಿಕೋ ಎಂದು ಈ ಹಾಡಿನ ಮೂಲಕ ಕನಕದಾಸರು ಹೇಳಿದ್ದಾರೆ. ಬರಿಯ ತೀರ್ಥಕ್ಷೇತ್ರ ಪರ್ಯಟನ, ಗಂಗಾ ಗೋದಾವರಿ ನದಿಗಳಲ್ಲಿ ಸ್ನಾನ, ಹೋಮ ವ್ರತಗಳನ್ನು ಮಾಡಿ ಫಲವಿಲ್ಲ. ಮಾಯಾ ಮೋಹಕ್ಕೆ ಬಲಿಯಾಗದೆ ಕಮಲೇಶನನ್ನು ನೆನೆಯುತ್ತಾ ಅವನಲ್ಲಿ ಶರಣಾಗು, ಆಗ ಮಾತ್ರ ನೀನು ಮೋಕ್ಷ ಪಡೆಯುವೆ ಎಂದು ಕನಕದಾಸರು ಈ ಹಾಡಿನ ಮೂಲಕ ತಿಳಿಸಿದ್ದಾರೆ.
1: ಪುರಂದರದಾಸರು ಈ ಹಾಡಿನ ಮೂಲಕ ಅನ್ನದಾನ ಮಾಡಿರಿ, ಮಾತಾಪಿತರನ್ನು ಸೇವಿಸಿರಿ, ಗುರುವಿನ ಸ್ಮರಣೆ ಮಾಡಿರಿ, ಕಾಮಕ್ರೋಧವ ತ್ಯಾಗ ಮಾಡಿರಿ, ಯಾವಾಗಲೂ ಸಿರಿರಮಣನ ಸ್ಮರಿಸಿರಿ ಎಂದು ಹೇಳಿದ್ದಾರೆ.
0: ರಾಗಿ ತಂದೀರಾ ಈ ಹಾಡು ಕೇಳಿ.

0: ವಿಠಲ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ.
1: ಜ್ಞಾನ ಭಕ್ತಿ ವೈರಾಗ್ಯ ನಮಗೆ ದಾಸ ಸಾಹಿತ್ಯದಲ್ಲಿ ದೊರೆಯುತ್ತದೆ. ದಾಸರು ಸಂಗೀತದ ರೂಪದಲ್ಲಿ ನೀತಿ ಬೋಧನೆಗಳನ್ನು ಸಾಮಾನ್ಯ ಜನರ ಹೃದಯಕ್ಕೆ ನೀಡಿದರು. ಬೇವು ಬೆದೊಡನೆ ಇದ್ದರೆ ಏನು ಫಲ, ಹಾವಿಗೆ ಹಾಲರದರೇನು ಫಲ, ಹೀನ ಗುಣಗಳ ಹಿಂಗದೆ ಗಂಗೆಯ ಸ್ನಾನ ಮಾಡಿದರೇನು ಫಲ, ಹಾವಿ

0: ಹಾಲೆರೆದರೆ ಅದು ಅಮೃತವಾಗುವುದಿಲ್ಲ, ವಿಷವಾಗುತ್ತದೆ. ಹಾಗೆಯೇ ಕೆಟ್ಟ ಗುಣಗಳಿರುವ ವ್ಯಕ್ತಿ ದಿನಾಗಲೂ ಗಂಗೆಯಲ್ಲಿ ಸ್ನಾನ ಮಾಡಿದರೆ ಅವನ ಮನಸ್ಸು ಪರಿವರ್ತನೆಯಾಗುವುದಿಲ್ಲ. ನಾಯಿ ಬಾಲ ಯಾವಾಗಲೂ ಡೊಂಕೆ. ಹೀಗೆ ಜನರ ಗುಣ ಮೌಲ್ಯಗಳನ್ನು ವೃದ್ಧಿಸುವ ದಾಸ ಸಾಹಿತ್ಯದ ಅಪಾರ ಕೊಡುಗೆಯನ್ನು ನೀಡಿದೆ ಎಂದು ಹೇಳಬಹುದು.
1: ಭಗವಂತನಲ್ಲಿ ನಿಷ್ಠೆ ಇಟ್ಟು ಬದುಕಿ ಬಾಳು ಎಂಬುವುದು ದಾಸರ. ಬದುಕು ಸಹ್ಯವಾಗಬೇಕಾದರೆ ಮನುಷ್ಯ ಕೆಲವೊಂದು ಮೌಲ್ಯಗಳನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಲೇಬೇಕು. ಜ್ಞಾನದ ಹಸಿವು ಧೈರ್ಯವಂತಿಕೆ, ನಯನೀತಿಯ ಸೊಗಡು, ಪರಮಾತ್ಮನಲ್ಲಿ ಭಕ್ತಿ ಇವೆಲ್ಲ ಇದ್ದಾಗ ಆ ಬದುಕು ನಿಜವಾದ ಬದುಕು ಎನಿಸುತ್ತದೆ.
2: ಆಧ್ಯಾತ್ಮ ನಿಷ್ಠೆಯಿಂದ ಆತ್ಮೋದ್ಧಾರ ಆಗುತ್ತದೆ. ಮಾಧ್ಯಮ ಕಾವ್ಯವಾದರೆ ಅದು ಪಂಡಿತರ ಸೊತ್ತಾಗುತ್ತದೆ, ಮಾತುಗಳಲ್ಲಿ ಹೇಳಿದರೆ ಕ್ರಮೇಣ ಮರೆತು ಹೋಗುತ್ತದೆ. ಅದಕ್ಕಾಗಿಯೇ ದಾಸರು ತಮ್ಮ ಬೋಧನೆಗಳಿಗೆ ಸಂಗೀತವನ್ನು ಆರಿಸಿ ತಾಳ ತಂಬೂರಿಯ ಮೂಲಕ ಗೀತೆಯಾಗಿ ಹಾಡಿದರು. ರಾಗ ಲಯಬದ್ಧವಾದಂತಹ ರಚನೆ ಮನಸ್ಸಿನ ಮೇಲೆ ಒಳ್ಳೆಯ ಪರಿಣಾಮ ಬೀರುತ್ತದೆ. ಈ ಕಾರಣವಾಗಿಯೇ ದಾಸ ಸಾಹಿತ್ಯ ಇನ್ನೂ ಜೀವಂತವಾಗಿ ಇದೆ.
3: ಅಲ್ಲವೇ, ಪುರಂದರದಾಸರು ರಾಗಿ ತಂದೀರಾ ಅಂತ ಹೇಳಿದ್ರು. ಈ ಹಾಡನ್ನು ನೀವು ಕೇಳಿದಿರಿ, ಅದು ಚೆನ್ನಾಗಿದೆ ಅಲ್ಲವೇ? ಕುಡಿಯುವ ನೀರು, ಸುಡುವ ಬೆಂಕಿ, ಉಸಿರಾಡುವ ಗಾಳಿ ಒಂದೇ ಆಗಿರುವಾಗ ಜಾತಿ ಭೇದ ಮಾಡಬೇಡಿರಿ ಎಂದು ನಮ್ಮನ್ನು ಎಚ್ಚರಿಸಿದ್ದಾರೆ. ಜಪ ತಪ ತೀರ್ಥಯಾತ್ರೆ ಮಂತ್ರ ಪಠಣಗಳ ಹೊರ ವಲಯದಲ್ಲಿಯೇ ಸುತ್ತೋ ಜನರಿಗೆ ಅಂತರಂಗ ಶುದ್ಧಿ ಇಲ್ಲದಿದ್ದರೆ ಫಲವಿಲ್ಲ. ಅಂತರಂಗದಲ್ಲಿ ಪರಮಾತ್ಮನನ್ನು ಕಾಣು ಎಂದು ಸಮಾಜವನ್ನು ಜಾಗೃತಗೊಳಿಸಿದ್ದಾರೆ.
0: ಇನ್ನೊಂದು ಮಾತು ಇಲ್ಲಿ ಹೇಳಲೇಬೇಕು. ಕಲಿಯುಗದಲ್ಲಿ ದೇವರನ್ನು ತಲುಪಲು ಸುಲಭ ಮಾರ್ಗ ಭಕ್ತಿ ಮಾರ್ಗ ಎಂದು ಹೇಳಿದ್ದಾರೆ. ನಮಗೆ ಈ ಯುಗದಲ್ಲಿ ಕಷ್ಟದ ತಪಸ್ಸು ಮಾಡಲು ಸಾಧ್ಯವಿಲ್ಲ. ದೊಡ್ಡ ದೊಡ್ಡ ಗ್ರಂಥಗಳನ್ನು ಓದಿ ಅರ್ಥೈಸಿ ಪರಮಾತ್ಮನೆಡೆಗೆ ಸಾಗುವ ಹಾದಿಯೂ ಅಷ್ಟು ಸುಲಭವಲ್ಲ. ಆದ್ದರಿಂದ ಭಜನೆ ಬಹಳ ಸುಲಭದ ಹಾದಿ ಎನ್ನುತ್ತಾರೆ. ಈಗ ಒಂದು ಪುರಂದರದಾಸರ ಹರಿನ ಜಿಹ್ವೆಯೊಳಗೆ ಇರಬೇಕು ನರನಾದ ಮೇಲೆ ಈ ಹಾಡನ್ನು ಕೇಳೋಣವೇ.

0: ಮನುಷ್ಯನು ಯಾವಾಗಲೂ ಹರಿಯನ್ನು ಸ್ಮರಿಸುತ್ತಾ ಇರಬೇಕು. ಎಲ್ಲ ಜೀವಿಗಳಲ್ಲಿಯೂ ದಯೆ ಇರಬೇಕು. ಸಾತ್ವಿಕ ರಾಜಸ ತಾಮಸ ಗುಣಗಳನ್ನು ಮೀರಬೇಕು. ತನ್ನಲ್ಲಿ ಏನು ಇದೆಯೋ ಅದರಲ್ಲಿ ತೃಪ್ತಿ ಪಟ್ಟುಕೊಳ್ಳಬೇಕು. ನಿಂದಾಸ್ತುತಿಗಳನ್ನು ಒಂದೇ ರೀತಿಯಲ್ಲಿ ತೆಗೆದುಕೊಳ್ಳಬೇಕು. ಅದು ಆಗ ಸ್ಥಿತಪ್ರಜ್ಞ ಮನಸ್ಸಾಗುತ್ತದೆ. ಈ ರೀತಿಯ ಮನಸ್ಥಿತಿಯಿಂದ ಮನವನು ಖಿನ್ನತೆಗೆ ಒಳಗಾಗುವುದಿಲ್ಲ. ಭಗವದ್ಗೀತೆ ಈ ತತ್ವವನ್ನು ಎಷ್ಟು ಸರಳವಾಗಿ ಈ ಹಾಡಿನಲ್ಲಿ ಹೇಳಿದ್ದಾರಲ್ಲವೇ.
1: ಹೌದು, ಕಠಿಣವಾದ ಉಪನಿಷತ್ತು, ವೇದ, ಭಗವದ್ಗೀತೆಗಳ ಸಾರವನ್ನು ಅದ್ಭುತವಾಗಿ ಕೀರ್ತನೆಗಳ ಮೂಲಕ ನಮ್ಮ ಸರಳವಾಗಿ ದಾಸರು ಪ್ರಸ್ತುತಪಡಿಸಿದ್ದಾರೆ. ಅದೂ ಅಲ್ಲದೆ ಈ ಮಾತನ್ನು ನಾವು ಒಪ್ಪಲೇಬೇಕು. ಭಜನೆ ಮಾಡುವುದರಿಂದ ಧನಾತ್ಮಕ ಶಕ್ತಿ ಸುತ್ತಲೂ ಮೂಡುತ್ತದೆ. ಕೇಳುವವರಿಗೂ ಹೇಳುವವರಿಗೂ ಒಂದು ತರಹದ ಶಾಂತಿ ನೆಮ್ಮದಿ ಸಿಗುತ್ತದೆ ಎಂದು ನನ್ನ ಅನಿಸಿಕೆ. ನೀವೇನೇ ಅಂತೀರಾ ಪ್ರತಿಮಕ್ಕ?
2: ಹೌದು, ಅವರ ಕೀರ್ತನೆಗಳಲ್ಲಿ ಭಕ್ತಿ ಮಾತ್ರವಲ್ಲದೆ ಸುತ್ತಲಿನ ಪರಿಸರ ಮತ್ತು ಸಮಾಜವನ್ನು ಹಸನಾಗಿಸುವ ಕಾಳಜಿಯೂ ಇದೆ. ಹರಿದಾಸರು ನಾದೋಪಾಸನೆಯ ಮಾರ್ಗ ಹಿಡಿದು ಶ್ರೇಷ್ಠ ಬದುಕಿನ ವೈಶಿಷ್ಟ್ಯವನ್ನು ಎತ್ತಿ ಹಿಡಿದರು. ಸಮಾಜ ಸುಧಾರಣೆಯೇ ಮನುಷ್ಯರಲ್ಲಿ ಪ್ರೇಮವನ್ನು ಬೆಳೆಸಿಕೊಳ್ಳುವ ಬದುಕಿನ ಸವಾಲನ್ನು ಎದುರಿಸುವ ಹಲವು ವಿಷಯಗಳಿವೆ. ಒಟ್ಟಿನಲ್ಲಿ ದಾಸ ಸಾಹಿತ್ಯವು ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿಯುವ, ಸಾಮಾನ್ಯರಿಗೆ ನೀತಿ ಪಾಠಗಳನ್ನು ಹೇಳುವ ದಾರಿ ದೀಪಗಳು ಎಂದು ಹೇಳಬಹುದು. ಈ ಸಾಹಿತ್ಯದ ಅಂದವನ್ನು ಎಲ್ಲರೂ ಸವಿಯೋಣ ಅಲ್ಲವೇ? ಇದುವರೆಗೆ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಶಿವಮೊಗ್ಗದ ವಾಗೀಶ್ವರಿ ಮಹಿಳಾ ಸಂಘದ ಸದಸ್ಯರು. ಭಾಗವಹಿಸಿದವರು ಶ್ರೀಮತಿಯರಾದ ನಳಿನಿ ರಾವ್, ಸಂತೃಪ್ತಿ ನಾಯಕ್, ಹಾರ್ಮೋನಿಯಂ ಶ್ರೀದೇವಿ ನಾಯಕ್, ತಬಲ ಕಿರಣ್ ಪೈ, ನಿರ್ವಹಣೆ ಮತ್ತು ನಿರೂಪಣೆ ಪ್ರತಿಮಾ ನಾಯಕ್. ಎಲ್ಲರಿಗೂ ನಮಸ್ಕಾರ.
3: ಇದುವರೆಗೂ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ವಾಗೀಶ್ವರಿ ಮಹಿಳಾ ಸಂಘದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

0: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು.
1: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ ಕಂಪನಾಂಕ ಎಫ್ಎಂ 103.1 ಮೆಗಾಹರ್ಟ್ಸ್. ಈಗ ಸಮಯ 12:30:50.
2: ಲಿಯೋರಾ ಗೋಲ್ಡ್ ನಲ್ಲಿ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡುವಾಗ ಪ್ರತಿ ಗ್ರಾಮ್ ಮೇಲೆ 117 ರೂಪಾಯಿ ಅಧಿಕ ಪಡೆಯಿರಿ. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು ಹಾಗೂ ಪಿರಿಯಾಪಟ್ಟಣ.
3: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
4: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
3: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.

0: ಸ್ನೇಹಿತರೆ, ಇದು ಭಾನುವಾರ ಅಂದ್ರೆ ಜುಲೈ 19ರ ಯುವವಾಣಿ ಕಾರ್ಯಕ್ರಮದಲ್ಲಿ ದೇವಿಗೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ವಿವಿಧ ಕೋರ್ಸ್ಗಳಿಗೆ ಪ್ರವೇಶಾತಿ ಹೇಗೆ, ಈ ಕುರಿತಾಗಿ ಮಾಹಿತಿಯನ್ನು ನೀಡುತ್ತಾರೆ ಕೊಡಗಿನ ಮಡಿಕೇರಿಯ ಕೆಎಸ್ಒಯು ಪ್ರಾದೇಶಿಕ ಕಚೇರಿಯ ನಿರ್ದೇಶಕಿಯಾದ ಮುಕ್ಕಾಟೀರ ಸ್ಮಿತಾ ಸುಬ್ಬಯ್ಯ.
1: ಡಿಪ್ಲೊಮಾ ಕೋರ್ಸ್ ಅಷ್ಟೇ, 10+12 ಬೇಸ್ಡ್ ಅಂದ್ರೆ ಸೆಕೆಂಡ್ ಪಿ ಯು ಆದವರಿಗೆ 1 ಇಯರ್ ಕೋರ್ಸ್ ಬರುತ್ತೆ. ಇದರಲ್ಲೂ 7,000, 8,000, 9,000 ಹೀಗೆ ಫೀಸ್ ಡಿಫ್ರೆಂಟ್ ಆಗಿರುತ್ತೆ. ಇನ್ನು ಏರ್ಲಿ ಚೈಲ್ಡ್ಹುಡ್ ಕೇರ್ ಅಂಡ್ ಎಜುಕೇಷನ್ ಅಂತ DIP ಅಂತೇಳಿ ಒಂದು ಡಿಪ್ಲೊಮಾ ಕೋರ್ಸ್ ಬರುತ್ತೆ, ಅದಕ್ಕೆ ಮಾತ್ರ 19,660 ಆಗುತ್ತೆ.
0: ಟ್ಯೂನ್ ಮಾಡಿ FM 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಸಮಯ ಭಾನುವಾರ ಸಂಜೆ 5 ಗಂಟೆಗೆ. ಸ್ನೇಹಿತರೆ, ಕಾರ್ಯಕ್ರಮವನ್ನ ಕೇಳ್ತೀರಲ್ಲ ದೇವಿಗೆ.
1: ಹವ್ಯಾಸದಲ್ಲಿ ನಾವು ಪುಸ್ತಕದ ಕಡೆ ಸ್ವಲ್ಪ ಒಲವನ್ನು ತೋರ್ಬೇಕಾಗುತ್ತೆ. ಒಳ್ಳೆ ಪುಸ್ತಕ ನಮ್ಮ ಜೀವನದ ದಾರಿಯನ್ನೇ ಬದಲಿಸುತ್ತೆ.

ಪ್ರಿಯ ಶ್ರೋತೃಗಳೇ, ಇದೊಂದು ಪ್ರಕಟಣೆ. 2026-27 ಸಾಲಿಗೆ ಕೊಡಗು ಜಿಲ್ಲೆಯ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಡಿ ಕಾರ್ಯನಿರ್ವಹಿಸುತ್ತಿರುವ ಮೆಟ್ರಿಕ್ ನಂತರದ ಬಾಲಕ ಬಾಲಕಿಯರ ವಿದ್ಯಾರ್ಥಿ ನಿಲಯ ಮಡಿಕೇರಿ ಹಾಗೂ ಕುಶಾಲನಗರದ ವಿದ್ಯಾರ್ಥಿ ನಿಲಯಗಳಿಗೆ ಪ್ರವೇಶಕ್ಕಾಗಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಅರ್ಜಿ ಸಲ್ಲಿಸುವುದಕ್ಕೆ ಕೊನೆಯ ದಿನಾಂಕ ಜುಲೈ ತಿಂಗಳ 30. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 0827222258, ಮತ್ತೊಂದು ಸಂಖ್ಯೆ 220214. ಎರಡು ಸಾವಿರದ 26 ಸಾಲಿನಲ್ಲಿ ಕೇಂದ್ರ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಮಂತ್ರಾಲಯ ನವದೆಹಲಿ ವತಿಯಿಂದ ಪ್ರತಿ ವರ್ಷ ಡಿಸೆಂಬರ್ 3 ಆಚರಿಸಲಾಗುವ ವಿಶ್ವ ವಿಕಲಚೇತನ ದಿನಾಚರಣೆಯ ಸಮಾರಂಭದಲ್ಲಿ ವಿಕಲಚೇತನರ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರಿಗೆ ಗೌರವಿಸುವುದಕ್ಕೆ ರಾಷ್ಟ್ರ ಪ್ರಶಸ್ತಿಗಳನ್ನು ನೀಡುವುದಕ್ಕೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಅರ್ಜಿ ಸಲ್ಲಿಸುವುದಕ್ಕೆ ಕೊನೆಯ ದಿನಾಂಕ ಜುಲೈ ತಿಂಗಳ 20. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 0827222958. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 12:35. ಇನ್ನು ಆರೋಗ್ಯ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಆರೋಗ್ಯ ಸಂಚಿಕೆ. ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ಹೃದಯದ ಆರೋಗ್ಯ, ಈ ಕುರಿತು ಕಲಬುರಗಿಯ ಜಯದೇವ್ ಹೃದ್ರೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯ ಹಿರಿಯ ತಜ್ಞ ವೈದ್ಯರಾದ ಡಾಕ್ಟರ್ ಅರುಣ್ ಕುಮಾರ್ ಹರಿದಾಸ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಂಗಮೇಶ್.
1: ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಜೀವನ ಶೈಲಿ ಸಂಬಂಧಿತ, ಅಂದ್ರೆ ಹೃದಯಕ್ಕೆ ಜೀವನ ಶೈಲಿಯಿಂದ ಉಂಟಾಗುವಂತಹ ಸಮಸ್ಯೆಗಳ ಕುರಿತಾಗಿ ಮಾತಾಡೋಣ. ಯಾವ ರೀತಿ ನಮ್ಮ ಆಹಾರ ಸಮತೋಲನದಿಂದ ಕೂಡಿರಬೇಕು, ನಿಯಮಿತವಾದ ವ್ಯಾಯಾಮವನ್ನು ಯಾವ ರೀತಿ ನಾವು ಅಳವಡಿಸ್ಕೋಬೇಕು, ಮತ್ತೆ ಹೃದಯ ಸಂಬಂಧಿ ಕಾಯಿಲೆಗಳು ಬಂದಾಗ ಆರಂಭದ ಲಕ್ಷಣಗಳೇನು, ಯಾವ ಸಂದರ್ಭದಲ್ಲಿ ನಾವು ವೈದ್ಯರನ್ನು ಸಂಪರ್ಕ ಮಾಡಬೇಕು, ಕೆಲವೊಂದು ಕಡೆ ತಪ್ಪು ನಂಬಿಕೆಗಳು ಕೂಡ ಇರುತ್ತೆ, ಚೆಸ್ಟ್ ಪೇನ್ ಬಂದ್ರೆ ಇದು ಹಾರ್ಟ್ಗೆ ಸಂಬಂಧಪಟ್ಟಿದ್ದೆ ಅಂತ ಅನ್ಕೊಂತಾರೆ. ಹೀಗಾಗಿ ಈ ವಿಷಯಗಳ ಕುರಿತಾಗಿ ಸಮಗ್ರವಾದ ಮಾಹಿತಿಯನ್ನು ಮಾಡ್ಕೊಳ್ಳೋಣ. ಇವುಗಳ ಕುರಿತಾಗಿ ಮಾತಾಡಲಿಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ ಇಂದು ಕಲಬುರಗಿಯ ಜಯದೇವ ಹೃದ್ರೋಗ ಆಸ್ಪತ್ರೆಯ ಹೃದ್ರೋಗ ತಜ್ಞರಾದ ಡಾಕ್ಟರ್ ಅರುಣ್ ಕುಮಾರ್ ಹರಿದಾಸ್ ಅವರಿದ್ದಾರೆ. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ.
2: ನಮಸ್ಕಾರ
1: ಸರ್. ಆರಂಭದಲ್ಲಿ ಈ ಹೃದಯದ ಆರೋಗ್ಯ ಅನ್ನೋದು ನಮ್ಮ ಓವರ್ಆಲ್ ಆರೋಗ್ಯದ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ, ಹೀಗಾಗಿ ಹೃದಯದ ಆರೋಗ್ಯದ ಪ್ರಾಮುಖ್ಯತೆ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸಿ.
2: ಹೃದಯ ನಮ್ಮ ದೇಹದ ಒಂದು ಅದ್ವಿತೀಯ ಅಂಗ, ಅಂದ್ರೆ ಇದು ಜೀವನ ಪರ್ಯಂತ ಹುಟ್ಟಿದಾಗಿನಿಂದ ಸಾಯುವವರೆಗೂ ನಮ್ಮ ದೇಹಕ್ಕೆ ಬೇಕಾಗುವ ಪೋಷಕಾಂಶಗಳನ್ನು ಸರಬರಾಜು ಮಾಡುವ ಒಂದು ಅದ್ಭುತ ಅಂಗವೇ ಸರಿ. ಅಂದರೆ ತಾಯಿಯ ಗರ್ಭಕೋಶದಲ್ಲಿ ಮೊಟ್ಟ ಮೊದಲ ಒಂದು ಅಂಗ ಕೆಲಸ ಪ್ರಾರಂಭ ಮಾಡುವುದೆಂದರೆ ಅದು ಹೃದಯ. ನಮ್ಮ ಸಾವಿನಲ್ಲಿ ಅಂತಿಮವಾಗಿ ಕೆಲಸ ನಿಲ್ಲಿಸುವ ಅಂಗ ಅಂದರೆ ಅದು ಹೃದಯ. ಈ ಹೃದಯವನ್ನು ನಾವು ತುಂಬಾ ಎಚ್ಚರಿಕೆಯಿಂದ ಕಾಪಾಡಿಕೊಂಡು ಬರುವುದು ನಮ್ಮೆಲ್ಲರ ಜವಾಬ್ದಾರಿ ಅಂತ ಹೇಳ ಬಯಸ್ತೀನಿ.
1: ಸರ್, ಇತ್ತೀಚೆಗೆ ನಾನು ಆಗ್ಲೇ ಹೇಳಿದಾಗೆ ಜೀವನ ಶೈಲಿ ಬದಲಾವಣೆಯಿಂದ ಹೆಚ್ಚಿನ ಹೃದಯ ಸಂಬಂಧಿ ಕಾಯಿಲೆಗಳು ಬರ್ತಾ ಇದೆ. ಯಾವ ಕಾರಣಕ್ಕಾಗಿ ಬರ್ತಾ ಇದೆ ಸರ್? ಯಾವ ರೀತಿ ಜೀವನ ಶೈಲಿಯಿಂದ ಇದು ಪರಿಣಾಮ ಬೀರ್ತಾ ಇದೆ?
2: ನಿಜ, ಇತ್ತೀಚಿನ ಒಂದು ಏನು ಒಂದು ಅಸಮಂಜಸ ಜೀವನ ಶೈಲಿ ಅಂತ ಏನು ಹೇಳ್ತೀವಲ್ಲ, ಅದರಿಂದನೇ ಬಹಳಷ್ಟು ಹೃದಯದ ಕಾಯಿಲೆಗಳು ಹೆಚ್ಚು ಹೆಚ್ಚಾಗಿ ಕಂಡು ಬರ್ತಾ ಇದ್ದೇವೆ. ಅದರಲ್ಲೂ ಮುಖ್ಯವಾಗಿ ಯುವಕರಲ್ಲಿ ಇದು ಈ ಹೃದಯದ ಕಾಯಿಲೆ ಅಥವಾ ಹೃದಯಘಾತ, ಹೃದಯ ಸ್ಥಗಿತ ಅಂತ ಏನು ಒಂದು ಕಾಯಿಲೆಗಳು ಬರ್ತಾ ಇದ್ದೀವಿ, ತುಂಬಾನೇ ಚಿಂತಾಜನಕ. ಮುಖ್ಯವಾಗಿ ಕಾರಣಗಳಲ್ಲಿ ಒಂದಾಗಿರೋದು ಒತ್ತಡ. ಅಂದರೆ ಈಗ ಜನರಲ್ಲಿ ಒತ್ತಡ ಜೀವನ, ಒತ್ತಡ ಅಂದರೆ ನಾನಾ ರೀತಿಯ ಒತ್ತಡ, ಒಂದು ಕೆಲಸದ ಒತ್ತಡವಾಗಿರಬಹುದು, ಹಣಕಾಸಿನ ಒತ್ತಡ ಆಗಿರಬಹುದು, ಅಥವಾ ಕೌಟುಂಬಿಕ ಒತ್ತಡ, ಅಥವಾ ಮಕ್ಕಳಲ್ಲಿ ವಿದ್ಯಾಭ್ಯಾಸದ ಒತ್ತಡ. ಈ ಒತ್ತಡದಿಂದ ಅಪರೋಕ್ಷವಾಗಿ ಹೃದಯದ ರಕ್ತದ ನಾಳಗಳ ಮೇಲೆ ಪರಿಣಾಮ ಬೀರುತ್ತದೆ. ಅದೇ ರೀತಿ ಅಂದರೆ ಒಂದು ಅಸಮತೋಲಿತ ಆಹಾರ ಅಥವಾ ನಿಯಮಿತವಾಗಿ ವ್ಯಾಯಾಮ ಮಾಡದೇ ಇರುವುದು, ಸಿಡೆಂಟ್ರಿ ಲೈಫ್ ಸ್ಟೈಲ್ ಅಂತ ಹೇಳ್ತೀವಲ್ಲ, ಅಂದರೆ ಜಡ ಜೀವನ, ಇದರಿಂದ ಬರುವಂಥ ಒಂದು ಸ್ಥೂಲ ಕಾಯತೆ ಅಥವಾ ಒಬೇಸಿಟಿ, ಇದು ನಮ್ಮ ರಕ್ತದೊತ್ತಡ ಹೆಚ್ಚು ಮಾಡುತ್ತದೆ, ಮಧುಮೇಹ ಬರುವಂತೆ ಮಾಡುತ್ತದೆ, ಮತ್ತು ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಹೆಚ್ಚಾಗಿ ಹೆಚ್ಚು ಹೆಚ್ಚಾಗಿ ಹೃದಯದ ಸಂಬಂಧದ ಕಾಯಿಲೆ ಬರುವುದರಲ್ಲಿ

0: ಸಹಾಯ ಮಾಡುತ್ತವೆ.
1: ಸರ್, ಸಾಮಾನ್ಯವಾಗಿ ನಾವು ನೋಡ್ತಾ ಇರ್ತೀವಿ, ಕೆಲವೊಂದು ಸರ್ತಿ ಹಾರ್ಟ್ ಅಟ್ಯಾಕ್ ಅಂತಾರೆ, ಇನ್ನೊಂದು ಸರ್ತಿ ಕಾರ್ಡಿಯಾಕ್ ಅರೆಸ್ಟ್ ಅಂತಾರೆ, ಇವೆರಡಕ್ಕೂ ಏನಾದರೂ ವ್ಯತ್ಯಾಸ ಇದೆಯಾ?
0: ಹಾ, ತುಂಬಾನೇ ವ್ಯತ್ಯಾಸ. ಅವು ಎರಡು ಬೇರೆ ಬೇರೆ ಪದಗಳು. ಹೃದಯಘಾತ ಅಂದಾಗ ನಮ್ಮ ಹೃದಯದ ರಕ್ತನಾಳಗಳಲ್ಲಿ ಕೊಲೆಸ್ಟ್ರಾಲ್ ಬೊಜ್ಜುನಿಂದ ಏನ್ ಅಡೆತಡೆಗಳು ಉಂಟಾಗಿ ರಕ್ತ ಸರಬರಾಜಿನಲ್ಲಿ ಅಡೆತಡೆ ಉಂಟಾಗುತ್ತಲ್ವಾ, ಅದಕ್ಕೆ ನಾವು ಹೃದಯಘಾತ ಅಂತೀವಿ. ಅಂದ್ರೆ ಒಂದು ಭಾಗದ ಹೃದಯದ ಮಾಂಸಖಂಡಕ್ಕೆ ಸಂಪೂರ್ಣವಾಗಿ ರಕ್ತ ಪರಿಚಲನೆ ನಿಂತಾಗ ಆ ಭಾಗದ ಜೀವಕೋಶಗಳು ಸಾವನ್ನೊಪ್ಪುತ್ತವೆ, ಅದಕ್ಕೆ ಹೃದಯಘಾತ ಅಂತ ಹೇಳ್ತೀವಿ. ಇದರಲ್ಲಿ ಮನುಷ್ಯನಿಗೆ ಹೆಚ್ಚಾಗಿ ಅಂದರೆ ಎದೆನೋವು ಬರಬಹುದು, ಆದರೆ ಅವನು ಸಂಪೂರ್ಣವಾಗಿ ಜೀವಂತವಾಗಿರ್ತಾನೆ ಮತ್ತು ಕಾನ್ಶಿಯಸ್ ಆಗಿರ್ತಾನೆ. ಕಾರ್ಡಿಕ್ ಅರೆಸ್ಟ್ ಅಂದರೆ ಹೃದಯ ಸಂಪೂರ್ಣವಾಗಿ ಸ್ಥಗಿತಗೊಳ್ಳುವುದು. ಅಂದರೆ ಈ ಸ್ಥಗಿತಗೊಂಡ ತಕ್ಷಣ ಮನುಷ್ಯನು ಪ್ರಜ್ಞೆ ತಪ್ಪುಕೊಳ್ಳುತ್ತಾನೆ. 3 ನಿಮಿಷದಲ್ಲಿ ಒಂದು ಸರಿಯಾದ ಚಿಕಿತ್ಸೆ ಕೊಡದೇ ಇದ್ದರೆ ಅವನು ಸಾವನ್ನು ಒಪ್ಪುತ್ತಾನೆ. ಹೃದಯಘಾತವು ಹೃದಯ ಸ್ಥಗಿತಕ್ಕೆ ಕಾರಣ. ಅದಾಗಿ ಹೃದಯ ಸ್ಥಗಿತಕ್ಕೆ ಹೃದಯಘಾತವೇ ಒಂದೇ ಕಾರಣ ಅಲ್ಲ, ಬೇರೆ ಬೇರೆ ನಾನಾ ರೀತಿಯ ಕಾರಣಗಳಿಂದ ನಮ್ಮ ಹೃದಯ ಸ್ಥಗಿತಗೊಳ್ಳುತ್ತದೆ.
1: ಸರ್, ಈಗ ನಾವು ಜನನ ಬಗ್ಗೆ ಮಾತಾಡೋದಾದ್ರೆ, ಈಗ ತಾಯಿಯ ಗರ್ಭದಲ್ಲೇ ಮಗುವಿಗೆ ಏನಾದರೂ ಹೃದಯ ಸಂಬಂಧಿ ಡಿಫೆಕ್ಟ್ಸ್ ಇದ್ರೆ ಅದನ್ನು ಕಂಡುಹಿಡಿಬಹುದಾ ಸರ್, ಮತ್ತೆ ಟ್ರೀಟ್ಮೆಂಟ್ ಕೊಡಬಹುದಾ?
0: ಕೊಡಬಹುದು ನಿಜವಾಗಿ. ಗರ್ಭಾವಸ್ಥೆಯಲ್ಲಿ ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಇದಕ್ಕಿಂತ ಮುಂಚೆ ಇದೇ ತರ ಮಕ್ಕಳಲ್ಲಿ ಒಂದು ಜನ್ಮಾತೀತ ಹೃದಯದ ರೋಗವಿದ್ದರೆ, ಅಥವಾ ತಾಯಿಯ ವಯಸ್ಸು ಹೆಚ್ಚಾಗಿದ್ದರೆ, ಅಥವಾ ತಾಯಿಯು ಗರ್ಭಾವಸ್ಥೆಯಲ್ಲಿ ಯಾವುದಾದ್ರೂ ಒಂದು ಮೆಡಿಕೇಶನ್ ಔಷಧಿ ವೈದ್ಯರ ಸಲಹೆ ಇಲ್ಲದೆ ತೆಗೆದುಕೊಂಡರೆ, ಅಥವಾ ಯಾವುದಾದ್ರೂ ಒಂದು ಕೆಟ್ಟ ಅಭ್ಯಾಸಗಳು ಇದ್ದರೆ, ಇಂಥ ತಾಯಂದಿರಿಗೆ ಒಂದು ಜನ್ಮಾತೀತ ಹೃದಯ ಸಂಬಂಧದ ಕಾಯಿಲೆಗಳು ಅವರ ಮಕ್ಕಳಲ್ಲಿ ಬರುವುದು ತುಂಬಾ ಸುಲಭ. ಆದ್ದರಿಂದ ಇದನ್ನು ತಡೆಹಿಡಿಯಲು ಮುಖ್ಯವಾಗಿ ಒಂದು ಗರ್ಭಾವಸ್ಥೆಯ 16ನೇ ವಾರದಲ್ಲಿ ಒಂದು ಏನಂತ ಫೀಟಲ್ ಇಕೋಕಾರ್ಡಿಯೋಗ್ರಫಿ ಅಂತ ಒಂದು ಏನು ಟೆಸ್ಟ್ ಮಾಡ್ತೀವಲ್ಲ, ಇದರಲ್ಲಿ ಆ ಮಗುವಿಗೆ ಹೃದಯದಲ್ಲಿ ಯಾವುದಾದ್ರೂ ಒಂದು ಡಿಫೆಕ್ಟ್ ಇದೆ ಅಂತ ನಾವು ಕಂಡು ಹಿಡಿಯಬಹುದು. ಇದರಿಂದ ಸಿಂಪಲ್ ಆಗಿ ಒಂದು ಹೃದಯದ ಡಿಫೆಕ್ಟ್ಸ್ ಇದ್ದರೆ ಆ ಗರ್ಭಾವಸ್ಥೆಯನ್ನು ಕಂಟಿನ್ಯೂ ಮಾಡಿ ಅದಾದ ನಂತರ ಅಂದರೆ ಡೆಲಿವರಿ ಆದಮೇಲೆ ಮಗುವಿಗೆ ಸರ್ಜರಿ ಮುಖಾಂತರ ಅದನ್ನು ಗುಣಪಡಿಸಬಹುದು. ಇಲ್ಲವೇ ತುಂಬಾ ಕಾಂಪ್ಲೆಕ್ಸ್ ಆದಂತಹ ಒಂದು ಹೃದಯದ ಡಿಫೆಕ್ಟ್ಸ್ ಇದ್ದರೆ ಅದನ್ನು ನಾವು ಏನಂತ ಹೇಳ್ತೀವಿ ಅಂದ್ರೆ ಅಬಾರ್ಷನ್ ಸಹ ಮಾಡುವುದರಿಂದ ತಾಯಿಯ ಒಂದು ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ.
1: ಸರ್, ಈಗ ಹುಟ್ಟಿದ ನಂತರ, ಡೆಲಿವರಿ ಆದ ನಂತರ ಕೆಲವೊಬ್ಬರಲ್ಲಿ ಹಾರ್ಟ್ ಅಲ್ಲಿ ಹೋಲ್ ಇದೆ ಅಂತ ನಾವು ಕೇಳ್ತೀವಿ ಸರ್, ಇದು ಎಲ್ಲರಿಗೂ ಸಾಮಾನ್ಯವಾಗಿರುತ್ತಾ? ಕೆಲವರು ಹೇಳ್ತಾರೆ ಇದು ನ್ಯಾಚುರಲ್ ಆಗಿ ಕ್ಲೋಸ್ ಆಗುತ್ತೆ ಅಂತ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ.
0: ನಿಜ ನಿಜ,
1: ಅದ್ರ ಬಗ್ಗೆ
0: ಸಾಮಾನ್ಯವಾಗಿ ಹೃದಯದಲ್ಲಿ ನಾನಾ ರೀತಿಯಾಗಿ ಅಂದ್ರೆ ಕೋಣೆಗಳ ಮಧ್ಯೆ ನಾವು ತಾಯಿಯ ಗರ್ಭದಲ್ಲಿ ಇರಬೇಕಾದ್ರೆ ಹೋಲ್ಗಳು ಇರುವುದು ಸಹಜ. ಅದು ಆದ್ರೆ ಮಗು ಬೆಳೆದಂಗೆ ಆ ಹೋಲ್ಗಳು ನಿಧಾನ ಕ್ಲೋಸ್ ಆಗ್ತವೆ. ಕೆಲವು ಹೃದಯದಲ್ಲಿ ರಂಧ್ರಗಳು ಈ ಕ್ಲೋಸ್ ಆಗದೇನೆ ಇರಬಹುದು, ಅದನ್ನು ನಾವು ASD ಅಂತ ಹೇಳ್ತೇವೆ, ಅಂದ್ರೆ ಏಟ್ರಿಯಲ್ ಸೆಪ್ಟಲ್ ಡಿಫೆಕ್ಟ್, ಅಥವಾ VST ವೆಂಟ್ರಿಕುಲರ್ ಸೆಪ್ಟಲ್ ಡಿಫೆಕ್ಟ್ ಅಂತ, ಅಥವಾ PDA ಅಂತ. ಇವು ಸರ್ವ ಸಾಮಾನ್ಯವಾಗಿ ಕಾಣುವಂತ ಒಂದು ರಂಧ್ರಗಳು. ಇವು ಮಗು ಬೆಳೆದಂತೆ ಕೆಲವು ಮಕ್ಕಳಲ್ಲಿ ತಾನಾಗಿಯೇ ಅವು ಕ್ಲೋಸ್ ಆಗುವ ಸಾಧ್ಯತೆಗಳು ಉಂಟು. ಇಲ್ಲದಿದ್ದರೂ ಸಹ ಇದನ್ನು ನಾವು ಒಂದು ಶಸ್ತ್ರಚಿಕಿತ್ಸೆ ಮೂಲಕ ಅಥವಾ ಇತ್ತೀಚಿನ ದಿನಗಳಲ್ಲಿ ಡಿವೈಸ್ ಅಂತ ಬಂದಿದೆ, ಅಂದ್ರೆ ಒಂದು ಶಸ್ತ್ರಚಿಕಿತ್ಸೆ ಇಲ್ಲದೆಯೂ ಸಹ ಈ ರಂಧ್ರಗಳನ್ನು ನಾವು ಕ್ಲೋಸ್ ಮಾಡುವುದರಿಂದ ಆ ಮಕ್ಕಳು ಜೀವನ ಪರ್ಯಂತ ನಾರ್ಮಲ್ ಆಗಿ ಜೀವನ ಮಾಡುವುದು ಸಾಧ್ಯತೆ ಉಂಟು.
1: ಈಗ ತಂದೆ ತಾಯಿಗೆ ಹೇಗೆ ಗೊತ್ತಾಗುತ್ತೆ ಸರ್, ಮಗುವಿಗೆ ಹೃದಯ ಸಂಬಂಧಿ ಈ ಹೋಲ್ ಇರಬಹುದಪ್ಪ ಅನ್ನೋದಕ್ಕೆ ಲಕ್ಷಣಗಳು ಏನೆಲ್ಲ ಕಾಣಬರುತ್ತೆ ಸರ್ ಮಕ್ಕಳಲ್ಲಿ?
0: ಮಗು ಹುಟ್ಟಿದ ಮೇಲೆ ಸಾಮಾನ್ಯವಾಗಿ ಇವರಿಗೆ ತಿರುಗಾ ಒಂದು ಏನಂತ ಜ್ವರ ಬರೋದಾಗ್ಲಿ, ಕೆಮ್ಮು ಬರುವುದಾಗ್ಲಿ ಅಂತ, ಅಂದ್ರೆ ರಿಕರೆಂಟ್ ರೆಸ್ಪಿರೇಟರಿ ಟ್ರ್ಯಾಕ್ ಇನ್ಫೆಕ್ಷನ್ ಅಂತ ನಾವು ಹೇಳ್ತೀವಿ. ಸೊ ಈ ಮಕ್ಕಳಲ್ಲಿ ತುಂಬಾ ಸಾಮಾನ್ಯವಾಗಿ ಕಂಡು ಬರ್ತದೆ. ಅಂದ್ರೆ ವರ್ಷಕ್ಕೆ 4-6 ಬಾರ ಬಂದರೆ ಅಂತ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಒಂದು ಎಕೋಕಾರ್ಡಿಯೋಗ್ರಫಿ ಮಾಡಿಸಿ ಹೃದಯದಲ್ಲಿ ಯಾವ್ದಾದ್ರೂ ರಂಧ್ರ ಇದೆಯಾ ಅಥವಾ ಯಾವುದೇ ರೀತಿಯ ಡಿಫೆಕ್ಟ್ ಇದೆ ಅಂತ ಕಂಡು ಹಿಡಿಯೋದು ಉತ್ತಮ.
1: ಸರ್, ಈಗ ನಾವು ಹೃದಯದ ಬಗ್ಗೆ ಮಾತಾಡೋದಾದ್ರೆ, ಈ ಮಹಿಳೆಯರ ಹೃದಯ ಮತ್ತೆ ಪುರುಷರ ಹೃದಯ ಇದರಲ್ಲಿ ಏನಾದರೂ ವ್ಯತ್ಯಾಸ ಇದೆಯಾ, ಒಂದೇ ತರ ಇರುತ್ತೆ ಸರ್?
0: ಇಲ್ಲ, ಹೃದಯದ ಸ್ಟ್ರಕ್ಚರ್ ಅಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ, ಬಟ್ ಅವರಿಗೆ ಕಾಯಿಲೆ ಬರುವುದರಲ್ಲಿ ಸ್ವಲ್ಪ ವ್ಯತ್ಯಾಸ ಉಂಟು. ಅಂದರೆ ಗಾದೆ ಇದೆ, ಅಂದ್ರೆ ಹಾರ್ಟ್ ಅಟ್ಯಾಕ್ ಅಟ್ಯಾಕ್ಸ್ ದ ಮ್ಯಾನ್ ಬಟ್ ಪ್ರೊಟೆಕ್ಟ್ಸ್ ದ ವಿಮೆನ್ ಅಂತ ಹೇಳ್ತೀವಿ. ಅಂದ್ರೆ ಋತುಮಾಸ ಆಗುವವರೆಗೂ ಮಹಿಳೆಯರಲ್ಲಿ ಹಾರ್ಮೋನ್ ಅಂದ್ರೆ ಈಸ್ಟ್ರೋಜನ್ ಒಂದು ಪ್ರೊಜೆಸ್ಟ್ರಾನ್ ಹೃದಯವನ್ನು ತುಂಬಾ ಕಾಪಾಡುತ್ತದೆ. ಏಕೆಂದರೆ ಇವರಲ್ಲಿ ರಕ್ತನಾಳಗಳಲ್ಲಿ ಯಾವ ಅಡೆತಡೆಗಳು ಬರುತ್ತವಲ್ಲ ಅದನ್ನು ಆಗದಂತೆ ಈ ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಸ್ಟಾಪ್ ಮಾಡ್ತದೆ. ಇದರಿಂದ ಋತುಮಾಸ ಆಗುವವರೆಗೂ ಅವರಲ್ಲಿ ಶೇಕಡವಾರು ಹೃದಯಘಾತದ ಸಂಖ್ಯೆ ಅಂದ್ರೆ ಗಂಡಸರಿಗೆ ಹೋಲಿಸಿದರೆ ತುಂಬಾನೇ ಕಡಿಮೆ. ಆದರೆ ಒಂದು ಸಲ ಅಂದ್ರೆ ಮೆನೋಪಾಸ್ ಅಟೆಂಡ್ ಮಾಡಾದ್ಮೇಲೆ, ಅಂದ್ರೆ ಋತುಮಾಸ ನಿಂತ ಆದ್ಮೇಲೆ ಅವರಲ್ಲಿ ಬರುವಂತಹ ಹೃದಯದ ಕಾಯಿಲೆ ಮತ್ತು ಗಂಡಸರಲ್ಲೂ ಬರುವಂತಹ ಹೃದಯ ಕಾಯಿಲೆ ಸರಿ ಸಮಾನವಾಗಿಯೇ ಇರುತ್ತದೆ.
1: ಈಗ ಹೃದಯ ಸಂಬಂಧಿ ಕಾಯಿಲೆ ಬಂದಾಗ ಕೆಲವೊಬ್ಬರು ಇಲ್ಲ ನಾನು ಸ್ಟಂಟ್ ಹಾಕೊಂಡು

0: ಇದೀನಿ ಅಂತ ಹೇಳ್ತಾರೆ, ಕೆಲವೊಬ್ರು ಬೈಪಾಸ್ ಸರ್ಜರಿ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾರೆ, ಇವುಗಳೇನ್ ಸರ್ ಇವೆಲ್ಲ ಯಾವಾಗ ಅವಶ್ಯಕತೆ ಬರುತ್ತೆ?
1: ಹೃದಯದ ರಕ್ತನಾಳಗಳ ಅಡೆತಡೆಗಳು ಬಂದಾಗ ಅಂದ್ರೆ ಬ್ಲಾಕ್ಸ್ ಅಂತ ನಾವು ಏನು ಎಂಜಿಯೋಗ್ರಾಮ್ ಮುಖಾಂತರ ಕಂಡು ಹಿಡಿತೀವಿ, ಅದಾದ್ಮೇಲೆ ಆ ಮನುಷ್ಯನ ಟ್ರೀಟ್ಮೆಂಟ್ ನಾವು ಡಿಸೈಡ್ ಮಾಡ್ತೀವಿ. ಯಾವ ರೀತಿ ಬ್ಲಾಕ್ ಇದೆ, ಎಷ್ಟು ಮಟ್ಟದಲ್ಲಿ ಆ ರಕ್ತನಾಳದಲ್ಲಿ ಬ್ಲಾಕ್ ಇದೆ, ಎಷ್ಟು ರಕ್ತನಾಳಗಳು ಬ್ಲಾಕ್ ಆಗಿವೆ, ಅದರ ಮೇಲೆ ಅವರ ಟ್ರೀಟ್ಮೆಂಟ್ ಡಿಸೈಡ್ ಆಗುತ್ತೆ. ಮುಖ್ಯವಾಗಿ ಒಂದು ರಕ್ತನಾಳ ಒಂದೇ ಅಥವಾ ಎರಡು ರಕ್ತನಾಳ ಒಂದೇ ಜಾಗದಲ್ಲಿ ಬ್ಲಾಕ್ ಇದ್ದರೆ ಸ್ಟೆಂಟಿಂಗ್ ಅಂತ ಹೇಳ್ತೀವಿ, ಅಥವಾ ಎಂಜಿಯೋಪ್ಲಾಸ್ಟಿನ್ ಸ್ಟೆಂಟಿಂಗ್ ತುಂಬಾನೇ ಉತ್ತಮ. ಅದಕ್ಕಿಂತ ಹೆಚ್ಚಾಗಿ ರಕ್ತನಾಳಗಳು ಬ್ಲಾಕ್ ಆಗಿದ್ದರೆ ಅವರಿಗೆ ಬೈಪಾಸ್ ಆಪರೇಷನ್ ಮಾಡೋದ್ರಿಂದ ಅಂದ್ರೆ ಹೊಸ ರಕ್ತನಾಳಗಳ ಜೋಡಣೆಯಿಂದನೇ ಹೆಚ್ಚಾಗಿ ಬೆನಿಫಿಟ್ ಸಿಗುತ್ತದೆ. ಇತ್ತೀಚಿನ ದಿನದಲ್ಲಿ ಜನರು ಆಪರೇಷನ್ ಅಂದ್ರೆ
0: ಹೆದ್ಕೊಂಡ್ಬಿಡ್ತಾರೆ,
1: ಆಪರೇಷನ್ ಬೇಡ, ಹೇಗಾದ್ರೂ ಮಾಡಿ ಸ್ಟೆಂಟಿಂಗ್ ಮಾಡ್ಕೊಳ್ಳೋದೆ ಒಳ್ಳೇದು ಅಂತ ಹೇಳ್ತಾರೆ. ಬಟ್ ಅದು ಒಂದು ತಪ್ಪು ಭಾವನೆ, ಯಾಕೆಂದ್ರೆ ಅದರಿಂದ ನಿಮ್ಗೆ ಯಾವುದೇ ರೀತಿ ಅಂದ್ರೆ ಮೂರದ ಮೂರಕ್ಕಿಂತ ಹೆಚ್ಚು ರಕ್ತನಾಳ ಬ್ಲಾಕ್ ಆದಾಗ ತಾವು ಸ್ಟೆಂಟಿಂಗ್ ಏನಾದ್ರೂ ಮಾಡಿಸ್ಕೊಂಡ್ರೆ ಅದರಿಂದ ನಿಮ್ಗೆ ಯಾವುದೇ ರೀತಿಯ ಉಪಯೋಗ ಆಗಲ್ಲ, ನಿಮ್ಮ ರಿಸ್ಕ್ ಕಂಟಿನ್ಯೂ ಆಗುತ್ತದೆ. ಆದ್ದರಿಂದ ಒಂದು ಒಳ್ಳೆ ಕ್ವಾಲಿಟಿ ಆಫ್ ಲೈಫ್ ನಿಮ್ ಬೇಕು ನಿಮ್ ಲೈಫ್ ಅಲ್ಲಿ ಅಂತಂದ್ರೆ ಮೂರದ ಮೂರಕ್ಕಿಂತ ಹೆಚ್ಚು ರಕ್ತನಾಳ ಬ್ಲಾಕ್ ಆದಾಗ ನಿಮಗೆ ಹೃದಯದ ಬೈಪಾಸ್ ಆಪರೇಷನ್ನೇ ಒಳಿತು. ಇನ್ನು ಕೆಲವರಿಗೆ ಮಾತ್ರೆ ಮೇಲೇನೆ ನಾವು ಟ್ರೀಟ್ಮೆಂಟ್ ಕೊಡಬಹುದು, ಆ ಚಿಕಿತ್ಸೆ ಸುಲಭ. ಅಂದ್ರೆ ಒಂದು ಅಡೆತಡೆಗಳು ಕಡಿಮೆ ಇದ್ರೆ, ಅಂದ್ರೆ 20-30% ಅಡೆತಡೆಗಳು ಇದ್ರೆ, ಅಥವಾ ತುಂಬಾನೇ ಜಾಸ್ತಿ ರಕ್ತ ಅಡೆತಡೆಗಳು ಇದ್ದು ಸ್ಟೆಂಟಿಂಗ್ ಅಥವಾ ಬೈಪಾಸ್ ಆಪರೇಷನ್ ಸಾಧ್ಯವಿಲ್ಲ ಅಂದರೂ ಸಹ ಅವರಲ್ಲೂ ಸಹ ಒಂದು ಒಳ್ಳೆಯ ಮಾತುಗಳ ಮೂಲಕ ಅವರ ಕಾಯಿಲೆಯನ್ನು ನಾವು ಗುಣಪಡಿಸಬಹುದು.
0: ಸರ್, ಇವಾಗ ಧೂಮಪಾನ, ಮದ್ಯಪಾನ ಮತ್ತು ತಂಬಾಕು ಸೇವನೆ ಯಾವ ರೀತಿ ನಮ್ಮ ಹೃದಯದ ಮೇಲೆ ಪರಿಣಾಮ ಬೀರುತ್ತೆ?
1: ತುಂಬಾನೇ ದುಷ್ಪರಿಣಾಮ. ಯಾವುದೇ ಒಂದು ಮನುಷ್ಯ ಧೂಮಪಾನ ಅಥವಾ ತಂಬಾಕು ಸೇವನೆ ಯಾವುದೇ ರೀತಿಯಲ್ಲಿ ಇರ್ಬೋದು, ಅದು ಮೆಲಿವುದಾಗ್ಬೋದು, ಸಿಗಾರು, ಸಿಗರೇಟು, ಬೀಡಿ ಮುಖಾಂತರ ಏನ್ ಮಾಡ್ತಾರೆ, ಅದು ನಮ್ಮ ದೇಹಕ್ಕೆ ತುಂಬಾನೇ ದುಷ್ಪರಿಣಾಮ ಬೀರುತ್ತದೆ. ಇದರಲ್ಲಿ ಮುಖ್ಯ ಒಂದು 4,000 ಹೆಚ್ಚು ಕೆಮಿಕಲ್ ಇರ್ತವೆ, ವಿಷಪೂರಿತ ಕೆಮಿಕಲ್ಸ್. ಅದರಲ್ಲಿ 200 ಹೆಚ್ಚು ವಿಷಪೂರಿತ ರಾಸಾಯನಿಕ ವಸ್ತುಗಳು ಇರ್ತವೆ. ಇದು ನಮ್ಮ ಹೃದಯಘಾತಕ್ಕೆ, ಹೃದಯ ಸ್ಥಗಿತಕ್ಕೆ, ಪಾರ್ಶ್ವವಾಯು ಮತ್ತು ನಾನಾ ರೀತಿಯ ಕ್ಯಾನ್ಸರ್, ಯಾವುದೇ ಅಂಗದ ಕ್ಯಾನ್ಸರ್ಗೂ ಈ ಧೂಮಪಾನ ಅಥವಾ ತಂಬಾಕು ಕಾರಣ ಅಂತ ಈ ಸಮಯದಲ್ಲಿ ಹೇಳುತ್ತೇನೆ. ಅದೇ ಮಟ್ಟಿಗೆ ಇನ್ನೊಂದು ಹೇಳ್ಬೇಕಂದ್ರೆ ಆಲ್ಕೋಹಾಲ್, ಮದ್ಯಪಾನ ಅಂತ ಏನ್ ಹೇಳ್ತೀವಲ್ಲ, ಮದ್ಯಪಾನ ಅಂತ ಏನ್ ಹೇಳ್ತೀವಿ, ತುಂಬಾ ಜನರಿಗೇನು ಕಡಿಮೆ ಮಟ್ಟದಲ್ಲಿ ಮದ್ಯಪಾನ ಮಾಡಿದರೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅಂತ ಹೇಳ್ತಾರೆ, ಬಟ್ ಅದು ತಪ್ಪು. ಜಾಸ್ತಿ ಮದ್ಯಪಾನ ಮಾಡೋದ್ರಿಂದ ಹೃದಯಘಾತದ ಸಂಖ್ಯೆಯು ಹೆಚ್ಚಾಗುತ್ತದೆ, ಇವರಲ್ಲಿ ರಕ್ತದೊತ್ತಡ, ಮಧುಮೇಹ ಮತ್ತು ಹೆಚ್ಚು ಹೆಚ್ಚಾಗಿ ಕೊಲೆಸ್ಟ್ರಾಲ್ ಕಲೆಕ್ಟ್ ಆಗೋದು ಸಹ ಒಂದು ಸಾಧ್ಯತೆ ಉಂಟು.
0: ಸರ್, ಈಗ ನೀವಾಗಲೇ ರಕ್ತನಾಳಗಳ ಬ್ಲಾಕಿಂಗ್ ಬಗ್ಗೆ ಹೇಳ್ತಾ ಇದ್ದೆ, ಬ್ಲಾಕ್ ಆಗುತ್ತೆ ಅಂತ. ಇದು ಬ್ಲಾಕ್ ಆಗಬಾರದು, ನಮ್ಮ ಆಹಾರ ಆ ರೀತಿ ಇರಬೇಕು, ನಮ್ಮ ವ್ಯಾಯಾಮ ನಿಯಮಿತವಾಗಿರ್ಬೇಕಂದ್ರೆ ಯಾವ ರೀತಿ ಆಹಾರ ಸೇವನೆ ಮಾಡಬೇಕು ಮತ್ತೆ ಯಾವ ರೀತಿಯ ಒಂದು ವ್ಯಾಯಾಮವನ್ನು ಜೀವನದಲ್ಲಿ ಅಳವಡಿಸ್ಕೋಬೇಕು ಸರ್?
1: ಹೌದು, ಒಂದು ಉತ್ತಮ ಜೀವನ ಶೈಲಿ ಈ ರಕ್ತನಾಳದಲ್ಲಿ ಬರುವಂತಹ ಅಡೆತಡೆಗಳನ್ನು ಕೆಲ ಮಟ್ಟಿಗೆ ಅಂದ್ರೆ ಕಡಿಮೆ ಮಾಡುತ್ತದೆ. ಮುಖ್ಯವಾಗಿ ಆಹಾರದಲ್ಲಿ ಬಂದಾಗ ಒಂದು ಸಮತೋಲಿತ ಆಹಾರ ಅಂತ ಏನ್ ಹೇಳ್ತೀವಲ್ಲ, ಅಂದ್ರೆ ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಮತ್ತು ಫ್ಯಾಟ್ ಒಂದು ಸಮತೋಲಿತ ರೂಪದಲ್ಲಿ ಇಟ್ಟುಕೊಂಡು ಊಟ ಮಾಡೋದ್ರಿಂದ ಈ ಅಡೆತಡೆಗಳು ಬರುವುದು ಅಥವಾ ಹೆಚ್ಚಾದಂತಹ ರಕ್ತದ ಒತ್ತಡ, ಮಧುಮೇಹ ಮತ್ತು ಕೊಲೆಸ್ಟ್ರಾಲ್ ಅಕ್ಯುಮುಲೇಷನ್ ಕಡಿಮೆ ಮಾಡಬಹುದು. ಮುಖ್ಯವಾಗಿ ಕಾರ್ಬೋಹೈಡ್ರೇಟ್ ಒಂದು 50%, 30% ಪ್ರೋಟೀನ್ ಮತ್ತು 20% ಫ್ಯಾಟ್ ಇರುವಂತಹ ಆಹಾರವನ್ನು ನಾವು ದಿನನಿತ್ಯ ಸೇವನೆ ಮಾಡಬೇಕು. ಹೆಚ್ಚು ಹೆಚ್ಚಾಗಿ ತರಕಾರಿ, ಫ್ರೂಟ್ಸ್, ವೆಜಿಟೇಬಲ್ಸ್ ಇರೋದ್ರಿಂದ, ಈ ಫೈಬರ್ ಇರೋದ್ರಿಂದ ನಮ್ಮ ಹೃದಯಕ್ಕೆ ಒಂದು ಒಳ್ಳೆಯ ಆಹಾರ. ವೈಟ್ ಮೀಟ್ ಅಂತ ಅಂದ್ರೆ ನಾನ್ ವೆಜಿಟೇರಿಯನ್ ಇದ್ರೆ ತಾವು ಬಿಳಿ ತತ್ತಿಯ ಒಂದು ಬಿಳಿ ಭಾಗ ಅಥವಾ ಚಿಕನ್ ಅಂತ ಹೇಳ್ಬೋದು, ಅಥವಾ ಸ್ಮಾಲ್ ಒಂದು ಮೀಡಿಯಂ ಸೈಜ್ ಫಿಶ್ ನಿಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅದೇ ರೀತಿ ರೆಡ್ ಮೀಟ್ ಅಂದ್ರೆ ಮಟನ್ ಆಗಿರ್ಬೋದು, ಬೀಫ್ ಆಗಿರ್ಬೋದು, ಅಥವಾ ದೊಡ್ಡ ಪ್ರಮಾಣದ ಮೀನುಗಳಲ್ಲಿ ಇವು ನಮ್ಮ ದೇಹಕ್ಕೆ ಅನಾರೋಗ್ಯಕ್ಕೆ ಕಾರಣ.
0: ಸರ್, ಇವಾಗ ಮೊಟ್ಟೆಯಲ್ಲಿ ಈ ಯೆಲ್ಲೋ ಪಾರ್ಟ್ ಬಗ್ಗೆ ತುಂಬಾ ಕನ್ಫ್ಯೂಷನ್ ಇದೆ. ಕೆಲವೊಬ್ರು ಹಾರ್ಟಿಗೆ ಒಳ್ಳೇದಂತಾರೆ, ಕೆಲವೊಬ್ರು ಇಲ್ಲ ಒಂದು ವಯಸ್ಸು ಆದ್ಮೇಲೆ ಅದನ್ನ ಅವಾಯ್ಡ್ ಮಾಡೋದು ಒಳ್ಳೇದು ಅಂತಾರೆ, ಅದ್ರ ಬಗ್ಗೆ ಸ್ವಲ್ಪ ಕ್ಲಾರಿಫಿಕೇಶನ್.
1: ನಿಜ ನಿಜ, ಇದು ಯೋಕ್ ಅಂತ ಏನ್ ಹೇಳ್ತೀವಲ್ಲ, ಇದರಲ್ಲಿ ಆಕ್ಚುಲಿ ಒಂದು ಒಳ್ಳೆಯದು ಅಂದರೆ ವಿಟಮಿನ್ B12 ಇರ್ತದೆ ಮಕ್ಕಳಲ್ಲಿ, ಒಳ್ಳೆಯದು ಕೊಡೋದ್ರಿಂದ ಅದ್ರಲ್ಲಿ ಏನು ತಪ್ಪೇನಿಲ್ಲ. ಆದ್ರೆ ಅತಿ ಹೆಚ್ಚಾಗಿ ಸೇವನೆ ಒಳ್ಳೇದಲ್ಲ. ಇದರಲ್ಲಿ ಮುಖ್ಯವಾಗಿ ಟ್ರೈಗ್ಲಿಸರೈಡ್ ಮತ್ತು ಕೊಲೆಸ್ಟ್ರಾಲ್ ಹೆಚ್ಚಾಗಿರೋದ್ರಿಂದ, ಈಗ ಪರ್ಟಿಕ್ಯುಲರ್ಲಿ ಜಿಮ್ ಹೋಗೋರು ಇರ್ತಾರಲ್ಲ, ತುಂಬಾ ಮೊಟ್ಟೆ ತಿನ್ನುವ ಒಂದು ಅಭ್ಯಾಸ ಅವರಿಗೆ, ಅಂದ್ರೆ ಮಸಲ್ ಬಿಲ್ಡಿಂಗ್ ಅಲ್ಲಿ ಅವ್ರಿಗೆ ಅಡ್ವೈಸ್ ಮಾಡ್ತಾರೆ, ಅದು ತಪ್ಪು. ವೈಟ್ ಅದು ಏನ್ ಇರ್ತದಲ್ಲ, ಅದು ಪ್ಯೂರ್ ಪ್ರೋಟೀನ್, ಅದು ಸೊ ಅದು ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದು, ಬಟ್ ಎಲ್ಲೋ ಹೆಚ್ಚಾದ ಪ್ರಮಾಣದಲ್ಲಿ ಒಳಿತಲ್ಲ, ಅದನ್ನು ಕಡಿಮೆ ಮಾಡೋದು ಒಳ್ಳೆಯದು.
0: ಸರ್, ಆಗ್ಲೇ ನೀವು ಹೇಳ್ತಾ ಇದ್ರಿ ಈ ಸ್ಟ್ರೆಸ್ ಕೂಡ ತುಂಬಾ ಪರಿಣಾಮ ಬೀರುತ್ತೆ ಹೃದಯದ ಆರೋಗ್ಯದ ಮೇಲೆ ಅಂತ. ಇದು ನಿದ್ರಾಹೀನತೆ ಯಾವ ರೀತಿ ಪರಿಣಾಮ ಬೀರುತ್ತೆ ಸರ್?
1: ಹೌದು, ಸ್ಟ್ರೆಸ್ ಎಷ್ಟು ಮುಖ್ಯವೋ ನಿದ್ರೆಯು ನಮ್ಮ ದೇಹಕ್ಕೆ ತುಂಬಾನೇ ಮುಖ್ಯ.

0: ಅಂದರೆ ಪ್ರತಿದಿನ ಒಂದು ಮನುಷ್ಯನಿಗೆ 6 ರಿಂದ 8 ಗಂಟೆ ಒಂದು ತುಂಬ ಒಳ್ಳೆಯ ನಿದ್ರೆ ಮುಖ್ಯ. ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಅಡಿಕ್ಷನ್ ಜಾಸ್ತಿನೇ ಆಗ್ತಾ ಇದೆ. ರೀಲ್ ಎಲ್ಲ ನೋಡ್ತಾ ತುಂಬ ಜನ ತಡರಾತ್ರಿ ಮಲಗುವಂದು ಕಾಮನ್ ಆಗಿ ನೋಡ್ತಾ ಇದ್ದೀವಿ. ಅಂದರೆ 12 ಗಂಟೆ 1 ಗಂಟೆಗಿಂತ ಮುಂಚೆ ಯಾರೂ ಮಲಗೋದೇ ಇಲ್ಲ. ಸೊ ಈ ಮಲಗದೇ ಇರೋದ್ರಿಂದ ನಮ್ಮ ಅಂಗಗಳು, ಹೃದಯವನ್ನು ಇನ್ಕ್ಲೂಡ್ ಮಾಡ್ಕೊಂಡ್ಬಿಟ್ಟು ಮೆದುಳು, ಲಿವರ್, ಕಿಡ್ನಿ ಎಲ್ಲದಕ್ಕೂ ಒಂದು ಕಂಟಿನ್ಯೂಸ್ ಕೆಲಸ. ಅಂದರೆ ಅವಕ್ಕೆ ಯಾವುದು ವಿಶ್ರಾಂತಿನೇ ಸಿಗ್ತಾ ಇಲ್ಲ. ರಾತ್ರಿ ಒಂದು ನೇಚರ್ ರಾತ್ರಿ ಯಾಕೆ ಮಾಡಿದೆ ಅಂದ್ರೆ ಒಂದು ನಮ್ಮ ಅಂಗಗಳಿಗೆ ಒಂದು ರೆಸ್ಟ್ ಕೊಡಬೇಕಂತಾನೆ. ಮತ್ತೆ ಅದು ನೆಕ್ಸ್ಟ್ ಡೇ ಬೆಳಗ್ಗೆ ಫ್ರೆಶ್ ಆಗಿ ಮತ್ತೆ ತಿರ್ಗಾ ಸಾಮಾನ್ಯ ರೂಪದಲ್ಲಿ ಕೆಲಸ ಮಾಡಬೇಕಂದ್ರೆ ಅದಕ್ಕೂ ಸಹ ರೆಸ್ಟ್ ಬೇಕು. ಅದೇ ರೀತಿ ಹೃದಯಕ್ಕೂ ಸಹ ರೆಸ್ಟ್ ಬೇಕೇ ಬೇಕು. ಅಂದರೆ ಒಂದು ಹೃದಯ ನಿರಂತರ ಕೆಲಸ ಮಾಡ್ತಾ ಇದ್ರು ರಾತ್ರಿ ಅದು ಒಂದು ಕಡಿಮೆ ಮಟ್ಟದಲ್ಲಿ ಕೆಲಸ ಮಾಡಲು ಪ್ರಯತ್ನ ಮಾಡ್ತದೆ. ಸೊ ದಟ್ ಅದು ಮತ್ತೆ ನೆಕ್ಸ್ಟ್ ಡೇ ರಿಕವರಿ ಆಗಿ ದಿನನಿತ್ಯದ ಕಾರ್ಯಕ್ಕೆ ಹೆಲ್ಪ್ ಮಾಡಬೇಕಂತ. ಬಟ್ ಈಗ ನಿದ್ದೆ ಇರದೇ ಇದ್ದಕ್ಕೆ ಆ ಹೃದಯದ ಮೇಲೆ ಸ್ಟ್ರೆಸ್ ಹೆಚ್ಚಾಗಿ, ಸೊ ಅದ ಅಪರೋಕ್ಷವಾಗಿ ಡೈರೆಕ್ಟ್ಲಿ ಅಲ್ಲ ಇನ್ಡೈರೆಕ್ಟ್ಲಿ ಅದು ಹೃದಯದ ಮೇಲೆ ಮತ್ತು ಇತ್ತೀಚಿನ ಹೃದಯಾಘಾತಕ್ಕೂ ಕಾರಣವಾಗಿದೆ.
1: ಸರ್, ಆಗಲೇ ನೀವು ಜಿಮ್ ಮತ್ತೆ ಬೇರೆ ಬೇರೆ ಎಕ್ಸೈಸ್ ಬಗ್ಗೆನೂ ಮೆನ್ಷನ್ ಮಾಡಿದ್ರಿ. ನಾವು ನೋಡ್ತಾ ಇರ್ತೀವಿ ಜಿಮ್ ಅಲ್ಲಿ ರಿಗ್ರೆಸ್ ಆಗಿ ಎಕ್ಸೈಸ್ ಮಾಡಿ ಅಲ್ಲೇ ಹೃದಯ ನೋವು ಅಥವಾ ಎದೆ ನೋವಿನಿಂದ ಅಸ್ವಸ್ಥರಾಗುವುದನ್ನು ನೋಡಿದ್ದೀವಿ. ಈ ವ್ಯಾಯಾಮ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ಬೇಕು ಸರ್?
0: ಹೌದು, ನಿಜ. ಆಕ್ಚುಲಿ ಒಂದು ನಿಯಮಿತ ರೂಪದಲ್ಲಿ ನಮ್ಮ ದೇಹದ ವ್ಯಾಯಾಮ ತುಂಬಾ ಉತ್ತಮ. ಅದು ಅತಿಯಾದಾಗ, ಅಂದರೆ ಇತ್ತೀಚೆಗೆ ತಾವು ನೋಡಿರ್ಬೋದು ಜಿಮ್ ಜಾಯ್ನ್ ಆಗಿರೋ ಯುವಕರಲ್ಲಾಗಿರ್ಬೋದು, ಸೆಲೆಬ್ರಿಟೀಸ್ ಆಗಿರ್ಬೋದು, ಸ್ಪೋರ್ಟ್ಸ್ ಪರ್ಸನ್ ಆಗಿರ್ಬೋದು, ಅವರು ಅತಿ ಹೆಚ್ಚು ಹೆಚ್ಚಾಗಿ ಒಂದು ವ್ಯಾಯಾಮ ಮಾಡುವುದರಿಂದ ಅವರ ಹೃದಯದಲ್ಲಿ ನಾನಾ ರೀತಿಯ ಬದಲಾವಣೆಗಳು ಬರ್ತವೆ. ಮುಖ್ಯವಾಗಿ ಇದರಲ್ಲಿ ಏನಾಗ್ತಿದೆ ಅಂತಂದರೆ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈದಲ್ಲಿ ಒಂದು ಡಿಸ್ಪ್ಯಾರಿಟಿ ಬರ್ತದೆ. ಅಂದರೆ ಏನು ರಕ್ತ ಬೇಕು ಮತ್ತು ಸರಬರಾಜಿನಲ್ಲಿ ವ್ಯತ್ಯಯ ಆದಾಗ, ಪರ್ಟಿಕ್ಯುಲರ್ಲಿ ಯಾರಿಗೆ ರಕ್ತನಾಳಗಳು ಅಡೆತಡೆ ಆದಾಗ ಅವರ ಸರಬರಾಜು ಕಡಿಮೆ ಆದಾಗ ಇವರಿಗೆ ಹೃದಯಾಘಾತ ಬರ್ತದೆ. ಅದೇ ರೀತಿ ಹೆಚ್ಚು ವ್ಯಾಯಾಮ ಮಾಡಿದಾಗ ಆ ಅಡೆತಡೆಗಳಲ್ಲಿ ಬ್ಲಡ್ ಕ್ಲಾಟ್ ಆಗೋದು ಅಥವಾ ಈ ಕೊಬ್ಬಿನ ಅಂಶದ ಬೊಜ್ಜುಗಳು ಬಸ್ಟ್ ಆಗಿ ಆ ರಕ್ತನಾಳ ಸಂಪೂರ್ಣವಾಗಿ ಕ್ಲೋಸ್ ಮಾಡೋದಾಗಲಿ ಅಥವಾ ಹೃದಯದ ಬಡಿತದಲ್ಲಿ ಏರುಪೇರುಗಳು ಆಗ್ತವೆ, ಆ ಸಡನ್ ಏರುಪೇರು ಆದಾಗ ಹೃದಯಾಘಾತ ಅಥವಾ ಹೃದಯ ಸ್ಥಗಿತ ಆಗುತ್ತದೆ. ಆದ್ದರಿಂದ ಎಲ್ಲರೂ ಒಂದು ನಿಯಮಿತ, ಅಂದರೆ ವಾರಕ್ಕೆ 100 ರಿಂದ 150 ನಿಮಿಷ, ಒಂದು ವಾರಕ್ಕೆ ಹೇಳೋದು ದಿನಕ್ಕೆ

0: ಅಂತ ಕನ್ಫರ್ಮ್ ಮಾಡೋದು ತುಂಬಾನೇ ಒಳಿತು.
1: ಸರಿಗ ಸರ್ಜರಿ ಮಾಡಿಸ್ಕೊಂಡವರು, ಸ್ಟೆಂಟ್ ಅಳವಡಿಸ್ಕೊಂಡವರು, ಇವರು ನಂತರದಲ್ಲಿ ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೋಬೇಕಾಗುತ್ತೆ ಸರ್?
0: ಇದು ತುಂಬಾ ಮುಖ್ಯವಾದ ಪ್ರಶ್ನೆ ಅಂತಾನೆ ಹೇಳ್ತೀನಿ. ಯಾಕಂದ್ರೆ ತುಂಬಾ ಜನ ಸ್ಟೆಂಟ್ ಆದ ತಕ್ಷಣ, ಆಪರೇಷನ್ ಆದ ತಕ್ಷಣ ತಮ್ಗೆ ಯಾವುದೇ ರೀತಿಯ ಮಾತ್ರೆಗಳ ಅವಶ್ಯಕತೆ ಇಲ್ಲ ಅನ್ನೋದೇ ಒಂದು ಭಾವನೆ. ಅದು ತುಂಬಾನೇ ತಪ್ಪು. ಅಂದ್ರೆ ನಾವು ಸ್ಟೆಂಟ್ ಹಾಕೋಕ್ಕಿಂತ ಮುಂಚೆ ಅಥವಾ ಆಪರೇಷನ್ ಮಾಡೋ ಮುಂಚೆ ಯಾವ ಮಾತ್ರೆ ತಗೊಳ್ತಾ ಇದ್ರು ತಾವೆಲ್ಲರೂ ಅದು ಕಂಟಿನ್ಯೂ ಮಾಡಲೇಬೇಕು. ಯಾವುದೇ ರೀತಿಯಿಂದ ಸಡನ್ ಆಗಿ, ಅಂದ್ರೆ ವೈದ್ಯರ ಒಂದು ಸಲಹೆ ಇಲ್ಲದೆ ನಿಲ್ಲಿಸಲೇಬಾರದು. ಮುಖ್ಯವಾಗಿ ಸ್ಟೆಂಟಲ್ಲಿ ಬ್ಲಡ್ ಥಿನ್ನರ್ಸ್ ಅಂತ ಕೊಡ್ತೀವಿ ನಾವು. ಆ ಬ್ಲಡ್ ಥಿನ್ನರ್ಸು ಬಹಳ, ಅಂದ್ರೆ ಒಂದು ಅಥವಾ ಎರಡು ದಿವಸ ತಾವು ಬ್ಲಡ್ ಥಿನ್ನರ್ಸ್ ಮರ್ತು ಹೋದ್ರೆ ಆ ಸ್ಟೆಂಟ್ ಬ್ಲಾಕ್ ಆಗುತ್ತೆ. ಬ್ಲಾಕ್ ಆದ್ರೆ ಮತ್ತೆ ತಮಗೆ ಹೃದಯಾಘಾತ ಬರೋ ಚಾನ್ಸ್ ಹೆಚ್ಚಾಗುತ್ತದೆ. ಆದ್ದರಿಂದ ಈ ಬ್ಲಡ್ ಥಿನ್ನರ್ಸ್ ಅಥವಾ ರಕ್ತದೊತ್ತಡ ಹತೋಟೆಯಲ್ಲಿ ಇರುವ ಮಾತ್ರೆಗಳು, ಮಧುಮೇಹದ ಮಾತ್ರೆಗಳು, ಕೊಲೆಸ್ಟ್ರಾಲ್ ಕಡಿಮೆ ಮಾಡುವಂತ ಮಾತ್ರೆಗಳು ತಾವು ಜೀವನ ಪರ್ಯಂತ ಕಂಟಿನ್ಯೂ ಮಾಡಬೇಕು. ಅದೇ ರೀತಿ ಬೈಪಾಸ್ ಆಪರೇಷನ್ ಆದವರು ಸಹ ಇವೆಲ್ಲ ಮಾತ್ರೆ ನಾವು ಕೊಡ್ತೇವೆ, ಅವೆಲ್ಲಾನು ಅವರಿಗೆ ಆರೋಗ್ಯಕರ ಇಡಲು ಸಹಾಯ ಮಾಡ್ತವೆ. ಆದ್ದರಿಂದ ಒಂದು ವೈದ್ಯರ ಸಲಹೆ ಇಲ್ಲದೆ ದಯಮಾಡಿ ತಾವೆಲ್ಲರೂ ಈ ಮಾತ್ರೆಗಳನ್ನು ನಿಲ್ಲಿಸಬಾರದು.
1: ಸರ್, ಇನ್ನೊಂದು ಪ್ರಮುಖವಾದ ವಿಷಯ, ಈಗ ಯಾವುದೇ ಸಾರ್ವಜನಿಕ ಸ್ಥಳದಲ್ಲಿ ಎದೆನೋವು ಬಂದು ಕುಸಿದ್ರೆ ಸುತ್ತಮುತ್ತ ಇರೋರಿಗೆ ಏನ್ ಮಾಡ್ಬೇಕಂತ ಗೊತ್ತಾಗಲ್ಲ. ಬ್ರೀಫ್ ಆಗಿ ಫಸ್ಟ್ ಏಡ್ ಬಗ್ಗೆ ಹೇಳಿ ಸರ್, ಯಾವ ರೀತಿ ಅಲ್ಲಿ
0: ತುಂಬಾ ಜನಕ್ಕೆ ಇದ್ರ ಬಗ್ಗೆ ಐಡಿಯಾ ಇರಲ್ಲ. ಆಕ್ಚುಲಿ ತುಂಬಾ ಜನ ಹೃದಯಾಘಾತ ಆದಾಗ ಅಥವಾ ಹೃದಯ ಸ್ಥಗಿತ ಆದಾಗ ಏನು ಮನುಷ್ಯನ ಕುಸಿದು ಬೀಳ್ತಾನೆ, ಅದಕ್ಕೆ ನಾವು ತಕ್ಷಣ CPR ಅಂತ ಹೇಳ್ತೀವಿ, ಕಾರ್ಡಿಯೋ ಪಲ್ಮನರಿ ರಿಸಾಸ್ಟೇಷನ್ ಅಂತ ಹೇಳೋದು ಇಂಗ್ಲೀಷಲ್ಲಿ. ಅಂದ್ರೆ ಅದರಲ್ಲಿ ಏನಿಲ್ಲ, ಒಂದು ಎದೆ ಅದುಮುವ ಒಂದು ಕ್ರಿಯೆ ಇದು. ಆಕ್ಚುಲಿ ಸ್ಕೂಲಲ್ಲಿ ಎಲ್ಲರಿಗೂ ಒಂದು ಟ್ರೈನಿಂಗ್ ಕೊಡಬೇಕಿದು. ನಮ್ಮ ದೇಶದಲ್ಲಿ ತುಂಬಾನೇ ಕಡಿಮೆ ಅಂತಾನೆ ಹೇಳ್ತೀವಿ. ಸೊ ಈ ಎದೆ ಅದುಮೋದು ಅಥವಾ ಇಮಿಡಿಯೇಟ್ಲಿ ಈ ತರ ಏನಾದ್ರೆ ತಾವು ಆಂಬುಲೆನ್ಸ್ಗೆ ಕರೆ ಮಾಡಬೇಕು. ನಿಂತು ನೋಡುವ ಬದಲು ಆಂಬುಲೆನ್ಸ್ಗೆ ಕರೆ ಮಾಡಿ ಅವನನ್ನು ಆದಷ್ಟು ಬೇಗ ಹತ್ತಿರದ ಒಂದು ಹೃದಯದ ಆಸ್ಪತ್ರೆಗೆ ತಲುಪಿಸುವ ಪ್ರಯತ್ನ ಮಾಡಬೇಕು. ಇನ್ನು ಕೆಲವು ಮಾಲ್ಗಳಲ್ಲಿ ಇತ್ತೀಚೆಗೆ AED ಅಂತ ಅಂದ್ಬಿಟ್ಟು ಆಟೋಮೆಟಿಕ್ ಡಿಫಿಬ್ರಿಲೇಟರ್ ಮಷಿನ್ಸ್ ಅಂತ ಬರ್ತದೆ. ಅಂದ್ರೆ ನೀವು ಅಲ್ಲಲ್ಲಿ ನೇತು ಹಾಕಿರ್ತಾರ, ಅದು AED ಅಂತ ಬರ್ದಿರ್ತೀವಿ. ಅದನ್ನು ಉಪಯೋಗಿಸುವುದು ಹೇಗೆ ಅಂತ ತಾವು ಕಲ್ತ್ಕೊಡ್ಬೇಕು. ಯಾಕಂದ್ರೆ ಅದು ಆ ಶಾಕ್ ಕೊಡೋದ್ರಿಂದ ತುಂಬಾ ಜನರಿಗೆ ಮತ್ತೆ ಹೃದಯದ ಬಡಿತ ವಾಪಸ್ ಬರುತ್ತದೆ. ಬಟ್ ತುಂಬಾ ನಮ್ಮ ಇಂಡಿಯನ್ ಜನಕ್ಕೆ ಅದನ್ನು ಹೇಗೆ ಉಪಯೋಗಿಸೋದು ಅಂತಾನೆ ಗೊತ್ತಿಲ್ಲ. ಆದ್ರೆ ಇದು ಕಂಪಲ್ಸರಿ ಇದೆ. ಅಂದ್ರೆ ಎಲ್ಲಾ ಮಾಲಲ್ಲೂ ಇತ್ತೀಚೆಗೆ AED ಇಡ್ತಾರೆ. ಅದನ್ನು ಉಪಯೋಗ ತೆಗೆದುಕೊಳ್ಳೋದ್ರಿಂದ ತುಂಬಾ ಜನರ ಜೀವನ ನಾವು ಉಳಿಸಬಹುದು. 3 ನಿಮಿಷ ಅಂದ್ರೆ ಒಂದು ಮನುಷ್ಯನ ಹೃದಯ ಸ್ಥಗಿತ ಆದಾಗ ಆ 3 ನಿಮಿಷದಲ್ಲಿ ಮತ್ತೆ ರಿವೈವ್ ಮಾಡದೆ ಇದ್ರೆ ಅವನ ಬ್ರೈನ್ ಸಂಪೂರ್ಣವಾಗಿ ಸಾವನ್ನೊಪ್ಪಿ ಅವನು ಕಂಪ್ಲೀಟ್ ಆಗಿ ಸಾವನ್ನೊಪ್ಪೋದು ಚಾನ್ಸ್ ಜಾಸ್ತಿ ಇರ್ತದೆ.
1: ಸರ್, ಈಗ ವೈದ್ಯಕೀಯ ವಿಜ್ಞಾನ ತುಂಬಾ ಮುಂದುವರೆದಿದೆ ಅಂತ ನಾವು ಓದ್ತೀವಿ, ಕೇಳಿದೀವಿ. ಈಗ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ತರ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಅಂತ ಏನಾದರೂ ಬೆಳವಣಿಗೆಗಳಾಗ್ತಾ ಇದೆಯಾ ಸರ್?
0: ತುಂಬಾನೇ ಇದೆ. ರೆಗ್ಯುಲರ್ ಆಗಿ ಈಗ ಪ್ರಪಂಚದಲ್ಲಿ ಅಷ್ಟೇ ಅಲ್ಲ, ಈವನ್ ಇಂಡಿಯಾದಲ್ಲೂ ಸಹ ಮೆನಿ ಆಫ್ ದ ಬಿಗ್ಗರ್ ಸೆಂಟರ್ಸ್ ಅಲ್ಲಿ ನಾವು ಈ ಹೃದಯದ ಕಸಿ ಅಥವಾ ಲಂಗ್ಸ್ ಕಸಿಯನ್ನು ಸಾಮಾನ್ಯ ರೂಪದಲ್ಲೇನೇ ಮಾಡ್ತಾ ಇದ್ದೀವಿ. ಹೇಗೆ ಕಿಡ್ನಿ ಲಿವರ್ ಟ್ರಾನ್ಸ್ಪ್ಲಾಂಟ್ ಸಾಮಾನ್ಯ ರೂಪದಲ್ಲಿ ತಾವು ಕೇಳ್ತಾ ಇರ್ತೀರೋ ಹೃದಯದ ಟ್ರಾನ್ಸ್ಪ್ಲಾಂಟೇಷನ್ ಆಗ್ಬೋದು, ಈವನ್ ಲಂಗ್ ಟ್ರಾನ್ಸ್ಪ್ಲಾಂಟ್ ಸಹ ನಾವು ಮಾಡ್ತೀವಿ. ಸೊ ಅದರಲ್ಲಿ ಒಂದು ವಿಶೇಷತೆ ಏನಿಲ್ಲ. ಸಾಮಾನ್ಯ ರೂಪದಲ್ಲಿ ಹೇಗೆ ನಾವು ಹೃದಯದ ಆಪರೇಷನ್ ಮಾಡ್ತಾ ಇದೀವಿ ಹಾಗೇನೆ ನಾವು ಟ್ರಾನ್ಸ್ಪ್ಲಾಂಟ್ ಮಾಡೋದ್ರಲ್ಲಿ ಟ್ರೈನಿಂಗ್ ಆಗಿರುತ್ತೆ ನಮಗೆ.
1: ಈಗ ತಾವು ತುಂಬಾ ವರ್ಷಗಳಿಂದ ಈಗ ನಮ್ಮ ಕಲಬುರಗಿ ಜಯದೇವದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಸರ್. ಸಂಕ್ಷಿಪ್ತವಾಗಿ ಇಲ್ಲಿ ಸಿಗುವಂತ ಫೆಸಿಲಿಟಿ ಬಗ್ಗೆ ಜನರಿಗೆ ಹೇಳೋದಾದ್ರೆ,
0: ಕಲಬುರಗಿ ವಿಭಾಗದ ಜಯದೇವ ಹೃದ್ರೋಗ ಆಸ್ಪತ್ರೆ ಇದು 400 ಬೆಡ್ ಇರುವಂತ ಒಂದು ಆಸ್ಪತ್ರೆ. ಇಲ್ಲಿ ವ್ಯವಸ್ಥಿತ ರೂಪದಲ್ಲಿ ಎಲ್ಲಾ ಕಾಯಿಲೆಗಳು, ಅಂದ್ರೆ ಹೃದಯದ ಸಂಬಂಧಿಸಿದ ಅಥವಾ ರಕ್ತನಾಳದ ಸಂಬಂಧಿಸಿದ ಕಾಯಿಲೆಗಳಿಗೆ ವಿವಿಧ ರೂಪದ ಚಿಕಿತ್ಸೆಗಳ ಸೌಲಭ್ಯ ಇದೆ. ಅಂದ್ರೆ ಮೋಸ್ಟ್ ಅಡ್ವಾನ್ಸ್ಡ್, ಈ ನೀವು ಬ್ಯಾಂಗ್ಳೂರು ಹೈದರಾಬಾದ್ ಅಲ್ಲಿ ಸಿಗುವಂತ ಯಾವುದೇ ಒಂದು ಇನ್ಫ್ರಾಸ್ಟ್ರಕ್ಚರ್ ಯೋಚನೆ ಮಾಡಿದ್ರು ಈ ಇನ್ಫ್ರಾಸ್ಟ್ರಕ್ಚರ್ ನಮ್ಮ ಗುಲ್ಬರ್ಗ ವಿಭಾಗದ ಜಯದೇವ ಹೃದ್ರೋಗ ಆಸ್ಪತ್ರೆಯಲ್ಲಿ ದೊರೆಯುತ್ತದೆ. ಇದು 24 ಗಂಟೆ 7 ದಿವಸ ಇದು ಕೆಲಸ ಮಾಡುತ್ತದೆ. ಅಂದ್ರೆ ಒಂದು ವೆಲ್ ಟ್ರೈನ್ ವೆಲ್ ಕ್ವಾಲಿಫೈಡ್ ಡಾಕ್ಟರ್ಸ್ ಇದೀವಿ. ಅರೌಂಡ್ 25 ಅದಕ್ಕಿಂತ ಹೆಚ್ಚಾದಂತ ಒಂದು ಹೃದಯ ತಜ್ಞರು ಇರುವಂತ ಒಂದು ಜಾಗ. ಇದರಲ್ಲಿ ಹೃದಯಘಾತಕ್ಕೆ ಮತ್ತು ಸ್ಟ್ರೆಂಟಿಂಗ್ ಎಂಜಿಯೋಪ್ಲಾಸ್ಟಿ ಆಗಿರ್ಬೋದು ಅಥವಾ ಹೃದಯಕ್ಕೆ ಬೇಕಾಗಿರುವ ಯಾವುದೇ ಒಂದು ಶಸ್ತ್ರಚಿಕಿತ್ಸೆ, ಅಂದ್ರೆ ದೊಡ್ಡವರಲ್ಲಿ ಆಗಿರ್ಬೋದು ಮಕ್ಕಳಲ್ಲಿ ಆಗಿರ್ಬೋದು, ನಾವು ಮಾಡುವಂತ ಇಲ್ಲಿ ವ್ಯವಸ್ಥೆ ಇದೆ. ಯಾವುದೇ ರೀತಿಯಿಂದ ತಾವು ಬೇರೆ ಊರಿಗೆ ಹೋಗುವ ಅವಶ್ಯಕತೆನೇ ಇಲ್ಲ. ಅಂದ್ರೆ ಅಷ್ಟು ಒಂದು ಒಳ್ಳೆಯ ಸೌಲಭ್ಯ ಇರುವಂತ ಆಸ್ಪತ್ರೆ ಅಂದ್ರೆ ಜಯದೇವ ಹೃದ್ರೋಗ ಆಸ್ಪತ್ರೆ.
1: ಸರ್, ಕಾರ್ಯಕ್ರಮದ ಕೊನೆಗೆ ಉತ್ತಮವಾದ ಹೃದಯದ ಆರೋಗ್ಯ ಕಾಪಾಡ್ಕೋಬೇಕಂದ್ರೆ ಸಂಕ್ಷಿಪ್ತವಾಗಿ ಜನರಿಗೆ ಏನ್ ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್?
0: ದಯಮಾಡಿ ಎಲ್ಲರೂ ಒಂದು ಒತ್ತಡ ರಹಿತ ಜೀವನವನ್ನು ಮಾಡಲು ಪ್ರಯತ್ನ ಮಾಡಿ. ಹಾಸಿಗೆ ಇದ್ದಷ್ಟು ಕಾಲು ಚಾಚಿ, ಅದಕ್ಕಿಂತ ಹೆಚ್ಚು ಆಸೆ ಪಡುವುದರಿಂದ ಒತ್ತಡ ಹೆಚ್ಚಾಗುತ್ತದೆ. ಆದ್ದರಿಂದ ತಾವು ಕೆಟ್ಟ ಅಭ್ಯಾಸಗಳು, ಧೂಮಪಾನ ಆಗ್ಬೋದು, ತಂಬಾಕು ಸೇವನೆ ಅಥವಾ ಮದ್ಯಪಾನ ಮಾಡುವುದರಿಂದಲೂ ಸಹ ಹೃದಯದ ಕಾಯಿಲೆ ಬರುತ್ತದೆ.

0: ಅದರಿಂದ ತಾವು ದೂರ ಇರುವುದೇ ಅತಿ ಉತ್ತಮ ಅಂತ ಹೇಳ್ತೀನಿ. ಸಮತೋಲಿತ ಆಹಾರ ಸೇವನೆ ಆಗ್ಬೋದು, ನಿಯಮಿತ ರೂಪದಲ್ಲಿ ಮಿತಿಯಾದ ವ್ಯಾಯಾಮ ಮಾಡುವುದು, ಅಥವಾ ರಕ್ತದೊತ್ತಡ, ಮಧುಮೇಹ, ಕೊಲೆಸ್ಟ್ರಾಲ್ ಇದ್ದರೆ ಅದನ್ನು ಒಳ್ಳೆಯ ನಿಯಂತ್ರಣದಲ್ಲಿ ಇಟ್ಟುಕೊಂಡು ತಾವು ಹೃದಯದ ಯಾವುದಾದ್ರೂ ಔಷಧ ತೆಗೆದುಕೊಳ್ತಾ ಇದ್ರೆ, ಅಂದ್ರೆ ವೈದ್ಯರ ಸಲಹೆ ಇಲ್ಲದೆ ಆ ಔಷಧಗಳು ನಿಲ್ಲಿಸದೆ ಇರುವುದರಿಂದ, ತಮ್ಮ ಹೃದಯದ ಆರೋಗ್ಯವನ್ನು ಕಾಪಾಡಿಕೊಂಡು ಬರೋದ್ರಿಂದ ತಾವು ಜೀವನ ಪರ್ಯಂತ ಆರೋಗ್ಯಕರ ಜೀವನ ನಡೆಸಬಹುದು.
1: ಕೇಳುಗರ, ಇದಾಗಿತ್ತು ಇವತ್ತಿನ ಆರೋಗ್ಯ ಸಂಚಿಕೆ. ಹೃದಯದ ಆರೋಗ್ಯದ ಕುರಿತು ಸಮಗ್ರವಾದ ಮಾಹಿತಿಯನ್ನು ನಿಮಗೆ ನೀಡಿದವರು ಕಲಬುರಗಿಯ ಹೃದಯ ತಜ್ಞರಾದ ಡಾಕ್ಟರ್ ಅರುಣ್ ಕುಮಾರ್ ಹರಿದಾಸ್ ಅವರು. ನಿಮ್ಮೆಲ್ಲರ ಪರವಾಗಿ ಡಾಕ್ಟರ್ಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಧನ್ಯವಾದಗಳು ಸರ್.
0: ಧನ್ಯವಾದಗಳು ಸರ್.
2: ಇದುವರೆಗೂ ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ಹೃದಯದ ಆರೋಗ್ಯ ಈ ಕುರಿತು ಕಲಬುರಗಿಯ ಜಯದೇವ್ ಹೃದ್ರೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯ ಹಿರಿಯ ತಜ್ಞ ವೈದ್ಯರಾದ ಡಾ ಅರುಣ್ ಕುಮಾರ್ ಹರಿದಾಸ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಸಂಗಮೇಶ್. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.
3: ಬದುಕು ಹೂವಿನ ಹಾಸಿಗೆ ಅಲ್ಲ, ಹಾಗಂತ ಮುಳ್ಳಿನ ದಾರಿನೂ ಅಲ್ಲ. ದಿನನಿತ್ಯದ ಜಂಜಡದಲ್ಲಿ ಜೀವನ ಪ್ರೀತಿಯನ್ನ ಜೋಪಾನವಾಗಿ ಕಾಯಲು, ನಿತ್ಯ ಉತ್ಸಾಹಿಯಾಗಿರಲು ಹವ್ಯಾಸಗಳು ಸಹಾಯಕಾರಿ. ಕಲೆ, ಸಾಹಿತ್ಯ, ಸಂಗೀತ, ಫೋಟೋಗ್ರಫಿ, ಪಕ್ಷೀಕ್ಷಣೆ, ತೋಟಗಾರಿಕೆ ಮುಂತಾದ ಹಲವು ಹವ್ಯಾಸಗಳು ಬದುಕಿನ ಸೌಂದರ್ಯವನ್ನ ಹೆಚ್ಚು ಮಾಡುತ್ತೆ. ದಣಿದ ಮನಸ್ಸಿಗೆ ಸಾಂತ್ವನದ ಸಿಹಿಗಾಳಿ ಹವ್ಯಾಸ. ನಿಮ್ಮ ವ್ಯಕ್ತಿತ್ವದ ಉನ್ನತಿಗಾಗಿ, ಆತ್ಮತೃಪ್ತಿಗಾಗಿ ಒಳ್ಳೆಯ ಹವ್ಯಾಸ ಬೆಳೆಸ್ಕೊಳ್ಳಿ. ಸದಭಿರುಚಿಯನ್ನ ಪೋಷಿಸಿ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಪ್ರಗತಿ ಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ವಿಕಸಿತ ಭಾರತ ಜಿ ರಾಮ್ಜಿ ಯೋಜನೆ ಕುರಿತು ಮಾಹಿತಿ ನೀಡಲಿದ್ದಾರೆ ಹಿರಿಯ ಪತ್ರಕರ್ತೆಯಾದ ಸರೋಜನಿ ಯಮಕನ ಮರಡಿ.
1: ವಿಬಿಜಿ ರಾಮ್ಜಿ ಯೋಜನೆಯು ಕೇಂದ್ರ ಸರ್ಕಾರದ ಅಧಿಸೂಚನೆಯ ಪ್ರಕಾರ ಅಧಿಕೃತವಾಗಿ 2026 ಇದೇ ಜುಲೈ 1ರಂದು ರಾಷ್ಟ್ರವ್ಯಾಪಿಯಾಗಿ ಜಾರಿಗೆ ಬಂದಿತು. ವಿಬಿಜಿ ರಾಮ್ಜಿ ಎಂದರೆ ವಿಕಸಿತ ಭಾರತ ಗ್ಯಾರಂಟಿ ರೋಜ್ಗಾರ್ ಅಜೀವಿಕಾ ಮಿಷನ್ ಗ್ರಾಮೀಣ. ಇದು ಗ್ರಾಮೀಣ ಉದ್ಯೋಗ ಮತ್ತು ಜೀವನೋಪಾಯ ರಾಷ್ಟೀಯ ಯೋಜನೆಯಾಗಿದ್ದು ಜುಲೈ 2ರಂದು ಆಂಧ್ರದ ತಿರುಪತಿ ಜಿಲ್ಲೆಯಲ್ಲಿ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಲೋಕಾರ್ಪಣೆಗೊಳಿಸಿದರು. ವಿಬಿಜಿ ರಾಮ್ಜಿ ಬಿಲ್ 2025 ಎಂದರೆ ವಿಕಸಿತ ಭಾರತ ಗ್ರಾಮೀಣ ರೋಜ್ಗಾರ ಮತ್ತು ಆತ್ಮನಿರ್ಭರ ಮಿಷನ್ ಗ್ಯಾರಂಟಿ ಮಸೂದೆ. ಈ ಮೊದಲು ಯುಪಿಎ ಸರ್ಕಾರವು 2006ರಲ್ಲಿ ಅನುಷ್ಠಾನಗೊಳಿಸಿದ್ದ ಎಂಜಿ ನರೇಗಾ ಯೋಜನೆಯೇ ಇಂದು ಎನ್ಡಿಎ ನೇತೃತ್ವದ ಸರ್ಕಾರವು ಅದರ ಸ್ವರೂಪ ಬದಲಿಸಿ ಕೆಲವು ಪ್ರಮುಖ ಸುಧಾರಣೆಗಳನ್ನು ತಂದಿದೆ. ಸುದೀರ್ಘ 20 ವರ್ಷಗಳವರೆಗೆ ದೇಶದಲ್ಲಿ ದೊಡ್ಡ ಕ್ರಾಂತಿಯನ್ನೇ ಮಾಡಿದ ಎಂಜಿ ನರೇಗಾ ಗ್ರಾಮೀಣ ಅಭಿವೃದ್ಧಿಯ ಜೊತೆಗೆ ಅಲ್ಲಿನ ಬಡ ಕೂಲಿ ಕಾರ್ಮಿಕರ ಆರ್ಥಿಕ ಸುಧಾರಣೆಗೆ ಬಲ ತುಂಬಿ ಮಾದರಿಯಾಗಿತ್ತು. ಹೀಗಾಗಿ ಈ ಒಂದು ಯೋಜನೆಯನ್ನು ಇನ್ನಷ್ಟು ಪ್ರಯೋಜನಕಾರಿಯಾಗಿಸಲು ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯವು ಬದಲಾವಣೆ ಜೊತೆಗೆ ವಿಬಿಜಿ ರಾಮ್ಜಿ ಎಂಬ ಹೊಸ ಕಾಯ್ದೆಯನ್ನು ಜಾರಿಗೆ ತಂದಿದೆ. ಹೊಸ ಗ್ರಾಮೀಣ ಉದ್ಯೋಗ ಖಾತರಿ ಕಾಯ್ದೆ ವಿಕಸಿತ್ ಭಾರತ್ 2047ರ ಗುರಿಯ ಭಾಗವಾಗಿ ಯೋಜನೆಯನ್ನು ಭವಿಷ್ಯತ್ತಿನಲ್ಲಿ ಶಾಸನಬದ್ಧ ಚೌಕಟ್ಟಿನೊಂದಿಗೆ ಸಕ್ರಿಯವಾಗಿ ಬದಲಾವಣೆ ತರುವುದಾಗಿದೆ. 2025ರ ಚಳಿಗಾಲದ ಸಂಸತ್ ಅಧಿವೇಶನದಲ್ಲಿ ಪಾಸ್ ಆದ ಈ ಕಾಯ್ದೆಯು ಇದೇ ಜುಲೈ 2ರಂದು ಒಂದೇ ದಿನದಲ್ಲಿ ದೇಶದ ಎಲ್ಲಾ ರಾಜ್ಯಗಳಲ್ಲೂ ಜಾರಿಯಾಯಿತು. 2026 ಜೂನ್ 28ರ ವೇಳೆಗೆ ಒಟ್ಟು 19 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ತಮ್ಮ ಅಧಿಸೂಚನೆಗಳನ್ನು ಹೊರಡಿಸಿದ್ದವು. ಉಳಿದ ರಾಜ್ಯಗಳೂ ನಂತರ ಕ್ರಮವಾಗಿ ಜಾರಿಗೆ ತಂದಿವೆ. ಈ ನಿಮಿತ್ತ ಕೇಂದ್ರ ಸರ್ಕಾರವು 2025-26ರ ಸಾಲಿಗಾಗಿ 95,692 ಕೋಟಿ ರೂಪಾಯಿಗಳನ್ನು ಮೀಸಲಿಟ್ಟಿದೆ. ಜುಲೈ 5ರಂದು ಮೊದಲ ಕಂತಿನ 25,863 ಕೋಟಿ ಹಣವನ್ನು ರಾಜ್ಯಗಳಿಗೆ ಬಿಡುಗಡೆ ಮಾಡಿದೆ. ಪ್ರತಿ ರಾಜ್ಯದಲ್ಲಿ ಎಷ್ಟು ಜಾಬ್ ಕಾರ್ಡ್ಗಳು, ಎಷ್ಟು ಕೆಲಸದ ಬೇಡಿಕೆ ಇದೆ, ಎಷ್ಟು ಗ್ರಾಮ ಪಂಚಾಯಿತಿಗಳಲ್ಲಿ ಕೆಲಸ ಆರಂಭವಾಗಿದೆ ಎಂಬುದನ್ನು ಗಮನಿಸಿ ಆಯಾ ರಾಜ್ಯಗಳಿಗೆ ಹಣ ಬಿಡುಗಡೆಯಾಗುತ್ತದೆ. ಕರ್ನಾಟಕಕ್ಕೆ 1,750 ಕೋಟಿ

ಕೋಟಿ, ಉತ್ತರ ಪ್ರದೇಶಕ್ಕೆ ಅತಿ ಹೆಚ್ಚು 3,210 ಕೋಟಿ ರೂಪಾಯಿಗಳು. ತೆಲಂಗಾಣವು ಈಗಾಗಲೇ ಈ ಯೋಜನೆಯನ್ನು ಜಾರಿಗೊಳಿಸಿ 12 ಕೋಟಿ ಮಾನವ ದಿನಗಳ ಗುರಿಯನ್ನು ಘೋಷಿಸಿದೆ. ವಿಬಿಜಿ ರಾಮ್ಜಿ ಯೋಜನೆಯ ಮೂಲ ಧ್ಯೇಯವು ಮೊದಲಿನಂತೆಯೇ ಗ್ರಾಮೀಣ ಭಾರತವನ್ನು ಆರ್ಥಿಕವಾಗಿ ಅಭಿವೃದ್ಧಿಪಡಿಸುವುದು, ಮೂಲ ಸೌಲಭ್ಯಗಳನ್ನು ಕಲ್ಪಿಸುವುದು, ಹಾಗೆ ವಲಸೆ ಹೋಗುವುದನ್ನು ತಪ್ಪಿಸಿ ನಿರುದ್ಯೋಗವನ್ನು ಹಿಮ್ಮೆಟ್ಟಿಸುವುದು ಆಗಿದೆ. ಆದರೆ ಈ ಹೊಸ ಕಾಯ್ದೆಯಲ್ಲಿ ಕೆಲವು ಪ್ರಮುಖ ಬದಲಾವಣೆಗಳು, ಹೊಸ ನೀತಿಗಳನ್ನು ಅಳವಡಿಸಿ ಜನರಿಗೆ ಹೇಗೆ ಮತ್ತಷ್ಟು ಅನುಕೂಲ ಕಲ್ಪಿಸಲಾಗಿದೆ ಎಂಬುದನ್ನು ನೋಡೋಣ. ಎಂಜಿ ನರೇಗಾದಲ್ಲಿ ವರ್ಷಕ್ಕೆ 100 ದಿನಗಳು ಮಾತ್ರ ಕೆಲಸ ನೀಡಲಾಗುತ್ತಿತ್ತು. ಆದರೆ ವಿಬಿಜಿ ರಾಮ್ಜಿಯಲ್ಲಿ ಪ್ರತಿ ಅರ್ಹ ಗ್ರಾಮೀಣ ಕುಟುಂಬಕ್ಕೆ 125 ದಿನಗಳು, ಎಂದರೆ ಮೊದಲಿಗಿಂತ 25 ದಿನಗಳ ಹೆಚ್ಚಿನ ಕೆಲಸ ಕಡ್ಡಾಯಗೊಳಿಸಲಾಗಿದೆ. ಜಾಬ್ ಕಾರ್ಡ್ ಪಡೆದ ಫಲಾನುಭವಿಗಳು ವರ್ಷದಲ್ಲಿ ಒಟ್ಟು 125 ದಿನಗಳು ಕೌಶಲ್ಯರಹಿತ, ಎಂದರೆ ಕೈಯಿಂದ ಮಾಡುವ ಕೂಲಿ ಕೆಲಸವನ್ನು ಪಡೆಯುವುದರಿಂದ ಗ್ರಾಮೀಣ ಜನರಿಗೆ ಮತ್ತಷ್ಟು ಲಾಭವಾಗಲಿದೆ. ಕೆಲಸಗಾರರಿಗೆ ನೀಡುತ್ತಿದ್ದ 300 ರೂಪಾಯಿಗಳ ಮೂಲ ವೇತನವನ್ನು ಹೆಚ್ಚಿಸಿ ದಿನಕ್ಕೆ ಈಗ 327 ರೂಪಾಯಿಗಳನ್ನು ನಿಗದಿಗೊಳಿಸಲಾಗಿದೆ. ಈ ಯೋಜನೆಯು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಸಹಯೋಗದಲ್ಲಿ ನಡೆಯುತ್ತಿದ್ದು, ಕೇಂದ್ರವು 60%ರಷ್ಟು ಹಣ ಬಿಡುಗಡೆಗೊಳಿಸಿದರೆ ರಾಜ್ಯ ಸರ್ಕಾರವು 40%ರಷ್ಟು ನಿಧಿ ವಿನಿಯೋಗಿಸಬೇಕಾಗುವುದು. ಆದರೆ ಈಶಾನ್ಯ ಮತ್ತು ಹಿಮಾಲಯನ್ ರಾಜ್ಯಗಳಿಗೆ ಕೇಂದ್ರ ಪ್ರಾಯೋಜಿತ ಯೋಜನೆಯಾಗಿ 90-10 ಅನುಪಾತದೊಂದಿಗೆ ಜಾರಿಗೊಳಿಸಲಾಗಿದೆ. ಈ 8 ರಾಜ್ಯಗಳು ಪರ್ವತ ಪ್ರದೇಶ, ಸಂಪರ್ಕ ಕಡಿಮೆ ಇರುವುದರಿಂದ ಇಲ್ಲಿ ಹೆಚ್ಚಿನ ಹಣವನ್ನು ಕೇಂದ್ರವು 90%ರಷ್ಟು ಪಾಲನ್ನು ನೀಡುತ್ತದೆ. ಕೃಷಿ ರಕ್ಷಣೆಗಾಗಿ ಬಿತ್ತನೆ ಕಟಾವು ಸಮಯದಲ್ಲಿ ಗ್ರಾಮಗಳಲ್ಲಿ ಕೃಷಿ ಕಾರ್ಮಿಕರು ಲಭ್ಯವಾಗುವಂತೆ ನೋಡಿಕೊಳ್ಳಲು ರಾಜ್ಯಗಳು ವರ್ಷಕ್ಕೆ 60 ದಿನಗಳವರೆಗೆ ಅಧಿಸೂಚನೆ ಹೊರಡಿಸಬಹುದು, ಎಂದರೆ ಕೆಲಸ ಸ್ಥಗಿತಗೊಳಿಸಬಹುದು. ಇದರಿಂದ ರೈತರಿಗೂ ಕೂಡ ಅನುಕೂಲವಾಗುವುದು. ಇನ್ನು ಕಾರ್ಮಿಕರ ಸಂಬಳವು ಮೊದಲಿನಂತೆ 15 ದಿನಗಳವರೆಗೆ ಕಾಯಬೇಕಿಲ್ಲ. ವೇತನವು 1 ವಾರದೊಳಗೆ ನೇರವಾಗಿ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡಲಾಗುತ್ತದೆ. ಇನ್ನು ಮುಂದೆ ಪಾರದರ್ಶಕತೆ ಮತ್ತು ಟೆಕ್ನಾಲಜಿ ಮೂಲಕ ಈ ಯೋಜನೆಯಲ್ಲಿ ಅವ್ಯವಹಾರವು ನಡೆಯದಂತೆ ತಡೆಯಲು ಜಿಯೋ ಟ್ಯಾಗ್ ಫೋಟೋ ಕಡ್ಡಾಯಗೊಳಿಸಲಾಗಿದೆ. ಇಲ್ಲಿ ಕೆಲಸದ ಬಗ್ಗೆ ಸೋಷಿಯಲ್ ಆಡಿಟಿಂಗ್ ನಡೆಯುತ್ತದೆ. ಕೆಲಸ ಆರಂಭವಾದಾಗಿನಿಂದ ಕೊನೆಯವರೆಗೂ ನಡೆದ ಕೆಲಸದ ವಿವರವೆಲ್ಲ ಪೋರ್ಟಲ್ನಲ್ಲಿ ದಾಖಲಾಗುತ್ತದೆ. ಇದರ ಮೇಲ್ವಿಚಾರಣೆಯನ್ನು ಆಯಾ ರಾಜ್ಯಗಳ ರೋಜ್ಗಾರ್ ಗ್ಯಾರಂಟಿ ಕೌನ್ಸಿಲ್ ನಿರ್ವಹಿಸುತ್ತದೆ. ಫೇಸ್ ಅಥೆಂಟಿಕೇಷನ್ ಹಾಜರಿ, ನಕಲಿ ಜಾಬ್ ಕಾರ್ಡ್, ಬೋಗಸ್ ಹಾಜರಾತಿ ತಡೆಯಲು ಬಯೋಮೆಟ್ರಿಕ್ ಹಾಜರಾತಿ ಮತ್ತು ಜಿಪಿಎಸ್ ಆಧಾರಿತ ಎಐ ಆಧಾರಿತ ವಂಚನೆಯ ಪತ್ತೆಯನ್ನು ಬಳಸಿಕೊಳ್ಳುವ ಮೇಲ್ವಿಚಾರಣೆಯ ಮೂಲಕ ಪಾರದರ್ಶಕತೆ ಹೆಚ್ಚಿಸುವುದು ವಿಬಿಜಿ ರಾಮ್ಜಿ ಯೋಜನೆಯ ಮುಖ್ಯ ಗುರಿಯಾಗಿದೆ. ಇದು ಉದ್ಯೋಗ ಗ್ಯಾರಂಟಿ ಯೋಜನೆಯಾಗಿದ್ದರಿಂದ ನಿರೀಕ್ಷಿತ ಕುಟುಂಬದಿಂದ ಉದ್ಯೋಗ ಅರ್ಜಿಯನ್ನು ಸ್ವೀಕರಿಸಿದ 15 ದಿನಗಳೊಳಗಾಗಿ ಗ್ರಾಮ ಪಂಚಾಯತಿಯು ಕೆಲಸ ಒದಗಿಸಬೇಕು. ಒಂದು ವೇಳೆ ಕೆಲಸ ಕೊಡದಿದ್ದರೆ ಅವರಿಗೆ ನಿರುದ್ಯೋಗ ಭತ್ಯೆಯನ್ನು ನೇರವಾಗಿ ಬ್ಯಾಂಕ್ ಮೂಲಕ ಹಣ ಪಾವತಿಸಬೇಕಾಗುತ್ತದೆ. ದಿನಕ್ಕೆ ವೇತನದ 1/4 ರಿಂದ 1/2 ರಷ್ಟು, ಎಂದರೆ 82 ರೂಪಾಯಿಗಳಿಂದ 164 ರೂಪಾಯಿಗಳವರೆಗೆ ಭತ್ತೆ ನೀಡಬೇಕಾಗುತ್ತದೆ. ಹೀಗಾಗಿ ಇದು ಜನಜೀವನ ಸುಧಾರಣೆಯ ಯೋಜನೆಯಾಗಿದೆ. ಮಹಿಳೆಯರಿಗೆ ಕೆಲಸದ ಜಾಗದಲ್ಲಿ 5 ವರ್ಷದೊಳಗಿನ ಹಾಗೂ 5 ವರ್ಷ ಮೇಲ್ಪಟ್ಟ ಮಕ್ಕಳಿದ್ದರೆ ಮಕ್ಕಳ ಆರೈಕೆಗಾಗಿ ಮಹಿಳಾ ಸಿಬ್ಬಂದಿ ನೇಮಕ ಕೂಡ ಮಾಡಲಾಗುತ್ತದೆ. ಇನ್ನು ಈ ಯೋಜನೆಯಡಿ ಯಾವ ಕೆಲಸಗಳು ಮಾಡಬಹುದು ಎಂದರೆ, ಈ ಮುನ್ನ ಎಲ್ಲಿಯೋ ಕಸಕಡ್ಡಿ ಸ್ವಚ್ಛಗೊಳಿಸಿ ಅಥವಾ ರಸ್ತೆ ಬದಿ ಗುಂಡಿ ತೋಡಿ ಕೂಲಿ ಪಾವತಿಸುವುದು ಸಾಮಾನ್ಯವಾಗಿತ್ತು. ಆದರೆ ಬದಲಾದ ವಿಬಿಜಿ ರಾಮ್ಜಿ ಯೋಜನೆಯು ಜೀವನೋಪಾಯ ಮತ್ತು ಆಸ್ತಿ ಸೃಷ್ಟಿಗೆ ಗಮನವಹಿಸುತ್ತದೆ. ಗ್ರಾಮಗಳಲ್ಲಿ ಅಭಿವೃದ್ಧಿಗೆ ಪೂರಕವಾಗಿ ಕೆಲಸ ನಡೆಯಬೇಕು ಎಂಬ ಉದ್ದೇಶದಿಂದ ಇಲ್ಲಿ ಮುಖ್ಯವಾಗಿ ಕಾಮಗಾರಿಗಳನ್ನು 4 ಆದ್ಯತೆಯ ಕ್ಷೇತ್ರಗಳ ಮೇಲೆ ಫೋಕಸ್ ಮಾಡಲಾಗಿದೆ. ಮೊದಲನೆಯದು ನೀರಿನ ಸುರಕ್ಷತೆ, ಎರಡನೆಯದು ಪ್ರಮುಖ ಗ್ರಾಮೀಣ ಮೂಲಸೌಕರ್ಯ, ಮೂರನೆಯದು ಜೀವನೋಪಾಯ ಮೂಲಸೌಕರ್ಯ ಮತ್ತು ಕೊನೆಯದು ತೀವ್ರ ಹವಾಮಾನ ನಿರ್ವಹಣೆ. ಈ ಹಿನ್ನೆಲೆಯಲ್ಲಿ ಕಾಮಗಾರಿಗಳನ್ನು ಕೈಗೊಳ್ಳಲಾಗುತ್ತದೆ. ಜೀವನೋಪಾಯ ಮತ್ತು ಆಸ್ತಿ ಸೃಷ್ಟಿಸುವುದು ಎಂದರೆ ಗ್ರಾಮದಲ್ಲಿ ಬಾಳಿಕೆ ಬರುವಂತಹ ಕಾಮಗಾರಿಗಳನ್ನು ಕೈಗೊಳ್ಳುವುದು. ಸಮುದಾಯ ಆಧಾರಿತ ಕಾಮಗಾರಿ ಮೂಲಕ ಹೆಚ್ಚಿನ ಅಭಿವೃದ್ಧಿ ಕೈಗೊಳ್ಳಲು ಅವಕಾಶವಿದೆ. ನೀರಿನ ಸಂರಕ್ಷಣೆ ಎಂದರೆ ಚೆಕ್ ಡ್ಯಾಂ, ಸಮಗ್ರ ಕೆರೆ ದುರಸ್ತಿ, ಬದು ನಿರ್ಮಾಣ, ಕೃಷಿ ಹೊಂಡ ಮುಂತಾದವು ಒಳಗೊಂಡಿವೆ. ಗ್ರಾಮೀಣ ಮೂಲಭೂತ ಸೌಕರ್ಯಗಳಾದ ಸಿಸಿ ರಸ್ತೆ, ಚರಂಡಿ, ಇನ್ನೂ ಹಲವಾರು ಸಮುದಾಯ ಕಾಮಗಾರಿಗಳಲ್ಲಿ ಫಲಾನುಭವಿಗಳು ಕೆಲಸ ಮಾಡಬಹುದು. ಆಜೀವಿಕ ಅವಕಾಶಗಳು ಎಂದರೆ ಸ್ವಸಹಾಯ ಗುಂಪು, ಕೃಷಿ ಆಧಾರಿತ ಕೆಲಸಗಳು ನಡೆಯುತ್ತವೆ. ವಿಪತ್ತು ನಿರ್ವಹಣೆ ಎಂದರೆ ಪ್ರವಾಹ, ಬರ ಪರಿಸ್ಥಿತಿಯಲ್ಲಿ ಕೆಲಸ ಒದಗಿಸುವುದು.

ಆಗಿದೆ. ಇನ್ನು ಬಾಟಮ್ ಅಪ್ ವಿಕಸಿತ ಗ್ರಾಮ ಪಂಚಾಯತ್ ಯೋಜನೆಗಳ ಮೂಲಕ ಉದ್ಯೋಗ ಸೃಷ್ಟಿ ಮತ್ತು ಗ್ರಾಮ ಅಭಿವೃದ್ಧಿಯನ್ನು ಈ ಬಾರಿ ಯೋಜಿಸಲಾಗಿದೆ. ಇಲ್ಲಿ ಯಾವುದೇ ಕೆಲಸಕ್ಕೆ ಮೇಲಿನ ಅಧಿಕಾರಿ ಅಥವಾ ಸರ್ಕಾರದಿಂದ ಆದೇಶಕ್ಕಾಗಿ ಕಾಯುವುದಿಲ್ಲ. ಜನರೇ ತಮ್ಮ ಊರಿಗೆ ಏನು ಬೇಕು ಎಂದು ಹೇಳಿ ಕೆಲಸ ಮಾಡಿಸುವುದಾಗಿದೆ. ಅದಕ್ಕಾಗಿ 6 ತಿಂಗಳಿಗೊಮ್ಮೆ ಕಡ್ಡಾಯವಾಗಿ ಗ್ರಾಮಸಭೆ ನಡೆಸುವುದು, ಸಭೆಯಲ್ಲಿ ಎಲ್ಲಾ ಯೋಜನೆಗಳ ಬಗ್ಗೆ ಚರ್ಚೆ ನಡೆಸಿ ಯಾವ ಕೆಲಸ ಮಾಡಿಸಬೇಕು ಎಂಬುದನ್ನು ಗ್ರಾಮಸಭೆಯೇ ನಿರ್ಧರಿಸುತ್ತದೆ. ಕೆಲಸ ಮಾಡುವ ಕೆಲಸ ಮಾಡಿಸುವ ಸ್ವಾತಂತ್ರ್ಯ ಆಯಾ ಗ್ರಾಮಗಳಿಗೆ ನೀಡಲಾಗಿದೆ. ಇಲ್ಲಿ ಮೇಲಿಂದ ಕೆಳಗೆ ಅಲ್ಲ, ಬಾಟಮ್ ಅಪ್ ವಿಕಸಿತ ಭಾರತ ಯೋಜನೆಯಾಗಿದೆ. ಕೆಲಸಗಳು ಗ್ರಾಮದಿಂದಲೇ ಶುರುವಾಗಬೇಕು. ವಿಬಿಜಿ ರಾಮ್ಜಿ ಯೋಜನೆಯು ಮುಖ್ಯವಾಗಿ ಪ್ರಧಾನಮಂತ್ರಿ ಮೋದಿಯವರ ಕನಸಿನ ವಿಕಸಿತ ಭಾರತ 2047 ತಲುಪಲು ಗ್ರಾಮದಿಂದಲೇ ಶುರು ಮಾಡುವ ಐಡಿಯಾ ಆಗಿದೆ. ಕೆಲಸ ಕೊಡುವುದು, ಗ್ರಾಮ ಅಭಿವೃದ್ಧಿ ಮಾಡುವುದು, ಜತೆಗೆ ಭ್ರಷ್ಟಾಚಾರ ತಡೆಯುವುದು ಗ್ರಾಮಸ್ಥರ ಕೈಯಲ್ಲಿದೆ. ಗ್ರಾಮೀಣ ಭಾರತದ 18 ವರ್ಷ ಮೇಲ್ಪಟ್ಟ ಹೆಣ್ಣು ಗಂಡು ಯಾವುದೇ ನಾಗರಿಕರು ಗ್ರಾಮೀಣ ಪ್ರದೇಶದಲ್ಲಿ ವಾಸವಾಗಿದ್ದರೆ ಗ್ರಾಮ ಪಂಚಾಯಿತಿಗಳಲ್ಲಿ ಕೆಲಸಕ್ಕಾಗಿ ಹೆಸರು ನೋಂದಾಯಿಸಿ ಅರ್ಜಿ ಸಲ್ಲಿಸಬಹುದು. ಇನ್ನೊಂದು ಮಹತ್ವದ ಸಂಗತಿ ಎಂದರೆ ಹೊಸ ಯೋಜನೆ ಜಾರಿಯಿಂದ ಹಳೆಯ ಜಾಬ್ ಕಾರ್ಡ್ಗಳು ರದ್ದಾಗುವುದಿಲ್ಲ, ಸ್ವಯಂ ಚಾಲಿತವಾಗಿ ವಿಬಿಜಿ ರಾಮ್ಜಿ ಯೋಜನೆಗೆ ವರ್ಗಾವಣೆ ಆಗುತ್ತವೆ. ನವೀಕರಣ ವೇಳೆಗೆ ಅಥವಾ ಹೊಸ ಜಾಬ್ ಕಾರ್ಡ್ ಮಾಡಿಸುವವರಿಗೆ ಇನ್ನು ಮುಂದೆ

0: ಅಥವಾ ಹೊಸ ಜಾಬ್ ಕಾರ್ಡ್ ಮಾಡಿಸುವವರಿಗೆ ಇನ್ನು ಮುಂದೆ ಗ್ರಾಮೀಣ ರೋಜ್ಗಾರ್ ಗ್ಯಾರಂಟಿ ಕಾರ್ಡ್ ಅಂತ ಮುದ್ರಣವಾಗಿ ಬರುತ್ತವೆ. ಹೊಸ ಭರವಸೆಗಳೊಂದಿಗೆ ಜಾರಿಗೊಂಡಿರುವ ಜನಪರ ಯೋಜನೆಗಳನ್ನು ಪ್ರಾಮಾಣಿಕವಾಗಿ ಅನುಷ್ಠಾನಗೊಳಿಸುವ ಹೊಣೆಗಾರಿಕೆಯನ್ನು ಗ್ರಾಮ ಪಂಚಾಯಿತಿ ಹಾಗೂ ಅಲ್ಲಿನ ಗ್ರಾಮಸ್ಥರೇ ನಿರ್ವಹಿಸಿದಾಗ ಮಾತ್ರ ವಿಬಿಜಿ ರಾಮ್ಜಿ ಯೋಜನೆಯಿಂದ ಹಳ್ಳಿಗಳ ಅಭಿವೃದ್ಧಿಯಾಗಲು ಸಾಧ್ಯ.
1: ಪ್ರಗತಿ ಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮದಲ್ಲಿ ಇದುವರೆಗೆ ಪ್ರಧಾನಮಂತ್ರಿ ವಿಕಸಿತ ಭಾರತ ಜಿ ರಾಮ್ಜಿ ಯೋಜನೆ ಕುರಿತು ಮಾಹಿತಿ ನೀಡಿದವರು ಹಿರಿಯ ಪತ್ರಕರ್ತೆಯಾದ ಸರೋಜನಿ ಯಮಕನ ಮರಡಿ. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಸಮಯ 1:10 ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ. ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಸಹನ. ಮುಖ್ಯಾಂಶಗಳು: ದೇಶದ ಮೊದಲ ಹೈಡ್ರೋಜನ್ ರೈಲು ಹಾಗೂ ಅಮೃತ್ ಭಾರತ್ ಯೋಜನೆಯಡಿ ಪುನರಾಭಿವೃದ್ಧಿಗೊಂಡ 75 ರೈಲು ನಿಲ್ದಾಣ ನಾಳೆ ಪ್ರಧಾನಿ ಅವರಿಂದ ಲೋಕಾರ್ಪಣೆ. ಅತ್ಯಾಧುನಿಕ ಮೂಲಸೌಕರ್ಯ, ಅಭಿವೃದ್ಧಿಗೊಂಡ ಆರ್ಥಿಕತೆಯ ಹೆಗ್ಗುರುತು, ಸಚಿವ ರಾಜನಾಥ್ ಸಿಂಗ್. ಮಾಪನ ಗುಣಪಟ್ಟ ವಿಷಯದಲ್ಲಿ ಸಮನ್ವಯ ರೂಪಿಸಲು 11 ಬ್ರಿಕ್ಸ್ ಸದಸ್ಯ ರಾಷ್ಟಗಳ ನಡುವೆ ಒಡಂಬಡಿಕೆ, ಸಚಿವ ಪ್ರಹ್ಲಾದ್ ಜೋಶಿ. ಹಾಗೂ ಏಕದಿನ ಪಂದ್ಯಗಳ ಕ್ರಿಕೆಟ್ ಸರಣಿ ಎರಡನೇ ಪಂದ್ಯದಲ್ಲಿಂದು ಭಾರತ ಇಂಗ್ಲೆಂಡ್ ಮುಖಾಮುಖಿ. ವಾರ್ತೆಗಳ ವಿವರ: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಹರಿಯಾಣ, ಚಂಡೀಗಢ ಮತ್ತು ಪಂಜಾಬ್ಗೆ ಭೇಟಿ ನೀಡಲಿದ್ದಾರೆ. ಹರಿಯಾಣದ ಜಿಂದ್ ರೈಲು ನಿಲ್ದಾಣದಲ್ಲಿ ಭಾರತದ ಮೊದಲ ಹೈಡ್ರೋಜನ್ ರೈಲಿಗೆ ಪ್ರಧಾನಿ ಚಾಲನೆ ನೀಡಲಿದ್ದಾರೆ. ಹೈಡ್ರೋಜನ್ ಇಂಧನ ಕೋಶ ತಂತ್ರಜ್ಞಾನ ಆಧಾರಿತ ಈ ರೈಲು ಜಿಂದ್ ಮತ್ತು ಸೋನಿಪತ್ ನಡುವೆ ಸಂಚರಿಸಲಿವೆ. ಅತ್ಯಾಧುನಿಕ ರೈಲ್ವೆ ಇಂಜಿನಿಯರಿಂಗ್ ಬಳಸಿ ಸಂಪೂರ್ಣ ಸ್ವದೇಶಿ ತಂತ್ರಜ್ಞಾನದೊಂದಿಗೆ ಈ ರೈಲನ್ನು ವಿನ್ಯಾಸಗೊಳಿಸಲಾಗಿದ್ದು ಇದು ಶೂನ್ಯ ಇಂಗಾಲ ಹೊರಸೂಸಲಿದೆ. ಆನಂತರ ಪ್ರಧಾನಿ ನರೇಂದ್ರ ಮೋದಿ ಜಿನ್ನ ಏಕಲವ್ಯ ಕ್ರೀಡಾಂಗಣದಲ್ಲಿ ಸುಮಾರು 14,700 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ರಾಷ್ಟಕ್ಕೆ ಸಮರ್ಪಿಸಲಿದ್ದಾರೆ. ಪ್ರಧಾನಿಯವರು ಮಧ್ಯಾಹ್ನ ಚಂಡೀಗಢಕ್ಕೆ ಭೇಟಿ ನೀಡಲಿದ್ದು ಅಲ್ಲಿ ಆರೋಗ್ಯ ರಕ್ಷಣೆ, ಶಿಕ್ಷಣ ಮತ್ತು ರಸ್ತೆ ಮೂಲಸೌಕರ್ಯ ಸೇರಿದಂತೆ 6,600 ಕೋಟಿ ರೂಪಾಯಿಗಳಿಗೂ ಅಧಿಕ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಶಿಲಾನ್ಯಾಸ ನೆರವೇರಿಸಲಿದ್ದಾರೆ. ಚಂಡೀಗಢದ ಸ್ನಾತಕೋತ್ತರ ವೈದ್ಯಕೀಯ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆಯಲ್ಲಿ ಆಧುನಿಕ ಮಾತೃ ಮತ್ತು ಮಕ್ಕಳ ಕೇಂದ್ರ ಹಾಗೂ ಅತ್ಯಾಧುನಿಕ ನರವಿಜ್ಞಾನ ಕೇಂದ್ರವನ್ನು ಪ್ರಧಾನಿ ಉದ್ಘಾಟಿಸುವರು. ನಂತರ ಪ್ರಧಾನಿಯವರು ಜಲಂಧರ್ಗೆ ಭೇಟಿ ನೀಡಲಿದ್ದು ಸಂಪರ್ಕ ಬಲವರ್ಧನೆ ಮತ್ತು ಆರ್ಥಿಕ ಅಭಿವೃದ್ಧಿ ವೇಗಗೊಳಿಸುವ ಗುರಿ ಹೊಂದಿರುವ 5,470 ಕೋಟಿ ರೂಪಾಯಿಗಳಿಗೂ ಅಧಿಕ ಮೌಲ್ಯದ ಬಹು ಅಭಿವೃದ್ಧಿ ಯೋಜನೆಗಳನ್ನು ಉದ್ಘಾಟಿಸಲಿದ್ದಾರೆ. ಇದೇ ವೇಳೆ ಅವರು ಅಮೃತ ಭಾರತ ನಿಲ್ದಾಣ ಯೋಜನೆಯಡಿ ಜಲಂಧರ್ ಕಂಟೋನ್ಮೆಂಟ್ ಸೇರಿ 75 ಪುನರಾಭಿವೃದ್ಧಿಗೊಂಡ ರೈಲು ನಿಲ್ದಾಣಗಳನ್ನು ಲೋಕಾರ್ಪಣೆ ಮಾಡುವರು. ಅತ್ಯಾಧುನಿಕ ಮೂಲಸೌಕರ್ಯ ಯಾವುದೇ ಅಭಿವೃದ್ಧಿಗೊಂಡ ನಾಗರಿಕತೆಯ ಹೆಗ್ಗುರುತಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಅವರು ದೆಹಲಿಯಲ್ಲಿಂದು ಗಡಿ ರಸ್ತೆ ಸಂಸ್ಥೆ ಬಿಆರ್ಒದ ತಾಂತ್ರಿಕ ಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿ, ಇಂದು ನಿರ್ಮಿಸುತ್ತಿರುವ ಮೂಲಸೌಕರ್ಯ ಮುಂಬರುವ ವರ್ಷಗಳ ದೇಶದ ನಾಗರಿಕತೆಯನ್ನು ವ್ಯಾಖ್ಯಾನಿಸುತ್ತದೆ ಎಂದರು. ರೋಹ್ತಾಂಗ್ನಲ್ಲಿ ನಿರ್ಮಿಸುತ್ತಿರುವ ಅಟಲ್ ಸುರಂಗ ಮಾರ್ಗ, ಉಮ್ಲಿಂಗ್ಲಾನಲ್ಲಿ ಮೋಟಾರು ವಾಹನ ಸಂಚಾರಕ್ಕೆ ಸೂಕ್ತ ರಸ್ತೆ ನಿರ್ಮಾಣ, 13,000 ಅಡಿ ಎತ್ತರದಲ್ಲಿ ಸೇಲಾ ಸುರಂಗ ನಿರ್ಮಾಣ, ಇವು ಬಿಆರ್ಒ ಸಂಸ್ಥೆಯ ಸಾಮರ್ಥ್ಯವನ್ನು ಬಿಂಬಿಸುತ್ತವೆ. ಈ ಸಾಧನೆ ಇಂಜಿನಿಯರಿಂಗ್ ತಂತ್ರಜ್ಞಾನದ ಚಮತ್ಕಾರಗಳು ಎಂದು ಬಣ್ಣಿಸಿದ ಸಚಿವರು, ಸಂಸ್ಥೆಯ ಸಿಬ್ಬಂದಿಯ ಪರಿಶ್ರಮ, ಬದ್ಧತೆ ಹಾಗೂ ಹೊಸ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುವ ಅವರ ಮನೋಭಾವದಿಂದ ಇಂತಹ ಸಾಧನೆ ಮಾಡಲು ಸಾಧ್ಯವಾಗಿದೆ ಎಂದು ಪ್ರಶಂಸಿಸಿದ್ದಾರೆ. ಮುಂಬರುವ ಸಂಸತ್ತಿನ ಮುಂಗಾರು ಅಧಿವೇಶನದಲ್ಲಿ ಸರ್ಕಾರದ ಕಾರ್ಯಸೂಚಿಯನ್ನು ಅಂತಿಮಗೊಳಿಸುವ ಸಲುವಾಗಿ ನಾಳೆ ದೆಹಲಿಯಲ್ಲಿ ಎನ್ಡಿಎ ಸಚಿವರನ್ನು ಒಳಗೊಂಡಂತೆ ರಕ್ಷಣಾ ಸಚಿವ ರಾಜನಾಥ್ ಅವರ ಅಧ್ಯಕ್ಷತೆಯಲ್ಲಿ ಉನ್ನತ ಮಟ್ಟದ ಸಂಸದೀಯ ಸಭೆ ನಡೆಯಲಿದೆ. ಸಂಸತ್ ಅಧಿವೇಶನ ಇದೇ 20ರಿಂದ ಆರಂಭವಾಗಲಿದ್ದು 13 ಮುಕ್ತಾಯಗೊಳ್ಳಲಿದೆ. ಸರ್ಕಾರ ಸದನದ ಕಲಾಪವನ್ನು ಸುಗಮವಾಗಿ ನಡೆಸಲು ಪ್ರತಿಪಕ್ಷಗಳ ಸಹಕಾರ ಕೋರಲು ಇದೇ 19ರಂದು ಸರ್ವಪಕ್ಷಗಳ ಸಭೆಯನ್ನು ಕರೆದಿದೆ. ಮುಂಗಾರು ಅಧಿವೇಶನದಲ್ಲಿ ಹಲವು ಮಹತ್ವದ ಮಸೂದೆಗಳನ್ನು ಮಂಡಿಸಿ ಅಂಗೀಕಾರ ಪಡೆಯಲು ಸರ್ಕಾರ ಸಿದ್ದತೆ ನಡೆಸಿದೆ. ಏಕಕಾಲದಲ್ಲಿ ವಿಧಾನಸಭೆ ಮತ್ತು ಲೋಕಸಭೆ ಚುನಾವಣೆಗಳಲ್ಲಿ ನಡೆಸುವ ಕುರಿತಾದ 13ನೇ ಸಾಂವಿಧಾನಿಕ ತಿದ್ದುಪಡಿ ಮಸೂದೆಯನ್ನು ಪರಿಶೀಲಿಸುತ್ತಿರುವ ಜಂಟಿ ಸಂಸದೀಯ

0: ಸಮಿತಿ ನಾಳೆ ತನ್ನ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸುವ ಸಾಧ್ಯತೆ ಇದೆ. ಭಾರತವು ತನ್ನ 2026 ಬ್ರಿಕ್ಸ್ ಅಧ್ಯಕ್ಷತೆಯ ಭಾಗವಾಗಿ ಬ್ರಿಕ್ಸ್ ಸದಸ್ಯ ರಾಷ್ಟಗಳ ರಾಷ್ಟೀಯ ಪ್ರಮಾಣೀಕರಣ ಸಂಸ್ಥೆಗಳ ಮುಖ್ಯಸ್ಥರ 5ನೇ ಸಭೆ ಬೆಂಗಳೂರಿನಲ್ಲಿ ಇಂದು ಆರಂಭವಾಗಿದೆ. 2 ದಿನಗಳ ಕಾಲ ನಡೆಯುವ ಸಭೆಯಲ್ಲಿ ಕೇಂದ್ರ ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ಸಾರ್ವಜನಿಕ ವಿತರಣೆ ಮತ್ತು ಹೊಸ ಹಾಗೂ ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಇಂದು ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಅಡಿಯಲ್ಲಿ ಪ್ರಮಾಣೀಕರಣದಲ್ಲಿ ಸಹಕಾರ ಕುರಿತ ಗೋಷ್ಠಿಯನ್ನು ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ಮಾಪನ ಗುಣಮಟ್ಟ ವಿಷಯದಲ್ಲಿ ಸಮನ್ವಯ ರೂಪಿಸಲು 11 ರಾಷ್ಟಗಳು ಒಡಂಬಡಿಕೆಗೆ ಸಹಿ ಹಾಕಲಿವೆ. ಈ ಒಡಂಬಡಿಕೆಯಿಂದ ಬ್ರಿಕ್ಸ್ ರಾಷ್ಟಗಳ ನಡುವೆ ವ್ಯಾಪಾರ ವೃದ್ಧಿಯಾಗುವುದಲ್ಲದೆ ಉತ್ತಮ ಗುಣಮಟ್ಟದ ಉತ್ಪನ್ನಗಳು ತಯಾರಾಗಲು ಅನುಕೂಲವಾಗುತ್ತದೆ ಎಂದರು. ಸಭೆಯಲ್ಲಿ ಬಿಐಎಸ್ನ ಮಹಾನಿರ್ದೇಶಕ ಸಂಜಯ್ ಗರ್ಗ್ ಹಾಗೂ ಗ್ರಾಹಕ ವ್ಯವಹಾರಗಳ ಇಲಾಖೆಯ ಕಾರ್ಯದರ್ಶಿ ನಿಧಿ ಖರೆ ಮತ್ತಿತರರು ಪಾಲ್ಗೊಂಡಿದ್ದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜಾಗತಿಕ ಪೂರೈಕೆ ಸರಣಿ ವ್ಯತ್ಯಯ ಸೇರಿದಂತೆ ಸದ್ಯ ಎದುರಾಗುತ್ತಿರುವ ಆರ್ಥಿಕ ಸವಾಲುಗಳನ್ನು ಹತ್ತಿಕ್ಕಲು ಬಿಮ್ಸ್ಟೆಕ್ ಸದಸ್ಯ ರಾಷ್ಟಗಳ ನಡುವೆ ನಿಕಟ ಸಹಕಾರ ಅತ್ಯಗತ್ಯ ಎಂದು ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಪ್ರತಿಪಾದಿಸಿದ್ದಾರೆ.
4: Disruptions in global supply chains have also resulted in economic hardship for all our countries. In this setting, there is an urgent need for us to collaborate, take decisive actions for mutual benefit, and find solutions to mutual discussions and deliberations to the vexed problems that we are all facing.
0: ದೆಹಲಿಯಲ್ಲಿಂದು ನಡೆದ ಬಿಮ್ಸ್ಟೆಕ್ ರಾಷ್ಟಗಳ ರಾಷ್ಟೀಯ ಭದ್ರತಾ ಪಡೆಗಳ ಮುಖ್ಯಸ್ಥರ 5ನೇ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಅವರು, ಜಾಗತಿಕ ಪೂರೈಕೆ ಸರಣಿ ವ್ಯತ್ಯಯದಿಂದ ಎಲ್ಲಾ ದೇಶಗಳು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿವೆ. ಹಾಗಾಗಿ ಅದರಿಂದ ಹೊರಬರಲು ಸೂಕ್ತ ಪರಿಹಾರಗಳನ್ನು ಕಂಡುಕೊಳ್ಳಲು ಸದಸ್ಯ ರಾಷ್ಟಗಳ ನಡುವೆ ಪರಸ್ಪರ ಸಂವಾದ ಮತ್ತು ಸಹಭಾಗಿತ್ವ ತುರ್ತಾಗಿ ಆಗಬೇಕಿದೆ ಎಂದು ಹೇಳಿದರು. ಬೆಲ್ಜಿಯಂ ಪ್ರವಾಸದಲ್ಲಿರುವ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಬ್ರುಸೆಲ್ಸ್ನಲ್ಲಿಂದು ಭಾರತೀಯ ಕೈಗಾರಿಕಾ ಒಕ್ಕೂಟ, ಭಾರತೀಯ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾ ಒಕ್ಕೂಟ ಹಾಗೂ ಅಸೋಚಾಮ್ನ ವಾಣಿಜ್ಯ ಪ್ರತಿನಿಧಿಗಳೊಂದಿಗೆ ಸಂವಾದ ನಡೆಸಿದರು. ಈ ಕುರಿತು ತಮ್ಮ ಮಾಧ್ಯಮ ಪೋಸ್ಟ್ನಲ್ಲಿ ವಿವರ ಹಂಚಿಕೊಂಡಿರುವ ಅವರು, ನಿಯೋಗದೊಂದಿಗೆ ಹೇಗೆ ಭಾರತೀಯ ಐರೋಪ್ಯ ಒಕ್ಕೂಟದ ಮುಕ್ತ ವ್ಯಾಪಾರ ಒಪ್ಪಂದ ದೇಶದ ಉದ್ಯಮಿಗಳಿಗೆ ಅವಕಾಶಗಳ ಬಾಗಿಲನ್ನು ತೆರೆಯುತ್ತದೆ ಹಾಗೂ ಇದರಿಂದ ಭಾರತದ ವಾಣಿಜ್ಯೋದ್ಯಮಿಗಳು, ಎಂಎಸ್ಎಂಇಗಳು ಹಾಗೂ ಜನರಿಗೆ ಅನುಕೂಲಗಳಾಗಲಿವೆ ಎಂಬ ಕುರಿತು ಚರ್ಚೆ ನಡೆಸಲಾಯಿತು ಎಂದು ಹೇಳಿದ್ದಾರೆ. ಪೆಟ್ರೋಲ್, ಡೀಸೆಲ್ ಮತ್ತು ವೈಮಾನಿಕ ಇಂಧನ ಎಟಿಎಫ್ ಮೇಲಿನ ವಿಶೇಷ ಹೆಚ್ಚುವರಿ ಅಬಕಾರಿ ಸುಂಕವನ್ನು ಕೇಂದ್ರ ಸರ್ಕಾರ ಪರಿಷ್ಕರಿಸಿದೆ. ಇಂಧನ ರಫ್ತು ತೆರಿಗೆಗಳ ಪಾಕ್ಷಿಕ ಪರಿಶೀಲನೆಯ ಭಾಗವಾಗಿ ಸುಂಕವನ್ನು ಪರಿಷ್ಕರಿಸಲಾಗಿದ್ದು, ಅದರಂತೆ ಡೀಸೆಲ್ ಮೇಲಿನ ಸುಂಕ ಪ್ರತಿ ಲೀಟರ್ಗೆ 15.50 ರೂಪಾಯಿ ಹೆಚ್ಚಿಸಲಾಗಿದೆ. ಎಟಿಎಫ್ ಮೇಲಿನ ಸುಂಕವನ್ನು ಪ್ರತಿ ಲೀಟರ್ಗೆ 14.50 ರೂಪಾಯಿ ಹೆಚ್ಚಿಸಲಾಗಿದ್ದು, ಪೆಟ್ರೋಲ್ ಮೇಲಿನ ಸುಂಕವನ್ನು ಪ್ರತಿ ಲೀಟರ್ಗೆ 2.50 ರೂಪಾಯಿ ಇಳಿಕೆ ಮಾಡಲಾಗಿದೆ. ಹಣಕಾಸು ಸಚಿವಾಲಯ ಪರಿಷ್ಕೃತ ದರಗಳ ಅಧಿಸೂಚನೆ ಹೊರಡಿಸಿದ್ದು, ಆ ದರಗಳು ಇಂದಿನಿಂದಲೇ ಜಾರಿಗೆ ಬಂದಿವೆ. ಆದರೆ ದೇಶೀಯ ಬಳಕೆಯ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಅಬಕಾರಿ ಸುಂಕದಲ್ಲಿ ಯಾವುದೇ ಬದಲಾವಣೆಯನ್ನು ಮಾಡಲಾಗಿಲ್ಲ. ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನ ಹಿನ್ನೆಲೆಯಲ್ಲಿ ಪೆಟ್ರೋಲಿಯಂ ಉತ್ಪನ್ನಗಳ ರಫ್ತು ನಿರುತ್ತೇಜನಗೊಳಿಸಲು ಕೇಂದ್ರ ಸರ್ಕಾರ ಕಳೆದ March 27 ಜಾರಿಗೆ ಬರುವಂತೆ ಪೆಟ್ರೋಲ್, ಡೀಸೆಲ್ ಮತ್ತು ಎಟಿಎಫ್ ಮೇಲಿನ ಹೆಚ್ಚುವರಿ ಅಬಕಾರಿ ಸುಂಕವನ್ನು ಹೆಚ್ಚಳ ಮಾಡಿದೆ. ಪುರುಷರ 3 ಏಕದಿನ ಪಂದ್ಯಗಳ ಸರಣಿಯ 2ನೇ ಏಕದಿನ ಕ್ರಿಕೆಟ್ ಪಂದ್ಯದಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ಇಂದು ಕಾರ್ಡಿಫ್ನ ಸೋಫಿಯಾ ಗಾರ್ಡನ್ನಲ್ಲಿ ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ಸಂಜೆ 5:30 ಆರಂಭವಾಗಲಿದೆ. ಇದಕ್ಕೂ ಮೊದಲು ಮಂಗಳವಾರ ಬರ್ಮಿಂಗ್ಹ್ಯಾಮ್ನ ಎಚ್ ಬಾಸ್ಟನ್ನಲ್ಲಿ ನಡೆದ ಮೊದಲ ಏಕದಿನ ಪಂದ್ಯದಲ್ಲಿ ಭಾರತ ತಂಡವು ಆತಿಥೇಯ ಇಂಗ್ಲೆಂಡ್ ತಂಡವನ್ನು 6 ವಿಕೆಟ್ಗಳಿಂದ ಸೋಲಿಸಿತ್ತು. 3ನೇ ಏಕದಿನ ಪಂದ್ಯವು ಭಾನುವಾರ ಲಂಡನ್ನ ಲಾರ್ಡ್ಸ್ ಕ್ರಿಕೆಟ್ ಮೈದಾನದಲ್ಲಿ ನಡೆಯಲಿದೆ. 2 ಬಾರಿಯ ಒಲಿಂಪಿಕ್ ಪದಕ

0: ವಿಜೇತೆ ಪಿವಿ ಸಿಂಧು ಚೀನಾದ 5ನೇ ಶ್ರೇಯಾಂಕದ ಆಟಗಾರ್ತಿ ಹಾನ್ಯೂ ಅವರನ್ನು ನೇರ ಸೆಟ್ಗಳಲ್ಲಿ ಮಣಿಸಿ ಜಪಾನ್ ಸೂಪರ್ 750 ಬ್ಯಾಡ್ಮಿಂಟನ್ ಟೂರ್ನಿಯ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ. ಪಿವಿ ಸಿಂಧು 2ನೇ ಸುತ್ತಿನ ಸ್ಪರ್ಧೆಯಲ್ಲಿ 21-16 21-14 ಮಣಿಸಿ ಮುಂದಿನ ಹಂತ ಪ್ರವೇಶಿಸಿದರು. ಸದ್ಯ ಟೂರ್ನಿಯಲ್ಲಿ ಉಳಿದಿರುವ ಏಕೈಕ ಆಟಗಾರ್ತಿ ಪಿವಿ ಸಿಂಧು ಆಗಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದ ಮೊದಲ ಹೈಡ್ರೋಜನ್ ರೈಲು ಹಾಗೂ ಅಮೃತ್ ಭಾರತ್ ಯೋಜನೆಯಡಿ ಪುನರಾಭಿವೃದ್ಧಿಗೊಂಡ 75 ರೈಲು ನಿಲ್ದಾಣ ನಾಳೆ ಪ್ರಧಾನಿಯವರಿಂದ ಲೋಕಾರ್ಪಣೆ. ಅತ್ಯಾಧುನಿಕ ಮೂಲಸೌಕರ್ಯ, ಅಭಿವೃದ್ಧಿಗೊಂಡ ಆರ್ಥಿಕತೆಯ ಹೆಗ್ಗುರುತು, ಸಚಿವ ರಾಜನಾಥ್ ಸಿಂಗ್. ಮಾಪನ ಗುಣಮಟ್ಟ ವಿಷಯದಲ್ಲಿ ಸಮನ್ವಯ ರೂಪಿಸಲು 11 ಬ್ರಿಕ್ಸ್ ಸದಸ್ಯ ರಾಷ್ಟಗಳ ನಡುವೆ ಒಡಂಬಡಿಕೆ, ಸಚಿವ ಪ್ರಹ್ಲಾದ್ ಜೋಶಿ. ಹಾಗೂ ಏಕದಿನ ಪಂದ್ಯಗಳ ಕ್ರಿಕೆಟ್ ಸರಣಿ 2ನೇ ಪಂದ್ಯದಲ್ಲಿಂದು ಭಾರತ ಇಂಗ್ಲೆಂಡ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 1:20:30.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಪ್ರಸ್ತುತ ಪಡಿಸುತ್ತಿದೆ ಆರ್ಟಿಸ್ಟ್ರಿ ಶೋ. ಇದೇ ಜುಲೈ 17-27 ಅತ್ಯಾಕರ್ಷಕ ಚಿನ್ನ, ವಜ್ರ ಹಾಗೂ ಅಮೂಲ್ಯ ರತ್ನಾಭರಣಗಳ ಸಾಂಪ್ರದಾಯಿಕ ಮತ್ತು ವಿನೂತನ ವಿನ್ಯಾಸಗಳ ವಿಶೇಷ ಪ್ರದರ್ಶನ ಹಾಗೂ ಖರೀದಿಯ ಅವಕಾಶ. ಈ ವಿಶೇಷ ಸೌಲಭ್ಯಗಳನ್ನು ಆನಂದಿಸಿ, ಭೇಟಿ ನೀಡಿ ಮಲಬಾರ್ ಗೋಲ್ಡನ್ ಡೈಮಂಡ್ಸ್, ಬಿಎನ್ ರೋಡ್, ಕೆಎಸ್ಆರ್ಟಿಸಿ ಸಬರ್ಬನ್ ಬಸ್ ಸ್ಟ್ಯಾಂಡ್, ಮೈಸೂರು.
4: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
5: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
4: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಪ್ರಿಯ ಶ್ರೋತೃಗಳೇ, ಈಗ ಭಾವಗೀತೆಗಳನ್ನು ಕೇಳೋಣ. ಮೊದಲಿಗೆ ಕುವೆಂಪು ಅವರ ರಚನೆ ಮನೆಯ ಮೇಗೆ ಕಿಟಕಿ ಕಣ್ಣು, ಹಾಡಿದ್ದಾರೆ ರಮೇಶ್ ಚಂದ್ರ.

ಇನ್ನು ಕೇಳೋಣ ಎಸ್ ವಿ ಪರಮೇಶ್ವರ ಭಟ್ಟ ಅವರ ರಚನೆ ಪ್ರೀತಿಯ ಕರೆ ಕೇಳಿ ಆತ್ಮನ ಮೊರೆ ಕೇಳಿ. ಹಾಡಿದ್ದಾರೆ ರತ್ನಮಾಲಾ ಪ್ರಕಾಶ್.

0: ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಪ್ರಸ್ತುತಪಡಿಸುತ್ತಿದೆ ಆರ್ಟಿಸ್ಟ್ರಿ ಶೋ. ಇದೇ ಜುಲೈ 17 27 ಅತ್ಯಾಕರ್ಷಕ ಚಿನ್ನ, ವಜ್ರ ಹಾಗೂ ಅಮೂಲ್ಯ ರತ್ನಾಭರಣಗಳ ಸಾಂಪ್ರದಾಯಿಕ ಮತ್ತು ವಿನೂತನ ವಿನ್ಯಾಸಗಳ ವಿಶೇಷ ಪ್ರದರ್ಶನ ಹಾಗೂ ಖರೀದಿಯ ಅವಕಾಶ. ಈ ವಿಶೇಷ ಸೌಲಭ್ಯಗಳನ್ನು ಆನಂದಿಸಿ ಭೇಟಿ ನೀಡಿ ಮಲಬಾರ್ ಗೋಲ್ಡನ್ ಡೈಮಂಡ್ಸ್, ಬಿಎನ್ ರೋಡ್, ಕೆಎಸ್ಆರ್ಟಿಸಿ ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್, ಮೈಸೂರು.
1: ನಿತ್ತನ ಸುದ್ದಿ. ಚೆಯ್ಯಂಡಾಣೆ ನರಿಯಂದಡ ಗ್ರಾಮ ಕಾರಳನ ಬೊಬ್ಬೇರ್ಯಂಡ ಪೌತಿ ಪೆಮ್ಮಯ್ಯ ಎಂಗಡ ಮೋವು ರವಿ ಸೋಮಯ್ಯ ಅವು ಇಂದು ಮರಣಪಟ್ಟಿತು. ಅಳುವದಂಡ ಬೈತ್ರ ನಿವೃತ್ತ ಸಿಐಎಸ್ಎಫ್ ಕಾರಳನ ಬೊಬ್ಬೇರ್ಯಂಡ ರವಿ ಸೋಮಯ್ಯ ಎಂಗಡ ಆಕಿರಿ ಕಾರ್ಯ ನಾಳೆ ಮಜ್ಜನ 1 ಗಂಟೆಗೂ ಅಂಡ ಸ್ವಗ್ರಾಮತ್ಲ ನಡುಪ.

0: ಯುವ ಸ್ನೇಹಿತರೆ, ಇದೇ ಭಾನುವಾರ ಅಂದ್ರೆ ಜುಲೈ 19ರ ಯುವವಾಣಿ ಕಾರ್ಯಕ್ರಮದಲ್ಲಿ ದೇವಿಗೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ವಿವಿಧ ಕೋರ್ಸ್ಗಳಿಗೆ ಪ್ರವೇಶಾತಿ ಹೇಗೆ, ಈ ಕುರಿತಾಗಿ ಮಾಹಿತಿಯನ್ನು ನೀಡುತ್ತಾರೆ. ಕೊಡಗಿನ ಮಡಿಕೇರಿಯ ಕೆಎಸ್ಒಯು ಪ್ರಾದೇಶಿಕ ಕಚೇರಿಯ ನಿರ್ದೇಶಕಿಯಾದ ಮುಕ್ಕಾಟೀರ ಸ್ಮಿತಾ ಸುಬ್ಬಯ್ಯ.
1: ಡಿಪ್ಲೊಮಾ ಕೋರ್ಸ್ ಅಷ್ಟೇ, 10+12 ಬೇಸ್ಡ್ ಅಂದ್ರೆ ಸೆಕೆಂಡ್ ಪಿ ಯು ಆದವರಿಗೆ 1 ಇಯರ್ ಕೋರ್ಸ್ ಬರುತ್ತೆ. ಇದರಲ್ಲೂ 7,000, 8,000, 9,000 ಹೀಗೆ ಫೀಸ್ ಡಿಫ್ರೆಂಟ್ ಆಗಿರುತ್ತೆ. ಇನ್ನು ಅರ್ಲಿ ಚೈಲ್ಡ್ಹುಡ್ ಕೇರ್ ಅಂಡ್ ಎಜುಕೇಷನ್ ಅಂತ DIP ಅಂತೇಳಿ ಒಂದು ಡಿಪ್ಲೊಮಾ ಕೋರ್ಸ್ ಬರುತ್ತೆ, ಅದಕ್ಕೆ ಮಾತ್ರ 19,660 ಆಗುತ್ತೆ.
0: ಟ್ಯೂನ್ ಮಾಡಿ FM 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಸಮಯ ಭಾನುವಾರ ಸಂಜೆ 5 ಗಂಟೆಗೆ. ಸ್ನೇಹಿತರೆ, ಕಾರ್ಯಕ್ರಮವನ್ನ ಕೇಳ್ತಿರಲ್ಲ ದೇವಿಗೆ.
1: ಹವ್ಯಾಸದಲ್ಲಿ ನಾವು ಪುಸ್ತಕದ ಕಡೆ ಸ್ವಲ್ಪ ಒಲವನ್ನು ತೋರ್ಬೇಕಾಗುತ್ತೆ. ಒಳ್ಳೆ ಪುಸ್ತಕ ನಮ್ಮ ಜೀವನದ ದಾರಿಯನ್ನೇ ಬದಲಿಸಿ

ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 1:31:48. ಈಗ ಪ್ರಚಲಿತ ಕನ್ನಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. ಪ್ರಸ್ತುತ ವಿದ್ಯಮಾನಗಳ ಬಗ್ಗೆ ತಿಳಿದುಕೊಳ್ತಾ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮಕ್ಕೆ ಪ್ರೀತಿಯ ಶ್ರೋತೃಗಳಿಗೆಲ್ಲರಿಗೂ ಕೂಡ ಸ್ವಾಗತ. ಇವತ್ತು ವಿಶ್ವ ಹಾವು ದಿನ. ಹಾವುಗಳ ಬಗ್ಗೆ ಜನರಲ್ಲಿರುವ ಭಯವನ್ನು ಹೋಗಲಾಡಿಸಿ ಅವುಗಳ ಸಂರಕ್ಷಣೆ ಮತ್ತು ಪರಿಸರದಲ್ಲಿ ಅವುಗಳ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸುವುದು ಈ ದಿನದ ಉದ್ದೇಶವಾಗಿದೆ. ಪರಿಸರ ವ್ಯವಸ್ಥೆಯಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸುವ ಹಾವುಗಳು ಇಲಿ ಹೆಗ್ಗಣಗಳಂತಹ ಜೀವಿಗಳನ್ನು ನಿಯಂತ್ರಣದಲ್ಲಿಡುವುದರ ಮೂಲಕ ರೈತರಿಗೆ ಸಹಾಯ ಮಾಡುತ್ತೆ ಮತ್ತು ಆಹಾರ ಸರಪಳಿಯ ಸಮತೋಲನವನ್ನು ಕಾಪಾಡುತ್ತೆ. ಜಗತ್ತಿನಲ್ಲೇ ಸುಮಾರು 3,500ಕ್ಕೂ ಹೆಚ್ಚು ಹಾವಿನ ಪ್ರಭೇದಗಳಿದ್ದು ಅದರಲ್ಲಿ 15-20% ಮಾತ್ರ ವಿಷಪೂರಿತವಾಗಿದೆ. ಇನ್ನು ಶ್ರೋತೃಗಳೇ, ಹಾವುಗಳು ಎಂದಿಗೂ ಕೂಡ ತಾವಾಗಿಯೇ ಬಂದು ಮನುಷ್ಯನಿಗೆ ದಾಳಿ ಮಾಡೋದಿಲ್ಲ ಅಥವಾ ಕಚ್ಚೋದಿಲ್ಲ. ತಮ್ಮ ಜೀವಕ್ಕೆ ಅಪಾಯವಾದಾಗ ಮಾತ್ರ ತಮ್ಮ ರಕ್ಷಣೆಗಾಗಿ ಅವು ಕಚ್ಚುತ್ತೆ. ಇನ್ನು ನಿಮ್ಮ ಮನೆಯ ಬಳಿ ಹಾವುಗಳನ್ನು ಕಂಡರೆ ಅವುಗಳನ್ನು ಹೊಡೆದು ಕೊಲ್ಲದೆ ಉರಗ ತಜ್ಞರಿಗೆ ಅಥವಾ ಹಾವು ಹಿಡಿಯುವವರಿಗೆ ಕರೆ ಮಾಡಿ ಹಾವುಗಳನ್ನು ಹಿಡಿದು ರಕ್ಷಿಸಿ ಕಾಡಿಗೆ ಬಿಡುವ ವ್ಯವಸ್ಥೆ ಮಾಡಿ. ಯಾಕಂದರೆ ಈ ಭೂಮಿ ಮೇಲೆ ಪ್ರತಿಯೊಂದು ಜೀವಿಗೂ ಕೂಡ ಬದುಕುವ ಹಕ್ಕಿದೆ. ಕೇಳೋಣ ಪೂಜಾ ಫಲ ಚಿತ್ರದ ಗೀತೆಯನ್ನು. ಹಾಡಿದ್ದಾರೆ ಪಿ ಸುಶೀಲಾ ಹಾಗೂ ಸಂಗಡಿಗರು. ಸಂಗೀತ ಸಂಯೋಜನೆ ಮಾಡಿದ್ದಾರೆ ಸತ್ಯಂ. ಈ ಗೀತೆಯನ್ನು ಬರೆದವರು ಪಂಜೆ ಮಂಗೇಶರಾಯರು.

ಕೇಂದ್ರ ಸರ್ಕಾರದ ಜಲಶಕ್ತಿ ಅಭಿಯಾನದ ಅಡಿಯಲ್ಲಿ ಜಾರಿಗೆ ಬಂದಿರುವ ಒಂದು ಅಭಿಯಾನ ಅಂದರೆ ಅದು ಕ್ಯಾಚ್ ದ ರೈನ್ ಅಭಿಯಾನ. ಮಳೆ ನೀರು ಎಲ್ಲಿ ಬೀಳುತ್ತದೋ, ಯಾವಾಗ ಬೀಳುತ್ತದೋ ಅಲ್ಲಿಯೇ ಹಿಡಿದಿಡಿ ಅನ್ನೋದು ಇದರ ಧ್ಯೇಯವಾಕ್ಯ. ಈ ಅಭಿಯಾನದ ಉದ್ದೇಶ ಏನು ಅಂತ ನೋಡೋದಾದರೆ, ಮಳೆಗಾಲದಲ್ಲಿ ವ್ಯರ್ಥವಾಗಿ ಹರಿದು ಹೋಗುವ ನೀರನ್ನು ಮಳೆ ನೀರು ಕೊಯ್ಲು ಮತ್ತು ಇಂಗು ಗುಂಡಿಗಳ ಮೂಲಕ ಸಂಗ್ರಹಿಸೋದು. ಇದು ಅಂತರ್ಜಲದ ಮಟ್ಟವನ್ನು ಹೆಚ್ಚಿಸಲು ಮತ್ತು ನೀರಿನ ಕೊರತೆಯನ್ನು ನೀಗಿಸೋದಕ್ಕೆ ಸಹಾಯ ಮಾಡುತ್ತೆ. ಹಾಗಾದರೆ ಈ ಕ್ಯಾಚ್ ದಿ ರೈನ್ ಅಭಿಯಾನದಲ್ಲಿ ನಾವೇನು ಮಾಡಬಹುದು ಅಂತ ನೋಡೋದಾದರೆ, ನಮ್ಮ ಮನೆ, ಆಫೀಸ್, ಶಾಲೆಗಳ ಮೇಲ್ಛಾವಣಿಗೆ ಬೀಳುವ ಮಳೆ ನೀರನ್ನು ಪೈಪ್ಗಳ ಮೂಲಕ ಭೂಮಿಯಲ್ಲಿ ಇಂಗುವ ಹಾಗೆ ಮಾಡೋದು. ಇನ್ನು ಅಂತರ್ಜಲದ ಮರುಪೂರಣ ಕೂಡ ಮಾಡೋದು. ಜಾಗ ಖಾಲಿ ಇರೋ ಕಡೆ ಇಂಗು ಗುಂಡಿಗಳನ್ನು ನಿರ್ಮಿಸಿ ನೀರು ಭೂಮಿಯೊಳಗೆ ಇಂಗುವಂತೆ ಮಾಡುವುದರ ಜೊತೆಗೆ ನಮ್ಮ ಸುತ್ತಮುತ್ತಲಿನ ಸಾಂಪ್ರದಾಯಿಕ ನೀರಿನ ಮೂಲಗಳನ್ನು ಸ್ವಚ್ಛವಾಗಿಟ್ಕೊಳ್ಳೋದು. ನೆನಪಿಡಿ ಶ್ರೋತೃಗಳೇ, ನೀರನ್ನು ಸಂರಕ್ಷಿಸೋದು ಕೇವಲ ಸರ್ಕಾರದ ಕೆಲಸವಲ್ಲ, ಅದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಕೂಡ ಹೌದು. ಕೇಳೋಣ 18th Cross ಚಿತ್ರದ ಗೀತೆ. ಹಾಡಿದ್ದಾರೆ ಚಿತ್ರ ಹಾಗೂ ಟಿಪ್ಪು. ಸಾಹಿತ್ಯ ಶಿವನಂಜೇಗೌಡ ಅವರದ್ದು. ಸಂಗೀತ ಸಂಯೋಜನೆ ಮಾಡಿದ್ದಾರೆ ಅರ್ಜುನ್ ಜನ್ಯ.

ಪ್ರತಿ ವರ್ಷ ಜುಲೈ 17ರಂದು ಅಂದರೆ ನಾಳೆ ವಿಶ್ವದಾದ್ಯಂತ ಅಂತಾರಾಷ್ಟ್ರೀಯ ನ್ಯಾಯ ದಿನ ಅಥವಾ ವಿಶ್ವ ಅಂತಾರಾಷ್ಟ್ರೀಯ ಅಪರಾಧ ನ್ಯಾಯ ದಿನವನ್ನು ಆಚರಿಸಲಾಗುತ್ತೆ. ಮಾನವ ಹಕ್ಕುಗಳ ರಕ್ಷಣೆ, ಜಾಗತಿಕ ಶಾಂತಿ ಮತ್ತು ಯಾವುದೇ ದೇಶದಲ್ಲಾಗಲಿ ಅನ್ಯಾಯ ಎಸಗುವ ಅಪರಾಧಿಗಳಿಗೆ ಕಾನೂನಿನ ಶಿಕ್ಷೆಯಾಗಬೇಕು ಎನ್ನುವುದನ್ನು ಸಾರುವ ಅತ್ಯಂತ ಮಹತ್ವದ ದಿನವಾಗಿದೆ. 1998ರ ಜುಲೈ 17ರಂದು ಇಟಲಿಯ ರೋಮ್ನಲ್ಲಿ ನಡೆದ ಜಾಗತಿಕ ಸಮ್ಮೇಳನದಲ್ಲಿ ರೋಮ್ ಶಾಸನ ಎಂಬ ಮಹತ್ವದ ಒಪ್ಪಂದವನ್ನು ಅಂಗೀಕರಿಸಲಾಯಿತು. ಈ ಒಪ್ಪಂದದ ಫಲವಾಗಿ ನೆದರ್ಲ್ಯಾಂಡ್ಸ್ನ ಹೇಗ್ ನಗರದಲ್ಲಿ ವಿಶ್ವದ ಮೊದಲ ಶಾಶ್ವತ ಅಂತಾರಾಷ್ಟ್ರೀಯ ಕ್ರಿಮಿನಲ್ ನ್ಯಾಯಾಲಯ ಸ್ಥಾಪನೆ ಆಯಿತು. ಈ ಐತಿಹಾಸಿಕ ದಿನದ ನೆನಪಿಗಾಗಿ ಪ್ರತಿ ವರ್ಷ ಜುಲೈ 17ರಂದು ಅಂತಾರಾಷ್ಟ್ರೀಯ ನ್ಯಾಯ ದಿನವನ್ನು ಆಚರಣೆ ಮಾಡಲಾಗುತ್ತೆ. ಇನ್ನು ಈ ದಿನದ ಆಚರಣೆಯ ಮುಖ್ಯ ಉದ್ದೇಶ ಏನು ಅಂತ ನೋಡೋದಾದರೆ, ಜನಾಂಗೀಯ ಹತ್ಯೆ, ಮಾನವೀಯತೆಯ ವಿರುದ್ಧದ ಅಪರಾಧಗಳು ಮತ್ತು ಯುದ್ಧಾಪರಾಧಗಳಂತಹ ಗಂಭೀರ ಅಪರಾಧಗಳನ್ನು ತಡೆಯೋದು, ದೌರ್ಜನ್ಯಕ್ಕೊಳಗಾದ ಜಗತ್ತಿನ ಯಾವುದೇ ಮೂಲೆಯ ಸಂತ್ರಸ್ತರಿಗೆ ಅಂತಾರಾಷ್ಟ್ರೀಯ ಕಾನೂನಿನಡಿ ನ್ಯಾಯವನ್ನು ಒದಗಿಸೋದಾಗಿದೆ. ಜೊತೆಗೆ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಮತ್ತು ಯಾರೂ ಕೂಡ ಕಾನೂನಿಗಿಂತ ಮಿಗಿಲಲ್ಲ ಎಂಬ ಜಾಗೃತಿಯನ್ನು ಮೂಡಿಸುವುದು ಕೂಡ ಆಗಿದೆ. ಕೇಳೋಣ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಸಿಂಹದ ಮರಿ ಚಿತ್ರದ ಗೀತೆ, ಸಂಗೀತ ಹಾಗೂ ಸಾಹಿತ್ಯ ಹಂಸಲೇಖ ಅವರದ್ದು.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಆಕಾಶವಾಣಿಯ ಮಡಿಕೇರಿ ಕೇಂದ್ರದಿಂದ ಪ್ರಚಲಿತ ಕಾರ್ಯಕ್ರಮವನ್ನು ಆಲಿಸುತ್ತಿರುವಿರಿ ಶ್ರೋತೃಗಳೇ. ಇನ್ನು ಪ್ರತಿ ವರ್ಷ ಜುಲೈ 19ರಂದು ಭಾರತದಲ್ಲಿ ಬ್ಯಾಂಕ್ ರಾಷ್ಟ್ರೀಕರಣ ದಿನವನ್ನು ಆಚರಿಸಲಾಗುತ್ತೆ. ಭಾರತದ ಆರ್ಥಿಕ ಇತಿಹಾಸದಲ್ಲಿ ಇದು ಅತ್ಯಂತ ಹೆಮ್ಮೆಯ ದಿನ. 1969ರ ಜುಲೈ 19ರಂದು ಭಾರತದ ಅಂದಿನ ಪ್ರಧಾನಿ ಇಂದಿರಾ ಗಾಂಧಿಯವರು ದೇಶದ ಪ್ರಮುಖ ಖಾಸಗಿ ಬ್ಯಾಂಕ್ಗಳನ್ನು ಸರ್ಕಾರದ ಸ್ವಾಮ್ಯಕ್ಕೆ ಒಳಪಡಿಸುವ ಐತಿಹಾಸಿಕ ತೀರ್ಮಾನವನ್ನು ಕೈಗೊಂಡರು. ಅಂದು ರಾತ್ರಿ ಜಾರಿಗೆ ಬಂದ ಸುಗ್ರೀವಾಜ್ಞೆಯ ಮೂಲಕ ದೇಶದ ಒಟ್ಟು ಠೇವಣಿಯ ಶೇಕಡ 85ರಷ್ಟನ್ನು ಹೊಂದಿದ್ದ 14 ಪ್ರಮುಖ ಖಾಸಗಿ ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣಗೊಳಿಸಲಾಯಿತು. ಎರಡನೇ ಹಂತವಾಗಿ 1980ರಲ್ಲಿ ಮತ್ತೊಮ್ಮೆ 6 ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣಗೊಳಿಸಲಾಯಿತು. ಈ ರಾಷ್ಟ್ರೀಕರಣದ ಮುಖ್ಯ ಉದ್ದೇಶ ಮತ್ತು ಅದರಿಂದಾದ ಬದಲಾವಣೆಗಳು ಏನು ಅಂತ ನೋಡೋದಾದರೆ, ಅಂದಿನ ಕಾಲದಲ್ಲಿ ಬ್ಯಾಂಕುಗಳು ಕೇವಲ ದೊಡ್ಡ ಉದ್ಯಮಿಗಳಿಗೆ ಮತ್ತು ಶ್ರೀಮಂತರಿಗೆ ಮಾತ್ರ ಸೀಮಿತವಾಗಿತ್ತು. ರಾಷ್ಟ್ರೀಕರಣದ ನಂತರ ಸಾಮಾನ್ಯ ಜನರಿಗೂ ಕೂಡ ಬ್ಯಾಂಕ್ ಸೌಲಭ್ಯ ದೊರೆಯುವಂತಾಯಿತು. ಹಳ್ಳಿಗಳ ಕಡೆಗೆ ಬ್ಯಾಂಕಿಂಗ್ ಶಾಖೆಗಳು ವಿಸ್ತರಣೆಯಾದವು. ರೈತರಿಗೆ, ಸಣ್ಣ ಉದ್ಯಮಿಗಳಿಗೆ ಮತ್ತು ಬಡವರಿಗೆ ಸಾಲ ಸೌಲಭ್ಯಗಳು ಸುಲಭವಾಗಿ ಲಭಿಸುವಂತಾಯಿತು. ಜೊತೆಗೆ ಸಾರ್ವಜನಿಕರು ತಾವು ಕಷ್ಟಪಟ್ಟು ದುಡಿದ ಹಣವನ್ನು ಸರ್ಕಾರಿ ಬ್ಯಾಂಕ್ಗಳಲ್ಲಿ ಇಟ್ಟಾಗ ಅವರಲ್ಲಿ ಹೆಚ್ಚಿನ ಭದ್ರತೆ ಮತ್ತು ನಂಬಿಕೆ ಮೂಡಿತು. ಬ್ಯಾಂಕ್ಗಳ ರಾಷ್ಟ್ರೀಕರಣದ ನಿರ್ಧಾರ ಹಳ್ಳಿಯ ಸಾಮಾನ್ಯ ರೈತನು ತಲೆ ಎತ್ತಿ ಬ್ಯಾಂಕಿನೊಳಗೆ ನಡೆದು ಹೋಗುವಂತೆ ಮಾಡಿತು. ಹಸಿರು ಕ್ರಾಂತಿಗೆ ಹೆಗಲು ಕೊಟ್ಟು ಗ್ರಾಮೀಣ ಭಾರತದ ಕನಸುಗಳಿಗೆ ಜೀವ ನೀಡಿದ ಆ ಐತಿಹಾಸಿಕ ದಿನದ ನೆನಪಿಗೆ ಬ್ಯಾಂಕ್ ರಾಷ್ಟ್ರೀಕರಣ ದಿನವನ್ನು ಆಚರಣೆ ಮಾಡಲಾಗುತ್ತೆ. ಇನ್ನು ಶ್ರೋತೃಗಳೇ, ಬ್ಯಾಂಕಿಂಗ್ ವ್ಯವಹಾರ ಕೇವಲ ವ್ಯವಹಾರ ಅಲ್ಲ, ಅದು ಪ್ರತಿಯೊಬ್ಬ ಭಾರತೀಯನ ಆರ್ಥಿಕ ಶಕ್ತಿಯ ಹಕ್ಕು ಕೂಡ ಆಗಿದೆ. ಈಗ ಕೇಳೋಣ ಕುಬೇರ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯ.

ಪ್ರತಿ ವರ್ಷ ಜುಲೈ 20ರಂದು ವಿಶ್ವದಾದ್ಯಂತ ಅಂತಾರಾಷ್ಟ್ರೀಯ ಚಂದ್ರನ ದಿನವನ್ನು ಆಚರಣೆ ಮಾಡಲಾಗುತ್ತೆ. ಮೊದಲ ಬಾರಿಗೆ ಚಂದ್ರನ ಮೇಲೆ ಕಾಲಿಟ್ಟ ಐತಿಹಾಸಿಕ ಸಾಧನೆಯ ನೆನಪಿಗಾಗಿ ವಿಶ್ವಸಂಸ್ಥೆ ಈ ದಿನವನ್ನು ಅಧಿಕೃತವಾಗಿ ಘೋಷಿಸಿದೆ. 1969ರ ಜುಲೈ 20ರಂದು ಅಮೆರಿಕದ ಬಾಹ್ಯಾಕಾಶ ಸಂಸ್ಥೆ ನಾಸಾ ಹಮ್ಮಿಕೊಂಡಿದ್ದ ಅಪೋಲೋ 11 ಯಶಸ್ವಿಯಾಗಿತ್ತು. ಅಮೆರಿಕದ ಗಗನಯಾತ್ರಿಗಳಾದ ನೀಲ್ ಆರ್ಮ್ಸ್ಟ್ರಾಂಗ್ ಮತ್ತು ಬಜ್ ಆಲ್ಡ್ರಿನ್ ಅವರು ಚಂದ್ರನ ಮೇಲ್ಮೈ ಮೇಲೆ ಯಶಸ್ವಿಯಾಗಿ ಇಳಿದರು. ನೀಲ್ ಆರ್ಮ್ಸ್ಟ್ರಾಂಗ್ ಚಂದ್ರನ ಮೇಲೆ ಕಾಲಿಡುತ್ತಾ ಹೇಳಿದ, ಇದು ಮನುಷ್ಯನಿಗೆ ಒಂದು ಸಣ್ಣ ಹೆಜ್ಜೆ, ಆದರೆ ಮನುಕುಲಕ್ಕೆ ಒಂದು ದೈತ್ಯ ಜಿಗಿತ ಎಂಬ ಮಾತು ಇತಿಹಾಸದಲ್ಲಿ ಅಮರವಾಗಿದೆ. ಬಾಹ್ಯಾಕಾಶದ ಶಾಂತಿಯುತ ಬಳಕೆಗಾಗಿ ಮತ್ತು ಚಂದ್ರನ ಪರಿಶೋಧನೆಯ ಬಗ್ಗೆ ಜಾಗೃತಿ ಮೂಡಿಸಲು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ 2021ರಲ್ಲಿ ಪ್ರತಿ ವರ್ಷ ಜುಲೈ 20ನ್ನು ಅಂತಾರಾಷ್ಟ್ರೀಯ ಚಂದ್ರನ ದಿನ ಅಂತ ಘೋಷಣೆ ಮಾಡಿತು. ಇನ್ನು ಈ ಆಚರಣೆಯ ಮುಖ್ಯ ಉದ್ದೇಶ ನೋಡೋದಾದರೆ, ಯುವ ಪೀಳಿಗೆಯಲ್ಲಿ ಖಗೋಳ ವಿಜ್ಞಾನ

ತಂತ್ರಜ್ಞಾನ ಮತ್ತು ಬಾಹ್ಯಾಕಾಶ ಸಂಶೋಧನೆಯ ಬಗ್ಗೆ ಆಸಕ್ತಿಯನ್ನು ಮೂಡಿಸೋದಾಗಿದೆ. ಜಗತ್ತಿನ ಯಾವುದೇ ದೇಶಕ್ಕೂ ಸಾಧ್ಯವಾಗದ ಸಾಧನೆಯನ್ನು ನಮ್ಮ ಇಸ್ರೋ ವಿಜ್ಞಾನಿಗಳು ಮಾಡಿ ತೋರಿಸಿದ್ದಾರೆ. ನಮ್ಮ ಚಂದ್ರಯಾನ 3 ವಿಕ್ರಮ್ ಲ್ಯಾಂಡರ್ನ ಚಂದ್ರನ ದಕ್ಷಿಣ ಧ್ರುವದ ಮೇಲೆ ಯಶಸ್ವಿಯಾಗಿ ಇಳಿದಾಗ ಜಗತ್ತೇ ಭಾರತದ ಶಕ್ತಿಯನ್ನು ಕೊಂಡಾಡಿತ್ತು. ಈಗ ಕೇಳೋಣ ಭರತ್ ಜೈನ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರು ಸಂಗೀತ ಅಳವಡಿಸಿರುವ ಸ್ಟೇಟ್ ರೌಡಿ ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸಹನ. ಮುಖ್ಯಾಂಶಗಳು. ರಾಜ್ಯದ ಬರ ಪರಿಸ್ಥಿತಿಯನ್ನು ರಾಷ್ಟೀಯ ವಿಪತ್ತು ಎಂದು ಘೋಷಿಸುವಂತೆ ಪ್ರಧಾನಿಗೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಪತ್ರ. ಗುಣಮಟ್ಟದ ಮಾನದಂಡ ವಿಚಾರ ವಿನಿಮಯ ಕುರಿತಂತೆ ಬೆಂಗಳೂರಿನಲ್ಲಿಂದು ಬ್ರಿಕ್ 11 ರಾಷ್ಟಗಳಿಂದ ಒಡಂಬಡಿಕೆ. ಸಚಿವ ಸಂಪುಟ ವಿಸ್ತರಣೆ ಕುರಿತಂತೆ ನವದೆಹಲಿಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವರಿಷ್ಠರೊಂದಿಗೆ ಚರ್ಚೆ. ಅಮೃತ್ ಭಾರತ್ ನಿಲ್ದಾಣ ಯೋಜನೆಯಡಿ ನವೀಕರಣಗೊಂಡಿರುವ ರಾಜ್ಯದ 4 ರೈಲು ನಿಲ್ದಾಣಗಳು ನಾಳೆ ಪ್ರಧಾನಿಯವರಿಂದ ಲೋಕಾರ್ಪಣೆ. ಹಾಗೂ ಉಪಸಭಾಪತಿ ಎಂಕೆ ಪ್ರಾಣೇಶ್ ಪರಿಷತ್ ಸದಸ್ಯತ್ವ ರದ್ದು, ಸುಪ್ರೀಂಕೋರ್ಟ್ನಲ್ಲಿ ಅರ್ಜಿ ವಜಾ. ರಾಜ್ಯವು ತೀವ್ರ ಮಳೆಯ ಕೊರತೆ, ಕುಡಿಯುವ ನೀರಿನ ಬಿಕ್ಕಟ್ಟು ಹಾಗೂ ಕೃಷಿ ಮತ್ತು ಗ್ರಾಮೀಣ ಜೀವನೋಪಾಯದ ಮೇಲೆ ಗಂಭೀರ ಪರಿಣಾಮಗಳನ್ನು ಎದುರಿಸುತ್ತಿರುವ ಹಿನ್ನೆಲೆಯಲ್ಲಿ ವಿಶೇಷ ನೆರವು ಕೋರಿ ಕಂದಾಯ ಸಚಿವರು ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದಿದ್ದಾರೆ. ರಾಜ್ಯದಲ್ಲಿ ಜೂನ್ ತಿಂಗಳಲ್ಲಿ ಶೇಕಡಾ 42% ಮತ್ತು ಜುಲೈನಲ್ಲಿ ಶೇಕಡಾ 34% ಮಳೆ ಕೊರತೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಸಣ್ಣ ಮತ್ತು ಅತಿಸಣ್ಣ ರೈತರ ಸಂಖ್ಯೆಯನ್ನು ನಿರ್ಧರಿಸಲು ಹಳೆಯ ಕೃಷಿ ಜನಗಣತಿಯ ಬದಲಾಗಿ ಫ್ರೂಟ್ಸ್ ದತ್ತಾಂಶವನ್ನು ಪರಿಗಣಿಸಬೇಕು ಎಂದು ಮನವಿ ಮಾಡಿದ್ದಾರೆ. ಬಿತ್ತನೆ ಅವಧಿಯಲ್ಲಿನ ಶೇಕಡಾ 20, ಶೇಕಡಾ 59 ಮಳೆ ಕೊರತೆಯನ್ನು ಬರ ಘೋಷಣೆಗೆ ಮಾನದಂಡವಾಗಿ ಪರಿಗಣಿಸಬೇಕು ಎಂದು ತಿಳಿಸಿದ್ದಾರೆ. ಪ್ರಸ್ತುತ ಬರ ಪರಿಸ್ಥಿತಿಯನ್ನು ರಾಷ್ಟೀಯ ವಿಪತ್ತು ಎಂದು ಘೋಷಿಸುವುದು ಇಲ್ಲವೇ ಅದಕ್ಕೆ ಸಮಾನವಾದ ವಿಶೇಷ ಆರ್ಥಿಕ ನೆರವು ನೀಡುವಂತೆ ಪ್ರಧಾನಿಗೆ ಮನವಿ ಮಾಡಿದ್ದಾರೆ. ಜಾಗತಿಕ ವ್ಯಾಪಾರ ಪ್ರಮುಖವಾಗಿ ಗುಣಮಟ್ಟದ ಆಧಾರದಲ್ಲಿ ನಡೆಯುತ್ತಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ಸಾರ್ವಜನಿಕ ವಿತರಣೆ ಮತ್ತು ಹೊಸ ಹಾಗೂ ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಆಯೋಜಿಸಲಾದ ಬ್ರಿಕ್ಸ್ ರಾಷ್ಟೀಯ ಗುಣಮಟ್ಟ ಸಂಸ್ಥೆಗಳ ಮುಖ್ಯಸ್ಥರ ಸಭೆ ಉದ್ಘಾಟಿಸಿ ಮಾತನಾಡಿದ ಅವರು, ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ಆಶಯದೊಂದಿಗೆ ಜಾಗತಿಕ ವ್ಯಾಪಾರಕ್ಕೆ ವೇಗ ನೀಡುವ ಹಾಗೂ ಗ್ರಾಹಕರ ವಿಶ್ವಾಸವನ್ನು ಬಲಪಡಿಸುವ ಪಾರದರ್ಶಕ ಮತ್ತು ಜಾಗತಿಕ ಗುಣಮಟ್ಟದ ಮಾನದಂಡಗಳನ್ನು ರೂಪಿಸಲು ಭಾರತ ಬದ್ದವಾಗಿದೆ ಎಂದು ತಿಳಿಸಿದ್ದಾರೆ. ಮಾಪನ ಗುಣಮಟ್ಟ ವಿಷಯದಲ್ಲಿ ಸಮನ್ವಯ ರೂಪಿಸಲು ಇಂದು 11 ರಾಷ್ಟಗಳು ಒಡಂಬಡಿಕೆಗೆ ಸಹಿ ಹಾಕಲಿವೆ. ಈ ಒಡಂಬಡಿಕೆಯಿಂದ ಬ್ರಿಕ್ಸ್ ರಾಷ್ಟಗಳ ನಡುವೆ ವ್ಯಾಪಾರ ವೃದ್ಧಿಯಾಗುವುದಲ್ಲದೆ ಉತ್ತಮ ಗುಣಮಟ್ಟದ ಉತ್ಪನ್ನಗಳು ತಯಾರಾಗಲು ಅನುಕೂಲವಾಗಲಿದೆ ಎಂದು ಹೇಳಿದ್ದಾರೆ.
1: ಈ ಬ್ರಿಕ್ಸ್ ಸಮ್ಮೇಳನದಲ್ಲಿ ಮುಖ್ಯವಾಗಿ ನಾವು MOU ಒಪ್ಪಂದಗಳನ್ನ ಎಲ್ಲಾ ದೇಶಗಳ ಜೊತೆಗೆ ಮಾಡ್ತಾ ಇದ್ದೀವಿ. ಕಳೆದ ಹಲವಾರು ವರ್ಷಗಳಿಂದ ಇದು ಪೆಂಡಿಂಗ್ ಇತ್ತು. ಇದರಲ್ಲಿ ಮಾಹಿತಿಗಳನ್ನ ನಾವು ಪರಸ್ಪರ ಶೇರ್ ಮಾಡುವಂತದ್ದು, ಒಳ್ಳೆ ಪ್ರಾಕ್ಟೀಸಸ್ಗಳೇನಿದೆ ಅದನ್ನ ಎಕ್ಸ್ಚೇಂಜ್ ಮಾಡೋದು, ಟೆಕ್ನಿಕಲ್ ಕೊಲಾಬರೇಷನ್ ಮತ್ತು ಸಾಮರ್ಥ್ಯವನ್ನ ವೃದ್ಧಿ ಮಾಡುವಂತಹದ್ದು, ಈ ಎಲ್ಲ ಸಂಗತಿಗಳ ಬಗ್ಗೆ ಈ MOU ಬಹಳ ಒಳ್ಳೆ ರೀತಿಯಲ್ಲಿ ನಮಗೆ ಎಲ್ಲಾ ದೇಶಗಳಿಗೂ ಇದು ಸಹಾಯವನ್ನ ಮಾಡುತ್ತದೆ.
0: ಸಭೆಯಲ್ಲಿ ಬಿಐಎಸ್ನ ಮಹಾನಿರ್ದೇಶಕ ಸಂಜಯ್ ಗರ್ಗ್ ಹಾಗೂ ಗ್ರಾಹಕ ವ್ಯವಹಾರಗಳ ಇಲಾಖೆಯ ಕಾರ್ಯದರ್ಶಿ ನಿಧಿ ಖರೆ ಮತ್ತಿತರರು ಪಾಲ್ಗೊಂಡಿದ್ದರು. ನವದೆಹಲಿ ಪ್ರವಾಸದಲ್ಲಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಕುರಿತಂತೆ ಪಕ್ಷದ ವರಿಷ್ಠರನ್ನು ಭೇಟಿ ಮಾಡಿ ಚರ್ಚೆ ನಡೆಸಿದ್ದಾರೆ. ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಹಾಗೂ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನು ಭೇಟಿ ಮಾಡಿ ಸಮಾಲೋಚನೆ ನಡೆಸಿದ್ದಾರೆ. ಬಳಿಕ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸುರ್ಜೇವಾಲಾ ಅವರೊಂದಿಗೆ ಸಂಪುಟ ವಿಸ್ತರಣೆ ಹಾಗೂ ಸರ್ಕಾರದ ಮುಂದಿನ ಕಾರ್ಯತಂತ್ರಗಳ ಕುರಿತಂತೆ ಚರ್ಚೆ ನಡೆಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಾಜ್ಯದಲ್ಲಿ ಅಮೃತ್ ಭಾರತ್ ನಿಲ್ದಾಣ ಯೋಜನೆಯಡಿ ನವೀಕರಣಗೊಂಡಿರುವ 4 ರೈಲು ನಿಲ್ದಾಣಗಳನ್ನು ನಾಳೆ ವರ್ಚುವಲ್ ಮೂಲಕ ಉದ್ಘಾಟಿಸಲಿದ್ದಾರೆ. ಬಾಗಲಕೋಟೆಯ ಬಾದಾಮಿ, ಕೊಪ್ಪಳ, ಆಳ್ನಾವರ, ಬಂಟ್ವಾಳ ನಿಲ್ದಾಣ ಲೋಕಾರ್ಪಣೆಗೊಳಿಸಲಿದ್ದಾರೆ. ಈ ನಿಲ್ದಾಣಗಳನ್ನು ಅತ್ಯಾಧುನಿಕ ಸೌಲಭ್ಯಗಳು, ಸುಧಾರಿತ ಪ್ರಯಾಣಿಕರ ವಸತಿ ಗೃಹಗಳು ಮತ್ತು ಸುಂದರವಾದ ವಿನ್ಯಾಸಗಳೊಂದಿಗೆ ಅಭಿವೃದ್ಧಿಪಡಿಸಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದ ರೈಲ್ವೆ ನಿಲ್ದಾಣ 26.18 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮರು ನಿರ್ಮಾಣಗೊಂಡಿದ್ದು, ನಿರೀಕ್ಷಣಾ ಮಂದಿರ, ಟಿಕೆಟ್ ಕೌಂಟರ್ಗಳನ್ನು ನವೀಕರಿಸಲಾಗಿದೆ. ಪ್ರಯಾಣಿಕರು ಓಡಾಡಲು ಪ್ಲಾಟ್ಫಾರ್ಮ್ ಅನ್ನು ಮತ್ತಷ್ಟು ವಿಸ್ತರಣೆ ಮಾಡಲಾಗಿದೆ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ರೈಲ್ವೆ ನಿಲ್ದಾಣವನ್ನು 15.1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮರು ನಿರ್ಮಿಸಲಾಗಿದೆ. ವಿಶಾಲವಾದ ಪ್ಲಾಟ್ಫಾರ್ಮ್ ನಿರ್ಮಿಸಲಾಗಿದ್ದು ಪ್ರವಾಸಿ ತಾಣವಾದ ಬಾದಾಮಿ ಪಟ್ಟಣ

0: ವನ್ನು ಗಮನದಲ್ಲಿಟ್ಟುಕೊಂಡು ವಿನ್ಯಾಸ ಮಾಡಲಾಗಿದೆ. ಧಾರವಾಡ ಜಿಲ್ಲೆಯ ಆಳ್ನಾವರದ ರೈಲ್ವೆ ನಿಲ್ದಾಣವನ್ನು 17 ಕೋಟಿ 20 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಆಧುನೀಕರಣಗೊಳಿಸಲಾಗಿದೆ. ಕೊಪ್ಪಳದ ರೈಲ್ವೆ ನಿಲ್ದಾಣವನ್ನು 21 ಕೋಟಿ 1 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಧಾನ ಪರಿಷತ್ ಉಪಸಭಾಪತಿ ಎಂಕೆ ಪ್ರಾಣೇಶ್ ಅವರ ಸದಸ್ಯತ್ವವನ್ನು ಸುಪ್ರೀಂ ಕೋರ್ಟ್ ರದ್ದುಗೊಳಿಸಿ ಆದೇಶ ನೀಡಿದೆ. ಪರಿಷತ್ ಸದಸ್ಯತ್ವ ರದ್ದತಿಯನ್ನು ಪ್ರಶ್ನಿಸಿ ಪ್ರಾಣೇಶ್ ಸಲ್ಲಿಸಿದ್ದ ಅರ್ಜಿಯನ್ನು ನ್ಯಾಯಾಲಯ ವಜಾಗೊಳಿಸಿದೆ. ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಹಾಗೂ ನ್ಯಾಯಮೂರ್ತಿಗಳಾದ ಜಾಯ್ ಮಲ್ಯ ಬಾಗ್ಜಿ ಮತ್ತು ವಿಪುಲ್ ಎಂ ಪಂಚೋಲಿ ಅವರನ್ನೊಳಗೊಂಡ ಪೀಠವು ಈ ತೀರ್ಪು ನೀಡಿದೆ. 2021 ವಿಧಾನ ಪರಿಷತ್ ಚುನಾವಣೆಯಲ್ಲಿ ಮತಗಳ ಮರು ಎಣಿಕೆಗೆ ಆದೇಶಿಸಿದ್ದ ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಪ್ರಾಣೇಶ್ ಸರ್ವೋಚ್ಚ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ದರು. ಅಂದು ಚಲಾವಣೆಯಾಗಿದ್ದ 2410 ಮತಗಳ ಪೈಕಿ 39 ಮತಗಳು ಅಸಿಂಧುವಾಗಿದ್ದವು. ಪ್ರಾಣೇಶ್ ಅವರು 1188 ಹಾಗೂ ಗಾಯತ್ರಿ ಶಾಂತೇಗೌಡ ಅವರು 1182 ಮತಗಳನ್ನು ಗಳಿಸಿದ್ದರು. ಪ್ರಾಣೇಶ್ 6 ಮತಗಳ ಅಂತರದಲ್ಲಿ ಗೆಲುವು ಸಾಧಿಸಿದ್ದರು. 12 ನಾಮನಿರ್ದೇಶಿತ ಸದಸ್ಯರು ಮತದಾನ ಮಾಡಲು ಅವಕಾಶವಿಲ್ಲ ಎಂದು ಗಾಯತ್ರಿ ಶಾಂತೇಗೌಡ ನ್ಯಾಯಾಲಯದ ಮೆಟ್ಟಿಲೇರಿದ್ದರು. ರಾಜ್ಯದಲ್ಲಿ ಪ್ರಸಕ್ತ ಮುಂಗಾರು ಆರಂಭವಾಗಿದ್ದರೂ ಸಮರ್ಪಕ ಮಳೆಯಾಗದೆ ರೈತರು ತೀವ್ರ ಸಂಕಷ್ಟದಲ್ಲಿದ್ದಾರೆ ಎಂದು ಬಿಜೆಪಿ ಬಿವೈ ವಿಜಯೇಂದ್ರ ಕಳವಳ ವ್ಯಕ್ತಪಡಿಸಿದ್ದಾರೆ. ಗದಗದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಜ್ಯ ಸರ್ಕಾರ ರೈತರ ನೆರವಿಗೆ ಧಾವಿಸುವಲ್ಲಿ ಸಂಪೂರ್ಣ ವಿಫಲವಾಗಿದೆ ಎಂದು ದೂರಿದ್ದಾರೆ. ಮಳೆ ಸಮರ್ಪಕವಾಗಿ ಆಗದ ಹಿನ್ನೆಲೆಯಲ್ಲಿ ರೈತರು ಬಿತ್ತನೆ ಮಾಡಿದ ಬೆಳೆಗಳು ಬಾಡಿ ಹೋಗಿವೆ. ರಾಜ್ಯ ಸರ್ಕಾರ ರೈತರ ಬಗ್ಗೆ ನಿರ್ಲಕ್ಷ್ಯ ತೋರುತ್ತಿದೆ ಎಂದು ಆರೋಪಿಸಿದ್ದಾರೆ. ಕೊಡಗು ಸೇರಿದಂತೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಪ್ರಮಾಣ ಕಡಿಮೆಯಾಗಿರುವುದರಿಂದ ಮಂಡ್ಯ ಜಿಲ್ಲೆಯ ಕೃಷ್ಣರಾಜ ಸಾಗರ ಜಲಾಶಯದಲ್ಲಿ ಒಳಹರಿವು ಕಡಿಮೆಯಾಗಿದೆ. ಈ ನಡುವೆ ಜಲಾಶಯದಿಂದ ಮಂಡ್ಯ ಜಿಲ್ಲೆಯ ನಾಲೆಗಳಿಗೆ ನೀರು ಬಿಡಬೇಕೆಂದು ರೈತರು ನಡೆಸುತ್ತಿರುವ ಅನಿರ್ದಿಷ್ಟಾವಧಿ ಧರಣಿ 3ನೇ ದಿನಕ್ಕೆ ಕಾಲಿಟ್ಟಿದೆ. ಬೆಂಗಳೂರಿನ 6ನೇ ಹಂತದ ಕುಡಿಯುವ ನೀರಿನ ಯೋಜನೆಗೆ ಜಲಾಶಯದ ಬಳಿ ರೈತರು ಅಡ್ಡಿಪಡಿಸಿದ್ದಾರೆ. ಕಾವೇರಿ ನೀರು ನಿರ್ವಹಣಾ ಮಂಡಳಿ ಕುಡಿಯಲು ಮಾತ್ರ ನೀರು ಬಳಸಿ ಎಂದು ಆದೇಶ ನೀಡಿರುವುದರಿಂದ ಮಂಡ್ಯ ಜಿಲ್ಲಾಡಳಿತ ಕೇವಲ ಕುಡಿಯಲು ಮಾತ್ರ ನೀರು ಬಿಡುತ್ತಿದ್ದು ಈವರೆಗೆ ಕೃಷಿ ಚಟುವಟಿಕೆಗೆ ನೀರನ್ನು ಬಿಡುಗಡೆ ಮಾಡಿಲ್ಲ. ಮಂಗಳೂರಿನಲ್ಲಿ ಮಾದಕ ವಸ್ತುಗಳ ವಿರುದ್ಧದ ಕಾರ್ಯಾಚರಣೆ ಮುಂದುವರಿದಿದ್ದು ಕಳೆದ 1 ವರ್ಷದಲ್ಲಿ 84 ಪ್ರಕರಣಗಳು ದಾಖಲಾಗಿದೆ. ಮಾದಕ ದ್ರವ್ಯ ಸಾಗಾಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಿನ್ನೆ ಇಬ್ಬರನ್ನು ಬಂಧಿಸಲಾಗಿದ್ದು ಬಂಧಿತರಿಂದ 5 ಕೋಟಿ 20 ಲಕ್ಷ ರೂಪಾಯಿ ಮೌಲ್ಯದ ಮಾದಕ ವಸ್ತುವನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ನಗರ ಪೊಲೀಸ್ ಆಯುಕ್ತ ಸುಧೀರ್ ಕುಮಾರ್ ರೆಡ್ಡಿ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಆರೋಪಿಗಳು ದೆಹಲಿಯಿಂದ ಮಾದಕ ವಸ್ತುವನ್ನು ಖರೀದಿಸಿ ಬೆಂಗಳೂರು ನಗರವನ್ನು ಕೇಂದ್ರವಾಗಿಸಿಕೊಂಡಿದ್ದರು. ಬಳಿಕ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ ಹಾಗೂ ಕೇರಳ ರಾಜ್ಯದ ಇತರೆ ಕಡೆಗಳಿಗೆ ಮಾದಕ ವಸ್ತುವನ್ನು ಪೂರೈಕೆ ಮಾಡುತ್ತಿರುವುದು ತನಿಖೆಯಿಂದ ತಿಳಿದು ಬಂದಿದೆ ಎಂದು ಮಾಹಿತಿ ನೀಡಿದ್ದಾರೆ. ದೇಶದಲ್ಲೇ ಅತಿ ಹೆಚ್ಚು ರಾಸಾಯನಿಕ ಗೊಬ್ಬರ ಬಳಸುವ ಜಿಲ್ಲೆಗಳಲ್ಲಿ ರಾಯಚೂರು 5ನೇ ಸ್ಥಾನದಲ್ಲಿದೆ ಎಂಬ ಆಘಾತಕಾರಿ ಮಾಹಿತಿಯನ್ನು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿ ಡಾ ಹನುಮಂತಪ್ಪ ಹಂಚಿಕೊಂಡಿದ್ದಾರೆ. ನಗರದ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಹಮ್ಮಿಕೊಂಡಿದ್ದ ನ್ಯಾನೋ ಗೊಬ್ಬರಗಳ ಕುರಿತು ವಿಚಾರ ಸಂಕಿರಣ ಉದ್ಘಾಟಿಸಿ ಮಾತನಾಡಿದ ಅವರು ರಾಸಾಯನಿಕ ಗೊಬ್ಬರಕ್ಕೆ ಪರ್ಯಾಯವಾಗಿ ನ್ಯಾನೋ ಗೊಬ್ಬರ ಜೈವಿಕ ಗೊಬ್ಬರಗಳು ಮತ್ತು ಕೊಟ್ಟಿಗೆ ಗೊಬ್ಬರವನ್ನು ಬಳಕೆ ಮಾಡುವಂತೆ ಸಲಹೆ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ಬರ ಪರಿಸ್ಥಿತಿಯನ್ನು ರಾಷ್ಟೀಯ ವಿಪತ್ತು ಎಂದು ಘೋಷಿಸುವಂತೆ ಪ್ರಧಾನಿಗೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಪತ್ರ. ಗುಣಮಟ್ಟದ ಮಾನದಂಡ ವಿಚಾರ ವಿನಿಮಯ ಕುರಿತಂತೆ ಬೆಂಗಳೂರಿನಲ್ಲಿಂದು ಬ್ರಿಕ್ಸ್ 11 ರಾಷ್ಟಗಳಿಂದ ಒಡಂಬಡಿಕೆ. ಸಚಿವ ಸಂಪುಟ ವಿಸ್ತರಣೆ ಕುರಿತಂತೆ ನವದೆಹಲಿಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವರಿಷ್ಠರೊಂದಿಗೆ ಚರ್ಚೆ. ಅಮೃತ್ ಭಾರತ್ ನಿಲ್ದಾಣ ಯೋಜನೆಯಡಿ ನವೀಕರಣಗೊಂಡಿರುವ ರಾಜ್ಯದ 4 ರೈಲು ನಿಲ್ದಾಣಗಳು ನಾಳೆ ಪ್ರಧಾನಿಯವರಿಂದ ಲೋಕಾರ್ಪಣೆ. ಹಾಗೂ ಉಪಸಭಾಪತಿ ಎಂಕೆ ಪ್ರಾಣೇಶ್ ಪರಿಷತ್ ಸದಸ್ಯತ್ವ ರದ್ದು, ಸುಪ್ರೀಂಕೋರ್ಟ್ನಲ್ಲಿ ಅರ್ಜಿ ವಜಾ.

0: सखी सहेली
1: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಂಜೆಯ ಪ್ರಸಾರ ಕಾರ್ಯಕ್ಕೆ ಎಲ್ಲ ಶ್ರೋತೃಗಳಿಗೆ ಆತ್ಮೀಯ ಸ್ವಾಗತ. ಈ ಪ್ರಸಾರ ಕಾರ್ಯದಲ್ಲಿ ನಿಮ್ಮೊಂದಿಗೆ ನಾನು ಬಾಳೆಯಡ ದಿವ್ಯಾ ಮಂದಪ್ಪ.

0: ಸಮಯ 4 ಗಂಟೆಯಾಗಲಿದೆ. ಕೇಳುಗರೆ, ಇಂದು ಸಂಜೆ 5 ಗಂಟೆಗೆ ಕೇಳಲಿದ್ದೀರಿ ಕೊಡವ ಸಿರಿಯಲ್ಲಿ ಆರೋಡತ್ ಐಮೆ ಮಾಲಿಕೆಯಲ್ಲಿ ಪಟ್ಟೆದಾರ. ಈ ವಿಷಯವಾಗಿ ಮಾತನಾಡುತ್ತಾರೆ ಬಾಚರಣ್ಯಂಡ ಪಿ ಅಪ್ಪಣ್ಣ. ಬಳಿಕ ಐಟಿ ಚಂಡ ರಮೇಶ್ ಉತ್ತಪ್ಪ ಇವರಿಂದ ಬಲ್ಲಾದಿ ಪಳಮಿ ಕೇಳಲಿದ್ದೀರಿ. ಇಂದು ಸಂಜೆ 6:50ಕ್ಕೆ ರೈತ ಧ್ವನಿ ಕಿಸಾನ್ ವಾಣಿಯಲ್ಲಿ ಜಾಯಿಕಾಯಿ ಕೃಷಿ ಕುರಿತು ಡಾ ಬಿಆರ್ ಶರಣ್ಯ ಅವರೊಂದಿಗಿನ ಸಂದರ್ಶನ. ಬಳಿಕ ಕೃಷಿ ಮಾಹಿತಿ. ಇಂದು ರಾತ್ರಿ 10 ಗಂಟೆಗೆ ಬೆಂಗಳೂರು ಕೇಂದ್ರದಿಂದ ಆರೋಗ್ಯ ಕಾರ್ಯಕ್ರಮದಲ್ಲಿ ಅಪಘಾತದಲ್ಲಿ ಉಂಟಾಗುವ ಸಮಸ್ಯೆಗಳಿಗೆ ಪ್ಲಾಸ್ಟಿಕ್ ಸರ್ಜರಿ ಕುರಿತು ತಜ್ಞ ವೈದ್ಯರಾದ ಡಾ ರಮ್ಯಾ ಬೀಡುಬೈಲು ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್.
1: ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಪ್ರಸ್ತುತ ಪಡಿಸುತ್ತಿದೆ ಆರ್ಟಿಸ್ಟ್ರಿ ಶೋ. ಇದೇ ಜುಲೈ 17-27ರವರೆಗೆ ಅತ್ಯಾಕರ್ಷಕ ಚಿನ್ನ, ವಜ್ರ ಹಾಗೂ ಅಮೂಲ್ಯ ರತ್ನಾಭರಣಗಳ ಸಾಂಪ್ರದಾಯಿಕ ಮತ್ತು ವಿನೂತನ ವಿನ್ಯಾಸಗಳ ವಿಶೇಷ ಪ್ರದರ್ಶನ ಹಾಗೂ ಖರೀದಿಯ ಅವಕಾಶ. ಈ ವಿಶೇಷ ಸೌಲಭ್ಯಗಳನ್ನು ಆನಂದಿಸಿ ಭೇಟಿ ನೀಡಿ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್, ಬಿಎನ್ ರೋಡ್, ಕೆಎಸ್ಆರ್ಟಿಸಿ ಸಬರ್ಬನ್ ಬಸ್ ಸ್ಟ್ಯಾಂಡ್, ಮೈಸೂರು.
2: ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2020

0: 26ನ್ನು ಕರ್ನಾಟಕದಲ್ಲಿ ನಡೆಸಲಾಗುತ್ತಿದ್ದು ಜುಲೈ 29ರವರೆಗೆ ಬಿಎಲ್ಒಗಳು ತಮ್ಮ ಮನೆ ಬಾಗಿಲಿಗೆ ಬಂದು ಗಣತಿ ನಮೂನೆಯನ್ನು ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡಲಿದ್ದಾರೆ. 2002ರ ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಇದ್ದರೆ ಅದನ್ನು ಒದಗಿಸಿ, ಇಲ್ಲದಿದ್ದಲ್ಲಿ ತಮ್ಮ ಕುಟುಂಬದ ಸದಸ್ಯರ ಮಾಹಿತಿ ನೀಡಿ ಸಹಕರಿಸಿ. ಇಸಿಐ ನೆಟ್ ಆಪ್ನಲ್ಲಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ಇದು ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್.

0: ಯುವ ಸ್ನೇಹಿತರೆ, ಇದೇ ಭಾನುವಾರ ಅಂದ್ರೆ ಜುಲೈ 19ರ ಯುವವಾಣಿ ಕಾರ್ಯಕ್ರಮದಲ್ಲಿ ದೇವಿಗೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ವಿವಿಧ ಕೋರ್ಸ್ಗಳಿಗೆ ಪ್ರವೇಶಾತಿ ಹೇಗೆ, ಈ ಕುರಿತಾಗಿ ಮಾಹಿತಿಯನ್ನು ನೀಡುತ್ತಾರೆ ಕೊಡಗಿನ ಮಡಿಕೇರಿಯ ಕೆಎಸ್ಒಯು ಪ್ರಾದೇಶಿಕ ಕಚೇರಿಯ ನಿರ್ದೇಶಕಿಯಾದ ಮುಕ್ಕಟೀರ ಸ್ಮಿತಾ ಸುಬ್ಬಯ್ಯ.
1: ಡಿಪ್ಲೊಮಾ ಕೋರ್ಸ್ ಅಷ್ಟೇ, 10+12 ಬೇಸ್ಡ್, ಅಂದ್ರೆ ಸೆಕೆಂಡ್ ಪಿ ಯು ಆದವರಿಗೆ 1 ಇಯರ್ ಕೋರ್ಸ್ ಬರುತ್ತೆ. ಇದರಲ್ಲೂ 7,000, 8,000, 9,000 ಹೀಗೆ ಫೀಸ್ ಡಿಫ್ರೆಂಟ್ ಆಗಿರುತ್ತೆ. ಇನ್ನು ಏರ್ಲಿ ಚೈಲ್ಡ್ಹುಡ್ ಕೇರ್ ಅಂಡ್ ಎಜುಕೇಷನ್ ಅಂತ DIP ಅಂತೇಳಿ ಒಂದು ಡಿಪ್ಲೊಮಾ ಕೋರ್ಸ್ ಬರುತ್ತೆ, ಅದಕ್ಕೆ ಮಾತ್ರ 19,660 ಆಗುತ್ತೆ.
0: ಟ್ಯೂನ್ ಮಾಡಿ FM 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಸಮಯ ಭಾನುವಾರ ಸಂಜೆ 5 ಗಂಟೆಗೆ. ಸ್ನೇಹಿತರೆ, ಕಾರ್ಯಕ್ರಮವನ್ನ ಕೇಳ್ತೀರಲ್ಲ ದೇವಿಗೆ.
1: ಹವ್ಯಾಸದಲ್ಲಿ ನಾವು ಪುಸ್ತಕದ ಕಡೆ ಸ್ವಲ್ಪ ಒಲವನ್ನು ತೋರ್ಬೇಕಾಗುತ್ತೆ. ಒಳ್ಳೆ ಪುಸ್ತಕ ನಮ್ಮ ಜೀವನದ ದಾರಿಯನ್ನೇ ಬದಲಾಯಿಸುತ್ತೆ.

ಪ್ರೀತಿಯ ಶ್ರೋತೃಗಳೇ, ಬರುವ ಭಾನುವಾರ ಅಂದರೆ ಜುಲೈ 19ರಂದು ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗ್ತಾ ಇದೆ ಸ್ವರಸಾಂಗತ್ಯ.

0: ಶಾಶ್ವತ.
1: ಜುಲೈ 19ರಂದು ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ಭೇಟಿಯಾಗೋಣ ಅಂತ್ಯಾಕ್ಷರಿ ಕಾರ್ಯಕ್ರಮದಲ್ಲಿ. ಆಕಾಶವಾಣಿ ಪ್ರಸಾರ ಮಾಡುವಂತಹ 2 ಸಾಲುಗಳಲ್ಲಿ ಕಡೆಯ ಅಕ್ಷರದಿಂದ ನಿಮ್ಮ ಹಾಡು ಆರಂಭವಾಗಲಿ. ಅಕ್ಷರ ನ.
0: ನನ್ನ ಹೃದಯ ನನ್ನ ಹೃದಯ ಟುವಿ ಟುವಿ ಅನ್ನ ಸಮಯ.
1: ಸಿದ್ಧರಿರ್ತೀರಲ್ಲ ಕರೆ ಮಾಡೋದಿಕ್ಕೆ. ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾ ಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಅಂತ್ಯಾಕ್ಷರಿ, ಸ್ವರ ಸಾಂಗತ್ಯ, ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಕೂರ್ಗ್ ಹೈಲೈಟ್ ಫರ್ನಿಚರ್ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
2: ಏನು ರಂಗ, ಕೈಗೆ ಬ್ಯಾಂಡೇಜು?
5: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
4: 18ರಿಂದ 60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSUWSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
6: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
7: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
8: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ನ ಫಿಫ್ತ್ ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರುಪೀಸ್ ಡಿಸ್ಕೌಂಟ್. ಲಿಯೋರಾ ಗೋಲ್ಡನ್ ಡೈಮಂಡ್ಸ್ ಗೋಣಿಕೊಪ್ಪಲ್.
2: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
3: ಇಲ್ಲ, ಏನಿದೆ ಅಂತದ್ದು?
2: ಮೈಸೂರಿನ NH-275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
3: ಹೌದಾ? ಇಲ್ಲಿ ಪೇಪರ್ ಕೊಡು. ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
2: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
3: ಅಪ್ಪಪ್ಪಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
2: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
3: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
2: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
3: 80% ಸಾಲ ಸೌಲಭ್ಯ ಸಿಗುತ್ತೆ.
2: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
3: 9900092
2: ಆರ್ 9606084066.
1: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
4: ಆಕಾಶವಾಣಿ ಮಡಿಕೇರಿ, ಸಮಯ 4:08:16. ಈಗ ಕೇಳೋಣ ಕೊಡಗಿನ ಜನಪದ ಹಾಡುಗಳನ್ನ. ಮೊದಲಿಗೆ ವಾಲಗ MH ಮಧು ಮತ್ತು ಸಂಗಡಿಗರು, ಮೈತಾಡಿ ಗ್ರಾಮ ಇವರಿಂದ.

0: ಇದುವರೆಗೆ ಹೆಚ್ ಮಾಧು ಮತ್ತು ಸಂಗಡಿಗರಿಂದ ವಾಲಗ ಕೇಳಿದಿರಿ. ಇನ್ನು ಕೇಳೋಣ.
1: ಮುತ್ತು ಕಟ್ಟಿದ ಕಂಬ ಮುತ್ತೊಂದು ಬಿಡೋ ನಾರೇ ಕನ್ನೇ ಮಾಧೋ.
0: ದೇವಚನ ಮುತ್ತಮ್ಮ ಮುತ್ತಣ್ಣ ಇವರಿಂದ ಸೋಪಾನಿ ಪದವನ್ನ.

ಗಾನಲಹರಿ. ಯುವ ಸ್ನೇಹಿತರೆ, ನೀವು ಕೂಡ ಹಾಡ್ತೀರಾ? ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ರಂಗಗೀತೆ, ನಿಮ್ಮಲ್ಲಿರುವಂತಹ ಪ್ರತಿಭೆಯನ್ನ ಹೊರತರುವತ್ತ ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಒಂದು ಹೆಜ್ಜೆಯನ್ನ ಇಟ್ಟಿದೆ. ಅದೇ ಕಾರ್ಯಕ್ರಮ ಗಾನಲಹರಿ.

0: ನಿಮಗೆ ತಿಳಿದಿರುವಂತಹ ಹಾಡುಗಳನ್ನ ಹಾಡಿ ಇತರ ಯುವ ಸ್ನೇಹಿತರ ಮನಸ್ಸನ್ನ ಗೆಲ್ಲಬಹುದು. ಅದಕ್ಕಾಗಿ ನೀವು ಮಾಡಬೇಕಿರುವುದು ಇಷ್ಟು. ಸೋಮವಾರದಿಂದ ಶುಕ್ರವಾರದವರೆಗೆ ರಜಾ ದಿನಗಳನ್ನ ಹೊರತುಪಡಿಸಿ ನಿಲಯದ ಮುಖ್ಯಸ್ಥರನ್ನ ಸಂಪರ್ಕಿಸಿ ಕಾರ್ಯಕ್ರಮವನ್ನ ಪ್ರಸ್ತುತಪಡಿಸಲು ದಿನಾಂಕವನ್ನ ಪಡೆಯಬೇಕಾಗುತ್ತದೆ. ಯುವ ಸ್ನೇಹಿತರೇ, ಇದು ನಿಮಗಾಗಿ ಗಾನಲಹರಿ. ಹಾಡುವ ಪ್ರತಿಭೆಗಳಿಗೆ ಒಂದು ಅವಕಾಶ. ಗಾನಲಹರಿ ಯುವ ವಾಣಿ, ಇದು ನಿಮ್ಮ ವಾಣಿ.
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
2: ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.

ಈಗ ಕೇಳೋಣ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನೆನಪು ನಿನಾದವನ್ನ. ಈ ಕಾರ್ಯಕ್ರಮದಲ್ಲಿ ಮೊದಲಿಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಅಳಿಯದೇವರು ಚಿತ್ರದ ಗೀತೆ, ಸಂಗೀತ ಅಳವಡಿಸಿದ್ದಾರೆ ಎಂ ರಂಗರಾವ್, ರಚನೆ ಜಿ ಉದಯಶಂಕರ್.

ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಚಂದನದ ಗೊಂಬೆ ಚಿತ್ರದ ಗೀತೆಯನ್ನು ಕೇಳೋಣ. ಸಂಗೀತ ರಾಜನ್ ನಾಗೇಂದ್ರ, ಈ ಗೀತೆಯನ್ನು ಬರೆದಿದ್ದಾರೆ ಚಿ ಉದಯಶಂಕರ್.

0: ಕೇಳ್ತಾ ಇದ್ದೀರಿ ಕಾರ್ಯಕ್ರಮ ನೆನಪು ನಿನಾದ ಎಫ್ಎಂ 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರ ಆಗ್ತಾ ಇದೆ
1: ನೆನಪು ನಿನಾದ.
0: ಹುಲಿಯ ಹಾಲಿನ ಮೇವು ಚಿತ್ರದ ಗೀತೆಯನ್ನ ಕೇಳೋಣ. ಜಿ ಉದಯಶಂಕರ್ ಅವರು ಬರೆದಿರುವ ಈ ಗೀತೆಗೆ ಸಂಗೀತ ಅಳವಡಿಸಿದ್ದಾರೆ ಜಿ ಕೆ ವೆಂಕಟೇಶ್, ಡಾಕ್ಟರ್ ರಾಜ್ಕುಮಾರ್ ಮತ್ತು ಎಸ್ ಜಾನಕಿ ಅವರ ಧ್ವನಿಯಲ್ಲಿ.

ನಾನಿನ್ನ ಬಿಡಲಾರೆ ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ ಅವರು ಹಾಡಿದ್ದಾರೆ. ಸಂಗೀತ ರಾಜನ್ ನಾಗೇಂದ್ರ, ಸಾಹಿತ್ಯ ಚಿ ಉದಯಶಂಕರ್.

0: ಇದುವರೆಗೆ
1: ನೆನಪುನಿನಾದ ನೆನಪುನಿನಾದ ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ
0: ಆಲಿಸಿದಿರಿ. ನೆನಪುನಿನಾದ
1: ನೆನಪುನಿನಾದ
0: ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿ ಬಂತು.
2: ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಪ್ರಸ್ತುತ ಪಡಿಸುತ್ತಿದೆ ಆರ್ಟಿಸ್ಟ್ರಿ ಶೋ. ಇದೇ ಜುಲೈ 17-27 ಅತ್ಯಾಕರ್ಷಕ ಚಿನ್ನ, ವಜ್ರ ಹಾಗೂ ಅಮೂಲ್ಯ ರತ್ನಾಭರಣಗಳ ಸಾಂಪ್ರದಾಯಿಕ ಮತ್ತು ವಿನೂತನ ವಿನ್ಯಾಸಗಳ ವಿಶೇಷ ಪ್ರದರ್ಶನ ಹಾಗೂ ಖರೀದಿಯ ಅವಕಾಶ. ಈ ವಿಶೇಷ ಸೌಲಭ್ಯಗಳನ್ನು ಆನಂದಿಸಿ, ಭೇಟಿ ನೀಡಿ ಮಲಬಾರ್ ಗೋಲ್ಡನ್ ಡೈಮಂಡ್ಸ್, ಬಿಎನ್ ರೋಡ್, KSRTC ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್, ಮೈಸೂರು.
3: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
4: ಏನು ರಂಗ, ಕೈಗೆ ಬ್ಯಾಂಡೇಜು
5: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
4: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ. ಆಸ್ಪತ್ರೆ ವೆಚ್ಚಕ್ಕೆ 50,000 ವರೆಗೆ ಸಹಾಯ ಸಿಗುತ್ತೆ. 18-60 ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
6: ನೋಡು, ಇದೇ ನನ್ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
4: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
7: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
4: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
8: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7th ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
9: ನಮ್ಮ ಜೊತೆ ಇದ್ದಾರೆ ಮಣಿಪಾಲ್ ಹಾಸ್ಪಿಟಲ್ಸ್ ನ ಕನ್ಸಲ್ಟೆಂಟ್ ನೆಫ್ರಾಲಜಿಸ್ಟ್ ಆಗಿರುವಂತಹ ಡಾಕ್ಟರ್ ವಿಪಿನ್ ಕಾವೇರಪ್ಪ ಅವರು. ಡಾಕ್ಟರ್, ಈ ಕಿಡ್ನಿ ಸಮಸ್ಯೆ ಅನ್ನೋದು ವಯಸ್ಸಾದವರಲ್ಲಿ ಮಾತ್ರ ಕಾಣಿಸ್ಕೊಳ್ತಾ?
10: ಅನ್ಫಾರ್ಚುನೇಟ್ಲಿ ಕಿಡ್ನಿ ಡಸಂಟ್ ಡಿಸ್ಕ್ರಿಮಿನೇಟ್ ಏಜ್. ಸೊ ಕಿಡ್ನಿ ತೊಂದರೆ ಕಮ್ಮಿ ವಯಸ್ಸವರಿಗೂ ಬರಬಹುದು, ಎಲ್ಡರ್ಲಿ ಪೀಪಲ್ಗೂ ಬರಬಹುದು. ವಿ ಹ್ಯಾವ್ ಸೀನ್ ಅ ಲಾಟ್ ಆಫ್ ಯಂಗ್ ಕಿಡ್ಸ್, ಲೆಸ್ ದೆನ್ 1 ಇಯರ್ ಇನ್ ಫ್ಯಾಕ್ಟ್, ಇನ್ಫೆಂಟ್ಸ್ ಅಂತ ಹೇಳ್ತೀವಿ, ಅವ್ರಿಗೆ ಕೂಡ ಕಿಡ್ನಿ ತೊಂದರೆ ಇರುತ್ತೆ. ಲೆಸ್ ದೆನ್ 5 ಇಯರ್ಸ್ ಅಂತೂ ತುಂಬಾ ಜನರಿಗೂ ಕಿಡ್ನಿ ತೊಂದರೆ ಇರುತ್ತೆ. ಎಲ್ಡರ್ಲಿ ಆಸ್ ಯೂಶುವಲ್ ಕಿಡ್ನಿ ತೊಂದರೆ ಬಂದೇ ಬರುತ್ತೆ. ಬಟ್ ಸ್ಪೆಕ್ಟ್ರಮ್ ಆಫ್ ಡಿಸೀಸ್ ಅಂದ್ರೆ ಯಂಗ್ಸ್ಟರ್ಸ್ ಅಲ್ಲಿ ಬರುವಂತಹ ಕಿಡ್ನಿ ತೊಂದರೆ ಬೇರೆ ತರ ಇರುತ್ತೆ, ಅಂಡ್ ಅಡಲ್ಟ್ಸ್ ಬರುವಂತಹ ಕಿಡ್ನಿ ತೊಂದರೆ ಜನರಲಿ ಬೇರೆ ತರ ಇರುತ್ತೆ.
11: This information is brought to you by Manipal Hospital. Lives on. For any health emergencies, call 0821-255-000. Save the number, save lives.
4: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
12: ಇಲ್ಲ, ಎಲ್ಲಿದೆ ಅಂತದ್ದು?
4: ಮೈಸೂರಿನ NH-275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
12: ಹೌದಾ, ಇಲ್ಲಿ ಪೇಪರ್ ಕೂಡ? ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
4: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
12: ಅಪ್ಪಪ್ಪಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
4: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
12: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
4: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ ₹2,999. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
12: 80% ಸಾಲ ಸೌಲಭ್ಯ ಸಿಗುತ್ತೆ.
4: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
12: 9900901282
4: ಆರ್ 9606084066.
13: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
6: ನೋಡು, ಇದೇ ನನ್ ಫೇವರೇಟ್ ಸೋಪ್ ಮೈಸೂರ್.

0: ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಆಕಾಶವಾಣಿ ಮಡಿಕೇರಿ, ಸಮಯ 5:19 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
2: ಆಕಾಶವಾಣಿ ಮಡಿಕೇರಿ.

0: ನಮಸ್ಕಾರ. ಕೊಡವಸಿರಿ ಕಾರ್ಯಕ್ರಮ ಕೇಳ್ಪ ಕಳತ ನಿಂಗೆಲ್ಲಾರ್ಕೂ ತಕ್ಕಾರ. ನಾನು ಕೂಪದಿರ ಶಾರದಾ ನಂಜಪ್ಪ. ಇಂದ ಕಪಿರ ಆದ್ಯತೆ
1: ಆರೋಡತು ಆಯ್ಮೆ
0: ಈ ಮಾಲೆರ ಇಂದೇತ್ರ ಕಾರ್ಯಕ್ರಮ ಅದಾನದು ಐತಿ ಚಂಡ ರಮೇಶ್ ಉತ್ತಪ್ಪ ಎಂಗ್ಳುಂಡು ಬಲ್ಲಾದೆ ಪಳಮೆ ಇಕ್ಕ
1: ಆರೋಡತು ಆಯ್ಮೆ ಪದ್ಧತಿ ಅಡಂಗಿತ್ತುಳ್ಳ ಬೀರ್ಯತನ ಅರಿಚಿಡುವ ಮಾಲೆ. ಪ್ರಸ್ತುತಿ ಬಾಚರಣಿಯಂಡ ಪಿ ಅಪ್ಪಣ್ಣ, ನಿರ್ವಹಣೆ ಕೂಪದಿರ ಶಾರದಾ ನಂಜಪ್ಪ.
2: ಪ್ರತಿ ಒರು ಕೊಡುವ ಒಕ್ಕಕ್ಕೆ ಒಕ್ಕಕ್ಕೊರು ಪಟ್ಟೆದಾರ. ಪಟ್ಟೆದಾರಂಡ ಪದಕ್ಕಲೇ ಒಕ್ಕಡ ಇಡೀ ಜಮ್ಮ ಆಸ್ತಿ ದಾಖಲಾತಿ ಇಪ್ಪು. ಆ ಪಟ್ಟೆದಾರ ವಾರಂದ ಒಕ್ಕತ್ತಲು 20 ವಯಸ್ಸರ ಕಿಡ್ನೈ ಪಕ್ಕು ಮದಿ, 100 ವಯಸ್ಸರ ಅಜ್ಜಯ್ ಪಕ್ಕು ಮದಿ. ಆಚಿಂದ ಪಟ್ಟೆದಾರಂಗ ಅಚ್ಚಕ್ಕೊರು ಗೌರವ ಹಿಂಗಿತ್ತು. ಈ ಪಟ್ಟೆದಾರಿಕೆ ಅನ್ನೋದು ಅವಂಗ ಬೋರೆ ಅವಂಡ ವಿದ್ಯಾಭ್ಯಾಸತ್ರ ಮಟ್ಟ ತುಲಾಡು, ಅವಂಡ ಪಣಕಾಸರ ದೌಲತ್ತುಲಾಡು, ಅವಂಡ ಓದುಗಳ ತುಲಾಡು ಏದಲು ಬಂದದಲ್ಲ. ಪಟ್ಟೆದಾರ ನಿಚಂಗ ಒಕ್ಕಡ ತೆರೆಯವು ಇಂಗ್ಲಿಷಲ್ಲಿ ಅನ್ನುವಲ್ಲ ಕ್ರೊನೊಲಾಜಿಕಲ್ ಏಜ್ ಇಂದು ವಯಸ್ಸರ ಪ್ರಕಾರ ತೆರೆಯವ ಪಟ್ಟೆದಾರ. ಜಮ್ಮ ಭೂಮಿ, ಜಮ್ಮ ಬಾಣೆ, ಜಮ್ಮ ಜಾಗತ್ರದ್ದು ಎಲ್ಲ ಪಟ್ಟೆದಾರ ಅಂಡಿಪ್ಪ. ಆ ಚೆಂಗಿ ವಾರದ ಒಕ್ಕತ್ತಲು ಪಟ್ಟೆದಾರ ವಯಸ್ಸಿಲು 50, 70, 100 ಆಯ್ತಿಕ್ಕು. ತಣ್ಣಗಾಂಗತ್ತ ಪಟ್ಟೆದಾರ ಇಪ್ಪ, ಕೆಮಿಕ ಕತ್ತವ ಇಪ್ಪ, ಕಾಲಕೈ ಬರತ್ತವ ಇಪ್ಪ, ಕಾಯಿಲಸ್ತ ಇಪ್ಪ, ವಿದ್ಯಾಬುದ್ಧಿ ಇಲ್ಲತ್ತ ಬುದ್ಧಿಹೀನೂ ಇಪ್ಪ. ಇಂಥ ಸಂದರ್ಭದಲ್ಲಿ ಆ ಒಕ್ಕಕ್ಕೆ ಸಂಬಂಧಪಟ್ಟ ಕಾರ್ಯ ಚಟುವಟಿಕೆನ ನೀಸುವಕ್ಕೆ ಅವಂಗ ಕೈಯುಲ ನಿಂಡು ಅವನೇ ಮುಟ್ಟುವ ಅಕ್ಕ ಅವರು ಕೊರೋ ಕಾರನ್ನ ಮಾಡುವ ಅರಿವವನೇ ಪೆರಿಯವಲ್ಲ ಅಂದನೆ. ಅವನ ವಯಸ್ಸಲ್ಲಿ ಚೆರಿಯವನ ಚಿಂಗು ನಲ್ಲ ಅನುಭವಶಾಲಿ ವರ್ಮರ ವ್ಯವಹಾರ ಎಲ್ಲ ಚಾಯಲು ನಡ್ತವ, ಸಾರ್ವಜನಿಕ ರಂಗತ್ತಲ್ಲಿ ಚೆನ್ನ ಕೇಳಿ ಉಳ್ಳವ, ನಿಷ್ಪಕ್ಷಪಾತಿ ಆಯ್ತು ಕಾರಬಾರ ಮಾಡುವಂತ ಒಬ್ಬನ ಕೊರವಕ್ಕಾರ ಎಂದು ಮಾಡುವ. ಕೊರವಕ್ಕಾರಿಕೆಗೆ ವಯಸ್ಸರ ನಿರ್ಕಿ ಇಲ್ಲ, ಯೋಗ್ಯತಾನುಸಾರ ಅವಂಗ ಕೊರವಕ್ಕಾರಿಕೆ ಕೊಡಪ್ಪ. ಈ ಕೊರವಕ್ಕಾರನೇ ಆಡು ಪಟ್ಟೆದಾರನೇ ಆಡು ಆ ಒಕ್ಕತ್ತರ ಅವರು ರಾಜ ಗತ್ತು ಅವಂಗ ಅವ ಒಕ್ಕತ್ತರ ಗೌರವತ್ತನ ಕಾಪಾಡುವಂತ ವ್ಯಕ್ತಿ ಆಡು. ಅವ ಸಮಾಜ ದ್ರೋಹ ಚಟುವಟಿಕೆಯಲ್ಲಿ ಉಳ್ಳವನಾಪ ಕೈಯ ಪಕ್ಷಪಾತಿ ಆಯ್ತಿಪ್ಪ ಕಾಗ. ಅವಂಗ ಎಲ್ಲ ಬೋಂಡಿ ಅಂತ ನಲ್ಲ ಗುಣತ್ತನ್ನೆಲ್ಲ ಬಳತಿ ಅಂದ್ರುಳ್ಳವನೇ ಕೊರೋಕಾರನಾಪ. ಪಟ್ಟೆದಾರ ಅದು ಇಂಜಿತೇ ಇರೋಂಡು ಅವಂಡ ವಯಸ್ಸರ ಆಧಾರದಲ್ಲಿ ಅವಂಗ ಪಟ್ಟೆದಾರ. ಪಟ್ಟೆದಾರನ ಪಂಡು ಒಕ್ಕಡ ದೇವಕ್ಕೆ ಸಮಾನ ಆಯ್ತು ಕಾಮಜ್ಜತ್ತು ಕುಕ್ಕರಂಗ ಅಳಿಯವು ಅಳಿಯವು ಪಟ್ಟೆದಾರಂಗ ಕೊಡ್ಪಂಜಂತ ಬೆಲೆ ಗೌರವ. ಪಟ್ಟೆದಾರ ಬಪ್ಪಕ್ಕ ಕೈಯಲ್ಲೋ ಎಲ್ಲಿಯೋ ಅಳತಿ ತುಣಿಗೆ ಅದು ನಿಂದ್ರೋಂಡು ಕಂಬೈ ಮರತ್ತಲು ಪಟ್ಟೆದಾರ ಅಳತ ಪಿಂಜೆ ಅಳಕೊಂಡು ಏದೇ ಸಭೆ ಸಮಾರಂಭ ಆಡು ಪಟ್ಟೆದಾರ ಅಳತ ಪಿಂಜ ಎಲ್ಲರೂ ಅಳತೋಂಡು ಅಧ್ಯಕ್ಷ ಸ್ಥಾನ ಭಾರಿ ಗೌರವ. ಅದೇ ತರ ಒಡವ ಒಕ್ಕತ್ತಲು ಪಟ್ಟೆದಾರಂಡ ಸ್ಥಾನ ಮಾನ ಭಾರಿ ಗೌರವ. ಈಗ ಸಾಧಾರಣ ನಾನು

0: ಅಂತ ಅವಕಾಶ ಇಲ್ಲತೆ ಆಯಿಪೋಯ್ತು. ಹಿಂಗ ಪರಿಹಾರ ಅನ್ನಚಂಗಿ ಆ ಒಕ್ಕತ್ತಲು ಪುಟ್ಟಿನ ಪ್ರತಿಯೊಬ್ಬನು ವಾರಂಡಕ್ಕೊಮ್ಮೆಂಗಿ ಐನು ಮನೆಯಲ್ಲಿ ಕೂಡಿತು ಓರ್ ಐನು ಮನೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿತು ಐನು ಮನೆಯಲ್ಲಿ ಪೆರಿಯವು ಅನ್ನುವನ ಚೆನ್ನ ಮಂದಟ್ಟು ಮಾಡಿಸಂಗಿ ಹಾಕು ಇಲ್ಲಂಗಿ ಎಲ್ಲ ಸ್ವತಂತ್ರ ಅನ್ಕಂಗ್ ಕಟ್ಟುಗೈಸಿ ಬಿಟ್ಟ ತಳನಕ್ಕೆ ಆಗಿರುವ ಆ ಕಟ್ಟುಪಾಡು ಇಲ್ಲ. ಬಾಳೆಕಾರ ಬಾಳೆಕಾರ್ತಿಯಡ ಕೂಟದಲ್ಲಿ ಅಂಗಡ ದೇವರು ನೇಮ ನೀತಿ ಇಪ್ಪ ಪಂಡು ಅನೇಕ ತರತರ ಕಾನೂನಿನ ಜೊತೆ ಪರಂಬಡಿ ಬೆಪ್ಪಿನ ಜೊತೆ ಅವಂಗ ಪೊಳೆವಾಡು ಕಟ್ಟು ಪೊಳೆವಾಡು ಅನ್ನಿಸಂಗ್ ಫೈನ್ ಇಡುವ ಫೈನ್ ಇಡುವಂತ ಕ್ರಮ ಜೊತೆ ಅವಂಗ ಅಸಹಕಾರ ಕೊಡಪ್ಪ ಜೊತೆ ಹಂಗಾಯ್ತಲ್ಲ ಬತ್ತು ಅಂಜತ್ತು ಇಂದು ಅಂಥದ್ದೊಂದು ಇಲ್ಲ ಅಲ್ಲ. ಇಂದು ಪಣತ್ರ ಬಲ ಉಂಡು ಶರೀರತ್ರ ಬಲ ಉಂಡು ರಾಜಕೀಯ ಬಲ ಉಂಡು ಅಧಿಕಾರತ್ರ ಬಲ ಉಂಡು ವಯಸ್ಸರ ಕಳೆಯುವ ಅಲ್ಲಿಕ್ಕೆ ಕೂಡಿಯವ ಇಂದನೆ ಆಯ್ತು ಆ ಪಂಡ್ಯತ ಆ ನೀತಿ ನಿಯಮಾವಳಿ ಎಲ್ಲ ಪುನಃ ದಂಡನೆ ಸ್ಥಾಪನೆ ಮಾಡೋದು ಎಣ್ಣಿಟಕ್ಕೆ ಸುಲಭ ಅಂತ ಆಪಲೆ ಕಷ್ಟ ಉಂಡುವರು ಒಕ್ಕತ್ತಲು ಎಲ್ಲ ಪರಮೆ ಬೋರೆ ಬೋರೆ ಬೋರೆ ಆಯ್ದಂಜಿ ಬಡವಂಡ ತತ್ತು ಶ್ರೀಮಂತ ಕೃಪಲೆ ಶ್ರೀಮಂತಂಡ ಅಹಂಕಾರಕ್ಕೆ ಬಡವ ಬಗ್ಗುಲೆ ಇಂದನೆ ಆಯ್ತು ಒಂದು ಕೂಡೋಕೆ ಅವಕಾಶ ಇಲ್ಲತ್ತೆ ಚದರಿ ಹೋಯ್ತು ಈ ಕೂಡು ಕುಟುಂಬ ಪೋನದೇ ಆ ಬಳಿಯ ಸಂಸ್ಕೃತಿ ನಾಶಾಪಕ್ಕೆ ಕಾರಣ ಆಯ್ತು. ಹಿಂದೆತ್ತ ಯುವ ಜನಾಂಗ ಬಾಲಕಾರ ಬಾಲಕರತಿಯ ಎಂತೆ ಹಾಡು ಅಪ್ಪ ಅವ್ವನೇಕು ಅಣ್ಣಂಗಳೇಕು ಅಜ್ಜ ತಾಯಿಗಳೇಕು ಗುಣ್ಯಪ್ಪ ಬೋಜಪ್ಪಗಳೇಕು ಪೆರಿಯ ಇಂಗಡ ಅನುಭವತರ ತಕ್ಕಿನ ಕೇಟಿತು ನಡೆದಕ್ಕ ಏದು ತರತರ ನಷ್ಟ ಇಲ್ಲ ಆಚಿಂಗಿ ಓರು ಸಾಂಸ್ಕೃತಿಕ ಲಾಭ ಉಂಡು ಅನು ಉಂಡು ಪೆರಿಯ ತಕ್ಕಿನ ಕೇಟಿತು ಪಳಿಯಾಮೆನ ಕೊದಿಸಿತು ಪಳಿಯಾಮೆಗೆ ಒತ್ತಿತ್ತು ನಡಪಂತ ಒಂದು ಕ್ರಮ ಮಕ್ಕಳಿಂದೊರು ಆಶೆ ಬಾತಂಗಿ ಕೊಡವಾಡ ಪಳಿಯ ಆ ಸಂಸ್ಕೃತಿ ಧೈರ್ಯ ಇನ್ನೊಮ್ಮ ಹದ್ದಲಂಗಿ ಕತ್ತುಂದು ವಿಶ್ವಾಸ ಉಂಡು ಕತ್ತಡಿಂದ ಬೈಂದವಿ ಪಂಡು ಕೊಡದಲ್ಲಿ ಹಿಂಗಂತ ನಂಗೆಲ್ಲ ಒಂದು ಅನ್ನುವ ಭಾವನೆ ನಂಗಡ ಒಕ್ಕ ಅನ್ನುವಂಥವರು ಗೌರವ ಪಾಲನೆ ಪೆರಿಯ ಗೌರವ ಎಲ್ಲ ಒಂದು ತರ ಭಾರೀ ಮೇಲ್ಮಟ್ಟತ್ರ ಸಂಸ್ಕೃತಿರ ಬಾಳಿಲು ಕೊಡಗು ಒಂದು ಕಾಲದಲ್ಲಿ ಭಾರಿ ಪೆದಡ್ತತ್ತು ಇಂದು ಆ ಪೆದ ಎಲ್ಲ ಉಂಡೆಂಗಿ ಆ ಪಂಡೇತ ಪೆದ ಉಂಡ ಅಲ್ಲತ್ತೆ ಇಂದು ಬೋರೆ ಬೋರೆ ಕ್ಷೇತ್ರದಲ್ಲಿ ನಂಗ ವೈಯಕ್ತಿಕ ಪೆದಾಡ್ತಿತ್ತು ಒಬ್ಬ ಬಲ್ಯ ಕಳಿಕಾರನಾಯ್ತು ಪೆದಾಡ್ತಿತ್ತು ಇನ್ನೊಬ್ಬ ಬಲ್ಯ ಸಿನಿಮಾದಲ್ಲಿ ನಟನೆ ಮಾಡಿತು ಪೆದಾಡ್ತಿತ್ತು ಇದೆಲ್ಲ ವೈಯಕ್ತಿಕ ಪೆದ ಆಚಿಂಗಿ ಸಾರ್ವತ್ರಿಕವಾಯ್ತು ಕೊಡವಾಮೆರ ಕೊಡರ ನಳತ್ರಡಿಲು ನಂಗ ನಂಗಡ ಮಕ್ಕ ಆ ಸಂಸ್ಕೃತಿನ ಬಳಕೆಂಡು ಬಾತಂಗಿ ನಿಜಕ್ಕೂ ನಲ್ಲದಪ್ಪ ಅನಗುಂಡು ಆ ನಂಗಡ ಸಂಸ್ಕೃತಿಲಿ ಎನ್ನತ್ತೆಲ್ಲ ಅಡಂಗಿತ್ತು ಅನ್ನೋನ ಹಿಂದೆತ್ತ ಬಾಲ್ಯಕಾರ ಎಚ್ಚಕ್ಕೆ ಓದಿತಿಕ್ಕು ಹೆಚ್ಚಬಲ್ಯ ಅಧಿಕಾರ ತಲೇಕು ಸರ್ಕಾರಿ ಅಧಿಕಾರ ತಲೇಕು ರಾಜಕೀಯ ತಲು ಮಂತ್ರಿಗಳು ಬಾರಿ ಬಾರಿ ಸಂಗತಿ ಇಕ್ಕು ಆಚೆಂಗು ಈ ಮೂಲ ಸ್ಥಾನ ಎಂತ ಮೂಲ ತುಲು ನಂಗಡ ತಾಯಿ ಬೇರೆ ಏದು ತಾಯಿ ಬೇರೆ ಎನ್ನನೆ ಹಿಂಜತ್ತು ಅನ್ನೋನ ಅರಂಜಿತ್ತು ನಡೆದಕ್ಕ ನಂಗಡ ಸಂಸ್ಕೃತಿನ ಮರಕತೆ ಕೊಡವಾಮನ ಪೂರ್ತಿ ಬಳತಿ ಎಂದು ಬಾತಂಗಿ ಕೊಡಗು ಕೊಡಗಾಯ್ತು ಕಲ್ಲು ಕಾವೇರಿ ಪಿಲ್ಲು ಭೂಮಿ ಇರಣಕ್ಕೂ ಇಕ್ಕು ನಂಗಡ ಎಲ್ಲಿಂಜು ಬಂದ ಸಂಸ್ಕೃತಿ ಅಲ್ಲ ಇದು ಇಲ್ಲಿಯೇ ಪುಟ್ಟಿನದು ಬಾಲಕರ ಬಾಲಕರ್ತಿಯ ಈ ಮಣ್ಣರ ಮಕ್ಕ ಅನ್ನುವಂತ ಅಭಿಮಾನ ಬೆಚ್ಚಂಡು ನಿಂಗಕ್ಕೆ ಬರಡು ನಲ್ಲದಾಡು ಈಶ್ವರಗ್ಗತಪ್ಪ ಕಾವೇರಮ್ಮೆ ಪ್ರತಿ ಒಕ್ಕಡ ಗುರುಕಾರನ್ನುಂಡ ದಯತಲು ಇನ್ನೊಮ್ಮ ನಂಗಡ ಕೊಡಗಿರ ಕೇಳಿ ಒದ್ದೆಲಂಗಿ ಕತ್ತಡಿಂದು ಬೋಡಿಯವಿ
1: ಇಚ್ಚನಾರ ಆರೋಡತ್ತು ಆಯ್ಮೆ ಪದ್ಧತಿ ಅಡಂಗಿತ್ತುಳ್ಳ ಬೀರ್ಯತ್ನ ಅರಿಚಿಡುವ ಮಾಲೆ ಕಟಿರ ಪ್ರಸ್ತುತಿ ಬಾಚರಣಿಯಂಡ ಪಿ ಅಪ್ಪಣ್ಣ ನಿರ್ವಹಣೆ ಕೂಪದಿರ ಶಾರದ ನಂಜಪ್ಪ
2: ಇನ್ನಿ ಕಕ್ಕ ಬಲ್ಲಾದ ಪಳಮೆ ಪ್ರಸ್ತುತಿ ಐತಿ ಚಂಡ ರಮೇಶ್ ಉತ್ತಪ್ಪ ಕೇಳಿ ಬಲ್ಲಾದ ಪಳಮೆ
3: ಟ್ರೈನ್ ಮೆಲ್ಲೆ ಹೊರಟತ್ತು. ആ ബോഗി ജനലുണ്ട് തുമ്പി.

0: ಕಡ ಮೋವನೇ ನನ್ನ ಆಸ್ಪತ್ರೆಯಲ್ಲಿ ಚಾವು ಬದುಕರ ನಡುವೆ ಬುದ್ಧಣಿ ತಿಂಜ ತೆಂಗಿ ಸಮಾಧಾನ ಮಾಡಿ ಎಂಜಿರಾ ಎಣ್ಣೆ ಚಡಿಲು ಕಟ್ಟತ್ತು ಡಾಕ್ಟರ್ ಚೆಡಿಂಜಾವತ್ತ ಕಿರಿಂದೋಳಿಲು ಮೆಲ್ಲ ಎಣ್ಣಿಚಿ ನೋಟಿ ನಂಗ ಡಾಕ್ಟರ್ಸ ದೇವ ಅಲ್ಲ ನಂಗ ಜನಳ ಬದುಕು ಚುಡುವಕ್ಕೆ ಪ್ಯಾಚಾಡುವ ಬಾಕಿ ಆ ದೇವಕ್ಕೆ ಬಿಟ್ಟದು ಎಣ್ಣೀತು ಆಪರೇಷನ್ ಥಿಯೇಟರ್ಗೆ ಪೋಚಿ ಎಣ್ಣುವಕ್ಕ ಸುಲಭ ಹೈಂಗಂಗಕ್ಕೆ ಕಷ್ಟಪಪ್ಪಕ್ಕ ಗೊತ್ತಾಪಂದು ಇವು ಬಜ್ಜಂಡೇ ಎಂಜತ್ತು ಆಪರೇಷನ್ ಅನ್ನಪಿಂಜ ಪರಮೆ ಬಂದ ಡಾಕ್ಟರ್ ಮೂಡಲು ಬೆವರು ತೀಟಿಯಂಡು ಎಣ್ಣಿಚಿ ಆ ದೇವ ಬಲ್ಯಂ ನಿಂಗಡ ಮೋವನ ಬದುಕಿಟ್ಟತ್ತು ಇನ್ನು ಎನ್ನತ್ತೆಂಗೆ ಇಕ್ಕೋಕೊಂಡು ಹೆಂಗಿ ನರ್ಸು ನಕ್ಕಳಿ ಎಣ್ಣೀತು ಅಲಂಬಲಲ್ಲಿ ಹೊರಟು ಪೋಚಿ ಕಣ್ಣಂಡ ಅಪ್ಪಂಗೆ ಪುನಃ ಚಡಿ ಬಾತು ಈ ಡಾಕ್ಟರ್ಗೆ ಎನ್ನತ್ತ ಅರ್ಜೆಂಟ್ ಓರ್ ಗಳಿಗೆ ಇಂಜಿ ತೊಂಡೆಂಗಿ ನಾಡ ಮೋವ ಎನ್ನೇ ಉಂಡು ಎಂದು ಕೋಟವು ಇಂಜಲ್ಲ ಎಣ್ಣೆಂಡು ಅಲ್ಲಿ ಇಂಜೆ ನರ್ಸನ್ನ ನೋಟಿ ಎಂಡು ಬಜ್ಜಣಿ ಜತ್ತು ಆ ನರ್ಸರ ಕಣ್ಣಲ್ಲಿ ನೀರು ಉರುಂಡಿಚಿ ನಿಂಗ ಡಾಕ್ಟರ್ನ ಬೈಯತ್ತಿ ನಿನಾಂದು ಬೈಟ್ ಆಕ್ಸಿಡೆಂಟಲ್ಲಿ ಡಾಕ್ಟರ ಮೋವ ಚತ್ತು ಪೋಚಿ ನಿಂಗಡ ಮೋವಂಗೆ ಅರ್ಜೆಂಟ್ ಆಯ್ತು ಆಪರೇಷನ್ ಹಾಕೋಣ ಎಣ್ಣುವುದು ಅವು ಮಿಂಜ ಬಯ್ಯ ನೋಟದೆ ಬಂದಿತ್ತು ಆಪರೇಷನ್ ಮಾಡಿತ್ತು ನಿಂಗಡ ಮೋವನ ಬದುಕಿಟ್ಟತ್ತು ಇಕ್ಕ ಇಂಗಡ ಮೋವಂಡ ದಪ್ಪನಾಯಿನಿಂಡು ಅದಂಗೆ ಪೋಯಿಂಡುಳ್ಳೋ ಎಣ್ಣೆಣ್ಣಿಚ್ಚಿ ಕೇಟಿರಲ್ಲ ನಂಗೆ ಮಿಂಜ ಬಯ್ಯತೆ ನೋಟೋ ಪರಿಯೋ ತಕ್ಕು ಬಾರೆಂಗ ಕೆನ್ನನ್ನು ನಂಬಲ ಮಾಡುವಂದು ಅದನ್ನುಂಡು ನಂಗ ತಕ್ಕು ಪರಿಯೋಕ ಬೇರ್ ಚಿಟ್ಟಿತು ತಕ್ಕು ಬರೆಯನ
1: ಬಲ್ಲಾದ ಪಳಮೆ ಕೇಟಿರ ಪ್ರಸ್ತುತಿ ಐತಿ ಚಂಡ ರಮೇಶ್ ಉತ್ತಪ್ಪ ಇಂಡ ಕೂಡ ಇಂದತ್ರ ಕೊಡವ ಸಿರಿ ಕಾರ್ಯಕ್ರಮ ತಂದತ್ತು ಕೇಟಳತ ನಿಂಗಕ್ಕೆಲ್ಲ ಧನ್ಯವಾದ ನಮಸ್ತೆ.

ಆತ್ಮೀಯ ಶ್ರೋತೃಗಳೇ, ಮಹಿಳಾ ಲೋಕದಲ್ಲಿ ಪ್ರಸಾರವಾಗುವ ಪತ್ರಾಧಾರಿತ ಪತ್ರ ಸೌರಭ ಕಾರ್ಯಕ್ರಮಕ್ಕಾಗಿ ನೀವು ನಿಮ್ಮ ಸ್ವರಚಿತ ಕತೆ, ಕವನ, ಚುಟುಕು, ಲೇಖನ, ಸವಿರುಚಿ, ಪ್ರವಾಸಿ ಕಥನ, ಸ್ಥಳ ವಿಶೇಷತೆಗಳ ಬಗ್ಗೆ ಸಂಕ್ಷಿಪ್ತವಾಗಿ ಬರೆದು ನಮಗೆ ಕಳುಹಿಸಬಹುದು. ನಿಮ್ಮ ಪತ್ರಗಳು ನಮ್ಮ ಕೈ ಸೇರಲು ಈ ತಿಂಗಳ 23 ಕೊನೆಯ ದಿನ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರ ಸೌರಭ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ 571201. ಆಕಾಶವಾಣಿ ಮಡಿಕೇರಿ, ಆಕಾಶವಾಣಿ ಮಡಿಕೇರಿ, ಚಿತ್ರಕಾವೇರಿ, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್.

ಶ್ರೋತೃಗಳೇ ನಮಸ್ತೆ. ರಸಪ್ರಶ್ನೆಗಳನ್ನು ಆಧರಿಸಿದ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಚಿತ್ರಕಾವೇರಿಗೆ ಆತ್ಮೀಯ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗೆ ನಾನು ಬಾಳೆಯಡ ದಿವ್ಯಾ ಮಾದಪ್ಪ. ಕರೆ ಮಾಡಿ

ಮಾತಾಡೋಣ. ನಿಮ್ಮ ನೆಚ್ಚಿನ ಗೀತೆಯನ್ನ ಕೇಳೋಣ. ಕರೆ ಮಾಡಲು ದೂರವಾಣಿ ಸಂಖ್ಯೆ 0827222285. ನಿಮ್ಮ ಕರೆಯ ನಿರೀಕ್ಷೆಯಲ್ಲಿ.

0: ನಮ್ಮ ಮೊದಲ ಕರೆ ಯಾರಿದ್ದಾರೆ ಅಂತ ನೋಡೋಣ. ನಮಸ್ತೆ.
1: ಹಲೋ, ನಮಸ್ತೆ ಮೇಡಮ್.
0: ಹಾ, ಯಾರು ಮಾತಾಡ್ತಿರೋದು? ಹಾ ಹಾ, ಯಾವ ಗೀತೆ ಬೇಕು ಸುರೇಶ್ ಅವರೇ? ಆಯಿತು, ನಿಮ್ಮ ನೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡ್ತೇವೆ. ಇವತ್ತು ಸ್ವಲ್ಪ ಆರೋಗ್ಯಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನ ಕೇಳೋಣ ಅಂತ. ಒಬ್ಬ ಆರೋಗ್ಯವಂತ ವಯಸ್ಕ ಮನುಷ್ಯನ ಸಾಮಾನ್ಯ ರಕ್ತದೊತ್ತಡ ಅಂದರೆ ಬಿ ಪಿ ಎಷ್ಟಿರಬೇಕು? ಹೌದು, ಸರಿಯಾದ ಉತ್ತರವನ್ನು ಹೇಳಿದಿರಿ. ನಿಮ್ಮ ನೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡ್ತೇವೆ. ನಮಸ್ಕಾರ.

0: ನಮ್ಮ ಮುಂದಿನ ಕರೆ ಯಾರಿದ್ದಾರೆ ಅಂತ ನೋಡೋಣ. ನಮಸ್ತೆ.
1: ನಮಸ್ತೆ ಮೇಡಮ್.
0: ಹಾ, ಯಾರು ಮಾತಾಡ್ತಿರೋದು? ದಿನೇಶ್ ಅವರು.
1: ಹೌದು ಮೇಡಮ್.
0: ಯಾವ ಗೀತೆ ಬೇಕು ನಿಮ್ಗೆ?
1: ಮೇಡಮ್, ನನಗೆ ಅನ್ನಕುರ ಅವರ ಕಾದಂಬರಿ ಸಂಧ್ಯಾ ರಾಗದಲ್ಲಿ ಕಾನಕೋಗಿಲಿ ಯಜ್ಜನ ಕೈ ಹಾಡಿದ್ದು ನಂಬಿದೆ ನಿನ್ನ ನಾಗ ದೇವತೆಯ ಹಾಡು ಪ್ರಸಾರ ಮಾಡಿ.
0: ಆಯ್ತು, ಬಹಳ ಒಳ್ಳೆಯ ಗೀತೆ. ಹೌದು. ನಿಮ್ಗೆ ಒಂದು ಪ್ರಶ್ನೆ ಕೇಳಲಾ?
1: ಕೇಳಿ ಮೇಡಮ್.
0: ಇವತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟ ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ. ಮನುಷ್ಯನ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಲು ಪ್ರಮುಖವಾಗಿ ಬೇಕಾಗುವಂತಹ ವಿಟಮಿನ್ ಯಾವುದು?
1: ವಿಟಮಿನ್ ಸಿ.
0: ಹೌದು, ಸರಿಯಾದ ಉತ್ತರವನ್ನ ಹೇಳಿದಿರಿ. ನಿಮ್ಮ ನೆಚ್ಚಿನ ಗೀತೆಯನ್ನ ಪ್ರಸಾರ ಮಾಡ್ತೀವಿ.
1: ಥ್ಯಾಂಕ್ ಯು.
0: ನಮಸ್ಕಾರ.

0: ಹಲೋ.
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡ್ತಿರೋದು?
1: ನಾನು ಸರಸ್ವತಿ, ಮೇಡಮ್.
0: ಮಕ್ಕಂದೂರಿಂದ ಸರಸ್ವತಿ ಅವರು. ಯಾವ ಗೀತೆ ಬೇಕು ನಿಮಗೆ?
1: ಶ್ರೀರಸ್ತು ಶುಭಮಸ್ತೆಯಿಂದ ಬೆಳ್ಳಿ ಬೆಟ್ಟದ ಮೇಲೆ ಸಾಂಗ್ ಮೇಡಮ್.
0: ಹೌದಾ, ಸರಿ. ನಿಮ್ಮ ನೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡ್ತೀವಿ. ಇವತ್ತು ಒಂದು ಆರೋಗ್ಯದ ಬಗ್ಗೆ ಪ್ರಶ್ನೆ ಕೇಳ್ತಾ ಇದ್ದೆ. ನಿಮಗೆ ಒಂದು ಸುಲಭದ ಪ್ರಶ್ನೆ ಕೇಳೋಣ ಅಂತ.
1: ಆಯ್ತು ಮೇಡಮ್.
0: ಡೆಂಗ್ಯು ಜ್ವರ ಯಾವ ಕೀಟದಿಂದ ಬರುತ್ತೆ? ಯಾರದು ಜೋರಾಗಿ ಮಕ್ಳ? ಮಕ್ಳಿಗೆಲ್ಲ ಗೊತ್ತಿರುತ್ತೆ, ಈಗ ಶಾರ್ಪ್ ಇರ್ತಾರಲ್ವಾ. ಮತ್ತೆ ಸುಲಭದ ಪ್ರಶ್ನೆ ಕೂಡ.
1: ಹ್ಮ್,
0: ಸರಿ. ನಿಮ್ಮ ನೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡ್ತೀವಿ. ನಮಸ್ಕಾರ.

0: ನಮ್ಮ ಮುಂದಿನ ಕರೆ. ನಮಸ್ತೆ.
1: ಹಲೋ, ನಮಸ್ತೆ ಮೇಡಮ್.
0: ಹಾಂ, ಯಾರು ಮಾತಾಡ್ತಿರೋದು?
1: ನಾನು ಪುತ್ತೂರಿನಿಂದ ಸರಸ್ವತಿ ತಿಮ್ಮಪ್ಪ ಮಾತಾಡ್ತೀನಿ.
0: ಯಾವ ಗೀತೆ ಬೇಕು ನಿಮಗೆ?
1: ನನಗೆ ಅವಳ ಇದು ಚಿತ್ರದಿಂದ ಮೇಡಮ್.
0: ಸರಿ, ನಿಮ್ಮ ನೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡ್ತೇವೆ. ಒಂದು ಪ್ರಶ್ನೆ, ಜಗತ್ತಿನಾದ್ಯಂತ ಪ್ರತಿ ವರ್ಷ ವಿಶ್ವ ಆರೋಗ್ಯ ದಿನವನ್ನ ಯಾವ ದಿನಾಂಕದಂದು ಆಚರಿಸಲಾಗುತ್ತೆ? ವರ್ಲ್ಡ್ ಹೆಲ್ತ್
1: ಅಕ್ಟೋಬರ್ 17.
0: ಇಲ್ಲ ಇಲ್ಲ, ತಪ್ಪು.
1: 16.
0: ಇಲ್ಲ, ತಪ್ಪು. ಏಪ್ರಿಲ್ 7. ಏಪ್ರಿಲ್ 7. ಏಪ್ರಿಲ್ 7ರಂದು ವಿಶ್ವ ಆರೋಗ್ಯ ದಿನವನ್ನ ಆಚರಣೆ ಮಾಡಲಾಗುತ್ತೆ.
1: ಆಹಾರ ದಿನ ಅಲ್ಲ,
0: ನಾನು ಆರೋಗ್ಯ ದಿನ ಅಂತ ಹೇಳಿದ್ದು.
1: ಆರೋಗ್ಯ ದಿನ ಹೌದು.
0: ಸರಿ, ನಿಮ್ಮ ನೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡ್ತೇವೆ. ನಮಸ್ಕಾರ.
1: ಥ್ಯಾಂಕ್ ಯು ಮೇಡಮ್. ನಮಸ್ತೆ.

0: ಕಾರ್ಯಕ್ರಮದ ಕೊನೆಯದಾಗಿ ಯಾರಿದ್ದಾರೆ ಅಂತ ನೋಡೋಣ. ನಮಸ್ತೆ.
1: ನಮಸ್ತೆ ಮೇಡಮ್, ಇಸ್ಮಾಯಿಲ್ ಕಲ್ಲಾರಿ, ಮಂಗಳೂರು.
0: ಇಸ್ಮಾಯಿಲ್ ಅವರೇ, ಯಾವ ಗೀತೆ ಬೇಕು ನಿಮ್ಗೆ?
1: ನನಗೆ ದೇವಸ್ಥಾನಕ್ಕೆ ಅವರು ಹಾಡಿದ ಮರೆಯಲಾಗದ ಕಥೆ, ಒಂದು ಎಂತದೊಂದು ಶೋಕ ಗೀತೆ ಹಾಗೆ ಮೇಡಮ್. ನನಗೆ ಅದಕ್ಕೆ ಪ್ರೇಮ ಗೀತೆ ಕೇಳಲಿಕ್ಕೆ ಆಗುದಿಲ್ಲ. ನಮ್ಮ ತಾಯಿ ತೀರಿ ಹೋಗಿದ್ದಾರೆ, ಅದಕ್ಕಾಗಿ. ಮೊದಲೆಲ್ಲೋ ಕೊನೆಯಲ್ಲೋ ಈ ಬರೆದ ಕಥೆ ಹಾಡಬೇಕು.
0: ಸರಿ, ನಿಮ್ಮ ನೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡ್ತೇವೆ. ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೇವೆ. ಒಂದು ಪ್ರಶ್ನೆ ಕೇಳಿಬಿಡ್ತೇನೆ. ಮಾನವನ ದೇಹದಲ್ಲಿರುವ ಅತ್ಯಂತ ದೊಡ್ಡ ಆಂತರಿಕ ಅಂಗ ಯಾವುದು?
1: ತೊಡೆಮೂಳೆ.
0: ಏನೇಳಿ?
1: ತೊಡೆಮೂಳೆ.
0: ಲಿವರ್.
1: ಲಿವರ್?
0: ಹೌದಾ? ಸರಿ, ನಿಮ್ಮ ನೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡ್ತೇವೆ. ನಿಮ್ಮ ತಾಯಿಯವರ ಆತ್ಮಕ್ಕೂ ಕೂಡ ಶಾಂತಿ ಸಿಗ್ಲಿ ಅಂತ ಹೇಳ್ತಾ ನಿಮ್ಮ ನೆಚ್ಚಿನ ಗೀತೆ. ನಮಸ್ಕಾರ.
1: ನಮಸ್ತೆ.

ಆಕಾಶವಾಣಿ ಮಡಿಕೇರಿ. ಸಮಯ 6 ಗಂಟೆ ಆಗಲಿದೆ. ಇನ್ನು ನಮ್ಮ ನಿಲಯದಿಂದ ಇಂದು ಮತ್ತು ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ. 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ. 6:50 ರೈತ ಧ್ವನಿ ಕಿಸಾನ್ವಾಣಿ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುತ್ತಿರುವ ಕಾರ್ಯಕ್ರಮದಲ್ಲಿ ಜಾಯಿಕಾಯಿ ಕೃಷಿ ಕುರಿತು ಡಾ ಬಿಆರ್ ಶರಣ್ಯ ಅವರೊಂದಿಗಿನ ಸಂದರ್ಶನ, ಬಳಿಕ ಕೃಷಿ ಮಾಹಿತಿಯನ್ನು ಕೇಳಲಿದ್ದೀರಿ. ಸುದ್ದಿಜೊಂಪೆ 7:20, ಪ್ರಾಯೋಜಕರು ಎಸ್ಜಿಆರ್ಎಂಎಸ್ ಟ್ರಾವೆಲ್ಸ್, ಕುಶಾಲನಗರ. ಸುದ್ದಿ ಸಮಾಚಾರ 7:29, ಪ್ರಾಯೋಜಕರು ಸಾನ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. ಎಂಟು ಗಂಟೆಗೆ ಸಿರಿಗಂಧ ಬೆಂಗಳೂರು ಕೇಂದ್ರದಿಂದ. ಪ್ರಚಲಿತ ವಿದ್ಯಮಾನಗಳು 9:15, 9:30 ಕನ್ನಡ ಭಾರತಿ, ಕಡಕೊಳ ಮಡಿವಾಳಪ್ಪ ಮತ್ತು ಸ್ವಯಂ ಕವಿತೆ ವಾಚನ. 10:00 ಆರೋಗ್ಯ ಕಾರ್ಯಕ್ರಮದಲ್ಲಿ ಅಪಘಾತದಲ್ಲಿ ಉಂಟಾಗುವ ಸಮಸ್ಯೆಗಳಿಗೆ ಪ್ಲಾಸ್ಟಿಕ್ ಸರ್ಜರಿ ಕುರಿತು ತಜ್ಞ ವೈದ್ಯರಾದ ಡಾಕ್ಟರ್ ರಮ್ಯಾ ಬೀಡುಬೈಲು ಅವರೊಂದಿಗಿನ ಸಂದರ್ಶನ, ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. ಗೀತಚಂದ್ರಿಕೆ 10:30. ಇನ್ನು ನಾಳಿನ ಕಾರ್ಯಕ್ರಮದಲ್ಲಿ ನಾಳೆ ಬೆಳಗ್ಗೆ 6:10 ಉದಯರಾಗ, ಭಕ್ತಿಗೀತೆಗಳ ಕಾರ್ಯಕ್ರಮ. ಚಿಂತನ 6:30. ರೈತರಿಗೆ ಸಲಹೆ 6:35, ನ್ಯಾಯವಾಣಿ 6:45, ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿಯನ್ನ ನಾಳೆ ಬೆಳಗ್ಗೆ 6:45 ಕೇಳಲಿದ್ದೀರಿ.

ಗಂಟೆ 15 ನಿಮಿಷಕ್ಕೆ ಪ್ರಕಟಣೆಗಳು, ಬಳಿಕ ಭಾವಗೀತೆಗಳನ್ನು ಕೇಳಲಿದ್ದೀರಿ. ಸುದ್ದಿ ಸಮಾಚಾರ 7:47 ಪ್ರಾಯೋಜಕರು ಅದ್ವೈತಿ ಹುಂಡಾಯ್. ಕಗ್ಗದ ಸಿರಿ ಮಂಕುತಿಮ್ಮನ ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. ನಾಳೆ ಬೆಳಗ್ಗೆ 8:50 9:05 ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ ವಿಶೇಷ ಕಾರ್ಯಕ್ರಮ. ವೀರ ಯೋಧರು ರಕ್ಷಣಾ ಸೇವೆಯ ತಾರೆಗಳು ಭಾಗವಹಿಸುತ್ತಾರೆ. ನಿವೃತ್ತ ಕರ್ನಲ್ ರಮೇಶ್ ಆಳ್ವರ್ ಇವರ ಮುಂದುವರೆದ ಭಾಗ. ಪರಿಕಲ್ಪನೆ ಮತ್ತು ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೋ. ಚಿತ್ರಚಿತ್ತಾರ 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ 10:00 ಗಾನ ಬಚನ 10:30 11:00 ನಂದಿದೆಯ ಹಾಡು ನೇರ ಫೋನ್ ಇನ್ ಕಾರ್ಯಕ್ರಮ. ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 08272288558. ನಿರ್ವಹಣೆ ಎಂ ಶಕುಂತಲಾ. ವನಿತ ವಿಹಾರ 12:05 ಇದರಲ್ಲಿ ಮಹಿಳಾ ಕಾನೂನುಗಳು ಕುರಿತು ಕಲಬುರಗಿಯ ವಕೀಲೆ ಮಹಿಳೆ ಮಾಲತಿ ರೇಷ್ಮಾ ಅವರೊಂದಿಗಿನ ಸಂದರ್ಶನ. ಸಂದರ್ಶಿಸುವವರು ನೀರಜ ಕರತನಿ. ಆರೋಗ್ಯ ಕಾರ್ಯಕ್ರಮ 12:35 ಇದರಲ್ಲಿ ಅಪಸ್ಮರ ಹಾಗೂ ಪಾರ್ಶ್ವವಾಯುವಿಗೆ ಕಾರಣಗಳು ಮತ್ತು ಚಿಕಿತ್ಸೆ, ಈ ಕುರಿತು ನರರೋಗ ತಜ್ಞರಾದ ಹಾಸನದ ವತ್ಸಲ ಲಕ್ಷ್ಮಿ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ಸುಜಾತ ಎಫ್ ತಲ್ವಾರ್. ಪ್ರಚಲಿತ ವಿದ್ಯಮಾನದೊಂದಿಗೆ ಚಿತ್ರಗೀತೆಗಳು 1:30 3:00 ಮುಂಬೈ ವಿವಿಧ ಭಾರತಿ, 4:00 ಭಾವಗೀತೆಗಳು, 4:15 ಯುವವಾಣಿಯಲ್ಲಿ ದಿಕ್ಸೂಚಿ ವ್ಯಾಸಂಗ ಮತ್ತು ಉದ್ಯೋಗಾವಕಾಶಗಳ ಕುರಿತ ಕಾರ್ಯಕ್ರಮ. ಪ್ರಸ್ತುತಿ ಸಂತೋಷ್ ಕೆಎನ್. ನೆನಪು ನಿನಾದ 4:30 ಮಹಿಳಾ ಲೋಕ ಪತ್ರಕಾರಂಜಿ ಶ್ರೋತೃಗಳ ಪತ್ರಧಾರಿತ ಕಾರ್ಯಕ್ರಮ. ವಿಷಯ ಮಳೆಗಾಲದ ನಿಮ್ಮ ಬಾಲ್ಯದ ನೆನಪುಗಳು ಹಾಗೂ ಅನುಭವಗಳು. ಪ್ರಸ್ತುತಿ ವಿದ್ಯಾರಾವ್ ಕೆಎಲ್ ಹಾಗೂ ಲಲಿತಾ ಕೆ, ನಿರ್ವಹಣೆ ಪಿಎಂ ಜಗದೀಶ್. ಚಿತ್ರಕಾವೇರಿ 5:30 6:30 ಅವಲೋಕನ, 6:50 ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ. ಹಲೋ ಕೃಷಿರಂಗ, ವಿಷಯ ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ. ಶ್ರೀಮತಿ ರೂಪಾ ಎಲ್ ಜಂಟಿ ಕೃಷಿ ನಿರ್ದೇಶಕರು, ಕರ್ನಾಟಕ ರಾಜ್ಯ ಬೀಜ ನಿಗಮ ಬೆಂಗಳೂರು. ಪ್ರಾಯೋಜಕರು ಕೃಷಿ ಇಲಾಖೆ, ಕರ್ನಾಟಕ ಸರ್ಕಾರ. 7:29 ಸುದ್ದಿ ಸಮಾಚಾರ. ಪ್ರಾಯೋಜಕರು ಸ್ಯಾನ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:20 ಸುದ್ದಿ ಜೊಂಪೆ. ಪ್ರಾಯೋಜಕರು ಎಸ್ಟಿಆರ್ಎಂಎಸ್ ಟ್ರಾವೆಲ್ಸ್, ಕುಶಾಲನಗರ. ಇವಿಷ್ಟು ನಮ್ಮ ನಿಲಯದಿಂದ ಇಂದು ಮತ್ತು ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

0: ಆಕಾಶವಾಣಿ ಮಡಿಕೇರಿ.
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
2: ಮಷೀನ್ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBIನ ಓಂಬಡ್ಸ್ಮನ್ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
3: ಏನು ರಂಗ, ಕೈಗೆ ಬ್ಯಾಂಡೇಜು?
4: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
3: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ. 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು ಪಾರಂಪರಿಕ

0: ಮಾಡುತ್ತಿಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ ಕೆಎಸ್ಯು ಡಬ್ಲ್ಯೂಎಸ್ಎಸ್ಪಿ .karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ. ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
1: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ ಕೆಎಸ್ಯು ಡಬ್ಲ್ಯೂಎಸ್ಎಸ್ಬಿ .karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

0: ಅಭಿವೃದ್ಧಿ ಮಂಡಳಿ
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಪ್ರಸ್ತುತ ಪಡಿಸುತ್ತಿದೆ ಆರ್ಟಿಸ್ಟ್ರಿ ಶೋ. ಇದೇ ಜುಲೈ 17-27 ಅತ್ಯಾಕರ್ಷಕ ಚಿನ್ನ, ವಜ್ರ ಹಾಗೂ ಅಮೂಲ್ಯ ರತ್ನಾಭರಣಗಳ ಸಾಂಪ್ರದಾಯಿಕ ಮತ್ತು ವಿನೂತನ ವಿನ್ಯಾಸಗಳ ವಿಶೇಷ ಪ್ರದರ್ಶನ ಹಾಗೂ ಖರೀದಿಯ ಅವಕಾಶ. ಈ ವಿಶೇಷ ಸೌಲಭ್ಯಗಳನ್ನು ಆನಂದಿಸಿ, ಭೇಟಿ ನೀಡಿ ಮಲಬಾರ್ ಗೋಲ್ಡನ್ ಡೈಮಂಡ್ಸ್, ಬಿಎನ್ ರೋಡ್, KSRTC ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್, ಮೈಸೂರು.
3: ನಮ್ಮ ಜೊತೆ ಇದ್ದಾರೆ ಮಣಿಪಾಲ್ ಹಾಸ್ಪಿಟಲ್ಸ್ ನ ಕನ್ಸಲ್ಟೆಂಟ್ ನೆಫ್ರಾಲಜಿಸ್ಟ್ ಆಗಿರುವಂತಹ ಡಾಕ್ಟರ್ ವಿಪಿನ್ ಕಾವೇರಪ್ಪ ಅವರು. ಡಾಕ್ಟರ್, ಈ ಕಿಡ್ನಿ ಸಮಸ್ಯೆಯ ಅರ್ಲಿ ಸೈನ್ಸ್ ಏನು?
4: ಯೂಶಲಿ ಮೋಸ್ಟ್ ಕಾಮನ್ ಆಗಿ ನಾವು ನೋಡುವಂತದ್ದು ಬೀಡಲ್ ಎಡಿಮ, ಕಾಲಲ್ಲಿ ಸ್ವೆಲ್ಲಿಂಗ್ ಬರುದು, ಊತ ಅಂತ ಹೇಳ್ತೇವೆ. ಸ್ವಲ್ಪ ಅಡ್ವಾನ್ಸ್ ಸ್ಟೇಜಸ್ ಅಲ್ಲಿ ಸ್ವೆಲ್ಲಿಂಗ್ ಎಲ್ಲಾ ಕಡೆ ಬರೋ ಚಾನ್ಸಸ್ ಇರುತ್ತೆ. ಇನ್ನು ಕೆಲವು ಜನರಿಗೆ ಮೂತ್ರ ಮಾಡಿದಾಗ ಕಲರ್ ಚೇಂಜಸ್ ಆಗುತ್ತೆ, ಕೆಲವು ಜನರಿಗೆ ನೊರೆ ಬರಬಹುದು, ಇನ್ನು ಕೆಲವು ಜನರಿಗೆ ಸ್ವಲ್ಪ ಡಾರ್ಕ್ ಕಲರ್ ಯೂರಿನ್, ರಕ್ತ ತರ ಯೂರಿನ್ ಬರಬಹುದು. ಒನ್ ಮೋರ್ ಸ್ಪೆಕ್ಟ್ರಮ್ ನಾವ್ ಏನ್ ನೋಡ್ತೀವಿ ಅಂತ ಹೇಳಿದ್ರೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ, ಎಸ್ಪೆಷಲಿ ಯಂಗ್ಸ್ಟರ್ಸ್ ಗೆ. ಕಮ್ಮಿ ವಯಸ್ಸಿನವರಿಗೆ ಬಿಪಿ ಜಾಸ್ತಿ ಬಂದಾಗ ನಾವು ಯಾವಾಗಲೂ ಕಿಡ್ನಿನ ಚೆಕ್ ಮಾಡಿ ನೋಡಬೇಕು, ಬಿಕಾಸ್ ದ ಪ್ರಾಬ್ಲಮ್ ಮೈಟ್ ಲೈ ದೇರ್.
5: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್, ಲೈಫ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸೀಸ್ ಕಾಲ್ 0821-255-000. ಸೇವ್ ದ ನಂಬರ್, ಸೇವ್ ಲೈವ್ಸ್.
6: Mysore Sandal.
7: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
8: ನಿಮ್ಮ ಬೆಡ್ರೂಮ್ ಅನ್ನು ಅಲಂಕರಿಸಲು ವಿವಿಧ ವಿನ್ಯಾಸಗಳ ಬೆಡ್ರೂಮ್ ಸೆಟ್ಸ್, ಮನಮೋಹಕ ಕೆತ್ತನೆಯ ಮರದ ಪೀಠೋಪಕರಣಗಳು, ಸೋಫಾ ಸೆಟ್ಗಳಿಗಾಗಿ ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು. ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
9: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
8: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
10: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟಿ. ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಆನಿವರ್ಸರಿ ಆಫರ್, ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
11: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
12: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ. ಮುಳಿಯ ಸಿಲ್ವರ್ ಮ್ಯಾರಥಾನ್ 2026, 9 ದಿನಗಳ ಮೆಗಾ ಸಿಲ್ವರ್ ಉತ್ಸವ. June 15-14 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು, ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ, ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಕೊಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
13: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟ್ಟಿ, ತಲಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
14: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
15: ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
14: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
13: ಭೀಮಾ ಫರ್ನಿಚರ್ ನಲ್ಲಿ ಮಾನ್ಸೂನ್ ಮೆಗಾ ಸೇಲ್, ಗ್ಲಾಸ್ ಡೈನಿಂಗ್ ಟೇಬಲ್ ವಿತ್ 6 wooden chairs ಕೇವಲ 16,990 ರೂಪಾಯಿಗೆ. ಕಾರ್ನರ್ ಸೋಫಾ ಸೆಟ್ ಖರೀದಿಸುವಾಗ ಕಾಫಿ ಟೇಬಲ್ ಫ್ರೀ, 0% ಡೌನ್ ಪೇಮೆಂಟ್, 0% ಇಂಟ್ರೆಸ್ಟ್ ನಲ್ಲಿ ಲೋನ್ ಫೆಸಿಲಿಟಿ. ಭೀಮಾ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ, ವಿರಾಜಪೇಟೆ.
16: ಆಂತೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಲತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್, ಇನ್ನತೆ ಎಲ್ಲ ಏರ್ಪಾಡ್ ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆರ ಏಕೈಕ ಸಂಸ್ಥೆ ಆಂತೂರ ಕೂಗ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
17: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
18: ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್ ಇರಿಟಿಯ ಸುನಿತಾ ಫರ್ನಿಚರ್ ನಲ್ಲಿ ಎಲ್ಲಾ ಫರ್ನಿಚರ್ ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆ, ಪ್ರೀಮಿಯಂ ಫರ್ನಿಚರ್ ಗಳ ಸ್ಪೆಷಲ್ ಕಲೆಕ್ಷನ್ಸ್, ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ ಫೆಸಿಲಿಟಿ. ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತವಕ್ಕರ, ಕಣ್ಣೂರ್.
0: ರೀ, ನಾನಿನ್ ಯಾವ ಫಂಕ್ಷನ್ ಗೂ ಬರಲ್ಲ ರೀ. ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
19: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ

0: ನಡೀತಾ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
1: ಹಾಗಾದ್ರೆ ಇವತ್ತೇ ಹೋಗೋಣ. ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲನಗರ. ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
2: ಇಲ್ಲ, ಏನಿದೆ ಅಂತದ್ದು?
1: ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನಿ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
2: ಹೌದಾ? ಇಲ್ಲಿ ಪೇಪರ್ ಕೂಡ?
3: ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
1: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
2: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್,
1: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
2: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
1: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
2: 80% ಸಾಲ ಸೌಲಭ್ಯ ಸಿಗುತ್ತೆ.
1: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
2: 9900 1282
1: ಆರ್ 9606084066.
4: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
5: PM ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ಮುಳಿಯಾದಲ್ಲಿ ಹಿಂದೆಂದು ಕಂಡು ಕೇಳರಿಯದ ಮಾನ್ಸೂನ್ ಸೇಲ್ ಇದೇ ಜುಲೈ 13 ರಿಂದ ಆಗಸ್ಟ್ 14 ರವರೆಗೆ. ಚಿನ್ನಾಭರಣಗಳ ವಿಎ ಮೇಲೆ 100% ಆಫ್, ಆಯ್ದ ಚಿನ್ನದ ಆಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ನಲ್ಲಿ 50% ನಿಂದ 100% ಆಫ್. ಚಿನ್ನ ಬೆಳ್ಳಿ ವಜ್ರಾಭರಣಗಳ ಅತಿ ಅಮೋಘ ಕಲೆಕ್ಷನ್ಸ್, ಅತ್ಯಧಿಕ ಸೇವಿಂಗ್ಸ್. ಬನ್ನಿ, ಈ ಮುಂಗಾರು ಮಳೆಯ ಸಂಭ್ರಮವನ್ನು ಇಮ್ಮಡಿಗೊಳಿಸಿ ಮುಳಿಯಾದೊಂದಿಗೆ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
0: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSUWSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಏನು ರಂಗ, ಕೈಗೆ ಬ್ಯಾಂಡೇಜು
4: ಬಿದ್ಬಿಟ್ಯಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
3: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ?
0: ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
5: 18 ರಿಂದ 60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ, ಅರೆ ಅಲೆಮಾರಿ ಪಂಗಡದವರು ಇಂದೇ KSUWSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
6: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟ್ಟಿ.
7: ನಿಮ್ಮ ಬೆಡ್ರೂಮ್ ಅನ್ನು ಅಲಂಕರಿಸಲು ವಿವಿಧ ವಿನ್ಯಾಸಗಳ ಬೆಡ್ರೂಮ್ ಸೆಟ್ಸ್, ಮನಮೋಹಕ ಕೆತ್ತನೆಯ ಮರದ ಪೀಠೋಪಕರಣಗಳು, ಸೋಫಾ ಸೆಟ್ ಗಳಿಗಾಗಿ ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
8: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
9: ಸ್ಕೈ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
10: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ, 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
11: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
12: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
13: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
14: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್, ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
15: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
16: ನಾನ್ ಡೌನ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
17: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ.

0: ವೈ ಹ್ಯುಂಡೈ ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
1: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ ಫಿಫ್ತ್ ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರೂಪಾಯಿಗಳ ಡಿಸ್ಕೌಂಟ್. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು.
0: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7th ಇಯರ್ ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
2: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್ ಇರಿಟ್ಟಿ.
3: ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಪ್ರಸ್ತುತ ಪಡಿಸುತ್ತಿದೆ ಆರ್ಟಿಸ್ಟ್ರಿ ಶೋ. ಇದೇ ಜುಲೈ 17-27 ಅತ್ಯಾಕರ್ಷಕ ಚಿನ್ನ, ವಜ್ರ ಹಾಗೂ ಅಮೂಲ್ಯ ರತ್ನಾಭರಣಗಳ ಸಾಂಪ್ರದಾಯಿಕ ಮತ್ತು ವಿನೂತನ ವಿನ್ಯಾಸಗಳ ವಿಶೇಷ ಪ್ರದರ್ಶನ ಹಾಗೂ ಖರೀದಿಯ ಅವಕಾಶ. ಈ ವಿಶೇಷ ಸೌಲಭ್ಯಗಳನ್ನು ಆನಂದಿಸಿ ಭೇಟಿ ನೀಡಿ ಮಲಬಾರ್ ಗೋಲ್ಡನ್ ಡೈಮಂಡ್ಸ್, ಬಿಎನ್ ರೋಡ್, KSRTC ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್, ಮೈಸೂರು.
0: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
4: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
0: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ARM ಕಿಯಾ ಮೋಟರ್ಸ್ ಇದೀಗ ಕೊಡಗಿನ ಕುಶಾಲನಗರ ಹಾಗೂ ಗೋಣಿಕೊಪ್ಪಲುವಿನಲ್ಲಿ ಹೊಸ ಕಿಯಾ ವಾಹನ ಖರೀದಿ ಮತ್ತು ಸರ್ವಿಸ್ ಲಭ್ಯವಿದೆ. ಪಿಕಪ್ ಹಾಗೂ ಡ್ರಾಪ್ ಸರ್ವಿಸ್ ಕೂಡ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ತರ್ತಮಾಡ ಪುನೀತ್. ಕಾಲ್ 9606048734. ಮುಳಿಯಾದಲ್ಲಿ ಹಿಂದೆಂದು ಕಂಡು ಕೇಳರಿಯದ ಮಾನ್ಸೂನ್ ಸೇಲ್ ಇದೇ ಜುಲೈ 13 ಆಗಸ್ಟ್ 14 ಚಿನ್ನಾಭರಣಗಳ ವಿಎ ಮೇಲೆ 100% ಆಫ್, ಆಯ್ದ ಚಿನ್ನದ ಆಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ನಲ್ಲಿ 50% ನಿಂದ 100% ಆಫ್. ಚಿನ್ನ, ಬೆಳ್ಳಿ, ವಜ್ರಾಭರಣಗಳ ಅತಿ ಅಮೋಘ ಕಲೆಕ್ಷನ್ಸ್, ಅತ್ಯಧಿಕ ಸೇವಿಂಗ್ಸ್. ಬನ್ನಿ ಈ ಮುಂಗಾರು ಮಳೆಯ ಸಂಭ್ರಮವನ್ನು ಇಮ್ಮಡಿಗೊಳಿಸಿ ಮುಳಿಯಾದೊಂದಿಗೆ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
5: Mysore Sandal.
6: ನೋಡು, ಇದೇ ನಮ್ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ ಫಿಫ್ತ್ ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರುಪೀಸ್ ಡಿಸ್ಕೌಂಟ್. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್.
7: At Kurk Institute of Technology, Ponnampettai, Kodagu. Admissions are now open for Artificial Intelligence and Data Science, Artificial Intelligence and Machine Learning, Civil Engineering, Computer Science Engineering, Electronics and Communication, Mechanical Engineering and Computer Science with Cyber Security. Scholarships available for meritorious and economically weak students. And also best sports facilities available. Call 9611-55457.
8: ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್ ಇರಿಟಿಯ ಸುನಿತಾ ಫರ್ನಿಚರ್ ನಲ್ಲಿ ಎಲ್ಲಾ ಫರ್ನಿಚರ್ ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆ. ಪ್ರೀಮಿಯಂ ಫರ್ನಿಚರ್ ಗಳ ಸ್ಪೆಷಲ್ ಕಲೆಕ್ಷನ್ಸ್, ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ ಫೆಸಿಲಿಟಿ. ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತವಕ್ಕರ, ಕಣ್ಣೂರ್.
9: ಪಿಎಂ ಜಯ್, ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ಭೀಮಾ ಫರ್ನಿಚರ್ ನಲ್ಲಿ ಮಾನ್ಸೂನ್ ಮೆಗಾ ಸೇಲ್. ಫರ್ನಿಚರ್ ಗಳನ್ನು ಖರೀದಿಸಿ ಅಪ್ ಟು 50% ಡಿಸ್ಕೌಂಟ್ ನಿಮ್ಮದಾಗಿಸಿ, 0% ಡೌನ್ ಪೇಮೆಂಟ್ ಹಾಗೂ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಫರ್ನಿಚರ್ ಗಳನ್ನು ಖರೀದಿಸುವ ಸುವರ್ಣಾವಕಾಶ. ಭೀಮಾ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ, ವಿರಾಜಪೇಟೆ.
2: ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಪ್ರಸ್ತುತ ಪಡಿಸುತ್ತಿದೆ ಆರ್ಟಿಸ್ಟ್ರಿ ಶೋ. ಇದೇ ಜುಲೈ 17-27 ಅತ್ಯಾಕರ್ಷಕ ಚಿನ್ನ, ವಜ್ರ ಹಾಗೂ ಅಮೂಲ್ಯ ರತ್ನಾಭರಣಗಳ ಸಾಂಪ್ರದಾಯಿಕ ಮತ್ತು ವಿನೂತನ ವಿನ್ಯಾಸಗಳ ವಿಶೇಷ ಪ್ರದರ್ಶನ ಹಾಗೂ ಖರೀದಿಯ ಅವಕಾಶ. ಈ ವಿಶೇಷ ಸೌಲಭ್ಯಗಳನ್ನು ಆನಂದಿಸಿ, ಭೇಟಿ ನೀಡಿ ಮಲಬಾರ್ ಗೋಲ್ಡನ್ ಡೈಮಂಡ್ಸ್, ಬಿಎನ್ ರೋಡ್, KSRTC ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್, ಮೈಸೂರು.
3: ಮಡಿಕೇರಿಯ SLA ಡಿಜಿಟಲ್ ಹಬ್ ನಲ್ಲಿ ಮಾನ್ಸೂನ್ ಮೆಗಾ ಆಫರ್. ಎಲ್ಇಡಿ ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷಿನ್, ಡ್ರೈಯರ್, ಮಿಕ್ಸಿ, ಗ್ರೈಂಡರ್, ಕುಕ್ಕರ್, ಮೈಕ್ರೋ ಓವನ್ ಖರೀದಿಯ ಮೇಲೆ ಅತ್ಯಾಕರ್ಷಕ ಡಿಸ್ಕೌಂಟ್ ಹಾಗೂ ಎಕ್ಸ್ಚೇಂಜ್ ಆಫರ್, 0% ಇಂಟ್ರೆಸ್ಟ್ ನಲ್ಲಿ ಇಎಂಐ ಫೆಸಿಲಿಟಿ. SLA ಡಿಜಿಟಲ್ ಹಬ್ ನಿಯರ್ ಸಪ್ತಗಿರಿ ಕಾರ್ಗೋ, ನ್ಯೂ ಎಕ್ಸ್ಟೆನ್ಷನ್, ಮಡಿಕೇರಿ.
4: ಮನೆಯಂತೂ ಸೂಪರ್ ಆಗಿ ಕಟ್ಟಿಸಿದೀಯ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ

0: ರೆಫ್ರಿಜರೇಟರ್ ವಾಷಿಂಗ್ ಮಿಷಿನ್ ಮಾತ್ರ ಹಳೇದು, ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
1: ಅದಕ್ಕೆ ಈ ಹಳೇದು ಯಾರು ತಗೋತಾರೆ?
0: ವಿರಾಜಪೇಟೆಯ ಪೂತಾಸ್ ಅಂಡ್ ಆಪರ್ಸ್ ನಲ್ಲಿ ಇವಾಗ ಎಲ್ಲಾ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲಿ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
2: ಪೂತಾಸ್ ಅಂಡ್ ಆಪರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್, ವಿರಾಜಪೇಟೆ.
3: ರೀ, ನಾನಿನ್ ಯಾವ ಫಂಕ್ಷನ್ ಗೂ ಬರಲ್ಲರಿ, ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
4: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
3: ಹಾಗಾದ್ರೆ ಇವತ್ತೇ ಹೋಗೋಣ.
5: ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲನಗರ.
6: ಕೇಳುಗರೆ, 6:50 ಕೇಳಲಿದ್ದೀರಿ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುತ್ತಿರುವ ಕಾರ್ಯಕ್ರಮ ಜಾಯಿಕಾಯಿ ಕೃಷಿ ಕುರಿತು ಡಾ ಬಿಆರ್ ಶರಣ್ಯ ಅವರೊಂದಿಗಿನ ಸಂದರ್ಶನವನ್ನು ಕೇಳಲಿದ್ದೀರಿ. ಬಳಿಕ ಕೃಷಿ ಮಾಹಿತಿ.

ಇದೊಂದು ಪ್ರಕಟಣೆ. ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯ ನಲ್ಲೂರಿನಲ್ಲಿ ಕಾಯಂ ವೈದ್ಯರು ನೇಮಕಾತಿ ಹೊಂದಿದ್ದು, ಸಾರ್ವಜನಿಕ ತಪಾಸಣೆಗೆ ವಾರದಲ್ಲಿ ಸೋಮವಾರ, ಮಂಗಳವಾರ, ಗುರುವಾರ ಮತ್ತು ಶನಿವಾರ ಲಭ್ಯವಿರುತ್ತಾರೆ. ಸಾರ್ವಜನಿಕರು ಇಲಾಖಾ ಸೇವೆಯನ್ನ ಪಡೆಯಲು ಪ್ರಕಟಣೆ ತಿಳಿಸಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 944-83-28-464. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:30 ಆಗಲಿದೆ. ಇನ್ನು ಜಿಲ್ಲಾ ವಾರ್ತಾಪತ್ರ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಚಿಕ್ಕಬಳ್ಳಾಪುರ ಜಿಲ್ಲಾ ವಾರ್ತಾಪತ್ರ ಬರೆದವರು ಎನ್ ಚಂದ್ರಶೇಖರ್ ಓದುತ್ತಿರುವವರು ಸಹನ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ಎಸ್ಐಆರ್ ಪ್ರಕ್ರಿಯೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಜೂನ್ 29ರಿಂದ ಆರಂಭವಾಗಿದ್ದು ಪ್ರಗತಿ ಉತ್ತಮವಾಗಿದೆ ಗಣತಿ ನಮೂನೆ ವಿತರಣೆ ಮತ್ತು ಮಾಹಿತಿ ಡಿಜಿಟಲೀಕರಣ ಮಾಡಿರುವ ಜಿಲ್ಲೆಗಳ ಪೈಕಿ ಚಿಕ್ಕಬಳ್ಳಾಪುರ ಜಿಲ್ಲೆಯೂ ರಾಜ್ಯದಲ್ಲಿ ಪ್ರಥಮ ಸ್ಥಾನದಲ್ಲಿದೆ ಜಿಲ್ಲೆಯಲ್ಲಿ ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ಜೂನ್ 16ರವರೆಗಿನ ಅಂಕಿಅಂಶಗಳಂತೆ ಇರುವ ಒಟ್ಟು 10,69,504 ಮತದಾರರ ಪೈಕಿ 10,30,835 ಮತದಾರರನ್ನು ಮ್ಯಾಪಿಂಗ್ ಮಾಡಿ ಶೇಕಡ 97ರಷ್ಟು ಗುರಿ ಸಾಧನೆ ಮಾಡಿದ್ದಾರೆ 2025-26ನೇ ಸಾಲಿನಲ್ಲಿ ಜಿಲ್ಲೆಯಲ್ಲಿ ಬಾಲಕಾರ್ಮಿಕ ಪದ್ಧತಿ ವಿರುದ್ದದ 416 ತಪಾಸಣೆಗಳನ್ನು ಕೈಗೊಂಡು 27 ಮಕ್ಕಳನ್ನು ಪತ್ತೆ ಹಚ್ಚಲಾಗಿದ್ದು ಈ ಪೈಕಿ ಇಬ್ಬರು ಬಾಲಕಾರ್ಮಿಕರು ಹಾಗೂ 25 ಕಿಶೋರ ಕಾರ್ಮಿಕರು ಇರುವುದು ಕಂಡುಬಂದಿದೆ ಪತ್ತೆ ಹಚ್ಚಿದ ಮಕ್ಕಳನ್ನು ಮಕ್ಕಳ ಕಲ್ಯಾಣ ಸಮಿತಿಯ ಮೂಲಕ ಮುಖ್ಯವಾಹಿನಿ ಶಾಲೆಗೆ ಸೇರಿಸಿ ಪುನರ್ವಸತಿ ವ್ಯವಸ್ಥೆ ಮಾಡಲಾಗಿರುತ್ತದೆ 2026-27ನೇ ಸಾಲಿನ ಮುಂಗಾರು ಹಂಗಾಮಿನ ಕೃಷಿ ಚಟುವಟಿಕೆಗಳು ಜಿಲ್ಲೆಯಲ್ಲಿ ಈಗಾಗಲೇ ಆರಂಭವಾಗಿದ್ದು ಮಳೆಯ ಕೊರತೆಯ ಕಾರಣದಿಂದಾಗಿ ಕೃಷಿ ಚಟುವಟಿಕೆಗಳಿಗೆ ತೀರಾ ಹಿನ್ನಡೆಯಾಗಿದೆ ನಿರೀಕ್ಷಿತ ಮಟ್ಟದಲ್ಲಿ ಮಳೆಯಾಗದ ಕಾರಣ ಜಿಲ್ಲೆಯ ಎಲ್ಲಾ ತಾಲೂಕುಗಳ ರೈತರು ಕಂಗಾಲಾಗಿದ್ದಾರೆ ಜಿಲ್ಲೆಯಲ್ಲಿ ರಾಗಿ ಮುಸುಕಿನ ಜೋಳ ನೆಲಗಡಲೆ ತೊಗರಿ ಮತ್ತು ಅಲಸಂದಿ ಪ್ರಮುಖ ಬೆಳೆಗಳಾಗಿದ್ದು ಈ ವರ್ಷದ ಮುಂಗಾರು ಹಂಗಾಮಿಗೆ 126,854 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಗುರಿ ಹೊಂದಲಾಗಿದೆ ಮೇ ತಿಂಗಳ ಅಂತ್ಯದಿಂದ ಇಲ್ಲಿಯವರೆಗೆ ಕಳೆದ ವರ್ಷ ಶೇಕಡ 8.9ರಷ್ಟು ಬಿತ್ತನೆ ಗುರಿ ಸಾಧನೆಯಾಗಿತ್ತು ಆದರೆ ಈ ವರ್ಷ ಮಳೆಯ ತೀವ್ರ ಕೊರತೆಯಿಂದಾಗಿ ಶೇಕಡ 3.1ರಷ್ಟು ಬಿತ್ತನೆಯಾಗಿರುವುದು ರೈತರಲ್ಲಿ ತೀವ್ರ ಆತಂಕ ಮೂಡಿಸುವಂತಾಗಿದೆ ಮಹಿಳೆಯರಲ್ಲಿ ಹೆಚ್ಚುತ್ತಿರುವ ಗರ್ಭಕಂಠ ಕ್ಯಾನ್ಸರ್ ಅನ್ನು ತಡೆಗಟ್ಟಲು ಕೇಂದ್ರ ಸರ್ಕಾರವು ರಾಜ್ಯ ಸರ್ಕಾರಗಳ ಸಹಯೋಗದೊಂದಿಗೆ ಗರ್ಭಕಂಠ ಕ್ಯಾನ್ಸರ್ ವಿರುದ್ದ

0: ಲಸಿಕೆಯನ್ನು 14 ರಿಂದ 15 ವರ್ಷದೊಳಗಿನ ಹೆಣ್ಣು ಮಕ್ಕಳಿಗೆ ಉಚಿತವಾಗಿ ನೀಡುವ ಮಹತ್ವದ ಕಾರ್ಯಕ್ರಮಕ್ಕೆ ಇತ್ತೀಚೆಗಷ್ಟೇ ಚಾಲನೆ ನೀಡಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿಯೂ ನಿಗದಿತ ವಯಸ್ಸಿನ ಹೆಣ್ಣು ಮಕ್ಕಳಿಗೆ ಎಚ್ಪಿವಿ ಲಸಿಕೆಯನ್ನು ಉಚಿತವಾಗಿ ನೀಡುವ ಪ್ರಕ್ರಿಯೆ ಆರಂಭವಾಗಿ ಪ್ರಗತಿಯಲ್ಲಿದೆ. ಎಚ್ಪಿವಿ ಲಸಿಕೆ ಕುರಿತು ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿ ಹೆಚ್ಚಿನ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಎಸ್ಎಸ್ ಮಹೇಶ್ ಕುಮಾರ್ ತಿಳಿಸಿದ್ದಾರೆ. ಈ ಬಾರಿ ಜಿಲ್ಲೆಯಲ್ಲಿ ಮಳೆ ತೀವ್ರ ಕೊರತೆಯಾಗುವ ಸಾಧ್ಯತೆಗಳಿರುವುದರಿಂದ ಕೃಷಿ ಚಟುವಟಿಕೆಗಳ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುವ ಸಾಧ್ಯತೆ ಇರುವ ಕಾರಣ ಬೆಳೆ ವಿಮೆ ನೋಂದಣಿಗೆ ಹೆಚ್ಚಿನ ಆದ್ಯತೆ ನೀಡಲು ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನು ಜಿಲ್ಲಾಧಿಕಾರಿ ಜಿ ಪ್ರಭು ನೀಡಿದ್ದು, ಈ ವರ್ಷದಲ್ಲಿ 80,000 ರೈತರನ್ನು ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯಡಿ ನೋಂದಾಯಿಸುವ ಗುರಿ ನೀಡಿದ್ದಾರೆ. ಬ್ಯಾಂಕ್ ಅಧಿಕಾರಿಗಳು ಬ್ಯಾಂಕಿಗೆ ಸಾಲ ಸೌಲಭ್ಯಕ್ಕಾಗಿ ಮತ್ತು ಸಾಲ ಮರುಪಾವತಿ ಮಾಡಲು ಬರುವ ರೈತರಿಗೆ ಬೆಳೆ ವಿಮೆ ಕುರಿತು ಅರಿವು ಮೂಡಿಸಿ ನೋಂದಾಯಿಸಲು ಮುಂದಾಗಬೇಕೆಂದು ಜಿಲ್ಲಾಧಿಕಾರಿಗಳು ನಿರ್ದೇಶನ ನೀಡಿದ್ದಾರೆ. ಜಿಲ್ಲೆಗೆ ತೋಟಗಾರಿಕಾ ಬೆಳೆಗಳಾದ ಮಾವು, ದ್ರಾಕ್ಷಿ, ದಾಳಿಂಬೆಗೆ ಬೆಳೆ ವಿಮೆ ಮಾಡಿಸಿಕೊಳ್ಳಲು ಅವಕಾಶ ನೀಡಲಾಗಿದೆ. ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕು ಜಂಗಮಕೋಟೆ ಹೋಬಳಿಯ 13 ಹಳ್ಳಿಗಳಿಗೆ ಸೇರಿದ 2,823 ಎಕರೆ ಕೃಷಿ ಭೂಮಿಯನ್ನು ಕೈಗಾರಿಕಾ ಉದ್ದೇಶಕ್ಕಾಗಿ ಭೂಸ್ವಾಧೀನ ಮಾಡಿಕೊಳ್ಳುವ ಸರ್ಕಾರದ ಕ್ರಮವನ್ನು ವಿರೋಧಿಸಿ ರೈತರು ಜಿಲ್ಲಾಡಳಿತ ಭವನದ ಮುಂದೆ ಮಾರ್ಚ್ 16 ರಿಂದ ಅನಿರ್ದಿಷ್ಟಾವಧಿ ಧರಣಿ ನಡೆಸುತ್ತಿದ್ದು, ಧರಣಿ ಇಂದು 123ನೇ ದಿನಕ್ಕೆ ಕಾಲಿಟ್ಟಿದೆ. ಯಾವುದೇ ಕಾರಣಕ್ಕೂ ಫಲವತ್ತಾದ ಕೃಷಿ ಭೂಮಿಯನ್ನು ಕೈಗಾರಿಕೆಗಳಿಗೆ ಬಿಟ್ಟುಕೊಡುವ ಪ್ರಶ್ನೆಯೇ ಇಲ್ಲ. ಉದ್ದೇಶಿತ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಸರ್ಕಾರ ಕೈಬಿಡಬೇಕು, ಅಲ್ಲಿಯವರೆಗೂ ಹೋರಾಟ ನಿಲ್ಲುವುದಿಲ್ಲ ಎಂದು ರೈತರು ಪಟ್ಟು ಹಿಡಿದಿದ್ದಾರೆ. ಇತ್ತೀಚೆಗೆ ಜಿಲ್ಲೆಯ ಬಾಗೇಪಲ್ಲಿಯಲ್ಲಿ ಅಕ್ರಮವಾಗಿ ನೆಲೆಸಿದ್ದ ಇಬ್ಬರು ಪಾಕಿಸ್ತಾನಿ ಪ್ರಜೆಗಳನ್ನು ಜಿಲ್ಲಾ ಪೊಲೀಸ್ ಇಲಾಖೆ ಬಂಧಿಸಿ ಕ್ರಮ ಕೈಗೊಂಡಿದೆ. ಪಾಕಿಸ್ತಾನದ ಪ್ರಜೆಗಳಾದ ಫರ್ನಾಜ್ ಮತ್ತು ಅವರ ಪುತ್ರ ಮೊಹಮ್ಮದ್ ಫರ್ದೀನ್ ಅವರು ಪಡಿತರ ಚೀಟಿ ಮತ್ತು ಮತದಾರರ ಗುರುತಿನ ಚೀಟಿಯನ್ನು ಪಡೆದು ಅಕ್ರಮವಾಗಿ ನೆಲೆಸಿರುವುದು ಬೆಳಕಿಗೆ ಬಂದಿತ್ತು. ಜುಲೈ 11ರಂದು ಜಿಲ್ಲೆಯ ವಿವಿಧ ಹಂತದ ನ್ಯಾಯಾಲಯಗಳಲ್ಲಿ ರಾಷ್ಟೀಯ ಲೋಕ ಅದಾಲತ್ ನಡೆಸಲಾಯಿತು. ಜಿಲ್ಲೆಯಲ್ಲಿ ಬಾಕಿ ಇದ್ದ 54,292 ಪ್ರಕರಣಗಳ ಪೈಕಿ ಅದಾಲತ್ನಲ್ಲಿ ರಾಜಿ ಪಂಚಾಯಿತಿ ಮೂಲಕ ಇತ್ಯರ್ಥಪಡಿಸಲು 10,731 ಪ್ರಕರಣಗಳನ್ನು ಗುರುತಿಸಿ, ಈ ಪೈಕಿ 8,096 ಪ್ರಕರಣಗಳನ್ನು ಇತ್ಯರ್ಥಪಡಿಸಿ ಒಟ್ಟು 16 ಕೋಟಿ ರೂಪಾಯಿಗಳ ಮೊತ್ತದ ಪ್ರಕರಣಗಳನ್ನು ಬಗೆಹರಿಸಲಾಗಿದೆ. ಇದುವರೆಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ವಾರ್ತಾಪತ್ರ ಕೇಳಿದಿರಿ. ಬರೆದವರು ಎನ್ ಚಂದ್ರಶೇಖರ್, ಓದಿದವರು ಸಹನ. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಆಕಾಶವಾಣಿ ಬೆಂಗಳೂರು.
2: ಆಕಾಶವಾಣಿ ಮಡಿಕೇರಿ.
3: ಮಡಿಕೇರಿ ಕೈಗಾರಿಕಾ ಬಡಾವಣೆಯಲ್ಲಿ ಶುಭಾರಂಭಗೊಂಡಿದೆ ಅನ್ನಕ್ಷೇತ್ರ ಮೆಸ್. ವೆಜ್ ಅಂಡ್ ನಾನ್ ವೆಜ್ ಮನೆ ಊಟ ಬಾಳೆಲೆಯಲ್ಲಿ ಸವಿಯಿರಿ. ಫಿಶ್, ಚಿಕನ್, ಮಟನ್ ಊಟ ಲಭ್ಯ. ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ ವಿವಿಧ ತಿಂಡಿ ತಿನಿಸುಗಳನ್ನು ಸವಿಯಲು ಬನ್ನಿ ಅನ್ನಕ್ಷೇತ್ರ ಮೆಸ್, ಪ್ರಶಾಂತ್ ವುಡ್ವರ್ಕ್ಸ್ ಮುಂಭಾಗ, ಮಡಿಕೇರಿ.
4: ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್ ಇರಿಟಿಯಾ ಸುನಿತಾ ಫರ್ನಿಚರ್ನಲ್ಲಿ ಎಲ್ಲಾ ಫರ್ನಿಚರ್ಗಳ ಮೇಲೆ ಅಚ್ಚರಿ ಉಳಿಸುವ ಅತಿ ಕಡಿಮೆ ಬೆಲೆ. ಪ್ರೀಮಿಯಂ ಫರ್ನಿಚರ್ಗಳ ಸ್ಪೆಷಲ್ ಕಲೆಕ್ಷನ್ಸ್, ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ ಫೆಸಿಲಿಟಿ. ಸುನಿತಾ ಫರ್ನಿಚರ್, ಉಲಿಯಿಲ್, ಇರಿಟಿ ಹಾಗೂ ತವಕ್ಕರ, ಕಣ್ಣೂರ್.
5: ನಮ್ಮ ಜೊತೆ ಇದ್ದಾರೆ ಮಣಿಪಾಲ್ ಹಾಸ್ಪಿಟಲ್ಸ್ ನ ಕನ್ಸಲ್ಟೆಂಟ್ ನೆಫ್ರಾಲಜಿಸ್ಟ್ ಆಗಿರುವಂತಹ ಡಾಕ್ಟರ್ ವಿಪಿನ್ ಕಾವೇರಪ್ಪ ಅವರು. ಡಾಕ್ಟರ್, ಈ ಆರ್ಗನ್ ಡೊನೇಷನ್ ಬಗ್ಗೆ ಜಾಗೃತಿ ಮೂಡಿಸೋದು ಎಷ್ಟು ಇಂಪಾರ್ಟೆಂಟ್ ಆಗಿದೆ?
6: ವೆರಿ ಇಂಪಾರ್ಟೆಂಟ್ ಐ ವುಡ್ ಸೇ, ಬಿಕಾಸ್ ದೇರ್ ಇಸ್ ಅ ಸಿಗ್ನಿಫಿಕೆಂಟ್ ಮಿಸ್ ಮ್ಯಾಚ್ ಬಿಟ್ವೀನ್ ದ ಡೋನರ್ ಪೂಲ್, ಯಾರು ಕಿಡ್ನಿ ಕೊಡ್ಲಿಕ್ಕೆ ಬಯಸ್ತಾರೆ ಅವ್ರದ್ದು ಪೂಲ್, ಅಂಡ್ ದ ರಿಸಿಪಿಯಂಟ್ ಪೂಲ್, ಯಾರಿಗೆ ಕಿಡ್ನಿ ಬೇಕು ಅವ್ರ ಪೂಲ್. ದ ಡಿಸ್ಕ್ರಿಪೆನ್ಸಿ ಇಸ್ ಸೋ ಮಚ್. ಕಿಡ್ನಿ ಬೇಕಾದವರು ಲಕ್ಷಗಟ್ಟಲೆ ಇದ್ದಾರೆ, ಬಟ್ ಕೊಡುವಂತವರು ಬೇರೆ 1,000 ಮೇ ಬಿ 10,000 to 15,000. ಸೊ ಈ ಲಿಸ್ಟ್ ಎವ್ರಿ ಇಯರ್ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಸೊ ಅವೇರ್ನೆಸ್ ಮೂಡಿಸೋದು ನಮ್ಮ ಕರ್ತವ್ಯ, ಸೊ ದಟ್ ವಿ ಹ್ಯಾವ್ ಮೋರ್ ಡೋನರ್ಸ್ ಕಮಿಂಗ್ ಇನ್ ಟು ದ ಪಿಕ್ಚರ್, ಅಂಡ್ ದ ಶಾರ್ಟೇಜ್ ಆಫ್ ಆರ್ಗನ್ ಏನಿದೆ ಎಷ್ಟು ಬೇಗ ಅದು ಸ್ಯಾಟಿಸ್ಫೈ ಆಗುತ್ತೆ ಅಷ್ಟು ಒಳ್ಳೇದು. ಸೊ ನೀವು ಡೊನೇಟ್ ಮಾಡಿದ್ರೆ ಬೇಸಿಕಲಿ ಯು ಆರ್ ಸೇವಿಂಗ್ ಅ ಲೈಫ್.
7: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್. ಲೈಫ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸೀಸ್ ಕಾಲ್ 0821-255-000. ಸೇವ್ ದ ನಂಬರ್, ಸೇವ್ ಲೈವ್ಸ್.
2: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:37 ಆಗಲಿದೆ. ಮುಂದಿನ ಕಾರ್ಯಕ್ರಮ ಇದೀಗ

0: ಕೇಳಿದ್ರೆ ಇದೇ ಶುಕ್ರವಾರ ಜುಲೈ 17ರಂದು ಸಾಯಂಕಾಲ 6:30 ರಾಜ್ಯ ಕೃಷಿ ಇಲಾಖೆಯ ಪ್ರಾಯೋಜಿತ ಹಲೋ ಕೃಷಿ ರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ವಿಷಯ ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ರೂಪಾ ಎಲ್ ಜಂಟಿ ಕೃಷಿ ನಿರ್ದೇಶಕರು, ಕರ್ನಾಟಕ ರಾಜ್ಯ ಬೀಜ ನಿಗಮ ಬೆಂಗಳೂರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237 4 7 7 2 2 3 0 4 8 8 2 2 3 0 4 9 9. STD ಕೋಡ್ 0 8 0. ಕೇಳಿ, ಇದೇ ಶುಕ್ರವಾರ ಜುಲೈ 17ರಂದು ಸಾಯಂಕಾಲ 6:30 ಹಲೋ ಕೃಷಿ ರಂಗ, ವಿಷಯ ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ.
1: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿ ರಂಗ ನೇರ ಫೋನಿಂಗ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ. ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
2: ಬಾರಿಸು ಕನ್ನಡ ಟಿಂಬಿಮ್ಮವ, ಓ ಕರ್ನಾಟಕ ಹೃದಯ ಶಿವ.
3: ಕನ್ನಡದ ಉತ್ಸವ ಅದು ಒಂದು ದಿನದ ಉತ್ಸವವಲ್ಲ, ಅದು ನಿತ್ಯೋತ್ಸವ.
1: ಕನ್ನಡ ಕನ್ನಡಿಗ, ಈ ಬಾಂಧವ್ಯಕ್ಕೆ ನಿಲುಗಡೆ ಇಲ್ಲ. ಭಾಷಾ ಬಾಂಧವ್ಯವನ್ನು ನಮ್ಮ ಚಿತ್ತ ಭಿತ್ತಿಯಲ್ಲಿ ಜಾಗೃತಗೊಳಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆ ನಾರಾಯಣ ಕುಮಾರ್ ರಾಯಪಾಗಿ. ಮುಖ್ಯಾಂಶಗಳು. ರಾಜ್ಯದಲ್ಲಿ ಬರ ಹಿನ್ನೆಲೆ ಎನ್ಡಿಆರ್ಎಫ್ ಹಣ ಶೀಘ್ರ ಬಿಡುಗಡೆ ಕೋರಿ ಕೇಂದ್ರಕ್ಕೆ ರಾಜ್ಯ ಸರ್ಕಾರ ಪತ್ರ. ದೇವಸ್ಥಾನಗಳ ಹುಂಡಿ ಮೇಲೆ ನಿಗಾ ವಹಿಸಲು ಕೇಂದ್ರ ಕಚೇರಿಯಲ್ಲಿ ನಿಯಂತ್ರಣ ಕೊಠಡಿ ತೆರೆಯಲು ಸರ್ಕಾರ ನಿರ್ಧಾರ. ಎಚ್ಎಂಟಿಗೆ ನೀಡಿರುವ ಜಮೀನನ್ನು ಅನ್ಯ ಉದ್ದೇಶಕ್ಕೆ ಬಳಸುವಂತಿಲ್ಲ, ಸಚಿವ ಈಶ್ವರ್ ಖಂಡ್ರೆ ಸ್ಪಷ್ಟನೆ. ಬಾದಾಮಿ, ಕೊಪ್ಪಳ, ಅಣ್ಣಾವರ, ಬಂಟ್ವಾಳ ರೈಲು ನಿಲ್ದಾಣಗಳನ್ನು ನಾಳೆ ವರ್ಚುವಲ್ ಮೂಲಕ ಉದ್ಘಾಟಿಸಲಿರುವ ಪ್ರಧಾನಿ. ಮಂಡ್ಯ ಜಿಲ್ಲೆಯ ರೈತರ ಬೇಡಿಕೆಗೆ ಸ್ಪಂದಿಸಿದ ರಾಜ್ಯ ಸರ್ಕಾರ. ಕೆಆರ್ಎಸ್ ಜಲಾಶಯದಿಂದ ಕುಡಿಯಲು ನೀರು ಬಿಡುಗಡೆ. ರಾಜ್ಯವು ತೀವ್ರ ಮಳೆಯ ಕೊರತೆ, ಕುಡಿಯುವ ನೀರಿನ ಬಿಕ್ಕಟ್ಟು ಹಾಗೂ ಕೃಷಿ ಮತ್ತು ಗ್ರಾಮೀಣ ಜೀವನೋಪಾಯದ ಮೇಲೆ ಗಂಭೀರ ಪರಿಣಾಮಗಳನ್ನು ಎದುರಿಸುತ್ತಿರುವ ಹಿನ್ನೆಲೆಯಲ್ಲಿ ವಿಶೇಷ ನೆರವು ಕೋರಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಪ್ರಧಾನಿ ನರೇಂದ್ರ ಮೋದಿ, ಗೃಹ ಸಚಿವ ಅಮಿತ್ ಶಾ ಹಾಗೂ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಪ್ರತ್ಯೇಕವಾಗಿ ಪತ್ರ ಬರೆದಿದ್ದಾರೆ. ಪತ್ರದಲ್ಲಿ ರಾಜ್ಯದಲ್ಲಿ ಜೂನ್ ಹಾಗೂ ಜುಲೈ ತಿಂಗಳಲ್ಲಿ ಮಳೆ ಕೊರತೆ ಉಂಟಾಗಿ ಬರದ ವಾತಾವರಣ ನಿರ್ಮಾಣವಾಗಿದ್ದು ಕೇಂದ್ರ ಸರ್ಕಾರ ಕೂಡಲೇ ಎನ್ಡಿಆರ್ಎಫ್ ಹಣ ಬಿಡುಗಡೆ ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ. ಬೆಳೆ ನಷ್ಟ, ಕುಡಿಯುವ ನೀರಿನ ಸಮಸ್ಯೆಗೆ ಪರಿಹಾರ ಕಲ್ಪಿಸಿ ಜನರು ಗುಳೆ ಹೋಗುವುದನ್ನು ತಪ್ಪಿಸಿ ಅವರಿಗೆ ಉದ್ಯೋಗ ನೀಡಬೇಕು ಎಂದು ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ದೇವಸ್ಥಾನಗಳನ್ನು ಸಂಪೂರ್ಣವಾಗಿ ಸಿಸಿಟಿವಿ ಮೂಲಕ ನಿಗಾ ವಹಿಸಲು ನಿಯಂತ್ರಣ ಕೊಠಡಿ ತೆರೆಯಲಾಗುವುದು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಮುಜರಾಯಿ ಇಲಾಖೆಗೆ ಸೇರಿದ 39,000 ದೇವಸ್ಥಾನಗಳು ಇದ್ದು ಎ ವರ್ಗದ ದೇವಸ್ಥಾನಗಳಿಗೆ ಸಾಕಷ್ಟು ಹಣ ಬರುತ್ತಿದೆ. ಈ ನಿಟ್ಟನಲ್ಲಿ ಪ್ರತಿಯೊಂದು ಹುಂಡಿ ಮೇಲೆ ನಿಗಾ ವಹಿಸಲು ಸಿಸಿಟಿವಿ ಅಳವಡಿಸಿ ಕೇಂದ್ರ ಕಚೇರಿಯಿಂದ ನಿಗಾ ವಹಿಸುವ ಕುರಿತಂತೆ ಕ್ರಮ ವಹಿಸಲಾಗುವುದು ಎಂದು ಹೇಳಿದ್ದಾರೆ. ದೇವಸ್ಥಾನಗಳಲ್ಲಿ ಕಾಣಿಕೆ ಹುಂಡಿ ಕಳ್ಳತನ ಮತ್ತು ಲೆಕ್ಕಪತ್ರ ನಿರ್ವಹಣೆಯಲ್ಲಿ ಆಗುತ್ತಿರುವ ದುರುಪಯೋಗ ತಡೆಗಟ್ಟಲು ಈ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಯಾವುದೇ ಕಾರಣಕ್ಕೂ ದೇವಸ್ಥಾನಗಳ ಹಣ ಅನ್ಯ

0: ಉದ್ದೇಶಕ್ಕೆ ಬಳಸುವುದಿಲ್ಲ. ಶೇಕಡ 10ರಷ್ಟು ಹಣವನ್ನು ಮಾತ್ರ ಸಿ ವರ್ಗದ ದೇವಸ್ಥಾನಗಳ ಅಭಿವೃದ್ಧಿಗೆ ಬಳಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಎಚ್ಎಂಟಿಗೆ ನೀಡಿರುವ ಜಮೀನನ್ನು ಅನ್ಯ ಉದ್ದೇಶಕ್ಕೆ ಬಳಸಿದರೆ ಮರು ವಶಪಡಿಸಿಕೊಳ್ಳುವ ಬಗ್ಗೆ ರಾಜ್ಯ ಸರ್ಕಾರ ಷರತ್ತು ಹಾಕಿದೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಬಗ್ಗೆ 1961 ಸೆಪ್ಟೆಂಬರ್ 28ರ ಮೈಸೂರು ಗೆಜೆಟ್ನಲ್ಲಿ ಸ್ಪಷ್ಟ ಉಲ್ಲೇಖವಿದೆ ಎಂದು ರಾಜ್ಯಪತ್ರದ ಪ್ರತಿ ಪ್ರದರ್ಶಿಸಿದರು. 1913ರ ಭಾರತೀಯ ಕಂಪನಿಗಳ ಕಾಯ್ದೆ ಅಡಿ ನೋಂದಣಿಯಾದ ಎಚ್ಎಂಟಿಗೆ ಅಂದಿನ ಮೈಸೂರು ರಾಜ್ಯ ಸರ್ಕಾರ ಜಾಲಹಳ್ಳಿ ಪೇಣ್ಯ ಹಾಗೂ ಮ್ಯಾಕಲ ಚನ್ನೇನಹಳ್ಳಿಯಲ್ಲಿ ಭೂ ಸ್ವಾಧೀನ ಮಾಡಿ ಹಸ್ತಾಂತರಿಸುವಾಗ ಒಪ್ಪಂದವಾಗಿದ್ದು, ಎಚ್ಎಂಟಿ ಕೈಗಾರಿಕಾ ಉದ್ದೇಶಕ್ಕೆ ಮಾತ್ರವೇ ಈ ಭೂಮಿ ಬಳಸಬೇಕು ಎಂದು ತಿಳಿಸಿದೆ. ಷರತ್ತು ಉಲ್ಲಂಘಿಸಿದರೆ ಮರಳಿ ಭೂಮಿಯನ್ನು ಸರ್ಕಾರ ವಶಕ್ಕೆ ಪಡೆಯಬಹುದು ಎಂದು ಉಲ್ಲೇಖಿಸಲಾಗಿದೆ. ಪಟ್ಟಾಭೂಮಿಗೆ ಈ ಷರತ್ತು ಇರುವಾಗ ಅರಣ್ಯ ಭೂಮಿಗೆ ಇರುವುದಿಲ್ಲವೇ ಎಂದು ಪ್ರಶ್ನಿಸಿದ್ದಾರೆ. ರಾಜ್ಯದ 7 ಕೋಟಿ ಜನರ ಆಸ್ತಿಯಾದ ಈ ಬೆಲೆಬಾಳುವ ಪ್ರದೇಶವನ್ನು ಬೆಂಗಳೂರು ಉತ್ತರದ ನಿವಾಸಿಗಳಿಗೆ ಉತ್ತಮ ಶ್ವಾಸತಾಣವಾಗಿ ಉಳಿಸಬೇಕು ಹಾಗೂ ಭೂಮಿಯನ್ನು ಸರ್ಕಾರಕ್ಕೆ ಹಿಂತಿರುಗಿಸಬೇಕು ಎಂದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರನ್ನು ಒತ್ತಾಯಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಾಜ್ಯದಲ್ಲಿ ಅಮೃತ್ ಭಾರತ್ ನಿಲ್ದಾಣ ಯೋಜನೆಯಡಿ ನವೀಕರಣಗೊಂಡಿರುವ 4 ರೈಲು ನಿಲ್ದಾಣಗಳನ್ನು ನಾಳೆ ವರ್ಚುವಲ್ ಮೂಲಕ ಉದ್ಘಾಟಿಸಲಿದ್ದಾರೆ. ಬಾಗಲಕೋಟೆಯ ಬಾದಾಮಿ, ಕೊಪ್ಪಳ, ಅಳ್ನಾವರ, ಬಂಟ್ವಾಳ ನಿಲ್ದಾಣ ಲೋಕಾರ್ಪಣೆಗೊಳಿಸಲಿದ್ದಾರೆ. ಧಾರವಾಡದ ಅಳ್ನಾವರ ರೈಲು ನಿಲ್ದಾಣದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಭಾಗವಹಿಸಲಿದ್ದಾರೆ. ಬಾದಾಮಿ ರೈಲು ನಿಲ್ದಾಣ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಕೇಂದ್ರ ರೈಲ್ವೆ ರಾಜ್ಯ ಖಾತೆ ಸಚಿವ ವಿ ಸೋಮಣ್, ಸಂಸದರು ಹಾಗೂ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ. ಈ ನಿಲ್ದಾಣಗಳನ್ನು ಅತ್ಯಾಧುನಿಕ ಸೌಲಭ್ಯಗಳು, ಸುಧಾರಿತ ಪ್ರಯಾಣಿಕರ ವಸತಿ ಗೃಹಗಳು ಹಾಗೂ ಸುಂದರವಾದ ವಿನ್ಯಾಸಗಳೊಂದಿಗೆ ಅಭಿವೃದ್ಧಿಪಡಿಸಲಾಗಿದೆ. ಸಚಿವ ಸಂಪುಟ ವಿಸ್ತರಣೆ ಕುರಿತಂತೆ ನವದೆಹಲಿಯಲ್ಲಿ ಇಂದು ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ನಿವಾಸದಲ್ಲಿ ಸಭೆ ನಡೆಯಿತು. ಸಭೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ರಾಜ್ಯ ಉಸ್ತುವಾರಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಭಾಗವಹಿಸಿದ್ದರು. ಇದಕ್ಕೂ ಮೊದಲು ದೆಹಲಿಯ ಸುರ್ಜೇವಾಲಾ ನಿವಾಸದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ವರಿಷ್ಠರ ಜೊತೆಗೆ ಮಹತ್ವದ ಮಾತುಕತೆ ನಡೆಸಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನವದೆಹಲಿಯಲ್ಲಿ ಸುರ್ಜೇವಾಲಾ ಅವರೊಂದಿಗೆ ಪ್ರತ್ಯೇಕ ಚರ್ಚೆ ನಡೆಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಂಡ್ಯ ಜಿಲ್ಲೆಯ ರೈತರ ಬೇಡಿಕೆಗೆ ರಾಜ್ಯ ಸರ್ಕಾರ ಸ್ಪಂದಿಸಿದ್ದು, ಇಂದು KRS ಜಲಾಶಯದಿಂದ ಕುಡಿಯಲು ಹಾಗೂ ಜಿಲ್ಲೆಯ ಕೆರೆ ಮತ್ತು ನಾಲೆಗಳಿಗೆ ನೀರು ಬಿಡುಗಡೆ ಮಾಡಲಾಗಿದೆ. ರಾಜ್ಯ ಸರ್ಕಾರ ಹಾಗೂ ನೀರಾವರಿ ಸಚಿವ ರಾಮಲಿಂಗಾರೆಡ್ಡಿ ಜಿಲ್ಲಾಡಳಿತ ಮತ್ತು ಕಾವೇರಿ ನೀರಾವರಿ ನಿಗಮಕ್ಕೆ ನೀರು ಬಿಡುವಂತೆ ಸೂಚನೆ ನೀಡಿದ ಹಿನ್ನೆಲೆಯಲ್ಲಿ ನಾಲೆಗಳಿಗೆ ನೀರು ಬಿಡಲಾಗಿದೆ ಎಂದು ಮಂಡ್ಯ ಶಾಸಕ ರವಿಕುಮಾರ್ ಗೌಡ ತಿಳಿಸಿದ್ದಾರೆ. ನಿನ್ನೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಕುಡಿಯಲು ಮಾತ್ರ ನೀರು ಬಳಕೆ ಮಾಡಿ ಎಂದು ಸೂಚಿಸಿತ್ತು. ಅದರಂತೆ ಮಂಡ್ಯ, ಬೆಂಗಳೂರು, ಮೈಸೂರು, ಬೆಂಗಳೂರು ದಕ್ಷಿಣ ಜಿಲ್ಲೆಗಳು ಕುಡಿಯುವ ನೀರನ್ನು ಬಳಸಿಕೊಳ್ಳಬಹುದಾಗಿದ್ದು, ಕೃಷಿಗೆ ನೀರು ಬಳಸಿಕೊಳ್ಳದಂತೆ ಮನವಿ ಮಾಡಲಾಗಿದೆ. ರಾಜ್ಯ ಮತ್ತು ರಾಷ್ಟಮಟ್ಟದ ಕ್ರೀಡಾಕೂಟಗಳಲ್ಲಿ ಭಾಗವಹಿಸುವ ವಿದ್ಯಾರ್ಥಿಗಳಿಗೆ ಶೇಕಡ 15ರಷ್ಟು ಹಾಜರಾತಿಯಲ್ಲಿ ವಿನಾಯಿತಿ ನೀಡಲಾಗುವುದು ಎಂದು ಕ್ರೀಡಾ ಸಚಿವ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಅಂತಾರಾಷ್ಟೀಯ ಮಟ್ಟದ ಕ್ರೀಡಾಕೂಟಗಳಲ್ಲಿ ಪಾಲ್ಗೊಳ್ಳುವ ಕ್ರೀಡಾಪಟುಗಳಿಗೆ ಶೇಕಡ 25ರಷ್ಟು ಹಾಜರಾತಿ ವಿನಾಯಿತಿ ನೀಡಲಾಗುವುದು. ಈ ಕುರಿತಂತೆ ಈಗಾಗಲೇ ಸರ್ಕಾರ ಆದೇಶ ಹೊರಡಿಸಿದೆ ಎಂದು ಹೇಳಿದ್ದಾರೆ. ವಿದ್ಯಾರ್ಥಿಗಳ ಹಾಜರಾತಿ ಶೇಕಡ 50ರಷ್ಟು ಇದ್ದರೂ ಪರೀಕ್ಷೆ ಬರೆಯಲು ಅವಕಾಶ ನೀಡುವಂತೆ ಸೂಚಿಸಿದ್ದಾರೆ. 72,000 ಹುದ್ದೆಗಳ ನೇಮಕಾತಿಯಲ್ಲಿ ಶೇಕಡ 2ರಷ್ಟು ಕ್ರೀಡಾ ಮೀಸಲಾತಿ ನೀಡಲಾಗುತ್ತಿದ್ದು, 2,000 ಹುದ್ದೆಗಳು ಕ್ರೀಡಾಪಟುಗಳಿಗೆ ಲಭ್ಯವಾಗಲಿವೆ. ಕಾಮನ್ವೆಲ್ತ್, ಏಷ್ಯನ್ ಗೇಮ್ಸ್, ಏಷ್ಯನ್ ಪ್ಯಾರಾ ಗೇಮ್ಸ್ಗಳಲ್ಲಿ ರಾಜ್ಯವನ್ನು ಪ್ರತಿನಿಧಿಸುವ ಕ್ರೀಡಾಪಟುಗಳಿಗೆ 5 ಲಕ್ಷ ರೂಪಾಯಿ ವಿಶೇಷ ಪ್ರೋತ್ಸಾಹ ಧನ ನೀಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಉಪ್ಪಿನಂಗಡಿಯಲ್ಲಿ ನಕಲಿ ನೋಟು ತಯಾರಿ ಮಾಡುತ್ತಿದ್ದ 7 ಮಂದಿಯನ್ನು ಬಂಧಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ಅಧೀಕ್ಷಕ ಡಾ ಅರುಣ್ಕುಮಾರ್ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಂಧಿತರಿಂದ ಪ್ರಿಂಟ್ ಮಾಡಿ ಇಟ್ಟಿದ್ದ ನಕಲಿ ನೋಟು

0: ಮತ್ತು ನೋಟು ತಯಾರಿಗೆ ಬಳಸಿದ ಮೆಷಿನ್ ಸೇರಿದಂತೆ ಹಲವು ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಹೇಳಿದ್ದಾರೆ. ಆರೋಪಿಗಳು ಕಳೆದ ಒಂದು ತಿಂಗಳ ಹಿಂದೆ ಬಾಡಿಗೆ ಮನೆ ಪಡೆದುಕೊಂಡು ನಕಲಿ ನೋಟು ತಯಾರಿಯಲ್ಲಿ ನಿರತವಾಗಿರುವುದು ಪ್ರಾಥಮಿಕ ತನಿಖೆಯಿಂದ ತಿಳಿದು ಬಂದಿದೆ. ಆರೋಪಿಗಳನ್ನು ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿದೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಜಿಪಿಎ ವ್ಯಾಪ್ತಿಯ 5 ನಗರ ಪಾಲಿಕೆಗಳಲ್ಲಿ ಇರುವ ಆರ್ಟೀರಿಯಲ್ ಹಾಗೂ ಸಬ್ ಆರ್ಟೀರಿಯಲ್ ರಸ್ತೆಗಳ ಸಮೀಕ್ಷೆಯನ್ನು ಡ್ಯಾಶ್ ಕ್ಯಾಮೆರಾಗಳ ಮೂಲಕ ನಡೆಸಿ ಕೂಡಲೇ ವರದಿ ಸಲ್ಲಿಸುವಂತೆ ಮುಖ್ಯ ಆಯುಕ್ತ ಮಹೇಶ್ವರರಾವ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಎಂಜಿನಿಯರ್ಗಳ ವಾಹನಗಳಿಗೆ ಡ್ಯಾಶ್ ಕ್ಯಾಮ್ಗಳನ್ನು ಅಳವಡಿಸಬೇಕು. ಅಳವಡಿಸಲಾಗಿರುವ ಡ್ಯಾಶ್ ಕ್ಯಾಮ್ಗಳ ಮೂಲಕ ಪ್ರತಿದಿನ ಬೆಳಗ್ಗೆ 7ರಿಂದ 9 ಗಂಟೆಯವರೆಗೆ ರಸ್ತೆ ಸಮೀಕ್ಷೆ ನಡೆಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಈ ಅವಧಿಯಲ್ಲಿ ವಾಹನಗಳ ಸಂಚಾರ ಕಡಿಮೆ ಇರುವುದರಿಂದ ಹೆಚ್ಚಿನ ರಸ್ತೆಗಳನ್ನು ಸಮೀಕ್ಷೆ ಮಾಡಲು ಅನುಕೂಲವಾಗಲಿದೆ ಎಂದು ತಿಳಿಸಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದ್ದು ಕ್ರಿಮಿನಲ್ಗಳಿಗೆ ಪೊಲೀಸರ ಹಾಗೂ ಕಾನೂನಿನ ಭಯವೇ ಇಲ್ಲದಂತಾಗಿದೆ ಎಂದು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಆರೋಪಿಸಿದ್ದಾರೆ. ಹಾವೇರಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಹದಗೆಡುತ್ತಿರುವ ಕಾನೂನು ಸುವ್ಯವಸ್ಥೆಗೆ ಸ್ಥಳೀಯ ಪೊಲೀಸರ ಭ್ರಷ್ಟಾಚಾರವೇ ಪ್ರಮುಖ ಕಾರಣ ಎಂದು ದೂರಿದ್ದಾರೆ. ರಾಜ್ಯದಲ್ಲಿ ಸುಮಾರು 350ಕ್ಕೂ ಹೆಚ್ಚು ಏತ ನೀರಾವರಿ ಯೋಜನೆಗಳು ಇದ್ದರೂ ನೀರಾವರಿ ಇಲಾಖೆ ಕಳೆದ 3 ವರ್ಷಗಳಿಂದ ಸಂಪೂರ್ಣವಾಗಿ ನಿಷ್ಕ್ರಿಯಗೊಂಡಿದೆ ಎಂದು ಸರ್ಕಾರದ ವಿರುದ್ದ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಮುಂದುವರೆದಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ 2026 ಪ್ರಕ್ರಿಯೆ ಚುರುಕಿನಿಂದ ಸಾಗಿದ್ದು, ಜಿಲ್ಲೆಯಲ್ಲಿ ಇದುವರೆಗೂ 684,736 ಗಣತಿ ನಮೂನೆಗಳನ್ನು ಗಣಕೀಕರಣಗೊಳಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಹಾಗೂ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ತಿಳಿಸಿದ್ದಾರೆ. ದಾವಣಗೆರೆ ಜಿಲ್ಲಾದ್ಯಂತ ಹಮ್ಮಿಕೊಳ್ಳಲಾಗಿದ್ದ ಮತದಾರರ ಪಟ್ಟಿ ಪರಿಶೀಲನೆಯ ಮನೆ ಮನೆ ಭೇಟಿ ಕಾರ್ಯಕ್ರಮದಲ್ಲಿ ಇದುವರೆಗೂ ಸ್ಥಳಾಂತರ, ಶಾಶ್ವತ ವಲಸೆ, ಮರಣ ಹಾಗೂ ದ್ವಿಪ್ರತಿ ಸೇರಿದಂತೆ ವಿವಿಧ ಕಾರಣಗಳಿಂದಾಗಿ 13,387 ಮತದಾರರನ್ನು ಪಟ್ಟಿಯಿಂದ ತೆಗೆದುಹಾಕುವ ಪ್ರಕ್ರಿಯೆ ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಜಿಎಂ ಗಂಗಾಧರಸ್ವಾಮಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಬರ ಹಿನ್ನೆಲೆ ಎನ್ಡಿಆರ್ಎಫ್ ಹಣ ಶೀಘ್ರ ಬಿಡುಗಡೆ ಕೋರಿ ಕೇಂದ್ರಕ್ಕೆ ರಾಜ್ಯ ಸರ್ಕಾರ ಪತ್ರ. ದೇವಸ್ಥಾನಗಳ ಹುಂಡಿ ಮೇಲೆ ನಿಗಾ ವಹಿಸಲು ಕೇಂದ್ರ ಕಚೇರಿಯಲ್ಲಿ ನಿಯಂತ್ರಣ ಕೊಠಡಿ ತೆರೆಯಲು ಸರ್ಕಾರ ನಿರ್ಧಾರ. ಎಚ್ಎಂಟಿಗೆ ನೀಡಿರುವ ಜಮೀನನ್ನು ಅನ್ಯ ಉದ್ದೇಶಕ್ಕೆ ಬಳಸುವಂತಿಲ್ಲ, ಸಚಿವ ಈಶ್ವರ್ ಖಂಡ್ರೆ ಸ್ಪಷ್ಟನೆ. ಬಾದಾಮಿ, ಕೊಪ್ಪಳ, ಅಳ್ನಾವರ, ಬಂಟ್ವಾಳ ರೈಲು ನಿಲ್ದಾಣಗಳನ್ನು ನಾಳೆ ವರ್ಚುವಲ್ ಮೂಲಕ ಉದ್ಘಾಟಿಸಲಿರುವ ಪ್ರಧಾನಿ. ಮತ್ತು ಮಂಡ್ಯ ಜಿಲ್ಲೆಯ ರೈತರ ಬೇಡಿಕೆಗೆ ಸ್ಪಂದಿಸಿದ ರಾಜ್ಯ ಸರ್ಕಾರ, ಕೆಆರ್ಎಸ್ ಜಲಾಶಯದಿಂದ ಕುಡಿಯಲು ನೀರು ಬಿಡುಗಡೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35.
1: ಆಕಾಶವಾಣಿ ಮಡಿಕೇರಿ, ರೈತ ಧ್ವನಿ, ಕಿಸಾನ್ ವಾಣಿ.

0: ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುತ್ತಿರುವ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ.
1: ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿಗೆ ನಿಮ್ಮ ಸಫಲತೆಯ ಗುಟ್ಟಿನೂ ಹೇಳಿ.
2: ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು.
1: ಅದು ಹೇಗೆ?
2: ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800 1800 1551 ಕರೆ ಮಾಡಿ.
3: ಇದು ಯಾರ ನಂಬರ್?
2: ರೈತರ ಕಾಲ್ ಸೆಂಟರ್. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ.
1: ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು?
2: ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಾತ್ರಿ 10 ಗಂಟೆವರೆಗೂ.
3: ಆದ್ರೆ ಬಳತಿರುವವರು ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ?
2: ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗಳು ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800 1800.

0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55 ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18 ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ಮುಖ್ಯವಾದ ಒಂದು ಸಾಂಬಾರ ಬೆಳೆ ಅಥವಾ ಮಸಾಲೆ ಬೆಳೆ ಆದಂತಹ ಜಾಯಿಕಾಯಿ ಕೃಷಿಯ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿಯಲ್ಲಿರುವಂತಹ ರೇಷ್ಮೆ ಕೃಷಿ ಮಹಾವಿದ್ಯಾಲಯದ ತೋಟಗಾರಿಕೆ ಸಹಾಯಕ ಪ್ರಾಧ್ಯಾಪಕರಾದಂಥ ಡಾಕ್ಟರ್ ಶರಣ್ಯ ಬಿ ಆರ್ ಅವರು. ನಮಸ್ಕಾರ ಡಾಕ್ಟರ್ ಶರಣ್ಯ ಅವರೇ.
3: ನಮಸ್ಕಾರ ಸರ್.
2: ಈಗ ಮೊದಲಿಗೆ ಈ ಜಾಯಿಕಾಯಿ ಬೆಳೆಯ ಪ್ರಾಮುಖ್ಯತೆ ಬಗ್ಗೆ ಪರಿಚಯ ಮಾಡಿಕೊಡ್ತೀರಾ
3: ಸರ್? ಇದು ಸಂಸ್ಕೃತದಲ್ಲಿ ಒಂದು ವಾಕ್ಯ ಇದೆ, ಜಾಯಿಫಲಂ ಸ್ವಾಸ್ಥ್ಯಂ ಸಮೃದ್ಧಿಂ ಚ ದದಾತಿ ಅಂತ. ಅಂದ್ರೆ ಜಾಯಿಕಾಯಿ ಆರೋಗ್ಯ ಮತ್ತೆ ಸಮೃದ್ಧಿ ಎರಡನ್ನೂ ನೀಡುತ್ತೆ ಅಂತ ಅರ್ಥ. ಅಂದ್ರೆ ಇದು ಈ ಒಂದು ಸಾಂಬಾರ್ ಪದಾರ್ಥದ ವಿಶೇಷತೆ ಏನು ಅಂದ್ರೆ, ಒಂದೇ ಮರದಲ್ಲಿ ನಮಗೆ ಜಾಯಿಕಾಯಿ ಮತ್ತೆ ಜಾಯಿಪತ್ರೆ ಅಂತ ಎರಡು ಮಸಾಲೆ ಪದಾರ್ಥ ನಮಗೆ ಒಂದೇ ಮರದಲ್ಲಿ ಸಿಗುತ್ತೆ. ಈ ಬೆಳೆಯನ್ನ ನಾವು ವೈಜ್ಞಾನಿಕವಾಗಿ ಮಿರಿಸ್ಟಿಕಾ ಫ್ರಾಗ್ರೆನ್ಸ್ ಅಂತ ಕರಿತೀವಿ. ಹಾಗೆ ಇದು ಮಿರಿಸ್ಟಿಕೇಸಿ ಕುಟುಂಬಕ್ಕೆ ಸೇರಿರುವಂತಹ ಬೆಳೆ. ಹಾಗೆ ಇದು ಮೂಲತಃ ಬಂದಿರುವಂತದ್ದು ಇಂಡೋನೇಷ್ಯಾದಿಂದ. ಈ ಹಣ್ಣನ ಸಿಪ್ಪೆ ಏನಿರುತ್ತೆ ಅದನ್ನು ಕೂಡ ನಾವು ಜಾಮ್ ಆಗಿರ್ಬಹುದು, ಜೆಲ್ಲಿ, ಉಪ್ಪಿನಕಾಯಿ ಮಾಡೋದಕ್ಕೆ ಉಪಯೋಗ ಮಾಡ್ಕೊಳ್ತೀವಿ. ಇದನ್ನ ಹೆಚ್ಚಿನ ಪ್ರದೇಶದಲ್ಲಿ ಇಂಡೋನೇಷ್ಯಾ ದೇಶನೇ ಜಾಸ್ತಿ ಬೆಳೆಯನ್ನ ಬೆಳೆಯುತ್ತಾ ಇರುವಂತದ್ದು. ಹಾಗೆ ನಾವು ಭಾರತದಲ್ಲಿ ನೋಡಿದ್ರೆ ಕರ್ನಾಟಕ, ಕೇರಳ, ತಮಿಳ್ನಾಡು ಹಾಗೂ ಈಶಾನ್ಯ ರಾಜ್ಯಗಳಲ್ಲಿ ಈ ಬೆಳೆಯನ್ನ ನೋಡಬಹುದು. ಹಾಗೆ ಕರ್ನಾಟಕದಲ್ಲಿ ಕರಾವಳಿ ಮತ್ತು ಘಟ್ಟ ಪ್ರದೇಶಗಳಲ್ಲಿ ಅಡಿಕೆ ಮತ್ತು ತೆಂಗಿನ ಜೊತೆ ಅಂತರ ಬೆಳೆಯಾಗಿ ಬೆಳೆಯಲಾಗ್ತಾ ಇದೆ.
2: ಅಂದ್ರೆ ಸಾಕಷ್ಟು ಪ್ರಾಮುಖ್ಯತೆಯನ್ನು ಇದು ಪಡ್ಕೊಂಡಿದೆ.
3: ಹೌದು ಸರ್, ಇದರಲ್ಲಿ ಜಾಯಿಕಾಯಿ ಮತ್ತೆ ಜಾಪತ್ರೆ ಎರಡು ಒಂದೇ ಗಿಡದಲ್ಲಿ ಸಿಗೋದ್ರಿಂದ ಜಾಸ್ತಿ ಪ್ರಾಮುಖ್ಯತೆಯನ್ನ ಪಡ್ಕೊಂಡಿರುವಂತಹ ಬೆಳೆ.
2: ಇನ್ನು ಈ ಜಾಯಿಕಾಯಿಯನ್ನ ಎಷ್ಟು ಪ್ರದೇಶದಲ್ಲಿ ಈಗ ಕೃಷಿ ಮಾಡಲಾಗ್ತಾ ಇದೆ, ಇದರ ಉತ್ಪಾದನೆ ಎಷ್ಟು ಮಟ್ಟಿಗಿದೆ, ಮತ್ತೆ ಇದರ ಆರ್ಥಿಕತೆ ಬಗ್ಗೆ ಅಂದ್ರೆ ಆಮದು ರಫ್ತು ಈ ಎಲ್ಲ ವಿಚಾರಗಳ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಡ್ತೀರಾ?
3: ಸರ್, ಇದು ಸುಮಾರು ನಮ್ಮ ಭಾರತದಲ್ಲಿ ಬಂದ್ರೆ ಒಂದು 26,000 ಹೆಕ್ಟೇರ್ ಪ್ರದೇಶದಲ್ಲಿ ನಾವು ಬೆಳೀತಾ ಇದ್ದೀವಿ. ಹಾಗೆ ಉತ್ಪಾದನೆ ಒಂದು 19,000 ಟನ್ ಅಷ್ಟು ಉತ್ಪಾದನೆ, ಹಾಗೂ ಪ್ರತಿ ಹೆಕ್ಟೇರ್ಗೆ ಒಂದು 762 ಕೆಜಿ ಅಷ್ಟು ಉತ್ಪಾದಕತೆ ಇದೆ. ಆದರೆ ಹಾಗೆ ನಮ್ಮ ದೇಶದಲ್ಲಿ ಒಂದು $4 ಬಿಲಿಯನ್ ಮೌಲ್ಯದ ಜಾಯಿಕಾಯಿ ಮತ್ತೆ ಜಾಪತ್ರೆಯನ್ನ ನಾವು ಬೇರೆ ದೇಶಗಳಿಗೆ ರಫ್ತು ಮಾಡ್ತಾ ಇದೀವಿ. ಅದ್ರ ಜೊತೆಗೆ ಒಂದು 5.88 ಮಿಲಿಯನ್ ಡಾಲರ್ ಮೌಲ್ಯದ ಜಾಯಿಕಾಯಿಯನ್ನ ಇಂಡೋನೇಷ್ಯಾ ಮತ್ತೆ ಶ್ರೀಲಂಕಾದಿಂದ ಕೂಡ ಆಮದು ಕೂಡ ಮಾಡ್ಕೊಳ್ತಾ ಇದೀವಿ.
2: ಆಮದು ಕೂಡ ಆಗ್ತಾ ಇದೆ, ನಮ್ಮಲ್ಲಿ ಸ್ವಲ್ಪ ಮಟ್ಟಿಗೆ ರಫ್ತು ಮಾಡ್ತಾ ಇದೀವಿ.
3: ಹೌದು, ಬಟ್ ಆದ್ರೆ ಆಮದಿಗೂ ಮತ್ತು ರಫ್ತಿಗೂ ನೋಡಿದ್ರೆ ನಮ್ದು ಆಮದು ಮಾಡ್ಕೊಳ್ತಾ ಇರೋದು ಜಾಸ್ತಿ ಇದೆ.
2: ಹಾಗಾಗಿ ನಮ್ಮ ರೈತ ಬಾಂಧವರು ಈ ಬೆಳೆ ಕಡೆಗೆ ಗಮನ ಹರಿಸಬಹುದು ಅಂತೀರಾ?
3: ಹೌದು, ಯಾಕಂದ್ರೆ ಇದು ಸಾಮಾನ್ಯವಾಗಿ 4-5 ವರ್ಷಕ್ಕೆಲ್ಲ ನಮ್ಗೆ ಒಳ್ಳೆ ಬೆಳೆ ಸಿಗತ್ತೆ. ಅದರಿಂದ ಈ ಬೆಳೆ ಕೂಡ ಒಂದು ಉತ್ತಮವಾದ ಬೆಳೆ.
2: ಮತ್ತೆ ಈ ಜಾಯಿಕಾಯಿ ಬೆಳೆಯನ್ನ ಬೆಳಿಬೇಕು ಅಂದ್ರೆ ನಮ್ಮ ಮಣ್ಣು ಹೇಗಿರ್ಬೇಕಾಗತ್ತೆ, ಹವಾಗುಣ ಹೇಗಿರ್ಬೇಕಾಗತ್ತೆ ಅಂತೀರಾ?
3: ಇದು ಸ್ವಲ್ಪ ಹೆಚ್ಚು ಸಾವಯವದಂತಹ ಜೇಡಿಗೋಡು, ಮರಳುಗೋಡು ಹಾಗೆ ಜಂಬಿಟ್ಕೆ ಮಣ್ಣು ಈ ಬೆಳೆಯನ್ನ ಬೆಳೆಯೋದಕ್ಕೆ ಉತ್ತಮ. ಹಾಗೆ ಅತಿಯಾಗಿ ಒಣಗಿರುವಂತಹ ಪ್ರದೇಶ, ಜೌಗು ಪ್ರದೇಶಗಳು ಅಷ್ಟಾಗಿ ಸೂಕ್ತ ಅಲ್ಲ. ಒಂದು 1,300 ಮೀಟರ್ ಸಮುದ್ರ ಮಟ್ಟದಿಂದ ಎತ್ತರ ಇರುವಂತಹ ಪ್ರದೇಶ, ಹಾಗೂ ಎಲ್ಲಿ 1.5 ರಿಂದ 3,000 ಮಿಲಿಮೀಟರ್ ನಷ್ಟು ಮಳೆ ಬೀಳುತ್ತೋ ಅಂತ ಪ್ರದೇಶಗಳು ಈ ಜಾಯಿಕಾಯಿ ಬೆಳೆಗೆ ಹೆಚ್ಚು ಸೂಕ್ತ.
2: ಅಂದ್ರೆ ಸಾವಯವ ಅಂಶ ಇರುವಂತ ಮಣ್ಣು ಬಹಳ ಮುಖ್ಯ ಇದಕ್ಕೆ.
3: ಹೌದು,
2: ಫಲವತ್ತಾದಂತ ಮಣ್ಣು ಮತ್ತೆ ಇದು ಹೆಚ್ಚು ತೇವಾಂಶವನ್ನ

0: ಬಯಸುವಂತ ಬೆಳೆ.
1: ಹೌದು, ಹೆಚ್ಚು ತೇವಾಂಶ ಬೇಕು, ಹಾಗೆ ಮಣ್ಣು ಯಾವತ್ತೂ ನೀರು ಬತ್ತು ಹೋಗುವಂತಹ ಮಣ್ಣು ಇರಬೇಕು.
0: ಆ ರೀತಿಯಾಗಿ ಇದನ್ನು ನಾವು ಸೂಕ್ತವಾದಂಥ ಮಣ್ಣು ಹವಾಗುಣ ಇರೋ ಪ್ರದೇಶದಲ್ಲೇ ಬೆಳೆಯಬಹುದು.
1: ಹೌದು,
0: ಈಗ ಬಯಲುಸೀಮೆಯಲ್ಲೂ ಕೂಡ ಏನಾದರೂ ನಮ್ಮಲ್ಲಿ ನೀರಾವರಿ ಆಶ್ರಯ ಇತ್ತು ಅಂದ್ರೆ ಬೆಳಿಬಹುದಾ?
1: ಹೌದು, ನಾನು ಹೇಳ್ದಂಗೆ ಇದು ಅಡಿಕೆ ಮತ್ತೆ ತೆಂಗಿನಲ್ಲಿ ಅಂತರ ಬೆಳೆಯಾಗಿ ಬೆಳೆಯೋದ್ರಿಂದ ನೀರಾವರಿ ವ್ಯವಸ್ಥೆ ಚೆನ್ನಾಗಿದ್ದಂತ ಸಂದರ್ಭದಲ್ಲಿ ಈ ಬೆಳೆಯನ್ನ ಬಯಲುಸೀಮೆ ಕಡೆ ಕೂಡ ಬೆಳೆಯೋದಕ್ಕೆ ಸಾಧ್ಯತೆ ಇದೆ.
0: ಇನ್ನು ಜಾಯಿಕಾಯಿನಲ್ಲಿರುವಂತಹ ತಳಿಗಳ ಬಗ್ಗೆ ಒಂದು ಪರಿಚಯ ಮಾಡಿಕೊಡ್ತೀರಾ?
1: ಇದರಲ್ಲಿ ಪ್ರಮುಖವಾಗಿ ಕೊಂಕಣ್ ಸ್ವಾದ್, ಕೊಂಕಣ್ ಸುಗಂಧ್ ಮತ್ತೆ ಕೊಂಕಣ್ ಶ್ರೀಮಂತಿ, ಹಾಗೆ ವಿಶ್ವಶ್ರೀ, ಕೇರಳ ಶ್ರೀ, ಈ ಒಂದು ಐದು ತಳಿಗಳು ಬಹಳ ಪ್ರಚಲಿತ ಆಗಿರುವಂತಹ ತಳಿಗಳು.
0: ಅಂದ್ರೆ ಹೆಸರು ಕೇಳ್ತಲೇ ನಮಗೆ ಇದು ನಮ್ಮ ಪಶ್ಚಿಮ ಕರಾವಳಿ ತೀರ ಪ್ರದೇಶದಲ್ಲಿ ಹೆಚ್ಚು ಬೆಳೀತಾರೆ ಅನ್ನಂಗೆ ಆಗುತ್ತೆ.
1: ಹೌದು ಹೌದು, ಖಂಡಿತವಾಗ್ಲೂ ಕೇರಳದಲ್ಲಿ ಜಾಸ್ತಿ ಬೆಳೆಯುವಂತಹ ಬೆಳೆ ಇದು. ಆದ್ರೆ ಅದೇ ರೀತಿ ಕರ್ನಾಟಕ ಮತ್ತು ಆಂಧ್ರ ಮತ್ತೆ ಈಶಾನ್ಯ ರಾಜ್ಯಗಳಲ್ಲೂ ಈ ಬೆಳೆಯನ್ನ ನೋಡಬಹುದು ನಾವು.
0: ಇನ್ನು ಈ ಜಾಯಿಕಾಯಿ ಬೇಸಾಯ ನಾವು ಮಾಡಬೇಕು ಅಂತಂದ್ರೆ ಸಸಿಗಳನ್ನು ಹೇಗೆ ಮಾಡ್ಕೋಬೇಕಾಗತ್ತೆ?
1: ಈ ಜಾಯಿಕಾಯಿಯಲ್ಲಿ ಒಂದು ಅಂಶನ ನಾವು ತುಂಬಾ ಚೆನ್ನಾಗಿ ನೆನ್ಪಿಟ್ಕೋಬೇಕು, ಅಂದ್ರೆ ಈ ಜಾಯಿಕಾಯಿ ಬೆಳೆ ಡಯೋಷಿಯಸ್ ಅಂತ ಹೇಳ್ತೀವಿ ನಾವು. ಅಂದ್ರೆ ಹೆಣ್ಣು ಹೂ ಬಿಡುವಂತಹ ಗಿಡ ಹಾಗೆ ಗಂಡು ಹೂ ಬಿಡುವಂತಹ ಗಿಡ ಬೇರೆ ಬೇರೆ ಆಗಿರುತ್ತೆ.
0: ಓಹೋಹೋ,
1: ಆದ್ರಿಂದ ನಾವು ಇದರಲ್ಲಿ ಎರಡು ರೀತಿ ಸಸ್ಯಾಭಿವೃದ್ಧಿಯನ್ನ ಮಾಡಬಹುದು. ಒಂದು ಬೀಜದಿಂದ ಮಾಡುವಂಥದ್ದು, ಇನ್ನೊಂದು ಕಸಿ ಕಟ್ಟುವಂಥದ್ದು. ಈಗ ಬೀಜದಿಂದ ನಾವು ಹೇಗ್ ಮಾಡ್ತೀವಿ ಅಂತಂದ್ರೆ, ಚೆನ್ನಾಗಿ ಹಣ್ಣಾಗಿರುವಂತಹ ಹಣ್ಣು ಯಾವಾಗ ಮರದಿಂದ ಬೀಳುತ್ತೋ ಅದನ್ನ ಆರಿಸ್ಕೊಂಡು ಅದ್ರ ಮೇಲಿರುವ ಸಿಪ್ಪೆ ಹಾಗೂ ಜಾಯಿ ಪತ್ರೆಯನ್ನ ಸೆಪರೇಟ್ ಮಾಡ್ಕೋಬೇಕಾಗತ್ತೆ. ಆಮೇಲೆ ಸಸಿ ಮಡಿಗಳನ್ನ ತಯಾರ್ ಮಾಡಿ ಸಸಿ ಮಡಿಗಳ ಮೇಲೆ ಒಂದು 2.5 ಸೆಂಟಿಮೀಟರ್ನಷ್ಟು ಮರಳನ್ನ ನಾವು ಹರಡ್ಕೋಬೇಕು. ಆ ನಂತರ ಈ ಜಾಯಿಕಾಯಿಯನ್ನ ಬಿತ್ತನೆ ಮಾಡಬೇಕು. ಒಂದು 10 ಸೆಂಟಿಮೀಟರ್ ಅಂತರದಲ್ಲಿ ನಾವು ಈ ಜಾಯಿಕಾಯಿಯನ್ನ ಪ್ರಥಮವಾಗಿ ನರ್ಸರಿಯಲ್ಲಿ ನಾಟಿ ಮಾಡ್ಕೋಬೇಕಾಗತ್ತೆ. ಅದೆಲ್ಲ ಒಂದು 30 ದಿನಕ್ಕೆಲ್ಲ ಮೊಳಕೆ ಒಡೆಯೋದಕ್ಕೆ ಶುರು ಆಗತ್ತೆ. ಅದು ಒಂದು 90 ದಿನದವರೆಗೂ ಮೊಳಕೆ ಒಡೆಯುವಂತಹ ಸಾಧ್ಯತೆ ಇರುತ್ತೆ. ಆದ್ರಿಂದ ಒಂದು 6 ತಿಂಗಳು ನಾವು ಇದನ್ನ ನರ್ಸರಿಯಲ್ಲಿ ಮೇಂಟೈನ್ ಮಾಡಿ ಆನಂತರ 6 ತಿಂಗಳ ಸಸಿಗಳನ್ನ ನಾವು ಪಾಲಿ ಬ್ಯಾಗ್ ಗಳಲ್ಲಿ ಹಾಕೋಬಹುದು. ಇಲ್ಲ ಅಂತ ಅಂದ್ರೆ ನಾವು ಕಸಿ ಕಟ್ಟಬೇಕಾಗತ್ತೆ. ಕಸಿ ಕಟ್ಟಿದ್ರೆ ಈ ಗಿಡಕ್ಕೆ ಒಂದು 12 ತಿಂಗಳ ಕಸಿ ಗಿಡಗಳನ್ನ ನಾವು ನಾಟಿ ಮಾಡಬಹುದು ಮುಖ್ಯ ಭೂಮಿಗೆ. ಹೇಗೆ ನಾವು ಕಸಿ ಕಟ್ಟಬೇಕು ಅಂತ ಅಂದ್ರೆ, ಒಂದು 20 ದಿನದ ಜಾಯಿಕಾಯಿಯ ತಾಯಿ ಬೇರ್ ಗಿಡ ಆಗಿ ಬಳಸ್ಬೇಕಾಗತ್ತೆ. ಮೊಳಕೆ ಒಡೆದಿರುತ್ತೆ 20 ದಿನದ ಗಿಡ, ಅದನ್ನ ನಾವು ತಾಯಿ ಬೇರ್ ಗಿಡ ಆಗಿ ಉಪಯೋಗಿಸ್ಕೊಳ್ತೀವಿ. ಹಾಗೆ ಕಸಿ ಮಾಡೋದಕ್ಕೆ ಚಿಗುರು ಏನು ಉಪಯೋಗಿಸ್ತೀವಿ, ಅದು ಒಳ್ಳೆ ಹೆಣ್ಣು ಹೂ ಬಿಡುವಂತಹ ಗಿಡದಿಂದ ನಾವು ತಗೋಬೇಕಾಗತ್ತೆ ಚಿಗುರನ್ನ. ಅದು ಕೂಡ ಪೆನ್ಸಿಲ್ ಗಾತ್ರದಲ್ಲಿರತ್ತೆ. ಹಾಗೆ ಈ ತಾಯಿ ಬೇರು ಗಿಡ ಕೂಡ ಪೆನ್ಸಿಲ್ ಗಾತ್ರದಲ್ಲಿ ಇರಬೇಕು. ಇವಾಗ ಈ ತಾಯಿ ಬೇರು ಗಿಡದ ಮೇಲ್ಭಾಗವನ್ನ ಕತ್ತರಿಸಿ ಒಂದು 3-4 ಸೆಂಟಿಮೀಟರ್ ಉದ್ದ ಅದನ್ನ ವಿಭಜನೆ ಮಾಡಿ, ಹಾಗೆ ಕುಡಿಯಲು ಕೂಡ 3-4 ಸೆಂಟಿಮೀಟರ್ ಉದ್ದ ವೆಡ್ಜ್ ಕಟ್ ಮಾಡಿ ಈ ಬೇರಿನ ತುಳಿಯನ್ನ ಕುಡಿಯನ್ನ ಸೇರಿಸಿ ಪಾಲಿಥೀನ್ ಪಟ್ಟಿಯಿಂದ ಕಟ್ಟಬೇಕಾಗತ್ತೆ. ಆ ರೀತಿ ಕಟ್ಟಿ ಮೇಲೆ ಆರ್ದ್ರತೆಯನ್ನ ಹೆಚ್ಚೋದಕ್ಕೋಸ್ಕರ ಪಾಲಿಥೀನ್ ಚೀಲ್ದಿಂದ ಮುಚ್ಚಬೇಕು. ಹೀಗೆ ಮಾಡಿ ಒಂದೂವರೆಯಿಂದ 2 ತಿಂಗಳಿಗೆಲ್ಲ ಚೆನ್ನಾಗಿ ಚಿಗುರು ಬರುತ್ತೆ. ಆ ನಂತರ ಅದು ಕೂಡ 1 ವರ್ಷ ಆದ ನಂತರ ನಾಟಿ ಮಾಡೋದಕ್ಕೆ ಸೂಕ್ತ ಆಗಿರುತ್ತೆ.
0: ಅಂದ್ರೆ ಸೀಳು ಮತ್ತು ಬೆಣೆ ಕಸಿ ವಿಧಾನವನ್ನ ನಾವು ಅನುಸರಿಸಬೇಕಾಗತ್ತೆ.
1: ಹೌದು, ಕಸಿ ವಿಧಾನ ಇಲ್ಲ ನಾವು ಬೀಜದಿಂದ. ಅದೇ ಬೀಜದಿಂದ ಮಾಡಿದ್ರೆ ಏನು ಅನಾನುಕೂಲ ಅನ್ನೋದನ್ನ ಕೂಡ ನಾವು ನೋಡ್ಕೋಬೇಕಾಗತ್ತೆ. ಯಾಕೆ ಅಂದ್ರೆ ಈ ಬೆಳೆ ಹೂ ಬಿಡೋದಕ್ಕೆ ಶುರು ಮಾಡದೆ 7-8 ವರ್ಷ ಬೇಕಾಗತ್ತೆ. ನಾವು ಯಾವಾಗ ಬೀಜದಿಂದ ಮಾಡ್ತೀವಿ ಅಂತಹ ಗಿಡಗಳು, ಅಂತ ಸಂದರ್ಭದಲ್ಲಿ ನಮಗೆ 7-8 ವರ್ಷ ಆದ್ರೂ ಹೂ ಬಿಡದೆ ಇದ್ದಾಗ ಯಾವ್ದು ಗಂಡು ಗಿಡ ಯಾವ್ದು ಹೆಣ್ಣು ಗಿಡ ಅನ್ನೋದನ್ನು ಕೂಡ ನಮಗೆ ಕಂಡುಹಿಡಿಯೋದಕ್ಕೆ ಬಹಳ ಕಷ್ಟ ಆಗುತ್ತೆ. ಗಂಡು ಗಿಡ ಇದ್ರೆ ನಮಗೆ ಅದರಿಂದ ಯಾವುದೇ ರೀತಿಯ ಇಳುವರಿನ ನಾವು ಅಪೇಕ್ಷೆ ಮಾಡೋದಕ್ಕೆ ಆಗಲ್ಲ. ಆದ್ರಿಂದ ನಾವೇನ್ ಹೇಳ್ತೀವಿ, ಕಸಿ ಮಾಡಿದ ಗಿಡಗಳನ್ನ ಬಳಸೋದು ಬಹಳ ಸೂಕ್ತ ಆಗಿರುತ್ತೆ. ಕಸಿ ಮಾಡಿದ ಗಿಡಗಳನ್ನ ನೀವು ನಾಟಿ ಮಾಡಿದಲ್ಲಿ ಒಂದು 3-4 ವರ್ಷಕ್ಕೆಲ್ಲ ಹೂ ಬಿಡುತ್ತೆ. ಹಾಗೆ ಒಂದು 20 ಹೆಣ್ಣು ಗಿಡಗಳಿಗೆ ಒಂದು ಗಂಡು ಗಿಡನ ನೀವು ನಾಟಿ ಮಾಡ್ಕೊಂಡ್ರೆ ಸಾಕು.
0: ಅಂದ್ರೆ ನಾವು ಸಸಿ ಹಂತದಲ್ಲೇ ಗುರುತಿಸಬಹುದಾ ಗಂಡು ಹೆಣ್ಣು ಅಂತ?
1: ಇಲ್ಲ, ಸಾಧ್ಯ ಇಲ್ಲ. ಅದು ನಾವು ಬೀಜದಿಂದ ಹಾಕಿರುವಂತ ಸಂದರ್ಭದಲ್ಲಿ ಯಾವ್ದೋ ಒಂದು ತೋಟದಿಂದ ಯಾರ್ದೋ ಒಂದು ಬೀಜ ಕೊಟ್ಟಿದ್ದಾರೆ ಅದನ್ನೇ ನಾವು ನಾಟಿ ಮಾಡ್ತೀವಿ ಅಂತ ನಾಟಿ ಮಾಡಿದ್ದೆ ಆದ್ರೆ ಅದರಲ್ಲಿ ನಮಗೆ ಗಂಡು ಗಿಡಗಳೇ ಬರಬಹುದು. ಅದನ್ನ ನಾವು ಹೇಳೋದಕ್ಕಾಗಲ್ಲ ಅದು ಗಂಡು ಗಿಡನ.

0: ಹೆಣ್ಣು ಬಿಡನ ಅಂತ. ಆದ್ರಿಂದ ಈ ಕಸಿ ಮಾಡಿರುವಂತ ಸಂದರ್ಭದಲ್ಲಿ ನಾವು ಯಾವಾಗ ಕುಡಿಯನ್ನ ಹೆಣ್ಣು ಗಿಡದಿಂದ ತರೋದ್ರಿಂದ ನಮಗ್ ಗೊತ್ತಿರತ್ತೆ ಅದು ಹೆಣ್ಣು ಗಿಡನೇ ಅಂತ. ಹಾಗೆ ಅದು ಪ್ರತಿ ಒಂದು 20 ನೀವು ಹೆಣ್ಣು ಗಿಡ ನೆಟ್ಟಾಗ ನಿಮ್ ತೋಟದಲ್ಲಿ ಒಂದು ಗಂಡು ಗಿಡ ಇರಬೇಕು.
1: ಅಂದ್ರೆ ಕಸಿ ಮಾಡೋದ್ರಿಂದ ನಾವು ಮೊದಲೇ ನಿರ್ಧರಿಸಬಹುದು ಹೆಣ್ಣು ಗಿಡ ಅಂತ ಅಂದು.
0: ಹೌದು, ಹಾಗೆ ನಮ್ಗೆ ಇಳುವರಿನೂ ಕೂಡ ನಾವು ಇಷ್ಟು ಬರುತ್ತೆ, ನಮಗೆ ಇಳುವರಿ ಬರುತ್ತೆ ಈ ಗಿಡದಿಂದ ನಮಗೆ ಏನೋ ಸಿಗತ್ತೆ ಅಂತ ಹೇಳಿ ನಾವೊಂದು ಹೋಪ್ ನ ಇಟ್ಕೋಬಹುದು.
1: ಅಂದ್ರೆ ಪರಾಗಸ್ಪರ್ಶಕ್ಕೋಸ್ಕರ ನಾವು ಗಂಡು ಗಿಡಗಳನ್ನು ಕೂಡ ಇಟ್ಕೋಬೇಕಾಗತ್ತೆ.
0: ಹೌದು, ಪರಾಗಸ್ಪರ್ಶಕ್ಕೋಸ್ಕರ ಗಂಡು ಗಿಡ ಒಂದು 20, ಅದು ಇರೋದೇ ಆತರ ಒಂದು 20 ಹೆಣ್ಣಿಗೆ ಒಂದು ಗಂಡು ಗಿಡ ಇರಬೇಕು.
1: ಇನ್ನ ಸಸಿಗಳನ್ನ ನಾವು ನಾಟಿ ಮಾಡ್ಕೊಳ್ಳೋ ಕ್ರಮಕ್ಕೆ ಬಂದ್ರೆ ಎಷ್ಟು ವಯಸ್ಸಿನ ಸಸಿಗಳನ್ನ ನಾವು ನಾಟಿ ಮಾಡ್ಕೋಬೇಕಾಗತ್ತೆ, ಏನ್ ಕ್ರಮ ಅನುಸರಿಸಬೇಕಾಗತ್ತೆ?
0: ಇದೊಂದು 12 ತಿಂಗಳ ಸಸಿಗಳನ್ನ ನಾಟಿ ಮಾಡೋದಕ್ಕೆ ಯೋಗ್ಯ ಆಗಿರುತ್ತೆ. ಹಾಗೆ ಇದು ಸ್ವಲ್ಪ ನೆರಳನ್ನ ಬಯಸುವಂತಹ ಬೆಳೆ, ಆದ್ರಿಂದ ಅಡಿಕೆ ಮತ್ತು ತೆಂಗಿನಲ್ಲಿ ಅಂತರ್ ಬೆಳೆಯಾಗಿ ಬೆಳೆಯೋದು ಬಹಳ ಸೂಕ್ತ. ಇಲ್ಲ ಅಂತಂದ್ರೆ ನಾವು ನೆರಳಿಗೋಸ್ಕರ ಬಾಗೆ, ಹಾಲ್ವಾಣ ಹಾಗೂ ಬಾಳೆ ಗಿಡದ ಜೊತೆ ಕೂಡ ಈ ಬೆಳೆಯನ್ನ ಬೆಳಿಬಹುದು. ಹಾಗೆ 60 ಘನ ಸೆಂಟಿಮೀಟರ್ ನಷ್ಟು ಗುಣಿಗಳನ್ನ ತೆಗೆದು ಗಿಡದಿಂದ ಗಿಡ ಮತ್ತೆ ಸಾಲಿನಿಂದ ಸಾಲಿನ ಅಂತರ 1-8 ಮೀಟರ್ ನಷ್ಟು ಕೊಡ್ಬೇಕಾಗತ್ತೆ.
1: ಇಷ್ಟಂತರವನ್ನ ನಾವು ಪಾಲಿಸ್ಕೋಬೇಕಾಗತ್ತೆ.
0: ಹೌದು.
1: ಇನ್ನ ಗೊಬ್ಬರವನ್ನ ಎಷ್ಟೆಷ್ಟು ಕೊಡ್ಬೇಕಾಗತ್ತೆ?
0: ಅದೇ ಒಂದು 15 ವರ್ಷ ಆದ ನಂತರದ ಗಿಡಗಳಲ್ಲಿ ಒಂದು 25 ಕೆಜಿ ಕೊಟ್ಟಿಗೆ ಗೊಬ್ಬರ, ಹಾಗೆ ಒಂದು 500 ಗ್ರಾಂ ಸಾರಜನಕ, 200 ಗ್ರಾಂ ರಂಜಕ, ಹಾಗೆ 1000 ಗ್ರಾಂ ಪೊಟ್ಯಾಶ್ ಅಷ್ಟನ್ನ ಕೊಡಬೇಕು. ಅದೇ 2 ಹಂತದಲ್ಲಿ ಮೇ, ಜೂನ್ ಮತ್ತೆ ಸೆಪ್ಟೆಂಬರ್, ಅಕ್ಟೋಬರ್ ತಿಂಗಳಲ್ಲಿ ಕೊಡಬೇಕು. ಹಾಗೆ ಮಳೆ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ನೀರಾವರಿ ವ್ಯವಸ್ಥೆಯನ್ನು ಕೂಡ ಮಾಡ್ಕೋಬೇಕಾಗುತ್ತೆ.
1: ಅಂದ್ರೆ ಎಷ್ಟು ದಿನಕ್ಕೊಂದ್ಸರಿ ನೀರನ್ನ ಕೊಡಬೇಕಾಗತ್ತೆ ಮಳೆ ಇಲ್ಲದಾಗ?
0: ಮಳೆ ಇಲ್ಲ ಅಂತ ಅಂದ್ರೆ 3-4 ದಿನಕ್ಕೊಂದ್ಸಲ ನೀರ್ ಕೊಡ್ಲೇಬೇಕಾಗುತ್ತೆ.
1: ಅಂದ್ರೆ ನಮ್ಮ ಮಲೆನಾಡಿನ ಪರಿಸ್ಥಿತಿಯಲ್ಲೂ ಕೂಡ ನೀರು ಕೊಡಬೇಕಾಗತ್ತ?
0: ಮಲೆನಾಡಿನ ಪ್ರದೇಶದಲ್ಲಿ ಮಳೆ ಇರುವಂತ ಸಂದರ್ಭದಲ್ಲಿ ಬೇಡ, ಮಳೆ ಇಲ್ಲದೆ ಇರುವಂತ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಕೊಡ್ಬೇಕಾಗತ್ತೆ. ಅದು ಮಣ್ಣಿನಲ್ಲಿ ಎಷ್ಟು ಮಾಯಿಶ್ಚರ್ ಇದೆ ಅಂತ ನೋಡಿ ಅದ್ರ ಮೇಲೆ ನಾವು ಒಂದ್ ವಾರಕ್ಕೂ ಒಂದ್ 10 ದಿನಕ್ಕೂ ಮಲೆನಾಡಿನ ಕಡೆ ನೀರು ಕೊಡುವಂತಹ ಪದ್ಧತಿ ಮಾಡ್ಕೋಬೇಕು.
1: ಅಂದ್ರೆ ಆ ತೇವಾಂಶದ ಪ್ರಮಾಣನು ಕೂಡ ಏನಾದರೂ ಈ ಹೂಗಳು ಬಿಡೋದ್ರ ಮೇಲೆ ಪರಿಣಾಮ ಬೀರುತ್ತಾ?
0: ಹೌದು, ಖಂಡಿತವಾಗ್ಲೂ. ಯಾಕೆಂದ್ರೆ ಇದು ನಾನು ಹೇಳ್ದಂಗೆ ಇದಕ್ಕೆ ನೆರಳು, ನೀರು, ಗೊಬ್ಬರ ಚೆನ್ನಾಗಿ ಬೇಕಾಗುತ್ತೆ. ಇಲ್ಲಾಂದ್ರೆ ಇಳುವರಿ ಕಡಿಮೆ ಆಗುವಂತ ಸಾಧ್ಯತೆ ಜಾಸ್ತಿ.
1: ಇನ್ನು ಸಸ್ಯ ಸಂರಕ್ಷಣೆ ವಿಚಾರಕ್ಕೆ ಬಂದ್ರೆ ಈ ಜಾಯಿಕಾಯಿ ಬೆಳೆಗೆ ಬರುವಂತಹ ಮುಖ್ಯವಾದ ಕೀಟ ಪೀಡೆಗಳು ಯಾವ್ಯಾವ ಅಂತೀರಿ?
0: ಕೀಟಕ್ಕೆ ಬಂದ್ರೆ ಶಲ್ಕ ಕೀಟಗಳು ಜಾಸ್ತಿ ಇರುತ್ತೆ. ಸೊ ಇದನ್ನ ಕಂಟ್ರೋಲ್ ಮಾಡೋದಕ್ಕೆ ಇಮಿಡಾಕ್ಲೋಪ್ರಿಡ್ 1 ml 1 liter ನೀರನ್ನ ಮಿಶ್ರಣ ಮಾಡಿ ಸಿಂಪಡಣೆ ಮಾಡ್ಕೋಬೇಕು. ಹಾಗೆ ಕಾಯಿ ಕೊಳೆ ರೋಗ, ಗಿಡ ಒಣಗುವ ರೋಗ, ಬೆಂಕಿ ರೋಗ ಬರುತ್ತೆ. ಇದಕ್ಕೆ ತಾಮ್ರದ ಆಕ್ಸಿಕ್ಲೋರೈಡ್ 3 gramಗೆ 1 liter ನೀರಿನಲ್ಲಿ ಮಿಶ್ರಣ ಮಾಡಿ ಸಿಂಪಡಿಸ್ಕೊಂಡ್ರೆ ರೋಗ ಮತ್ತು ಕೀಟನ ಹತೋಟಿಗೆ ತಗೋಬಹುದು.
1: ಇನ್ನು ಜಾಯಿಕಾಯಿನಲ್ಲಿ ನಾವು ಕೊಯ್ಲನ್ನ ಹೇಗೆ ಮಾಡ್ಕೋಬೇಕಾಗತ್ತೆ, ಕೊಯ್ಲಾದ್ಮೇಲೆ ಸಂಸ್ಕರಣೆಯನ್ನ ಹೇಗೆ ಅನುಸರಿಸಬೇಕಾಗತ್ತೆ?
0: ಇದು ವರ್ಷದ ಎಲ್ಲಾ ಸಮಯದಲ್ಲೂ ನಮಗೆ ಜಾಯಿಕಾಯಿ ಕೊಯ್ಲಿಗೆ ಬಂದಿರುತ್ತೆ. ಬಟ್ ಪ್ರಮುಖವಾಗಿ ಜೂನ್ ಮತ್ತು ಆಗಸ್ಟ್ ತಿಂಗಳಲ್ಲಿ ಜಾಸ್ತಿ ಇದು ಕೊಯ್ಲಿಗೆ ಬರುತ್ತೆ. ಅಂದ್ರೆ ಇದು ಹಣ್ಣು ಒಡೆದು ಬಿಟ್ಟು ಕೆಳಗಡೆ ಬಿದ್ದೋಗುತ್ತೆ. ಆ ಸಂದರ್ಭದಲ್ಲಿ ನಾವು ಕೆಳಗೆ ಬಿದ್ದಂತಹ ಹಣ್ಣನ್ನ ಆರಿಸ್ಕೊಂಡು ಹಣ್ಣಿನ ಸಿಪ್ಪೆಯಿಂದ ಜಾಯಿಕಾಯಿ ಮತ್ತು ಜಾಪತ್ರೆಯನ್ನ ಬೇರ್ಪಡಿಸ್ಕೋಬೇಕಾಗತ್ತೆ. ಆ ನಂತರ ಈ ಜಾಯಿಪತ್ರೆ ಏನಿರುತ್ತೆ, ಇದು ಕೆಂಪು ಬಣ್ಣ ರೆಕ್ಕೆ ತರ ಇರುತ್ತೆ, ಅದನ್ನ ಒಂದು 10-15 ದಿನ ನಾವು ಬಿಸಿಲಲ್ಲಿ ಒಣಸ್ಕೊಂಡ್ರೆ ಸಾಕು. ಆದ್ರೆ ಜಾಯಿಕಾಯಿ ಏನಂತ ಹೇಳಿ ಅದನ್ನ ನಾವು 1-2 ತಿಂಗಳು ಒಣಗಿಸ್ಕೋಬೇಕಾಗತ್ತೆ. ಯಾವಾಗ ಆ ಕಾಯಿನ ನಾವು ಅಲ್ಗಾಡ್ಸಿದ್ರೆ ಕಟ ಕಟ ಅಂತ ಶಬ್ದ ಬರ್ಬೇಕು, ಅಲ್ಲಿವರೆಗೂ ನಾವು ಒಣಗಿಸ್ಕೋಬೇಕಾಗತ್ತೆ.
1: ಇನ್ನ ಇಳುವರಿ ಎಷ್ಟೆಷ್ಟು ಪಡ್ಕೋಬಹುದು ಅಂತೀರಿ?
0: ಒಂದ್ 15 ವರ್ಷ ಆದ ನಂತರದ ಗಿಡದಲ್ಲಿ 1000 ಕಾಯಿಗಳನ್ನ ನಿರೀಕ್ಷೆ ಮಾಡಬಹುದು ಒಂದ್ ಗಿಡದಿಂದ. ಎಲ್ಲಿ ಒಂದು 65% ಅಷ್ಟು ಹೆಣ್ಣು ಹೂವಿನ ಮರಗಳಿದ್ದಂತ ಒಂದ್ 100 kg ಜಾಯಿಕಾಯಿ ಮತ್ತು 100 kg ಜಾಪತ್ರೆ ಸಿಗತ್ತೆ ನಮಗೆ ಪ್ರತಿ ಹೆಕ್ಟರ್ ಪ್ರದೇಶಕ್ಕೆ.
1: ಇನ್ನ ಸುಧಾರಿತ ತಳಿಗಳ ಸಸಿಗಳು ಇವೆಲ್ಲ ಎಲ್ಲೆಲ್ಲಿ ಸಿಗ್ತವೆ ನಮ್ಮ ರೈತ ಬಾಂಧವರಿಗೆ?
0: ತೋಟಗಾರಿಕಾ ವಿಶ್ವವಿದ್ಯಾಲಯ, ಕೃಷಿ ವಿಶ್ವವಿದ್ಯಾಲಯ, ತೋಟಗಾರಿಕೆ ಇಲಾಖೆ ಹಾಗೂ ಖಾಸಗಿ ನರ್ಸರಿಗಳಲ್ಲಿ ಗಿಡಗಳ ಲಭ್ಯ ಇರುತ್ತೆ. ಹಾಗೆ ಗಿಡಗಳು 100-150 ರೂಪಾಯಿ ಅದರ ಬೆಲೆ ಇರುತ್ತೆ. ಹಾಗೆ ತೋಟಗಾರಿಕಾ ಸಮಗ್ರ ಅಭಿವೃದ್ಧಿ ಮಿಷನ್ ನಿಂದ ಈ ಬೆಳೆಯನ್ನ ಬೆಳೆಯೋದಕ್ಕೆ 40% ಅಷ್ಟು ಸಹಾಯಧನ ಕೂಡ ಸಿಗುತ್ತೆ.
1: ಅಂದ್ರೆ ಹೆಣ್ಣು ಮತ್ತು ಗಂಡು ಗಿಡಗಳನ್ನ ಅವರು ಪ್ರತ್ಯೇಕವಾಗಿ ಮಾರಾಟ ಮಾಡ್ತಾರೆ, ಹೇಗೆ ಇದು?
0: ಹೌದು, ಪ್ರತ್ಯೇಕವಾಗಿ ಮಾರಾಟ ಮಾಡ್ತಾರೆ,
1: ಅನುಪಾತಕ್ಕೆ ಅನುಗುಣವಾಗಿ ನಾವು ತಗೋಬೇಕಾಗತ್ತೆ.
0: ಹೌದು,
1: 20 ಹೆಣ್ಣು ಗಿಡಗಳಿಗೆ 1 ಗಂಡು ಸಸಿಯನ್ನ ನಾವು ಹಾಕೋಬೇಕಾಗತ್ತೆ.
0: ಹೌದು,
1: ಆ ರೀತಿಯಾಗಿ ಕೊಂಡ್ಕೊಂಡೇ ಮಾಡ್ಕೋಬೇಕಾಗತ್ತೆ ಅಂತೀರ.
0: ಹೌದು.
1: ಇನ್ನ ಮುಖ್ಯವಾಗಿ ಡಾಕ್ಟರ್ ಶರಣ್ಯ ಅವರೇ, ಈ

0: ಜಾಯಿಕಾಯಿ ಬೆಳೆಯನ್ನು ಬೆಳೆಯೋದಕ್ಕೆ ನಮ್ಮ ರೈತರಿಗೆ ಏನೇನು ಸೌಲಭ್ಯಗಳು ಮತ್ತೆ ಉತ್ತೇಜನ ಕಾರ್ಯಕ್ರಮಗಳು ಇದಾವೆ ಅಂತೀರಾ?
1: ಸರ್, ಇದು ಕೇಂದ್ರ ಸರ್ಕಾರದಿಂದ ಸಮಗ್ರ ತೋಟಗಾರಿಕಾ ಮಿಷನ್ ಅವ್ರ ವತಿಯಿಂದ 40% ಅಷ್ಟು ಸಹಾಯಧನ ಕೂಡ ಸಿಗುತ್ತೆ ಸರ್, ಈ ಬೆಳೆಯನ್ನ ಬೆಳೆಯೋದಕ್ಕೆ.
0: ಅಂದ್ರೆ ಈ ಜಾಯಿಕಾಯನ್ನು ಬೆಳೆಯೋದಕ್ಕೆ ಸಾಕಷ್ಟು ನಮ್ಮ ರೈತರಿಗೆ ಅವಕಾಶ ಇದೆ.
1: ಖಂಡಿತವಾಗ್ಲೂ ಅವಕಾಶ ಇದೆ,
0: ಯಾಕಂದ್ರೆ ನಮ್ಮ ಆಂತರಿಕ ಬಳಕೆಗೂ ಕೂಡ ಸಾಕಷ್ಟು ಬೇಕಾಗುತ್ತೆ, ರಫ್ತು ಕೂಡ ಮಾಡಬಹುದು.
1: ಹೌದು.
0: ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ಜಾಯಿಕಾಯಿ ಬೆಳೆಯ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಶರಣ್ಯ ಬಿ ಆರ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 6363027303. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 6363027303. ತುಂಬ ಸಂತೋಷ ಡಾಕ್ಟರ್ ಶರಣ್ಯ ಅವರೇ, ತಾವು ಇದುವರೆಗೂ ನಮ್ಮ ರೈತ ಬಾಂಧವರಿಗೆ ಜಾಯಿಕಾಯಿ ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ.
2: ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಈಗ ಕೇಳುವ ಬೆಣ್ಣೆಹಣ್ಣು ಬೇಸಾಯ ಈ ಕುರಿತು ಮಾಹಿತಿ.
0: ಬೆಣ್ಣೆಹಣ್ಣು ಬೆಳೆಯನ್ನು ವಿವಿಧ ರೀತಿಯ ಮಣ್ಣುಗಳಲ್ಲಿ ಬೆಳೆಯಬಹುದು, ಆದರೆ ನೀರು ಬಸ್ದೋಗುವಂಥ ಮಣ್ಣು ಬಹಳ ಸೂಕ್ತ. ನೀರು ನಿಲ್ಲುವಂಥ ಜಾಗ ಅಷ್ಟು ಸೂಕ್ತ ಅಲ್ಲ. ರಸಸಾರ 6-6.5 ಇರುವಂಥ ಮಧ್ಯಮ ಆಮ್ಲೀಯ ಮಣ್ಣು ಬಹಳ ಸೂಕ್ತ. ಮತ್ತು ಉಷ್ಣಾಂಶ 20°C 30°C ಇರುವಂಥ ಒಂದು ಹವಾಗುಣ ಬಹಳ ಒಳ್ಳೆಯದು. 1,000 mm 1,500 mm ಮಳೆ ಬೀಳುವಂಥ ಪ್ರದೇಶದಲ್ಲಿ ಇದು ಚೆನ್ನಾಗಿ ಬರುತ್ತೆ. ಮುಖ್ಯವಾಗಿ ಹಲವಾರು ಸುಧಾರಿತ ತಳಿಗಳಿದ್ದಾವೆ, ಅದರಲ್ಲಿ ಅರ್ಕ ಸುಪ್ರೀಂ ಎನ್ನುವಂಥದ್ದು ಮುಖ್ಯವಾದ ತಳಿ. ಇದು ಕೇಂದ್ರೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಚಟ್ಟಳ್ಳಿ ಇಲ್ಲಿಂದ ಬಿಡುಗಡೆಯಾಗಿದೆ. ಹೆಚ್ಚಿನ ಇಳುವರಿ ಕೊಡುತ್ತೆ, ಪ್ರತಿ ವರ್ಷ ಫಸಲು ನೀಡುವಂಥ ತಳಿ ಇದು. ಹಣ್ಣುಗಳು ಉದ್ದಾಗಿರ್ತವೆ, ಮಧ್ಯಮ ಗಾತ್ರವನ್ನು ಹೊಂದಿರ್ತವೆ. ಸರಾಸರಿ 12 ವರ್ಷದ ಮರ ಪ್ರತಿ ಮರಕ್ಕೆ 290 kg ಇಳುವರಿಯನ್ನು ಕೊಡುತ್ತೆ. ಮುಖ್ಯವಾಗಿ ಈ ಒಂದು ಹಣ್ಣಲ್ಲಿ 20% ಕೊಬ್ಬಿನಾಂಶ ಇರುತ್ತೆ. ಈ ಅರ್ಕ ಸುಪ್ರೀಂ ತಳಿ ಹೂ ಬಿಡುವಂಥ ವಿಧಾನ ಎ ವರ್ಗದ ಅಡಿಯಲ್ಲಿ ಬರುತ್ತೆ. ಇನ್ನು ಅರ್ಕ ಕೂರ್ಗ್ರವಿ ಅಂತ ಮತ್ತೊಂದು ತಳಿ ಇದೆ. ಇದು ಪ್ರತಿ ವರ್ಷ ಫಸಲು ನೀಡುವಂಥ ತಳಿ ಮತ್ತು ಹೆಚ್ಚು ಇಳುವರಿ ನೀಡುವಂಥ ಸ್ಥಳೀಯ ಒಂದು ಸಂಗ್ರಹಣೆಯ ಆಯ್ಕೆಯಾಗಿದೆ. ಸಂಪೂರ್ಣವಾಗಿ ಬೆಳೆದಂಥ ಮರ 450 gram 600 gram ಸರಾಸರಿ ತೂಕ ಇರುವಂಥ ಹಣ್ಣುಗಳನ್ನು ಕೊಡುತ್ತೆ. ಪ್ರತಿ ಮರದಿಂದ 150 kg 200 kg ಹಣ್ಣಿನ ಇಳುವರಿಯನ್ನು ನಾವು ಪಡಿಬಹುದು. ತಿರುಳಿನ ಭಾಗ ತುಂಬ ಹೆಚ್ಚಾಗಿರುತ್ತೆ. ಹಾಗೆಯೇ ಇದರಲ್ಲಿ ಕೊಬ್ಬಿನ ಅಂಶ 12-14% ಇರುತ್ತೆ. ಹಿಂದೆ ಈ ಬೆಣ್ಣೆಹಣ್ಣನ್ನು ಸಾಮಾನ್ಯವಾಗಿ ಬೀಜಗಳ ಮೂಲಕ ಅಭಿವೃದ್ಧಿಪಡಿಸಲಾಗ್ತಾ ಇತ್ತು, ಆದರೆ ಪರಕೀಯ ಪರಾಗಸ್ಪರ್ಶದ ಕಾರಣ ಬೀಜಗಳಲ್ಲಿ ಹೆಚ್ಚಿನ ಅನುವಂಶೀಯ ವ್ಯತ್ಯಾಸಗಳು ಕಂಡುಬರ್ತವೆ. ಆದ್ದರಿಂದ ಬೀಜೋತ್ಪಾದನೆ ವಿಧಾನದಲ್ಲಿ ತಾಯಿ ಗುಣವನ್ನು ಹೊಂದಿರುವಂಥ ಸಸಿಗಳು ಸಿಗೋದಿಲ್ಲ. ಜೊತೆಗೆ ಫಸಲಿಗೆ ಬರೋದಕ್ಕೆ ಹೆಚ್ಚು ಕಾಲಾವಕಾಶವನ್ನು ಇವು ತೆಗೆದುಕೊಳ್ತವೆ. ಆದ್ದರಿಂದ ಇತ್ತೀಚಿನ ದಿನಗಳಲ್ಲಿ ಈ ಬೆಣ್ಣೆಹಣ್ಣನ್ನು ಮೆದುಕಾಂಡ ಕಸಿ ಮೂಲಕ ಅಭಿವೃದ್ಧಿಗೊಳಿಸಲಾಗ್ತಾ ಇದೆ. ಬೀಜದ ಸಸಿಗಳಿಗಿಂತ ಇವು ಕಡಿಮೆ ಶಕ್ತಿಯುತವಾಗಿರ್ತವೆ, ಆದ್ರೂ ತಾಯಿ ಗುಣವನ್ನು ಹೊಂದಿರ್ತವೆ. 3 ವರ್ಷದಲ್ಲಿ ಇವು ಫಸಲಿಗೆ ಬರ್ತವೆ. ಸಾಮಾನ್ಯವಾಗಿ ಬೆಣ್ಣೆಹಣ್ಣಿನ ಗಿಡಗಳನ್ನು ಜೂನ್ ಜುಲೈ ತಿಂಗಳುಗಳಲ್ಲಿ ನಾಟಿ ಮಾಡಲಾಗುತ್ತೆ. ಜೂನ್ ಜುಲೈ ಸಮಯದಲ್ಲಿ ಹೆಚ್ಚು ಮಳೆಯಾಗುವಂಥ ಜಾಗಗಳಲ್ಲಿ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಿನಲ್ಲಿ ಸಸಿಗಳನ್ನು ನೆಡೋದು ಬಹಳ ಒಳ್ಳೆಯದು. ಏಪ್ರಿಲ್ ಮೇ ತಿಂಗಳಿನಲ್ಲಿ 1 meter ಗಾತ್ರದ ಗುಂಡಿಗಳನ್ನು ನಾವು ತೆಗೆದು ಅದಕ್ಕೆ ಚೆನ್ನಾಗಿ ಕಳೆತಂಥ ಕೊಟ್ಟಿಗೆ ಗೊಬ್ಬರ ಮತ್ತು ಮೇಲ್ಮಣ್ಣನ್ನು ಸಮ ಪ್ರಮಾಣದಲ್ಲಿ ಮಿಶ್ರಣ ಮಾಡಿ ನಾವು ಗಿಡಗಳನ್ನು ನೆಡಬೇಕಾಗತ್ತೆ. ಕಸಿ ಗಿಡಗಳನ್ನು ಸಾಲಿನಿಂದ ಸಾಲಿಗೆ 6 meter, ಸಾಲಿನಲ್ಲಿ ಸಸಿಯಿಂದ ಸಸಿಗೆ 6 meter ಅಂತರ ಇರೋ ರೀತಿಯಲ್ಲಿ ನಾವು ನೆಡಬೇಕಾಗತ್ತೆ. ಇನ್ನು ಬೀಜ ಸಸಿಗಳನ್ನು ತಳಿಯ ಒಂದು ಚೈತನ್ಯ ಮತ್ತು ಬೆಳವಣಿಗೆಗೆ ಅನುಗುಣವಾಗಿ ಸಾಲಿನಿಂದ ಸಾಲಿಗೆ 8 meter, ಸಾಲಿನಲ್ಲಿ 8 meter ಈ ರೀತಿ ಅಂತರ ಇರೋ ರೀತಿಯಲ್ಲಿ ನಾವು ನೆಡಬೇಕಾಗತ್ತೆ. ಬೆಣ್ಣೆಹಣ್ಣನ್ನು ಮುಖ್ಯವಾಗಿ ಹೆಚ್ಚು ಮಳೆ ಬೀಳುವಂಥ ಮತ್ತು ಗುಡ್ಡಗಾಡು ಪ್ರದೇಶದಲ್ಲಿ ಬೆಳೆಯಲಾಗುತ್ತೆ. ಈ ಪ್ರದೇಶದ ಮಣ್ಣು ಹೆಚ್ಚಾಗಿ ಆಮ್ಲೀಯ ಗುಣವನ್ನು ಹೊಂದಿರುತ್ತೆ ಮತ್ತು ಸಾಮಾನ್ಯವಾಗಿ ಸುಣ್ಣ, ಮೆಗ್ನೀಷಿಯಮ್ಮು ಮತ್ತು ಪೊಟ್ಯಾಷಿಯಂ ಕೊರತೆಯನ್ನು ಹೊಂದಿರಬಹುದು. ಆದರೂ ಸರಿಯಾದ ಪೋಷಕಾಂಶ

ನಿರ್ವಹಣೆಗಾಗಿ ಮಣ್ಣಿನ ಫಲವತ್ತತೆಯ ಸ್ಥಿತಿಯನ್ನು ನಾವು ಖಚಿತಪಡಿಸಿಕೊಳ್ಳೋದಕ್ಕೆ 3 ವರ್ಷಕ್ಕೊಮ್ಮೆ ಮಣ್ಣಿನ ಪರೀಕ್ಷೆಯನ್ನು ಮಾಡಿಸಬೇಕಾಗುತ್ತೆ. ಮಣ್ಣಿನ ರಸಸಾರ 6ಕ್ಕಿಂತ ಕಡಿಮೆ ಇದ್ದರೆ ಸುಣ್ಣವನ್ನು ಶಿಫಾರಸು ಮಾಡಲಾಗುತ್ತೆ. ಬೆಣ್ಣೆಹಣ್ಣಿನ ಉತ್ತಮ ಬೆಳವಣಿಗೆ ಮತ್ತು ಅಭಿವೃದ್ಧಿಗೆ ಹೆಚ್ಚಿನ ಪ್ರಮಾಣದ ಸಾವಯವ ಗೊಬ್ಬರಗಳನ್ನು ನಾವು ಕೊಡಬೇಕಾಗತ್ತೆ. ಸಾಮಾನ್ಯವಾಗಿ ಚೆನ್ನಾಗಿ ಫಸಲನ್ನು ಕೊಡುವಂಥ 6 ವರ್ಷ ಮೇಲ್ಪಟ್ಟಂಥ ಮರಗಳಿಗೆ ನಾವು ಪ್ರತಿ ಮರಕ್ಕೆ 50 ಕಿಲೋಗ್ರಾಂನಷ್ಟು ಕೊಟ್ಟಿಗೆ ಗೊಬ್ಬರ ಕೊಡಬೇಕಾಗತ್ತೆ. ಅದೇ ರೀತಿ 400 ಗ್ರಾಂನಷ್ಟು ಸಾರಜನಕ, 200 ಗ್ರಾಂನಷ್ಟು ರಂಜಕ ಮತ್ತು 500 ಗ್ರಾಂನಷ್ಟು ಪೊಟ್ಯಾಷನ್ನು ಕೊಡಬೇಕಾಗತ್ತೆ. ಇದರ ಜೊತೆಗೆ ನಾವು ದ್ವಿತೀಯ ಪೋಷಕಾಂಶಗಳು ಮತ್ತು ಲಘು ಪೋಷಕಾಂಶಗಳನ್ನು ಕೂಡ ಕೊಡಬೇಕಾಗತ್ತೆ. 250 ಗ್ರಾಂನಷ್ಟು ಮೆಗ್ನೀಷಿಯಂ ಸಲ್ಫೇಟು ಅಥವಾ 1 ಕಿಲೋಗ್ರಾಂನಷ್ಟು ಡೋಲೊಮೈಟನ್ನು ಕೊಡಬೇಕಾಗತ್ತೆ. ಪ್ರತಿ ಮರಕ್ಕೆ 100 ಗ್ರಾಂನಷ್ಟು ಬೋರಾಕ್ಸನ್ನು ಕೂಡ ನಾವು ಕೊಡಬೇಕಾಗತ್ತೆ. ಈ ರಸಗೊಬ್ಬರಗಳನ್ನು ಮತ್ತು ಕೊಟ್ಟಿಗೆ ಗೊಬ್ಬರವನ್ನು ನಾವು ಮುಖ್ಯವಾಗಿ ಮುಂಗಾರಿನ ಪ್ರಾರಂಭದಲ್ಲಿ ಅಂದರೆ ಮೇ ಜೂನ್ ತಿಂಗಳಿನಲ್ಲಿ ಮತ್ತು ಹಿಂಗಾರಿನ ಪ್ರಾರಂಭದಲ್ಲಿ ಅಕ್ಟೋಬರ್ ನವೆಂಬರ್ ತಿಂಗಳಿನಲ್ಲಿ 2 ಸಮಕಂತುಗಳಲ್ಲಿ ಕೊಡಬೇಕಾಗತ್ತೆ.

0: ಕೊಡಬೇಕಾಗತ್ತೆ. ಪ್ರತಿ ಮರಕ್ಕೆ 100 ಗ್ರಾಂನಷ್ಟು ಬೋರಾಕ್ಸ್ ಅನ್ನು ಕೂಡ ನಾವು ಕೊಡಬೇಕಾಗತ್ತೆ. ಈ ರಸಗೊಬ್ಬರಗಳನ್ನು ಮತ್ತು ಕೊಟ್ಟಿಗೆ ಗೊಬ್ಬರವನ್ನು ನಾವು ಮುಖ್ಯವಾಗಿ ಮುಂಗಾರಿನ ಪ್ರಾರಂಭದಲ್ಲಿ ಅಂದರೆ ಮೇ ಜೂನ್ ತಿಂಗಳಿನಲ್ಲಿ ಮತ್ತು ಹಿಂಗಾರಿನ ಪ್ರಾರಂಭದಲ್ಲಿ ಅಕ್ಟೋಬರ್ ನವೆಂಬರ್ ತಿಂಗಳಿನಲ್ಲಿ 2 ಸಮಕಂತುಗಳಲ್ಲಿ ಕೊಡಬೇಕಾಗತ್ತೆ. ರಸಗೊಬ್ಬರಗಳನ್ನು ಮರದ ವಯಸ್ಸು ಮತ್ತು ಈ ಮರದ ಮೇಲಾವರಣದ ಹರಡುವಿಕೆಗೆ ಅನುಗುಣವಾಗಿ ಮರದ ಕಾಂಡದಿಂದ ದೂರಕ್ಕೆ ಹಾಕಬೇಕಾಗತ್ತೆ. ಎಳೆ ಸಸಿಗಳಿಗೆ ಅಂದರೆ 3 ವರ್ಷದವರೆಗೆ ಗೊಬ್ಬರವನ್ನು ಕಾಂಡದಿಂದ ಕನಿಷ್ಠ 60 ಸೆಂಟಿಮೀಟರ್ ದೂರದಲ್ಲಿ ಹಾಕಬೇಕಾಗತ್ತೆ. ವಯಸ್ಸು ಮತ್ತು ಮೇಲಾವರಣದ ಒಂದು ಹರಡುವಿಕೆಯ ಪ್ರಕಾರ ದೂರವನ್ನು ಹೆಚ್ಚಿಸ್ತಾ ಹೋಗಬೇಕು. ಈ ಮರದ ಸುತ್ತಲೂ ನಾವು 15-20 ಸೆಂಟಿಮೀಟರ್ ಅಗಲ ಮತ್ತು 5 ಸೆಂಟಿಮೀಟರ್ನಷ್ಟು ಆಳಕ್ಕೆ ಮಣ್ಣನ್ನು ತೆಗೆದು ಅದರಲ್ಲಿ ರಸಗೊಬ್ಬರಗಳನ್ನು ಈ ಮರದ ಸುತ್ತಲೂ ಹಾಕಬೇಕಾಗತ್ತೆ. ಆಮೇಲೆ ಈ ಅಗತೆ ಮಾಡಿದಂಥ ಮಣ್ಣಿಂದ ಮುಚ್ಚಿ ನೀರನ್ನು ಕೊಡಬೇಕಾಗತ್ತೆ. ಸಾಮಾನ್ಯವಾಗಿ ಹೆಚ್ಚು ಮಳೆ ಬೀಳುವಂಥ ಮತ್ತು ಗುಡ್ಡಗಾಡು ಪ್ರದೇಶದಲ್ಲಿ ಬೇಸಿಗೆ ಸಮಯದಲ್ಲಿ 3-4 ವಾರದ ಅಂತರದಲ್ಲಿ ನೀರನ್ನು ಕೊಡೋದು ಪ್ರಯೋಜನಕಾರಿ ಅಂತ ಕಂಡುಬಂದಿದೆ. ಸೆಪ್ಟೆಂಬರ್ ನವೆಂಬರು ಮತ್ತು ಫೆಬ್ರವರಿ ಮಾರ್ಚ್ ತಿಂಗಳಿನಲ್ಲಿ ಈ ಬೆಣ್ಣೆಹಣ್ಣಿನ ಗಿಡಗಳು ಹೂ ಬಿಡ್ತವೆ. ರೆಂಬೆಯ ಚಿಗುರಿನ ಕೊನೆಯ ಭಾಗದಲ್ಲಿ ಪರಿಮಿತ ಹೂಗೊಂಚುಗಳು ಬಿಡ್ತವೆ. ಗಿಡದಲ್ಲಿ ಬಿಡುವಂಥ ಹೂಗಳು ದ್ವಿಲಿಂಗ ಆಗಿದ್ದು ಮೊದಲು ಹೆಣ್ಣು ಲಿಂಗ ಕ್ರಿಯಾತ್ಮಕವಾಗಿರುತ್ತೆ, ನಂತರ ಗಂಡು ಲಿಂಗ ಕ್ರಿಯಾತ್ಮಕವಾಗುತ್ತೆ. ಹೂ ಬಿಡುವಂಥ ವಿಧಾನವನ್ನು ಅನುಸರಿಸಿ ಬೆಣ್ಣೆಹಣ್ಣಿನ ತಳಿಗಳನ್ನು ಎ ಮತ್ತು ಬಿ ವಿಧದ ತಳಿಗಳು ಅಂತ ನಾವು ವಿಂಗಡಿಸ್ಕೋಬಹುದು. ಎ ವಿಧದ ತಳಿಗಳ ಹೂಗಳು ಮುಂಜಾನೆ ಕ್ರಿಯಾತ್ಮಕ ಹೆಣ್ಣಾಗಿ ಅರಳಿ ಮಧ್ಯಾಹ್ನದ ಹೊತ್ತಿಗೆ ಮುಚ್ಚಿಕೊಳ್ತವೆ, ಮತ್ತು ಮರುದಿನ ಅದೇ ಹೂಗಳು ಕ್ರಿಯಾತ್ಮಕ ಗಂಡಾಗಿ ಮತ್ತೆ ಅರಳ್ತವೆ. ಎ ತಳಿಗಳಿಗೆ ಉದಾಹರಣೆ ಅಂದರೆ ಈ ಅರ್ಕಾ ಸುಪ್ರೀಮು. ಇನ್ನು ಬಿ ವಿಧದ ತಳಿಗಳಲ್ಲಿ ಹೂಗಳು ಮಧ್ಯಾಹ್ನ ಕ್ರಿಯಾತ್ಮಕ ಹೆಣ್ಣಾಗಿ ಅರಳ್ತವೆ, ಮರುದಿನ ಮುಂಜಾನೆ ಅದೇ ಹೂಗಳು ಕ್ರಿಯಾತ್ಮಕ ಗಂಡಾಗಿ ಮತ್ತೆ ಅರಳ್ತವೆ. ಈ ಬಿ ತಳಿಗಳಿಗೆ ಉದಾಹರಣೆ ಅಂದರೆ ಈ ಅರ್ಕ ಕೂರ್ಗ್ರವಿ ಅಂತ. ಆದ್ದರಿಂದ ಈ ಬೆಣ್ಣೆಹಣ್ಣು ಬೆಳೆಯಲ್ಲಿ ಮುಖ್ಯವಾಗಿ ಕೀಟಗಳಿಂದ ಪರಾಗಸ್ಪರ್ಶ ಹೆಚ್ಚಾಗಿ ನಡೆಯುತ್ತೆ. ಕಸಿ ಕಟ್ಟಂಥ ಗಿಡಗಳು ನಾಟಿ ಮಾಡಿದ 3-4 ವರ್ಷದಲ್ಲಿ ಮತ್ತು ಬೀಜದಿಂದ ಬಂದಂಥ ಗಿಡಗಳು 5-6 ವರ್ಷದಲ್ಲಿ ಹಣ್ಣನ್ನು ಬಿಡೋದಕ್ಕೆ ಪ್ರಾರಂಭಿಸ್ತವೆ. ಇನ್ನು ಈ ನೇರಳೆ ಬಣ್ಣದ ತಳಿಯ ಹಣ್ಣುಗಳು ಬಲಿಯುವಾಗ ಹಸಿರು ಬಣ್ಣದಿಂದ ತಿಳಿ ನೇರಳೆ ಬಣ್ಣಕ್ಕೆ ತಿರುಗ್ತವೆ. ಈ ಹಸಿರು ಕಾಯಿಗಳನ್ನು ಕೊಡುವಂಥ ತಳಿಯ ಹಣ್ಣುಗಳು ತಿಳಿ ಹಸಿರು ಅಥವಾ ಹಸಿರು ಮಿಶ್ರಿತ ಹಳದಿ ಬಣ್ಣಕ್ಕೆ ತಿರುಗ್ತವೆ. ಹಣ್ಣಿನ ಒಳಗೆ ಇರುವಂಥ ಈ ಬೀಜದ ಹೊದಿಕೆ ಹಳದಿ ಮಿಶ್ರಿತ ಬಿಳಿ ಬಣ್ಣದಿಂದ ಗಾಢ ಕಂದು ಬಣ್ಣಕ್ಕೆ ಬದಲಾಗ್ತವೆ. ಬಲಿತ ಹಣ್ಣುಗಳು ಕೊಯ್ಲಿನ 6-10 ದಿನಗಳ ನಂತರ ಹಣ್ಣಾಗ್ತವೆ. ಉತ್ತಮ ತಳಿಗಳು 8 ವರ್ಷದ ನಂತರ ಸುಮಾರು 60 ಕಿಲೋಗ್ರಾಂನಿಂದ 120 ಕಿಲೋಗ್ರಾಂನಷ್ಟು ಇಳುವರಿಯನ್ನು ಕೊಡ್ತವೆ. ಬೆಣ್ಣೆಹಣ್ಣು ಮರದಲ್ಲಿ ಹಣ್ಣಾಗೋದಿಲ್ಲ ಮತ್ತು ಅವು ಕೊಯ್ಲಿನ ನಂತರನೇ ಹಣ್ಣುಗಳು ಮೃದುವಾಗ್ತವೆ. ಹಣ್ಣುಗಳನ್ನು ಎಚ್ಚರಿಕೆಯಿಂದ ಪಕ್ವತೆಯ ಸರಿಯಾದ ಹಂತದಲ್ಲಿ ಕೊಯ್ಲು ಮಾಡಬೇಕು. ಬಲಿತಂಥ ಹಣ್ಣುಗಳನ್ನು ಕೊಯ್ದು ಸಾಗಾಣಿಕೆ ಮಾಡುವಾಗ ಮತ್ತು ವಿತರಣೆ ಸಮಯದಲ್ಲಿ ಮಾಗದಕ್ಕೆ ಬಿಡಬಹುದು.
1: ಇದುವರೆಗೆ ಬೆಣ್ಣೆಹಣ್ಣು ಬೇಸಾಯ ಕುರಿತು ಮಾಹಿತಿ ಕೇಳಿದಿರಿ. ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರಬಿಕ ಪಾರ್ಚ್ಮೆಂಟ್ 24,400 ರೂಪಾಯಿಂದ 25,000 ರೂಪಾಯಿ, ಅರಬಿಕ ಚೆರಿ 13,800 ರೂಪಾಯಿಂದ 15,400 ರೂಪಾಯಿ, ರೊಬೆಸ್ಟಾ ಪಾರ್ಚ್ಮೆಂಟ್ 17,800 ರೂಪಾಯಿಂದ 18,300 ರೂಪಾಯಿ, ರೊಬೆಸ್ಟಾ ಚೆರಿ 10,000 ರೂಪಾಯಿಂದ 11,000 ರೂಪಾಯಿ. ಇಲ್ಲಿಗೆ ಇಂದಿನ ರೈತ ಧ್ವನಿ ಕಿಸಾನ್ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ರೈತ ಬಾಂಧವರಿಗೆಲ್ಲ ನಮಸ್ಕಾರ.

0: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
1: ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
0: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
2: ಆಕಾಶವಾಣಿ ಮಡಿಕೇರಿ ನಿಧಾನ ಸುದ್ದಿ. ಚೆಯ್ಯಂಡಾಣೆ ನರಿಯಂದೆಡ ಗ್ರಾಮ ಕಾರಳನ್ನ ಬೋವಿಯರಿಯಂಡ ಪೌತಿ ಪೆಮ್ಮಯ್ಯ ಅಂಗಡಮೂವ ರವಿ ಸೋಮಯ್ಯ ಅವು ಇಂದು ಮರಣಪಟ್ಟಿತು. 70 ದಂಡು ಬೈತ್ರ ನಿವೃತ್ತ CASF ಕಾರಳನ ಬೋವಿಯರಿಯಂಡ ರವಿ ಸೋಮಯ್ಯ ಅಂಡ ಆಕಿರಿ ಕಾರ್ಯ ನಾಳೆ ಮಚ್ಚಣ 1 ಗಂಟೆಕ್ಕೆ ಅಂಡ ಸ್ವಂತ ಮನೆಯಲ್ಲಿ ನಡಪಂದು ಒಕ್ಕಕಾರ ಅರ್ಚಿಟ್ಟಿತು. ಚೇರಂಬಾಣೆ ಬಿಬಾಡಗ ಗ್ರಾಮದ ಆನೆರ ದಿವಂಗತ ಭೀಮಯ್ಯ ಅವರ ಪತ್ನಿ ಲಲಿತಮ್ಮ ಅವರು ಇಂದು ನಿಧನರಾದರು. 93 ವರ್ಷ ಪ್ರಾಯದ ಆನೆರ ಲಲಿತಮ್ಮ ಅವರ ತವರು ಮನೆ ಕೆದಂಬಾಡಿ. ಅಂತ್ಯಕ್ರಿಯೆ ನಾಳೆ 12 ಗಂಟೆಗೆ ಬಿಬಾಡಗ ಗ್ರಾಮದ ಮೃತರ ಮಗ ಗೋಪಾಲ ಅವರ ಸ್ವಂತ ಮನೆಯಲ್ಲಿ ನಡೆಯಲಿದೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ.
3: ಸುದ್ದಿ ಜೊಂಪೆ ಪ್ರಾಯೋಜಕರು SGRMS ಟ್ರಾವೆಲ್ಸ್ ಕುಶಾಲನಗರ. August 10th ಉತ್ತರ ಭಾರತದ ಟ್ರಿಪ್ ಅನ್ನು ಆಯೋಜಿಸಿದ್ದು ಕುಶಾಲನಗರದಿಂದ ರಾತ್ರಿ ಹೊರಟು ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ತಲುಪಿ ಅಲ್ಲಿಂದ ವಿಮಾನದಲ್ಲಿ ವಾರಾಣಸಿಗೆ ಬಂದು ಕಾಶಿ, ಪ್ರಯಾಗ್ರಾಜ್, ಅಯೋಧ್ಯ, ಮಥುರಾ, ಆಗ್ರಾ ವಿಶ್ವಪ್ರಸಿದ್ಧ ತಾಜ್ಮಹಲ್, ದೆಹಲಿ ಕೆಂಪುಕೋಟೆ ವೀಕ್ಷಣೆ ಮಾಡಿಕೊಂಡು August 17th ಬೆಂಗಳೂರಿಗೆ ವಾಪಸ್ ಬರುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448071307.
4: ಸುದ್ದಿ ಜೊಂಪೆ ಓದುತ್ತಿರವು ಉಳುವಾರನ ರೋಷನ್ ವಸಂತ್. ಜೊಂಪೆನ ವಿವರ. ಇಂದು ಮಡಿಕೇರಿಪೇಟೆನ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಮಂಡಳಿ ಜಿಲ್ಲಾಧಿಕಾರಿ SJ ಸೋಮಶೇಖರ್ ಅವರ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಬಾಲಕಾರ್ಮಿಕ ಯೋಜನಾ ಸೊಸೈಟಿನ ಕಾರ್ಯಕಾರಿ ಸಮಿತಿ, ಜಿಲ್ಲಾ ಕಾರ್ಯಪಡೆ ಸಲಹಾ ಸಮಿತಿ ಹಾಗೆ ಸರ್ವ ಸದಸ್ಯರ ಸಭೆ ನಡೆದು ಸಭೆಯಲ್ಲಿ ಜಿಲ್ಲಾಧಿಕಾರಿಗಳು ಮಾತಾಡಿ ಜಿಲ್ಲೆಯಲ್ಲಿ ಬಾಲಕಾರ್ಮಿಕ ಪದ್ಧತಿಯ ತಡೆಯಕ್ಕೆ ಸರಿಯಾದ ಕಾರ್ಯಕ್ರಮಗಳ ನಡೆಸೋಕ್ಕೂ ಇದಕ್ಕೆ ಎಲ್ಲವೂ ಕೈಜೋಡಿಸೋಕುತ್ತ ಸೂಚನೆ ಕೊಟ್ಟು ಜಿಲ್ಲೆಯಲ್ಲಿ ಈಗ ನೋಡ್ರೆ ಬಾಲಕಾರ್ಮಿಕ ಸಂಖ್ಯೆ ಕಮ್ಮಿ ಆಟು, ಸರಿಯಾದ ಕಠಿಣ ಕಾನೂನು, ಇಸ್ಕೂಲ್ಗಳಲ್ಲಿ ದಾಖಲಾತಿನ ಜಾಸ್ತಿ ಮಾಡುದು ಹಂಗೆ ಸಾರ್ವಜನಿಕರಲ್ಲಿ ಜಾಗೃತಿ ಬರೆಸಿದ್ರಿಂದ ಇದು ಕಮ್ಮಿ ಆಟು. ಆದರೂ ಹಳ್ಳಿ ಕಡೆಗಳಲ್ಲಿರುವ ಕೈಗಾರಿಕೆ, ಹೋಟೆಲ್, ತೋಟ, ರೆಸಾರ್ಟ್ಗಳಿಗೆ ಅಧಿಕಾರಿಗ ಇದ್ದಕ್ಕಿದ್ದ ಹಂಗೆ ಹೋಗಿ ನೋಡಿ ಈ ಪದ್ಧತಿನ ತಡೆಯಕ್ಕೆ ಕಷ್ಟಪಡೋಕು, ಮಕ್ಕಳ ಕೆಲಸ ಮಾಡಿಸಿಕೊಂಡು ಕಂಡ್ರೆ ತಕ್ಷಣ ಕ್ರಮ ತಗೊಳಕು, ಬಾಲಕಾರ್ಮಿಕರಾಗಿ ಕಂಡುಬರುವ ಮಕ್ಕಳ ಕಂಡು ಹಿಡಿದು ಅವರ ಸಮಾಜ ಕಲ್ಯಾಣ ಇಲಾಖೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗಳ ಹಂಗೆ ಸರ್ಕಾರಿ ಬಾಲ ಮಂದಿರಗಳಲ್ಲಿ ಪುನರ್ವಸತಿಗಾಗಿ ಬಿಡೋಕುತ ಜಿಲ್ಲಾಧಿಕಾರಿಗಳು ಹೇಳ್ದು. ಸಭೆಗೆ ಕಾರ್ಮಿಕಾಧಿಕಾರಿ ಹಂಗೆ ಹಿರಿಯ ಕಾರ್ಮಿಕ ನಿರೀಕ್ಷಕ MM ಯತ್ನಾಟ್ಯವು ಜಿಲ್ಲೆಯಲ್ಲಿರುವ ಬಾಲಕಾರ್ಮಿಕ ಪದ್ಧತಿಗೆ ಸಂಬಂಧಪಟ್ಟಂಗೆ ತಗೊಂಡಿರುವ ಕ್ರಮಗ ಹಂಗೆ ಕಂಡು ಬಂದಿರುವ ಪ್ರಕರಣಗಳ ಕುರಿತಂಗೆ ಸರಿಯಾದ ಮಾಹಿತಿನ ಕೊಟ್ಟು ಸಭೆಯಲ್ಲಿ ಸಂಬಂಧಪಟ್ಟವು ಮುಖ್ಯಪಟ್ಟವು ಹಾಜರಿದ್ದು. ಸರ್ಕಾರಿ ಆಯುರ್ವೇದ ಆಸ್ಪತ್ರೆ ನಲ್ಲೂರ್ಲಿ ಕಾಯಂ ಡಾಕ್ಟರ್ಗಳು ಸಾರ್ವಜನಿಕರ ಆರೋಗ್ಯ ತಾಪತ್ರೆಗೆ ವಾರಲ್ಲಿ ಸೋಮವಾರ, ಮಂಗಳವಾರ, ಗುರುವಾರ ಮತ್ತು ಶನಿವಾರ ಸಿಕ್ಕಿವೆ. ಸಾರ್ವಜನಿಕರು ಇಲಾಖೆಯ ಸೇವೆನ ಪಡ್ಕೊಳಕತ್ತ ಜಿಲ್ಲಾ ಆಯುಷ್ ಅಧಿಕಾರಿಗಳು ತಿಳಿಸಿದರು. ಕೊಡಗುಗೌಡ ವಿದ್ಯಾಸಂಘದ ಹೊಸ ಕಟ್ಟಡದ ಜ್ಞಾನಕ್ಕಾಗಿ ವಿಶೇಷ ಆಕರ್ಷಕ ಸ್ಮರಣ ಸಂಚಿಕೆನ ಹೊರಗೆ ತಕೊಂಡು ಬಾಕೆ ಲೇಖಕರಿಂದ ಇದುವರೆಗೆ ಎಲ್ಲಿನೂ ಕಾಣಿಸಿಕಣದ ತಾವೇ ಸ್ವಂತ ಕೈಲಿ ಬರೆದ ಲೇಖನಗಳ ಒಂದು ಪಟದೊಟ್ಟಿಗೆ ಇದೇ ತಾರೀಕು 31 ಮಡಿಕೇರಿ ಗುಡ್ಡೆಮನೆ ಅಪ್ಪಯ್ಯಗೌಡ ದಾರಲಿರುವ ಸಂಘದ ಕಚೇರಿಗೆ ಕಳಿಸಿಕೊಡಕತ್ತ ಸಂಚಿಕೆನ ಸಂಪಾದಕ ಸೂದನ ಎಸ್ ಈರಪ್ಪ ತಿಳಿಸಿದರು. ಮೈಸೂರು ದೇಸಿರಂಗ ಸಾಂಸ್ಕೃತಿಕ ಸಂಸ್ಥೆ ಯು ಪ್ರೊಫೆಸರ್ ಕೆ ರಾಮದಾಸ್ ಇವರ ಜ್ಞಾನದಲ್ಲಿ ನಡೆಸಿದ ರಾಜ್ಯ ಮಟ್ಟದ ವೈಚಾರಿಕ ಲೇಖನ ಪೈಪೋಟಿಲಿ ಮದೆನಾಡಿನ ಮದೆಮಹೇಶ್ವರ ಪದವಿ ಪೂರ್ವ ಕಾಲೇಜಿನ ಪ್ರಿನ್ಸಿಪಾಲ್ ಸಿದ್ದರಾಜು ಬೆಳ್ಳಯ್ಯವು ಭಾಗವಹಿಸಿ 2ನೇ ಇನಾಮನ ಪಡ್ಕೊಂಡಳು. ಗಾಳಿಬೀಡು ಜವಾಹರ್ ನವೋದಯ ವಿದ್ಯಾಲಯಲ್ಲಿ 2027-28 ಶೈಕ್ಷಣಿಕ ವರ್ಷದ 6ನೇ ಕ್ಲಾಸಿಗೆ ಸೇರಿಕೆ ಅರ್ಹ ಮಕ್ಕಳಿಂದ ಅರ್ಜಿ ಕರೆದಳು. ಅರ್ಜಿ ಹಾಕಿಕೆ ಇದೇ ತಾರೀಕು 31 ಆಕೇರಿ ದಿನಾತ ವಿದ್ಯಾಲಯದ ಪ್ರಿನ್ಸಿಪಾಲ್ ಅವರು ತಿಳಿಸಿದಳು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಕಡೆಯಿಂದ ಇದೇ ತಾರೀಕು 24 18-30 ಕಲಾ ತಂಡಗಳಿಂದ ಯುವ ಸೌರಭ ಕಲಾ ಪ್ರದರ್ಶನ ಕಾರ್ಯಕ್ರಮ ನಡೆದಿತ್ತ ಇಲಾಖೆಯ ಸಹಾಯಕ ನಿರ್ದೇಶಕರು ತಿಳಿಸಿದಳು. ಕರ್ನಾಟಕ ಲೋಕಸೇವಾ ಆಯೋಗ ಹಂಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕಡೆಯಿಂದ ನಡೆಸುವ ಎಲ್ಲ ಪೈಪೋಟಿ ಪರೀಕ್ಷೆಗಳಿಗೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪೈಪೋಟಿ ಪರೀಕ್ಷಾ ಕೇಂದ್ರದ ಕಡೆಯಿಂದ 50 ತರಬೇತಿನ ಮೈಸೂರಿನ ಕೇಂದ್ರ ಕಚೇರಿಯಲ್ಲಿ ಕೊಟ್ಟವೆ. ಕುಸೀರವು ಇದೇ ತಾರೀಕು 21 ಹೆಸರನ್ನ ಕೊಡಕುತ್ತ ವಿಶ್ವವಿದ್ಯಾನಿಲಯದ ಕುಲಸಚಿವರು ತಿಳಿಸಿದರು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿನ ಕಡೆಯಿಂದ 13ನೇ ಕೊಡವ ಪುಸ್ತಕ ಪತ್ತಾಯನ ಅಕಾಡೆಮಿನ

0: ಅಧ್ಯಕ್ಷ ಅಜ್ಜಿನಿಕಂಡ ಸಿ ಮಹೇಶ್ ನಾಚಯ್ಯ ಅವರ ಅಧ್ಯಕ್ಷತೆಯಲ್ಲಿ ಇದೇ ತಾರೀಕು 18ಕ್ಕೆ ಬೈರಂಬಡಲಿರುವ ಹಾಲುಗುಂದ ಫಾರ್ಮರ್ಸ್ ರಿಕ್ರಿಯೇಷನ್ ಕ್ಲಬ್ಲಿ ಬೆಳಿಗ್ಗೆ 11 ಗಂಟೆಗೆ ಬಿಡುಗಡೆ ಮಾಡಿವೆ. ಫಾರ್ಮರ್ಸ್ ಕ್ಲಬ್ ತಾಳತ್ಮನೆ ಇವರ ಕಡೆಯಿಂದ 2ನೇ ವರ್ಷದ ಕೆಸರುಗದ್ದೆ ಆಟೋಟಗ ಇದೇ ತಾರೀಕು 26ಕ್ಕೆ ಬೆಳಿಗ್ಗೆ 9 ಗಂಟೆಯಿಂದ ಮನ್ನನ ಬೆಳ್ಳಿಪ್ಪ ಅವರ ಗದ್ದೆಯಲ್ಲಿ ಏರ್ಪಾಡಾಟು. ಕುಶಾಲನಗರ ವಲಯದ ಮೀನುಕೊಲ್ಲಿ ಶಾಖೆನ ಅಭ್ಯತ್ಮಂಗಲ ನೆಲ್ಲಿಹುದಿಕೇರಿ ಗ್ರಾಮದ ಕಾಟಿಬಾಣೆ ಬೆಟ್ಟದ ಕಾಡು ವ್ಯಾಪ್ತಿನ ಕಾಫಿ ತೋಟಗಳಲ್ಲಿ ನೆಲೆ ನಿಂತುಕೊಂಡು ಜನರಿಗೆ ಉಪದ್ರ ಕೊಡ್ತಿರುವ ಕಾಡನೆಗಳ ಕಾಡಿಗೆ ಓಡಿಸುವ ಕೆಲಸ ನಾಳೆ ನಡೆದಿದೆ. ಆದ್ದರಿಂದ ಈ ಹೊತ್ತಲ್ಲಿ ಈ ಭಾಗದ ರೈತರು ಕೆಲಸದವು ವಯಸ್ಸಾದವು ಸ್ಕೂಲ್ ಕಾಲೇಜಿಗೆ ಹೋಗುವ ಮಕ್ಕ ಗಾಡಿಗಳ ಓಡಿಸವು ಹಾಗೆ ಸಾರ್ವಜನಿಕರು ತುಂಬಾ ಜಾಗ್ರತೆಯಿಂದ ಇರೋಕುತ ವಲಯ ಅರಣ್ಯ ಅಧಿಕಾರಿಗಳು ತಿಳಿಸಿದರು. ಮಡಿಕೇರಿ ಮತ್ತು ನಾಪೋಕ್ಲು ಹೋಬಳಿ ರೈತ ಸಂಪರ್ಕ ಕೇಂದ್ರದಲ್ಲಿ ರೈತರಿಗೆ ಬೇಕಿರುವ ತನು ತೊಳಿನ ಬೀಜ ಭತ್ತನ ರಿಯಾಯಿತಿ ಕ್ರಯಲ್ಲಿ ಕೊಟ್ಟವೆ. ಅವಶ್ಯ ಇರುವ ರೈತರು ಹತ್ತಿರದ ರೈತ ಸಂಪರ್ಕ ಕೇಂದ್ರಗಳ ಸಂಪರ್ಕ ಮಾಡಕುತ್ತ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರು ತಿಳಿಸಿದರು. ಭಾರತ ಚುನಾವಣಾ ಆಯೋಗದ ಸೂಚನೆಯಂಗೆ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕೆಲಸ ಜಿಲ್ಲೆಯಲ್ಲಿಡಿ ನಡೀತಾ ಉಂಟು. ಈ ನಿಟ್ಟಿನಲ್ಲಿ ಕೊಡಗು ಜಿಲ್ಲೆನ 2 ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿನ ಒಟ್ಟು 552 ಮತಗಟ್ಟೆಗಳ ಬೂತ್ ಮಟ್ಟದ ಅಧಿಕಾರಿಗ ಮನೆ ಮನೆಗೆ ಹೋಗಿ ಗಣತಿ ಅರ್ಜಿನ ಮತದಾರರಿಗೆ ಹಂಚುವ ಕೆಲಸದಲ್ಲಿ ಶೇಕಡ 99% ಸಾಧನೆ ಆವುಟೂತ ಜಿಲ್ಲಾಧಿಕಾರಿ ಎಸ್ ಎ ಸೋಮಶೇಖರವು ಮಾಹಿತಿನ ಕೊಟ್ಟಳು. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ.
1: ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು SJRMS ಟ್ರಾವೆಲ್ಸ್ ಕುಶಾಲನಗರ.
2: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
3: 300ಕ್ಕೂ ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್.
4: ಸಿಜೆ ಬಿಲ್ಡ್ವೇರ್ ಬೈಲಗುಪ್ಪೆ ಕುಶಾಲನಗರ, ಆಲ್ಸೋ ಅಟ್ ಇರಿಟಿ, ಕಣ್ಣೂರ್, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
5: ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
6: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
7: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026, 9 ದಿನಗಳ ಮೆಗಾ ಸಿಲ್ವರ್ ಉತ್ಸವ. ಜೂನ್ 15 ಸೆಪ್ಟೆಂಬರ್ 14 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು, ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ, ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಗೊಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
8: ಭಾರತ್ ಎಲೆಕ್ಟ್ರಾನಿಕ್ಸ್ನ ಮತ್ತೊಂದು ಕೊಡುಗೆ ಭಾರತ್ ಹೋಂಡಾ. ಇಲ್ಲಿ ಹೋಂಡಾ ಪವರ್ ಪ್ರಾಡಕ್ಟ್, ಜನರೇಟರ್, ವಾಟರ್ ಪಂಪ್, ಮಲ್ಟಿಪರ್ಪಸ್ ಎಂಜಿನ್, ಹೋಂಡಾ ಪ್ರಾಡಕ್ಟ್ಸ್ನ ಸೇಲ್ಸ್ ಅಂಡ್ ಸರ್ವಿಸ್ಗಾಗಿ ಬನ್ನಿ. ಕೊಡಗಿನ ಆಥರೈಸ್ ಡೀಲರ್ ಹಾಗೂ ಡಿಸ್ಟ್ರಿಬ್ಯೂಟರ್ ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ.
9: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್.
10: ಎಲ್ಇಡಿ ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಕ್ಲೋತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್, ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ.
9: ಅಪ್ ಟು 40% ಕ್ಯಾಶ್ ಬ್ಯಾಕ್ ಆಫರ್.
10: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
11: ಕೊಡಗು ಕುಶಾಲನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999 ಗೆ ಡೇ ಔಟ್ ಅಂದ್ರೆ ಬೆಳಿಗ್ಗೆ 9-5 ಮತ್ತೊಂದು 3-10 ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಡಾಟಾ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
12: ಕೂರ್ಗ್ ಪ್ಲೈಗೆ ಸ್ವಾಗತ. ಫ್ಯಾಕ್ಟರಿಯಿಂದ ನೇರವಾಗಿ ಗ್ರಾಹಕರಿಗೆ ಉತ್ತಮ ಗುಣಮಟ್ಟದ ವಾಟರ್ ಪ್ರೂಫ್ ಅಂಡ್ ಕಮರ್ಷಿಯಲ್ ಪ್ಲೈವುಡ್, 25 ಗ್ಯಾರಂಟಿಯೊಂದಿಗೆ ಎಲ್ಲಾ ವಿಧದ ಮರಗಳನ್ನು ಉತ್ತಮ ಬೆಲೆಗೆ ಖರೀದಿ ಮಾಡಲಾಗುವುದು. ಕೂರ್ಗ್ ಪ್ಲೈ, ವಿರಾಜಪೇಟೆ. ಕಾಲ್ 9444805739.
13: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲಿ ಈಗ ಎಲ್ಲವೂ ಲಭ್ಯವಿದೆ.
14: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ.
13: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಗಾಗಿ ಸಂಪರ್ಕಿಸಿ ಕವನ್ 9606017186.
15: ಕೊರಗರಹಳ್ಳಿಯ ಎಕೆ ಫರ್ನಿಚರ್ ನಲ್ಲಿ ನಿಮ್ಮ ಮನೆಗೆ ಬೇಕಾದ ಅಂತ ಚಂದದ ಫರ್ನಿಚರ್ ಗಳು ಹೋಲ್ಸೇಲ್ ಹಾಗೂ ರಿಟೇಲ್ ರೇಟ್ ನಲ್ಲಿ. ಸುಲಭಕಂತಿನ ಇಎಂಐ, ಲೈಫ್ ಟೈಮ್ ವಾರಂಟಿ, ಕೊಡಗಿನಾದ್ಯಂತ ಫ್ರೀ ಹೋಮ್ ಡೆಲಿವರಿ, ಟೀ ಕುಡ್ ನ ಡೋರ್ ಹಾಗೂ ವಿಂಡೋಗಳು ಲಭ್ಯವಿದೆ. ಎಲ್ಲಾ ರೀತಿಯ ಇಂಟೀರಿಯರ್ ವರ್ಕ್ ಮಾಡಿಕೊಳ್ಳಲಾಗುವುದು. ಎಕೆ ಫರ್ನಿಚರ್, ಬಿಎಂ ರೋಡ್, ಕೊರಗರಹಳ್ಳಿ.
16: ISO 9001:2015 ಪ್ರಮಾಣಿತ ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ ನಲ್ಲಿ ಮೆಗಾ ಮಾನ್ಸೂನ್ ಆಫರ್. 25,000 ರೂಪಾಯಿಯ ಖರೀದಿಗೆ ಸ್ವಿಂಗ್ ಫ್ರೀ, 55,000 ರೂಪಾಯಿಯ ಖರೀದಿಗೆ 2-ಡೋರ್ ವಾರ್ಡ್ರೋಬ್ ಫ್ರೀ, 85,000 ರೂಪಾಯಿ ಖರೀದಿಗೆ 20,000 ಮೌಲ್ಯದ ಸ್ಪ್ರಿಂಗ್ ಮ್ಯಾಟ್ರೆಸ್ ಫ್ರೀ. ನಾರ್ತ್ ಕೇರಳಾಸ್ ಲಾರ್ಜೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರರ್, ಗ್ರೀನ್ಸ್ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ.
17: ಮೂರ್ನಾಡಿನಲ್ಲಿ ಶುಭಾರಂಭಗೊಂಡಿದೆ. ಓಂ ಶ್ರೀ ಎಂಟರ್ಪ್ರೈಸಸ್, ಇಲ್ಲಿ ಅತ್ಯುತ್ತಮ

0: ಪ್ಲಂಬಿಂಗ್ ಸ್ಯಾನಿಟರಿ ವೇರ್ ಆಕರ್ಷಕ ರಿಯಾಯಿತಿ ದರದಲ್ಲಿ ನಿಮಗೆ ಲಭ್ಯವಿದೆ. ಮನೆಯೊಂದು ಬೆಳಗಿದರೆ ಮನವೆಲ್ಲ ಬೆಳಗುವುದು. ಓಂ ಶ್ರೀ ಎಂಟರ್ಪ್ರೈಸಸ್, ಶ್ರೀ ಅಮ್ಮ ಮೆಡಿಕಲ್ಸ್ ಹತ್ತಿರ, ಮುದ್ದು ಕಾಂಪ್ಲೆಕ್ಸ್, ಮೂರ್ನಾಡು.
1: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
0: ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ. ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424.
2: ಸುದ್ದಿ ಸಮಾಚಾರ ಓದಿನೋಳು ಓಚಿಟ್ಟಂಗಡ ರವಿ ಸುಬ್ಬಯ್ಯ. ಕೆರಕಲ್ ಗ್ರಾಮ ಪಂಚಾಯತಿ ಸಭಾಪಡಿಯಲ್ಲಿ ಶಾಸಕ ಮಂತ್ರಗೌಡ ಆಯ್ಡು ಕೊರವಕರ್ಕಿ ನಡೆದ ಅರಣ್ಯ ಇಲಾಖೆ ಅಧಿಕಾರಿಯ ಸಭೆಯಲ್ಲಿ ಆನೆಕಾಟ ವಿಪರೀತ ಆಯ್ಡು ಮನುಷ್ಯಂಗಕ್ಕೆ ಬದುಕುಕೆ ಕಾಯತನಕ್ಕೆ ಆಯ್ಬೋಯ್ತು. ತೊಡಕೆ ಕ್ರಮ ಹೊಡೆದು ಕೂಟಕ್ಕೆ 60 ವೇರ ಕಾಟಿಯ ತೋಟ ನುಗ್ಗಿಂಡು ಪೆರತ ನಷ್ಟ ಆಯ್ನುಂಡು. ತೊಡಕೆ ಕಾಟಿಯಲ್ಲ ಪುಷ್ಪಗಿರಿಗೆ ದೌತ್ವ ಕಾರ್ಯ ಆಣುವುದು ಬಳಿ ಕರವರತ ಮಾಡಿಸಿ. ಕೆದಕಲ್ ಗ್ರಾಮ ಪಂಚಾಯತಿರ ದಿನತ್ರ 24 hours ಕೆಲಸ ಮಾಡೋ ವನ್ಯಜೀವಿ ನಿಯಂತ್ರಣ ಕೇಂದ್ರ ಸ್ಥಾಪನೆ ಮಾಡೋಂಡು. ಆನೆಯಲ್ಲ ಕಾಡಕ್ಕೆ ದೌಟುವ ಸಮಯತ್ತು ಜೀವ ರಕ್ಷಣೆ ಮಾಡುವ ವಾಹನ 108 ಆಂಬುಲೆನ್ಸ್ ಅನ್ನು ಗೊತ್ತು ಮಾಡೋಣ ಎಂದು ಬಳಕಾರ ವರತ ಮಾಡಿಸಿ. ಪುಕ್ಕಾರಕೋಟೆ ಶಾಸಕ ಡಾಕ್ಟರ್ ಮಂತ್ರಗೌಡ ತಕ್ಕ ಬಂದಿತ್ತು. ಅರಣ್ಯ ಇಲಾಖೆಯ ಒಳ್ಳಿ ಒತ್ತರ ಮೇರ ಕೊರವು ಬಳಕಾರದ ತಾಪತ್ರಯಕ್ಕೆ ಸಮಯಕ್ಕೆ ಸೇರಿಕೆ ಸಹಕಾರ ಕೊಡ್ಕೊತ್ತು. ಬಳೆ ನಷ್ಟ ಪಿಂಜ ಕಾಡು ಪ್ರಾಣಿಯಡ ಕಾಟತ್ನೊಂಡು ಮರಣಪಟ್ಟ ಎಂಟ ಸಂಸಾರಕ್ಕೆ ಪರಿಹಾರ ಕೊಡಬೇಕು ತಡ ಮಾಡಿಂಡುಳ್ಳದು ಬಳಕಾರದ ಚಡಿಕೆ ಕಾರಣ ಆಯಿತು. ಸರ್ಕಾರ ತುಂಜ ಅವಶ್ಯವುಳ್ಳ ಅನುದಾನ ಪಣಕೊಂಡಬಪ್ಪದು ನಾಡ ಜವಾಬ್ದಾರಿ ಎಂದು ಭರವಸೆ ತಕ್ಕ ಬರೋದು. ಹಿಂಗ ಅಧಿಕಾರಿಯ ಜನರ ಕೂಡ ಎಲ್ಲ ಥರದ ವ್ಯವಹಾರ ಮಾಡೋಣ ಅಧಿಕಾರಿಯಕ್ಕೆ ಸೂಚನೆ ಕೊಡ್ತದೆ. ಮಡಿಕೇರಿಯಲ್ಲ ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆ, ಸಮುದಾಯ ವೈದ್ಯಶಾಸ್ತ್ರ ವಿಭಾಗ, ಪಿಂಜ ನಾಪಕರ ಪುನಶ್ಚೇತನ ಚಾರಿಟೇಬಲ್ ಟ್ರಸ್ಟ್ ಕೂಟದ ಮೇಲೆ ಊನಕರ ಮಕ್ಕಳ ಆರೋಗ್ಯ ಪರೀಕ್ಷೆ ಶಿಬಿರ ನಡೆದಿತ್ತು. ಶಿಬಿರ ಉದ್ಘಾಟನೆ ಮಾಡಿದ ತಕ್ಕಂಥ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಮುಖ್ಯ ಡಾಕ್ಟರ್ ರಾಮಚಂದ್ರ ಕಾಮತ್ ತಕ್ಕ ಬಂದಿತ್ತು. ಊನಕರ ಮಕ್ಕಳಕ್ಕೆ ನಲ್ಲ ಆರೋಗ್ಯ ಸೇವೆ ಕೊಡ್ಕೊಂಡು ಅವಶ್ಯ ಉಂಟು. ಸಮಾಜದರ ಎಲ್ಲಡ ಸಹಕಾರದ ಊನಕರಡ ಆರೋಗ್ಯ ಶಿಕ್ಷಣ ಪಿಂಜ ನಲ್ಲ ವಸತಿ ಸೌಕರ್ಯ ಕೊಡಬೇಕು ಒತ್ತು ಕೊಡ್ಕೊಂಡು ರಾಜ್ಯದ ಇದೇ ಆದ್ಯ ಐತೆ ಇಂಥ ಕಾರ್ಯಕ್ರಮ ಏರ್ಪಾಡು ಮಾಡಿತ್ತು. ವೈದ್ಯಕೀಯ ಇಲಾಖೆ ಇದೊಂದು ತನಕ್ಕೆ ಇವರ ಮೇಹನತ್ ವಹಿಸಿತ್ತು. ರಾಜ್ಯದರ ಬೇರೆ ಬೇರೆ ಆರೋಗ್ಯ ಕೇಂದ್ರದ ಇಂಥ ಶಿಬಿರ ನಡೆಸೋಕೆ ತೀರ್ಮಾನ ಮಾಡಿತು ನೆನಚಿ. ಪುನಶ್ಚೇತನ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಬಾಳೆಹಡ ದಿವ್ಯ ಮಂದಪ್ಪ ತಕ್ಕ ಬಂದಿತ್ತು. 15 ಮೀರಿನ ಊನಕರ ಮಕ್ಕಳ ನಲ್ಲ ಬಳಸೋಕೆ ಈ ಸಂಸ್ಥೆನ ಶುರು ಮಾಡಿತ್ತು. ಸರ್ಕಾರ ತುಂಜ ಊನಕರಕ್ಕೊಂದು ಗೊತ್ತು ಮಾಡಿರ್ತುಳ ಎಲ್ಲ ಯೋಜನೆ ಬಿಂದು ಸೌಕರ್ಯಕ್ಕೆ ಸಂಬಂಧಪಟ್ಟನಕ್ಕೆ ಮಾಹಿತಿ ಕೊಡ್ತದೆ. ರೋಟರಿ ಸಂಸ್ಥೆ ಸೇವೆ ನಾಯಕತ್ವ ಪಿಂಜ ಮಾನವೀಯ ಮೌಲ್ಯಕ್ಕೆ ಅವರ ಒತ್ತು ಕೊಡುವ ಅಂತಾರಾಷ್ಟ್ರೀಯ ಸಂಸ್ಥೆ ಎಂದು ರೋಟರಿ ಸಂಸ್ಥೆಯ ಜಿಲ್ಲಾ ಮಾಜಿ ರಾಜ್ಯಪಾಲ ಅಭಿನಂದನ್ ಶೆಟ್ಟಿ ಸೋಮರಪೇಟೆಯಲ್ಲಿ ನಡೆದ ಸಂಸ್ಥೆಯ 2026-27 ಕಾಲತ್ತರ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಉದ್ಘಾಟನೆ ಮಾಡಿತು ಎನಿಸಿ. ರೋಟರಿ ಸಂಸ್ಥೆಯ ಸೇವೆ ರೂಟಲು ಪೋಲಿಯೋ ಕಾಯಿಲೆ ಇಲ್ಲತೆ ಮಾಡೋಕೆ ಮಾಡಿದ ಸೇವೆ ಪ್ರಪಂಚತೆ ಮುಖ್ಯಪಟ್ಟದ್ದು. ಸಮಾಜ ಸೇವೆ ಮಾಡುವ ಮನಸ್ಸು ಪಿಂಜ ನಲ್ಲ ವ್ಯಕ್ತಿತ್ವವುಳ್ಳ ಬಾಲಕರ ಬಾಲಕರ್ತೆಯ ರೋಟರಿ ಸಂಸ್ಥೆ ಕೂಡಿತು. ಸಮಾಜಕ್ಕೆ ಪ್ರಯೋಜನ ಅಪ್ಪ ನಲ್ಲ ಕಾರ್ಬಾರ್ ಮಾಡೋಣ ದೇಖೆಮಿತಕ್ಕೆ ಬರಂದತ್ತು. ಕೈಂಜ ಒಂದು ವಾರ ತುಂಜ ಬೇದುಕಾಂಜನಿಜ ಮಡಿಕೇರಿಗೆ ಇಂದು ಸಾಧಾರಣ ಮಳೆ ಪಜ್ಜಿತು. ನೆಲತನ ತಂಪಾಕನದಲ್ಲತೆ ಬಳಕಾರ ಕೂಡದನಕ್ಕೆ ಜನರ ಮನಸ್ಸಕ್ಕೆ ಸಮಾಧಾನ ಅಪ್ಪನಕ್ಕೆ ಮಾಡಿತು. ಕೊಡವ ನ್ಯಾಷನಲ್ ಕೌನ್ಸಿಲರ್ ಅಧ್ಯಕ್ಷ ನಂದಿನೇಗೌಡ ನಾಚಪ್ಪಯ್ಯಂಗ ಕರ್ನಾಟಕ ವಿಧಾನ ಪರಿಷತ್ ಸದಸ್ಯಗಳನ್ನು ಬಿಕೆ ಹರಿಪ್ರಸಾದ್ ರೈಂಗಳ ಕಂಡಿತು. ಕೊಡವ ಲ್ಯಾಂಡ್ ಭೂ ರಾಜಕೀಯ ಸ್ವಾಯತ್ತತೆಗೆ ಸಂಬಂಧಪಟ್ಟನಕ್ಕೆ ತಕ್ಕಬಾಕು ನಡೆದಿ. ಸಿಎನ್ಸಿರ ಬೋಡಿಕೆಗೆ ಸಂವಿಧಾನಾತ್ಮಕ ಪಿಂಜ ಕಾನೂನು ಅಂಶತನ ಅಧ್ಯಯನ ಮಾಡಿದ್ದು ಪ್ರಜಾಪ್ರಭುತ್ವಕ್ಕೆ ಒತ್ತನಕ್ಕೆ ಅವಶ್ಯ ಸಹಕಾರ ತಪ್ಪಿಂದು ಈ ನೇರತ್ತು ಹರಿಪ್ರಸಾದ್ ರೈಂಗ ಭರವಸೆ ಕೊಡ್ತಿತ್ತು. ನಾಗರಹೊಳೆ ಕಾತುಬಿಚ್ಚ ಕಾಡರ ಗಿರಿಜನ ಪಾಡಿಲು ಆನೆ ನರಿ ಕರಡಿ ಕೂಡದನಕ್ಕೆ ಕಾಡು ಜಾತಿಯ ಕಾಟ ಅದೇಂಡುಳ್ಳಾನುಂಡು. ಕಾಡು ಜಾತಿಯ ಬಪ್ಪಕ ಸೈರನ್ ಮಾಡಿತು. ಊರುಕಾರಕ್ಕೆ ಮೀನಲೆ ಅರಿವಿಕೆ ಕೊಡಬಹುದು. ಅವರು ವಿಶೇಷ ವಿಜ್ಞಾನ ಮಾದರಿನ ಅವರು ವಿದ್ಯಾರ್ಥಿನಿ ಕಂಡುಪಿಡಿಸಿದೆ. ಹುಣಸೂರು ತಾಲೂಕಿನ ರತ್ನಪುರಿ ಸರ್ಕಾರಿ ಸ್ಕೂಲ್ ಓದಿನುಳ್ಳ 6th class ವಿದ್ಯಾರ್ಥಿನಿ ಹರಿಣಿ ಕಂಡುಪಿಡಿಸಿ ಈ ಸೈರನ್ ಮಾಡುವ ವಸ್ತುನುಂಡು ಜನರ ಪ್ರಾಣ ರಕ್ಷಣೆ ಮಾಡಲು. ಹಾರಂಗಿ ಆನೆ ಶಿಬಿರತ್ರ ಮಾವುತ ವೆಂಕಟೇಶ್ವರ ಮಾವ ಹರಿಣಿರ ಈ ಬುದ್ಧಿವಂತಿಕೆಗೆ ಜನ ಮೆಚ್ಚುಗೆ ಕಾಟಿನುಂಡು. ಭಾರತ ಚುನಾವಣಾ ಆಯೋಗದ ನಿರ್ದೇಶನ ಪೋರೆ ಮತದಾರಂಗಡ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಜಿಲ್ಲೆಯಲ್ಲಿ ನಲ್ಲೋಣೆ ನಡೆದನುಂಡು. ಜಿಲ್ಲೆಯರ 585 ಬೂತ್ ಮಟ್ಟದ ಅಧಿಕಾರಿಯ ಕಾರ್ಬಾರ್ ಮಾಡಿನುಂಡು. 100 out of 99 ಗಣತಿ ನಮೂನೆ ಕೊಡ್ತಿತ್ತಾಯ್ತು ಎಂದು ಜಿಲ್ಲಾಧಿಕಾರಿ ಎಸ್ ಎ ಸೋಮಶೇಖರ್ ಅರಿಸಿಟ್ಟಿತ್ತು. ಕರ್ನಾಟಕ ಸರ್ಕಾರ ಕರ್ನಾಟಕ ಲೋಕಸೇವಾ ಆಯೋಗ ಪಿಂಜ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರತ್ರ ಸಹಕಾರತ ನಡೆತೋ ಎಲ್ಲ ಕೆಪಿಎಸ್ಸಿ ಪಿಂಜ ಕೆಇಎ ಪೈಪೋಟಿ ಪರೀಕ್ಷೆಗೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯತ್ರ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರತ್ರ ಆದ ಮೇಲೆ 50 ದಿನತ್ರ ತರಬೇತಿನ ಮೈಸೂರು ಕೇಂದ್ರ ಕಚೇರಿಯಲ್ಲಿ ನಡೆತಕ್ಕೂ ತೀರ್ಮಾನ ಮಾಡಿತು.

0: ದೇವಳು ಇದನ್ನ ಇದೇ ತಾರೀಕು 21 ಒಳಲು ತಂಗಡ ಪೆದ ದಾಖಲೆ ಮಾಡಿ ಅನ್ನೋದು ಅರಿಚಿಟ್ಟಿತ್ತು. ಇಲ್ಲಿ ಸುದ್ದಿ ಸಮಾಚಾರ ತಂದಿತ್ತು.
1: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸನ್ ಸಿಟಿ.
2: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:34 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

ಮಾರಕ ವಸ್ತುಗಳ ಸೇವನೆಯಿಂದ ವೈಯಕ್ತಿಕ ಆರೋಗ್ಯ ಹದಗೆಡುವುದಲ್ಲದೆ ಸುತ್ತಮುತ್ತಲಿನವರ ಮೇಲೆ ಮತ್ತು ವ್ಯಕ್ತಿಯ ಕುಟುಂಬದ ಆರ್ಥಿಕ ಸ್ಥಿತಿಯ ಮೇಲೆ ತೀವ್ರತರದ ಪರಿಣಾಮ ಉಂಟಾಗುತ್ತದೆ. ಬೀಡಿ, ಸಿಗರೇಟು, ಗುಡ್ಕಾ, ಗಾಂಜಾ, ಅಫೀಮುಗಳ ಸೇವನೆಯಿಂದ ವ್ಯಕ್ತಿ ತಾನು ಕೆಡುವುದಲ್ಲದೆ ಸಮಾಜಕ್ಕೂ ಕಂಟಕಪ್ರಾಯನಾಗುತ್ತಾನೆ. ಸಮಾಜದಲ್ಲಿ ಆರೋಗ್ಯ, ನೆಮ್ಮದಿ ಮತ್ತು ಶಾಂತಿ ನೆಲೆಗೊಳಿಸಲು ಮಾದಕ ವಸ್ತುಗಳಿಂದ ದೂರವಿರೋಣ. ಜನ ಇವುಗಳಿಂದ ದೂರವಾಗುವಂತೆ ಮಾಡಲು ನಾವು ಪ್ರಯತ್ನಿಸೋಣ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಕೆ ನಾರಾಯಣಕುಮಾರ್ ರಾಯಪಾಕಿ. ಮುಖ್ಯಾಂಶಗಳು. ದೇಶದ ಮೊದಲ ನಿಖರ ಸಮಯ ಸೂಚಿಸುವ ಯಂತ್ರವನ್ನು ಬೆಂಗಳೂರಿನಲ್ಲಿ ಇಂದು ಲೋಕಾರ್ಪಣೆಗೊಳಿಸಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಭದ್ರತಾ ಸವಾಲುಗಳನ್ನು ಎದುರಿಸಲು ಬಿಮ್ಸ್ಟೆಕ್ ಸದಸ್ಯ ರಾಷ್ಟಗಳ ನಡುವೆ ಸಹಕಾರ ಅಗತ್ಯ. ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಪ್ರತಿಪಾದನೆ. ಉಡಾನ್ ಯೋಜನೆಯಡಿ ಮುಂದಿನ ಹಂತದಲ್ಲಿ 120 ಹೊಸ ತಾಣಗಳಿಗೆ ಸಂಪರ್ಕ. ನಾಗರಿಕ ವಿಮಾನಯಾನ ಸಚಿವ ಕೆ ರಾಮಮೋಹನ್ ನಾಯ್ಡು. ಪುರಿಯಲ್ಲಿ ವಿಶ್ವಪ್ರಸಿದ್ಧ ಜಗನ್ನಾಥ ರಥಯಾತ್ರೆ. ಕಾಲ್ತುಳಿತದಲ್ಲಿ ಒಬ್ಬ ಭಕ್ತ ಸಾವು, ಹಲವರಿಗೆ ಗಾಯ. ಏಕದಿನ ಕ್ರಿಕೆಟ್, ಭಾರತ ಇಂಗ್ಲೆಂಡ್ ನಡುವಿನ ಎರಡನೇ ಪಂದ್ಯ ಪ್ರಗತಿಯಲ್ಲಿ. ವಾರ್ತೆಗಳ ವಿವರ. ದೇಶದ ಮೊದಲ ನಿಖರ ಸಮಯ ಸೂಚಿಸುವ ಯಂತ್ರವನ್ನು ಬೆಂಗಳೂರಿನಲ್ಲಿ ಇಂದು ಕೇಂದ್ರ ಆಹಾರ ಮತ್ತು ನಾಗರಿಕ ಪೂರೈಕೆ ಹಾಗೂ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಲೋಕಾರ್ಪಣೆಗೊಳಿಸಿದರು. ಬೆಂಗಳೂರು ಜಕ್ಕೂರಿನ ಪ್ರಾದೇಶಿಕ ಪ್ರಾಮಾಣಿತ ಆಧಾರಿತ ಪ್ರಯೋಗಾಲಯದಲ್ಲಿ ಇಂದು ಈ ಯಂತ್ರವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಇದುವರೆಗೂ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್, ISD ಬೇರೆ ದೇಶಗಳ ಉಪಗ್ರಹಗಳನ್ನು ಆಧರಿಸಿ ಸಮಯ ಸೂಚಿಸುತ್ತಿತ್ತು. ಅಲ್ಲದೆ ದೆಹಲಿ, ಕೋಲ್ಕತ್ತಾ, ಮುಂಬೈ ಮತ್ತು ಚೆನ್ನೈ ಹೀಗೆ ವಿವಿಧ ನಗರಗಳಲ್ಲಿ ಸಮಯ ಕೊಂಚ ಬದಲಾಗುತ್ತಿತ್ತು ಎಂದರು. ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶಾದ್ಯಂತ ಒಂದೇ ಸಮಯ ಸೂಚಿಸುವ ಒನ್ ನೇಷನ್ ಒನ್ ಟೈಮ್ ಉಪಕ್ರಮದ ಜಾರಿಗೆ 2018ರಲ್ಲೇ ಯೋಜಿಸಿದ್ದರು. ಅದರ ಪ್ರಕಾರ ಇಂದು ಲೋಕಾರ್ಪಣೆಗೊಂಡಿರುವ ಈ ಯಂತ್ರ ದೇಶದ ಉಪಗ್ರಹಗಳು ಮತ್ತು ಇಲ್ಲಿನ ಮೂಲ ಸೌಕರ್ಯವನ್ನು ಬಳಸಿಕೊಂಡು ಸಮಯ ಸೂಚಿಸುತ್ತದೆ. ಭವಿಷ್ಯದಲ್ಲಿ ದೇಶಾದ್ಯಂತ ಒಂದೇ ಸಮಯ ಸೂಚಿಸುವ ವ್ಯವಸ್ಥೆ ಜಾರಿಗೆ ಬರಲಿದೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದರು.
1: ಕನ್ಸ್ಯೂಮರ್ ಅಫೇರ್ಸ್ ಡಿಪಾರ್ಟ್ಮೆಂಟ್ ಓವರ್ಆಲ್ ಕೋಆರ್ಡಿನೇಷನ್ ಮತ್ತು ಸರ್ಟಿಫಿಕೇಶನ್ ಅಪ್ರೂವಲ್ ಆಧಾರದ ಮೇಲೆ ಒನ್ ನೇಷನ್ ಒನ್ ಟೈಮ್ ಇನಿಷಿಯೇಟಿವ್ ಇದೆ. ಅದನ್ನ ಒಂದು ಇನ್ಫಾರ್ಮ್, ಸೆಕ್ಯೂರ್ ಅಂಡ್ ಹೈಡ್ಲಿ ಅಶ್ಯೂರೆನ್ಸ್ ಅಕ್ಯುರೇಟ್ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಇಡೀ ದೇಶದೊಳಗ ಮಾಡುವಂತಹ ಒಂದು ಈ ಒಂದು ಪ್ರಯತ್ನಕ್ಕೆ ಆಲ್ಮೋಸ್ಟ್ ಇವತ್ತು ಯಶ ಸಿಕ್ಕಿದೆ. ಪ್ರಾಯೋಗಿಕವಾಗಿ ಇದನ್ನು ನಾವು ಇವತ್ತು ನೋಡಿದ್ದೇವೆ. ಒನ್ ನೇಷನ್ ಒನ್ ಟೈಮ್ ಇದು ವಿಶ್ವಾಸಾರ್ಹವಾದಂತಹ ಒಂದು ರೆಫರೆನ್ಸ್ ಫಾರ್ ದಿ ಕಂಟ್ರಿ.
0: ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಹರಿಯಾಣಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಜಿನ್ ಮತ್ತು ಸೋನಿಪತ್ ನಡುವಿನ ಭಾರತದ ಮೊದಲ ಹೈಡ್ರೋಜನ್ ರೈಲಿಗೆ ಚಾಲನೆ ನೀಡಲಿದ್ದಾರೆ. ಭಾರತದಲ್ಲಿ ವಿನ್ಯಾಸಗೊಳಿಸಲಾದ ಮತ್ತು ಸಂಯೋಜಿಸಲಾದ ಈ ರೈಲನ್ನು ಸ್ಥಳೀಯ ತಂತ್ರಜ್ಞಾನ ಬಳಸಿಕೊಂಡು ಅಭಿವೃದ್ಧಿಪಡಿಸಲಾಗಿದೆ. ಇದು ಸುಧಾರಿತ ರೈಲ್ವೆ ಎಂಜಿನಿಯರಿಂಗ್ನಲ್ಲಿ ದೇಶದ ಬೆಳೆಯುತ್ತಿರುವ ಸಾಮರ್ಥ್ಯವನ್ನು ಪ್ರತಿಬಿಂಬಿಸುತ್ತದೆ. ಈ ರೈಲು ಗಂಟೆಗೆ 110 ಕಿಲೋಮೀಟರ್ ವೇಗದಲ್ಲಿ ಚಲಿಸುವಂತೆ ವಿನ್ಯಾಸಗೊಳಿಸಲಾಗಿದೆ.

0: ಸಲಾಗಿದೆ. ಆದರೆ ಈ ವಿಭಾಗದಲ್ಲಿ ಇದು ಗಂಟೆಗೆ ಗರಿಷ್ಠ 75 ಕಿಲೋಮೀಟರ್ ವೇಗದಲ್ಲಿ ಕಾರ್ಯನಿರ್ವಹಿಸುತ್ತದೆ. ಭಾರತದ ಹೈಡ್ರೋಜನ್ ರೈಲು 10 ಬೋಗಿಗಳನ್ನು ಹೊಂದಿದೆ. ಇದು ಇಲ್ಲಿಯವರೆಗೆ ಅಭಿವೃದ್ಧಿಪಡಿಸಲಾದ ಅತಿ ಉದ್ದದ ಹೈಡ್ರೋಜನ್ ಚಾಲಿತ ಪ್ರಯಾಣಿಕ ರೈಲುಗಳಲ್ಲಿ ಒಂದಾಗಿದೆ. ಇದು 3200 ಅಶ್ವಶಕ್ತಿಯ ಪ್ರಪೋಲ್ಷನ್ ವ್ಯವಸ್ಥೆಯಿಂದ ಚಾಲಿತವಾಗಿದ್ದು ಕಾರ್ಯಾಚರಣೆಯಲ್ಲಿ ಇರುವ ಅತ್ಯಂತ ಶಕ್ತಿಶಾಲಿ ಹೈಡ್ರೋಜನ್ ಚಾಲಿತ ರೈಲುಗಳಲ್ಲಿ ಒಂದಾಗಿದೆ. ಜಾಗತಿಕ ಪೂರೈಕೆ ಸರಪಳಿಗಳಲ್ಲಿನ ಅಡೆತಡೆಗಳು ಸೇರಿದಂತೆ ಆರ್ಥಿಕ ಸವಾಲುಗಳನ್ನು ಎದುರಿಸಲು ಬಿಮ್ಸ್ಟೆಕ್ ಸದಸ್ಯ ರಾಷ್ಟಗಳ ನಡುವೆ ನಿಕಟ ಸಹಕಾರದ ಅಗತ್ಯವನ್ನು ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಒತ್ತಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ಬಿಮ್ಸ್ಟೆಕ್ ರಾಷ್ಟೀಯ ಭದ್ರತಾ ಮುಖ್ಯಸ್ಥರ 5ನೇ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ಜಾಗತಿಕ ಪೂರೈಕೆ ಸರಪಳಿಗಳಲ್ಲಿನ ಅಡೆತಡೆಗಳು ಎಲ್ಲ ಸದಸ್ಯ ರಾಷ್ಟಗಳಿಗೆ ಆರ್ಥಿಕ ಸಂಕಷ್ಟ ಉಂಟುಮಾಡಿವೆ. ಬಿಮ್ಸ್ಟೆಕ್ ರಾಷ್ಟಗಳು ಪರಸ್ಪರ ಲಾಭಕ್ಕಾಗಿ ನಿರ್ಣಾಯಕ ಕ್ರಮ ತೆಗೆದುಕೊಳ್ಳುವುದು ಮತ್ತು ಸಂವಾದದ ಮೂಲಕ ಪರಿಹಾರ ಕಂಡುಕೊಳ್ಳುವುದು ತುರ್ತು ಅಗತ್ಯವಾಗಿದೆ ಎಂದು ಪ್ರತಿಪಾದಿಸಿದರು. ಭದ್ರತಾ ಸವಾಲುಗಳನ್ನು ಎದುರಿಸಲು ಮತ್ತು ಪ್ರಾದೇಶಿಕ ಅಭಿವೃದ್ಧಿಯನ್ನು ಉತ್ತೇಜಿಸಲು ಬಿಮ್ಸ್ಟೆಕ್ ಸದಸ್ಯ ರಾಷ್ಟಗಳ ನಡುವೆ ಬಲವಾದ ಸಹಕಾರ ಅಗತ್ಯವಿದೆ. ಭಯೋತ್ಪಾದನೆ, ಅಂತಾರಾಷ್ಟೀಯ ಸಂಘಟಿತ ಅಪರಾಧ, ಸೈಬರ್ ಬೆದರಿಕೆ ಮತ್ತು ಕಡಲ ಭದ್ರತಾ ಸವಾಲುಗಳನ್ನು ಎದುರಿಸುವಲ್ಲಿ ಬಿಮ್ಸ್ಟೆಕ್ ಸದಸ್ಯ ರಾಷ್ಟಗಳು ಗಮನಾರ್ಹ ಪ್ರಗತಿ ಸಾಧಿಸಿವೆ ಎಂದು ಅಜಿತ್ ದೋವಲ್ ಹೇಳಿದರು. ಉಡಾನ್ ಯೋಜನೆಯ ಮುಂದಿನ ಹಂತವು 120 ಹೊಸ ತಾಣಗಳಿಗೆ ಸಂಪರ್ಕ ಹೆಚ್ಚಿಸುವ ಮತ್ತು ಮುಂದಿನ 10 ವರ್ಷಗಳಲ್ಲಿ 4 ಕೋಟಿ ಪ್ರಯಾಣಿಕರು ಪ್ರಯಾಣಿಸಲು ಅನುವು ಮಾಡಿಕೊಡುವ ಗುರಿ ಹೊಂದಿದೆ ಎಂದು ನಾಗರಿಕ ವಿಮಾನಯಾನ ಸಚಿವ ಕೆ ರಾಮಮೋಹನ್ ನಾಯ್ಡು ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ ಉಡಾನ್ ಕುರಿತ ಕಾರ್ಯಾಗಾರ ಉದ್ದೇಶಿಸಿ ಮಾತನಾಡಿದ ಅವರು, ಪರಿಷ್ಕೃತ ಯೋಜನೆಯು ವಿಮಾನಯಾನ ಸಂಸ್ಥೆಗಳಿಗೆ ಬೆಂಬಲವನ್ನು 3 ವರ್ಷದಿಂದ 5 ವರ್ಷಗಳವರೆಗೆ ವಿಸ್ತರಿಸುತ್ತದೆ ಹಾಗೂ ಆಯ್ದ ಶ್ರೇಣಿ 2 ಮತ್ತು ಶ್ರೇಣಿ 3 ವಿಮಾನ ನಿಲ್ದಾಣಗಳಿಗೆ ಕಾರ್ಯಾಚರಣೆ ಮತ್ತು ನಿರ್ವಹಣಾ ಬೆಂಬಲವನ್ನು ಪರಿಚಯಿಸುತ್ತದೆ ಎಂದು ವಿವರಿಸಿದರು. ಮುಂದಿನ ದಶಕದಲ್ಲಿ 100 ವಿಮಾನ ನಿಲ್ದಾಣಗಳು ಮತ್ತು 200 ಹೆಲಿಪೋರ್ಟ್ಗಳನ್ನು ಅಭಿವೃದ್ಧಿಪಡಿಸುವ ಗುರಿಯೊಂದಿಗೆ ಕೇಂದ್ರ ಸರ್ಕಾರ ಮುಂದಿನ ಹಂತಕ್ಕಾಗಿ 29,000 ಕೋಟಿ ರೂಪಾಯಿಗಳ ನಿಧಿಯನ್ನು ಮೀಸಲಿಟ್ಟಿದೆ ಎಂದು ಸಚಿವ ಕೆ ರಾಮಮೋಹನ್ ನಾಯ್ಡು ತಿಳಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಒಡಿಶಾ ಪುರಿಯಲ್ಲಿ ಇಂದು ನಡೆದ ವಿಶ್ವಪ್ರಸಿದ್ಧ ಜಗನ್ನಾಥ ರಥಯಾತ್ರೆಯ ಸಂದರ್ಭ ಉಂಟಾದ ಕಾಲ್ತುಳಿತದಲ್ಲಿ ಒಬ್ಬ ಭಕ್ತ ಮೃತಪಟ್ಟಿದ್ದು ಅನೇಕ ಭಕ್ತರು ಗಾಯಗೊಂಡಿದ್ದಾರೆ. ರಥ ಬೀದಿಯಲ್ಲಿ ಜಗನ್ನಾಥ ಬಲಭದ್ರ ಮತ್ತು ದೇವಿ ಸುಭದ್ರ ದೇವರ ರಥಗಳನ್ನು ಎಳೆಯುವ ಸಮಾರಂಭದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಜಮಾಯಿಸಿದ್ದ ಸಂದರ್ಭ ಈ ದುರದೃಷ್ಟಕರ ಘಟನೆ ಸಂಭವಿಸಿದೆ. ತುರ್ತು ಪ್ರತಿಕ್ರಿಯೆ ತಂಡಗಳು ತಕ್ಷಣವೇ ಗಾಯಾಳುಗಳನ್ನು ಸಮೀಪದ ಆಸ್ಪತ್ರೆಗಳಿಗೆ ಸ್ಥಳಾಂತರಿಸಿದ್ದು ಚಿಕಿತ್ಸೆ ನೀಡಲಾಗುತ್ತಿದೆ. ಜಿಲ್ಲಾಡಳಿತ, ಪೊಲೀಸ್, ಅಗ್ನಿಶಾಮಕ ಸೇವೆಗಳು ಮತ್ತು ಆರೋಗ್ಯ ಸಿಬ್ಬಂದಿ ರಕ್ಷಣಾ ಮತ್ತು ಜನಸಂದಣಿ ನಿರ್ವಹಣಾ ಕಾರ್ಯಾಚರಣೆಗಳನ್ನು ಪ್ರಾರಂಭಿಸಿವೆ. ಸುಸ್ಥಿರ ಕೃಷಿ ಬೆಳವಣಿಗೆಯನ್ನು ಖಚಿತಪಡಿಸಿಕೊಳ್ಳಲು ಸಮಗ್ರ ಕೃಷಿ ಪದ್ದತಿಗಳನ್ನು ಉತ್ತೇಜಿಸುವ ಅಗತ್ಯವನ್ನು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಒತ್ತಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ICER 98ನೇ ಸಂಸ್ಥಾಪನಾ ದಿನ ಉದ್ದೇಶಿಸಿ ಮಾತನಾಡಿದ ಅವರು, ರೈತರು ಮತ್ತು ವಿಜ್ಞಾನಿಗಳ ಸಾಮೂಹಿಕ ಪ್ರಯತ್ನಗಳು ಅಸಾಧಾರಣ ಫಲಿತಾಂಶಗಳನ್ನು ನೀಡುತ್ತಿವೆ ಎಂದು ಹೇಳಿದರು. ದೇಶದಲ್ಲಿ ದಾಖಲೆಯ 376 ದಶಲಕ್ಷ ಟನ್ಗಳ ಆಹಾರ ಧಾನ್ಯಗಳನ್ನು ಉತ್ಪಾದಿಸಲಾಗಿದೆ. ಕಳೆದ ವರ್ಷ 44 ಬೆಳೆಗಳನ್ನು ಒಳಗೊಂಡ 386 ಹೊಸ ಬೆಳೆ ಪ್ರಭೇದಗಳು ಮತ್ತು 117 ತೋಟಗಾರಿಕೆ ಪ್ರಭೇದಗಳನ್ನು ಅಭಿವೃದ್ಧಿಪಡಿಸಲಾಗಿದೆ ಎಂದು ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದರು. ಸಿಬಿಎಸ್ಇ ಪಠ್ಯಕ್ರಮದಲ್ಲಿ 9ನೇ ತರಗತಿಯಲ್ಲಿ ತೃತೀಯ ಭಾಷೆಯನ್ನು ಪರಿಚಯಿಸುವ ಕ್ರಮದ ಕುರಿತು ಸುಪ್ರೀಂಕೋರ್ಟ್ ಕಳಕಳಿ ವ್ಯಕ್ತಪಡಿಸಿದೆ. ಇದು ವಿದ್ಯಾರ್ಥಿಗಳ ಮೇಲಿನ ಮಾನಸಿಕ ಒತ್ತಡವನ್ನು ಹೆಚ್ಚಿಸಲಿದೆ ಎಂದು ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ. ವಿದ್ಯಾರ್ಥಿಗಳು ಸುಲಭವಾಗಿ ಭಾಷೆಯನ್ನು ಕಲಿಯಲು ಮತ್ತು ಹೊಂದಿಕೊಳ್ಳಲು ಅನುಕೂಲವಾಗುವಂತೆ ತೃತೀಯ ಭಾಷೆಯನ್ನು 5 ಅಥವಾ 6ನೇ ತರಗತಿಯಲ್ಲೇ ಪರಿಚಯಿಸುವುದು ಸೂಕ್ತ ಎಂದು ನ್ಯಾಯಾಲಯ ಸಲಹೆ ನೀಡಿದೆ. ತೃಣಮೂಲ ಕಾಂಗ್ರೆಸ್ನ ರಾಜ್ಯಸಭಾ ಸದಸ್ಯೆ ಕೋಯಲ್ ಮಲ್ಲಿಕ್ ಇಂದು ತಮ್ಮ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡಿದ್ದಾರೆ. ಉಪರಾಷ್ಟಪತಿ ಹಾಗೂ ರಾಜ್ಯಸಭೆಯ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಅವರನ್ನು ಭೇಟಿ ಮಾಡಿದ ಅವರು ತಮ್ಮ ರಾಜೀನಾಮೆ ಪತ್ರವನ್ನು ಸಲ್ಲಿಸಿದರು. ಕೋಯಲ್ ಮಲ್ಲಿಕ್ ಈ ವರ್ಷದ ಏಪ್ರಿಲ್ನಲ್ಲಿ ರಾಜ್ಯಸಭೆಗೆ ಆಯ್ಕೆಯಾಗಿದ್ದರು. ನವದೆಹಲಿಯಲ್ಲಿ ಇಂದು ಕಾಂಗ್ರೆಸ್ ಸಂಸದೀಯ ಪಕ್ಷದ ಸಭೆ ನಡೆಯಿತು. ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಮತ್ತು ಪಕ್ಷದ ಹಿರಿಯ ನಾಯಕರು ಸಭೆಯಲ್ಲಿ

ಭಾಗವಹಿಸಿದ್ದರು. ಸಭೆಯ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಕಾಂಗ್ರೆಸ್ ಸಂಸದ ಪ್ರಮೋದ್ ತಿವಾರಿ, ಮುಂಬರುವ ಸಂಸತ್ತಿನ ಮಳೆಗಾಲದ ಅಧಿವೇಶನದಲ್ಲಿ ಎತ್ತಬೇಕಾದ ಪ್ರಮುಖ ವಿಷಯಗಳ ಕುರಿತು ಪಕ್ಷ ತನ್ನ ನಿಲುವನ್ನು ಚರ್ಚಿಸಿದೆ ಎಂದು ತಿಳಿಸಿದರು. ಭಯೋತ್ಪಾದನೆಗೆ ಹಣಕಾಸು ನೆರವು ಮತ್ತು ಅಕ್ರಮ ಒಳನುಸುಳುವಿಕೆ ಜಾಲ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಾರಿ ನಿರ್ದೇಶನಾಲಯ ಇಡಿ ಇಂದು 13 ಸ್ಥಳಗಳಲ್ಲಿ ಶೋಧ ಕಾರ್ಯಾಚರಣೆ ನಡೆಸಿದೆ. ಇವುಗಳಲ್ಲಿ ಪಶ್ಚಿಮ ಬಂಗಾಳದ ಕೋಲ್ಕತ್ತಾ, ಉತ್ತರ 24 ಪರಗಣ, ದಕ್ಷಿಣ 24 ಪರಗಣ ಹಾಗೂ ಮುರ್ಷಿದಾಬಾದ್, ಫರೀದಾಬಾದ್ನ ಬಲ್ಲಭಗಡ, ಸಹರಾನ್ಪುರದ ದಿಯೋಬನ್, ಹರಿಯಾಣ, ದೆಹಲಿ ಮತ್ತು ಇತರ ಸ್ಥಳಗಳು ಸೇರಿವೆ. ರೋಹಿಂಗ್ಯಾ ಮತ್ತು ಬಾಂಗ್ಲಾದೇಶಿ ಪ್ರಜೆಗಳು ಭಾರತಕ್ಕೆ ಅಕ್ರಮ ಒಳನುಸುಳುವಿಕೆಗೆ ಅನುಕೂಲ ಮಾಡಿಕೊಟ್ಟ ನಕಲಿ ಭಾರತೀಯ ಗುರುತಿನ ದಾಖಲೆಗಳನ್ನು ಒದಗಿಸಿದ್ದು ಮತ್ತು ದೇಶದ ವಿವಿಧ ಭಾಗಗಳಲ್ಲಿ ಅವರ ಪುನರ್ವಸತಿಗೆ ಸಹಾಯ ಮಾಡಿದ ಸಂಘಟಿತ ಗುಂಪಿನ ವಿರುದ್ದ ಉತ್ತರ ಪ್ರದೇಶ ಎಟಿಎಸ್ ಎಫ್ಐಆರ್ ದಾಖಲಿಸಿದ್ದು ಇದರ ಮುಂದುವರೆದ ಭಾಗವಾಗಿ ಇಡಿ ದಾಳಿ ನಡೆಸಿದೆ. ಇಂಗ್ಲೆಂಡ್ನ ಕಾರ್ಡಿಫ್ ಸೋಫಿಯಾ ಗಾರ್ಡನ್ನಲ್ಲಿ ಇಂದು ನಡೆಯುತ್ತಿರುವ ಪುರುಷರ 3 ಏಕದಿನ ಪಂದ್ಯಗಳ ಸರಣಿಯ 2ನೇ ಏಕದಿನ ಕ್ರಿಕೆಟ್ ಪಂದ್ಯದಲ್ಲಿ ಇಂದು ಭಾರತ ಮತ್ತು ಇಂಗ್ಲೆಂಡ್ ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಇಂಗ್ಲೆಂಡ್ ತಂಡ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಮೊದಲು ಬ್ಯಾಟಿಂಗ್ ಮಾಡುತ್ತಿರುವ ಭಾರತ ಇತ್ತೀಚಿನ ವರದಿ ಬಂದಾಗ 29.2 ಓವರ್ಗಳಲ್ಲಿ 3 ವಿಕೆಟ್ ನಷ್ಟಕ್ಕೆ 164 ರನ್ ಗಳಿಸಿ ಆಡುತ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದ ಮೊದಲ ನಿಖರ ಸಮಯ ಸೂಚಿಸುವ ಯಂತ್ರವನ್ನು ಬೆಂಗಳೂರಿನಲ್ಲಿ ಇಂದು ಲೋಕಾರ್ಪಣೆಗೊಳಿಸಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಭದ್ರತಾ ಸವಾಲುಗಳನ್ನು ಎದುರಿಸಲು ಬಿಮ್ಸ್ಟೆಕ್ ಸದಸ್ಯ ರಾಷ್ಟಗಳ ನಡುವೆ ಸಹಕಾರ ಅಗತ್ಯ, ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಪ್ರತಿಪಾದನೆ. ಉಡಾನ್ ಯೋಜನೆಯಡಿ ಮುಂದಿನ ಹಂತದಲ್ಲಿ 120 ಹೊಸ ತಾಣಗಳಿಗೆ ಸಂಪರ್ಕ, ನಾಗರಿಕ ವಿಮಾನಯಾನ ಸಚಿವ ಕೆ ರಾಮಮೋಹನ್ ನಾಯ್ಡು. ಪುರಿಯಲ್ಲಿ ವಿಶ್ವಪ್ರಸಿದ್ಧ ಜಗನ್ನಾಥ ರಥಯಾತ್ರೆ, ಕಾಲ್ತುಳಿತದಲ್ಲಿ ಒಬ್ಬ ಭಕ್ತ ಸಾವು, ಹಲವರಿಗೆ ಗಾಯ. ಮತ್ತು ಏಕದಿನ ಕ್ರಿಕೆಟ್, ಭಾರತ ಇಂಗ್ಲೆಂಡ್ ನಡುವಿನ 2ನೇ ಪಂದ್ಯ ಪ್ರಗತಿಯಲ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.

0: ಆಕಾಶವಾಣಿ ಮಡಿಕೇರಿ, ಸಮಯ 7:45:29.
1: ಏನು ರಂಗ ಕೈಗೆ ಬ್ಯಾಂಡೇಜು?
2: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ. 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ. ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSU.WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ವಿರಾಜಪೇಟೆ ನಗರದ ಆರ್ಜಿ ಗ್ರಾಮದಲ್ಲಿ ಶುಭಾರಂಭಗೊಂಡಿರುವ ಕೊಡಗು ಜಿಲ್ಲಾ ಸಹಕಾರ ಮಾರಾಟ ಮಹಾಮಂಡಳ ನಿಯಮಿತ ಫೆಡರೇಷನ್, ಇದರ ನೂತನ ಮಳಿಗೆಯಲ್ಲಿ ಕಟ್ಟಡ ನಿರ್ಮಾಣಕ್ಕೆ ಅಗತ್ಯವಾಗಿರುವಂತಹ ಸಿಮೆಂಟ್, ISO ಮಾನ್ಯತೆ ಪಡೆದಿರುವ TMT ರಾಡ್ಗಳು, GI ಹಾಗೂ PVC ಪೈಪ್ಗಳು, ಸಿಂಟೆಕ್ಸ್ ಟ್ಯಾಂಕ್ಗಳು ಹಾಗೂ ಇತರೆ ಅವಶ್ಯಕ ಸಾಮಗ್ರಿಗಳು ಆಕರ್ಷಕ ದರದಲ್ಲಿ ದೊರೆಯಲಿದ್ದು, ಸಂಘದ ಸದಸ್ಯರು ಹಾಗೂ ಗ್ರಾಹಕರು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಫೆಡರೇಷನ್ನ ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ.
5: ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಪ್ರಸ್ತುತ ಪಡಿಸುತ್ತಿದೆ ಆರ್ಟಿಸ್ಟ್ರಿ ಶೋ. ಇದೇ July 17-27 ಅತ್ಯಾಕರ್ಷಕ ಚಿನ್ನ, ವಜ್ರ ಹಾಗೂ ಅಮೂಲ್ಯ ರತ್ನಾಭರಣಗಳ ಸಾಂಪ್ರದಾಯಿಕ ಮತ್ತು ವಿನೂತನ ವಿನ್ಯಾಸಗಳ ವಿಶೇಷ ಪ್ರದರ್ಶನ ಹಾಗೂ ಖರೀದಿಯ ಅವಕಾಶ. ಈ ವಿಶೇಷ ಸೌಲಭ್ಯಗಳನ್ನು ಆನಂದಿಸಿ ಭೇಟಿ ನೀಡಿ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್, ಬಿಲಿಯನ್ ರೋಡ್, KSRTC ಸಬರ್ಬನ್ ಬಸ್ ಸ್ಟ್ಯಾಂಡ್, ಮೈಸೂರು.
0: ಆಕಾಶವಾಣಿ ಮಡಿಕೇರಿ, ಈಗ ಕೇಳೋಣ ಭಾವಗೀತೆಯನ್ನ. ಕುವೆಂಪು ಅವರು ಬರೆದಿರುವ ಗೀತೆ, ಹಾಡಿದ್ದಾರೆ ಪುಷ್ಪಲತಾ.

ಶಿವಮೊಗ್ಗ ಸುಬ್ಬಣ್ಣ ಅವರ ಧ್ವನಿಯಲ್ಲಿ ಡಾಕ್ಟರ್ ಕೆಎಸ್ ನರಸಿಂಹಸ್ವಾಮಿ ಅವರು ಬರೆದಿರುವ ಗೀತೆಯನ್ನು ಕೇಳಿದಿರಿ. ಇಲ್ಲಿಗೆ ಭಾವಗೀತೆಗಳ ಕಾರ್ಯಕ್ರಮ ಮುಕ್ತಾಯವಾಯಿತು. ಇದೀಗ ಬಂದ ನಿಧನ ಸುದ್ದಿ. ಕುಂಬಳತಾಳು ಗ್ರಾಮದ ಕರ್ಣಯ್ಯನ ದಿವಂಗತ ಕೆಎಂ ಬಸಪ್ಪ ಅವರ ಪತ್ನಿ 87 ವರ್ಷ ಪ್ರಾಯದ ಶೇಷಮ್ಮ ಅವರು ಇಂದು ನಿಧನರಾದರು. ಕರ್ಣಯ್ಯನ ಶೇಷಮ್ಮ ಅವರ ಅಂತ್ಯಕ್ರಿಯೆ ನಾಳೆ ಸ್ವಂತ ಮನೆಯಲ್ಲಿ ನಡೆಯಲಿದೆ. ಬಿಟ್ಟಂಗಲ ಗ್ರಾಮದ ಪುಡಿಯಂಡ ಕಾಳಯ್ಯ ಅಂಗಡ ಪೊಣ್ಣು ಮಲ್ಲಿಗೆ ಅಂಗ ಇಂದು ಮರಣಪಟ್ಟಿತು. ಪುಡಿಯಂಡ ಮಲ್ಲಿಗೆ ಅಂಗಡ ಬಯತ್ ಎಂಬ ತಂಡ ತಾಮನೆ ಉದ್ದಪ್ಪಂಡ ಆಖಿರಿ ಕಾರ್ಯ ನಾಳೆ 12 ಗಂಟೆಗೆ ಸ್ವಂತ ಮನೆಯಲ್ಲಿ ನಡಪಂದು ಒಕ್ಕ ಕರಾರ್ಚಿಟ್ಟಿತು. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 8 ಗಂಟೆ ಆಗಲಿದೆ. ಮುಂದಿನ ಕಾರ್ಯಕ್ರಮ ಇದೀಗ.

ಒಡಿಶಾದ ಪುರಿಯ ಜಗನ್ನಾಥ ರಥಯಾತ್ರೆ ಏನು ನಡೀತಾ ಇದೆ ಅಲ್ಲಿ ಎಷ್ಟೆಲ್ಲ ರೀತಿಯಿಂದ ನಮ್ಮ ದೇಶದ ಸಂಸ್ಕೃತಿಯ ಅನಾವರಣ ಆಗತ್ತೆ ಅನ್ನೋದನ್ನ ಇವತ್ತಿನ ಸಿರಿಗಂಧ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ವಿ. ಹೌದು, ಈ ಒಂದು ನಮ್ಮ ದೇಶದ ಸಂಸ್ಕೃತಿಯಲ್ಲಿ ಬಹಳ ವಿಶೇಷವಾಗಿ ಯಾವುದೇ ರೀತಿಯಾದಂತಹ ಭೇದ ಭಾವ ಇಲ್ಲ, ಎಲ್ಲರೂ ಕೂಡ ಒಂದಾಗಿ ಈ ರಥಯಾತ್ರೆಯಲ್ಲಿ ಪಾಲ್ಗೊಳ್ತಾರೆ. ಅದು ನಮ್ಮ ದೇಶದ ಜನರೇ ಇರ್ಬೋದು ಅಥವಾ ವಿದೇಶದ ಜನರೇ ಇರ್ಬೋದು, ಅವರೆಲ್ಲ ಕೂಡ ಒಟ್ಟೊಟ್ಟಾಗಿ ಆ ಒಂದು ರಥಬೀದಿಯಲ್ಲಿ ನಿಂತುಕೊಂಡು ಸ್ವಾಮಿಯ ದರ್ಶನವನ್ನು ಮಾಡ್ತಾರೆ. ಭಗವಂತನ ಕಣ್ಣಾರೆ ಕಂಡು ಪುಳಕಿತರಾಗ್ತಾರೆ. ಆ ಪುಳಕಿತರಾಗುವಂತಹ ಮನಸ್ಸಿದೆಯಲ್ಲ, ಅಲ್ಲಿ ಒಂದು ಏಕತೆ ಇದೆ ಅನ್ನೋದನ್ನು ನಾವು ಗಮನಿಸಬಹುದು. ಅಷ್ಟೇ ಅಲ್ಲ, ಜೈ ಹೋ ಜಗನ್ನಾಥ್ ಅಂತ ಹೇಳಿ ಏನು ಘೋಷ ವಾಕ್ಯಗಳನ್ನೆಲ್ಲ ಕೂಗ್ತಾರಲ್ಲ, ಅಲ್ಲಿ ಒಂದು ಏಕತೆ ಇದೆ ಅಂತ ನಾವು ಪರಿಗಣಿಸಬಹುದು. ಇನ್ನು ಜಗನ್ನಾಥ ಯಾತ್ರೆಯಲ್ಲಿ ಹೇಗೆ ಸಂಸ್ಕೃತಿಯ ಅನಾವರಣ ಆಗತ್ತೆ, ಎಷ್ಟು ವಿಭಿನ್ನವಾಗಿದೆ ಅಂತ ಗಮನಿಸ್ತಾ ಹೋದ್ರೆ ಅಲ್ಲಿನ ಒಂದೊಂದು ಆಚರಣೆಗಳು ಕೂಡ ಬಹಳ ವಿಶೇಷವಾಗಿರುತ್ತೆ. ಅದರಲ್ಲೂ ವಿಶೇಷವಾಗಿ ಚರಾ ಪೆಹರಾ ಅನ್ನುವಂತಹ ಒಂದು ಆಚರಣೆ. ಏನಿದು ಚರಾ ಪೆಹರಾ, ನಿಮಗೂ ಕೂಡ ಕುತೂಹಲ ಇರ್ಬೋದಲ್ಲ, ಹೇಳ್ತೀನಿ ಕೇಳಿ. ಇದು ರಥ ಗುಡಿಸುವಂತಹ ಆಚರಣೆ. ರಥಯಾತ್ರೆಯ ದಿನ ಅಂದ್ರೆ ಇವತ್ತು ಈ ಪುರಿಯ ಗಜಪತಿ ಮಹಾರಾಜರು ಚಿನ್ನದ ಹಿಡಿಕೆ ಉಳ್ಳಂತಹ ಒಂದು

ಕಸ ಗುಡಿಸುವಂತಹ ಪೊರಕೆಯಿಂದ ರಥಗಳ ಮುಂಭಾಗವನ್ನ ಗುಡಿಸಿ ಸುಗಂಧ ದ್ರವ್ಯವನ್ನ ಸಿಂಪಡಿಸುತ್ತಾರೆ. ಹಾಗೆ ಸಿಂಪಡಿಸುವಂತದ್ದು ಇಲ್ಲಿಯ ಒಂದು ಸಂಪ್ರದಾಯ. ಈ ಆಚರಣೆಯು ಭಗವಂತನ ಮುಂದೆ ಒಬ್ಬ ರಾಜನೇ ಆಗಲಿ ಅಥವಾ ಒಬ್ಬ ಸಾಮಾನ್ಯ ಮನುಷ್ಯ, ಯಾಕಂದ್ರೆ ನೋಡಿ ನಿತ್ಯವೂ ಕೂಡ ರಾಜನಿಗೆ ಗುಡಿಸುವಂತಹ ಕಾಯಕ ಇರೋದಿಲ್ಲ. ಆದರೆ ಇಂತಹ ರಥಯಾತ್ರೆಯಂತಹ ವಿಶೇಷ ಸಂದರ್ಭ ಬಂದಾಗ ಖಂಡಿತವಾಗೂ ಕೂಡ ರಾಜನು ಕೂಡ ಬೀದಿಗೆ ಇಡಬೇಕಾಗತ್ತೆ, ಕೈಯಲ್ಲಿ ಕಸಬರಿಗೆಯನ್ನು ಹಿಡಬೇಕಾಗತ್ತೆ. ಎಷ್ಟು ವಿಶೇಷವಾಗಿದೆಯಲ್ಲ ಇದು ಅಂದರೆ, ಇಲ್ಲಿ ಬಡವ ಬಲ್ಲಿದ ಅನ್ನುವಂತಹ ಭೇದ ಭಾವ ಖಂಡಿತವಾಗಿಯೂ ಕೂಡ ಇಲ್ಲ. ಜಗನ್ನಾಥ ಸ್ವಾಮಿಯ ಮುಂದೆ ಎಲ್ಲರೂ ಕೂಡ ಒಂದೇ ಅನ್ನೋದನ್ನು ಈ ರಥಯಾತ್ರೆಯ ಈ ಒಂದು ಚರ ಪೆಹರ ಸಂಪ್ರದಾಯ ತೆರೆದಿಡುತ್ತೆ, ಅನಾವರಣ ಮಾಡುತ್ತೆ. ಹೀಗೆ ಒಂದು ದೇವರ ಸೇವಕರು ನಾವು ಅನ್ನುವಂತಹ ಸಂಸ್ಕೃತಿ ಇದೆಯಲ್ಲ, ಅದು ನಮ್ಮ ಸನಾತನ ಧರ್ಮದ ವೈಶಿಷ್ಟ್ಯ ಕೂಡ. ಬನ್ನಿ ಮುಂದಿನ ಗೀತೆಯನ್ನ ಕೇಳೋಣ. ಹೌದು, ಈ ಪರಿಯ ಸೊಬಗ ನಾ ಯಾವ ದೇವರಲ್ಲಿ ಕಾಣೆ, ಇದೊಂದು ದಾಸರ ಪದ. ಗೀತೆಗೆ ಧ್ವನಿಯಾಗಿದ್ದಾರೆ ಎಂ ಬಾಲಮುರಳಿಕೃಷ್ಣ ಹಾಗೂ ಭೀಮಸೇನ್ ಜೋಶಿ. ಸಂಧ್ಯಾ ರಾಗ ಚಿತ್ರಕ್ಕಾಗಿ ಅಳವಡಿಸಲಾದ ಪುರಂದರದಾಸರ ಕೃತಿ ಇದು. ಎಂ ಬಾಲಮುರಳಿಕೃಷ್ಣ ಅವರೊಂದಿಗೆ ಜಿ ಕೆ ವೆಂಕಟೇಶ್ ಅವರು ಈ ಗೀತೆಗೆ ಸಂಗೀತ ನಿರ್ದೇಶನವನ್ನು ಮಾಡಿದ್ದಾರೆ. ಬನ್ನಿ ಇವತ್ತಿನ ಶ್ರೀಗಂಧ ಕಾರ್ಯಕ್ರಮದಲ್ಲಿ ವಿಷ್ಣು ನಾರಾಯಣ ಕೃಷ್ಣ ಪರವಾಗಿರುವಂತಹ ಗೀತೆಗಳನ್ನು ಕೇಳ್ತಾ ಪುರಿ ಜಗನ್ನಾಥ ದೇವಸ್ಥಾನದ ರಥಯಾತ್ರೆಯ ಒಂದು ಸಾಂಸ್ಕೃತಿಕ ವೈಶಿಷ್ಟ್ಯ ಅಥವಾ ನಮ್ಮ ಸಂಸ್ಕೃತಿ ಹೇಗೆ ಅನಾವರಣ ಆಗುತ್ತೆ ಅನ್ನೋದರ ಕುರಿತಾಗಿ ಮಾಹಿತಿಯನ್ನು ತಿಳಿತಾ ಸಾಗೋಣ.

ಹೌದು, ಪುರಿ ಜಗನ್ನಾಥ ರಥಯಾತ್ರೆ ಇದೆಯಲ್ಲ, ಇದು ನಮ್ಮ ದೇಶದ ಅತ್ಯಂತ ಬೃಹತ್ ರಥಯಾತ್ರೆ. ಯಾವುದೇ ಒಂದು ರಥಯಾತ್ರೆ ಇರ್ಬೋದು, ಅಲ್ಲಿ ಸಂಸ್ಕೃತಿಯ ಅನಾವರಣವೇ ಆಗ್ತಾ ಇರುತ್ತೆ. ನಮ್ಮ ದೇಶದ ಪ್ರತಿಷ್ಠೆ ಅಲ್ಲಿ ಅನಾವರಣ ಆಗ್ತಾ ಇರುತ್ತೆ. ಪುರಿ ಜಗನ್ನಾಥ ರಥಯಾತ್ರೆಯ ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮ ದೇಶದ ನಾನಾ ಬಗೆಯ ಸಂಸ್ಕೃತಿಯ ಅನಾವರಣ ಅಲ್ಲಿ ಆಗತ್ತೆ ಅನ್ನೋದು

ಜಗನ್ನಾಥ ರಥಯಾತ್ರೆ ಇದೆಯಲ್ಲ, ಇದು ನಮ್ಮ ದೇಶದ ಅತ್ಯಂತ ಬೃಹತ್ ರಥಯಾತ್ರೆ. ಯಾವುದೇ ಒಂದು ರಥಯಾತ್ರೆ ಇರ್ಬೋದು, ಅಲ್ಲಿ ಸಂಸ್ಕೃತಿಯ ಅನಾವರಣವೇ ಆಗ್ತಾ ಇರುತ್ತೆ. ನಮ್ಮ ದೇಶದ ಪ್ರತಿಷ್ಠೆ ಅಲ್ಲಿ ಅನಾವರಣ ಆಗ್ತಾ ಇರುತ್ತೆ. ಪುರಿ ಜಗನ್ನಾಥ ರಥಯಾತ್ರೆಯ ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮ ದೇಶದ ನಾನಾ ಬಗೆಯ ಸಂಸ್ಕೃತಿಯ ಅನಾವರಣ ಅಲ್ಲಿ ಆಗತ್ತೆ ಅನ್ನೋದರ ಬಗ್ಗೆ ಮಾತಾಡ್ತಾ ಇದ್ವಿ. ಹೌದು, ಬಹಳ ವಿಶೇಷ ಅಂತಂದ್ರೆ ಇಲ್ಲಿ ರಥ ನಿರ್ಮಾಣ ಕಲೆ, ಅದು ನಮ್ಮ ಪ್ರಾಚೀನ ವಾಸ್ತುಶಿಲ್ಪದ ವೈಭವವನ್ನ ಅನಾವರಣ ಮಾಡುತ್ತೆ. ನಮ್ಮ ಪ್ರಾಚೀನ ಇಂಜಿನಿಯರಿಂಗ್ ಕೌಶಲವನ್ನ ಅದು ಅನಾವರಣ ಮಾಡುತ್ತೆ. ಇಲ್ಲಿನ ರಥದಲ್ಲೂ ಕೂಡ ಸಾಕಷ್ಟು ವಿಶೇಷತೆ ಇದೆ ಸ್ನೇಹಿತರೆ. ಪುರಿ ಜಗನ್ನಾಥ ರಥಯಾತ್ರೆಯಲ್ಲಿ ಬಳಸಲಾಗುವಂತಹ ರಥಗಳ ವಿಶೇಷತೆ ಕುರಿತಾಗಿ ಇನ್ನಷ್ಟು ಮಾಹಿತಿಯನ್ನ ನಿಮ್ಮ ಜೊತೆಗೆ ನಾನು ಹಂಚಿಕೊಳ್ಳುತ್ತಿದ್ದೇನೆ. ಆದರೆ ಸಮಯ 8:15 ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಒಡಿಶಾದ ಪುರಿ ಶ್ರೀ ಜಗನ್ನಾಥ ವಾರ್ಷಿಕ ರಥಯಾತ್ರೆಯ ಬಾನುಲಿ ವರದಿ ಪ್ರಸಾರವಾಗುತ್ತೆ. ಅದನ್ನು ನಾವು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಬಿತ್ತರಿಸ್ತೇವೆ. ಇದಾದ ನಂತರದಲ್ಲಿ ಮತ್ತೆ ಸಿರಿಗಂಧ ಕಾರ್ಯಕ್ರಮ ಮೂಡಿ ಬರುತ್ತೆ.

ಪುರಿ ಜಗನ್ನಾಥ ರಥಯಾತ್ರೆ ನಡೀತಾ ಇದೆ. ಈ ಒಂದು ರಥಯಾತ್ರೆಯಲ್ಲಿ ನಮ್ಮ ದೇಶದ ಸಂಸ್ಕೃತಿಯ ಅನಾವರಣ ಆಗುತ್ತೆ. ಒಂದು ರಥಯಾತ್ರೆ ಅಂತಂದಾಗ ಅದು ಕೇವಲ ಅಧ್ಯಾತ್ಮ ಕ್ಷೇತ್ರಕ್ಕಷ್ಟೇ ಸಂಬಂಧಿಸಿದ್ದಲ್ಲ, ಅಧ್ಯಾತ್ಮದ ಸುತ್ತಮುತ್ತ ಇರುವಂತಹ ಅನೇಕ ಸಂಗತಿಗಳು, ಅನೇಕ ಸಂಗತಿ ಅಂತಂದರೆ ಅವೆಲ್ಲವೂ ಕೂಡ ನಮ್ಮ ದೇಶದ ಸಂಸ್ಕೃತಿಯ ಭಾಗವಾಗಿರುತ್ತೆ, ಅವುಗಳ ಅನಾವರಣ ಆಗ್ತಾ ಇರುತ್ತೆ. ಅತ್ಯಂತ ಬೃಹದಾಕಾರವಾಗಿರುವಂತಹ ರಥಗಳಲ್ಲಿ ಸ್ವಾಮಿ ಜಗನ್ನಾಥನ ಜೊತೆಗೆ ಸುಭದ್ರೆಯ ಮತ್ತೆ ಬಲರಾಮನ ಏನು ಯಾತ್ರೆ ನಡೆಯುತ್ತೆ. ಇದು ಬರೀ ದೇಶದ ಭಕ್ತರ ಗಮನವನ್ನಷ್ಟೇ ಅಲ್ಲ, ವಿದೇಶಗಳಲ್ಲೂ ಕೂಡ ಅಂದರೆ ದೇಶದ ಆಚೆಗೆ ಇರುವಂತಹ ಜನರ ಗಮನವನ್ನು ಕೂಡ ಇದು ಸೆಳೀತಾ ಇದೆ. ಹೀಗೆ ಲಕ್ಷಾಂತರ ಜನ ಬರ್ತಾರೆ, ಸ್ವಾಮಿಯ ದರ್ಶನವನ್ನು ಮಾಡಿಕೊಂಡು ಪುಳಕಿತರಾಗ್ತಾರೆ, ಜೊತೆಗೆ ನಮ್ಮ ಸಂಸ್ಕೃತಿಯ ವೈಭವವನ್ನು ಕಣ್ಣಾರೆ ಕಾಣ್ತಾರೆ ಕೂಡ. ಈ ರಥಯಾತ್ರೆ ಏನಿದೆ, ರಥಯಾತ್ರೆಗೆ ಬಳಸುವಂತಹ ರಥ ಕೂಡ ಬಹಳ ವಿಶೇಷ. ಹಾಗೆ ನೋಡಿದ್ರೆ ಮೇಲ್ನೋಟಕ್ಕೆ ಇದು ಮರದಿಂದ ಮಾಡಿರುವಂತಹ ರಥ. ಸಾಮಾನ್ಯವಾಗಿ ಯಾವುದೇ ಜಾತ್ರೆ ಅಥವಾ ರಥಯಾತ್ರೆಯಲ್ಲಿ ಬಳಸುವಂತಹ ರಥಗಳು ಅವು ಮರದಿಂದ ಮಾಡಿರುತ್ತವೆ, ಮರದ ರಥಗಳ ಆಗಿರ್ತವೆ. ಆದರೆ ಪುರಿ ಜಗನ್ನಾಥ ರಥಯಾತ್ರೆಯಲ್ಲಿ ಬಳಸುವಂತಹ ರಥಗಳು ಕೇವಲ ಮರದ ವಾಹನಗಳಲ್ಲ, ಅವು ನಮ್ಮ ಪ್ರಾಚೀನ ಭಾರತೀಯ ವಾಸ್ತುಶಿಲ್ಪ, ಗಣಿತ, ಖಗೋಳಶಾಸ್ತ್ರ ಮತ್ತು ಇಂಜಿನಿಯರಿಂಗ್ ಅಭಿಯಂತರ ಒಂದು ವೈಭವದ ಅದ್ಭುತ ಸಂಕೇತಗಳಾಗಿವೆ. ಯಾವುದೇ ಆಧುನಿಕ ಯಂತ್ರೋಪಕರಣ, ಕಬ್ಬಿಣದ ಮೊಳೆ ಅಥವಾ ಇಂಜಿನಿಯರಿಂಗ್ ನಕ್ಷೆಗಳೇ ಇಲ್ಲದೆ ಕೇವಲ ಸಾಂಪ್ರದಾಯಿಕ ಜ್ಞಾನದಿಂದಲೇ ನಿರ್ಮಾಣವಾಗಿರುವಂತಹ ಮೂರು ರಥಗಳು ಒಂದು ವಿಶಿಷ್ಟವಾಗಿರುವಂತಹ ನಮ್ಮ ದೇಶದ ಪ್ರಾಚೀನ ವಾಸ್ತುಶಿಲ್ಪ ಮತ್ತು ಅವುಗಳ ವಿಶೇಷತೆಯನ್ನು ಅನಾವರಣ ಮಾಡುತ್ತೆ. ರಥಗಳ ಸಂಪೂರ್ಣ ನಿರ್ಮಾಣದಲ್ಲಿ ಒಂದೇ ಒಂದು ಕಬ್ಬಿಣದ ಮೊಳೆ ಅಥವಾ ಕ್ಲಿಪ್ಗಳನ್ನು ಬಳಸೋದಿಲ್ಲ, ನಂಬಿ ನೀವು. ಬದಲಿಗೆ ಮರದಲ್ಲಿಯೇ ಕೀಲುಗಳನ್ನು ಕತ್ತರಿಸಿ ಒಂದಕ್ಕೊಂದು ಜೋಡಿಸಲಾಗುತ್ತೆ. ಇದು ಪ್ರಾಚೀನ ಭಾರತೀಯ ಕಾಷ್ಠ ಶಿಲ್ಪದ ಅತ್ಯುನ್ನತ ಉದಾಹರಣೆ ಅಂತ ಹೇಳ್ಬೋದು. ಇನ್ನು ಇಂಜಿನಿಯರ್ಗಳು ಬಳಸುವಂತಹ ಟೇಪ್ಗಳ ಬದಲಿಗೆ ತಲೆಮಾರುಗಳಿಂದ ಬಂದಿರುವಂತಹ ಮುಖ್ಯ ಶಿಲ್ಪಿಗಳು ತಮ್ಮ ಕೈ ಬೆರಳುಗಳ ಅಳತೆ ಅಂದರೆ ಹಸ್ತ ಮತ್ತು ಅಂಗುಲ ಈ ಅಳತೆಯ ಮೇಲೆ ಸಾಂಪ್ರದಾಯಿಕ ಮರದ ಅಳತೆಗೋಲುಗಳನ್ನು ಮಾತ್ರ ಬಳಸಿ ನಿಖರವಾಗಿರುವಂತಹ ರೇಖಾಗಣಿತ ಅಂದರೆ ನಾವು ಜಾಮೆಟ್ರಿ ಅಂತ ಕರಿತೀವಲ್ಲ, ರೇಖಾಗಣಿತದ ಲೆಕ್ಕವನ್ನು ಈ ಒಂದು ರಥ ನಿರ್ಮಾಣ ಕಾರ್ಯದಲ್ಲಿ ಹಾಕಿ ಮಾಡಲಾಗುತ್ತೆ. ಇನ್ನು ಖಗೋಳಶಾಸ್ತ್ರದ ಸಂಕೇತವೂ ಕೂಡ ಇಲ್ಲಿ ಅನಾವರಣ ಆಗುತ್ತೆ. ಜಗನ್ನಾಥನ ರಥ ಏನಿದೆ, ಆ ಜಗನ್ನಾಥನ ರಥದ ನಂದಿ ಘೋಷ ಇದು ಸುಮಾರು 45 ಅಡಿ ಎತ್ತರ, ಒಟ್ಟು 16 ಚಕ್ರಗಳನ್ನು ಹೊಂದಿದೆ. ಜೊತೆಗೆ 16 ಚಕ್ರಗಳು ಮನುಷ್ಯನ 16 ಕಲೆಗಳನ್ನು ಅಥವಾ ಒಟ್ಟು 16 ಸಂಸ್ಕಾರಗಳು ಷೋಡಶ ಸಂಸ್ಕಾರ ಅಂತ ಕರಿತೀವಲ್ಲ ಅವುಗಳನ್ನು ಅನಾವರಣ ಮಾಡುತ್ತೆ. ರಥದ ಬಣ್ಣ ಕೆಂಪು ಮತ್ತು ಹಳದಿ ಇರುತ್ತೆ. ಇನ್ನು ಬಲಭದ್ರನ ರಥ ತಾಳಧ್ವಜ ಇದು 44 ಅಡಿ ಎತ್ತರ, 14 ಚಕ್ರಗಳನ್ನು 14 ಭುವನಗಳನ್ನು ಜೊತೆಗೆ 14 ವಿದ್ಯಾ ಪ್ರಕಾರಗಳನ್ನು

ಪ್ರತಿನಿಸುತ್ತೆ. ರಥದ ಬಣ್ಣ ಕೆಂಪು ಮತ್ತೆ ನೀಲಿ ಹಸಿರು ಇರುತ್ತೆ. ಇನ್ನು ಸುಭದ್ರೆಯ ರಥ, ಅದುವೇ ಪದ್ಮಧ್ವಜ ಅಥವಾ ಅದಕ್ಕೆ ದೇವದಲನ ಅಂತ ಕೂಡ ಕರೀತಾರೆ. 43 ಎತ್ತರ ಇದಿರುತ್ತೆ. 12 ಚಕ್ರಗಳನ್ನ ಇದು ಹೊಂದಿದೆ. ಜೊತೆಗೆ ಇವು ವರ್ಷದ 12 ತಿಂಗಳು ಮಾಸ ಅಥವಾ ನಾವು ರಾಶಿ ಚಕ್ರ ಅಂತ ಕರಿತೀವಲ್ಲ, ಈ ರಾಶಿ ಚಕ್ರದ 12 ಸಂಖ್ಯೆಯನ್ನ ಅದು ಪ್ರತಿನಿಧಿಸುತ್ತೆ. ಇನ್ನು ಒಂದು ರಥ ನಿರ್ಮಾಣ ಮಾಡೋದಿಕ್ಕೆ ಪವಿತ್ರವಾಗಿರುವಂತಹ ಒಂದು ಮರದ ಆಯ್ಕೆಯನ್ನು ಮಾಡಲಾಗುತ್ತೆ. ದಶಪಲ್ಲ ಮತ್ತೆ ನಯಾಗಢ್ ಅರಣ್ಯಗಳಿಂದ ನಿರ್ದಿಷ್ಟ ತೂಕ ಮತ್ತೆ ಗಡುಸುತನ ಇರುವಂತಹ ಅಸ್ನ, ಧೌರ ಮತ್ತು ಫಾಸಿ ಮರಗಳನ್ನ ಆಯ್ದು ತರಲಾಗುತ್ತೆ. ಅಕ್ಷಯ ತೃತೀಯ ದಿನದಂದು ರಥ ನಿರ್ಮಾಣ ಕಾರ್ಯ ಆರಂಭವಾಗಿ ಕೇವಲ 58 ದಿನಗಳಲ್ಲಿ ಅತಿ ದೊಡ್ಡ 3 ರಥಗಳು ಸಿದ್ಧವಾಗುತ್ತೆ. 100 ಸಾಂಪ್ರದಾಯಿಕ ಬಡಗಿಗಳು, ಅಂದ್ರೆ ಅವರಿಗೆ ಅಲ್ಲಿ ಸ್ಥಳೀಯವಾಗಿ ಮಹಾರಣರು ಅಂತ ಕರೀತಾರೆ, ಹಾಗೆ ಅವರುಗಳ ಒಂದು ಕೌಶಲ, ಚಾಕ ಚಕ್ಯತೆ ಅದು ಕೂಡ ಇಲ್ಲಿ ರಥ ನಿರ್ಮಾಣ ಕಾರ್ಯದಲ್ಲಿ ಅನಾವರಣ ಆಗುತ್ತೆ. ಆ ಎಲ್ಲ ಬಡಗಿಗಳು ವಿಶ್ರಾಂತಿ ಇಲ್ಲದೆ ಭಕ್ತಿಯಿಂದ ಈ ರಥ ನಿರ್ಮಾಣ ಕಾರ್ಯದಲ್ಲಿ ತೊಡಗಿಸಿಕೊಳ್ತಾರೆ. ರಥದ ಚಕ್ರದ ಮಧ್ಯದ ಅಚ್ಚು ಇಡೀ ರಥದ ಭಾರವನ್ನು ಹೊರತೆ ಇದು ಬ್ರಹ್ಮಾಂಡದ ಸ್ಥಿರತೆಯನ್ನು ಸೂಚಿಸುತ್ತೆ. ಗರ್ಭಗೃಹದ ಮಾದರಿ ನೋಡಿದರೆ ರಥದ ಮೇಲ್ಭಾಗದ ಮಂಟಪವನ್ನು ನಾವು ದೇವಸ್ಥಾನದ ವಿಮಾನ ಅಥವಾ ಗೋಪುರದ ಮಾದರಿಯಲ್ಲಿ ನಿರ್ಮಿಸಲಾಗಿರುತ್ತೆ. ಇಲ್ಲಿ ಇದಕ್ಕೆ ರಥಸ್ಥಂ ವಾಮನಂ ದೃಷ್ಟ್ವ ಪುನರ್ಜನ್ಮ ನವಿದ್ಯತೆ ಅಂತ ಒಂದು ಮಾತಿದೆ ಅಲ್ಲ, ಈ ರಥದ ಒಂದು ಮಧ್ಯಭಾಗ ಅದನ್ನು ಸಂಕೇತಿಸುತ್ತೆ. ಇನ್ನು ರಥಕ್ಕೆ ಸಾರಥಿ ಮತ್ತೆ ಕುದುರೆಗಳು ಬೇಕಲ್ಲ, ಪ್ರತಿ ರಥಕ್ಕೂ ಪ್ರತ್ಯೇಕ ಬಣ್ಣದ 4 ಮರದ ಕುದುರೆಗಳು ಮತ್ತೆ ಒಬ್ಬ ಸಾರಥಿ ವಿಗ್ರಹ ಇಡಲಾಗುತ್ತೆ. ಜಗನ್ನಾಥ ರಥದ ಸಾರಥಿ ದಾರುಕ, ಬಲಭದ್ರನಿಗೆ ಮಾತಲಿ ಮತ್ತೆ ಸುಭದ್ರೆಗೆ ಅರ್ಜುನ ಸಾರಥಿ ಆಗಿರ್ತಾರೆ. ಇಷ್ಟೆಲ್ಲ ವಿಶೇಷತೆಗಳನ್ನ ಈ ಒಂದು ಪುರಿ ಜಗನ್ನಾಥ ರಥಯಾತ್ರೆಯ 3 ರಥಗಳು ಹೊಂದಿದವೆ. ಇನ್ನಷ್ಟು ವಿಚಾರಗಳನ್ನ ಈ ರಥಯಾತ್ರೆ ಕುರಿತಾಗಿ ತಿಳ್ಕೊಳ್ತಾ ಹೋಗೋಣ. ಆದರೆ ಅದಕ್ಕಿಂತ ಮುನ್ನ ಇನ್ನೊಂದು ಗೀತೆಯನ್ನು ಸಿರಿಗಂಧ ಕಾರ್ಯಕ್ರಮದಲ್ಲಿ ಕೇಳೋಣ. ಭಕ್ತ ಪ್ರಹ್ಲಾದ ಚಿತ್ರದಿಂದ ಆಯ್ದ ಗೀತೆಯನ್ನು ಕೇಳೋಣ. ಪಿ ಜೆ ಚಂದ್ರನ್ ಅವರು ಗೀತೆಯನ್ನು ಹಾಡಿದ್ದಾರೆ. ಶ್ರೀ ಉದಯ್ ಶಂಕರ್ ಬರೆದಿರುವ ಗೀತೆಗೆ ಟಿ ಜಿ ಲಿಂಗಪ್ಪ ಅವರ ಸಂಗೀತ.

0: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ, ಅನ್ನದಾತನ ಮನದಾಳದ ಮಾತು, ತುತ್ತು ನೀಡುವ ತಾಯಂದಿರ ದಿನದ ಬದುಕು, ಎಲ್ಲವನ್ನು ಪ್ರೇಕ್ಷಕ ಪ್ರಭುಗಳಾಗಿ ನೀವು ತಿಳಿಯಬೇಕೆ? ಹಾಗಿದ್ದರೆ ತಡಬೇಕೆ? ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರೈತರತ್ನ ಸರಣಿ ವೀಕ್ಷಿಸಿ ಅನ್ನದಾತರಿಗೆ ಕೃತಜ್ಞತೆ ಸಲ್ಲಿಸಿ. ರೈತರತ್ನ, ರೈತರತ್ನ, ಹೀರೋಸ್ ಆಫ್ ದ ನೇಷನ್.
1: ಇನ್ನು ಈ ರಥಯಾತ್ರೆಯೇ ಭಾರತದ ವೈವಿಧ್ಯಮಯ ಕಲಾ ಪ್ರಕಾರಗಳಿಗೆ ಒಂದು ದೊಡ್ಡ ವೇದಿಕೆಯಾಗಿದೆ. ರಥಗಳು ಚಲಿಸುವಾಗ ಲಕ್ಷಾಂತರ ಭಕ್ತರು ಮೃದಂಗ, ಕಟತಾಳ, ಶಂಖಗಳನ್ನು ಊದ್ತಾ ಒಡಿಯಾ ಭಾಷೆಯಲ್ಲಿ ಭಜನೆಗಳನ್ನು ಮತ್ತು ಜಯಘೋಷಗಳನ್ನು ಮೊಳಗುತ್ತಾರೆ. ಇದು ಭಾಷಾ ಸಂಸ್ಕೃತಿಯನ್ನು ಜೊತೆಗೆ ಸಂಗೀತದ ವೈವಿಧ್ಯತೆಯನ್ನು, ನಮ್ಮ ದೇಶದ ಸಂಸ್ಕೃತಿಯ ಭಾಗವಾಗಿರುವಂತಹ ಸಂಗೀತದ ವೈವಿಧ್ಯತೆಯನ್ನು ಅನಾವರಣ ಮಾಡುತ್ತೆ. ರಥದ ಮುಂದೆ ಓಡಿಸಿ ನೃತ್ಯ ಕಲಾವಿದರು ಹಾಗೂ ಗೋಟಿಪುವ ಜನಪದ ನೃತ್ಯಗಾರರು ಪ್ರದರ್ಶನವನ್ನು ನೀಡುತ್ತಾರೆ. ಇದು ಶಾಸ್ತ್ರೀಯ ಕಲೆಗೆ ಸಾರ್ವಜನಿಕವಾಗಿ ಸಿಗುವಂತಹ ಅತಿದೊಡ್ಡ ವೇದಿಕೆ, ಗೌರವ ಆಗಿದೆ. ಇನ್ನು ರಥಯಾತ್ರೆಗೆ ಮುನ್ನ ನಡೆಯುವಂತಹ ಅಣಸರ, ಅಂದರೆ ಇದು ದೇವರ ಅನಾರೋಗ್ಯದ ದಿನಗಳು ಅಂತ ಕರೆಯಲ್ಪಡುತ್ತೆ. ಆ ಸಮಯದಲ್ಲಿ ಗರ್ಭಗುಡಿಯಲ್ಲಿ ದೇವರ ಮೂರ್ತಿಗಳ ಬದಲಿಗೆ ಸಾಂಪ್ರದಾಯಿಕ ಪಟಚಿತ್ರಗಳನ್ನು ಇಟ್ಟು ಪೂಜಿಸಲಾಗುತ್ತೆ. ಇದು ಒಡಿಶಾದ ಅದ್ಭುತ ಚಿತ್ರಕಲೆಯನ್ನು ಜೀವಂತವಾಗಿ ಇರಿಸಿದೆ. ಹೀಗೆ ರಥಯಾತ್ರೆಯ ಸಂದರ್ಭದಲ್ಲಿ ಅನೇಕ ಬಗೆಯ ಸಂಸ್ಕೃತಿಯ ಅನಾವರಣ ಆಗುತ್ತೆ. ಸ್ನೇಹಿತರೆ, ಮುಂದಿನ ಗೀತೆ ಪ್ರಸಾರವಾಗ್ತಾ ಇದೆ. ಯಾವ ಜನ್ಮದ ಮೈತ್ರಿ ಚಿತ್ರದಿಂದ ಆಯ್ದದ್ದು? ಆನಂದ ಕಂದ ಅನ್ನುವಂತಹ ಗೀತೆ. ಎಸ್ ಜಾನಕಿ ಗೀತೆಯನ್ನು ಹಾಡಿದ್ದಾರೆ. ಅಂಜಲಿ ಎಲ್ಲರೂ ಕೂಡ ಈ ಗೀತೆಗೆ ಧ್ವನಿ ನೀಡಿದ್ದಾರೆ. ಗೀತಪ್ರಿಯ ಬರೆದಿರುವ ಗೀತೆಗೆ ವಿಜಯ ಭಾಸ್ಕರ್ ಅವರ ಸಂಗೀತ.

ಚಿನ್ಮಯಿ ಚಂದ್ರಶೇಖರ್ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳ್ತಾ ಇದ್ದೀರಿ. ಇನ್ನೀಗ ಕೇಳೋಣ ಸಿಕ್ಕರೆ ನನಗಿಂಥವನೊಬ್ಬ. ಇದು ಕವಿ ಬಿ ಆರ್ ಲಕ್ಷ್ಮಣರಾವ್ ಬರೆದಿರುವಂತಹ ಕವನ.

0: ಆಕಾಶವಾಣಿಗೆ 90. ಆತ್ಮೀಯ ಶ್ರೋತೃಗಳೇ, ಸೂರ್ಯೋದಯ ಅಂದ್ರೆ ಆಕಾಶವಾಣಿ ಸಂಗೀತ ಬರಬೇಕು. ಕಲಾವಿದರು ಅಂದ್ರೆ ಅವರು ಆಕಾಶವಾಣಿ ಜೊತೆನೇ ಬೆಳೆದಿರಬೇಕು. ಸಂಗೀತ ಇರಲಿ, ಸಾಹಿತ್ಯ ಇರಲಿ, ನಾಟಕ ಇರಲಿ, ಚಿತ್ರಗೀತೆ ಆಗಲಿ, ಪ್ರಧಾನಿಗಳ ಭಾಷಣ ಆಗಲಿ, ಸೇವೆ ಸವಲತ್ತು, ಸುದ್ದಿ ವಿಶೇಷ, ಹಬ್ಬ ಹರಿದಿನ ಏನೇ ಇರಲಿ, ಹಲವು ದಶಕಗಳಿಂದ ಆಕಾಶವಾಣಿ ಸಾಥಿಯಾಗಿದೆ, ಘಟನೆಗಳಿಗೆ ಸಾಕ್ಷಿಯಾಗಿದೆ. ಆಕಾಶವಾಣಿಗೆ 90. ಆಕಾಶವಾಣಿಯ ಬೃಹತ್ ಧ್ವನಿ ಕೋಶ ಅದು ಭಾರತ ದೇಶ. ಆಕಾಶವಾಣಿ ಸದಾ ನಿಮ್ಮೊಂದಿಗೆ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಕನ್ನಡ ಭಾರತಿ ಇಂದಿನ ಕನ್ನಡ ಭಾರತಿಯಲ್ಲಿ ಮೊದಲಿಗೆ ಕಡಕೋಳ ಮಡಿವಾಳಪ್ಪನವರ ಕುರಿತು ಮಾತನಾಡುತ್ತಾರೆ ಕಲಬುರಗಿಯ ನಿವೃತ್ತ ಉಪನ್ಯಾಸಕರಾದ ರೇವಣಸಿದ್ದಪ್ಪ ದುಕಾನ್.
3: ಯದಾ ಯದಾ ಹಿ ಧರ್ಮಶ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುದ್ಧಾನಾಂ ಅಧರ್ಮಶ್ಯ ತದಾತ್ಮಾನಾಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೋಯುಗೆ. ಯಾವಾಗ ಯಾವಾಗ ದೇಶ ಮತ್ತು ಧರ್ಮ ವಿನಾಶದ ಅಂಚಿಗೆ ಬರುತ್ತದೆಯೋ ಆವಾಗ ಆವಾಗ ದೇಶ ಮತ್ತು ಧರ್ಮದ ರಕ್ಷಣೆಗಾಗಿ ಅವತರಿಸಿ ಬರುತ್ತೇನೆ ಎಂದು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳುತ್ತಾನೆ. ಏಕೆಂದರೆ ಪ್ರಪಂಚದಲ್ಲಿ ದೇವಭೂಮಿ ಎಂದೇ ಪ್ರಖ್ಯಾತಿ ಪಡೆದ ಭಾರತ ದೇಶ ಪುಣ್ಯಭೂಮಿ, ಪಾವನ ಕ್ಷೇತ್ರವಾಗಿದೆ. ಇಂತಹ ಪವಿತ್ರ ಭೂಮಿಯಲ್ಲಿ ದೇವಾನುದೇವತೆಗಳು, ದೈವಾಂಶ ಸಂಭೂತ ಸಂತರು, ಮಹಾಂತರು, ಶರಣರು, ದಾರ್ಶನಿಕರು, ತತ್ವಜ್ಞಾನಿಗಳು ಅವತರಿಸಿದ್ದಾರೆ. ಈ ಭೂಮಿಯ ಮೇಲೆ 100ಕ್ಕೆ 1 ಶೂರ, 1000ಕ್ಕೆ 1 ಸಂತ, 1,00,000ಕ್ಕೆ 1 ಮಹಾಂತ, 1,00,000ಕ್ಕೆ 1 ಶರಣರು ಜನ್ಮ ತಾಳುತ್ತಾರಂತೆ. ಅಂತಹ ಪುಣ್ಯ ಪುರುಷರಲ್ಲಿ ಕಡಕೋಳ ಮಡಿವಾಳಪ್ಪನವರು ಒಬ್ಬರಾಗಿದ್ದಾರೆ. ಮಡಿವಾಳಪ್ಪ ಎಂದರೆ ಸರಿಸುಮಾರು 2 ಶತಮಾನಗಳ ಹಿಂದೆ ಹೈದರಾಬಾದ್ ಕರ್ನಾಟಕದಲ್ಲಿ ಕಡಕೋಳ ಮಡಿವಾಳಪ್ಪ ನೆನಪಿಗೆ ಬಂದರೆ ಮುಂಬೈ ಕರ್ನಾಟಕದಲ್ಲಿ ಗರಗದ ಮಡಿವಾಳಪ್ಪ ನೆನಪಿಗೆ ಬರುತ್ತಾರೆ. ಇವರಿಬ್ಬರು 18-19ನೇ ಶತಮಾನದಲ್ಲಿ ಅವತರಿಸಿದ್ದರು. ಕಡಕೋಳ ಮಡಿವಾಳಪ್ಪನವರು ಸರಿಸುಮಾರು 40-50 ವರ್ಷ ಹಿರಿಯರಾಗಿದ್ದರು. 4-5 ದಶಕಗಳ ಕಿರಿಯರಾದ ಗರಗದ ಮಡಿವಾಳಪ್ಪ ಎಂದೇ ಜನಮಾನಸದಲ್ಲಿ ಅಜರಾಮರವಾಗಿ ನೆಲೆಸಿದ ಅವರು ಬೆಳಗಾವಿ ಜಿಲ್ಲೆಯ ಕಿತ್ತೂರು ಸಂಸ್ಥಾನದ ಕಲ್ಮಠದ ತೋಟದಲ್ಲಿ ಶಿಶುವಿನ ರೂಪದಲ್ಲಿ ಪ್ರಕಟವಾದರು. ಧಾರವಾಡ ಜಿಲ್ಲೆಯ ಗರಗವನ್ನು ತಮ್ಮ ಕಾರ್ಯಕ್ಷೇತ್ರ ಕರ್ಮಭೂಮಿಯನ್ನಾಗಿ ಮಾಡಿಕೊಂಡು ಲೋಕ ಕಲ್ಯಾಣ ಮಾಡುತ್ತಾ ಅಲ್ಲಿಯೇ ಜೀವಂತ ಸಮಾಧಿಯಾದರು. ಗರಗದ ಮಡಿವಾಳಪ್ಪನವರಿಗೆ ನವಲಗುಂದದ ನಾಗಲಿಂಗರು, ಹುಬ್ಬಳ್ಳಿಯ ಸಿದ್ದಾರೂಢರು, ಶಿಶುನಾಳ ಶರೀಫರು, ಮುರುಗೋಡದ ಚಿದಂಬರ ಮಹಾಸ್ವಾಮಿಗಳು ಸಮಕಾಲೀನರಾಗಿ ಲೋಕೋದ್ಧಾರಕ್ಕೆ ಕಾರಣೀಭೂತರಾಗಿದ್ದರು. ಕಡಿಕೋಳ ಮಡಿವಾಳಪ್ಪನವರು ಕೂಡ 18-19ನೇ ಶತಮಾನದಲ್ಲಿ ಕಲಬುರಗಿ ಜಿಲ್ಲೆಯ ಆಗಿನ ಜೇವರ್ಗಿ ತಾಲೂಕ, ಈಗಿನ ಯಡ್ರಾಮಿ ತಾಲೂಕಿನ ಕಡಕೋಳವನ್ನು ಕರ್ಮಭೂಮಿಯಾಗಿ ಮಾಡಿಕೊಂಡು ಸಂತ, ಮಹಾಂತ, ಅವಧೂತ, ತತ್ವಜ್ಞಾನಿ, ದಾರ್ಶನಿಕರಾಗಿ ಜನರ ಮನಸ್ಸಿನ ಮಲಿನವನ್ನು ತೊಳೆದು ಮಡಿ ಮಾಡಿ ಉದ್ಧರಿಸಿದವರು. ಕಡಕೋಳ ಮಡಿವಾಳಪ್ಪನವರ ಜನನವೇ ಅತ್ಯಂತ ರೋಚಕವಾದದ್ದು ಮತ್ತು ಬದುಕಿಗೆ ಸಾಧನೆಗೆ ತಿರುವು ಕೊಟ್ಟಂತಾಗಿದೆ. ಮಡಿವಾಳಪ್ಪನವರ ತಾಯಿ ಹೆಸರು ಗಂಗಮ್ಮ. ಇವರು ಬಿಜಾಪುರ ಜಿಲ್ಲೆಯ ಇಂಡಿ ತಾಲೂಕಿನ ನಾಗಠಾಣ ಗ್ರಾಮದವರು. ಶಂಕ್ರಪ್ಪ ಎಂಬ ಗಾಣಿಗ ಸಮಾಜದವನ ಮಗಳಾಗಿದ್ದು ಬಾಲ್ಯದಲ್ಲಿಯೇ ವಿವಾಹವಾಗಿ ಯೌವನಕ್ಕೆ ಕಾಲಿಡುವ ಮುಂಚೆ ವಿಧಿಯ ಆಟಕ್ಕೆ ಕೈ ಹಿಡಿದ ಪತಿಯನ್ನು ಕಳೆದುಕೊಂಡು ವಿಧವೆಯಾದಳು. ತಮ್ಮೂರು ಬರಗಾಲಕ್ಕೆ ತುತ್ತಾದಾಗ ಹೊಟ್ಟೆ ಹೊರೆಯುವುದು ಕರಕಷ್ಟವೆಂದೆನಿಸಿ ಶಂಕ್ರಪ್ಪ ತನ್ನ ಮಗಳಾದ ಗಂಗಮ್ಮಳನ್ನು ಕರೆದುಕೊಂಡು ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ಬಿದನೂರಿಗೆ ಬಂದು ಮಲ್ಲಿಕಾರ್ಜುನಪ್ಪ ಗೌಡರ ಆಶ್ರಯ ಪಡೆದು ಹೊಲ ಮನೆಯಲ್ಲಿ ಕೆಲಸ ಮಾಡುತ್ತಾ ಕಾಲ ಕಳೆಯುತ್ತಿದ್ದರು. ಬಾಲ್ಯಾವಸ್ಥೆಯ ಗಂಗ

ನಿಮ್ಮ ಯೌವನಕ್ಕೆ ಕಾಲಿಡುತ್ತಿರುವಾಗ ಸಂಸಾರಿಕರ ಮನೆಯಲ್ಲಿ ಆಶ್ರಯ ಪಡೆಯುವುದು ಯೋಗ್ಯವಲ್ಲ ಎಂದರಿತ ಮಲ್ಲಿಕಾರ್ಜುನಪ್ಪ ಗೌಡ ಚಿಣ್ಮೇರಿ ಮಠದ ಶಾಖಾ ಮಠವಾದ ತಮ್ಮೂರು ಮಠದ ವಿರೂಪಾಕ್ಷಯ್ಯ ಸ್ವಾಮಿಯವರ ಸುಪದ್ರಿಗೆ ವಹಿಸಿದರು. ಬಿದನೂರು ಮಠದ ವಿರೂಪಾಕ್ಷಯ್ಯ ಸ್ವಾಮಿಗಳು ಅಧ್ಯಯನಶೀಲರು ಮತ್ತು ಪ್ರಾಯೋಗಿಕ ಸಿದ್ಧಾಂತಿಗಳು ಆಗಿದ್ದರು. ಹೀಗಾಗಿ ಸುತ್ತಲಿನ ಮುಮುಕ್ಷುಗಳು ಮಠಕ್ಕೆ ಹರಿದು ಬಂದು ಹಲವಾರು ದಾರ್ಶನಿಕ ಧಾರೆಗಳ ಚರ್ಚೆ ಪುರಾಣ ಪ್ರವಚನಗಳು ನಡೆಯುತ್ತಲೇ ಇರುತ್ತಿದ್ದವು. ತೀವ್ರ ಕುತೂಹಲಿಯಾಗಿದ್ದ ಗಂಗಮ್ಮ ಈ ಎಲ್ಲಾ ಚರ್ಚೆ ಶಿವಾನುಭವ ಗೋಷ್ಠಿಗಳಲ್ಲಿ ಪಾಲ್ಗೊಳ್ಳುತ್ತಾ ಯಾರ ಅರಿವಿಗೂ ಬರದಂತೆ ಗುಪ್ತ ಸಾಧಕಿಯಾಗಿ ಬೆಳೆಯುತ್ತಾ ಮಹಾಜ್ಞಾನಿ ವಿರೂಪಾಕ್ಷಯ್ಯ ಸ್ವಾಮಿಗಳಿಂದ ದೀಕ್ಷೆ ಪಡೆದುಕೊಂಡು ಶಿಶುಮಗಳಾದಳು. ಒಮ್ಮೆ ಚಿಣಮಗೇರಿ ಗುಡ್ಡದ ಮಹಾಂತ ಶಿವಯೋಗಿಗಳು ತಮ್ಮ ಶಾಖಾ ಮಠವಾದ ಬಿದನೂರಿಗೆ ಆಗಮಿಸಿದ್ದರು. ಭಕ್ತರೆಲ್ಲ ಪರಮ ಪೂಜ್ಯರ ದರ್ಶನ ಆಶೀರ್ವಾದ ಪಡೆಯುತ್ತಿದ್ದರು. ಮಠದಲ್ಲಿಯೇ ಕೆಲಸ ಕಾರ್ಯ ನಿರ್ವಹಿಸುವ ಗಂಗಮ್ಮ ಕೂಡ ದರ್ಶನ ಆಶೀರ್ವಾದ ಪಡೆಯಲು ಬಂದಾಗ ಪುತ್ರ ಸಂತಾನ ಪ್ರಾಪ್ತಿ ಎಂದು ಆಶೀರ್ವಾದ ಮಾಡಿದರು. ಗಂಗಮ್ಮಳಿಗೆ ಆಕಾಶ ಕಳಚಿ ತಲೆ ಮೇಲೆ ಬಿದ್ದಂತಾಯಿತು. ಗುರು ಮಹಾಂತನ ಆಶೀರ್ವಾದ ಅದು ಹೇಗೆ ಸುಳ್ಳಾದಿತ್ತು? ಮಹಾಜ್ಞಾನ ವಿರೂಪಾಕ್ಷಯ್ಯ ಸ್ವಾಮಿಗಳಿಂದ ದೀಕ್ಷೆ ಪಡೆದ ಗಂಗಮ್ಮಳಿಗೆ ಗುರು ಪರಂಪರೆಯಲ್ಲಿ ಗುರುವೇ ಗಂಡ, ಶಿಷ್ಯಂದಿರೆಲ್ಲ ಹೆಂಡತಿಯರು ಆಗುತ್ತಾರೆ. ಹೀಗಾಗಿಯೇ ಬಹುತೇಕ ತತ್ವ ಪದಕಾರರು ಗುರುವನ್ನು ಗಂಡನೆಂದು ಸಂಬೋಧಿಸಿ ಪದ ಕಟ್ಟಿ ತಮ್ಮ ಶಿವಸುಖ ದಾಂಪತ್ಯವನ್ನು ಕುರಿತು ಹಾಡಿದ್ದಾರೆ. ಅಂತೆಯೇ ಗಂಗಮ್ಮ ಮತ್ತು ವಿರೂಪಾಕ್ಷಯ್ಯ ಸ್ವಾಮಿಗಳು ಸರ್ವಸ್ವ ಸಮರ್ಪಿಸಿಕೊಂಡಿರಬೇಕು. ಮಠದ ಸೇವೆ, ಗುರುವಿನೊಂದಿಗಿನ ಒಡನಾಟ ಮತ್ತು ವಯೋಸಹಜ ಕಾಮನೆಗಳು ಇಬ್ಬರನ್ನು ಒಂದುಗೂಡಿಸಿರಬೇಕು. ಆಧ್ಯಾತ್ಮ ಮಾರ್ಗದಲ್ಲಿ ಬಹುದೂರ ಸಾಗಿದ್ದ ಈ ಅವಧೂತರು ಸಾಮಾಜಿಕ ನಿರ್ಬಂಧ ಮತ್ತು ಅನಾವಶ್ಯಕ ಮಡಿವಂತಿಕೆಗಳನ್ನು ಮೀರಿ ನಿಂತರೆಂದು ತೋರುತ್ತದೆ. ಗಂಗಮ್ಮಳ ಭಕ್ತಿ, ವಿರೂಪಾಕ್ಷಯ್ಯ ಸ್ವಾಮಿಗಳ ಶಕ್ತಿ ಒಂದುಗೂಡಿದವು. ಕುಂಡಲಿನಿ ಸಾಧನೆಯಲ್ಲಿ ಸ್ತ್ರೀ ಪುರುಷ ಸಮಾಗಮವು ಅಪೇಕ್ಷಣೀಯ. ಇದೊಂದು ಯೌಗಿಕ ತಂತ್ರವೇ ಆಗಿದೆ. ಕಡುಕೋಳ ಮಡಿವಾಳಪ್ಪನವರು ಹೀಗೆ ಯೌಗಿಕ ಹಂಬಲಕ್ಕೆ ಜನಿಸಿದವರೆಂಬ ತಥ್ಯವನ್ನು ಆತನ ಶಿಷ್ಯರು ಪದವೊಂದರಲ್ಲಿ, ಏನ ಹಡದಾಳ ನಮ್ಮವ್ವ, ಎಂಥವನ ಹಡದಾಳ ನಮ್ಮವ್ವ, ಬ್ರಹ್ಮಜ್ಞಾನದಿಂದ ಕಂದನ ಪಡೆದು ಜೋಗುಳ ಹಾಡಾಳ ನಮ್ಮವ್ವ, ಮೈಲಿಗೆ ಆಗಲಿಲ್ಲ ಅವ ಏನು ಬಗಲಗ ಮಲಗಲಿಲ್ಲ, ಬಿದನೂರು ಸ್ಥಳದಲ್ಲಿ ವಿರೂಪಾಕ್ಷೇಶನ ತೊಟ್ಟಿಲು ತೂಗಳ ನಮ್ಮವ್ವ ಎಂದು ಹಾಡಿದ್ದಾರೆ. ಆದರೆ ಸಮಾಜದ ಕಡೆಗಣ್ಣಿಗೆ ಅವಹೇಳನಕ್ಕೆ ಗುರಿಯಾಗಿ ವಿರೂಪಾಕ್ಷಯ್ಯ ಸ್ವಾಮಿಗಳು ಮಠ ಮತ್ತು ಊರು ಬಿಟ್ಟು ತಲೆಮರೆಸಿ ದೇಶಾಂತರಕ್ಕೆ ಹೋದರು. ಸ್ವಾಭಿಮಾನಿ ಗಂಗಮ್ಮ ಆತ್ಮಹತ್ಯೆಗೆ ಯತ್ನಿಸುತ್ತಿರುವಾಗ ಗುಡ್ಡದ ಮಹಾಂತರು ಹಾಗೂ ಬಿದನೂರಿನಲ್ಲಿ ಆಶ್ರಯ ಕೊಟ್ಟ ಮಲ್ಲಿಕಾರ್ಜುನಪ್ಪ ಗೌಡರ ಸಾಂತ್ವನ ಮತ್ತು ಧೈರ್ಯದ ಬೆಂಬಲದಿಂದಾಗಿ ಗಟ್ಟಿಗೆತ್ತಿ ಗಂಗಮ್ಮ ಗಂಡು ಮಗುವಿಗೆ ಜನ್ಮ ನೀಡಿದಳು. ಲೋಕದ ಜನರ ಮನದ ಮೈಲಿಗೆಯನ್ನು ತೊಳೆದು ಮಡಿ ಮಾಡಲು ಬಂದ ಮಡಿವಾಳಪ್ಪ ಎಂಬ ನಾಮಕರಣದಿಂದ ಓರೆಗೆಯ ಹುಡುಗರ ಜೊತೆ ಬೀದಿಯಲ್ಲಿ ಆಡುವಾಗ ಹೊಡೆದ ಚಿಣಿ ನೀರು ತುಂಬಿದ ಮಣ್ಣಿನ ಗಡಿಗೆಗೆ ಬಡಿದು ಒಡೆಯಿತು. ಗಡಿಗೆ ಹೊತ್ತ ಮಹಿಳೆ ಕೋಪದಿಂದ, ನೀ ಯಾರೋ, ನೀನಾ, ಅಪ್ಪ ಇಲ್ಲ ಅಂದ್ರೆ ಈಟ್ ಉರಿತಿದ್ದಿ, ಇನ್ನು ಅಪ್ಪ ಇದ್ರೆ ಏಟು ಉರಿತಿದ್ದಿ ಎಂದು ಜರಿದಳು. ದುಃಖ ತಡೆಯಲಾರದೆ ತಾಯಿ ಹತ್ತಿರ ಓಡೋಡಿ ಹೋಗಿ ಅಳಲು ತೋಡಿಕೊಂಡಾಗ ಮಗನ ಜನ್ಮ ವೃತ್ತಾಂತವನ್ನು ಎಳೆ ಎಳೆಯಾಗಿ ಹೇಳಿದಳು. ಚಿಣಮಗೇರಿ ಮಠದ ಮಹಾಂತರ ವರಪ್ರಸಾದದಿಂದ ಶಾಖಾ ಮಠದ ಪೀಠಾಧಿಪತಿ ವಿರೂಪಾಕ್ಷಯ್ಯ ಸ್ವಾಮಿಗಳಿಂದ ಜನಿಸಿದ್ದು ತಿಳಿದು ರೋಮಾಂಚನವಾಯಿತು. ಮಡಿವಾಳಪ್ಪನವರೇ ಹಾಡಿದಂತೆ, ಹೆಂಗ ಭ್ರಾಂತಿ ನೀಗುತ್ತಿ, ನೀ ಹೆಂಗ ಮಾಂತನಾಗುತ್ತಿ, ಹಂಗೆ ಹಿಂಗೆ ಹೊತ್ತುಗಳೆದು ಹಂಗೆ ನೀ ಸತ್ತು ಹೋಗುತ್ತಿ ಎಂಬಂತೆ ನಡೆದುಕೊಂಡಿದ್ದರೆ ಹತ್ತರಲ್ಲಿ ಹನ್ನೊಂದಾಗುತ್ತಿದ್ದರು. ಹಾಗೆ ಆಗಲೂ ಬಿಡದೆ ಸ್ವಾಮಿಯಿಂದ ಜನಿಸಿದ ತಾನು ಮಹಾಸ್ವಾಮಿಯಾಗಬೇಕು, ಗುರುಪುತ್ರನಾಗಿ ಜನಿಸಿದ ತಾನು ಜಗದ್ಗುರು ಆಗಬೇಕು ಎಂದು ನಿರ್ಧರಿಸಿ ತಾಯಿಯಿಂದಲೇ ಮೊದಲ ಭಿಕ್ಷೆ ಪಡೆದು ಸನ್ಯಾಸಿಯಾಗಿ ಶಾಂತಿ ನೆಮ್ಮದಿ ಜ್ಞಾನ ಅರಸುತ್ತ ಚಿಣಮಗಿರಿಗೆ ಬಂದನು. ಮಠಾಧೀಶರನ್ನು ಕಂಡು ಮಹಾಂತೇಶ ಎಂದು ಪಾದಕ್ಕೆರಗಿದನು. ನೀನು ಬಯಸಿದ ಮಹಾಂತ ನಾನಲ್ಲ, ಆದರೆ ನೀನು ಬರುವ ಸೂಚನೆ ಕೊಟ್ಟು ಅಗಲಿ ಹೋಗಿದ್ದಾರೆ, ಲಿಂಗೈಕ್ಯರಾಗಿದ್ದಾರೆ ಎಂದು ಗುರುಬಸವದೇವರು ನುಡಿದರು. ಮಡಿವಾಳಪ್ಪನವರು ದುಃಖಿತರಾಗಿ ಕೊನೆಗೆ ನನಗೆ ಲಿಂಗದೀಕ್ಷೆ ಮತ್ತು ಅಯ್ಯಾಚಾರ ಮಾಡಿ ಪುಣ್ಯ ಕಟ್ಟಿಕೊಳ್ಳಿ ಎಂದು ಕೇಳಿಕೊಂಡರು. ಆತನ ಕೋರಿಕೆಯಲ್ಲಿ ಲಿಂಗದೀಕ್ಷೆ ನಾನು ಮಾಡಬಹುದು, ಆದರೆ ಅಯ್ಯಾಚಾರ ಮಾಡಲಾಗುವುದಿಲ್ಲ ಎಂದಾಗ, ಗುರುವೇ ನೀ ಬೇಗನೆ ಮೊರೆ ಕೇಳೋ ಯಪ್ಪ, ಹರಿದು ಹೋಗುತ್ತೀನಿ ಹಿಡ್ಕೋರೋ, ಪದರಿಗೆ ಬಿದ್ದೀನಿ ಪಾಪಿಷ್ಟ, ಗುರು ಮಹಾಂತ ನೋಡೋ ಎನ್ನ ಅದೃಷ್ಟ, ಸೇವಕ ನಿಂತೀನಿ ಗಟ್ಟಿಮುಟ್ಟ, ಗುರು ರಾಯರ ತಪ್ಪಿಸೋ ಈ ಭವದಾಟ ಎಂದು ಮೊರೆಯಿಟ್ಟಾಗ ಅರಳಗುಂಡಿಗೆ ಮಹಾದಾಸೋಹಿ ಶರಣರಿಂದ ಅಯ್ಯಾಚಾರ ಮಾಡಿಸುತ್ತೇನೆ ಎಂದು ಕರೆದುಕೊಂಡು ಬಂದರು. ಹಂಬಲಿಸಿ ಬರಲಿರುವ ಮನಸ್ಸಿನ ದುಗುಡ ಅರಿತ ಶರಣರು ಏನೆಂದು ಕೇಳಿದಾಗ, ಗುರುವೇ, ತಿಪ್ಪಿಯಲ್ಲಿ ಹುಟ್ಟಿ ಬೆಳೆದ ಬಿಲ್ವಪತ್ರಿ ಗಿಡದ ದಳಗಳು ಶಿವನ ಪೂಜೆಗೆ ಅರ್ಹವೋ
ಅಥವಾ ಅಲ್ಲವೋ ಎಂದು ಕೇಳಿದರು. ಭತ್ರಿಗಿಡ ಎಲ್ಲಿ?

ಹುಟ್ಟಿದರೂ ಪವಿತ್ರವೇ, ಶಿವನ ಪೂಜೆಗೆ ಅರ್ಹ ಎಂದು ನುಡಿದಾಗ ತನ್ನ ಕತೆ ಹೇಳಿ, ಗುರುಪುತ್ರನಾಗಿ ಜನಿಸಿದ ನನಗೆ ಮಹಾಗುರು ಮಾಡುವ ಅಯ್ಯಾಚಾರ ಮಾಡಿ ಕೃತಾರ್ಥರನ್ನಾಗಿ ಮಾಡಿರಿ ಎಂದನು. ಅಯ್ಯ ಪುಣ್ಯಾತ್ಮ, ನಾನೊಬ್ಬ ಭಕ್ತ, ನನ್ನಿಂದಾಗದು, ಆದರೆ ನಿನಗೆ ಅಯ್ಯಾಚಾರ ಮಾಡಿಸುವ ಜವಾಬ್ದಾರಿ ನನ್ನದು ಎಂದು ತಮ್ಮೂರ ಹಳಿಪ್ಯಾಟಿ ಬಸಯ್ಯನ ಹತ್ತಿರ ಕರೆದುಕೊಂಡು ಹೋದರು. ಆದರೆ ಹಳಿಪ್ಯಾಟಿ ಬಸಯ್ಯ ಅಲ್ಲಸಲ್ಲದ ಅವಹೇಳನದ ಬಿರುನುಡಿ ನುಡಿದು ತಿರಸ್ಕರಿಸಿದನು. ಅರಳಗುಂಡಿಗೆ ಶರಣರು ಯಾವುದಕ್ಕೂ ಲೆಕ್ಕ ಹಾಕದೆ ತಮ್ಮ ಮನೆತನದ ಗುರುಗಳಾದ ಸಿಂದಗಿ ತಾಲೂಕಿನ ಕಲಿಕೇರಿ ಗ್ರಾಮದ ಮರುಳರಾಧ್ಯರಿಂದ ಅಯ್ಯಾಚಾರ ಮಾಡಿಸಿದರು. ವಿದ್ಯಾಭ್ಯಾಸಕ್ಕಾಗಿ ಗುರುಗಳನ್ನು ಹುಡುಕುತ್ತಿರುವಾಗ ನಿನಗೆ ಎಂಥ ವಿದ್ಯೆ ಬೇಕು ಎಂದು ಕೇಳಿದರು. ನಾನು ಹೋಗಿ ನೀನಾಗುವ ವಿದ್ಯೆ ಬೇಕು ಎಂದು ಉತ್ತರಿಸುವ ಅವರ ಅಲೌಕಿಕ ವಾಂಛಿತ ಅರಿವಾಗುತ್ತದೆ. ಗೊಬ್ಬೂರಿನ ಶಿಖಾಮಣಿ ಸ್ವಾಮಿಯಲ್ಲಿ ಅಕ್ಷರಾಭ್ಯಾಸ, ಅದೇ ಗ್ರಾಮದ ಸದಾಶಿವ ದೇವರಲ್ಲಿ ವಚನ ಸಿದ್ಧಾಂತ, ಹಂದಿಗನೂರು ಚನ್ನಬಸವೇಶ್ವರರಲ್ಲಿ ವೇದಾಂತ, ಭಂಗಿ ಪರ್ವತ ದೇವರಲ್ಲಿ ನಾಥ, ಸಿದ್ಧ, ಪರಂಪರೆ, ಹೀಗೆ ಹಲವು ಮೂಲಗಳಿಂದ ತನ್ನ ಜ್ಞಾನ ಪಿಪಾಸೆಯನ್ನು ತಣಿಸಿಕೊಂಡರು. ಮನಸ್ಸಿನ ಶಾಂತಿಯನ್ನು ಅರಸಿ ಚಿಣಮಗೇರಿ ಮಠದಲ್ಲಿ ಬಹುದಿನಗಳ ಕಾಲ ದನಕರುಗಳನ್ನು ಕಾಯುವ ಕಾಯಕದ ಜೊತೆಗೆ ಧ್ಯಾನ, ಮೌನ, ತಪಸ್ಸು ಮಾಡುತ್ತಾ ಕಾಲ ಕಳೆದು ಶ್ರೀಶೈಲ ಪರ್ವತಕ್ಕೆ ಹೋದರು. ಸುಮಾರು ವರ್ಷ ಬೆಟ್ಟಗುಡ್ಡ ಕಾಡು ಮೇಡು ಅಲೆಯುತ್ತಾ ಪ್ರಶಸ್ತ ಸ್ಥಳ ಕಂಡಲ್ಲಿ ಧ್ಯಾನ ತಪಸ್ಸು ಮಾಡುತ್ತಾ ಗಿಡಮೂಲಿಕೆಗಳ ಪರಿಚಯ, ದಿವ್ಯ ಔಷಧಿಗಳ ಜ್ಞಾನ ಪಡೆದು ನಾಟಿ ವೈದ್ಯ ಕಲೆ ಕರಗತ ಮಾಡಿಕೊಳ್ಳುತ್ತಾರೆ. ಆದರೂ ಮನಸ್ಸಿನ ವ್ಯಾಕುಲತೆ ಕಡಿಮೆಯಾಗದೆ ಕಮರೀಕೊಳ್ಳದಲ್ಲಿ ಜಿಗಿದು ಆತ್ಮಹತ್ಯೆ ಮಾಡಿಕೊಳ್ಳಬೇಕು ಎನ್ನುವಷ್ಟರಲ್ಲಿ ಚಿಣಮಗಿರಿಯ ಮಠ ಮತ್ತು ಅರಳಗುಂಡಿಗೆ ಶರಣರು ಕರೆದಂತೆ ಭಾಸವಾಗಿ ಮರಳಿ ಬರುತ್ತಾರೆ. ಅರಳಗುಂಡಿಗೆ ಮಲ್ಲಣಗೌಡರ ಸೋದರಿ ಭಾಗಮ್ಮ ಯೌವನಕ್ಕೆ ಕಾಲಿಡುತ್ತಿರುವಾಗ, ಕುಷ್ಠರೋಗಕ್ಕೆ ಬಲಿಯಾಗಿ ಪಡಬಾರದ ಕಷ್ಟ ಪಡುತ್ತಿರುವಾಗ ಮಡಿವಾಳಪ್ಪನವರು ತಮ್ಮ ನಾಟಿ ಔಷಧದಿಂದ ಗುಣಪಡಿಸಿದಾಗ ಭಾಗಮ್ಮ ಅವರ ಶಿಷ್ಯಳಾಗುತ್ತಾಳೆ. ಇದನ್ನು ಅರಿತ ಹಳೆಪೇಟೆ ಬಸಯ್ಯನಿಗೆ ಸಹಿಸಲಾಗಲಿಲ್ಲ. ಅಲ್ಲಸಲ್ಲದ ಕತೆ ಕಟ್ಟಿ ಕೋಪಿಷ್ಟ ಮಲ್ಲಣಗೌಡನ ಕಿವಿ ಕಚ್ಚುತ್ತಾನೆ. ಗೌಡಿಕೆಯ ಮದದಲ್ಲಿ ಅರಿವು ಮರೆತು ಅಜ್ಞಾನಿಯಾಗಿದ್ದ ಗೌಡ ಮಡಿವಾಳಪ್ಪನವರ ಹತ್ಯೆಗೈಯುವ ಸಂಚು ರೂಪಿಸುತ್ತಿರುವಾಗ ಅದನ್ನರಿತ ಭಾಗಮ್ಮ ಅರಳಗುಂಡಿಗೆ ತೊರೆಯಲು ಪರಿಪರಿಯಾಗಿ ಬೇಡಿಕೊಂಡಾಗ ಮಡಿವಾಳಪ್ಪನವರು, ಮರಣ ಬಂದರೇನು ಸಿಟ್ಟಿಲ್ಲ, ಮಹಾ ತಿಳಿದ ಮಹಾತ್ಮರಿಗೆ ಬಿಟ್ಟಿಲ್ಲ, ಮಾನವರಿವರೇನು ಘಟ್ಟಿಲ್ಲ, ಮಹಾದೇವನ ಹಿಡಿದವರ್ಯಾರೂ ಕೆಟ್ಟಿಲ್ಲ ಎಂದು ಹಾಡುತ್ತಾ ವಲ್ಲದ ಮನಸ್ಸಿನಿಂದ ತನ್ನಿಬ್ಬರು ಶಿಷ್ಯರೊಂದಿಗೆ ರಾತ್ರಿಯಲ್ಲಿ ನಡೆದು ಜುಂಬೇರಹಳದ ಜಂಬುಲಿಂಗೇಶ್ವರ ದೇವಾಲಯ, ನಂತರ ಕೋಣ ಸಿರಿಸಿಗೆಯ ರೇವಣಸಿದ್ಧನ ಗುಡ್ಡದಲ್ಲಿ ಆಶ್ರಯ ಪಡೆಯುತ್ತಾರೆ. ವಿಷಯ ಪಕ್ಕದ ಹಳ್ಳಿಯ ಕಡಕೋಳದಲ್ಲಿದ್ದ ಸುರಪುರದ ಸ್ಥಾನಿಕ ದೊರೆ ವೆಂಕಟಪ್ಪನವರಿಗೆ ತಿಳಿಯುತ್ತದೆ. ಕಡಕೋಳದ ಬಸಪ್ಪಧುರಿ, ಕಬ್ಬಲಿಗ ಮತಸ್ಥರಾಗಿದ್ದ ಮಲ್ಲಣಗೌಡ ಮತ್ತು ಅನೇಕ ಸದ್ಭಾವಿಗಳು ಸೇರಿ ಅಲ್ಲಿಗೆ ಬರುತ್ತಾರೆ. ಮಡಿವಾಳಪ್ಪ ಎಂಬ ಅದ್ಭುತ ಅನರ್ಘರತ್ನವನ್ನು ಕಾಪಾಡಲು ಕೋಣ ಸಿರಿಸಿಗಿ ಮತ್ತು ಕಡಿಕೋಳದ ಜನ ಜಾತ್ರೆಗೆ ಸೇರಿದಂತೆ ಸೇರುತ್ತಾರೆ. ವಿಷಯ ಅರಿತ ಕೊಲೆಗಡುಕರು ಬಂದ ದಾರಿಗೆ ಸುಂಕವಿಲ್ಲ ಎಂಬಂತೆ ಅರಳಗುಂಡಿಗೆಗೆ ಹಿಂತಿರುಗುತ್ತಾರೆ. ಈ ಕಡೆ ಸುದೀರ್ಘ ಚರ್ಚೆ ನಡೆದು ಕಡಕೋಳಕ್ಕೆ ಕರೆದುಕೊಂಡು ಹೋಗಲು ನಿರ್ಧರಿಸುತ್ತಾರೆ. ಕೋಣ ಸಿರಿಸಿಗೆಯಿಂದ ಬಿಡದ ಜನ, ಆ ಊರಿನಲ್ಲಿ ಮೇಲ್ವರ್ಗದ ಜನರ ಮನೆಗಳೇ ಇಲ್ಲ, ಇದ್ದವರೆಲ್ಲ ಕಾಟಕ ಜನರಿಂದ ತುಂಬಿದೆ ಎಂದಾಗ ಮಡಿವಾಳಪ್ಪನವರು, ಊರು ತುಂಬಾ ಕಾಟಕರಿದ್ದರೂ ಇರಲಿ, ಆದರೆ ಕೀಟಕರು ಮಾತ್ರ ಇರಬಾರದು ಎಂದು ಹೇಳಿ ಹೊರಡಲು ಸಮ್ಮತಿ ಸೂಚಿಸಿ ಕಡಕೋಳಕ್ಕೆ ಹೋಗಿ ನೆಲೆಸಿ ಅದನ್ನೇ ತಮ್ಮ ಕರ್ಮಭೂಮಿ ಕಾರ್ಯಕ್ಷೇತ್ರವನ್ನಾಗಿಸಿಕೊಂಡರು. ಕೊನೆಯ ಉಸಿರಿರುವವರೆಗೆ ಅಲ್ಲಿಯೇ ನೆಲೆಸಿ ಜನಮಾನಸದಲ್ಲಿ ಕಡಕೋಳ ಮಡಿವಾಳಪ್ಪ ಎಂದೇ ಪ್ರಸಿದ್ಧಿ ಪಡೆದು ಅಲ್ಲಿಯೇ ಜೀವಂತ ಸಮಾಧಿಯಾಗುತ್ತಾರೆ. ಅಂತೆಯೇ ಬಿದನೂರಿನಲ್ಲಿ ಬುಡವಾಗಿ, ಚಿಣಮಗೇರಿಯಲ್ಲಿ ಚಿಗಿತು, ಅರಳಗುಂಡಿಗೆಯಲ್ಲಿ ಅರಳಿ, ಕಡಕೋಳದಲ್ಲಿ ಕಡೆಯಾದ ಮಡಿವಾಳಪ್ಪ ಶಿವಯೋಗಿ ಎಂಬ ಆಡು ನುಡಿಯೊಂದು ಹುಟ್ಟಿಕೊಳ್ಳಲು ಕಾರಣವಾಗಿದೆ. ವ್ಯವಸಾಯದ ಕರ್ಮಯೋಗಿಯಾಗಿ, ತಮ್ಮ ಪ್ರಸಾದ ತಾವೇ ಮಾಡಿಕೊಳ್ಳುವ ಹಠಯೋಗಿಯಾಗಿ, ತ್ರಿವಿಧ ದಾಸೋಹಿಯಾಗಿ, ತ್ರಿಕಾಲ ಜ್ಞಾನಿಯಾಗಿ, ಜ್ಞಾನಪೂರ್ಣ ಜ್ಯೋತಿಯಾಗಿದ್ದರು. ಭವರೋಗಕ್ಕೆ ಜ್ಞಾನ ಔಷಧಿ, ದೇಹ ರೋಗಕ್ಕೆ ವನೌಷಧಿ, ಹಂಬಲಿಸಿ ಬಂದವರಿಗೆ ಬೆಂಬಲಿಗನಾಗಿ, ಹಸಿದವರಿಗೆ ಅನ್ನ, ಮೋಕ್ಷಕ್ಕೆ ಅಭಯಹಸ್ತ ತೋರುವ ಮಹಾ ಯೋಗಿಗಳಾಗಿದ್ದರು. ಆಸು ಕವಿಯಾಗಿ ಹಾಡಿದರು. ಮಡಿವಾಳಪ್ಪನವರು ಕಂಡದನ್ನು ಕಂಡಂತೆ ಟೀಕಿಸುವ ಛಾತಿಯನ್ನು ಹೊಂದಿದ್ದರು. ಇವರು ಕವಿಯಾಗಬೇಕು, ಕವನ ರಚಿಸಬೇಕು ಎಂದವರಲ್ಲ. ಸಮಾಜದಲ್ಲಿ ಅವಹೇಳನಕ್ಕೆ ಅಪಮಾನಕ್ಕೆ ಒಳಗಾಗಿ ಸಮಾಜದ ನಡೆಯನ್ನು ಖಂಡಿಸಲು ಬಂದ ಸಂದರ್ಭ, ಕಂಡ ಘಟನೆಗೆ ತಕ್ಷಣ ಹುಟ್ಟಿ ಬಂದ ಪದಗಳೇ ಇಂದು ಜನರ ಬಾಯಲ್ಲಿ ನಲಿದಾಡುತ್ತಿವೆ. ಮಂಡಲದೊಳಗೆ ಈ ಮಂದಿ ಮಾಡೋದು ಕಂಡು ಅದಕ್ಕೇ ಬಂದ ಒಪ್ಪ ಇಂತಹ ಕಾಲ, ಬಾಯಿಲೊಂದು ಆಡ್ತೀರಿ, ಮನಸ್ಸಿನೊಳಗೊಂದು ಮಾಡ್ತೀರಿ, ಬರೆದಿಟ್ಟಿದು ಓದಿಕೊಂಡು ಭ್ರಾಂತಿಗೆಟ್ಟು ಹೋಗುತ್ತೀರಿ, ಯಾತರ ಕಟಿಪೀಟ್

ಒಂದಿನ ಹೋಗೋದು ಲಟ್ಟಿಪೀಟಿ, ಸಂಸಾರ ಮಾಡ್ತೀರಿ ಒಳ್ಳೆ ಜಟ್ಟಿಪೀಟಿ, ಭಕ್ತಿ ಮಾಡುವುದು ಅದು ತಿಟ್ಟಿಪೀಟಿ. ಮೂಕನಾಗಬೇಕು ಈ ಜಗದೊಳು ಜ್ವಾಕೆ ಆಗಿರಬೇಕು, ಕಾಕ ಬುದ್ಧಿ ಕಡಿಗೆ ಹಾಯಿಸಲಾರದ ಲೋಕದ ಗೊಡವಿ ನಿನಗೆ ಅತಕ್ಕಬೇಕು. ನನ್ನ ಒಳಗ ನಾ ತಿಳ್ಕೊಂಡೆ, ನನಗ ಬೇಕಾದ ಗಂಡನ ಮಾಡಿಕೊಂಡೆ, ಆಜ್ಞೆ ಪ್ರಕಾರ ನಡಕೊಂಡೆ, ನಾ ಎಲ್ಲರ ಹಂಗೊಂದು ಹರಕೊಂಡೆ. ಈ ರೀತಿ ಹಲವಾರು ಪದಗಳನ್ನು ಕಟ್ಟಿ ಹಾಡಿದ್ದಾರೆ. ಕಡಕೋಳು ಸತ್ಸಂಗ ತತ್ವ ಪದಗಳ ಟಂಕ ಶಾಲೆಯಾಗಿತ್ತು. 12ನೇ ಶತಮಾನದಲ್ಲಿ ಕಲ್ಯಾಣದಲ್ಲಿ ಬಸವಣ್ಣನವರ ಅನುಭವ ಮಂಟಪದಲ್ಲಿ ವಚನಗಳ ಮೇಲೆ ಚರ್ಚೆ ಮಾಡಿ ಅಪ್ಪಟ ಅಪರಂಜಿ ಎಂಬ ಮುದ್ರೆ ಒತ್ತುವ ಟಂಕ ಶಾಲೆಯಾಗಿ ವಚನ ಸೃಷ್ಟಿಸಿದರು. 19ನೇ ಶತಮಾನದಲ್ಲಿ ಕಡಕೋಳದಲ್ಲಿ ಮಡಿವಾಳಪ್ಪನವರ ಸತ್ಸಂಗಗಳು ಕೂಡ ತತ್ವ ಪದಗಳ ಸೃಷ್ಟಿಯ ಟಂಕ ಶಾಲೆಯಾಗಿ ರೂಪುಗೊಂಡಿತು. ಎಲ್ಲ ಸಮುದಾಯದ ಜನ ವಚನ ರಚಿಸಿದರೆ ಇಲ್ಲಿಯೂ ಕೂಡ ಎಲ್ಲ ಸಮುದಾಯದ ಜನ ತತ್ವ ಪದ ಕಟ್ಟಿ ಹಾಡಿದ್ದಾರೆ. ವಚನಗಳ ಅಂಕಿತದಲ್ಲಿ ವಚನಕಾರರು ತಮ್ಮ ವೃತ್ತಿಯನ್ನು ನಮೂದಿಸಿದರೆ ತತ್ವ ಪದಗಳಲ್ಲಿ ತಮ್ಮ ಊರುಗಳನ್ನು ನಮೂದಿಸಿದ್ದಾರೆ. ಶರಣರ ಮಧ್ಯೆ ಪರಸ್ಪರ ಅನುಭಾವಿಕ ವಾಗ್ವಾದಗಳು ನಡೆದಂತೆ ತತ್ವ ಪದಕಾರರಲ್ಲಿಯೂ ಎಲ್ಲಾ ಜಾತಿ ಮತ ಪಂಥದ ಜನರು ಒಂದೆಡೆ ಸೇರಿ ಆಲೋಚನೆಗಳನ್ನು ಹಂಚಿಕೊಳ್ಳುವ ಗರಡಿ ಮನೆಯಾಗಿತ್ತು. ಹೂ ತಾನು ಮಾತ್ರ ಸ್ವರ್ಗಕ್ಕೆ ಹೋಗದೆ ದಾರಕ್ಕೂ ಕರೆದೊಯ್ಯುವಂತೆ ಹಲವಾರು ಶಿಷ್ಯರನ್ನು ಸಂತರನ್ನು ಮತ್ತು ತತ್ವ ಪದಕಾರರಿಗೆ ಸನ್ಮಾರ್ಗ ತೋರಿದರು. ಅಕ್ಷರ ಜ್ಞಾನದ ಗಂಧವೇ ಅರಿಯದ ಕಡ್ಲೇವಾಡ ಸಿದ್ದಪ್ಪನಿಗೂ ತತ್ವ ಪದ ಬರೆಯುವಂತೆ ಹುರಿದುಂಬಿಸಲು ಕೈನೂರು ಕೃಷ್ಣಪ್ಪ ತೆಲಗಬಾಳ ರೇವಪ್ಪರನ್ನು ಕರೆದು ನಾ ಎಂಬ ಒಂದಕ್ಷರ ಕೊಟ್ಟು ನಾಳೆ ಸತ್ಸಂಗಕ್ಕೆ ಬರುವಾಗ ಪದ ಬರೆದುಕೊಂಡು ಬರಲು ಹೇಳಿದರು. ಕೈನೂರು ಕೃಷ್ಣಪ್ಪ, ನಾ ಕಡಿಕೊಳ್ಳದ ಗುಲಾಮ, ನನ್ನ ಹೆಸರು ತೆಗಿಬೇಡ್ರಿ ಇನ್ನೊಮ್ಮ, ಗುರು ಹಾಕಿಕೊಟ್ಟ ಜಹಗೀರು ಇನ್ನಮ್ಮ, ನಾ ಸರ್ವರಿಗೂ ಮಾಡ್ತೀನಿ ಸಲಾಮ ಎಂದು ಹಾಡಿದರೆ ತೆಲಗಬಾಳ ರೇವಪ್ಪ, ನಾ ಚಿಣಿಯನಾಡಿದೆನೋ, ನಾ ಚಿಣಿಯನಾಡಿದೆನೋ, ಪರಬ್ರಹ್ಮಕ ಚಿಣಿಯ ಭಕ್ತಿ ಗುಣವೆಂಬ ಚಿಣಿಯ ಮಾಡಿ ಸಿಟ್ಟಿನಿಂದ ನಾ ಹೊಡೆದು ಚಿಣಿಯನಾಡಿದನೋ, ನಾ ಚಿಣಿಯನಾಡಿದನೋ ಎಂದು ಹಾಡಿದರೆ ಕಡ್ಲೇವಾಡ ಸಿದ್ದಪ್ಪ, ನಾ ಏನು ಬಲ್ಲೆನಪ್ಪ ನಿಮ್ಮ ಕೂಸ, ಅಂದಿಗಿ ಇಂದಿಗಿ ಎನಗೆ ನಿಮ್ಮ ಧ್ಯಾಸ, ನಾ ನಂಬಿಗಿಟ್ಟು ನಡೆದೇನ ಒಂದೇ ಮನಸ, ಅಂಬಿಗರ ಚೌಡಯ್ಯನ ವಂಶ. ಹೀಗೆ ಮೂರು ಜನ ಹಾಡಿದಂತೆ ತಮ್ಮಲ್ಲಿ ಬರುವ ಎಲ್ಲ ಜನ ಶಿಷ್ಯರಿಗೆ ಜನರಿಗೆ ತಮ್ಮ ದಾರಿ ಹಿಡಿಯಲು ಪ್ರೇರಣೆ ನೀಡುತ್ತಿದ್ದರು. ಗುರು ಶಿಷ್ಯರ ತತ್ವ ಪದಗಳ ಜುಗಲ್ಬಂದಿ. ಕಡಕೋಳ ಮಡಿವಾಳಪ್ಪನವರು ವರ್ಚಸ್ಸು ಕೇಳಿದ ಚೆನ್ನೂರು ಜಲಾಲ ಸಾಹೇಬರು ಕಣ್ಣಾರೆ ಕಾಣಲು ಬರುತ್ತಾರೆ. ತಮ್ಮ ಕಲ್ಪನಾಲೋಕದ ಮಡಿವಾಳಪ್ಪನವರು ಮಠದಲ್ಲಿ ಕಾಣದೆ ದೊಡ್ಡಿಯಲ್ಲಿ ದನಕರುಗಳ ಹೆಂಡಿ ಕಸ ಬಳಿದು ಕುರುಳು ತಟ್ಟುವ ಕೆಲಸದವನಾಗಿ ಕಂಡಾಗ ಆಶ್ಚರ್ಯದಿಂದ ಜಂಗಮನಾಗಬೇಕಾದರೆ ಮನ ಲಿಂಗ ಮಾಡಿಕೊಂಡಿರಬೇಕು, ಅಂಗಣ ಗುಣ ಅಳಿದಿರಬೇಕು, ನಿಸ್ಸಂಗನಾಗಿ ಶರಣರ ಕೂಡಿಕೊಂಡಿರಬೇಕು ಎಂಬ ಮೂದಲಿಕೆಯ ತತ್ವ ಪದಕ್ಕೆ ಮಡಿವಾಳಪ್ಪನವರು ಫಕೀರನಾಗಬೇಕಾದರೆ ಮನದ ವಿಕಾರವನ್ನೆಲ್ಲ ತೊಳೆದಿರಬೇಕೋ, ನಕಾರ ಮಕಾರ ಶಿಕಾರ ವಕಾರ ಯಕಾರ ಓಂಕಾರವನ್ನೆಲ್ಲ ತಿಳಿದಿರಬೇಕು ಎಂದು ಹಾಡಿದಾಗ ಜಲಾಲ ಸಾಹೇಬರ ಮನಪರಿವರ್ತನದ ಜೊತೆಗೆ ಜ್ಞಾನೋದಯವಾಗಿ ದೀಕ್ಷೆ ಪಡೆದು ಅಪ್ಪಟ ಅನುಯಾಯಿಯಾಗಿ ಪುರಾಣ ಪ್ರವಚನ ಹೇಳುತ್ತಾ ಲೋಕೋದ್ಧಾರಕ ಕಾರ್ಯದಲ್ಲಿ ತೊಡಗಿದರು. ಹೀಗೆ ಸಾಮಾನ್ಯ ಅಸಾಮಾನ್ಯರನ್ನು ಪರಿವರ್ತನೆ ಮಾಡುವ ಮಾಂತ್ರಿಕ ಶಕ್ತಿ ಅಂದಿಗೂ ಇಂದಿಗೂ ಅವ್ಯಾಹತವಾಗಿದೆ. ಅಪಾರ ಭಕ್ತಗಣ ಮತ್ತು ಶಿಷ್ಯರನ್ನು ಹೊಂದಿದ್ದರು. ಕಡಿಕೋಳ ಮಡಿವಾಳಪ್ಪನವ ಮುತ್ಯ ನಿಂತಲ್ಲಿ 30,000 ಎಂಬ ಜಾಣ್ಣುಡಿಯೊಂದು ಪ್ರಚಲಿತದಲ್ಲಿದೆ. ಅಂದರೆ ಜಾತಿ ಮತ ಪಂಥದ ಭೇದ ಭಾವವಿಲ್ಲದೆ ಹಂಬಲಿಸಿ ಬಂದ ಅಪಾರ ಜನರಿಗೆ ಅಭಯ ಹಸ್ತ ನೀಡಿ ಭಕ್ತರ ಶಿಷ್ಯರ ಬಳಗವೇ ಮಾಡಿಕೊಂಡಿದ್ದರು. ಕೈನೂರು ಕೃಷ್ಣಪ್ಪ, ಕಡ್ಲೇವಾಡ ಸಿದ್ದಪ್ಪ, ತೆಲಗಬಾಳ ರೇವಪ್ಪ, ಚೆನ್ನೂರು ಜಲಾಲ ಸಾಹೇಬ, ಅರಳಗುಂಡಿಗಿ ಭಾಗಮ್ಮ, ಬಸಲಿಂಗಪ್ಪ, ಮಲ್ಲಿಕಾರ್ಜುನಗೌಡ, ಹಂಗರಿಗಿ ಬಸವಲಿಂಗಪ್ಪ ಮುಂತಾದ ಪ್ರಮುಖರಾಗಿದ್ದರು. ಸಮಕಾಲೀನರು ಚಿಣಮಗೇರಿಯ ಮಹಾಂತ ಮಠದ ಗುರುಬಸವದೇವರು, ಅರಳಗುಂಡಿಗೆಯ ಮಹಾದಾಸುಯಿ ಶರಣಬಸವರು, ಕಲಿಕೇರಿ ಮರುಳಾರಾಧ್ಯರು ಇವರೆಲ್ಲ ವಯಸ್ಸಿನಲ್ಲಿ ಹಿರಿಯರಾಗಿದ್ದು ಸಮಕಾಲೀನರಾಗಿದ್ದರು. ಜನಮೆಚ್ಚಿದ ಅಪಾರ ಪದಗಳು ಮತ್ತು ತತ್ವ ಪದಗಳ ರಚನೆ. ಸಮಾಜದಲ್ಲಿ ತಲೆದೋರಿದ ಅನೈತಿಕ ಅತ್ಯಾಚಾರ ದೌರ್ಜನ್ಯ ದಬ್ಬಾಳಿಕೆ ಶೋಷಣೆ ಜಾತೀಯತೆ ಅಜ್ಞಾನದ ಅಂಧಕಾರ ಅಹಂಕಾರದಿಂದ ಕೂಡಿದ ಟೊಳ್ಳುತನ ಮೂಢನಂಬಿಕೆ ತಾರತಮ್ಯತನ ಇವುಗಳನ್ನು ಹೋಗಲಾಡಿಸಿ ಸಮಸಮಾಜ ನಿರ್ಮಾಣಕ್ಕಾಗಿ ಪದಗಳು ಹಾಡಿದ್ದಾರೆ. ಇವರು ಸುಮಾರು 1100 ಭಕ್ತಿ ಪದ, 1100 ತತ್ವ ಪದ, 1100 ಮಂಗಳಾರತಿ ಮತ್ತು 1000 ವಚನಗಳನ್ನು ರಚಿಸಿ ಹಾಡಿದ್ದಾರೆ ಎಂದು ನಂಬಲಾಗಿದೆ. ಆದರೆ ಕಡಿಕೋಳ ಮಡಿವ

0: ಬಾಳಪ್ಪನವರ ತಮ್ಮ ಶರಣಾರ್ಥಿ ಪದ್ಯದಲ್ಲಿ ಹೀಗೆ ಹೇಳಿಕೊಂಡಿದ್ದಾರೆ. ಸುಳ್ಳೆ 25 ನಿಜಪದ, ಸುಳ್ಳೆ 19 ವಚನವು, ಸುಳ್ಳೆ ಪರಿವರ್ದಿನಂಬತ್ತೆಂದನು ಹಾಡು, ಸುಳ್ಳೆ ಹಾಡುವುದಾಯಿತು ಹಾಡು, ಸುಳ್ಳೆ 17 150 ಸರ್ವಕ್ಕೆ, ಸುಳ್ಳೆ ತಿಳಿದರೆ ಡುಳ್ಳೆ ಮಾಡಿದ ಮಹಾಂತ ಶರಣಾರ್ಥಿ ಎಂದಿರುವಂತೆ 1750 ಹಾಡು ರಚಿಸಿ ಹಾಡಿದ್ದಾರೆ ಎಂದರ್ಥ. ಆದರೆ ಇಲ್ಲಿಯವರೆಗೆ ಸುಮಾರು 500 ಪದಗಳು 150 ವಚನಗಳು ದೊರೆತಿವೆ. ಇವರ ವಚನಗಳ ಅಂಕಿತ ಗುರುಮಹಾಂತ ಎಂದಿದೆ, ಆದರೆ ತತ್ವ ಪದಗಳಲ್ಲಿ ಬೇರೆ ಬೇರೆ ಅಂಕಿತ ಬಳಸಿ ಇಡೀ ಲೋಕಕ್ಕೆ ಜ್ಞಾನಪೂರ್ಣದ ಜ್ಯೋತಿಯಾಗಿ ಬೆಳಗುವುದರ ಜೊತೆಗೆ ಕಡಿಕೋಳ ಮಡಿವಾಳಪ್ಪನವರು ಜ್ಞಾನಪೂರ್ಣಂ ಜಗಂಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತಿ ಎಂಬ ಮಂಗಳಾರತಿ ಪದದಲ್ಲಿ ಇಡೀ ಜಗತ್ತಿಗೆ ಜ್ಞಾನಪೂರ್ಣ ಜ್ಯೋತಿಯಾಗಿ ಬೆಳಗುವ ಪರಶಿವ ಪರಮಾತ್ಮನಿಗೆ ನಿರ್ಮಲವಾದ ಮನಸ್ಸೆಂಬ ಕರ್ಪೂರದಿಂದ ಬೆಳಗುತ್ತಾ ಸ್ಮರಿಸಿದರೆ ಪೂಜಿಸಿದರೆ ಮನ ಮನುಷ್ಯ ಸಮಾಜ ಲೋಕ ಉದ್ಧಾರವಾಗುತ್ತದೆ ಎಂಬ ಸನ್ಮಾರ್ಗ ತೋರಿದವರ ಬಗ್ಗೆ ಹೆಚ್ಚಿಗೆ ಏನು ಹೇಳಬಹುದು? ಹಲವು ಮಾತೇನು, ನೀ ನೋಡಿದು ಪಾದವನಿಟ್ಟು ಮೆಟ್ಟಿದ ನೆಲವೇ ಸುಕ್ಷೇತ್ರ, ಮುಟ್ಟಿದ ಜಲವೇ ಪಾವನ ತೀರ್ಥ, ಸುಲಭ ಶ್ರೀಗುರು ಕಡಿಕೋಳ ಮಡಿವಾಳೇಶ, ಕೃಪೆ ಮಾಡು ಕೃಪೆ ಮಾಡು ಕೃಪೆ ಮಾಡು.
1: ಇದುವರೆಗೆ ಕಡಕೋಳ ಮಡಿವಾಳಪ್ಪನವರ ಕುರಿತು ಮಾತನಾಡಿದವರು ಕಲಬುರಗಿಯ ನಿವೃತ್ತ ಉಪನ್ಯಾಸಕರಾದ ರೇವಣಸಿದ್ದಪ್ಪ ದುಕಾನ್. ಕನ್ನಡ ಭಾರತಿಯಲ್ಲಿ ಈಗ ಸಾಹಿತಿ ಕವಿಯತ್ರಿ ಕಸ್ತೂರಿ ಎಸ್ ಪಟ್ಬಳ್ಳಿ ಅವರಿಂದ ಸ್ವರಚಿತ ಕವನ ವಾಚನ.
2: ನನ್ನ ಕವನದ ಶೀರ್ಷಿಕೆ ಸಾವಿತ್ರಿಬಾಯಿ ಫುಲೆ. ಮಹಾರಾಷ್ಟ್ರದ ಮಣ್ಣಿನಲ್ಲಿ ಜನಿಸಿದ ಮಹಾನ್ ಮಹಿಳೆ ಸಾವಿತ್ರಿಬಾಯಿ ಫುಲೆ ನಮ್ಮ ದೇಶದ ಅಮೂಲ್ಯ ರತ್ನಕಳೆ. ಬಾಲ್ಯದಲ್ಲೇ ಕಷ್ಟಗಳನ್ನು ಧೈರ್ಯದಿಂದ ಎದುರಿಸಿದಳು. ಜ್ಞಾನದ ಬೆಳಕಿನಿಂದ ತನ್ನ ಬದುಕನ್ನು ರೂಪಿಸಿದಳು. ಪತಿ ಜ್ಯೋತಿಬಾ ಫುಲೆ ಜೊತೆ ಶಿಕ್ಷಣದ ದಾರಿ ಹಿಡಿದಳು. ಹೆಣ್ಣು ಮಕ್ಕಳಿಗಾಗಿ ಮೊದಲು ಶಾಲೆಯನ್ನು ತೆರೆದಳು. ಅಜ್ಞಾನದ ಕತ್ತಲನ್ನು ದೂರ ಮಾಡುವ ಸಂಕಲ್ಪ ಮಾಡಿದಳು. ವಿದ್ಯೆಯ ಮಹತ್ವವನ್ನು ಎಲ್ಲರಿಗೂ ತಿಳಿಸಿದಳು. ಸೀರೆಗೆ ಸೆಗಣಿ ಎರೆಸಿದರು ನಗುತ್ತಾ ಸಾಗಿದಳು. ಬಡವರ ಕಣ್ಣೀರಿನ ಕರುಣಾಮಯಿಯಾದಳು. ಪ್ರೀತಿ ಸೇವೆ ತ್ಯಾಗದ ಬದುಕು ಅವಮಾನ ಸಹಿಸಿದಳು. ಆದರ್ಶ ಬದುಕು ಮೈಗೂಡಿಸಿದವಳು. ಮೌಲ್ಯ ಸಾರಿ ಮುತ್ತಾದಳು. ಪ್ಲೇಗ್ ರೋಗಿಗಳ ಸೇವೆಯಲ್ಲಿ ತನ್ನ ಜೀವನವನ್ನೇ ಅರ್ಪಿಸಿದಳು. ಮಾನವ ಸೇವೆಯಲ್ಲೇ ನಿಜವಾದ ಮಹತ್ವವಿದೆ ಎಂದು ತೋರಿದಳು. ಸಾವಿತ್ರಿಬಾಯಿ ಫುಲೆಯವರ ಆದರ್ಶ ಸದಾ ಬೆಳಗಲಿ. ಅವರ ಶಿಕ್ಷಣದ ಸಂದೇಶ ನಮ್ಮ ಹೃದಯದಲ್ಲಿ ಶಾಶ್ವತವಾಗಲಿ. ಪ್ರಶಸ್ತಿಯ ಸುರಿಮಳೆಗರೆದರು ಸೇವೆಯೇ ಅವರ ಧ್ಯೇಯ ಎಂದರು. ಜೀವಿತದಲ್ಲಿ ಪ್ರಶಸ್ತಿ ಸಿಕ್ಕಿರದಿದ್ದರೂ ಜನರ ಹೃದಯದಲ್ಲಿ ಶಾಶ್ವತ ಸ್ಥಾನ ಪಡೆದರು. ಭಾರತ ಸರ್ಕಾರ ಅವರ ಸ್ಮರಣೆಗೆ ಅಂಚೆ ಚೀಟಿ ಹೊರತಂದಿತು. ಅವರ ಆದರ್ಶ ದೇಶದಾದ್ಯಂತ ಗೌರವಿಸಿತು. ಕೃಷಿಕ ಭೂಮಿ ತಾಯಿಯ ಮಡಿಲಲ್ಲಿ ಬೀಜವ ಬಿತ್ತಿ ಬೆಳೆಸುವ, ಭೂಮಿ ತಾಯಿಯ ಮಡಿಲಲ್ಲಿ ಬೀಜವ ಬಿತ್ತಿ ಬೆಳೆಸುವ, ಬೆವರ ಹನಿಯ ಮೌಲ್ಯದ ಬಾಳ ಬೆಳಕ ಹರಿಸುವ, ಬೆವರ ಹನಿಯ ಮೌಲ್ಯದ ಬಾಳ ಬೆಳಕ ಹರಿಸುವ, ಮಣ್ಣಿನ ಮಡಿಲಲ್ಲಿ ಬದುಕಿನ ಬೀಜ ಬಿತ್ತುವ ಮಹಾನುಭಾವ ಕೃಷಿಕನು, ಬೆವರಿನ ಹನಿಗಳಿಂದ ಭೂಮಿಯನ್ನು ಚಿನ್ನವಾಗಿಸುವ ಶ್ರಮಜೀವಿ ಅವನು. ಬೀಜ ಬಿತ್ತಿದ ಪ್ರತಿಯೊಂದು ಹೆಜ್ಜೆಯಲ್ಲೂ ಭವಿಷ್ಯದ ಕನಸು ಅಡಗಿದೆ. ಹಸಿರು ಹೊಲಗಳು ಅವನ ಪರಿಶ್ರಮದ ಸುಂದರ ಪ್ರತಿಫಲವಾಗಿವೆ. ಪ್ರಕೃತಿಯೊಡನೆ ಬೆರೆತು ಪ್ರೀತಿಯ ಬದುಕು ಕಟ್ಟುವ ತ್ಯಾಗ ಸೇವೆಯ ಮೂರ್ತಿಯೇ, ನಾಡಿಗೆ ಹೆಮ್ಮೆಯಾಗುವ ರೈತ ನೀನು. ನಿಸ್ವಾರ್ಥ ಸೇವೆ ಸಮೃದ್ಧಿಯ ಭವಿಷ್ಯ. ಪ್ರಾಮಾಣಿಕತೆಯ ಪಾಠ ಕಲಿಸಿದ ಗುರುವೆ. ಕೈ ಮುಗಿದು ನಮನ ಸಲ್ಲಿಸಿ ಕೃಷಿಕನ ಕೀರ್ತಿ ಹಾಡೋಣ. ಅನ್ನದಾತನ ಶ್ರಮ ಯುಗ ಯುಗಕ್ಕೂ ಗೌರವಿಸೋಣ. ಆಲದ ಮರ ಆಕಾಶದ

0: ಎತ್ತರದಲ್ಲಿ ಬೆಳೆದು ನಿಂತ ಆಲದ ಮರವೇ, ಆಕಾಶದ ಎತ್ತರದಲ್ಲಿ ಬೆಳೆದು ನಿಂತ ಆಲದ ಮರವೇ, ಬೇರು ಕೊಂಬೆ ಚಾಚಿ ನಿಂತು ಭುವಿಯ ಸೊಬಗು ಹೆಚ್ಚಿಸಿದೆ. ಬೇರು ಕೊಂಬೆ ಚಾಚಿ ನಿಂತು ಭುವಿಯ ಸೊಬಗು ಹೆಚ್ಚಿಸಿದೆ. ಬಿಸಿಲಿನ ಬೇಗೆಯ ವೇಳೆಯಲ್ಲಿ ಬರುವ ಜನಕ್ಕೆ ತಂಪನು ಕೊಟ್ಟೆ, ದಣಿದ ಮನಕ್ಕೆ ಆಯಾಸ ದೂರ ಮಾಡುವ ದಯಾಮಯಿ ನೀನು. ದಣಿದ ಮನಕ್ಕೆ ಆಯಾಸ ದೂರ ಮಾಡುವ ದಯಾಮಯಿ ನೀನು. ಪಕ್ಷಿಗಳ ಗೂಡು ಕಟ್ಟಲು ಪ್ರೀತಿಯ ತಾಣವಾಗಿ ನಿಂತೆ, ಗಾಳಿ ಜೊತೆ ತೂಗುವ ಎಲೆಗಳ ನಾದ ತೋರುತ್ತ ಬಂದೆ. ಮಕ್ಕಳ ಆಟಕ್ಕೆ ಜೋಕಾಲಿಯಾಗಿ ಮುದವನ್ನು ನೀಡುವ ಆಲಯವೇ, ನೇತಾಡುವ ಬೇರುಗಳು ಶಕ್ತಿಯ ಸಂಕೇತದ ಆಗರವೇ, ನೇತಾಡುವ ಬೇರುಗಳು ಶಕ್ತಿಯ ಸಂಕೇತದ ಆಗರವೇ. ಸಾಧು ಸಂತರು ಧ್ಯಾನ ಮಾಡಿ ಶಾಂತಿಯ ದಾರಿಯ ತೋರುತ್ತ, ಬುದ್ಧನ ಪರಿಯನ್ನು ಕೇಳುತ್ತ ನಾವು ಬುದ್ಧಿವಂತರಾದೆವು ಎನ್ನುತ್ತ. ಆಲದ ನೆರಳಿನ ಪಾವನತೆ ಆತ್ಮಬಲವನ್ನು ತುಂಬಿದ ಎನಗೆ, ಪ್ರಾಣವಾಯು ನೀಡುತ್ತೀಹ ಪ್ರಕೃತಿಯ ವರವಿದು ಎನ್ನ ಜೀವಕ್ಕೆ, ಪ್ರಾಣವಾಯು ನೀಡುತ್ತೀಹ ಪ್ರಕೃತಿಯ ವರವಿದು ಎನ್ನ ಜೀವಕ್ಕೆ. ಮಣ್ಣನ್ನು ಬಿಗಿಯಾಗಿ ಬಂಧಿಸಿ ನಿಂತ ಓ ವೃಕ್ಷವೇ, ಭೂವಿಯ ಫಲವತ್ತತೆ ಹೆಚ್ಚಿಸಿದ ಕಲ್ಪವೇ, ಭೂವಿಯ ಫಲವತ್ತತೆ ಹೆಚ್ಚಿಸಿದ ಕಲ್ಪವೇ. ಜೀವರಾಶಿ ಉಳಿವಿಗೆ ಜೀವನಾಡಿಯಂತಾದೆ, ಸಂಸ್ಕೃತಿಯ ಸಂಕೇತವಾಗಿ ಸಾವಿರ ಕಥೆಗಳಾದೆ, ಸಂಸ್ಕೃತಿಯ ಸಂಕೇತವಾಗಿ ಸಾವಿರ ಕಥೆಗಳಾದೆ. ಆಲದ ಮರವನ್ನಿಟ್ಟು ಆನಂದ ಪಡೆಯೋಣ, ಮುಂದಿನ ಪೀಳಿಗೆಗೆ ಮುತ್ತಿನ ಕಾಣಿಕೆ ಕೊಡೋಣ. ನಾಡಿನ ಸಂಸ್ಕೃತಿ ಪ್ರತೀಕ ಪ್ರಕೃತಿಯನ್ನು ಬೆಳೆಸೋಣ. ಆಲದ ಮರದ ಅಮೂಲ್ಯಧನ ಆಯುಷ್ಯದ ಆಶೀರ್ವಾದ ಪಡೆಯೋಣ. ಆಲದ ಮರದ ಅಮೂಲ್ಯಧನ ಆಯುಷ್ಯದ ಆಶೀರ್ವಾದ ಪಡೆಯೋಣ. ಭೂಮಿ ತಾಯಿ ಹತ್ತು ತಿಂಗಳು ಹತ್ತು ಜನ್ಮವಿತ್ತಳು ಜನನಿ ತಾಯಿ, ಹತ್ತು ತಿಂಗಳು ಹೊತ್ತು ಜನ್ಮವಿತ್ತಳು ಜನನಿ ತಾಯಿ, ಜೀವನವಿಡೀ ಹೊತ್ತು ಸಲಹುವಳು ಭೂಮಿ ತಾಯಿ, ಜೀವನವಿಡೀ ಹೊತ್ತು ಸಲಹುವಳು ಭೂಮಿ ತಾಯಿ. ತಾಯಿಯ ಮಡಿಲು ಮಗುವಿಗೆ ಮೊದಲ ಸ್ಪರ್ಶ, ಭೂಮಿಯ ಮಡಿಲು ಜೀವಜಾತಿಗೆ ಶಾಶ್ವತ ಆಶ್ರಯ. ತಾಯಿಯ ಎದೆ ಹಾಲು ದೇಹ ಬಲಗೊಳಿಸುವ, ಭೂಮಿಯ ಅನ್ನ ಜೀವಕ್ಕೆ ನೆಲೆ ನೀಡುವ. ಹಸಿರು ಸೀರೆ ಉಟ್ಟು ನಗುವಳು ನಮ್ಮ ಭೂಮಿ ತಾಯಿ, ಹಸಿರು ಸೀರೆ ಉಟ್ಟು ನಗುವಳು ನಮ್ಮ ಭೂಮಿ ತಾಯಿ. ಹೂಗಳ ಪರಿಮಳವನ್ನು ಹರಡಿ ಮನವನ್ನು ಗೆಲ್ಲುವಳು ನನ್ನ ತಾಯಿ, ಹೂಗಳ ಪರಿಮಳವನ್ನು ಹರಡಿ ಮನವನ್ನು ಗೆಲ್ಲುವಳು ನನ್ನ ತಾಯಿ. ಬೆಟ್ಟಗಳು ಅವಳ ಕಿರೀಟ, ಕಾಡುಗಳು ಕೇಶರಾಶಿ, ನದಿಗಳು ಅವಳ ನಗುವಿನ ಕಲಕಲ ಪ್ರೀತಿಯ ಗೀತೆ, ಸಾಗರವು ಅವಳ ವಿಶಾಲ ಹೃದಯ, ಆಕಾಶದ ನೀಲಿ ಹೊದಿಕೆ ಅವಳ ಕಣ್ಮನ ಸೆಳೆವ, ಆಕಾಶದ ನೀಲಿ ಹೊದಿಕೆ ಅವಳ ಕಣ್ಮನ ಸೆಳೆವ. ಹಕ್ಕಿಗಳ ಹಾಡು ಅವಳಿಗೆ ಜೋಗುಳ, ರೈತನ ಬೆವರಿಗೆ ಕೊಡುವಳು ಚಿನ್ನವ, ರೈತನ ಬೆವರಿಗೆ ಕೊಡುವಳು ಚಿನ್ನವ. ಪ್ರೀತಿ ಕರುಣೆ ಸಮತೆಯ ಅಮೂಲ್ಯ ಅರಿವ, ಪ್ರೀತಿ ಕರುಣೆ ಸಮತೆಯ ಅಮೂಲ್ಯ ಅರಿವ. ಮರ ನೆಟ್ಟು ಜೀವ ಉಳಿಸಿ ಪ್ರಕೃತಿ ಮನ ಬದಲಿಸುವ, ಮರ ನೆಟ್ಟು ಜೀವ ಉಳಿಸಿ ಪ್ರಕೃತಿ ಮನ ಬದಲಿಸುವ. ಅವಳು ನಕ್ಕರೆ ಲೋಕ ನಗುವುದು, ಅವಳು ಉಳಿದರೆ ನಾವು ಉಳಿವೆವು. ಅವಳು ನಕ್ಕರೆ ಲೋಕ ನಗುವುದು, ಅವಳು ಉಳಿದರೆ ನಾವು ಉಳಿವೆವು. ತಾಯಿಯ ಋಣ ತೀರಿಸಲಾಗದು, ತಾಯಿಯ ಋಣ ತೀರಿಸಲಾಗದು, ಭೂಮಿಯ ಋಣ ಮರೆಯಲಾಗದು, ಭೂಮಿಯ ಋಣ ಮರೆಯಲಾಗದು.
1: ಇದುವರೆಗೆ ಸಾಹಿತಿ ಕವಯಿತ್ರಿ ಕಸ್ತೂರಿ ಎಸ್ ಪಟಬಳ್ಳಿ ಅವರಿಂದ ಸ್ವರಚಿತ ಕವನ ವಾಚನ ಕೇಳಿದಿರಿ. ಇದು ಇಂದಿನ ಕನ್ನಡ ಭಾರತಿ. ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.
2: ಒಂದೇ ಮಾನವ ಜನ್ಮ ಒಂದೇ ಜೀವನ ಧರ್ಮ ಎನ್ನುವ ಅರಿವಾಗಿರು.
3: ವಸುಧೈವ ಕುಟುಂಬಕಂ, ಇದು ನಮ್ಮ ಪೂರ್ವಜರು ಸಾರಿರುವ ಸಂದೇಶ. ಇಡೀ ಭೂಮಂಡಲ ನಮ್ಮ ಮನೆಯಂತೆ, ಒಂದೇ ಕುಟುಂಬದ ಸದಸ್ಯರಂತೆ ನಾವು ಬಾಳಬೇಕು.

ಪಂಥ, ಭಾಷೆ, ದೇಶ, ಅಂತಸ್ತು ಇವು ಮನುಷ್ಯ ಸಂಬಂಧಗಳ ಸೌಹಾರ್ದವನ್ನು ಕೆಡಿಸುವ ಸಾಧನಗಳಾಗಬಾರದು. ಪ್ರೀತಿ, ವಿಶ್ವಾಸ, ಸಹಬಾಳ್ವೆ, ಆ ಮೂಲಕ ವಿಶ್ವಶಾಂತಿ ನಮ್ಮ

0: ಧ್ಯೇಯವಾಗಬೇಕು.
1: ಒಂದೇ ಬಾಳು ಒಂದೊಂದೇ ಬದುಕು ಹೊಂದಿಕೊಂಡೇ ನಾವು ಬಾಳಬೇಕು.
2: ಜಗತ್ತಿನ ಅತಿ ಸುಂದರ ತಾಣ ನಮ್ಮ ಮನೆ. ಅಪ್ಪ ಅಮ್ಮ ಮಕ್ಕಳು ಅಜ್ಜ ಅಜ್ಜಿ ಬಂಧು ಬಾಂಧವರು ಈ ಸಂಬಂಧ ಗಟ್ಟಿಯಾಗಬೇಕು. ಅದೇ ಅನುಬಂಧ ಕುಟುಂಬದಾಚೆಗೂ ವಿಸ್ತರಿಸಬೇಕು. ನಾವೆಲ್ಲ ಒಂದು ಎಂಬ ಭಾವ ಸ್ಥಿರಗೊಳ್ಳಬೇಕು. ಮೊದಲು ಮನೆಯೊಳಗೆ ನೆಮ್ಮದಿ ನೆಲೆಸಲಿ, ಅದು ವಿಶ್ವಶಾಂತಿಗೆ ನಾಂದಿಯಾಗಲಿ.

0: ಆಕಾಶವಾಣಿ ಬೆಂಗಳೂರು. ಇನ್ನೀಗ ಆರೋಗ್ಯ ಸಂಚಿಕೆ. ಕೆಲವರೇ ಇವತ್ತಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಅಪಘಾತದಲ್ಲಿ ಉಂಟಾಗುವ ಸಮಸ್ಯೆಗಳಿಗೆ ಪ್ಲಾಸ್ಟಿಕ್ ಸರ್ಜರಿ ಕುರಿತು ತಜ್ಞ ವೈದ್ಯರಾದ ಡಾಕ್ಟರ್ ರಮ್ಯಾ ಬೀಡುಬೈಲು ಅವರೊಡನೆ ಜಾಂಪಣ್ಣ ಆಶಿಹಾಳ್ ಅವರು ನಡೆಸುವಂತಹ ಸಂದರ್ಶನ ಇರುತ್ತದೆ, ಕೇಳೋಣ.
1: ಆರೋಗ್ಯ ಸಂಚಿಕೆ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರ. ಇವತ್ತು ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ರಮ್ಯಾ ಬೀಡುಬೈ. ಇವರು ಪ್ಲಾಸ್ಟಿಕ್ ಸರ್ಜರಿ ಮತ್ತೆ ರೀಕನ್ಸ್ಟ್ರಕ್ಟಿವ್ ಸರ್ಜರಿ ತಜ್ಞರು. ಹೌದು ಮೇಡಮ್, ನಮಸ್ಕಾರ.
2: ನಮಸ್ಕಾರ.
1: ಈಗ ನಾವು ಪ್ಲಾಸ್ಟಿಕ್ ಸರ್ಜರಿ ಅಂತ ಕ್ಷಣ ನಮ್ಮ ಕೇಳುಗರಿಗೆ ಗೊತ್ತಾಗ್ಬಿಡುತ್ತೆ, ಓ ಏನೋ ಬಣ್ಣವನ್ನೇ ಬದಲಿ ಮಾಡೋದಾಗಲಿ, ಇದ್ದದ್ದಂಗೆ ಇದ್ದಂಗೆ ಮಾಡೋದಾಗಲಿ, ಅಥವಾ ಸೊಟ್ಟ ಪೊಟ್ಟ ಇದ್ರೆ ಅದನ್ನು ಸರಿಪಡಿಸೋದಾಗಲಿ, ಇವನ್ನೆಲ್ಲವನ್ನೂ ಕೂಡ ಸರಿಪಡಿಸ್ಬಿಡ್ತಾರೆ ಅಂತ ಹೇಳಿ. ಒಂಥರ ಕಾಮನ್ ಆಗಿ ಪ್ಲಾಸ್ಟಿಕ್ ಸರ್ಜರಿ ಆ ಬಗ್ಗೆ ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಅಂತಲೂ ಹೇಳ್ಬೋದು, ಗೊತ್ತಿದ್ರೆ ಅರೆಬರೆ ಗೊತ್ತಿರ್ತದೆ. ಮೇಡಮ್, ಈ ಪ್ಲಾಸ್ಟಿಕ್ ಸರ್ಜರಿ ಅಂದರೆ ಏನು ಅಂತ ಹೇಳಿ, ನಂತರ ನಾವು ಅಪಘಾತ ಸಂದರ್ಭದಲ್ಲಿ ಆದಂತಹ ಸಮಸ್ಯೆಗಳಿರ್ತವೆ ಅದನ್ನು ಸರಿಪಡಿಸೋದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಈಗ ಪ್ಲಾಸ್ಟಿಕ್ ಸರ್ಜರಿ ಅದು ಏನು ಮೇಡಮ್?
2: ಈಗ ಪ್ಲಾಸ್ಟಿಕ್ ಸರ್ಜರಿ ಅಂತ ವರ್ಡ್ ಬಂದಿರೋದು ಪ್ಲಾಸ್ಟಿಕ್ಸ್, ಅದೊಂದು ಗ್ರೀಕ್ ಪದ, ಪ್ಲಾಸ್ಟಿಕೋಸ್ ಇಂದ ಬಂದಿರೋದು. ಅದರ ಅರ್ಥ ಇಂಗ್ಲಿಷ್ ಅಲ್ಲಿ ಹೇಳ್ಬೇಕಾದ್ರೆ ಟು ಮೋಲ್ಡ್ ಅಥವಾ ಶೇಪ್, ಅಂದ್ರೆ ಏನೇ ಆ ಕಡೆ ಕಡೆ ಇದ್ರೆ ಅದನ್ನ ಸರಿಪಡಿಸೋದು ಪ್ಲಾಸ್ಟಿಕ್ ಸರ್ಜರಿ ಅವರ ಕೆಲಸ. ಈಗ ನಮ್ದ್ರಲ್ಲಿ ಎಲ್ಲರೂ ಬರೀ ಸೌಂದರ್ಯವರ್ಧಕ ಚಿಕಿತ್ಸೆ ಅದರ ಬಗ್ಗೆ ಯೋಚನೆ ಮಾಡ್ತಾರೆ, ಆದ್ರೆ ಅದು ಮಾತ್ರ ಅಲ್ಲ, ಅಪಘಾತಕ್ಕೊಳಗಾಗಿ ಅಲ್ಲಿ ಆಗಿರೋ ಚರ್ಮ ಮತ್ತೆ ಇದು ಮಾಂಸದ ಕೊರತೆ ಇದ್ದಲ್ಲಿ ಅಥವಾ ಕ್ಯಾನ್ಸರಿಗೆ ಒಳಗಾಗಿ, ಈಗ ಸ್ತನ ಕ್ಯಾನ್ಸರ್ ಆಗಲಿ ಬಾಯಿಯ ಕ್ಯಾನ್ಸರ್ ಆಗಲಿ, ಅಲ್ಲಿ ಚರ್ಮ ಮಾಂಸ ಕೊರತೆ ಇದ್ದಲ್ಲಿ, ಅಥವಾ ಈಗ ಹುಟ್ಟಿನಿಂದಲೇ ಕೆಲವೊಬ್ಬರಿಗೆ ಡಿಫಾರ್ಮಿಟೀಸ್ ಇರುತ್ತೆ, ಅದಕ್ಕೆ ಕರೆಕ್ಷನ್ ಮಾಡೋದು. ಸೊ ಇದೆಲ್ಲ ಕವರೇಜ್, ಕರೆಕ್ಷನ್, ರೀಕನ್ಸ್ಟ್ರಕ್ಷನ್. ಈಗ ಕಟ್ ಮಾಡ್ತಾ ಇರ್ತಾರೆ ಹೆಣ್ಮಕ್ಳು ಮನೆಯಲ್ಲಿ, ಬೆರಳು ಕಟ್ಟಾಗುತ್ತೆ, ಅದನ್ನ ವಾಪಸ್ ಜೋಡಿಸೋದು, ರೀಇಂಪ್ಲಾಂಟೇಷನ್, ಇದೆಲ್ಲ ಪ್ಲಾಸ್ಟಿಕ್ ಸರ್ಜರಿ ಅಂದ್ರೆ ಬರೋದು. ಸೊ ಈ ಸೌಂದರ್ಯವರ್ಧಕ ಚಿಕಿತ್ಸೆ ಅನ್ನೋದು ಅದರಲ್ಲಿ ಒಂದು ಸಣ್ಣ ಭಾಗ.
1: ಅದೇ ಅದೇ, ಅಂದ್ರೆ ಕಪ್ಪಿದವ್ರನ್ನ ಬೆಳ್ಳಗ್ ಮಾಡೋದು ಅಥವಾ ಮುಖವನ್ನು ಚಂದ, ಆಮೇಲೆ ಮೂಗು ಸರಿ ಇದೆಯಲ್ಲ ಅಂದ್ರೆ ಮೂಗು ಸರಿ ಮಾಡೋದು ಅಂತೆಲ್ಲ ಅನೇಕ ಕೆಲವು ಸಿನಿಮಾ ನಟಿಯವರು ಮಾಡಿಸ್ಕೊಂಡಿರ್ತಾರೆ ಅಂತೆಲ್ಲ ಎಲ್ಲ ಕೇಳಿದ್ದೀವಿ ನಾವು. ನೀವು ಬಹಳ ಚೆನ್ನಾಗಿ ನಿಜವಾಗ್ಲೂ ಹೇಳಿದ್ರಿ. ಈಗ ಬೆರಳು ಕಟ್ ಮಾಡಿದ್ರೆ ಬೆರಳನ್ನ ಮತ್ತೆ ವಾಪಸ್ ಜೋಡಿಸೋದಾಗಲಿ, ಅಥವಾ ಕೈಯೇ ಕಟ್ಟಾದ್ರೆ ಕೂಡ ಕೈನೂ ಜೋಡಿಸುವ ಸಂದರ್ಭದಲ್ಲಿ ಅದನ್ನ ಸರ್ಜರಿ ಮಾಡೋರು ಮಾಡಿದ್ರು ರೀಕನ್ಸ್ಟ್ರಕ್ಟಿವ್ ಸ್ಪೆಷಲಿಸ್ಟ್ ಇರೋದ್ರಿಂದ ಅದು ಮತ್ತೆ ಅದನ್ನು ವಾಪಸ್ ಜೋಡಿಸುವ ಕೆಲಸವನ್ನು ಕೂಡ ಮಾಡ್ತೀರಿ ಅಲ್ವಾ? ಅದು ಹೇಗಿದೆ ಅಂದ್ರೆ ಕೈ ತರನೇ ಕಾಣಿಸ್ಬೇಕು, ಬೆರಳ ತರನೇ ಕಾಣಿಸ್ಬೇಕು, ಎಲ್ಲವೂ ಕೂಡ ಆ ಚರ್ಮದಲ್ಲಿ ಏನು ವ್ಯತ್ಯಾಸ ಆಗಬಾರ್ದು, ಅಷ್ಟು ಒಳ್ಳೆ ರೀತಿಯಲ್ಲಿ ಕಾಳೋ ಹಾಗೆ ಮಾಡ್ತೀರಿ. ಹಾಗೆ ಕಾಣಿಸುತ್ತ ಮೇಡಮ್? ಈಗ ಏನೇ ಒಂದು ಜೋಡಿಸಿದ್ರೆ
2: ರೂಪ ಮಾತ್ರ ಅಲ್ಲ, ಒಂದು ಕೈಗೆ ಏನ್ ಇಂಪಾರ್ಟೆಂಟ್, ಅದಕ್ಕೆ ಫಂಕ್ಷನ್ ಇಂಪಾರ್ಟೆಂಟ್, ಫಂಕ್ಷನಾಲಿಟಿ ಮತ್ತೆ ಎಸ್ಥೆಟಿಕ್ಸ್, ಕೈ ಕೆಲಸ ಮಾಡುವಾಗ ಆಗ್ಬೇಕು ಕಡೆಗೆ. ಸೊ ಅದಕ್ಕೆ ಹೆಚ್ಚು ಇಂಪಾರ್ಟೆನ್ಸ್ ಕೊಟ್ಟು ನಾವು ಕೆಲಸ ಮಾಡೋದು.
1: ಕರೆಕ್ಟ್. ಈಗ ಈ ತಾವ್ ಹೇಳಿದ್ರಲ್ಲ, ಈಗ ಅದು ಕೆಲಸ ಮಾಡ್ಬೇಕು ಅಂತ ಹೇಳಿ ಎಷ್ಟೋ ಸಲ ಕಾಲ್ ಕಟ್ಟಾದಾಗ ಕಾಲ್ ಜೋಡಿಸಿರ್ತಾರೆ, ಅದಕ್ಕೆ ಕಾಲೇ ಕಟ್ ಆಗಿರ್ತದೆ, ಹಾಗಾದ್ರೆ ಏನು ಮಾಡಕ್ ಬರಲ್ಲ, ಅದಕ್ಕೆ ಆ ಕಾಲ್ ರೀತಿ ಕಾಣೋ ಹಾಗೆ ಕಾಲನ್ನ ಜೋಡಿಸಿರ್ತಾರೆ.
2: ಅದು ಪ್ರಾಸ್ಥೆಟಿಕ್ಸ್ ಅಂತ ಹೇಳ್ತಾರೆ. ಯಾವಾಗ ಕಾಲನ್ನ ವಾಪಸ್ ಜೋಡಿಸ್ಲಿಕ್ಕೆ ಆಗಲ್ವೋ ಅವಾಗ ಅದ್ ಮಾಡ. ಈಗ ಕಾಲ್ ಜೋಡಿಸೋದು, ಇಡೀ ಕಾಲನ್ನು ಜೋಡಿಸಿದೇವೆ, ಅದನ್ನು ಮಾಡ್ತೇವೆ. ಸೊ ರೀಇಂಪ್ಲಾಂಟ್ ಅಂತ ಯಾವ್ದಕ್ಕೆ ಟರ್ಮ್ ಇದೆ ಅದನ್ನು ಮಾಡ್ತೇವೆ.
1: ಡಾಕ್ಟರ್ ರಮ್ಯಾ ಅವರೇ, ತಾವು ಹೇಳ್ತಾ ಇದ್ರೆ ಕಾಲನ್ನು ಕೂಡ ಜೋಡಿಸ್ತೀವಿ, ಬೆರಳನ್ನು ಕೂಡ ಜೋಡಿಸ್ತೀವಿ ಅಂತಂದ್ರೆ, ಇದು ಬಹುಶಃ ನಮ್ಮ ಈ ಅಪಘಾತಗಳಿಂದ ಆದ ಸಂದರ್ಭದಲ್ಲಿ ಅದನ್ನ ಹೇಗೆ ವಾಪಸ್ ಜೋಡಿಸ್ಬೇಕು ಅನ್ನೋ ವಿಷಯಕ್ಕೆ ನಾವು ಬಂದಿದೀವಿ. ಇವಾಗ ಹೇಗೆ ಅದನ್ನ ಜೋಡಿಸ್ಬೇಕಾದ್ರೆ ಏನೇನು ಬೇಕಾಗತ್ತೆ?
2: ಈಗ ಅಪಘಾತಕ್ಕೊಳಗಾದಾಗ ನಿಮ್ಮ

0: ಸುತ್ತಮುತ್ತ ಇರೋರು ಯಾರಿಗಾದ್ರೂ ಹೀಗಾದ್ರೆ ನಾವು ಫಸ್ಟ್ ಏನ್ ಮಾಡ್ಬೇಕಾವಾಗ, ಈಗ ನೀವು ಕೇಳಿರ್ಬೋದು ಆ ತುಂಡಾದ ಭಾಗವನ್ನು ಐಸ್ ಜೊತೆ ತಗೊಂಡ್ ಬರ್ಬೇಕು ಅಂತ, ಐಸ್ ಜೊತೆಗೆ. ಬಟ್ ಅದರಲ್ಲಿ ಏನ್ ಇಂಪಾರ್ಟೆಂಟ್ ಅಂದ್ರೆ ಐಸ್ ಜೊತೆಗೆ ಡೈರೆಕ್ಟ್ ಸಂಪರ್ಕವಾಗಬಾರದು. ಸೊ ತುಂಡಾದ ಭಾಗವು ಇನ್ನೊಂದು ಪ್ಲಾಸ್ಟಿಕ್ ಅಲ್ಲಿ ಇಟ್ಟು ಇನ್ನೊಂದು ಐಸ್ ಬ್ಯಾಗ್ ಒಳಗೆ ಇಡ್ಬೇಕು. ಸೊ ಐಸ್ ಮತ್ತೆ ತುಂಡಾದ ಭಾಗ ಯಾವತ್ತು ಜೊತೆಗೆ ಸಂಪರ್ಕ ಆಗಬಾರದು. ಸೊ ಅದರಿಂದ ಏನಾಗುತ್ತೆ, ಅಲ್ಲಿರೋ ರಕ್ತನಾಳಗಳು ಚಿಕ್ಕದಿರುತ್ತೆ, ಇದು ಕೂದಲಿಂದನೂ ಸಣ್ಣದಿರುವ ರಕ್ತನಾಳಗಳು. ಸೊ ಅದೆಲ್ಲ ಕುಗ್ಗಿ ಹೋಗುತ್ತೆ. ಸೊ ಅದಕ್ಕೆ ಅದನ್ನ ಯಾವತ್ತು ಡೈರೆಕ್ಟ್ ಕಾಂಟ್ಯಾಕ್ಟ್ ಅಲ್ಲಿ ಇಡಬಾರ್ದು, ಇನ್ನೊಂದು ಪ್ಲಾಸ್ಟಿಕ್ ಅಲ್ಲಿ ಇಟ್ಟು ತಗೊಂಡ್ ಬರ್ಬೇಕು.
1: ನೋಡಿ ಹೇಗಿದೆ, ಅರ್ಧ ತಿಳ್ಕೊಂಡಿರಬಾರ್ದು. ಅದನ್ನೆಲ್ಲ ಐಸ್ ಹಾಕಿ ಪ್ಲಾಸ್ಟಿಕ್ ಅಲ್ಲಿ ತಗೊಂಡ್ಬರ್ಬೇಕು ಅಂತಂದಾಗ ಐಸು ಅದ್ರಲ್ಲಿ ಸೇರಿಸಿ ತಗೊಂಡ್ಬಂದ್ಬಿಡ್ತಾರೆ. ಸೊ ಸರಿಯಾದ ಜ್ಞಾನ ಬೇಕಾಗುತ್ತೆ. ಅದನ್ನ ಮೊದಲು ಪ್ಲಾಸ್ಟಿಕ್ ಅಲ್ಲಿ ಸುತ್ತಿ ಆಮೇಲೆ ಐಸ್ ಬ್ಯಾಗ್ ಅಲ್ಲಿ ಇಟ್ಟು ಆ ಪ್ಲಾಸ್ಟಿಕ್ ಬ್ಯಾಗ್ ಅನ್ನ ಅದರೊಳಗೆ ಇಟ್ಟು ತರಬೇಕು.
0: ಹೌದು, ಒಂದು ಒಳ್ಳೆ ಕ್ಲೀನ್ ಆದ ಬಟ್ಟೆ ಸುತ್ತಮುತ್ತ ಇದ್ರೆ ಅದರಲ್ಲಿ ಅದನ್ನ ರ್ಯಾಪ್ ಮಾಡಿ ಸುತ್ತಿ ಮತ್ತೆ ಅದನ್ನ ಪ್ಲಾಸ್ಟಿಕ್ ಅಲ್ಲಿ ಇಟ್ಟು ಇನ್ನೊಂದು ಪ್ಲಾಸ್ಟಿಕ್ ತಗೊಂಡು ಅದರಲ್ಲಿ ಐಸ್ ಅಥವಾ ಕೋಲ್ಡ್ ವಾಟರ್ ಇಟ್ಟು ಇದನ್ನ ತಗೊಂಡ್ ಬರ್ಬೇಕು. ಮತ್ತೆ ಇದು ಆದಷ್ಟು ಬೇಗ ಹತ್ತಿರನ ಮಲ್ಟಿ ಸ್ಪೆಷಾಲಿಟಿ ಒಳ್ಳೆ ಹಾಸ್ಪಿಟಲ್ ಗೆ ಕರ್ಕೊಂಡು ತಗೊಂಡು ಹೋದ್ರೆ ಒಳ್ಳೇದು.
1: ಆದಷ್ಟು ಬೇಗ ಅಂದ್ರೆ
0: ಈಗ ಪ್ರತಿಯೊಂದು ಭಾಗಕ್ಕೂ ಅದರದ್ದೇ ಆದ ಟೈಮ್ ಸ್ಪ್ಯಾನ್ ಇದೆ, ಲೈಫ್ ಸ್ಪ್ಯಾನ್ ಇದೆ. ಸೊ 6 ಗಂಟೆ ಒಳಗೆ ಅಂತ ಹೇಳ್ತೇವೆ. ಸೊ ಆದಷ್ಟು ಬೇಗ 6 ಗಂಟೆ ಒಳಗೆ ಆಪರೇಷನ್ ಮಾಡಿದ್ರೆ ಸಕ್ಸಸ್ ಹೆಚ್ಚು.
1: ಸೊ ದೊಡ್ಡ ದೊಡ್ಡ ಆಸ್ಪತ್ರೆಯ ಸುತ್ತಮುತ್ತ ಏನಾದ್ರೂ ಅಪಘಾತಗಳು ಆದ್ರೆ ಇದು ಒಂಥರ ಮನುಷ್ಯನಿಗೆ ಧೈರ್ಯ ಅಂದ್ರೆ ಅಷ್ಟು ಮಾಡಕ್ ಸಾಧ್ಯ ಇದೆ. ಬಟ್ ಅದ್ರ ಬಗ್ಗೆ ಜ್ಞಾನ ಇರಬೇಕು, ಗೊತ್ತಿರಬೇಕು, ಹೇಗೆ ತರಬೇಕು ಅನ್ನೋದ್ರ ಕಡೆ ನಾವು ಗಮನ ಕೊಡ್ಬೇಕಾಗತ್ತೆ. ಈ ಸಾಕಷ್ಟು ಅಪಘಾತಗಳಾಗ್ತವೆ ನೋಡಿ. ಈಗ ಪ್ಲಾಸ್ಟಿಕ್ ಸರ್ಜರಿ ಅಂತಂದ್ರೆ ಈಗ ಅಪಘಾತ ಆದಾಗ ಅಪಘಾತವನ್ನ ಸರಿಪಡಿಸಬೇಕು, ಅಲ್ಲಿ ಮೊದಲು ಟ್ರೀಟ್ಮೆಂಟ್ ಕೊಡಬೇಕು, ಒಂಥರ ಎಮರ್ಜೆನ್ಸಿ ಇರುತ್ತೆ. ತುರ್ತು ಚಿಕಿತ್ಸೆ ಸಂದರ್ಭದಲ್ಲಿ ಮೊದಲಿಗೆ ಗಮನ ಕೊಡೋದು ಏನು?
0: ಈಗ ತುರ್ತು ಚಿಕಿತ್ಸೆ ಕೆಳಗೆ ಬರೋದಾದ್ರೆ ಈಗ ಅಪಘಾತ ಆದ ಸ್ಥಳದಲ್ಲಿ ಫಸ್ಟ್ ಆಂಬ್ಯುಲೆನ್ಸ್ ನ ಕರಿತೇವೆ. ಅದ್ರ ಜೊತೆಗೆ ಆ ತುಂಡಾದ ಭಾಗವನ್ನು ಯಾವತ್ತು ಎಳೆದು ಮಸಾಜ್ ಮಾಡಿ ಅಥವಾ ತುಂಬಾ ಒತ್ತಡ ಕೊಡೋದು ಇದೆಲ್ಲ ಮಾಡಬಾರ್ದು. ರಕ್ತಸ್ರಾವ ಇದ್ರೆ ಸ್ವಲ್ಪ ಒತ್ತಡ ಕೊಟ್ಟು ಒಂದು ಕ್ಲೀನ್ ಆದ ಬಟ್ಟೆಯನ್ನಲ್ಲಿ ಸುತ್ತಿ ಯಾವ್ದಾದ್ರು ಹತ್ತಿರ ಇರೋ ಕಡ್ಡಿ ಅಂದ್ರೆ ಅಥವಾ ಉದ್ದಕ್ಕೆ ಇರೋ ಲಾಗ್ ಬೋರ್ಡ್ ಅಥವಾ ಸ್ಕೇಲ್ ಇಂಥದ್ದನ್ನ ಇಟ್ಟು ಇದನ್ನ ಸ್ಪ್ಲಿಂಟ್ ಆಗಿ ಯೂಸ್ ಮಾಡ್ಬೇಕು.
1: ಹೌದು,
0: ಅದು ಜಾಸ್ತಿ ಅಲ್ಗಾಡಬಾರದು. ಅಲ್ಗಾಡಿದ್ರೆ ಅಲ್ಲಿ ಇರೋ ರಕ್ತನಾಳಗಳು ಅಥವಾ ಎಲುಬು ಅದೆಲ್ಲಾನು ಡಿಸ್ಟರ್ಬ್ ಆಗ್ಬಿಡುತ್ತೆ. ಸೊ ಅದನ್ನ ಅಲ್ಲಿ ಹೇಗೆ ಎಷ್ಟಾಗುತ್ತೆ ಅಷ್ಟು ಅದನ್ನ ಸ್ಟ್ರೇಟ್ ಮಾಡಿ ಪೇಷಂಟ್ ಅನ್ನು ಆಸ್ಪತ್ರೆ ಕರ್ಕೊಂಡು ಬಂದ್ರೆ ಒಳ್ಳೇದು.
1: ಈಗ ಸಾಮಾನ್ಯ ನಾವು ಈ ತರ ಈ ಕಟ್ಟಾದ ಭಾಗವನ್ನ ತರೋದ್ರ ಬಗ್ಗೆ ಮಾತಾಡ್ತಾ ಇದೀವಿ. ಅಪಘಾತಗಳು ಏನಾಗ್ತಾವಲ್ಲ, ಯಾವ ರೀತಿ ಏನು ತೊಂದರೆ ಆಗತ್ತೆ ಅನ್ನೋದು ಹೇಳಕ್ಕಾಗಲ್ಲ. ಯಾವ ರೀತಿ ಅಪಘಾತ ಅಂತ ಗೊತ್ತೇ ಆಗಲ್ಲ. ಒಂದು ಕಾರ್ ಆಕ್ಸಿಡೆಂಟ್ ಆಗಿರ್ಬೋದು ಅಥವಾ ಎಲ್ಲಿಂದನೋ ಬಿದ್ದಿರ್ಬೋದು, ಅಲ್ಲಿ ಬದ್ದಾಗ ಇನ್ನೊಂದು ಏನೋ ತಾಗಿರ್ತದೆ. ಇವೆಲ್ಲ ಅಪಘಾತಗಳು ಏನೇನು ಸಾಮಾನ್ಯ ಈಗ ನಿಮ್ಮ ಈ ಚಿಕಿತ್ಸೆ ಅಡಿನಲ್ಲಿ ಇವನ್ನೆಲ್ಲವನ್ನು ಸರಿಪಡಿಸಬಹುದು ಅಂತ ಹೇಳ್ತೀರಿ, ಯಾವ್ಯಾವ ರೀತಿಯ ಅಪಘಾತಗಳು?
0: ಈಗ ಕೆಲವೊಮ್ಮೆ ಹೊರಗಿಂದ ಏನು ಕಾಣಿಸೋದಿಲ್ಲ, ಒಳಗೆ ಎಲುಬು ಫ್ರಾಕ್ಚರ್ ಆಗಿರುತ್ತೆ. ಇದನ್ನ ಆರ್ಥೋಪೆಡಿಕ್ಸ್ ಅವ್ರು ನೋಡ್ಕೋತಾರೆ. ಕೆಲವೊಮ್ಮೆ ಅಲ್ಲಿ ಚರ್ಮ ಮಾಂಸದ ಕೊರತೆ ಅವಾಗ್ಲೇ ಕಾಣುತ್ತೆ ನಮಗೆ. ಕೆಲವೊಮ್ಮೆ ಬ್ಲಡ್ ವೆಸಲ್ ಅಂದ್ರೆ ರಕ್ತನಾಳ ಕೂಡ, ರಕ್ತನಾಳ ನರ ಸುತ್ತಮುತ್ತ ಇರೋ ಅದೆಲ್ಲವೂ ಕಟ್ ಆಗಿಬಿಡುತ್ತೆ. ಕೆಲವೊಮ್ಮೆ ಅದು ಕ್ರಶ್ ಆಗುತ್ತೆ ಅಂದ್ರೆ ಈಗ ಯಾವ್ದಾದ್ರು ಮೆಷಿನ್ ಒಳಗೆ
1: ಹೋಗಿದ್ರೆ
0: ಅಂದ್ರೆ ಫ್ರಿಕ್ಷನ್ ಕ್ರಶ್
1: ಕ್ರಶ್
0: ಅಂತ ಒಂದು ಇಂಜುರಿ ಆಗುತ್ತೆ. ಮತ್ತೆ ಕೆಲವೊಮ್ಮೆ ಆ ಭಾಗ ಆ ಅಪಘಾತ ಆದ ಸ್ಥಳದಲ್ಲಿ ಫುಲ್ ತುಂಡಾಗ್ಬಿಡುತ್ತೆ. ಸೊ ಇದೇ ಇಂಥದ್ದು ವೆರೈಟಿ.
1: ಯಾವುದೇ ರೀತಿ ಅಪಘಾತ ಆಗ್ಬಹುದು, ಆ ಎಲ್ಲಾ ಅಪಘಾತಗಳಿಗೂ ಕೂಡ ಅದನ್ನ ಚಿಕಿತ್ಸೆ ಕೊಡುವ ಸಂದರ್ಭದಲ್ಲಿ ಪ್ಲಾಸ್ಟಿಕ್ ಸರ್ಜರಿ ಮಾಡಿ ಅದನ್ನ ಸರಿಪಡಿಸಬಹುದು ಅಂತ. ಅಂದ್ರೆ ತುಂಡಾದ ಭಾಗವನ್ನು ಜೋಡಿಸೋದು ಒಂದಾಯ್ತು, ಮತ್ತು ಅಲ್ಲಿ ನೋಡಕ್ಕೆ ಏನೂ ಕೂಡ ಸರ್ಜರಿ ಆಗಿಲ್ಲ ಅನ್ನೋ ರೀತಿಲಿ ಎಷ್ಟು ಸಾಧ್ಯವೋ ಅಷ್ಟು ಸರಿಪಡಿಸೋದು ಇದೆ. ಈಗ ಯಾವ ರೀತಿಯ ಅಪಘಾತಗಳು ಅಂತಂತದನ್ನ ನಾವು ಡೆಫಿನೇಷನ್ ಕೊಟ್ಟು ಹೇಳೋಂಗಿಲ್ಲ, ಅಪಘಾತ ಹೇಗಾಗತ್ತೆ ಹೇಳಕ್ಕಾಗಲ್ಲ. ಬಟ್ ನೀವು ವೈದ್ಯರಾದವರು, ತಜ್ಞ ವೈದ್ಯರಾದವರು, ಎಷ್ಟು ಸರಿಪಡಿಸಕ್ ಸಾಧ್ಯ ಇದೆ ಅದನ್ನೆಲ್ಲ ಮಾಡ್ತೀರಿ.
0: ಈಗ ಒಂದು ಎಲುಬು ತುಂಡಾದ್ರೆ ಈಗ ಅದಕ್ಕೆ ಸುತ್ತಮುತ್ತ ಒಳ್ಳೆ ಮಾಂಸ ತುಂಡಾಗ್ಲಿ ಚರ್ಮ ತುಂಡು ಇಲ್ಲದೆ ಇದ್ರೆ ಅದಕ್ಕೆ ಪೋಷಣೆ ಬರುವುದಿಲ್ಲ, ಆ ಎಲುಬು ತುಂಡಾಗುತ್ತೆ, ಎಲುಬು ಇನ್ಫೆಕ್ಷನ್ ಆಗುತ್ತೆ ಮುಂದೆ, ಆಸ್ಟಿಯೋಮೈಲೈಟಿಸ್ ಅಂತ ಕರೀತೇವೆ. ಸೊ ಅದಕ್ಕೆ ಸುತ್ತಮುತ್ತ ಒಳ್ಳೆ ಟಿಶ್ಯೂಗಳು ಇರಬೇಕು, ಒಳ್ಳೆ ಚರ್ಮದ ತುಂಡು ಮಾಂಸ ತುಂಡು ಇರಬೇಕು.
1: ಮೇಡಮ್, ಈಗ ಈ ಅಪಘಾತ ಆದಾಗ ಆ ಮಾಂಸದ ಭಾಗ ಎಲ್ಲೋ ಒಂದ್ ಕಡೆ ಸಿಗೋದೇ ಇಲ್ಲ, ಆದ್ರೆ ಕಾಲು ಹಿಂಗೇನೋ ಕಿತ್ಕೊಂಡು ಹೋಗಿರ್ತದೆ, ಆ ಖಂಡನೆ ಹೋಗಿರ್ತದೆ, ಅದನ್ನ ತಗೊಂಡ್ಬರ್ತಾರೆ ಅನ್ಕೋಣ.
0: ಅವಾಗ ಇಲ್ಲ, ಹಾಗೆ ಹಾಕ್ ತಗೊಂಡ್ ಬಂದಾಗ ಯಾವ್ದಾದ್ರು ಒಂದು ತುಂಡು ತಗೊಂಡ್ ಬಂದಾಗ ಅದನ್ನ ಜೋಡಿಸ್ಲಿಕ್ಕೆ.
1: ಅಲ್ಲ, ನಾನು ಹೇಳೋದು ಈಗ ಕಾಲಿನ ತುಂಡಿನ ಭಾಗ ಯಾವ್ದೋ ಒಂದು ಸಿಕಲ್ ಅರ್ಜೆಂಟ್ ಆಗಿ ಬರ್ಬೇಕಾಗತ್ತೆ, ಕಾಲಿನ ಚರ್ಮ ಅಲ್ಲಿನ ಸರಿಪಡಿಸಬೇಕಂದ್ರೆ ಬೇರೆ ಯಾವ್ದಾದ್ರು ಚರ್ಮವನ್ನ ಕಸಿ ಮಾಡಿ ಅದನ್ನ ಹೊಂದಾಣಿಕೆ ಮಾಡಕ್ಕಾಗತ್ತಾ?
0: ಹೌದು. ಸೊ ಅವಾಗ ಏನ್ ಮಾಡ್ತೇವೆ, ಬೇರೆ ಕಡೆಯಿಂದ ಅಂದ್ರೆ ಇನ್ನೊಂದು ತೊಡೆಯಿಂದ

0: ಸರಿಯಿದ್ರೆ ಇಲ್ಲ ಬೆನ್ನಿನಿಂದ ಹಾಗೆ ಹಲವಾರು ಭಾಗಗಳಿದೆ. ಅಲ್ಲಿಂದ ಅಲ್ಲಿದು ರಕ್ತನಾಳ ಜೊತೆ ತೆಗೆದು ಇಲ್ಲಿ ರಕ್ತನಾಳ ಜೊತೆ ಮೈಕ್ರೋಸ್ಕೋಪ್ ಅಂಡರ್ ಸೇರಿಸ್ತೇವೆ. ಸೊ ಅವಾಗ ಇಲ್ಲಿರೋ ಕೊರತೆಯನ್ನು ಮುಚ್ಚೋದು, ಮತ್ತೆ ಅಲ್ಲಿ ಕೊರತೆ ಆಗುತ್ತೆ ಅಂತ ನೀವು ಅನ್ಕೊಳ್ತೀರಿ, ಬಟ್ ಅಲ್ಲಿಗೆ ಜಸ್ಟ್ ಸ್ಕಿನ್ ಗ್ರಾಫ್ಟಿಂಗ್ ಒಂದು ಮಾಡಿದ್ರೆ ಅದು ಮುಚ್ಚೋಗುತ್ತೆ.
1: ನೋಡಕ್ಕೆ ಅಂದ್ರೆ ಒಂದು ಏನೋ ಭಾಗ ಸೇರಿಸಬಹುದು ಅಷ್ಟೇ, ಅಂದ್ರೆ ರಕ್ತ ಚಲನೆ, ನರಗಳ ಒಂದು ಕಾರ್ಯಶೈಲಿ ಅವೆಲ್ಲವೂ ಸರಾಗವಾಗಿ ಆಗತ್ತಾ?
0: ಆಗತ್ತೆ.
1: ಇನ್ನು ಏನು ಯಾವ ಭಾಗದಿಂದ ಚರ್ಮ ತಗೊಂಡ ಜೋಡಿಸಿರ್ತೀವಿ ಅದಕ್ಕಾಗತ್ತೆ.
0: ಹೌದು.
1: ಅಕಸ್ಮಾತ್ ಆ ಚರ್ಮ ಹಿಂಗೆಲ್ಲ ಅದು ಏನು ಹಾಕಕ್ ಆಗ್ಲೇ ಇಲ್ಲ, ಅದನ್ನ ನೋಡಕ್ಕೆ ಅದು ಕುರುಪವಾಗಿ ಕಾಣಿಸಬಾರ್ದು ಅಂದ್ರೆ ಏನ್ ಮಾಡ್ತೀರಾ? ಏನು ಸಿಗಲ್ಲಪ್ಪ ನಿಮ್ಗೆ ಅವಾಗ?
0: ಈಗ ಬೇರೆ ಕಡೆಯಿಂದ ಚರ್ಮ ಮಾಂಸದ ತುಂಡು ಅಂದ್ರೆ ಫ್ಲಾಪ್ ಅಂತ ಹೇಳ್ತೀವಿ ಅದು, ಅಥವಾ ಸುತ್ತಮುತ್ತ ಇರುವ ಫ್ಲಾಪ್ ಅದನ್ನ ಉಪಯೋಗಿಸಿ ಅದನ್ನ ಮುಚ್ಚಬಹುದು.
1: ಬೇರೆಯವರಿಂದ ತಗೋಬಹುದಾ?
0: ಬೇರೆಯವರಿಂದ ಚರ್ಮ ಮಾಂಸ ಇಂಥದ್ದು ತಗೊಳ್ಳೋದು ಹಾಕೋದು ಫ್ಲಾಪ್ ಅಂತ ಏನ್ ಹೇಳ್ತಾರೋ ಅದನ್ನ ಮಾಡ್ಲಿಕ್ಕೆ ಆಗಲ್ಲ. ಆದ್ರೆ ಈಗ ಬರ್ನ್ಸ್ ವಿಕ್ಟಿಮ್ಸ್ ಗೆ, ಕೆಲವೊಬ್ರು ಬರ್ನ್ಸ್ ವಿಕ್ಟಿಮ್ಸ್ ಗೆ ಈಗ ಸುಟ್ಟು ಗಾಯ ಹಾಕೊಂಡ್ ಬರ್ತಿರ್ತಾರೆ, ಅವರಿಗೆ ಬೇರೆಯವರಿಂದ ತಗೊಂಡ ಸ್ಕಿನ್ ಅನ್ನು ಹಾಕ್ಬಹುದು. ಅಂದ್ರೆ ಬೇರೆಯವರಿಂದ ತಗೊಂಡ ಚರ್ಮ, ಯಾವ ಚರ್ಮ ದಾನವನ್ನ ಮಾಡಿರ್ತಾರಲ್ಲ ಆ ಚರ್ಮವನ್ನು ಹಾಕ್ಬಹುದು ಅದು. ಬಟ್ ಈ ಸಾಫ್ಟ್ ಟಿಶ್ಯೂ ಡಿಫೆಕ್ಟ್ ಯಾವಾಗಿರುತ್ತೋ, ಇಡೀ ಚರ್ಮ ಮಾಂಸವನ್ನು ಬೇರೆ ಇಂಡಿವಿಜುವಲ್ ಇಂದ ಇಲ್ಲಿ ತನಕ ಹಾಗೆ ಮಾಡ್ಲಿಲ್ಲ, ಹಾಗೆ ಮಾಡ್ಲಿಕ್ಕೆ ಆಗಲ್ಲ.
1: ಈಗ ಯಾವಾಗ ಯಾವಾಗೋ ಅಪಘಾತಗಳಾಗ್ತವೆ, ಆ ಸಂದರ್ಭಗಳಲ್ಲಿ ತುರ್ತು ಚಿಕಿತ್ಸಾ ಘಟಕಗಳು ಇರ್ತವೆ ಪ್ರತಿಯೊಂದು ಆಸ್ಪತ್ರೆಗಳಲ್ಲಿ. ಆ ಸಂದರ್ಭದಲ್ಲಿ ನಿಮ್ಮ ರೀತಿ ಪ್ಲಾಸ್ಟಿಕ್ ಸರ್ಜನ್ಸ್ ಕೂಡಲೇ ಸಿಗ್ಲಿಕ್ಕಿಲ್ಲ, ಅವ್ರನ್ನ ಕರೆಸಬೇಕಾಗತ್ತೆ. ಈ ರೀತಿಯಾದಂತಹ ಚಿಕಿತ್ಸೆಗೆ ಅದು ನಡೀತಾ ಇರೋ ಸಂದರ್ಭದಲ್ಲಿನೇ ನೀವು ಆ ಸಂದರ್ಭದಲ್ಲಿ ಬರ್ತೀರಿ, ಬಂದ ನಿಮ್ಮ ಪಾತ್ರ ಏನಿರ್ತದೆ ಆ ಸಂದರ್ಭದಲ್ಲಿ? ಅಲ್ಲಿ ಇನ್ನೊಂದು ಪ್ರಮುಖವಾಗಿ ಜೀವ ಉಳಿಸೋದಿರುತ್ತೆ, ಮೇನ್ ಆ ಕಡೆ ಗಮನ ಕೊಟ್ಟಿರ್ತಾರೆ. ಇದನ್ನು ಎರಡೂ ಒಟ್ಟೊಟ್ಟಿಗೆ ಚಿಕಿತ್ಸೆ ಮಾಡ್ತೀರಾ? ಯಾಕಂದ್ರೆ 6 ತಾಸಿನ ಅವಧಿನಲ್ಲಿ ಅವ್ರು ಬಂದಿರ್ತಾರೆ, ಅದರೊಳಗೆ ಲೇಟ್ ಆಗ್ಬಾರ್ದಲ್ಲ. ಈ ಚಿಕಿತ್ಸೆ ಕೊಟ್ಟ ನಂತರ ನಿಮ್ ಚಿಕಿತ್ಸೆ ಶುರುವಾಗುವಷ್ಟೊತ್ತಿಗೆ ಲೇಟ್ ಆಗಿ ಅದು ಚರ್ಮ ಹೊಂದಾಣಿಕೆ ಆಗ ಕಷ್ಟ ಆಗ್ಬಹುದು.
0: ಮೊದಲನೇದು ಜೀವ, ಅದು ಅದು ಉಳಿತಾ ಇದೆ ಅಂತ ಗೊತ್ತಾದ ತಕ್ಷಣ ನಾವು ಬೇರೆದೆಲ್ಲ ಶುರು ಮಾಡ್ಬೋದು. ಅಂದ್ರೆ ಕೆಲವೊಬ್ರು ಸ್ಟೇಬಲ್ ಇರೋದಿಲ್ಲ, ಅಂದ್ರೆ ಅವ್ರದ್ದು ಸಿವಿಯರ್ ಕ್ರಿಟಿಕಲ್ ಆಗಿ ಬಂದಿರ್ತಾರೆ, ಅವರನ್ನ ಅವರಿಗೆ ಜೀವಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀರಿ,
1: ಜೀವಕ್ಕೆ ಇಂಪಾರ್ಟೆಂಟ್ ಕೊಡ್ತೀರಿ ನಿಜ. ಆ ಜೀವದ ವಿಷಯ ಬೇರೆ. ಈಗ ನಿಮ್ಮ ಸರ್ಜರಿ ಮಾಡೋ ಟೈಮ್ನಲ್ಲಿ ಉದಾಹರಣೆ ಕಾಲು ಕಟ್ ಆಗಿರ್ತದೆ, ಸೊ ಅಲ್ಲಿ ಆರ್ಥೋಪೆಡಿಕ್ಸ್ ಅವರು ಕಾಲನ್ನ ಜೋಡಿಸೋದ್ರ ಕಡೆ ಗಮನ ಕೊಡ್ತಾರೆ, ಅದು ನಡೀತಾ ಇರ್ತದೆ. ಅದೇ ಸಂದರ್ಭದಲ್ಲಿ ನಿಮ್ಮ ಒಂದು ಅಗತ್ಯತೆನೂ ಇರುತ್ತೆ.
0: ಹೌದು, ನಾವು ಅವಾಗ್ಲೇ ಈಗ ಫಸ್ಟ್ ಫಸ್ಟ್ ಈ ಮೂಲೆಗಳನ್ನ ಫಿಕ್ಸ್ ಮಾಡಿ ಅದ್ರ ನಂತರ ನಮ್ದು ಕೆಲಸ ಶುರು ಆಗುತ್ತೆ. ಅಂದ್ರೆ ಈ ಮಾಂಸ
1: ಒಟ್ಟಿಗೆ ಮಾಡಬೇಕು ಎಲ್ಲರೂ ಸೇರ್ಕೊಂಡು.
0: ಹೌದು, ಎಲ್ಲರೂ ಜೊತೆಗೆ, ಅದನ್ನ ಆರ್ಥೋಪ್ಲಾಸ್ಟಿಕ್ಸ್ ಅಪ್ರೋಚ್ ಅಂತ ಕರಿತೇವೆ. ಸೊ ಅದು ಒಟ್ಟಿಗೆ ಮಾಡೋದು, ಅವರು ನಮಗೆ ಕರೆ ಕೊಡ್ತಾರೆ, ನಾವು ಎಲ್ಲಿ ಅಗತ್ಯ ಇದೆಯೋ ಅಲ್ಲಿ ಬಂದು ನಾವು ಮಾಡ್ತೇವೆ. ಎಮರ್ಜೆನ್ಸಿಯಲ್ಲೂ ಮಾಡ್ತೇವೆ, ಪ್ಲಾಸ್ಟಿಕ್ ಸರ್ಜನ್ಸ್ ಬರೀ ಎಲೆಕ್ಟಿವ್ ಅಲ್ಲ, ಎಮರ್ಜೆನ್ಸಿಯೇ ಮಾಡ್ತೇವೆ.
1: ಈಗ ಮೇಡಮ್, ಈಗ ಸಣ್ಣ ಮಕ್ಕಳಿಗೆ ಏನಾದ್ರೂ ಒಂದು ಅಪಘಾತ ಆದ್ರೆ ಅಥವಾ ಅವ್ರಿಗೆ ಏನೇ ತೊಂದರೆ ಆದ್ರೆ ಅದು ಸರಿಯಾಗ್ಬಿಡುತ್ತೆ, ಬರಬರ್ತಾ ವಯಸ್ಸಾದಂಗಾದಂಗೆ ಅಂತ ಹೇಳ್ತಿರ್ತಾರೆ, ಯಾವ ಹಂತದಲ್ಲಿ ಆದಂತಹ ಒಂದು ಅಂಗ ಉನ್ನತೆ ಅಥವಾ ಚರ್ಮದ ಒಂದು ಅಪಘಾತ ಅಥವಾ ಚರ್ಮ ತರಚಿದ್ದಾಗಿರ್ಬೋದು ಇವೆಲ್ಲವೂ ಸರಿಪಡಿಸ್ಬೇಕಂದ್ರೆ ಚಿಕ್ಕ ವಯಸ್ಸಿನವರಿಗೆ ಸರಿಯಾಗತ್ತೆ ಅಂದ್ಕೊಂಡಿದ್ವಿ, ನೀವು ಹೇಳಿ ಏನೇನಾಗತ್ತೆ ಈಗ ದೊಡ್ಡವರಲ್ಲಿ ಯಾವ ಸಂದರ್ಭದಲ್ಲಿ ಅದು ಸರಿಪಡಿಸಕ್ ಆಗದೇ ಇರೋ ತರ ಸಂದರ್ಭ ಬರುತ್ತಾ ಅಂತ?
0: ಈಗ ಚಿಕ್ಕ ವಯಸ್ಸಲ್ಲಿ ಆದಾಗ ಗಾಯ ತುಂಬಾ ಆಳವಾಗಿರುತ್ತೆ, ಅಂದ್ರೆ ಚಿಲ್ಡ್ರನ್ ಆರ್ ಬ್ಯಾಡ್ ಸ್ಕಾರ್ ಫಾರ್ಮರ್ಸ್ ಅಂತ ಕರೀತೇವೆ,
1: ತುಂಬಾ ಮೃದುವಾಗಿರ್ತಾರೆ, ಅವ್ರಿಗೆ ಏನೇ ಪೆಟ್ಟು ಬಿದ್ರು ಜಾಸ್ತಿ ಬೀಳುತ್ತೆ.
0: ಹಾ, ಮತ್ತದು ಹೆಚ್ಚು ಕಾಣ್ಕೊಳ್ಳುತ್ತೆ. ಅದೇ ತುಂಬಾ ಸೂಪರ್ಫಿಷಿಯಲ್ ಆದ್ರೆ ಟೈಮ್ ಹೋದಾಗೆ ಯಾರಿಗಾದ್ರೂ ಅದು ಸ್ವಲ್ಪ ಲೈಟ್ ಆಗಿ ಹೋಗ್ಬಿಡುತ್ತೆ ಹಾಗೆ.
1: ಅವ್ರ ಚಿಕಿತ್ಸೆ ಅಂದ್ರೆ ಯಾವ ಮಕ್ಕಳಿಗೆ ಬೇಗ ಚಿಕಿತ್ಸೆ ಕೊಡೋದು ಸುಲಭ ಅನ್ಸುತ್ತೋ, ತುಂಬಾ ಗಾಯ ಆಗಿರುತ್ತೆ ಅನ್ನೋ ಕಾರಣಕ್ಕೆ ಅವ್ರಿಗೆ ಚಿಕಿತ್ಸೆ ಕೊಡೋದು ತುಂಬಾ ಕಠಿಣಕಾರಿನ
0: ಮಕ್ಕಳನ್ನ? ಹೌದು, ಮಕ್ಕಳಿಗೆ ಚಿಕಿತ್ಸೆ ಕೊಡೋದು ಸ್ವಲ್ಪ ಕಠಿಣವೇ, ಅವ್ರದ್ದೆಲ್ಲವೂ ಚಿಕ್ಕ ಚಿಕ್ಕದಿರುತ್ತೆ. ಈಗ ನಮಗೆ ಇದುವೇ 1 mm ಅಂತಂದ್ರೆ ರಕ್ತನಾಳ, ಇದು ಇನ್ನೂ ಚಿಕ್ಕದು, 0.5 mm ಇರ್ಬೋದು, 0.8 mm ಇರ್ಬೋದು. ಸೊ ಅದು ಸ್ವಲ್ಪ ಚಾಲೆಂಜಿಂಗ್.
1: ಈಗ ನಿಮಗೆ ನಿಮ್ಮ ಅನುಭವಕ್ಕೆ ಬಂದಿರೋ ಹಾಗೆ ಯಾವ್ಯಾವ ಸವಾಲುಗಳು ನೀವು ನೋಡಿದಿರಿ, ಆ ರೀತಿಯಾದಂತ ಅನುಭವಗಳ ಬಗ್ಗೆ ಹೇಳಿ. ಅಪಘಾತ ಆದಾಗ ಅದು ಇನ್ನು ಹಿಂಗಾಗಿತ್ತು, ಹಿಂಗಾಗಿತ್ತು, ಇಂತಹ ಸಂದರ್ಭದಲ್ಲಿ ಅವ್ರಿಗೊಬ್ರಿಗೆ ಹಿಂಗಾಗಿತ್ತು ಅಂತ ಈ ತರ?
0: ಈಗ ಸದ್ಯಕ್ಕೆ ಒಂದು 10 ವರ್ಷದ ಹುಡುಗ ಹೀಗೆ ಶುಗರ್ ಕೇನ್ ಮಿಲ್ ಹತ್ರ ಇದ್ದ, ಸೊ ಎರಡೂ ಕಾಲ್ಗಳು ಕಟ್ಟಾಗಿದ್ವು. ಸೊ ಅವರು ಟೈಮಲ್ಲಿ ಬಂದ್ರು, 1-2 ತಾಸು ಒಳಗೆ ಬಂದ್ರು. ಬಂದಾಗ ಎಲ್ಲ ಎಲ್ಲ ಟೀಮ್ಸ್ ಕೂಡಿ ಸೇರಿ ಅದೆರಡೂ ಕಾಲು ಎರಡೂ ಕಾಲು ಕಟ್ಟಾಗಿತ್ತು. ಸೊ ಎರಡೂ ಕಾಲನ್ನ ಜೋಡಿಸಿದ್ದೇವೆ, ಅಂದ್ರೆ ನಮ್ಮ ಸೀನಿಯರ್ಸ್ ಮಾಡಿದ್ದಾರೆ.

0: ಆಯ್ತಾಯ್ತು. ಅಂದ್ರೆ ಒಂದು ಅನುಭವ ನಿಮ್ಮ ನಿಮ್ಮ ಹತ್ರಕ್ಕೆ ಬಂತು.
1: ಸೊ ಹಾ, ಸೊ ಈಗ ಅವನು ನಡೀತಿದ್ದಾನೆ. ಸೊ ಅದಕ್ಕಿಂತ ಹೆಚ್ಚು ಸ್ಯಾಟಿಸ್ಫ್ಯಾಕ್ಷನ್ ಅವರ ಫ್ಯಾಮಿಲಿಗೂ ನಮಗೂ.
0: ನಿಜವಾಗ್ಲು ಇದು ವೈದ್ಯಕೀಯ ಕ್ಷೇತ್ರದ ದೊಡ್ಡ ಸವಾಲನ್ನ ಮೆಟ್ ನಿಂತಂಗಾಯ್ತು. ಯಾಕಂದ್ರೆ ಇಂಥದ್ದನ್ನು ಕೂಡ ಮಾಡಕ್ ಸಾಧ್ಯತೆ ಇದೆ, ಅಷ್ಟು ಬೆಳೆದಿದೆ ವೈದ್ಯಕೀಯ ಕ್ಷೇತ್ರ ಅಂತ ಹೇಳಿ ಹೇಳ್ಬೋದು. ಕೈ ಕಟ್ಟಾದ್ರೂ ಕೂಡ ಅಥವಾ ಕಾಲು ಕಟ್ಟಾದ್ರೂ ಕೂಡ ಅದನ್ನು ವಾಪಸ್ ಜೋಡಿಸ್ತೀರಿ. ಆ ಜೋಡಿಸೋ ಅಷ್ಟು ವೈದ್ಯಕೀಯ ಕ್ಷೇತ್ರದಲ್ಲಿ ನಾವು ಮುನ್ನಡೆಯನ್ನು ಸಾಧಿಸಿದ್ದೇವೆ ಅಂತನ್ನೋದು ಬಹಳ ಒಳ್ಳೆಯದು. ಇನ್ನು ಮೇಡಮ್, ಈಗ ಬೇರೆ ಬೇರೆ ಸಂದರ್ಭಗಳಲ್ಲಿ ಯಾವ್ಯಾವ ರೀತಿಯ ಅಪಘಾತಗಳಾಗ್ತವೆ ಅದನ್ನು ಸ್ವಲ್ಪ ಹೇಳಿ. ವೆಹಿಕಲ್ಲಲ್ಲಿ ದ್ವಿಚಕ್ರ ವಾಹನದಲ್ಲಿ ಹೋಗ್ತಿರ್ಬೋದು, ಕಾರಲ್ಲಿ ಹೋಗ್ತಿರ್ಬೋದು, ಅಥವಾ ಅನೇಕ ಕಾರ್ಖಾನೆಗಳಲ್ಲಿ ಕೆಲಸ ಮಾಡ್ತಿರ್ಬೋದು, ಏನೆಲ್ಲ ಸಂದರ್ಭಗಳು ಬರ್ತವೆ ಅಲ್ಲಿ ಏನೇನು ಜಾಗ್ರತೆಯನ್ನು ತಗೋಬೇಕಾಗತ್ತೆ ನಾವು? ಈ ಪ್ಲಾಸ್ಟಿಕ್ ಸರ್ಜರಿ ಬಗ್ಗೆ ಒಂದಿಷ್ಟು ಜ್ಞಾನ ಇದ್ದವರು ಕ್ವಿಕ್ ಆಗಿ ಅದನ್ನು ಕರ್ಕೊಂಡ್ಬರ್ತಾರೆ, ಯಾರೋ ಒಬ್ರು ಇರ್ತಾರೆ ಅಥವಾ ಪಬ್ಲಿಕ್ ಇನ್ವಾಲ್ವ್ ಆಗಿರ್ತಾರೆ, ಆ ಸಂದರ್ಭದಲ್ಲಿ ಅವರು ಕೂಡ ಸ್ವಲ್ಪ ಹೆಲ್ಪ್ ಮಾಡಬೇಕಾಗತ್ತೆ. ಸ್ವಲ್ಪ ನಮಗೆ ನಮ್ಮ ಕೇಳುಗರಿಗೆ ಹೇಳಿ ಎಲ್ಲೆಲ್ಲಿ ಯಾವ್ಯಾವ ರೀತಿಯ ಅಪಘಾತಗಳು ಆಗೋ ಸಾಧ್ಯತೆ ಇದೆ ಅಂತ.
1: ಆಕ್ಯುಪೇಷನಲ್ ಹೆಜಾರ್ಡ್ಸ್

0: ಕಟ್ಟಾದರೂ ಕೂಡ ಅಥವಾ ಕಾಲು ಕಟ್ಟಾದರೂ ಕೂಡ ಅದನ್ನು ವಾಪಸ್ ಜೋಡಿಸ್ತೀರಿ. ಆ ಜೋಡಿಸೋ ಅಷ್ಟು ವೈದ್ಯಕೀಯ ಕ್ಷೇತ್ರದಲ್ಲಿ ನಾವು ಮುನ್ನಡೆಯನ್ನು ಸಾಧಿಸಿದ್ದೇವೆ ಅಂತನ್ನೋದು ಬಹಳ ಒಳ್ಳೆಯದು. ಇನ್ನು ಮೇಡಮ್, ಈಗ ಬೇರೆ ಬೇರೆ ಸಂದರ್ಭಗಳಲ್ಲಿ ಯಾವ್ಯಾವ ರೀತಿಯ ಅಪಘಾತಗಳಾಗ್ತವೆ ಅದನ್ನು ಸ್ವಲ್ಪ ಹೇಳಿ. ವೆಹಿಕಲ್ಲಲ್ಲಿ ದ್ವಿಚಕ್ರ ವಾಹನದಲ್ಲಿ ಹೋಗ್ತಿರ್ಬೋದು, ಕಾರಲ್ಲಿ ಹೋಗ್ತಿರ್ಬೋದು, ಅಥವಾ ಅನೇಕ ಕಾರ್ಖಾನೆಗಳಲ್ಲಿ ಕೆಲಸ ಮಾಡ್ತಿರ್ಬೋದು, ಏನೆಲ್ಲೂ ಸಂದರ್ಭಗಳು ಬರ್ತವೆ ಅಲ್ಲಿ ಏನೇನು ಜಾಗ್ರತೆಯನ್ನು ತಗೋಬೇಕಾಗತ್ತೆ ನಾವು? ಈ ಪ್ಲಾಸ್ಟಿಕ್ ಸರ್ಜರಿ ಬಗ್ಗೆ ಒಂದಿಷ್ಟು ಜ್ಞಾನ ಇದ್ದವರು ಕ್ವಿಕ್ ಆಗಿ ಅದನ್ನು ಕರ್ಕೊಂಡು ಬರ್ತಾರೆ, ಯಾರೋ ಒಬ್ರು ಇರ್ತಾರೆ ಅಥವಾ ಪಬ್ಲಿಕ್ ಇನ್ವಾಲ್ವ್ ಆಗಿರ್ತಾರೆ, ಆ ಸಂದರ್ಭದಲ್ಲಿ ಅವರು ಕೂಡ ಸ್ವಲ್ಪ ಹೆಲ್ಪ್ ಮಾಡಬೇಕಾಗತ್ತೆ. ಸ್ವಲ್ಪ ನಮಗೆ ನಮ್ಮ ಕೇಳುಗರಿಗೆ ಹೇಳಿ, ಎಲ್ಲೆಲ್ಲಿ ಯಾವ್ಯಾವ ರೀತಿಯ ಅಪಘಾತಗಳು ಆಗೋ ಸಾಧ್ಯತೆ ಇದೆ ಅಂತ?
1: ಆಕ್ಯುಪೇಷನಲ್ ಹೆಜಾರ್ಡ್ಸ್ ಅಂತ ಯಾವ್ದು ಕರಿತೇವೆ ಅಂದ್ರೆ ಕೆಲಸ ಮಾಡುವ
0: ಕೆಲಸದ ಸಂದರ್ಭದಲ್ಲಿ ಆಗುವಂತಹ
1: ಅಪಘಾತಗಳು, ಅಲ್ಲಿ ಕೂಡ ಅವರಿಗೆ ಸೇಫ್ಟಿ ಎಕ್ವಿಪ್ಮೆಂಟ್ಸ್ ತುಂಬಾ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಆ ಮೆಷಿನ್ ಅನ್ನ ಸರಿಯಾಗಿ ಕೆಲಸ ಮಾಡ್ತಾ ಇದೆಯಾ ನೋಡ್ಕೊಳ್ಳೋದು, ಮತ್ತೆ ಹೆಲ್ತ್ ಚೆಕ್ಅಪ್ಸ್ ಮಾಡ್ಕೊಳ್ಳೋದು, ಅಲ್ಲಿ ಕಣ್ ಕಾಣ್ತಾ ಇದೆಯಾ ಅವನಿಗೆ, ಕೈ ಕಾಲಿಂದು ಸೆನ್ಸೇಷನ್ಸ್ ಇದೆಯಾ, ಎಲ್ಲವನ್ನು ಚೆಕ್ ಮಾಡೋದು ಟೈಮ್ ಟೈಮ್ ಇದೆ. ಮತ್ತೆ ಅಲ್ಲಿ ಒಂದು ಫಸ್ಟ್ ಏಡ್ ಯಾವತ್ತೂ ಇರಬೇಕು. ಸೊ ಇದು ಆಕ್ಯುಪೇಷನಲ್ ಆಯ್ತು. ಮತ್ತೆ ಬರ್ನ್ಸ್, ಈಗ ಮನೆಯಲ್ಲೇ ಆಗುವಂಥದ್ದು ಸುಟ್ಟು ಕಾಯಿಲೆ, ಇಲ್ಲ ಕೆಮಿಕಲ್ ಬರ್ನ್ಸ್ ಕೆಮಿಕಲ್ ಫ್ಯಾಕ್ಟ್ರಿಗಳಲ್ಲಿ ಆಗುವಂಥದ್ದು, ಮನೆಯಲ್ಲಿ ಇದೆ ನಾವು ಯಾವತ್ತೂ ಜಾಗ್ರತೆ ವಹಿಸ್ಕೋಬೇಕು. ಗ್ಯಾಸ್ ಸ್ಟವ್ ಆಗಲಿ, ಸಿಲಿಂಡರ್ ಆಗಲಿ, ಫೈರ್ ಕ್ರ್ಯಾಕರ್ಸ್ ಆಗಲಿ, ದೀಪಾವಳಿ ಟೈಮಲ್ಲಿ ಇದೆಲ್ಲ ಸುಟ್ಟು ಗಾಯಗಳಿಗೆ ಕಾರಣವಾಗಿರುತ್ತೆ.
0: ಹೌದು, ಮಹಿಳೆಯರು ಅಡುಗೆ ಮಾಡೋ ಸಂದರ್ಭದಲ್ಲಿ ಕುಕ್ಕರ್ ಇಟ್ಟಿರ್ತಾರೆ, ಆ ಕುಕ್ಕರ್ ಬ್ಲಾಸ್ಟ್ ಆಗ್ಬಹುದು ಅಥವಾ ಇಡಿಯಾಗಿ ಕುಕ್ಕರ್ ಕೂಡ ಸಿಡಿದು ಈ ಕಡೆ ಬರಬಹುದು, ಅದು ಓಪನ್ ಆದ್ರೆ ಅನಾಹುತ ಆಗುತ್ತೆ. ಓಪನ್ ಆಗದೇನು ಕೂಡ ಯಾವುದೇ ಸಂದರ್ಭದಲ್ಲಿ ಅದು ಜಿಗಿದು ಬರಬಹುದು. ಸೊ ಬಹಳ ಎಚ್ಚರಿಕೆಯನ್ನು ತಗೋಬೇಕಾಗುತ್ತೆ. ಅಂತ ಸಂದರ್ಭದಲ್ಲಿ ಒಂದು ಬ್ಲಾಸ್ಟ್ ಆಯ್ತಂತಂದ್ರೆ ಅದು ಮುಖಕ್ಕೆ ಆಗಲಿ ಮೈಗಾಗಲಿ ಅನೇಕ ವಸ್ತುಗಳು ಚುಚ್ಚಿಬಿಟ್ಟಿರ್ತವೆ, ಅದನ್ನೆಲ್ಲವನ್ನು ಕೂಡ ಅದು ಗಾಯ ಆಗ್ಬಿಡುತ್ತೆ. ಸರಿಪಡಿಸ್ಬೇಕಂತಂದಾಗ ಪ್ಲಾಸ್ಟಿಕ್ ಸರ್ಜನ್ಸ್ ನಮಗೆ ನೆನಪಾಗ್ತಾರೆ.
1: ಸುಟ್ಟು ಗಾಯಗಳನ್ನ ಪ್ಲಾಸ್ಟಿಕ್ ಸರ್ಜನ್ಸ್ ಹತ್ರನೇ ತಗೊಂಡು ಹೋಗ್ಬೇಕು
0: ಅಲ್ವಾ,
1: ಅದು ಸುಟ್ಟು ಗಾಯಗಳು ಅವರೇ ನೋಡ್ಕೊಳ್ಳೋದು. ಸೊ ಅವಾಗ ಕೂಡ ಈಗ ಒಂದು ಕ್ಲೋಸ್ಡ್ ರೂಮ್ ಕ್ಲೋಸ್ಡ್ ಸ್ಪೇಸ್ ಅಲ್ಲಿ ಆದ್ರೆ ಅದರದ್ದು ತೀವ್ರತೆ ಹೆಚ್ಚಿರುತ್ತೆ. ಅಂದ್ರೆ ಅದನ್ನ ಇನ್ಹಲೇಷನಲ್ ಬರ್ನ್ಸ್ ಅಂತ ಕರಿತೇವೆ. ಅದನ್ನ ಇದು ಇನ್ಹೇಲ್ ಉಸಿರಾಟ ಮಾಡಿದಾಗ ಅದರದ್ದು ತೀವ್ರತೆ ಹೆಚ್ಚಿರುತ್ತೆ
0: ಅಲ್ವಾ, ದಟ್ಟವಾದ ಹೊಗೆ ಬಂದ್ಬಿಡುತ್ತೆ, ಅಲ್ಲಿಂದ ಪಾರಾಗಕ್ಕಾಗಲ್ಲ, ಒಂದು ಇಂಜುರೀಸ್ ಬರ್ನ್ ಆಗುತ್ತೆ, ಅದೇ ಸಮಯದಲ್ಲಿ ಉಸಿರಿನ ಸಮಸ್ಯೆ ಆಗುತ್ತೆ. ಹಾಗಾಗಿ ಗಾಳಿ ಇರಬೇಕು, ಪಾರಾಗ್ಲಿಕ್ಕೆ ಸಾಕಷ್ಟು ಮಾರ್ಗಗಳು ಇರಬೇಕು, ಆ ಎಲ್ಲಾ ಮಾನದಂಡಗಳು ಇರಲೇಬೇಕು.
1: ಸೊ ಇದೆಲ್ಲವನ್ನು ನಾವು ನಮ್ಮ ಸುತ್ತಮುತ್ತ ನೋಡ್ಬಿಟ್ರೆ ಸ್ವಲ್ಪ ಅಪಘಾತಗಳು
0: ಕಡಿಮೆ ಆಗ್ತದೆ. ಈಗ ಇದರಲ್ಲಿ ಕಾನೂನಿನ ತೊಡಕು ಏನಾದ್ರೂ ಇರುತ್ತಾ? ಅಂದ್ರೆ ಈಗ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸಕ್ ಹೋದ್ವಿ ನಾವು, ಅದು ಸರಿಯಾಗ್ಲಿಲ್ಲ ಅಂತ ಹೇಳಿ, ಈಗ ಸಹಜವಾಗಿ ವೈದ್ಯಕೀಯ ಚಿಕಿತ್ಸೆ ಸಂದರ್ಭದಲ್ಲಿ ಆಗುವಂತಹ ಕೆಲವು ನಿರ್ಲಕ್ಷ್ಯಗಳು ಇರ್ತವೆ ಅಂತ ಕೆಲವೊಬ್ಬರು ವಾದ ಮಾಡ್ತಾರೆ, ಹಂಗಾಯ್ತು ಹಿಂಗಾಯ್ತು ಅಂತ ಹೇಳಿ ಮಾಡ್ತಾರೆ. ಸೊ ನಿಮ್ಮ ಧರ್ಮ ಏನಿರ್ತದೆ, ನಿಮ್ಮ ಪಡೆಗೆ ನೀವು ಚಿಕಿತ್ಸೆ ಕೊಡ್ತಾ ಇರ್ತೀರಿ, ಅದರಲ್ಲಿ ಏನೇನು ಜಾಗರೂಕತೆಗಳನ್ನ ವೈದ್ಯರು ತಗೋತಾರೆ ಅಂತ? ಈಗ ಯಾವುದೇ ಒಂದು ಜೋಡಣೆ ಮಾಡೋ ಸಂದರ್ಭದಲ್ಲಿ ಕುರೂಪ ಕಾಣಬಾರ್ದಲ್ಲ ಯಾರು?
1: ಸೊ ಇದಕ್ಕೆ ಫಸ್ಟ್ ಕನ್ಸೆಂಟ್ ಅಂತ ತಗೋತೇವೆ ಪೇಷಂಟ್ಸ್ ಹತ್ರ ಎಲ್ಲವನ್ನು. ಏನೆಲ್ಲ ತಪ್ಪಾಗ್ಬಹುದು, ಈಗ ಡಾಕ್ಟರ್ ತಪ್ಪಂತಾನೆ ಅಲ್ಲ, ಏನೆಲ್ಲ ಆ ಕಡೆ ಈ ಕಡೆ ಆಗ್ಬಹುದು ಆಪರೇಷನ್ ಮಾಡ್ತಾ ಇರುವಾಗ, ಮುಂದೆ ಕೂಡ ಅದು ಹೇಗ್ ಕಾಣ್ಬಹುದು ಅವರಿಗೆ, ಅದು ಸಕ್ಸಸ್ ಆಗ್ಲಿಕ್ಕಿಲ್ಲ ಎಲ್ಲಾ ಟೈಮಲ್ಲೂ, ಎಲ್ಲ ಪ್ರತಿಯೊಂದು ಆಪರೇಷನ್ ಸಕ್ಸಸ್ ಆಗುದಿಲ್ಲ. ಅವ್ರು ತಗೊಂಡ್ ಬಂದಾಗ ಅಥವಾ ಅಲ್ಲಿ ಎಷ್ಟು ರಕ್ತನಾಳ ಎಷ್ಟು ಡ್ಯಾಮೇಜ್ ಆಗಿದೆ ಎಲ್ಲ ಮೇಲೆ, ಅದೆಲ್ಲಾನು ಆರ್ ಒನ್ ಆಫ್ ದ ಫ್ಯಾಕ್ಟರ್ಸ್ ಆರ್ ಫ್ಯಾಕ್ಟರ್ಸ್ ಫಾರ್ ದ ಸಕ್ಸಸ್ ಆಫ್ ದ ಸರ್ಜರಿ. ಸೊ ಅದಕ್ಕೆ ಸರಿಯಾಗಿ ಕನ್ಸೆಂಟ್ ತಗೋತೀವಿ ನಾವು ಪೇಷಂಟ್ ಪೇಷಂಟ್ ರಿಲೇಟಿವ್ಸ್ ಎಲ್ಲರ ಹತ್ರ
0: ಎಲ್ಲವನ್ನು. ಈಗ ಒಂದು ಚಿಕಿತ್ಸೆ ತುಂಬಾ ಸರಿಯಾಗಿ ಆಗತ್ತೆ ಅಂತ ಹೇಳಿ ರೋಗಿಯ ಸಂಬಂಧಿಕರಿಗೆ ಮನವರಿಕೆ ಮಾಡ್ಕೊಡ್ಬೇಕಾಗತ್ತೆ, ಹೀಗಾಗತ್ತೆ ಹೀಗಾಗತ್ತೆ ಇದು ನೋಡಿ ಹೀಗಿದೆ ಹೀಗಾಗಿತ್ತು ಹೀಗಾಯ್ತು ಅಂತ ಹೇಳಿ ಏನಾದ್ರೂ ನೀವು ಅವ್ರಿಗೆ ತಿಳಿ ಹೇಳಿ ಒಪ್ಪಿಗೆ ತಗೋತೀರಾ? ಗಾಯವನ್ನ ಸರಿಪಡಿಸ್ತಿರ್ತೀರಿ, ಅದನ್ನ ಪ್ಲಾಸ್ಟಿಕ್ ಸರ್ಜರಿ ಮಾಡಿ ಸರಿಪಡಿಸಬೇಕಾಗಿರುವಂತಹ ಒಂದು ಪ್ರಮೇಯ ಉದ್ಭವ ಆಗುತ್ತೆ.
1: ಈಗ ಕಾಲಲ್ಲಿ ಒಂದು ಮಾಂಸದ ಕೊರತೆ ಇದೆ ಇದ್ದಾಗ ಬೇರೆ ಕಡೆಯಿಂದ ತಗೊಂಡು ಹಾಕ್ಬೇಕು. ಸೊ ಅವರಿಗೆ ಮೊದಲೇ ಹೇಳಿರ್ತೀವಿ, ಅಂದ್ರೆ ಆಪರೇಷನ್ ಆದ ನಂತರ ಒಂದು ದಿನ ತನಕ ನಿಮಗೆ ಎಲ್ಲವನ್ನು ತಿನ್ಲಿಕ್ಕಾಗಲ್ಲ, ನಿಲ್ ಬೈ ಮೌತ್ ಅಂತ ಇಡ್ತೇವೆ. ಅವಾಗ ಇಮಿಡಿಯೇಟ್ಲಿ ಅದೆಲ್ಲಾದ್ರೂ ಫ್ಲಾಪ್ ವರ್ಕ್ ಆಗ್ತಿಲ್ಲ ಅಂತಂದ್ರೆ ಇಮಿಡಿಯೇಟ್ಲಿ ಆಪರೇಷನ್ ವಾಪಸ್ ತಗೊಂಡು ಹೋಗ್ಬೇಕಾಗುತ್ತೆ. ಮತ್ತೆ ಅದ ನಂತರ ಕೂಡ ಅಲ್ಲಿ ಸ್ವಲ್ಪ ಅದು ಊದ್ಕೊಂಡಾಗೆ ಕಾಣ್ಬಹುದು, ಎಲ್ಲಾನು ಸರಿಯಾದಾಗ ಅಲ್ಲಿ ಊದ್ಕೊಂಡಾಗ ಕಾಣ್ಬಹುದು. ನಾರ್ಮಲ್ ಈಗ ಫ್ಲಾಟ್ ಆಗಿ ಆ ಕಡೆ ಹೇಗಿದೆ ಹಾಗೆ ಇರ್ಲಿಕ್ಕಿಲ್ಲ. ಸೊ ಇದನ್ನ ಬಟ್ ಮುಂದೆ ಒಂದು ಸ್ಟೇಜ್ ಬೈ ಸ್ಟೇಜ್ ಆಗಿ ಅದನ್ನ ಸಣ್ಣದು ಮಾಡ್ಬೋದು. ಸೊ ಕೆಲವೊಮ್ಮೆ ಅಲ್ಲಿ ಇದು ಸೆನ್ಸೇಷನ್ಸ್ ಕಮ್ಮಿ ಇರುತ್ತೆ. ಸೊ ಇದನ್ನೆಲ್ಲ ನಾವು ಮೊದಲೇ ಹೇಳಿರ್ತೀವಿ, ಕನ್ಸೆಂಟ್ ಸರಿ.

0: ತಗೊಂಡಾಗ ಏನ್ ಪ್ರಾಬ್ಲಮ್ ಆಗಲ್ಲ?
1: ಆಗಲ್ಲ ಆಗಲ್ಲ ಆಗಲ್ಲ. ಈಗ ಈ ಪ್ಲಾಸ್ಟಿಕ್ ಸರ್ಜರಿ ಅಂತಂದ್ರೆ ದೊಡ್ಡ ದೊಡ್ಡ ಶಹರಗಳಲ್ಲಿ ಮಾತ್ರ ಇರುತ್ತೆ ಅಂತ ಹೇಳಿ, ಅದು ಇದು ಇರುತ್ತೂ ಕೂಡ ಹಾಗೆ ಎಲ್ಲೋ ಒಂದ್ ಕಡೆ ಗ್ರಾಮೀಣ ಭಾಗದಲ್ಲಿ ಏನೋ ಒಂದು ಅಪಘಾತ ಆಗತ್ತೆ, ಅವರು ಈ ತಾವು ಹೇಳ್ತಾ ಇದ್ದಾರಲ್ಲ ಮೊದಲು ಫಸ್ಟ್ ಏಡ್ ಇರಬೇಕು, ಎಲ್ಲೋ ಒಂದು ಕಾರ್ಖಾನೆಯಲ್ಲಿ ಇದ್ದರೆ ಇರಬೇಕು ಅಂತಂತೇಳಿ, ಈ ಪ್ರಥಮ ಚಿಕಿತ್ಸೆ ಆಗಲಿ ಅಥವಾ ಆ ರೋಗಿಯನ್ನು ವ್ಯವಸ್ಥೆ ಇರೋ ಅಂಥ ಸ್ಥಳಕ್ಕೆ ಸಾಗಿಸಬೇಕು ಅಂತಂದರೆ ಏನೇನು ಕ್ರಮ ತಗೋಬೇಕಾಗತ್ತೆ, ಮತ್ತು ಈ ರೀತಿಯಾದಂಥ ವ್ಯವಸ್ಥೆ ಪ್ಲಾಸ್ಟಿಕ್ ಸರ್ಜರಿ ವ್ಯವಸ್ಥೆಗಳು ಎಲ್ಲೆಲ್ಲಿ ಇದೆ, ನಮ್ಮ ದೊಡ್ಡ ದೊಡ್ಡ ಒಂದು ಜಿಲ್ಲಾ ಸ್ಥಳದಲ್ಲಿ ಇರುತ್ತಾ, ಏ ಮಾಡೋಕ್ಕೆ ಸಾಧ್ಯವ ಅಂತ ಹೇಳಿ.
0: ಎಲ್ಲ ಮೆಟ್ರೋಪಾಲಿಟನ್ ಸಿಟೀಸ್ ಅಲ್ಲಿ ಖಂಡಿತ
1: ಇರುತ್ತೆ. ಓಕೆ,
0: ಇದೆ. ಅದ್ರ ಜೊತೆಗೆ ಈಗ ಇವನ್ ಟೂ ಟೈರ್ ಸಿಟೀಸಿಗೂ ಬಂದಿದೆ. ಸೊ ಎಲ್ಲ ದೊಡ್ಡ ಆಸ್ಪತ್ರೆಗಳಲ್ಲಿ, ಹತ್ತಿರ ಇರೋ ದೊಡ್ಡ ಆಸ್ಪತ್ರೆಗಳಲ್ಲಿ ಇದೆ. ಸೊ ಆಂಬ್ಯುಲೆನ್ಸಿಗೆ ಇನ್ಫಾರ್ಮ್ ಮಾಡಿದ್ರೆ, ಕಾಲ್ ಮಾಡಿದ್ರೆ ತಕ್ಷಣ ಅವರು ಬೇಕಾಗಿರೋ ಫಸ್ಟ್ ಏಡ್ ಅನ್ನ ಮಾಡ್ತಾರೆ. ಅಂದ್ರೆ ಟೈಮಿಗೆ ತಲುಪಿದ್ರೆ ಫಸ್ಟ್ ಏಡ್ ಅನ್ನ ಮಾಡ್ತಾರೆ.
1: ಫಸ್ಟ್ ಏಡ್ ಮಾಡಿ ನಂತರ ಮುಖ್ಯವಾದ ದೊಡ್ಡ ಆಸ್ಪತ್ರೆಗೆ ಅಥವಾ ಎಲ್ಲಿ ಪ್ಲಾಸ್ಟಿಕ್ ಸರ್ಜರಿ ಮಾಡಬೇಕಾಗಿರ್ತದೆ ಅಗತ್ಯತೆ ಇರುವಂತಹ ಪಟ್ಟಣಕ್ಕೆ ಅವರನ್ನು ಸಾಗಿಸಬಹುದು. ಆವಾಗ ಈ ಒಂದು ಅಂಶ ಇಂತಿಷ್ಟು ಅವಧಿನಲ್ಲಿ ಅವರನ್ನು ಸಾಗಿಸಬೇಕು ಅಂತ ಇತ್ಯಾದಿಗಳೆಲ್ಲ ಆಗಕ್ಕೆ ಸಾಧ್ಯನಾ? ಅಥವಾ ಒಂದು ಕಟ್ಟಾದ ಭಾಗವನ್ನ ಒಂದು ಯಾವುದೋ ಹತ್ತಿರದ ಜಿಲ್ಲಾ ಸ್ಥಳದಲ್ಲಿ ಇರುವಂತಹ ಆಸ್ಪತ್ರೆ ವೈದ್ಯರ ಜೊತೆಗೆ ಮಾತುಕತೆ ಮಾಡಿಕೊಂಡು ಸರಿಪಡಿಸಿ ಆ ವ್ಯಕ್ತಿಯನ್ನು ಈ ಕಡೆ ನಿಜವಾಗ್ಲೂ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ ಒಂದು ಆಸ್ಪತ್ರೆಯಲ್ಲಿ ಸಾಗಿಸಬಹುದಾ ಅಂತ, ಒಂದು ಎರಡು ದಿನ ಆಗ್ಬಿಡ್ಬೋದು ಅಂದ್ಕೋಣ, ಸಾಧ್ಯತೆ ಇದೆಯಾ?
0: ಅಷ್ಟೊತ್ತಿಗೆ ಅದು ಸಕ್ಸಸ್ ಆಗ್ಲಿಕ್ಕಿಲ್ಲ. ಸೊ ಆದಷ್ಟು ಬೇಗ, ಈಗ ನೀವು ಎಲ್ಲೇ ನೋಡಿದ್ರು ದೇಶದಲ್ಲಿ ಒಂದು 2-3 ಗಂಟೆ ಒಳಗೆ ಸಾಗಿಸಿ, ಅಂದ್ರೆ ಅಷ್ಟು
1: ಅರ್ಜೆಂಟ್ ಇದ್ರೆ ಏರೋಪ್ಲೇನ್ ಅಲ್ಲಿ
0: ಕರ್ಕೊಂಡು. ಅಷ್ಟು ಸರ್ವಿಸಸ್ ಈಗ
1: ಇದೆ ಇದೆ. ಅಂದ್ರೆ ಒಂದು ಪ್ಲಾಸ್ಟಿಕ್ ಸರ್ಜರಿ ಅಂತ ಅನ್ನೋದು ಎಲ್ಲಾ ಕಡೆ ದೊರಕ್ತಾ ಇದೆಯಾ ಅಂತ ಅನ್ನೋದು ಗೊತ್ತಾಗಬೇಕಾಗತ್ತೆ. ಈಗ ಸೌಂದರ್ಯ ಕಾರಣಕ್ಕಾಗಿ, ವ್ಯವಸ್ಥೆಯ ಚಿಕಿತ್ಸೆಗಾಗಿ ಅದು ಬಹುಶಃ ಬೇಕಾದ್ರೆ ಎಲ್ಲಾ ಒಂದು ಜಿಲ್ಲಾ ಸ್ಥಳದಲ್ಲಿ ನಾವು ಮಾಡಬಲ್ಲೆವು ಅಂತೇಳಿ ಆ ಹಂತಕ್ಕೆ ಬಂದಿದೆ. ಈ ಕೆಲವು ಬಹಳ ಕ್ರಿಟಿಕಲ್ ಆಗಿರುವಂಥವು, ಬಹಳ ಎಚ್ಚರಿಕೆಯಿಂದ ಮಾಡಬೇಕಾಗಿರೋ ಚಿಕಿತ್ಸೆಗಾಗಿ ದೊಡ್ಡ ದೊಡ್ಡ ಪಟ್ಟಣಕ್ಕೆ ಬರಬೇಕಾಗತ್ತೆ. ಹಾಗೆ ಇದೆಯಾ ಈಗ ಸುಟ್ಟ ಗಾಯಕ್ಕೆ ಒಂದು ಚಿಕಿತ್ಸೆ ಜಿಲ್ಲಾ ಸ್ಥಳದಲ್ಲಿ ಆಗತ್ತಾ? ತಾಲೂಕು ಸ್ಥಳದಲ್ಲಿ, ಜಿಲ್ಲಾ ಸ್ಥಳದಲ್ಲಿ,
0: ಆಸ್ಪತ್ರೆ ಮೇಲೆ ಇರೋದು. ಆದ್ರೂ
1: ಅಲ್ಲಿ ತಜ್ಞ ವೈದ್ಯರು ಇರಬೇಕು.
0: ಮತ್ತೆ ದೊಡ್ಡ ಗಾತ್ರದಿದ್ರೆ ಅದನ್ನ ಹತ್ತಿರನ ಸ್ಪೆಷಾಲಿಟಿ ಹಾಸ್ಪಿಟಲ್ ಕರ್ಕೊಂಡು ಹೋಗೋದೇ ಒಳ್ಳೇದು. ಬಟ್ ಬೇಕಾಗಿರೋ ಫಸ್ಟ್ ಏಡ್, ಈಗ IV ಫ್ಲೂಯಿಡ್ಸ್ ನ ಶುರು ಮಾಡೋದು, ಇದೆಲ್ಲ ತಕ್ಷಣ ಈಗ ಎಲ್ಲರಿಗೂ ಈಗ ಅದ್ರದ್ದು ಅವೇರ್ನೆಸ್ ಇದೆ. ಮತ್ತೆ ಆಂಬ್ಯುಲೆನ್ಸ್ ಅವರಿಗೂ ಅದನ್ನ ಹೇಳ್ತೇವೆ.
1: ಈಗ ಮೇಡಮ್, ನಾವು ಇವಾಗ ಆದಷ್ಟು ಈ ಅಪಘಾತಗಳಿಂದ ಆದಂತಹ ಏನು ಸಮಸ್ಯೆ ಆಗಿರ್ತದೆ ಅದನ್ನು ಸರಿಪಡಿಸೋದ ಕಡೆ ಗಮನ ಕೊಡ್ತಾ ಇದೀವಿ. ತಾವು ಹೇಳಿದ್ರಿ ಕ್ಯಾನ್ಸರ್ ಅದು ಒಂದು ರೋಗ, ರೋಗದಿಂದ ಮನುಷ್ಯನಿಗೆ ದವಡೆ, ಗಲ್ಲ ಅಥವಾ ಬಾಯಿ, ಮೂಗು ಎಲ್ಲವನ್ನು ಏನೇನೋ ಹಾಳಾಗಿರ್ತದೆ ಎಲ್ಲವನ್ನು ತೆಗೆದು ಮತ್ತು ಸರಿಪಡಿಸುವಂಥದ್ದು ಪ್ರಮೇಯ ಬರುತ್ತೆ, ಅದು ಸಾಮಾನ್ಯ ಪ್ಲಾಸ್ಟಿಕ್ ಸರ್ಜರಿ ಚಿಕಿತ್ಸೆ ಆಯಿತು. ಸೊ ನಾವು ಇವತ್ತು ಈ ಅಪಘಾತಗಳಿಂದಾಗಿ ಆಗುವಂತಹ ಅನಾಹುತ ಅದನ್ನು ಸರಿಪಡಿಸೋದು ಹೇಗೆ ಅಂತ ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ. ತಾವು ಬಹಳ ವಿವರವಾಗಿ ಈ ಬಗ್ಗೆ ನಮ್ಮ ಕೇಳುಗರಿಗೆ ಮಾಹಿತಿ ಮಾಡಿಕೊಟ್ಟಿದ್ದೀರಿ. ವೈದ್ಯಕೀಯ ಕ್ಷೇತ್ರದಲ್ಲಿ ಎಲ್ಲ ಬದಲಾವಣೆ ಗಮನಿಸ್ತಾ ಇರಬೇಕು, ಎಲ್ಲವೂ ಕೂಡ ಸದ್ಯಕ್ಕೆ ಚಿಕಿತ್ಸೆ ಪಡ್ಕೊಳ್ಳಿಕ್ಕೆ ಸಾಧ್ಯವಿದೆ ಅಂತ ಅನ್ನೋ ಅಂಶವನ್ನು ನಮ್ಮ ಕೇಳುಗರು ತಿಳ್ಕೊಳ್ಬೇಕು. ನಮ್ಮ ಎಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ.
0: ನಮಸ್ಕಾರ.
2: ಉತ್ತಮ ಆರೋಗ್ಯಕ್ಕೆ ನಿಯಮಿತ ವ್ಯಾಯಾಮ ಅತ್ಯಗತ್ಯ.
3: ತ್ವರಿತ ನಡಿಗೆ, ಆಟ, ಓಟ, ಯೋಗ ಆರೋಗ್ಯ ಕಾಪಾಡಿಕೊಳ್ಳಲು ಅತ್ಯವಶ್ಯಕ. ಮಾತ್ರವಲ್ಲ, ವ್ಯಾಯಾಮದಿಂದ ಶ್ವಾಸಕೋಶ ಬಲಗೊಂಡು ಶರೀರ ಹೆಚ್ಚು ಆಮ್ಲಜನಕ ಹೀರಿಕೊಳ್ಳುವ ಶಕ್ತಿ ಪಡೆಯುತ್ತದೆ. ಇದರಿಂದ ಜೀರ್ಣಶಕ್ತಿ ವೃದ್ಧಿಸುತ್ತದೆ, ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ.
2: ವ್ಯಾಯಾಮವು ರಕ್ತದ ಏರೊತ್ತಡ ಮತ್ತು ಹಾನಿಕಾರಕ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುವುದರೊಂದಿಗೆ
3: ಶರೀರದಲ್ಲಿ ಉಪಯುಕ್ತ ಕೊಲೆಸ್ಟ್ರಾಲ್ ಹೆಚ್ಚುವಂತೆ ಮಾಡಲು ವ್ಯಾಯಾಮ ಬೇಕೇ ಬೇಕು. ಒತ್ತಡ, ನಿರಾಶೆ, ಉದ್ವೇಗ ಮತ್ತು ಖಿನ್ನತೆಯನ್ನು ನಿವಾರಿಸಲು ವ್ಯಾಯಾಮ ರಾಮಬಾಣ.
2: ವ್ಯಾಯಾಮ ಪ್ರಾರಂಭಿಸುವ ಮೊದಲು ಕುಟುಂಬ ವೈದ್ಯರ ಸಲಹೆ ಪಡೆಯುವುದು ಒಳಿತು.

ವೈಜ್ಞಾನಿಕ ಮನೋಭಾವನೆಯನ್ನ ಬೆಳೆಸಿಕೊಳ್ಳೋದು ಇಂದಿನ ವಿದ್ಯಾರ್ಥಿಗಳಿಗೆ ಬಹಳ ಮುಖ್ಯ. ಅದರಲ್ಲೂ ಪ್ರಕೃತಿಯಲ್ಲಿ ಕಂಡುಬರುವಂತಹ ವಿಸ್ಮಯಕರ ಹಾಗೂ ಮನೋಲ್ಲಾಸಕರ ಸಂಗತಿಗಳನ್ನ ಸ್ವತಃ ತಾವೇ ನಡೆದು ನೋಡಿ ಕೇಳಿ ಓದಿ ತಿಳ್ಕೊಳ್ಳೋದು ವಿದ್ಯಾರ್ಥಿಗಳ ಪಾಲಿಗೆ ಅತ್ಯಂತ ಮಹತ್ವದ ಅಂಶ. ಪಕ್ಷಿ ವೀಕ್ಷಣೆ ಸುಲಭವೂ ರೋಮಾಂಚನಕಾರಿಯೂ ಆದಂತಹ ಹವ್ಯಾಸ.

0: ಡಾಕ್ಟರ್ ಎಸ್ ವಿ ನರಸಿಂಹನ್ ಹೀಗೆನ್ನುತ್ತಾರೆ.
1: ಪ್ರಪಂಚದ ಮೂರನೇ ಎರಡರಷ್ಟು ಭೂಭಾಗದಷ್ಟು ವಿಶಾಲವಾದ ಸಮೃದ್ಧವಾದ ವೈವಿಧ್ಯಮಯ ಕಾಡನ್ನು ಬೆಳೆಸಲು ಹಕ್ಕಿಗಳು ಮತ್ತು ಅವುಗಳಂತಹ ಇತರ ಸಣ್ಣ ಸಣ್ಣ ಜೀವಿಗಳೇ ಕಾರಣ ಎಂಬುದನ್ನು ನಾವು ಅರಿಯಬೇಕು. ಇವೆಲ್ಲವೂ ಹಕ್ಕಿಗಳು ಪ್ರತಿದಿನ ನಾಲ್ಕಾರು ಹನಿ ಮಕರಂದ ಕುಡಿದು ಹತ್ತಾರು ಕಾಡು ಹಣ್ಣುಗಳನ್ನು ತಿಂದು ಆ ಮೂಲಕ ಬೆಳೆಸಿದ ಅತ್ಯಪೂರ್ವ ಸಸ್ಯ ಸಂಪತ್ತು.

ಕೆಲವರೆ ಆರೋಗ್ಯ ಸಜ್ಜಿಕೆ ಕಾರ್ಯಕ್ರಮದಲ್ಲಿ ಇದುವರೆಗೆ ಅಪಘಾತದಲ್ಲಿ ಉಂಟಾಗುವಂತಹ ಸಮಸ್ಯೆಗಳಿಗೆ ಪ್ಲಾಸ್ಟಿಕ್ ಸರ್ಜರಿಯ ಕುರಿತು ತಜ್ಞ ವೈದ್ಯರಾದ ಡಾಕ್ಟರ್ ರಮ್ಯಾ ಬೀಡುಬೈಲು ಅವರೊಡನೆ ಜಾಂಪಣ್ಣ ಆಶಿಹಾಳ್ ಅವರು ನಡೆಸಿದಂತಹ ಸಂದರ್ಶನವನ್ನು ಕೇಳಿದಿರಿ. ಆಕಾಶವಾಣಿ ಬೆಂಗಳೂರು. ಗೀತಚಂದ್ರಿಕೆ

ಮೊದಲಿಗೆ ಕೇಳೋಣ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವ ಮೇಘಮಾಲೆ ಚಿತ್ರದ ಗೀತೆ. ಗೀತೆಯನ್ನು ಬರೆದು ಸಂಗೀತಕ್ಕೆ ಅಳವಡಿಸಿದ್ದಾರೆ ಹಂಸಲೇಖಾ ಅವರು.

ಇನ್ನೀಗ ಒಂದು ಹಿಂದಿ ಗೀತೆಯನ್ನು ಕೇಳೋಣ. ದೇಶವಾಸಿ ಚಿತ್ರದಿಂದ ಆಯ್ದ ಗೀತೆ, ಅನುರಾಧ ಪೋದ್ವಾಲ್ ಹಾಗೂ ಸಂಗಡಿಗರು ಗೀತೆಯನ್ನು ಹಾಡಿದ್ದಾರೆ. ಆನಂದ್ ಬಕ್ಷಿ ವಿರಚಿತ ಗೀತೆಗೆ ಲಕ್ಷ್ಮೀಕಾಂತ್ ಪ್ಯಾರಿಲಾಲ್ ಅವರ ಸಂಗೀತ.

ಇದುವರೆಗೆ ನೀವು ಕೇಳಿದ್ದು ಸಿದ್ದಲಿಂಗಯ್ಯ ಅವರ ಕವಿತೆ, ಹಂಸರೇಖ ಅವರ ಸಂಗೀತ ನಿರ್ದೇಶನದಲ್ಲಿ ಮೂಡಿಬಂತು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ್ದ ಈ ಗೀತೆ ಬಾ ನಲ್ಲೇ ಮಧುಚಂದ್ರಕ್ಕೆ ಈ ಚಿತ್ರದಿಂದ ಆಯ್ದದ್ದು. ಬನ್ನಿ ಈಗ ಹಿಂದಿ ಗೀತೆಯೊಂದನ್ನು ಕೇಳೋಣ. ಕಿಶೋರ್ ಕುಮಾರ್ ಅವರು ಹಾಡಿರುವಂತಹ ಬೇಮಿಸಾಲ್ ಚಿತ್ರದ ಗೀತೆ, ಆನಂದ್ ಬಕ್ಷಿ ವಿರಚಿತ ಗೀತೆಗೆ ಆರ್ ಡಿ ಬರ್ಮನ್ ಅವರ ಸಂಗೀತ.

ಮನ ಮೆಚ್ಚಿದ ಸ್ವಸ್ಯಚಿತ್ರದಿಂದ ಆಯ್ದ ಒಂದು ಗೀತೆ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಜಿ ಉದಯಶಂಕರ್ ಬರೆದಿರುವ ಗೀತೆಗೆ ಉಪೇಂದ್ರ ಕುಮಾರ್ ಅವರ ಸಂಗೀತ.

ಆಕಾಶವಾಣಿ ಬೆಂಗಳೂರು. ಕೆಳಗರೆ ನಮ್ಮ ನಿಲಯದ ನಾಳೆಯ ಪ್ರಸಾರ ಕಾರ್ಯದಲ್ಲಿ ಬೆಳಿಗ್ಗೆ 6:10 ಶುಭೋದಯ ಕರ್ನಾಟಕ ಭಕ್ತಿ ಸಂಗೀತದ ಕಾರ್ಯಕ್ರಮ, 6:30 ಸುದರ್ಶನ್ ಕುಮಾರ್ ಅವರಿಂದ ಚಿಂತನ, 6:35 ಹಾಗೂ ಸಂಜೆ 6:15 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಬೆಳಿಗ್ಗೆ 6:40 ದೇಶಭಕ್ತಿ ಗೀತೆ, 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ, ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ, 6:50 ರೈತರಿಗೆ ಸಲಹೆಗಳು, 7:15 ಎಚ್ಎನ್ ಶಶಿಧರ ಅವರಿಂದ ಭಾವಗೀತೆಗಳನ್ನು ಕೇಳುತ್ತೀರಿ. ಬೆಳಿಗ್ಗೆ 8:50 ಕಗ್ಗದ ಸಿರಿ, ಡಿವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗ ಆಧರಿಸಿದ ಕಾರ್ಯಕ್ರಮ, ಪರಿಕಲ್ಪನೆ ಹಾಗೂ ಕಗ್ಗಗಳ ವಾಚನ ಡಾಕ್ಟರ್ ಬಸವರಾಜ ಸಾತರ್, ನಿರ್ಮಾಣ ಎಂ ಶಿವರಾಮ್. 9:05 ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ ವಿಶೇಷ ಕಾರ್ಯಕ್ರಮ, ವೀರ ಯೋಧರು ರಕ್ಷಣಾ ಸೇವೆಯ ತಾರೆಗಳು ನಾಳಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ನಿವೃತ್ತ ಕರ್ನಲ್ ರಮೇಶ್ ಆಳ್ವಾರ್. ಕಾರ್ಯಕ್ರಮದ ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ಕಾರ್ಯಕ್ರಮದ ನಿರ್ಮಾಣ ನಂದನ್ ಕುಮಾರ್ ಎಲ್ಹು. ಮಧ್ಯಾಹ್ನ 12:05 ವನಿತಾ ವಿಹಾರ, ಮಹಿಳಾ ಕಾನೂನುಗಳ ಕುರಿತು ಕಲಬುರಗಿಯ ವಕೀಲೆ ಮಾಲತಿ ರೇಷ್ಮೆ ಅವರೊಡನೆ ನೀರಜಾ ಕಾರಟಿಗೆ ಅವರು ನಡೆಸುವಂತಹ ಸಂದರ್ಶನ. 1:00 ಪ್ರಗತಿಪಥದಲ್ಲಿ ಪಿಎಂ ಸ್ಟಾರ್ಟ್ಅಪ್ ಇಂಡಿಯಾ ಕುರಿತು ಮಾಹಿತಿ, 1:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಮಧ್ಯಾಹ್ನ 2:40 ಗಾಂಧಿ ಸ್ಮೃತಿ, ಸಂಜೆ 6:30 ಅವಲೋಕನ, 6:50 ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ ಕಾರ್ಯಕ್ರಮ. ನಾಳಿನ ಕಾರ್ಯಕ್ರಮದಲ್ಲಿ ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ, ಈ ವಿಷಯದ ಕುರಿತಂತೆ ಬೀಜ ನಿಗಮ ಬೆಂಗಳೂರು ಇಲ್ಲಿಯ ಜಂಟಿ ಕೃಷಿ ನಿರ್ದೇಶಕರಾಗಿರುವ ರೂಪಾ ಎಲ್ ಅವರು ಭಾಗವಹಿಸಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ. ನಂತರ ತುರುವೇಕೆರೆ ತಾಲೂಕು ಮಂತ್ರಿಕೆನಹಳ್ಳಿಯ ಎಂಬಿ ಚಂದ್ರಶೇಖರಯ್ಯ ಹಾಗೂ ಸಂಘಗಳಿಂದ ತತ್ವಪದ ಕೇಳುತ್ತೀರಿ. ರಾತ್ರಿ 9:15 ರಮೇಶ್ ಚಂದ್ರ ಅವರು ಹಾಡಿರುವ ಭಾವಗೀತೆಗಳು, 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕೆಆರ್ ಚೈತ್ರ ಅವರ ಹಾಡುಗಾರಿಕೆಯನ್ನು ಬಿತ್ತರಿಸುತ್ತೇವೆ. ರಾತ್ರಿ 10:30 ಗೀತಾ ಚಂದ್ರಕ್ಕೆ ಮೆಲೋಡಿ ಟೈಮ್ ಎಂದಿನಂತೆ ಪ್ರಸಾರವಾಗಲಿದೆ. ಈ ಎಲ್ಲ ಪ್ರಮುಖ ಕಾರ್ಯಕ್ರಮಗಳು ನಿಮಗಾಗಿ ನಿಮ್ಮ ಮೆಚ್ಚಿನ ಬೆಂಗಳೂರು ಆಕಾಶವಾಣಿ ಕೇಂದ್ರದಿಂದ ನಾಳೆ ಪ್ರಸಾರವಾಗಲಿದೆ.

ಆಕಾಶವಾಣಿ ಬೆಂಗಳೂರು, ಸಮಯ 11:05 ಇನ್ನು ಕೆಲವೇ ಕ್ಷಣಗಳಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.